ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರಿ, ಈ ದಿನ 2026ನೇ ಇಸವಿಯ ಮೇ ತಿಂಗಳ 23ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಿಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಜನಧ್ವನಿ ಪರಿಣಾಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ ಸುನಾದ, 8:45 ಮಹಿಳೆ ಕಾರ್ಯಕ್ರಮ. ಒಂಬತ್ತು ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸಿ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಗಾಂಧೀಜಿ ಆಗಾ ಖಾನ್ ಅರಮನೆಯಲ್ಲಿದ್ದಾಗ ಆಕಸ್ಮಿಕವಾಗಿ ಅವರು ಅತ್ಯಂತ ಆಪ್ತರಾಗಿದ್ದಂಥ ಕಾರ್ಯದರ್ಶಿ ಅಂತ ನೆಪ ಅವರ ಮಗನ ಹಾಗೆ ಬದುಕಿದಂಥ ಮಹಾದೇವ್ ದೇಸಾಯಿ ನಿಧನರಾದರು. ಎಲ್ಲರೂ ದುಃಖ ಆಯಿತು. ಮಹಾದೇವ್ ದೇಸಾಯಿ ಅಂತ ಸೆಕ್ರೆಟರಿ ಸಿಗೋ ಸಾಧ್ಯವೇ ಇಲ್ಲ, ಅಂಥ ಪ್ರೀತಿ ಪಾತ್ರವಾದಂಥ ಮನುಷ್ಯ. ಈಗ ಅಚಿಂತೆ ಅಂತಿಮ ಸಂಸ್ಕಾರ ಎಲ್ಲಿ ಮಾಡಬೇಕು? ಹುಟ್ಟಿದ್ದು ಯಾವ ಊರು, ಬೆಳೆದದ್ದು ಯಾವ ಊರು, ತೀರ್ಕೊಂಡದ್ದು ಇಲ್ಲಿ, ಮಾಡೋದು ಹೇಗೆ? ಆಗ ಮುಂಬೈ ಸರ್ಕಾರ ಆದೇಶ ಕೊಡಬೇಕಲ್ಲ, ಏನು ಮಾಡಬೇಕು ಅಂತ ಭಂಡಾರಿ ಅನ್ನುವಂಥವ್ರು ಅಧಿಕಾರಿ ಹೋಗಿ ಬಂದರು. ಗಾಂಧೀಜಿ ಬಳಿ ಬಂದು ಏನಾಯಿತು ಅಂತ ಕೇಳಿದರು. ಗಾಂಧೀಜಿ, ವಲ್ಲಭಭಾಯಿ ಬಂದ್ರ ಪಟೇಲರು ಕೇಳಿದ್ರಂತೆ. ಇಲ್ಲ, ಅವ್ರು ಬರೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಏನು ಸುದ್ದಿ ಅಂತ ಗಾಂಧೀಜಿ ಕೇಳಿದರು. ಅದಕ್ಕೆ ಅವ್ರು ಹೇಳಿದ್ರಂತೆ, ಪ್ರಶ್ನೆ ಬಂದಿರೋದು ಮಹಾದೇವ ದೇಸಾಯಿ ಅಂತ್ಯಕ್ರಿಯೆ ಎಲ್ಲಿ ಮಾಡಬೇಕು ಅಂತ. ಆಯಿತು, ಸರ್ಕಾರ ಕೇಳಿ, ಆ ಶವವನ್ನು ನಮ್ಗೆ ಕೊಡೋಕೆ ಹೇಳಿ, ಮಿತ್ರವರ್ಗ ಇದ್ದೀವಲ್ಲ ನಾವೆಲ್ಲರೂ, ಅದನ್ನು ಅಂತ್ಯಕ್ರಿಯೆ ಮಾಡ್ತೀವಿ ಅಂತ. ಆಗ ಸರೋಜಿನಿ ನಾಯ್ಡು ಹೇಳಿದರು, ಬಾಪು, ಸರ್ಕಾರ ಶವವನ್ನು ಯಾರದೇ ವಶಕ್ಕೆ ಕೊಡೋಕೆ ಒಪ್ತಾ ಇಲ್ಲ, ಯಾರೂ ಕೊಡಲ್ಲಂತೆ. ಈ ಅಧಿಕಾರಿಗಳಾದಂಥ ಭಂಡಾರಿಯವರೇ ಆ ದೇಹದ ಜೊತೆಗೆ ಹೋಗಿ ಸಂಸ್ಕಾರ ಮಾಡಿ ಬಂದ್ಬಿಡ್ತಾರೆ, ಅವ್ರ ಜೊತೆಗೆ ಯಾರೂ ಹೋಗೋಂಗಿಲ್ಲಂತೆ ಅಂತ. ಗಾಂಧೀಜಿ ಅಂದರು, ಅರೆ, ನಮ್ಮ ಹುಡುಗ, ನಮ್ಮ ಎದುರು ಶವ ಸಂಸ್ಕಾರ ನಡೆಯೋದಿಲ್ವಾ? ಬೇರೆಯವ್ರ ವಶಕ್ಕೆ ಕೊಡೋದು ಹೆಂಗೆ ಸಾಧ್ಯ? ಇದನ್ನು ನಾನು ತಂದೆ, ನನ್ನ ಮಗನ ಆಗಿದ್ದಂಥ ಮಹಾದೇವ ದೇಸಾಯಿ ಶವ ಸಂಸ್ಕಾರ ಮಾಡದೆ ಬೇರೆ ಏನು ಮಾಡಿಸೋಕ್ಕಾಗತ್ತಾ? ಸರ್ಕಾರ ಯಾಕೆ ಹಿಂಗೆ ಮಾಡ್ತದೆ ಅಂತ ಕೇಳಿದ್ರಂತೆ. ಸರ್ಕಾರಕ್ಕೊಂದು ಹೆದರಿಕೆ ಇತ್ತು. ಮಹಾದೇವ ದೇಸಾಯಿ ಅಂತ್ಯಕ್ರಿಯೆ ಅಂತ ಹೇಳಿ ಸಾಕಷ್ಟು ಜನ ಸೇರಿದಾಗ ಮತ್ತೆ ದೊಂಬಿ ಗಲಭೆ ಆಗ್ಬಿಡ್ತದೆ ಅನ್ನೋ ಅಂತ ಹೆದರಿಕೆ ಇತ್ತು. ಗಾಂಧೀಜಿ ಗೊತ್ತಾಯ್ತು ಇದಿದೆ ಅಂತ. ಅವ್ರು ಹೇಳ್ತಾರೆ, ಹಿಂದೆ ಒಂದು ಘಟನೆ ನೆನಪಿದೆಯಾ ನಿಮಗೆ? ಶ್ರದ್ಧಾನಂದಜಿಯವರನ್ನ ಕೊಂದವರ ಹೆಣವನ್ನು ಶಿಕ್ಷೆಯ ನಂತರ ಜನಕ್ಕೆ ಕೊಟ್ಟಾಗ ಜನ ಆ ಕೊಲೆ ಮಾಡಿದವನ್ನ ಶಹೀದನ್ನು ಹಾಗೆ ದೊಡ್ಡದಾಗಿ ಮೆರವಣಿಗೆ ಮಾಡಿದರು. ಆ ಕಾರಣ ಹಿಂದೂ ಮುಸ್ಲಿಂ ಗಲಭೆ ಆಗೋ ಚಾನ್ಸ್ ಇತ್ತು ಅವಾಗ. ಸರ್ಕಾರಕ್ಕೆ ಇದು ಗೊತ್ತಿದ್ರು ಕೂಡ ಸುಮ್ಮನೆ ಇದ್ದಾರಲ್ಲಪ್ಪ ಅವಾಗ. ಆದ್ರೆ ಮಹಾದೇವ ದೇಸಾಯಿ ಸತ್ತಾಗಿ ಯಾಕೆ ಕಂಡೀಷನ್? ಈ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡಲೇಬೇಕು ನಾನು. ಈ ನನ್ನ ಮಾತನ್ನು ತಗೊಂಡು ಹೋಗಿ ಅಧಿಕಾರಿಗಳಿಗೆ ಹೇಳಿ ಹೇಳಿ ಮಹಾದೇವ ದೇಸಾಯಿ ದೇಹ ಕೊಡದೆ ಹೋದರೆ ನಾನು ಪ್ರತಿಭಟನೆ ಉಗ್ರವಾಗಿ ಮಾಡಬೇಕಾಗ್ತದೆ ಅಂತ ಹೇಳಿ ಎಂದರು. ಗಾಂಧೀಜಿ ಮನಸ್ಸಿನ ಹೊಯ್ದಾಟವನ್ನು ಗುರುತಿಸಿ ಅಲ್ಲಿದ್ದಂಥ ಜನ ಎಲ್ಲ ಗಾಬರಿಯಾದರು. ಭಂಡಾರಿಯವರು ಮತ್ತೆ ಸರ್ಕಾರ ಕಡೆ ಹೋದರು, ಮಾತಾಡಿದರು. ಸರ್ಕಾರ ಗೊತ್ತಾಯಿತು, ಅಕಸ್ಮಾತ್ ಗಾಂಧಿ ಮನಸ್ಸಿಗೆ ಒಪ್ಪದೆ ಹೋದರೆ, ಮಹಾದೇವ ದೇಸಾಯಿ ದೇಹವನ್ನು ಕೊಡದೆ ಹೋದರೆ ಇದು ಇನ್ನೊಂದು ಪ್ರಕ್ಷುಬ್ಧತೆಯ ಕಾರಣ ಆಗಬಹುದು ಅಂತ ಗೊತ್ತಾಯಿತು. ಯಾಕಂದರೆ ಗಾಂಧೀಜಿ ಮನಸ್ಸಲ್ಲಿ ಬಂದರೆ ಬಹುದೊಡ್ಡ ಪ್ರಮಾಣದಲ್ಲಿ ಮಾಡುವಂಥವ್ರು. ಅವ್ರು ಹೇಳಿದರು, ನಮ್ಮ ಅಂತಃಕರಣ ಇದೆಯಪ್ಪ, ನಮ್ಮ ಹುಡುಗನ ಶರೀರ ಅಂತ್ಯಕ್ರಿಯೆ ಮಾಡೋದಕ್ಕೂ ಬಿಡದು, ಅದೆಂಥ ಸರ್ಕಾರ ನಿಮ್ಮದು ಅಂತ ಹೇಳಿ ಸರ್ಕಾರ ಒಪ್ಕೊಂತು. ಮಹಾದೇವ ದೇಸಾಯಿಯ ದೇಹವನ್ನು ಅತ್ಯಂತ ಪ್ರಯಾಸಪಟ್ಟು ಸರ್ಕಾರ ಶವ ಸಂಸ್ಕಾರ ವಿಧಿಗೆ ಕೊಟ್ಟಾಗ ಗಾಂಧೀಜಿಯೇ ಹೋಗಿ ಮುಂದೆ ನಿಂತು ಶವ ಸಂಸ್ಕಾರ ಮಾಡಿದ್ರಂತೆ. ಇದು ಯಾವ ಜನ್ಮದ ಋಣನೋ ಗೊತ್ತಿಲ್ಲ. ಗಾಂಧೀಜಿ ಮತ್ತು ಮಹಾದೇವ ದೇಸಾಯಿ ಇಬ್ಬರು ಇಷ್ಟು ಎರಡು ದೇಹ ಒಂದೇ ಆತ್ಮ ಅನ್ನೋ ಹಾಗೆ ಬದುಕಿದವರು. ಗಾಂಧೀಜಿಯ ಪ್ರತಿಯೊಂದು ಭಾವನೆಗೆ ಪ್ರತಿಸ್ಪಂದಿಸಿದವರು ಮಹಾದೇವ ದೇಸಾಯಿ. ಅವರಿಲ್ಲದೆ ಹೋದರೆ ಗಾಂಧೀಜಿ ಬಲಗೈನೇ ಬಿದ್ದು ಹೋದಾಗೆ. ಅಂತ ಮಹಾದೇವ ದೇಸಾಯಿ ಸತ್ತಾಗ ತಂದೆ ಹಾಗೆ ಮಗನಿಗೆ ಅಂತ್ಯ ಸಂಸ್ಕಾರ ಮಾಡುವಾಗ ಏನು ದುಃಖಪಟ್ಟರೋ ಹಾಗೆ ಮಾಡಿದ್ರಲ್ಲ ಗಾಂಧೀಜಿ. ಸೆಕ್ರೆಟರಿ ಅಲ್ಲ ಮಹಾದೇವ ದೇಸಾಯಿ, ಹೇಳ್ತಾರೆ ನನ್ನ ಮಗ ಇದ್ದಾಗೆ ನಾನೇ ಮಾಡಬೇಕು ಅಂತ. ಹೀಗೆ ಜೊತೆಗಾರರ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ, ತಮ್ಮ ಸಹ ಕಾರ್ಯಕರ್ತರ ಜೊತೆಗೆ ಅವಿನಾ ಸಂಬಂಧವನ್ನು ಹೊಂದಿದಂಥ ಗಾಂಧಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ: ಕನ್ನಡ ಪರ ಹಾಗೂ ರೈತ ಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ಧದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡ ಪರ ಮತ್ತು ರೈತ ಪರ ಸಂಘಟನೆ ವಿರುದ್ಧ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100 ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು KIADB ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರೀ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯ

0: ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ಧ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿ ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ HMT ಘಟಕಕ್ಕೆ ಭೇಟಿ ನೀಡಿದ ಅವರು, HMT ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟ್ರದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಆಯಾ ರಾಜ್ಯದಲ್ಲಿಯೇ CET ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ MC ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೆಯ ತರಗತಿಯ ಅಂಕದ ಶೇಕಡ 50% ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ June 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, June 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು June 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. June 9 ನಾಮಪತ್ರಗಳ ಪರಿಶೀಲನೆ ಹಾಗೂ June 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು June 25 ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ HD ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ KDP ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
4: ಮೊನ್ನೆ ಏನು ಅನಾಹುತ ಆಗಿದೆ, ಮತ್ತೆ ಅಡಿಕೆ ಮರಗಳು ಇವೆಲ್ಲರೂ ಕೂಡ ಲಾಸ್ ಆಗಿದೆ. ಅವತ್ತು ನಾನು ಕೂಡ ಹೋಗಿದ್ದೆ, ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಒಂದು ಕೊಡ್ಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ ವ್ಯವಸ್ಥೆನ ಮಾಡಿ. ಏನಾಗುತ್ತೆ, SDR, MDR, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ.

0: ಅದ್ರ ಮೇಲೆ ಮಾಡ್ತಾರೆ ಯಾವಾಗ್ಲೂ ಕೂಡ. ಅದನ್ನ ಏನಾಗ್ತದೆ, ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡ್ಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂಥದ್ದು ಹೇಳ್ತೇನೆ.
1: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ ಜೆಟಿ ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29ರಂದು ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ ಬಿಡಿಟಿ ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ಧತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 23ರ ಕುರಿತು SVYMನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಿನ್ನೆ ನಾವು ನೋಡಿದಂತೆ ಡಿವಿಜಿಯವರು ದ್ವಂದ್ವಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದರು. ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು, ಸಂಗೀತ, ಅದೇ ರೀತಿಯಲ್ಲಿ ಶಂಖ, ಸೊ ಹೀಗೆ ದ್ವಂದ್ವಗಳು ಜೀವನದಲ್ಲಿ ತುಂಬಿರುತ್ತೆ ಅಂತ. ಅದೇ ರೀತಿಯ ಇನ್ನೊಂದು ರೀತಿಯ ದ್ವಂದ್ವದ ಬಗ್ಗೆ ಮುಂದಿನ ಮುಕ್ತಕದಲ್ಲಿ ನಾವು ನೋಡೋಣ. ಇದು 30ನೇ ಮುಕ್ತಕ. ಬ್ರಹ್ಮವೇ ಸತ್ಯ,
6: ಬ್ರಹ್ಮವೇ ಸತ್ಯ,
5: ಸೃಷ್ಟಿಯೇ ಮಿಥ್ಯ ಎನ್ನುವುದೇ,
6: ಸೃಷ್ಟಿಯೇ ಮಿಥ್ಯ ಎನ್ನುವುದೇ,
5: ಸಂಬಂಧವಿಲ್ಲವೇನಾ,
6: ಸಂಬಂಧವಿಲ್ಲವೇನಾ,
5: ವಿಷಯ ಯುಗಕ್ಕೆ,
6: ವಿಷಯ ಯುಗಕ್ಕೆ,
5: ನಮ್ಮ ಕಣ್ಮನಸುಗಳೇ,
6: ನಮ್ಮ ಕಣ್ಮನಸುಗಳೇ,
5: ನಮಗೆ ಸಟೆ ಪೇಳುವೊಡೆ,
6: ನಮಗೆ ಸಟೆ ಪೇಳುವೊಡೆ,
5: ನೆಮ್ಮುವುದು ಅದಾರನೋ ಮಂಕುತಿಮ್ಮ,
6: ನೆಮ್ಮುವುದು ಅದಾರನೋ ಮಂಕುತಿಮ್ಮ.
5: ಸೊ ಇದು ಇನ್ನೊಂದು ರೀತಿಯ ಬಹಳ ಗಹನವಾದಂಥ ದ್ವಂದ್ವದವನ್ನ ಇಲ್ಲಿ ಡಿವಿಜಿಯವರು ಎತ್ತಿ ಹಿಡಿತಾ ಇದ್ದಾರೆ. ಯಾವುದು ಸತ್ಯ, ಯಾವುದು ಮಿಥ್ಯ ಅಂತ. ಸೊ ಸತ್ಯ ಅಂದರೆ ನಿಜವಾದದ್ದು, ಅದು ನಾವು ಕೇಳಿದ್ದೀವಿ. ಮಿಥ್ಯ ಅಂದರೆ ಯಾವುದಿಲ್ಲವೋ ಅದು ಅಂತ. ಅಂದರೆ ಆ್ಯಕ್ಚುಲಿ ಸಾಪೇಕ್ಷವಾದಂಥದ್ದು, ಸಾಪೇಕ್ಷವಾದ ರೀತಿಯಲ್ಲಿ ನಾವು ನೋಡಿದಾಗ ಯಾವುದು ನಮಗೆ ಕಾಣಿಸುತ್ತೋ ಅದು ಮಿಥ್ಯ ಅಂತ ನಾವು ಹೇಳ್ತೀವಿ ಆ ಪದದ ಅರ್ಥವನ್ನು ನೋಡಿದಾಗ. ಸೊ ನಾವು ಒಂದು ಪ್ರಸಿದ್ಧವಾದಂಥ ಒಂದು ಹೇಳಿಕೆಯನ್ನು ನಾವು

0: ಕೇಳಿರ್ತೀವಿ, ತತ್ವಮಸಿ ಅಂತೆಲ್ಲ ನಾವು ಯಾವುದು ಮಹಾವಾಕ್ಯಗಳು ಅಂತ ಹೇಳ್ತೀವೋ ಅದೇ ರೀತಿಯ ಇನ್ನೊಂದು ಮಹಾವಾಕ್ಯ ಅಂತಂದರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಅನ್ನುವಂಥದ್ದನ್ನು ಶಂಕರಾಚಾರ್ಯರು ಹೇಳಿದ ಮಾತು. ಅದು ಮಹಾವಾಕ್ಯಗಳ ವರ್ಣನೆ ವಿವರಣೆಗೆ ಬಹಳ ಅನೇಕ ಸ್ಥಳಗಳಲ್ಲಿ ಬಳಕೆಯಾಗುವಂತಹ ಒಂದು ವಿವರಣೆ. ಸೊ ಬ್ರಹ್ಮ ಅನ್ನುವಂಥದ್ದು ಒಂದೇ ಸತ್ಯ, ಜಗತ್ತೆಲ್ಲ ಮಿಥ್ಯ ಅಂತ. ಸೊ ಇದು ಬಹಳ ಆಳವಾದಂಥ ಒಂದು ವಿಚಾರಗಳಿಂದ ಕೂಡಿರುವಂತಹ ವೇದಾಂತದ ತಿರುಳನ್ನೇ ಇದು ಹೇಳುವಂಥ ಒಂದು ಮಾತು. ಅದರ ಬಹಳ ಪಾರಮಾರ್ಥಿಕ ಆಳಕ್ಕೆ ನಾವು ಇಳಿಯೋದು ಬೇಡ. ಅದು ಹೇಗೆ ಅಂದರೆ, ನಮಗೆ ಕಣ್ಣು ಕಾಣೋದು ಸತ್ಯವಾ ಅಲ್ಲವಾ ಅನ್ನೋದು ಪ್ರಶ್ನೆ. ನಮ್ಮ ಕಣ್ಣು ಕಾಣೋದೆಲ್ಲ ನಿಜಾನ ಅಥವಾ ಅದರಲ್ಲಿ ಸತ್ಯ ಅಲ್ಲದೆ ಇರುವಂಥದ್ದು ಇರುತ್ತಾ ಅಂತ. ನಾನು ಆಗಲೇ ಈ ಮರೀಚಿಕೆ ಅದರ ಉದಾಹರಣೆ ಕೊಟ್ಟಿದ್ದೆ, ಮಿರಾಜ್. ಅದು ನಾವು ಬೇಸಿಗೆ ಕಾಲದಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ನಮಗೆ ನೀರಿದ್ದಂಗೆ ಕಾಣಿಸುತ್ತೆ, ಅದರಲ್ಲಿ ಆ್ಯಕ್ಚುಲಿ ನೀರೇ ಇರಲ್ಲ. ಸೊ ನಮ್ಮ ಕಣ್ಣು ನಮಗೆ ಹೇಳ್ತಾ ಇದೆ ಅಲ್ಲಿ ನೀರಿದೆ ಅನ್ನೋ ರೀತಿಯಲ್ಲಿ. ನಮ್ಮ ಮನಸ್ಸು ನೀರನ್ನು ನೋಡಿರುತ್ತಲ್ಲ. ಸೊ ಈ ರೀತಿಯಲ್ಲಿ ಹೊಳಿತಾ ಇರುವಂಥ ಒಂದು ಸರ್ಫೇಸ್ ನಮಗೆ ಕಾಣಿಸಿದ್ರೆ ಅದು ನೀರು ಅಂತ ಮನಸ್ಸು ಕೂಡ ಭ್ರಮಿಸುತ್ತೆ. ಸೊ ನಮ್ಮ ಕಣ್ಣು ಏನೋ ಒಂದು ಹೇಳ್ತು, ನಮ್ಮ ಮನಸ್ಸು ಏನನ್ನೋ ಒಂದು ಭ್ರಮಿಸ್ತು, ಇದಿರಬಹುದೇನೋ ಅಂತ. ಆದರೆ ಹತ್ತಿರ ಹೋಗಿ ನೋಡಿದಾಗ ಅದು ಸಟ್ಟೆ, ಅದು ಸುಳ್ಳಾಯಿತು, ಅಲ್ಲಿ ನೀರಿಲ್ಲ, ಅಲ್ಲಿ ಬರೀ ಮರೀಚಿಕೆ ಇತ್ತು. ಸೊ ನಮ್ಮ ಕಣ್ಣು ನಮ್ಮ ಮನಸ್ಸುಗಳೇ ನಮಗೆ ನಿತ್ಯ ಜೀವನದಲ್ಲಿ ಈ ರೀತಿ ಅನೇಕ ಸಂದರ್ಭಗಳಲ್ಲಿ ಸುಳ್ಳು ಹೇಳ್ತಾ ಇದೆಯಲ್ಲ, ಯಾವುದನ್ನು ನಾವು ನಂಬಬೇಕು? ಇದು ನಿತ್ಯ ಜೀವನದಲ್ಲಿ ನಮ್ಮ ನಡವಳಿಕೆ, ನಮ್ಮ ನಿತ್ಯದ ವ್ಯವಹಾರದಲ್ಲಿ ಆಗುವಂಥದ್ದು. ಅದನ್ನು ನಾವು ಉದಾಹರಣೆಯಾಗಿ ಕೊಡ್ತಾ ಇರುವಂಥದ್ದು ಪಾರಮಾರ್ಥಿಕವಾಗಿಯೂ ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ, ಅದು ಸಂದೇಹವಾಗಿಯೇ ಉಳಿದಿದೆ. ಅದೇನು ಅಂತಂದರೆ, ನಾವು ಹೇಳೋದಂಗೆ ಬ್ರಹ್ಮ ಅನ್ನುವಂಥ ಒಂದು ಸೃಷ್ಟಿಕರ್ತ ಅನ್ನುವಂಥ ಒಂದು ಶಕ್ತಿ, ಅದು ಸತ್ಯ. ಆದರೆ ಅದು ನಮ್ಮ ಕಣ್ಣು ಕಾಣ್ತಿಲ್ಲ. ಈ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಕಣ್ಣು ಕಾಣ್ತಾ ಇರುವಂಥದ್ದು ಏನು? ನಮ್ಮ ಕಣ್ಣು ಕಾಣ್ತಿರುವಂಥದ್ದು ಜಗತ್ತು. ಏನು ಸೃಷ್ಟಿಕರ್ತ ಅನ್ನುವಂಥ ಒಂದು ಸೃಷ್ಟಿ ಮಾಡಿದಾನೋ ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಹಾಗಾದರೆ ನಾವು ಅಂದ್ಕೊಂಡಂಗೆ ಸೃಷ್ಟಿಕರ್ತ ಯಾಕೆ ಕಾಣಿಸ್ಬಾರ್ದಿತ್ತು? ಕಾಣಿಸ್ಬಹುದಿತ್ತಲ್ವಾ? ಕಾಣಿಸ್ತಾ ಇಲ್ಲ. ಸೊ ಸೃಷ್ಟಿಕರ್ತ ಸತ್ಯನೋ ಅಥವಾ ಈ ಸೃಷ್ಟಿ ನಮ್ಮ ಕಣ್ಣೆದುರು ಕಾಣಿಸ್ತಾ ಇರೋದು ಅದು ಸತ್ಯನೋ? ಅವೆರಡಕ್ಕೂ ಎರಡು, ಯುಗ ಅಂತಂದರೆ ಎರಡು ಅಂತ ಜೋಡಿ. ನಾವು ರೇಡಿಯೋದಲ್ಲೆಲ್ಲ ಕೇಳಿರ್ತೀವಿ ಯುಗಳ ಗೀತೆ, ಯಾವುದೋ ಚಿತ್ರಗೀತೆ ಯುಗಳ ಗೀತೆ ಅಂದರೆ ಇಬ್ಬರು ಹಾಡಿರೋವಂಥದ್ದು ಅಂತ. ಸೊ ಹಾಗೆ ಈ ವಿಷಯ ಯುಗಕ್ಕೆ ಯಾವುದು ಎರಡು ವಿಷಯಗಳು? ಬ್ರಹ್ಮ ಮತ್ತು ಸೃಷ್ಟಿ. ಅಂದರೆ ಒಂದು ರೀತಿಯಲ್ಲಿ ತಂದೆ ಮತ್ತು ಮಗ, ಒಂದು ರೀತಿಯಲ್ಲಿ ಸೃಷ್ಟಿಕರ್ತ ಮತ್ತು ಅವನ ಸೃಷ್ಟಿಯ ಕಾರ್ಯ. ಸೊ ಈ ಎರಡಕ್ಕೆ ಸಂಬಂಧವಿದೆಯಾ? ನಾವು ಅಂದ್ಕೊಂಡಂಗೆ ಸೃಷ್ಟಿಕರ್ತನಾದಂಥ ಪರಬ್ರಹ್ಮ ಶಕ್ತಿ ಅದು ಸೃಷ್ಟಿಯ ಹೊರಗೆ, ಒಳ ನಮ್ಮ ಕಣ್ಣು ಕಾಣುವಂಥ ಎಲ್ಲ ವಸ್ತುಗಳಲ್ಲೂ ಇದೆ, ಎಲ್ಲ ವಸ್ತುಗಳ ಹೊರಗೂ ಇದೆ, ಒಳಗೆ ಹೊರಗೆ ಎರಡೂ ಕಡೆ ವ್ಯಾಪಿಸ್ಕೊಂಡಿದೆ ಅಂತ. ಆದರೆ ಆ ಸೃಷ್ಟಿಯ ಕರ್ತೃ ನಮಗೆ ಕಾಣಿಸ್ತಾ ಇಲ್ಲ, ಕೇವಲ ಸೃಷ್ಟಿ ಮಾತ್ರ ಕಾಣಿಸ್ತಾ ಇದೆ. ಈ ಎರಡಕ್ಕೆ ಸಂಬಂಧ ಏನು? ಇವೇನಾದರೂ ಇದೆಯಾ? ನಮ್ಮ ಕಣ್ಣು ಕಾಣ್ತಾ ಇರುವಂಥ ವಸ್ತುಗಳು ಸತ್ಯವಾ ಅಥವಾ ಅದು ಮಿಥ್ಯೆಯಾ ಅಂತ ಇಲ್ಲಿ ಪ್ರಶ್ನೆ. ಇದನ್ನೇ ಮುಂದಿನ ಮುಕ್ತಕದಲ್ಲೂ ಕೂಡ ಇನ್ನಷ್ಟು ಮುಂದುವರಿಸ್ತಾರೆ, ಅದನ್ನು ಈಗ ನೋಡೋಣ.
1: ಬಚ್ಚಿಟ್ಟುಕೊಂಡಿಹುದೇ
0: ಸತ್ಯ ಮಿಥ್ಯೆಯ ಹಿಂದೆ
1: ನಚ್ಚುವುದೇ ಮರೆಯೊಳ್
0: ಇಹುದನೇ ಸತ್ಯವೆಂದು ಅಚ್ಚರಿಯ ತಂತ್ರವಿದು
1: ಬ್ರಹ್ಮ ಸೃಷ್ಟಿಗಳೇಕೋ
0: ಮುಚ್ಚಿಹವು ಸಾಜತೆಯ ಮಂಕುತಿಮ್ಮ. ಸೊ ಇಲ್ಲಿ ನಾವು ಚಿಕ್ಕವರಾಗಿದ್ದಾಗ ಬಚ್ಚಿಟ್ಕೊಳ್ಳೋ ಆಟ ಆಡ್ತಿದ್ವಿ, ಐ ಸ್ಪೈಸ್ ಅಲ್ವಾ? ಯಾರೋ ಒಬ್ರು ಔಟ್ ಆಗಿರ್ತಾರೆ, ಅವರೊಂದು 50 100 ಎಣಿಸ್ಬೇಕು, ಉಳಿದವರೆಲ್ಲ ಬಚ್ಚಿಟ್ಕೊಳ್ತಾರೆ. ಯಾರನ್ನ ಇವ್ರು ಕಾಣಿಸ್ಬಿಡ್ತಾರೋ ಅವ್ರು ಓಡ್ ಬಂದು ಅವ್ರ ಐ ಸ್ಪೈಸ್ ಅಂತಾರೆ, ಅವ್ರ ಔಟು. ಇದು ಈ ಆಟವನ್ನು ಆಡಿದ್ವಿ ಅಲ್ವಾ? ನಾವು ಚಿಕ್ಕವರಾಗಿದ್ದಾಗ ಒಂದೇನು ತಮಾಷೆಯಾದಂಥ ಒಂದು ಇದನ್ನು ಮಾಡ್ತಾ ಇದ್ವಿ, ಟ್ರಿಕ್ಕು. ಅದೇನು ಅಂತಂದರೆ, ಈಗ ನಾನು ಸಪೋಸ್ ಬಿಳಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂದ್ಕೊಂಡು, ಬಿಳಿ ಅಂಗಿ, ಬಚ್ಚಿಟ್ಕೊಳ್ಳೋಕೆ ಮುಂಚೆ ಯಾರೋ ಒಬ್ಬ ಔಟಾದ, ಅವನು ಎಣಿಸ್ತಾ ಇದ್ದಾನೆ, ನಾನು ಬಿಳಿ ಅಂಗಿ ಹಾಕ್ಕೊಂಡು ಬಚ್ಚಿಟ್ಕೊಳ್ಳೋಕೆ ಹೋಗಿದ್ದೀನಿ, ನನ್ನ ಫ್ರೆಂಡ್ ನೀಲಿ ಅಂಗಿ ಹಾಕ್ಕೊಂಡಿರ್ತಾನೆ.

0: ನಾನೇನು ಮಾಡ್ತೀನಿ, ಬಚ್ಚಿಟ್ಕೊಂಡಿದ್ದಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬಿಡೋದು, ನಾನು ನೀಲಿ ಹಂಗೆ ಹಾಕ್ಕೊಂಬಿಡ್ತೀನಿ, ನೀಲಿ ಅಂಗಿಯನ್ನು ಮಾತ್ರ ಕಾಣಿಸೋ ಹಂಗೆ ಎಲ್ಲೋ ಕೂತ್ಕೊಳ್ಳೋದು. ಈ ಔಟ್ ಆಗಿದ್ದವನು ಏನು ಮಾಡ್ತಾನೆ, ನೀಲಿ ಅಂಗಿಯನ್ನು ನೋಡ್ತಾನೆ. ಮೊದಲು ನೀಲಿ ಅಂಗಿ ಹಾಕ್ಕೊಂಡಿದ್ದಿದ್ದು ಬೇರೆ ಯಾರೋ, ಸೊ ಹಾಗಾಗಿ ಅವನ ಹೆಸರು ಹೇಳಿಬಿಟ್ಟು ನೀನು ಔಟು ಅಂತಾನೆ. ಆಗ ನಾನೇನು ಮಾಡ್ತೀನಿ, ನಾನು ಹೊರಗೆ ಬಂದುಬಿಟ್ಟು ಅದು ನೀನು ತಪ್ಪು ಮಾಡಿದ್ಯಪ್ಪ, ತಿರ್ಗಾ ನೀನೇ ಔಟು, ಸೊ ನೀನೇ ತಿರ್ಗಾ ಎಣಿಸು. ಸೊ ಸತ್ಯ ಬಚ್ಚಿಟ್ಕೊಂಡಿದೆ, ಹೊರಗಡೆಯಿಂದ ಕಾಣಿಸೋರಿಗೆ ಏನು ಕಾಣಿಸುತ್ತೆ, ಹೊರಗಿರೋಂಥದ್ದು ಮಾತ್ರ ಕಾಣಿಸುತ್ತೆ. ಸೊ ಮಿಥ್ಯೆ ಹೊರಗಡೆ ಇದ್ದು ಸತ್ಯ ಒಳಗಡೆ ಇದೆ ಅನ್ನೋ ರೀತಿಯಲ್ಲಿ ಈ ಜಗತ್ತು ಅಂತ. ನಾವೆಲ್ಲ ಇನ್ನೊಂದು ಮಾಡ್ತೀವಿ, ಸಣ್ಣ ಮಕ್ಕಳ ಜೊತೆ ನಾವು ಆಟ ಆಡುವಾಗ ಏನೋ ಒಂದು ಚಾಕ್ಲೇಟ್ ಇದೆ ಅಂತ ಅನ್ಕೋಣ, ಎಲ್ಲರೂ ತಮಾಷೆಯಾಗಿ ಮಕ್ಕಳಿಗೆ ಮಾಡೋವಂಥದ್ದೇ ಇದು. ಒಂದು ಚಾಕ್ಲೇಟ್ ಇರುತ್ತೆ, ಅದನ್ನು ನಾವು ಎಷ್ಟೋ ಸರ್ತಿ ಏನು ಮಾಡ್ತೀವಿ, ನಮ್ಮ ಕೈ ಒಳಗಡೆ ಮುಷ್ಟಿ ಒಳಗಡೆ ಹಿಂಗೆ ಹಿಡ್ಕೊಂಬಿಡ್ತೀವಿ. ಯಾವುದ್ರಲ್ಲಿದೆ ಅಂತ ಮಗುಗೆ ಗೊತ್ತಿಲ್ಲ. ಮಗುಗೆ ಏನು ಹೇಳ್ತೀವಿ, ನಿನ್ನ ಕೈ ನೋಡು, ಯಾವ ಕೈಯಲ್ಲಿ ಚಾಕ್ಲೇಟ್ ಇದೆಯೋ ಅದನ್ನು ಹುಡುಕು ನೋಡೋಣ ಅಂತ. ಎರಡೂ ಮುಷ್ಟಿಯನ್ನು ನಾವು ಮುಚ್ಚಿಟ್ಕೊಂಬಿಟ್ಟಿದ್ದೀವಿ, ಯಾವುದರೂ ಒಂದರಲ್ಲಿ ಮಾತ್ರ ಚಾಕ್ಲೇಟ್ ಇದೆ ಅಲ್ವಾ. ಸೊ ಈ ಥರ ಆಟಗಳು ನಾವು ಸಾಕಷ್ಟು ಆಡಿದ್ದೀವಿ. ಸತ್ಯ ಅಂದರೆ ನಾವು ಏನನ್ನು ಹುಡುಕ್ತಾ ಇದ್ದೀವೋ ಅದನ್ನು ಎಲ್ಲೋ ಬಚ್ಚಿಟ್ಟಿರೋಂಥ ಸಂದರ್ಭಗಳು ನಮಗೆ ಅನೇಕ ಬರ್ತವೆ. ಈ ಥರದ ಅಚ್ಚರಿಯ ತಂತ್ರವನ್ನು ನಾವು ಆಟದಲ್ಲಿ ಉಪಯೋಗಿಸಿರೋಂಥದ್ದು ನಮಗೆಲ್ಲ ಗೊತ್ತು. ಡಿ ವಿ ಜಿಯವರು ಹೇಳ್ತಿದ್ದಾರೆ, ಬ್ರಹ್ಮ ಮತ್ತು ಸೃಷ್ಟಿ ಈ ಎರಡು ಕೂಡ ನಮ್ಮ ಜೊತೆ ಈ ಥರ ಆಟ ಆಡ್ತಾ ಇದೆಯೋ ಏನೋ ಅಂತ. ಸೊ ನಮ್ಮ ಒಳಗೆ ಅಂತರ್ಯಾಮಿಯಾಗಿರೋಂತಹ ಆ ಶಕ್ತಿಯನ್ನು ನಾವು ಎಷ್ಟೋ ಸರ್ತಿ ಗುರುತಿಸ್ಕೊಳ್ಳೋಕ್ಕೆ ಆಗಲ್ಲ. ನಮ್ಮ ಪರಂಪರೆಯಲ್ಲಿ ಅತ್ಯಂತ ದೊಡ್ಡ ವಿದ್ಯೆ ಅಂತ ಹೇಳಿರೋವಂಥದ್ದು ಈ ಆತ್ಮವಿದ್ಯೆಯನ್ನು. ಮೊದಲಿಂದ ನೋಡ್ತಾ ಬಂದಿರೋ ಹಾಗೆ ಎಲ್ಲ ವೇದಗಳನ್ನು ಯಾರೋ ಓದ್ಬಿಟ್ಟಿದ್ದಾರೆ ಅಂತ ಅನ್ಕೋಣ, ಎಲ್ಲ ಶಾಸ್ತ್ರಗಳನ್ನು ಅವರು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಅಂತ ಅನ್ಕೋಣ, ಏನೇನು ಅವಾಗಿನ ಕಾಲಕ್ಕೆ ಏನೇನಿತ್ತೋ ಗಣಿತ ಇತ್ಯಾದಿಗಳನ್ನು ಎಲ್ಲ ಕಲ್ತಿದ್ದಾರೆ, ಸಕಲ ಶಾಸ್ತ್ರ ಪಾರಂಗತರು. ಇವಾಗಿನ ಕಾಲಕ್ಕೆ ಬರೋಣ, ಈಗಲೂ ಅಷ್ಟೇ ಸೈನ್ಸು ಮ್ಯಾಥ್ಸು ಎಲ್ಲವನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೋಣ. ನಮ್ಮ ಪರಂಪರೆಯ ಗಣನೆ ಹೇಗಪ್ಪ ಅಂತಂದರೆ, ಅವರ ಜ್ಞಾನ ಎಷ್ಟೇ ಯೂನಿವರ್ಸಿಟಿಗಳಲ್ಲಿ ಅವರು ಅಧ್ಯಯನ ಮಾಡಿದರೂ ಕೂಡ ಎಲ್ಲಿವರೆಗೆ ಅವರು ತಮ್ಮ ಬಗ್ಗೆ ತಿಳ್ಕೊಂಡಿರಲ್ವೋ ಅಲ್ಲಿವರೆಗೂ ಅವರು ಜ್ಞಾನಿ ಅಲ್ಲ ಅಂತಲೇ. ಅಕ್ಷರಜ್ಞಾನ ಇರಬಹುದು, ಶಾಸ್ತ್ರ ಪಾಂಡಿತ್ಯ ಇರಬಹುದು, ಸೈಂಟಿಫಿಕ್ ನಾಲೆಡ್ಜ್ ಇರಬಹುದು, ಆದರೆ ಆತ್ಮಜ್ಞಾನ ಅನ್ನೋದನ್ನೇ ಹೇಳ್ತೀವಿ, ಆ ಆತ್ಮಜ್ಞಾನವೇ ಪರಮಜ್ಞಾನ ಅಂತ ನಮ್ಮ ನಂಬಿಕೆ. ಅದನ್ನೇ ನಮ್ಮ ಉಪನಿಷತ್ತುಗಳಲ್ಲಿ ಪರಾವಿದ್ಯಾ ಅಂತ ಕರೀತಾರೆ. ಬೇರೆ ಎಲ್ಲ ಅಪರಾವಿದ್ಯೆಗಳು ಈ ಭೂಮಿಗೆ ಜಗತ್ತಿಗೆ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥದ್ದು, ಪಾರಮಾರ್ಥಿಕವಾದಂತಹ ವಿಚಾರಗಳನ್ನು ಒಳಗೊಂಡಂಥದ್ದು ಆ ಪರಾವಿದ್ಯ. ಅದು ಹೊರಗಡೆ ಇರೋ ಜಗತ್ತನ್ನು ತಿಳ್ಕೊಳ್ಳೋದ್ರಿಂದ ಗೊತ್ತಾಗಲ್ಲ, ನನ್ನೊಳಗಡೆ ಇರೋಂಥ ಶಕ್ತಿಯನ್ನು ಪರಮಾತ್ಮನ ಆ ಅಂಶವನ್ನು ನಾನು ಅರ್ಥ ಮಾಡ್ಕೊಳ್ಳೋದ್ರಿಂದ ಮಾತ್ರ ಗೊತ್ತಾಗುತ್ತೆ. ಆದರೆ ಆ ಅಂಶ ಒಳಗಡೆ ಇದೆ, ಅದರ ಸುತ್ತೂರು ಈ ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಅಹಂಕಾರ, ಸೊ ಹೀಗೆ ಈ ಎಲ್ಲ ಪದರಗಳು ಅದನ್ನು ಆವರಿಸ್ಕೊಂಡ್ಬಿಟ್ಟಿದೆ. ಸೊ ಒಳಗಡೆ ಇರೋಂಥ ಸತ್ಯ ಬೇರೆ ಬೇರೆ ವಿಚಾರಗಳಿಂದ ಅದು ಆವರಿಸ್ಕೊಂಡಿರೋದ್ರಿಂದ ಅದು ಕಾಣಿಸ್ತಾ ಇಲ್ಲ. ಅಂತಹ ಅಚ್ಚರಿಯ ಆಟ ಬ್ರಹ್ಮ ನಮ್ಮ ಜೊತೆ ಆಡ್ತಿದ್ದಾನೇನೋ ಅನ್ನೋ ರೀತಿಯಲ್ಲಿದೆ ಅನ್ನೋದು ಇದರ ಇಂಗಿತ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 23ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಬೀಸುಕಲ್ಲು ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬೀಸುಕಲ್ಲು

ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಒಂದಲ್ಲ ಒಂದು ಮನೆಗಳಲ್ಲಿ ರಾಗಿ ಬೀಸುವ ಕಲ್ಲಿನ ಶಬ್ದ ಜೊತೆಗೆ ಜಾನಪದ ಹಾಡುಗಳು ಕೇಳಿ ಬರುತ್ತಿದ್ದವು. ಅದರಲ್ಲೂ ವಿಶೇಷವಾಗಿ ಸಾಯಂಕಾಲ ಬೆಳದಿಂಗಳ ತಂಗಾಳಿಯಲ್ಲಿ ಬೀಸುವ ಕಲ್ಲಿನ ಹಾಡುಗಳು ಜೊತೆ ಜೊತೆಗೆ ಜಾನಪದ ಹಾಡುಗಳು, ವೀರಖ್ಯಾತ ರಾಯನ ಹಾಡುಗಳು, ಸೋಬಾನೆ ಪದಗಳು ಎಲ್ಲೆಡೆ ತೇಲಿ ಬರುತ್ತಿದ್ದವು. ಒಂದಿಲ್ಲೊಂದು ಮನೆಯಲ್ಲಿ ಬೆಳಗಿನ ಜಾವದವರೆಗೂ ಕೇಳಿ ಬರುತ್ತಿದ್ದ ಆ ಕಾಲವದು. ಬೀಸುವ ಕಲ್ಲಿನ ಹಾಡುಗಳು ಒಬ್ಬರಿಂದ ಮತ್ತೊಬ್ಬರಿಗೆ, ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಬರುತ್ತಿದ್ದ ಕಾಲವದು. ಇಂದು ಹಾಡುವವರಿಲ್ಲ. ಕಾರಣ, ಬೀಸುವ ಕಲ್ಲು ಬಿಟ್ಟು ಹಿಟ್ಟಿನ ಗಿರಣಿಗೆ ಮಾರು ಹೋಗಿದ್ದಾರೆ. ಕಾರಣ, ಬೇಗ ಹಾಗೂ ಕಷ್ಟಪಡುವುದು ಬೇಡವೆಂದು. ಬೀಸುವ ಕಲ್ಲಿನ ಜೊತೆಗೆ ಹಾಡುಗಳು ನಮ್ಮಜ್ಜಿಯ ಕಾಲಕ್ಕೆ ಕೊನೆಗೊಂಡಿವೆ. ಹಳ್ಳಿಗಳಲ್ಲಿ ಉಪಯೋಗದಲ್ಲಿದ್ದ ಹಿಟ್ಟು ಬೀಸುವ ಕಲ್ಲಿನಲ್ಲಿ ಎರಡು ಕಲ್ಲಿನ ವೃತ್ತಗಳಿರುತ್ತವೆ. ಅದಕ್ಕೆ ಮೇಲಿನ ಕಲ್ಲಿನ ವೃತ್ತಕ್ಕೆ ಒಂದು ಮರದ ಗೂಟವಿರುತ್ತದೆ. ಕೆಳಗಿನ ಕಲ್ಲಿನ ಮಧ್ಯೆ ಒಂದು ಕಬ್ಬಿಣದ ಚಿಕ್ಕ ಮೊಳೆಯಿರುತ್ತದೆ. ಇದರ ಮೇಲೆ ವೃತ್ತಾಕಾರದ ಮೇಲಿನ ಕಲ್ಲು ಅದರ ಮೇಲೆ ಸರಿಯಾಗಿ ಕುಳಿತುಕೊಳ್ಳುತ್ತದೆ. ರಾಗಿ ಕಲ್ಲಿನಲ್ಲಿ ಬೀಸಲು ಇಬ್ಬರು ಇರುತ್ತಾರೆ. ಒಬ್ಬರು ಬೀಸಬಹುದು. ಮೊದಲು ಈ ಬೀಸುವ ಕಲ್ಲನ್ನು ಒಂದು ಗೋಣಿತಟ್ಟಿನ ಮೇಲೆ ಹರಡಿದ ಬಿಳಿಯ ದಪ್ಪ ಬಟ್ಟೆಯ ಮೇಲೆ ಇಡಬೇಕು. ಬೀಸುವಾಗ ಬಲಗೈಯಲ್ಲೋ ಅಥವಾ ಎಡಗೈಯಲ್ಲೋ ಒಂದು ಮುಷ್ಟಿ ಧಾನ್ಯವನ್ನು ಕಲ್ಲಿನ ಬಾಯಲ್ಲಿ ಹಾಕಬೇಕು. ನಿಧಾನವಾಗಿ ಕಲ್ಲನ್ನು ತಿರುಗಿಸಬೇಕು. ಕಾಳು ಚೆನ್ನಾಗಿ ಪುಡಿಯಾಗಿದೆ ಎಂಬುದನ್ನು ಖಾತ್ರಿ ಮಾಡಿಕೊಂಡ ಮೇಲೆ ಸ್ವಲ್ಪ ಜೋರಾಗಿ ಬೀಸಬಹುದು. ಯಾವುದೇ ಅಕ್ಷರವಿದ್ಯೆ ಗೊತ್ತಿಲ್ಲದೆ ನಮ್ಮ ಸ್ಮೃತಿ ನೆನಪುಗಳಿಂದ ತಲೆ ತಲಾಂತರಗಳಿಂದ ಉಳಿದುಕೊಂಡಿದ್ದ ಜಾನಪದ ಕಲೆ ಸಂಸ್ಕೃತಿ ಬೀಸು ಕಲ್ಲಿನ ಜೊತೆಗೆ ನಶಿಸುತ್ತಿದೆ. ಇಂದಿನ ಮಹಿಳೆಯರಿಗೆ ಹಾಡುಗಳು ಬರುತ್ತಿಲ್ಲ, ರಾಗಿ ಬೀಸೋದು ಗೊತ್ತಿಲ್ಲ. ಇಂದು ಯೋಗಾಸನ ತರಗತಿಗಳಲ್ಲಿ ಬೀಸುವ ಕಲ್ಲಿನ ರೀತಿ ಕುಳಿತು ಆಸನ ಹಾಕಿ ಬೀಸು ಕಲ್ಲಿನ ರೀತಿ ಕೈ ತಿರುಗಿಸುವುದು ಕಲಿಸುತ್ತಿದ್ದಾರೆ. ಅಂದು ಇಷ್ಟೆಲ್ಲ ಕೆಲಸ ಮಾಡುತ್ತಿದ್ದರೆ ಯಾವ ಕಾಯಿಲೆಯೂ ಬರುತ್ತಿರಲಿಲ್ಲ. ಅದಕ್ಕೆ ಕೆಲವು ಗಾದೆಗಳು ಉಂಟು. ಇಟ್ಟಂ ತಿಂದಂ ಬೆಟ್ಟಂ ಕಡಿದಂ, ಇಟ್ಟಂ ಬಿಟ್ಟಂ ಕೆಟ್ಟಂ. ರಾಮ ರಾಜ್ಯ ಆಳಿದರೂ ರಾಗಿ ಬೀಸೋದು ತಪ್ಪಲಿಲ್ಲ. ಕುಟ್ಟಲಾರದವಳಿಗೆ ಕೂಳಿಲ್ಲ, ಬೀಸಲಾರದವಳಿಗೆ ಹಿಟ್ಟಿಲ್ಲ. ನೆಂಟರು ಬಿಕ್ಕಿ ಬಿಕ್ಕಿ ಅತ್ತರೆ ಬೀಸುವ ಕಲ್ಲು ತಿರುಗಿತೆ. ಎಷ್ಟೊಂದು ಸುಂದರವಾದ ಗಾದೆಗಳು. ಬೀಸುವ ಕಲ್ಲು ಕೊಟ್ಟವರಿಗೆ ಸಕಲ ಸೌಭಾಗ್ಯ ಬರಲಿ, ಅಂಥವರ ಮನೆಗೆ ಮಲ್ಲಿಗೆ ಮುಡಿಯುವ ಸೊಸೆ ಬರಲಿ. ಮತ್ತೆ ಬೀಸುವ ಭಾಗ್ಯದ ಜೊತೆಗೆ ನಮ್ಮ ಜಾನಪದ ಕಲೆ ಹಾಡುಗಳು ಚಿರವಾಗಿ ಮುಂದಿನ ಪೀಳಿಗೆಗೆ ಉಳಿಯುವಂತಾಗಲಿ. ಇಲ್ಲಿ ಬೀಸುವ ಕಲ್ಲಿನ ಮಹತ್ವವನ್ನು ಹಳ್ಳಿಯಲ್ಲಿನ ಕೆಲವು ಮಹಿಳೆಯರು ತಿಳಿಸಿರುವ ಇದೊಂದು ಉಪಯುಕ್ತ ಮಾಹಿತಿ ನಿಜಕ್ಕೂ ನಮ್ಮೆಲ್ಲರಲ್ಲಿ ಸದಾ ಉಳಿಯುವಂತಾಗಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬೀಸು ಕಲ್ಲು ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಬೀಸುಕಲ್ಲು ಬೀಸುವ ಕಾಲ ಮತ್ತೊಮ್ಮೆ ಬರಲಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂರವರು

ಸಾಮಾನ್ಯ ರೋಗ ತಜ್ಞರು ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ಧತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12 ಲಕ್ಷ ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟ್ರಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ

0: ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026 ರಿಂದ 2031 ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟ್ರಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೊ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025ರ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷಾ ಅವರು ಪ್ರಸ್ತುತ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019ರಲ್ಲಿ ಮೇಜರ್ ಸುಮನ್ ಗವಾನಿ ಹಾಗೂ 2023ರಲ್ಲಿ ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ಧತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು, ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ, ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30ರಿಂದ ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ 1.5 ವರ್ಷದಿಂದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ರನ್ಗಳ ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ ಆರ್ಸಿಬಿ ತಂಡ

0: ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ರನ್ ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು ಎಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಸಮಯ 7:45.
2: ನಮ್ಮಿಲ್ಲಿಯದಿಂದ ಇನ್ನು ಮುಂದೆ ಜನಧ್ವನಿ ಪರಿಣಾಮ ಕಾರ್ಯಕ್ರಮ. ಜನಧ್ವನಿ ಯಶೋಗಾಥೆ ಕುರಿತು ಜನಧ್ವನಿ ನಿರಂತರ ಕೇಳುಗರಾದ ನಂಜನಗೂಡಿನ ಶ್ರೀಯುತ ಯೋಗೇಂದ್ರ ಪ್ರಸಾದ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಬಾನಲಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜನಧ್ವನಿ ಕೇಳುಗರಾದ ಹೆಚ್ ಡಿ ಕೋಟೆ ತಾಲೂಕಿನ ತುಂಬಸುಗೆ ಗ್ರಾಮದ ಶ್ರೀಯುತ ಚಂದ್ರಾರವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ನಮ್ಮ ಜನಧ್ವನಿ ಒಂದು ಕಾರ್ಯಕ್ರಮಗಳ ಅನಿಸಿಕೆ ಕುರಿತು ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ತುಂಬಾ ಖುಷಿ ಆಯ್ತು ಸರ್, ನಮ್ಮ ಜನಧ್ವನಿ ನೀವು ಕೇಳ್ತಾ ಇರೋದು. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವರಿಗೆ ನಿಮ್ಮೊಂದು ಪರಿಚಯ ಮಾಡಿಕೊಡಿ ಸರ್.
1: ನನ್ನ ಹೆಸರು ಚಂದ್ರ ಅಂತ. ಗಾರೆ ಕೆಲಸ ಮಾಡ್ತಿದ್ರೆ ಇಲ್ಲಿಗೆ
0: ತುಂಬಾ ಖುಷಿ ಆಯ್ತು ಸರ್. ಮನೇಲಿ ಯಾರ್ಯಾರಿದ್ದೀರಿ ಸರ್ ನೀವು?
1: ನಾನು, ನನ್ನ ಮಿಸ್ಸಸ್, ನನ್ನ ಮಗಳು.
0: ಸರ್, ಈಗ ಜನಧ್ವನಿ ರೇಡಿಯೋ ಪರಿಚಯ ಯಾವಾಗ್ಲಿಂದ ಆಯ್ತು ಸರ್ ನಿಮ್ಗೆ?
1: ಮೇಡಮ್, ಸುಮಾರು ತುಂಬಾ ವರ್ಷದಿಂದ ಕೇಳ್ತಾ ಇದ್ದೀನಿ ನೋಡ್ಲಿ. ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾವ ಅವ್ಲಿ, ಚೆನ್ನಾಗಿ ಮಾಡ್ಕೊಡ್ತೀರಾ ಎಲ್ಲಾ ಕಾರ್ಯಕ್ರಮ ನೋಡ್ಲಿ, ಚೆನ್ನಾಗಿ ಬರ್ತಾ ಇದೆ ಅವ್ಲಿ.
0: ಅಂದಾಜು ಒಂದು ಎಷ್ಟರಲ್ಲಿ ಕೇಳ್ತಾ ಇರ್ಬೋದು ಸರ್? ಈಗ ರೇಡಿಯೋ ಸ್ಟಾರ್ಟ್ ಆಗಿ ಒಂದು 14 ವಸಂತಗಳನ್ನ ಪೂರೈಸಿದೆ.
1: ಸ್ಟಾರ್ಟಿಂಗ್ ಮನೆ ಮನೆಗೆ ಬಂದು ಭೇಟಿ ಮಾಡ್ತಿರ ಗೊತ್ತಾ, ಸರ್ಗುರಿಯಿಂದ ಜನಧ್ವನಿ ಪ್ರಾರಂಭ ಆಗ್ತಾ ಇದೆ, ನಿಮ್ಗೆ ಯಾವ ತರ ಕಾರ್ಯಕ್ರಮ ಬಂದಿತ್ತ ಅನ್ಕೊಂಡು ಒಂದು ನ್ಯೂಸ್ ಬಂದಿರು, ಅವಾಗ ಕೇಳಿದೆ. ಅಲ್ಲಿಂದ ಇಚ್ಚೆ ಕೇಳಕ್ ಶುರು ಮಾಡಿದೆ.
0: ಸರ್, ಯಾವ ಒಂದು ಆಪ್ಷನ್ ಅಲ್ಲಿ ಕೇಳ್ತೀರಾ? ರೇಡಿಯೋದಲ್ಲಿ ಕೇಳ್ತೀರಾ, ಮೊಬೈಲ್ ಅಲ್ಲಿ ಕೇಳ್ತೀರಾ?
1: ಮೊಬೈಲ್ ಅಲ್ಲಿ ಕೇಳ್ತಾರೆ ನನ್ ಜಾಸ್ತಿ.
0: ಮೊಬೈಲ್ ಅಲ್ಲಿ ಕೇಳ್ತಾ ಇದ್ದೀರಾ? ಯಾವ ರೀತಿ ಕಾರ್ಯಕ್ರಮಗಳು ಬರ್ತಾ ಇವೆ ಸರ್ ನಿಮ್ಗೆ ಇಷ್ಟ ಆಗುವಂತದ್ದು?
1: ನಮ್ಗೆ ಇಷ್ಟ ಆಗುವಂತದ್ದು ಮಾಮೂಲಿ ಪ್ರತಿಯೊಂದು ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಈಗ ಪೇಷಂಟ್ ಗಳದು, ಡಾಕ್ಟರ್ದು, ರೈತರ ಸಮಸ್ಯೆ, ಗ್ರಾಮ ಪಂಚಾಯತ್ ವ್ಯವಸ್ಥೆಗಳು, ಆಮೇಲೆ ಕೆಲವು ಭಾವಗೀತೆ ಭಕ್ತಗೀತೆಗಳು, ಟ್ರೈಬಲ್ಸ್ ನ್ಯೂಸ್ಗಳು, ಇವೆಲ್ಲ ಚೆನ್ನಾಗಿ ನಡ್ಸ್ಕೊಡ್ತಾ ಇದಾರೆ.
0: ಅಂದ್ರೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಈಗಲೂ ನೀವು ಆಲಿಸ್ತಾ ಬರ್ತಾ ಇದ್ರಿ. ಅತಿ ಹೆಚ್ಚು ನಿಮ್ಗೆ ಮನಸ್ಸಿಗೆ ಹತ್ತಿರವಾಗಿರುವಂತ ಕಾರ್ಯಕ್ರಮ ಯಾವ್ದು ಸರ್?
1: ಮೇಡಮ್, ಎಲ್ಲಾನು ಕೇಳ್ತಿದ್ದೀನಿ ನಾನು. ಅತಿ ಹೆಚ್ಚು ಹತ್ರ ಅಂತಂದ್ರೆ ಅಂತಿದ್ದೇನೆ, ಪ್ರತಿಯೊಂದು ನ್ಯೂಸ್ ನ್ಯೂಸ್ ಹಾಕೋದು, ಮತ್ತೆ ತತ್ವ ಬಸವ ತತ್ವಗಳು, ವಿವೇಕಾನಂದರ ಮಾತುಗಳು, ಇವನ್ನೆಲ್ಲ ಕೇಳ್ತಾ ಇರ್ತೀನಿ ಮೇಡಮ್.
0: ಸರ್, ಈಗ ಜನಧ್ವನಿ ಒಂದು ಸರ್ಗೂರಲ್ಲಿ ನಿಮ್ಮ ಹತ್ತಿರದಲ್ಲೇ ಇರುವಂತದ್ದು ನಿಮ್ಗೆ ಖುಷಿ ಆಗ್ತಾ ಇದೆ ಸರ್?
1: ತುಂಬಾ ಖುಷಿ ಆಗ್ತಿದೆ ಮೇಡಮ್.

0: ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಕೋಟೆ ತಾಲೂಕಿಗೆ ಸುಮಾರು ವರ್ಷಗಳಾಗಿರ್ಬೋದು, ಸುಮಾರು ಶತಮಾನ ಆಗಿರ್ಬೋದು,
1: ಹೌದು,
0: ಅದನ್ನ ನಮ್ಮ ಕೋಟೆ ತಾಲೂಕಲ್ಲಿ ಏನೂ ಆಗಿಲ್ಲ. ಆದ್ರೆ ಇತ್ತೀಚೆಗೆ ಸರ್ಗೂರು ತಾಲೂಕು ಆಗದ ಮುಂಚೆಗೆ ಹೋಟ್ಲಿ ಇದು ಸ್ಟೇಷನ್ ಆಗಿರೋದು ತುಂಬಾ ಉತ್ತಮ ಹೋಟ್ಲಿ. ಹಂಗಾಗಿ ತುಂಬಾ ಖುಷಿ ಆಯ್ತದೆ ಮ್ಯಾಮ್.
1: ಅಂದ್ರೆ ಒಂದು ತಾಲೂಕಿನ ಅಭಿವೃದ್ಧಿಗೆ ಜನಧ್ವನಿ ಸಾಕ್ಷಿ ಆಗ್ತಿರೋದು ನಿಮ್ಗೆ ತುಂಬಾ ಖುಶಿ ಆಗ್ತಾ ಇದೆ ಅಂತ ಹೇಳ್ತೀವಿ. ಸರ್, ಈಗ ಜನಧ್ವನಿ ರೇಡಿಯೋ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳನ್ನ ಕರೆಸಿ ಒಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ರೆ, ಇದ್ರ ಬಗ್ಗೆ ಕೇಳಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ಖುಷಿ ಆಗುತ್ತೆ ಏನು?
0: ತುಂಬಾ ಖುಷಿ ಆಗ್ತದೆ ಮ್ಯಾಮ್. ಒಬ್ರು ಅಧಿಕಾರಿಗಳು ಬಂದು ಇಲ್ಲಿ ಮಾಹಿತಿ ಕೊಟ್ಟಾಗ ಕೆಲವರು ಫೋನ್ ಅಲ್ಲಿ ಮಾತಾಡಿ ಕೇಳ್ತಾರೆ, ಅವ್ರ ಕಷ್ಟ ಸುಖಗಳನ್ನ ಕೇಳ್ಕೊತಾರ, ವಿಚಾರಿಸ್ಕೊತಾರ, ಅದನ್ನ ಸ್ಪಂದಿಸ್ತಾರ, ಅದು ತುಂಬಾ ಖುಷಿ ಅಲ್ಲ ಮೇಡಮ್.
1: ನೀವು ಕರೆ ಮಾಡಿದಿರಾ ಸರ್ ಯಾವತ್ತಾದ್ರೂ?
0: ಇಲ್ಲ ಮೇಡಮ್, ಮಾಡಿಲ್ಲ.
1: ಯಾಕೆ ಸರ್?
0: ನಮ್ಗೆ ಲೈನ್ ಸಿಗೋದಿಲ್ಲ ಮೇಡಮ್, ಒಂದೊಂದ್ ಟೈಮ್ ಕಟ್ ಆಗ್ಬಿಡ್ತದಲ್ಲ, ಹಾಗಾಗಿ ಮಾಡಿಲ್ಲ ಮೇಡಮ್.
1: ಅಂದ್ರೆ ಕರೆಕ್ಟ್ ಸಿಗದೆ ಇರೋ ಕಾರಣ ನೀವು ಯಾವತ್ತೂ ಕೂಡ ನೀವು ಜನಧ್ವನಿಗೆ ಒಂದು ಲಿಸನರ್ ಆಗಿ ಫೋನ್ ಮಾಡಿಲ್ಲ ಅಂತ ಹೇಳ್ತಿದ್ದೀರಿ. ಅದು ಕೇಳ್ತಾ ಇದ್ರೆ ಹೇಗೆ ಬರ್ತಾ ಇದೆ ಸರ್? ಈಗ ಜನಧ್ವನಿ ಜನರಿಗೆ ಧ್ವನಿ ಆಗೋದು, ಈ ಮೂಲಕ ಜನಧ್ವನಿ ಸಾಕ್ಷಿ ಆಗ್ತಾ ಇದೆ, ಅವರ ಕಷ್ಟಗಳೆಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಆಗೋ ನಿಟ್ಟಿನಲ್ಲಿ ಜನಧ್ವನಿ ಕೆಲಸ ಮಾಡ್ತಿದೆ, ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
0: ತುಂಬಾ ಖುಷಿ ಆಗ್ತದೆ ಮೇಡಮ್. ಮತ್ತೆ ಏನಂದ್ರೆ ಮೇಡಮ್, ಇನ್ನು ಸ್ವಲ್ಪ ಕಾರ್ಯಕ್ರಮಗಳು ಅಂದ್ರ ಒಂದ್ ಅರ್ಧ ಗಂಟೆ ಕೆಲವು ನಾಟಕಗಳು, ಕಾದಂಬರಿಗಳು. ಈಗ ಸ್ಯಾಟರ್ಡೆ ಭಾನುವಾರ, ಇವತ್ತು ಭಾನುವಾರ ಅಲ್ವಾ, ಭಾನುವಾರ ಒಂದು ಚಲನಚಿತ್ರ ಸ್ಟೋರಿನೋ ಅಥವಾ ಒಂದು ಪುರಾಣದ ಚಿತ್ರನೋ ಕೊಟ್ರೆ ಇನ್ನು ಚೆನ್ನಾಗಿರ್ತದೆ.
1: ಓಕೆ, ಅಂದ್ರೆ ಇನ್ನು ಮುಂದಿನ ಹಂತದಲ್ಲಿ ಕಾರ್ಯಕ್ರಮಗಳು ಉತ್ತಮ ಆಗ್ಬೇಕು, ಒಂದು ಮಕ್ಕಳಿಗೆ ಯೂಸ್ ಆಗಂತ ಕಾರ್ಯಕ್ರಮಗಳು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಂದು ನೈತಿಕ ಮೌಲ್ಯಗಳನ್ನ ಅಳವಡಿಸಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ಮೂಲಕ ಸಜೆಷನ್ ಕೊಡ್ತಾ ಇದ್ರ. ಸರ್, ಈಗ ನೀವು ಮಾತಲ್ಲಿ ಹೇಳಿದ್ರಿ ಎಷ್ಟೋ ಜನರ ಸಮಸ್ಯೆಗಳಿಗೆ ಸಾಕ್ಷಿ ಆಗ್ತಾ ಇದೆ, ಪರಿಹಾರಕ್ಕೆ ಇದೊಂದು ಸೂಕ್ಷ್ಮ ಉತ್ತರವನ್ನ ಕಂಡುಕೊಳ್ಳೋದ್ರಲ್ಲಿ ಜನಧ್ವನಿ ಕಾರಣ ಆಗ್ತಿದೆ ಅಂತ. ಈಗ ಎಷ್ಟೋ ಜನಗಳು ಎಷ್ಟೋ ಅಧಿಕಾರಿಗಳನ್ನ ಮೀಟ್ ಮಾಡಬೇಕು ಅಂದ್ರೆ ಕಾಯ್ಕೊ ಕೂತ್ಕೋಬೇಕಾಗಿರುತ್ತೆ, ಒಂದು ಫೋನ್ ಮುಖಾಂತರ ಒಂದು ಜನಧ್ವನಿ ಈ ತರ ಕೆಲಸ ಮಾಡ್ತಿರೋದು ನಿಮ್ಗೆ ಹೇಗೆ ಅನ್ಸುತ್ತೆ ಸರ್? ನಿಮ್ಗೂ ಆತರ ಅನುಭವ ಏನಾದ್ರು ಆಗಿದೆಯಾ?
0: ಇಲ್ಲ ಇಲ್ಲ, ತುಂಬಾ ಖುಷಿ ಆಗುತ್ತೆ ಹೋಟ್ಲಿ ಮಾಡ್ತಿರೋದು ಹೋಟ್ಲಿ. ಈಗ ಯಾಕಂದ್ರೆ ಒಬ್ಬ ಅಧಿಕಾರಿ ಹತ್ರ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ. ಈಗ ರೇಡಿಯೋ ಮುಖಾಂತರ ಒಬ್ರು ಫೋನ್ ಮಾಡಿ ಮಾತಾಡಿದಾಗ ನಮ್ಗೆ ಒಂಥರ ಖುಷಿ ಆಗುತ್ತೆ, ಈ ತರ ಮಾಡ್ಬೋದು ಹಿಂಗ್ ಮಾಡ್ಬೋದು ಅನ್ನೋ ರೀತಿ ಖುಷಿ ಆಗುತ್ತೆ.

0: ಇನ್ಯಾವ ತರ ಕಾರ್ಯಕ್ರಮಗಳು ನಿಮಗೆ ಬರಬೇಕು ಅಂತ ಅನ್ಸುತ್ತೆ ಸರ್?
1: ಇಲ್ಲ ಕೊಡ್ತಿದ್ರಲ್ಲ ಮೇಡಮ್, ಈಗ ಹೇಳಿದ್ನಲ್ಲ ನಾನು ಕತೆ ಕಾದಂಬರಿಗಳು ಒಂದ ಅರ್ಧ ಗಂಟೆ ಅಷ್ಟೇ, ಜಾಸ್ತಿ ಕೈಗಿಲ್ಲ. ಮತ್ತೆ ಮಂತ್ಲಿ ವಾರದಲ್ಲಿ ಒಂದು ಚಲನ ಚಿತ್ರಗಳು ಕುಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ.
0: ಪುರಾಣ ಕಥೆಗಳಾಗಿರ್ಬೋದು, ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ನೈತಿಕ ಮೌಲ್ಯ ಅಳವಡಿಸ್ಕೊಂಡಂತ ಒಂದು ಕಥೆಗಳಾಗಿರ್ಬೋದು, ಈ ತರ ಬಂದ್ರೆ ಈ ತರ ರೀತಿಯ ಕಾರ್ಯಕ್ರಮಗಳು ಬಂದ್ರೆ ಇನ್ನೂ ಜನಧ್ವನಿ ಉತ್ತಮವಾಗಿ ನಡೀತಾ ಇದೆ ಅಂತ ಹೇಳ್ತೀರಿ. ಸರ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಒಂದು ಹತ್ರದಲ್ಲೇ ರೇಡಿಯೋ ಸ್ಟೇಷನ್ ಇರೋದು ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ಸಾಕಷ್ಟು ರೀತಿಯ ಜಾಗೃತಿಯನ್ನ ಮೂಡಿಸ್ತಾ ಇದೆ, ಅರಿವೇ ಇಲ್ಲದ ಜನರಿಗೆ ಆಶಾ ಕಿರಣ ಆಗಿ ಕೆಲಸ ಮಾಡ್ತಿರೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್?
1: ತುಂಬಾ ಖುಷಿ ಆಗುತ್ತೆ ಮೇಡಮ್, ಯಾಕಂತಂದ್ರೆ ಅವ್ರಿಗೋಸ್ಕರ ಇರೋದಲ್ವ ಸಮಸ್ಯೆ ಅನ್ನೋದು, ಹಾಗಾಗಿ ಅವರಿಂದ ನಾವು ತುಂಬಾ ಖುಷಿ ಆಗ್ತದೆ.
0: ಈಗ ನಿಮ್ ಮನೇಲಿ ಒಬ್ಬರೇ ಕೇಳ್ತೀರಾ ಅಥವಾ ಮನೇಲಿ ಯಾರನ್ನಾರು ಕೂರಿಸ್ಕೊಂಡಿದಾರ ಕೇಳ್ತೀರಾ ಸರ್?
1: ಮಿಸ್ಸಸ್ ಹೌದು ಅವರು ಕೇಳ್ತಾರೆ.
0: ಅವ್ರಿಗೆ ಯಾವ ತರ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ ಸರ್?
1: ಅವರು ಜಾಸ್ತಿ ಅಂತಂದ್ರೆ ಮಾಮೂಲಿ ಟೇಬಲ್ಸ್ ಮಾತುಗಳು, ಮತ್ತೆ ಕೆಲವು ಹಾಸ್ಪಿಟಲ್ ಹೋಗಿ ಕೆಲವು ಮಕ್ಕಳನ್ನ ಹುಷಾರಿಲ್ದವ್ರನ್ನ ಕರ್ಕೊಂಡ್ಬಂದು ಎಲ್ಲ ಇದ್ ಮಾಡ್ತಾರ ನೋಡಿ, ಮಕ್ಕಳುಗಳು ಅಂಗವಿಕಲತೆ ಇರ್ತಾರಲ್ಲ,
0: ದಿವ್ಯಾಂಗ ದೀಪ್ತಿ,
1: ದಿವ್ಯಾಂಗ ದೀಪ್ತಿ ಆ ಕಾರ್ಯಕ್ರಮ, ಮತ್ತೆ ಕೆಲವು ಇನ್ನು ಏನೇನು ಕೇಳ್ತಾ ಇರ್ತಾರ ಅವರು, ನಾನಿದ್ದಾಗ ನಾನ್ ಕೇಳ್ತಾ ಇರ್ತೀನಿ.
0: ನೀವು ಇತರೆ ಕಾರ್ಯಕ್ರಮಗಳನ್ನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಪರಿಚಯ ಇರೋ ಜನರಿಗೆ ಜನಧ್ವನಿ ರೇಡಿಯೋ ಕಾರ್ಯಕ್ರಮ ಚೆನ್ನಾಗ್ ಬರ್ತಾ ಇದೆ ಅಂತ ಏನಾದ್ರು ಸಜೆಷನ್ ಕೊಟ್ಟಿರೋದುಂಟಾ?
1: ಅವರು ಕೇಳ್ತಾರೆ ಏನೋ ಗೊತ್ತಿಲ್ಲ, ಒಟ್ಲಿ ನಾನ್ ಕೇಳ್ತಾ ಇರ್ತೀನಿ.
0: ಅಲ್ಲ, ನೀವು ಅವ್ರಿಗೆ ಸಜೆಷನ್ ಮಾಡ್ತೀರಾ ನೀವು ಈ ತರ ಕೇಳಿ ಅಂತ? ಯಾವ ತರ

0: ಹೇಳ್ತೀನಿ, ಈಗ ಕಾರ್ಯಕ್ರಮಗಳು ಸರ್ಗುರಿಂದ ವಿವೇಕಾನಂದ ಮೂರ್ತಿಯಿಂದ ಎಫ್ಎಂ ರೇಡಿಯೋ ಕಡೆಯಿಂದ ಕೆಲವು ಡಾಕ್ಟರ್ಸ್ ಗಳು ವಿಚಾರಣೆ ಕೊಡೋದು, ಮತ್ತೆ ಡಾಕ್ಟರ್ ಇಂತ ಕಾಯಿಲೆಗೆ ಇಂತ ಸಿಚುಯೇಷನ್ ಕೊಡೋದು, ಮತ್ತೆ ಅಧಿಕಾರಿಗಳಿಂದ ಗ್ರಾಮ ಪಂಚಾಯತ್ ಆಗ್ಬೋದು ತಾಲೂಕ್ ಪಂಚಾಯತ್ ಆಗ್ಬೋದು ಕೆಲವು ಕಡೆಯಿಂದ ಅಧಿಕಾರಿಗಳನ್ನ ಕರೆಸಿ ಈ ತರ ಹಿಂಗ ಹಿಂಗ ಕಾರ್ಯಕ್ರಮ ಕೊಡ್ತಾರೆ ಕೇಳಿ ನೋಡಿ ವಿಚಾರಿಸಿ ನಿಮ್ಮ ಕೇಳಿ ಅಂತ ಹೇಳ್ತೀನಿ.
1: ಉಪಯುಕ್ತ ಆಗ್ತಾ ಇದೆಯಾ ಸರ್ ನಿಮ್ಗೆ ಆ ಮಾಹಿತಿಗಳೆಲ್ಲ?
0: ಹೌದು ಮೇಡಮ್, ಉಪಯುಕ್ತ ಆಗ್ತಾ ಇದೆ.
1: ಯಾವ್ದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಬೇಕು ಅಂತ ನಿಮ್ಗೆ ಎಲ್ಲಿವರೆಗೂ ಅನ್ಸಿತ್ತು, ಅದು ಇನ್ಫಾರ್ಮೇಶನ್ ತಲುಪಿದ್ಯಾ, ಯಾವ್ದಾದ್ರು ಒಂದು ಉದಾಹರಣೆ ಇದ್ರೆ ಹೇಳ್ತೀರಾ?
0: ಈಗ ಅಧಿಕಾರಿಗಳ ಬಗ್ಗೆ ತಿಳ್ಕೊಬೇಕು ಅಂತ ಇಷ್ಟ ಇತ್ತು, ಆದ್ರೆ ಕರೆಸಿ ಹೇಳ್ತಾ ಇದ್ರಲ್ಲ ನನ್ನೆ ಒಬ್ರು ರೋಡ್ ಬಗ್ಗೆ ಮತ್ತೆ ವಾಟರ್ ಬಗ್ಗೆ ನೀರ್ ಸರಿಯಾಗಿ ಬಿಡ್ತಾ ಇಲ್ಲ, ನಡಾಡಿ ಸೈಡ್ ರೋಡ್ ಆಗಿದೆ ರೋಡು, ಮತ್ತೆ ಹಿಂಗೆ ಈ ತರ ಚರ್ಚೆ ಮಾಡ್ತಾ ಇದ್ರಲ್ಲ
1: ಪ್ಲಾನಿಂಗ್ ಆಫೀಸರ್ ಪ್ರಭು ಅವರು,
0: ಹೌದು ಆ ತರ ಅಧಿಕಾರಿಗಳು ಬಂದಲ್ಲಿ ನಮ್ಗೆ ಮಾಹಿತಿ ಕೊಡೋದು ತುಂಬಾ ಉತ್ತಮ ಅಂತ ನನ್ನ ಅಭಿಪ್ರಾಯ. ಅಂತ ಅಧಿಕಾರಿಗಳು ಬಂದು ಆ ಸ್ಟೇಷನ್ಗೆ ನಮ್ಗೆ ಪರಿಹಾರಗಳನ್ನ ಕಂಡ್ಕೊಳ್ಳೋ ರೀತಿ ಉದಾಹರಣೆಗಳು ಕೊಟ್ಟರೆ ನಾವು ತಿಳ್ಕೊಬಹುದು.

0: ಇನ್ಯಾವ ರೀತಿ ನಿಮಗೆ ಅಧಿಕಾರಿಗಳನ್ನ ಕರೆಸಬೇಕು, ಈ ತರ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್? ನಿಮ್ಮೂರಿಗೆ ಸಂಬಂಧಪಟ್ಟಂತೆ ಯಾವ್ದಾರ ಸಾಮಾಜಿಕ ಸಮಸ್ಯೆ ಇಂಥದ್ ಕಾಡ್ತಾ ಇದೆ ಅನ್ನೋದು ಒಂದು ಉದಾಹರಣೆ ಇಟ್ಕೊಂಡು.
1: ಸಾಮಾಜಿಕವಾಗಿ ಕಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಕೆಲವು ಜನಗಳಿಗೆ ಇಲ್ಲಿ ಒಂದು ವೈನ್ ಆಗಿರೋದು ಬಾರಿ ತೊಂದರೆ ಆಗ್ಬಿಟ್ಟಿದೆ. ಅಡ್ಡಿಲ್ಲ, ಏನಿಲ್ಲ, ಅದೊಂದೇ ನೋಡಿ ನಮ್ ಇಲ್ಲಿ ಪ್ರಾಬ್ಲಮ್ ಆಗಿರೋದು. ಇನ್ನಾದ್ರೂ ಇಲ್ಲ, ಇನ್ನು ಹೇಳಕಂತಿದ್ ಏನಿಲ್ಲ.
0: ಒಟ್ಟಿನಲ್ಲಿ ಜನಧ್ವನಿ ಕಾರ್ಯಕ್ರಮಗಳು ಹೇಗ್ ಬರ್ತಾ ಇದಾವೆ ಸರ್ ಇಲ್ಲಿವರೆಗೂ? ನೀವ್ ಕೇಳದ ಮಟ್ಟಿಗೆ ಎಲ್ಲಾ ಕ್ಷೇತ್ರಗಳನ್ನು ಬಿಟ್ಟಿಲ್ಲ ಅಂತ ನೀವ್ ಹೇಳಿದ್ರಿ.
1: ಹೌದು ಮೇಡಮ್.
0: ಹೇಗ್ ಅನ್ನಿಸುತ್ತೆ ನಿಮ್ಗೆ?
1: ಮೇಡಮ್, ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಎಲ್ಲಾ ಕೇಳ್ತಾ ಇದ್ವಿ, ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ.
0: ನಡ್ಸ್ಕೊಡೋರು ಯಾವ ತರ ನಡ್ಸ್ಕೊಡ್ತಾ ಇದಾರೆ ಸರ್ ಕಾರ್ಯಕ್ರಮಗಳನ್ನ?
1: ನಿಮ್ಮ ಕಡೆಯಿಂದ ಎಲ್ಲಾರು ತುಂಬಾ ಚೆನ್ನಾಗೆ ನಡ್ಸ್ಕೊಡ್ತಾ ಇದ್ದೀರಾ. ತುಂಬಾ ಚೆನ್ನಾಗೆ ಬರ್ತಾ ಇದೆ, ಏನ್ ತೊಂದರೆ ಇಲ್ಲ.
0: ಖಂಡಿತ ಸರ್, ನಿಮ್ಮ ಒಂದು ಸಲಹೆ ಸಂದೇಶಗಳಿಗೆ ನಾವು ಕೂಡ ಆಶಾದಾಯಕವಾಗಿರ್ತೀವಿ ಅಂತ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್.

ಕೇಳುವರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಫಲಶುದ್ಧಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನು ಇಷ್ಟೊತ್ತು ನಮ್ಮ ಜೊತೆ ತಿಳಿಸ್ಕೊಟ್ಟವರು ಹೆಚ್ ಡಿ ಕೋಟೆ ತಾಲೂಕಿನ ತುಂಬಸುಗೆ ಗ್ರಾಮದ ಶ್ರೇತಾ ಚಂದ್ರಾರವರು. ಇಲ್ಲಿಗೆ ಇವತ್ತಿನ ಒಂದು ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಮ ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಸಮಯ ಆನಂದಮಯ, ಏಕೆಂದರೆ ನಮ್ಮ ಚಿರಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ.
1: ಸಂತಸದ ಜನುಮ ದಿನ, ಆನಂದ ತುಂಬಲಿ ಸುದಿನ.
0: ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಭಾರ್ಗವೀರವರು, ಕೆಂಪಸಿದ್ದಯ್ಯರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ ಶಾಂತಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 85 ರೂಪಾಯಿ, ಪೆನ್ಸಿಲ್ ಬೀನ್ಸ್ 75 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 17 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಆಕಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 31 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 38 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು,

ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಕುರಿತು ಕುಮಾರಸ್ಫೂರ್ತಿ ಡೈರಿ ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಆಸ್ತಿ ಪಾಸ್ತಿ ಮಾಡುತ್ತೇವೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವರಿಗೆ ಕುಡಿಯುವ ಒಂದು ಲೋಟ ಶುದ್ಧ ನೀರನ್ನು ಉಳಿಸುತ್ತೇವೆ ಎನ್ನುವುದು ಇಂದಿನ ದೊಡ್ಡ ಪ್ರಶ್ನೆಯಾಗಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಾಲದ ಅತಿಯಾದ ಬಳಕೆಯಿಂದಾಗಿ ಜಗತ್ತೇ ಇಂದು ನೀರಡಿಕೆ ಅನುಭವಿಸುತ್ತಿದೆ. ಬೆಂಗಳೂರಿನಂತಹ ಮಹಾನಗರಗಳಿಂದ ಹಿಡಿದು ಅಳ್ಳಿಯವರಿಗೆ D0 ನೀರೇ ಇಲ್ಲದ ದಿನ ಭೀತಿ ಎದುರಾಗಿದೆ. ಇಂದು ನಾವು ನೀರನ್ನು ಬಳಸುವ ಮತ್ತು ವ್ಯರ್ಥ ಮಾಡುವ ರೀತಿಯನ್ನು ಬದಲಾಯಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಬೆಳ್ಳಿ ಬಂಗಾರಕ್ಕಿಂತ ಒಂದು ಹನಿ ನೀರು ದುಬಾರಿಯಾಗುವುದರಲ್ಲಿ ಸಂಶಯವಿಲ್ಲ. ಅಂಕಿಅಂಶಗಳ ಪ್ರಕಾರ, ವಿಜ್ಞಾನಿಗಳ ಸಂಶೋಧನಾ ವರದಿ ಪ್ರಕಾರ, ಭೂಮಿಯಲ್ಲಿ 71% ನೀರಿನಿಂದ ಕೂಡಿದ್ದು ನಮಗೆ ಕುಡಿಯಲು ಯೋಗ್ಯವಾದ ಸಿಹಿ ನೀರು ಮಾತ್ರ ಇರುವುದು ಕೇವಲ 2.5% ಮಾತ್ರ. ಅದರಲ್ಲೂ ನದಿ ಕೆರೆಗಳಲ್ಲಿ ಸಿಗುವುದು ಕೇವಲ 0.3% ಮಾತ್ರ. ಉಳಿದದ್ದು ಮಂಜುಗಡ್ಡೆ ಅಥವಾ ಭೂಮಿಯ ಆಳದಲ್ಲಿದೆ. 2050 ವೇಳೆಗೆ ವಿಶ್ವದ ಜನಸಂಖ್ಯೆ 970 ಕೋಟಿ ತಲುಪಲಿದ್ದು ನೀರಿನ ಬೇಡಿಕೆ 55% ಹೆಚ್ಚಾಗಲಿದೆ. ಅಂದರೆ ನಾವು ಹೊಸ ನೀರನ್ನು ಹುಡುಕುವುದಕ್ಕಿಂತ ಇದ್ದ ನೀರನ್ನೇ ಮತ್ತೆ ಮತ್ತೆ ಬಳಸುವುದನ್ನು ಕಲಿಯುವುದು ಅನಿವಾರ್ಯವಾಗಿದೆ. ಈಗಾಗಲೇ ನೀರಿನ ಅಭಾವ ದೇಶಗಳ ನಡುವೆ ಜಗಳ ತಂದೊಡ್ಡುತ್ತಿದೆ. ಜಾಗತಿಕ ಮಟ್ಟದಲ್ಲಿ ನೋಡುವುದಾದರೆ ಚೀನಾ ಈಗಾಗಲೇ ಮೆಕಾಂಗ್ ನದಿಗೆ ಮೇಲ್ಭಾಗದಲ್ಲಿ 11 ಕ್ಕೂ ಹೆಚ್ಚು ಬೃಹತ್ ಜಲವಿದ್ಯುತ್ ಅಣೆಕಟ್ಟುಗಳನ್ನು ನಿರ್ಮಿಸಿದೆ. ಇದು ಕೆಳಭಾಗದ ದೇಶಗಳಾದ ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂಗೆ ನುಂಗಲಾರದ ತುತ್ತಾಗಿದೆ. ಆದರೆ ಈ ಸಂಘರ್ಷದಿಂದ ಪರಿಹಾರ ಶೂನ್ಯ. ಏಕೆಂದರೆ ನೀರಿನ ಲಭ್ಯತೆ ಈಗಿನ ಬರೀ ಒಂದು ಜಾಗತಿಕ ಸಮಸ್ಯೆಯಲ್ಲ, ಅದು ಮನುಷ್ಯನ ಅಳಿವು ಉಳಿವಿನ ಪ್ರಶ್ನೆ. ಸಮುದ್ರದ ನೀರು ಸಿಹಿಯಾಗುವ ಪವಾಡ. ಅಂದರೆ ಇಂತಹ ಪರಿಸ್ಥಿತಿಯಲ್ಲಿ ಸಿಂಗಾಪುರದಂತಹ ದೇಶಗಳು ಅದ್ಭುತ ದಾರಿ ಕಂಡುಕೊಂಡಿವೆ. ಅದಕ್ಕೆ 4 ರಾಷ್ಟ್ರೀಯ ನಳಗಳು ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಪ್ರಮುಖವಾದದ್ದು ಡೆಸಾಲಿಯೇಷನ್ ಅಥವಾ ಸಮುದ್ರದ ಉಪ್ಪು ನೀರನ್ನು ಕುಡಿಯುವ ನೀರನ್ನಾಗಿ ಮಾಡುವ ತಂತ್ರಜ್ಞಾನ, ರಿವರ್ಸ್ ಅಸ್ಮೋಶಿಯಸ್ ಅಂದರೆ RO ಅಂತ ಅರ್ಥ. ಈ ವಿಧಾನದ ಮೂಲಕ ಉಪ್ಪನ್ನು ಬೇರ್ಪಡಿಸಿ ಸಮುದ್ರದ ನೀರನ್ನು ಬಳಸುವ ಮೂಲಕ ದೇಶಗಳು ನದಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡಿವೆ. ಅರಬ್ ದೇಶಗಳು ಮರುಭೂಮಿಯ ನಡುವೆ ಇದ್ದರೂ ಅಲ್ಲಿನ ಜನಜೀವನ ನಡೆಯುತ್ತಿರುವುದು ಇದೇ ಡೆಸಾಲಿಯೇಷನ್ ಪ್ಲಾಂಟ್ಗಳಿಂದ. ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಕುವೈತ್ ದೇಶಗಳು ತಮ್ಮ 90% ನೀರಿಗಾಗಿ ಇವುಗಳನ್ನೇ ನಂಬಿಕೊಂಡಿವೆ. ಇತ್ತೀಚಿನ ದಿನಗಳಲ್ಲಿ ಯುದ್ಧ ಮತ್ತು ರಾಜಕೀಯ ಸಂಘರ್ಷಗಳಲ್ಲಿ ಈ ಪ್ಲಾಂಟ್ಗಳ ಮೇಲೆ ದಾಳಿ ನಡೆಯುತ್ತಿದ್ದು ಆತಂಕಕಾರಿ ವಿಷಯ. ಒಂದು ವೇಳೆ ಈ ಘಟಕಗಳು ನಾಶವಾದರೆ ಈ ದೇಶಗಳಲ್ಲಿ ಕೆಲವರು 3-5 ದಿನಗಳಾಗುವಷ್ಟು ಮಾತ್ರ ನೀರನ್ನು ಇರುತ್ತದೆ. ರಂಗುರಂಗಿನ ನಗರಗಳು ಕೆಲವೇ ದಿನಗಳಲ್ಲಿ ವಾಸಿಸಲು ಅಯೋಗ್ಯ ಮರುಭೂಮಿಗಳಾಗಬಹುದು.

0: ಇಂದು ನೀರನ್ನು ಕೇವಲ ಸೋಸುವುದಷ್ಟೇ ಅಲ್ಲ, ಅತ್ಯಾಧುನಿಕ ಮಂಬ್ರೀನ್ ಬಯೋರಿಯಾಕ್ಟರ್ ಮೂಲಕ ಚರಂಡಿ ನೀರನ್ನು ಅತ್ಯಂತ ಶುದ್ಧ ನೀರಾಗಿ ಬದಲಾಯಿಸಿಕೊಳ್ಳಬಹುದು. ಮಳೆ ಹನಿಯಂತಹ ಸಮುದ್ರ ನೀರನ್ನು ಕುದಿಸಿ ಆವಿಯಾಗಿಸಿ ನೀರು ಪಡೆಯುವ ಥರ್ಮಲ್ ಡಿಸ್ಟಿಲೇಷನ್ ಕೂಡ ಚಾಲ್ತಿಯಲ್ಲಿದೆ. ಅಷ್ಟೇ ಏಕೆ ಮನೆಯ ವಾಶ್ ಬೇಷನ್ ಮತ್ತು ಸ್ನಾನದ ನೀರನ್ನು ಪ್ರತ್ಯೇಕವಾಗಿ ಸಂಸ್ಕರಿಸಿ ಗಿಡಗಳಿಗೆ ಅಥವಾ ಶೌಚಾಲಯಕ್ಕೆ ಬಳಸುವ ಮೂಲಕ ಶೇಕಡಾ 40% ನೀರನ್ನು ಉಳಿತಾಯ ಮಾಡಬಹುದು. ಇನ್ನು ಪರಿಸ್ಥಿತಿ ಕೈಮೀರಿಲ್ಲ, ಸಿಗುವ ನೀರನ್ನು ಉಳಿಸಿಕೊಂಡರೆ ನೀರಿನ ಮೂಲಗಳನ್ನು ಹಾಳು ಮಾಡದೇ ಇದ್ದರೆ ಪವಾಡ ಸಾಧ್ಯ ಎಂಬುದಕ್ಕೆ ಕೆಲವೊಂದು ದೇಶಗಳು ಮಾದರಿಯಾಗಿವೆ. ನೀರನ್ನು ಉಳಿಸುವಲ್ಲಿ ಮುಂಚೂಣಿಯಲ್ಲಿರುವ ದೇಶಗಳಲ್ಲಿ ಮೊದಲ ಹೆಸರು ಇಸ್ರೇಲ್ನದ್ದು. ಈ ಪುಟ್ಟ ದೇಶ ತನ್ನ ಶೇಕಡಾ 90% ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕೃಷಿಗೆ ಬಳಸುತ್ತಿದೆ. ಆಸ್ಟ್ರೇಲಿಯಾ ಕೂಡ ಬಳಸಿದ ನೀರನ್ನು ಶುದ್ಧೀಕರಿಸಿ ಭೂಮಿಯ ಆಳದಲ್ಲಿ ಶೇಖರಿಸಿಡುವ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ. ಅಚ್ಚರಿ ವಿಷಯವೆಂದರೆ ನಮೀಬಿಯಾದ ದೇಶದ ವಿಂಡ್ ಹೋಕ್ ನಗರದಲ್ಲಿ 1968ರಿಂದಲೇ ಚರಂಡಿ ನೀರನ್ನು ಸಂಸ್ಕರಿಸಿ ನೇರವಾಗಿ ಕುಡಿಯಲು ಬಳಸಲಾಗುತ್ತಿದೆ. ಸ್ಪೇನ್ ದೇಶ ಸೌರಶಕ್ತಿಯನ್ನು ಬಳಸಿ ಸಮುದ್ರ ನೀರನ್ನು ಶುದ್ಧೀಕರಿಸುವಲ್ಲಿ ಯಶಸ್ವಿಯಾಗಿದೆ. ನಮ್ಮ ದೇಶದಲ್ಲಿ ವರ್ಷಕ್ಕೆ 4,000 ಬಿಲಿಯನ್ ಕ್ಯೂಬಿಕ್ ಮೀಟರ್ ಮಳೆಯಾಗುತ್ತಿದೆ. ಆದರೂ ಬೆಂಗಳೂರು, ದೆಹಲಿಯಂತಹ ನಗರಗಳಲ್ಲಿ ನೀರಿನ ಆಹಾಕಾರ ತಪ್ಪಿಲ್ಲ. ಇಂದು ಕೈಗಾರಿಕೆಗಳು ಬಳಸುವ ನೀರನ್ನು ನದಿಗಳಿಗೆ ಬಿಡುವ ಬದಲು ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ನಿಯಮದ ಅಡಿ ಸಂಪೂರ್ಣವಾಗಿ ಸಂಸ್ಕರಿಸಿ ಮರುಬಳಕೆ ಮಾಡುವುದು ಕಡ್ಡಾಯವಾಗಿದೆ. ಇದರಿಂದ ಗಂಗಾ, ಯಮುನಾ ಮತ್ತು ನಮ್ಮ ಕಾವೇರಿಯಂತಹ ನದಿಗಳು ಕಲುಷಿತವಾಗುವುದು ತಪ್ಪುತ್ತದೆ. ಹಾಗೆ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ನಮ್ಮ ಹಳೆಯ ಪದ್ಧತಿಗೆ ಈಗ ಹೊಸ ರೂಪ ದೊರೆತಿದೆ. ಮನೆಯ ಮೇಲ್ಛಾವಣಿಯ ನೀರನ್ನು ಫಿಲ್ಟರ್ ಮಾಡಿ ಟ್ಯಾಂಕುಗಳಿಗೆ ತುಂಬಿಸುವುದು, ಹೂಳು ತುಂಬಿದ ಕೆರೆಕುಂಟೆ ಮತ್ತು ಕಲ್ಯಾಣಿಗಳನ್ನು ಸ್ವಚ್ಛಗೊಳಿಸಿ ಅಂತರ್ಜಲ ಹೆಚ್ಚಿಸುವುದು, ಅಲ್ಲದೆ ರೀಚಾರ್ಜ್ ವೆಲ್ ಅಂದರೆ ಬಾವಿಯ ಮರುಪೂರಣ ಅಂದರೆ ಮಳೆ ನೀರನ್ನು ನೇರವಾಗಿ ಭೂಮಿಯ ಆಳಕ್ಕೆ ಇಳಿಸುವ ಹಿಂಗು ಬಾವಿಗಳು ಇಂದು ಅತ್ಯಂತ ಯಶಸ್ವಿಯಾಗಿವೆ. ನಗರಗಳು ಮತ್ತು ಹಳ್ಳಿಗಳು ಹೀಗೆ ವಿವಿಧ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮಳೆ ನೀರಿನ ಕೊಯ್ಲು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಈಗ ಸಾಧ್ಯವಾಗಿದೆ. ಜಲಮರುಬಳಕೆ ಎನ್ನುವುದು ಕೇವಲ ಸರ್ಕಾರಿ ಯೋಜನೆಯಲ್ಲ, ಅದು ಪರಿಸರ ಸಂರಕ್ಷಣೆಯ ಒಂದು ಪ್ರಮುಖ ಭಾಗ. ದೂರದ ನದಿಗಳಿಂದ ಪಂಪ್ ಮಾಡಿ ನೀರು ತರುವಾಗ ಬೇಕಾಗುವ ವಿದ್ಯುತ್ ಉಳಿಯುತ್ತದೆ. ನದಿಗಳಿಂದ ಅತಿಯಾಗಿ ನೀರು ಎತ್ತುವುದು ತಪ್ಪತೊಡಗುತ್ತದೆ ಮತ್ತು ಬರಗಾಲ ಬಂದಾಗಲೂ ನಮ್ಮ ನೀರಿನ ಸಂಗ್ರಹ ಇರುತ್ತದೆ. ಪ್ರತಿಯೊಂದು ಹನಿ ಮರುಬಳಕೆಯ ನೀರು ಎಂದರೆ ಪ್ರಕೃತಿಯ ಒಂದು ಹನಿ ಜೀವ ಜಲವನ್ನು ಉಳಿಸಿದಂತೆ. ನೀರನ್ನ ಅಕ್ಷಯ ಪಾತ್ರೆ ಎಂದು ತಿಳಿಯುವುದು ನಮಗೆ ನಾವೇ ಮಾಡಿಕೊಳ್ಳುವ ವಂಚನೆ. ಮುಂದಿನ ದಿನಗಳಲ್ಲಿ ತೈಲಕ್ಕಿಂತ ಬೆಲೆ ಬಾಳುವ ವಸ್ತು ಯಾವುದಾದರೂ ಇದ್ದರೆ ಅದು ನೀರು ಮಾತ್ರ. ಅರಬ್ ದೇಶಗಳ ಬೃಹತ್ ಪ್ಲಾಂಟುಗಳಿರಲಿ ಅಥವಾ ನಮ್ಮ ಹಳ್ಳಿಯ ಪುಟ್ಟ ಇಂಗು ಗುಂಟಿಗಳಿರಲಿ, ಪ್ರತಿಯೊಂದು ಪ್ರಯತ್ನವು ಬೆಲೆ ಬಾಳುವಂಥದ್ದು. ನೀರನ್ನು ಗೌರವಿಸೋಣ, ಮಿತವಾಗಿ ಬಳಸೋಣ ಮತ್ತು ಮರುಬಳಕೆ ಮಾಡುವುದನ್ನು ರೂಢಿಸಿಕೊಳ್ಳೋಣ. ನಾವು ಉಳಿಸುವ ಒಂದು ಹನಿ ನೀರು ಮುಂದಿನ ಪೀಳಿಗೆಯ ಬದುಕಿನ ಭರವಸೆಯಾಗಲಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ನೀರಿನ ಪುನರ್ಬಳಕೆ ಇಂದಿನ ಅಗತ್ಯತೆ ಎಂಬ ವಿಷಯದ ಕುರಿತು ಕುಮಾರಸ್ಫೂರ್ತಿಯವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
2: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಕರ್ಮಗಳನ್ನು ಮಾಡುವ ಯಾವ ಜನರ ಪಾಪವು ಕ್ಷೀಣವಾಗಿರುವುದೋ ಅವರು ಸುಖ ದುಃಖಗಳೆಂಬ ದ್ವಂದ್ವಗಳ ಮೋಹದಿಂದ ಬಿಡುಗಡೆಯನ್ನು ಹೊಂದಿ ದೃಢವ್ರತರಾಗಿ ನನ್ನನ್ನು ಭಜಿಸುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಹುಟ್ಟುವಾಗಲೇ ದ್ವಂದ್ವಗಳಿಂದ ಒಳಗೊಂಡಂತಹ ವ್ಯಕ್ತಿ ಪಾರಾಗುವುದಕ್ಕೆ ಒಂದು ಮಾರ್ಗವನ್ನ ತೋರ್ತಾನೆ. ಅಂದ್ರೆ ನಾವು ಹುಟ್ಟುವಾಗ್ಲಿಂದಲೇ ಒಂದು ದ್ವಂದ್ವಗಳಿಂದ ಕೂಡಿರ್ತೇವೆ. ಲಾಭ ನಷ್ಟ ನ್ಯಾಯ ಅನ್ಯಾಯ ಪಾಪ ಕರ್ಮ ಪಾಪ ಪುಣ್ಯ ಅನ್ನುವಂಥ ಒಂದು ಭಾವನೆಗಳು ಭಾವಗಳು. ಆದರೆ ಪರಿಸ್ಥಿತಿ ಅನ್ನೋದಿದೆಯಲ್ಲ, ಅದು ನಿರಾಶೆಯಿಂದಲೇ ಕೂಡಿಲ್ಲ. ಈ ಗಾಢಾಂಧಕಾರದಲ್ಲಿಯೂ ಕೂಡ ಬೆಳಕಿನ ಒಂದು ಗತಿ ಇದ್ದೇ ಇದೆ. ಆದರೆ ನಾವು ನಮ್ಮಲ್ಲಿರುವಂತಹ ಹೀನ ಸಂಸ್ಕಾರಗಳನ್ನು ಕೆಟ್ಟ ಸಂಸ್ಕಾರಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಆಗಲೇ ಪುಣ್ಯ ಅನ್ನುವಂಥದ್ದು ವೃದ್ಧಿಯಾಗತ್ತೆ, ಮನಸ್ಸು ದೇವರ ಕಡೆಗೆ ಹೋಗುತ್ತೆ. ಒಂದು ಉದಾಹರಣೆ ಅಂತಂದ್ರೆ, ನದಿಯ ಮೇಲೆ ತೇಲುತ್ತಿರುವಂತಹ ಒಂದು ದೋಣಿಯಲ್ಲಿ ರಂಧ್ರವಾಗಿದೆ ಅಂತೇಳಿ ಅನ್ಕೊಳ್ಳೋಣ. ನೀರು ತುಂಬಿಕೊಳ್ತಾ ಭಾರವಾಗಿ ಅದು ಮುಳುಗ್ತಾ ಹೋಗುತ್ತೆ. ನಾವು ಮೊದಲು ಯಾವುದಾದ್ರೂ ಒಂದು ಪಾತ್ರೆಯಿಂದ ನೀರನ್ನು ಖಾಲಿ ಮಾಡುತ್ತಾ ಹೋಗಬೇಕು. ಆಗ ದೋಣಿ ಕ್ರಮೇಣ ಹಗುರವಾಗಿ ತೇಲ್ತಾ ಹೋಗುತ್ತೆ. ಅದರೊಳಗಡೆ ನೀರು ಬರುವ ವೇಗಕ್ಕಿಂತ ಬೇಗ ಬೇಗ ಆ ನೀರನ್ನ ಎತ್ತಿ ಹಾಕಿದ್ರೆ ಆ ದೋಣಿಯನ್ನ ಸುರಕ್ಷಿತವಾಗಿ ಒಂದು ದಡವನ್ನ ಮುಟ್ಟಿಸಬಹುದು. ಹಾಗೆಯೇ ನಮ್ಮ ಹೀನ ಸಂಸ್ಕಾರಗಳಿಂದ, ಕೆಟ್ಟ ನಡೆಗಳಿಂದ, ಕೆಟ್ಟ ಸ್ವಭಾವಗಳಿಂದ, ಆ ಕೆಟ್ಟ ಸ್ವಭಾವಗಳ ರಂಧ್ರಗಳಿಂದ ಈ ಲೋಕದಲ್ಲಿ ಪಾಪ ಅನ್ನೋದು ನಮ್ಮ ಕಡೆ ನುಗ್ಗುತ್ತಾ ಇದೆ. ಹಾಗೆ ನಾವು ಆ ನುಗ್ಗಿದ ಪಾಪವನ್ನ ಪುಣ್ಯ ಕರ್ಮಗಳಿಂದ ಕ್ಷೀಣ ಮಾಡಿಕೊಳ್ಬೇಕು. ಒಳ್ಳೆಯ ಕೆಲಸ ನಮ್ಮ ಮನಸ್ಸನ್ನ ಶುದ್ಧ ಮಾಡುತ್ತೆ. ಮನಸ್ಸು ಶುದ್ಧವಾದಂತೆ ಅದು ಸಾರ್ಥಕ್ಯದ ಕಡೆಗೆ ಹೊರಳುತ್ತೆ. ಸುಮ್ಮನೆ ಈಗ ಇರುವಂತಹ ಪಾಪಗಳ ಭಾರಕ್ಕೆ ಸೊರಗಿ ನಿರಾಶರಾಗಿ ಬೀಳುವುದಲ್ಲ. ಪಾಪದ ಭಾರ ಯಾರಲ್ಲಿ ಇಲ್ಲ? ಎಲ್ಲರಲ್ಲಿಯೂ ಇದೆ. ಕೆಲವರಲ್ಲಿ ಕಡಿಮೆ ಇದೆ, ಮತ್ತೆ ಕೆಲವರಲ್ಲಿ ಜಾಸ್ತಿ ಇದೆ. ಯಾರಲ್ಲಿ ಈಗ ಕಡಿಮೆ ಇದೆಯೋ ಅವರು ಕೂಡ ಹಿಂದೆ ಜಾಸ್ತಿ ಇದ್ದವರೇ. ಒಳ್ಳೆಯ ಕರ್ಮಗಳನ್ನು ಮಾಡಿ ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡವರು.

ಪ್ರತಿಯೊಂದು ಆಲೋಚನೆ ಮತ್ತು ಪ್ರತಿಯೊಂದು ಕೆಲಸವೂ ನಮ್ಮ ಜೀವನದಲ್ಲಿ ಉತ್ತಮ ಸಂಸ್ಕಾರಗಳನ್ನ ಬಿಡ್ತಾ ಹೋಗುತ್ತೆ, ಅಂದ್ರೆ ಉತ್ತಮ ಸಂಸ್ಕಾರಗಳನ್ನ ಸೇರಿಸ್ತಾ ಹೋಗುತ್ತೆ. ಇವುಗಳ ಮೊತ್ತ ಕ್ರಮೇಣ ಹೆಚ್ಚಾಗ್ತಾ ಹೋಗುತ್ತೆ, ಹನಿಗೂಡಿದರೆ ಹಳ್ಳವಾಗುವಂತೆ. ಈಗ ಉತ್ತಮ ಕೆಲಸಗಳನ್ನ ಮಾಡುವಂಥದ್ದು, ಉತ್ತಮ ಆಲೋಚನೆಗಳನ್ನ ಮಾಡುವಂಥದ್ದು, ಇದೊಂದೇ ದಾರಿ ನಾವು ದ್ವಂದ್ವಗಳ ಮೋಹದಿಂದ ಪಾರಾಗಬೇಕು ಅಂದ್ರೆ. ನಮಗೆಲ್ಲ ಸಿಹಿ ಅನುಭವಗಳು ಬೇಕು, ಅದೇ ಕಹಿ ಅನುಭವಗಳು ಬೇಡ ಅನ್ನುವಂಥ ಒಂದು ಭಾವನೆಯಲ್ಲಿ ನಾವು ತುಂಬಿಕೊಂಡ್ಬಿಟ್ಟಿದ್ದೇವೆ. ಆದರೆ ಈ ಸಂಸಾರಕ್ಕೆ ಬಂದ ಮೇಲೆ ಬರೀ ಸಿಹಿ ಅನುಭವವೇ ಬೇಕು ಅಂತಂದರೆ ಅದು ಹೇಗೆ ಸಿಗುತ್ತೆ? ಸಿಕ್ಕಿದ ಸಿಹಿ ಅನುಭವವನ್ನೇ ತಿಂದರೂ ಕೂಡ ಅದು ನಮ್ಮ ದೇಹಕ್ಕೆ ಕೆಲವೊಮ್ಮೆ ಕೆಟ್ಟದ್ದು. ಅದರಿಂದ ಪಾರಾಗಬೇಕು ಅಂತ ಅದಲ್ಲಾದರೂ ಕೂಡ ನಾವು ಕಹಿ ಔಷಧಿಯನ್ನು ತಿನ್ನಲೇಬೇಕು. ಹಾಗಾಗಿ ಸಾಧಕ ಕ್ರಮೇಣ ಈ ದ್ವಂದ್ವಗಳ ಕಡೆ ಮನಸ್ಸನ್ನು ಹಾಕೋದಿಲ್ಲ. ಅವನು ಹಾಕದೇ ಇದ್ರೆ ಇವು ಬರುವುದಿಲ್ಲ ಅಂತಲ್ಲ, ಇವು ಬರುತ್ತವೆ ಹೋಗುತ್ತವೆ. ಆದರೆ ಅವನು ಇದನ್ನು ಉದಾಸೀನವಾಗಿ ನೋಡ್ತಾನೆ, ಇವುಗಳ ಮೇಲೆ ಮನಸ್ಸನ್ನ ಇಡೋದಿಲ್ಲ. ನಮ್ಮ ಮಾನಸಿಕ ಶಕ್ತಿಯ ಬಹುಪಾಲು ಈ ಬೇಕು ಬೇಡ ಎಂಬ ಬಿಲದ ಮೂಲಕ ವ್ಯಯವಾಗ್ತಾ ಇದೆ. ಯಾವಾಗ ಇವುಗಳ ಕಡೆ ಅನಾಸಕ್ತರಾಗುತ್ತೇವೆಯೋ ಅಷ್ಟೊಂದು ಮಾನಸಿಕ ಶಕ್ತಿ ನಮ್ಮ ಕರಗತವಾಗುತ್ತೆ. ಅದನ್ನೆಲ್ಲ ನಾವು ದೇವರ ಕಡೆಗೆ ಹರಿಸಬಹುದು. ಈ ದ್ವಂದ್ವಗಳಿಂದ ಪಾರಾದ ಮೇಲೆಯೇ ನಾವು ಭಗವಂತನನ್ನ ದೃಢವಾಗಿ ಭಜಿಸ್ಲಿಕ್ಕೆ ಸಾಧ್ಯ. ಅದಕ್ಕಿಂತ ಮುಂಚೆ ನಾವು ಹೋಗುವುದು ಅನಿಷ್ಟವಾದ ನಿವೃತ್ತಿಗಾಗಿ, ಸುಖ ಪ್ರಾಪ್ತಿಗಾಗಿ. ಏನೋ ಕೆಲವು ಸುಖವಾದ ಅನುಭವಗಳು ಆದಾಗ ದೇವರು ನಮಗೆ ಒಳ್ಳೆಯದನ್ನ ಮಾಡಿದಾನೆ, ಅವನನ್ನ ಹೊಗಳಿ ಕೆಲವು ಕಾಲದ ಮೇಲೆ ಬಂದ ಸುಖದ ಅನುಭವದಲ್ಲಿ ತಲ್ಲೀನರಾಗ್ತೇವೆ, ನಂತರ ದೇವರನ್ನ ಮರೆತು ಬಿಡ್ತೇವೆ. ಆದರೆ ಪುನಃ ಆ ದೇವರು ನಮಗೆ ನೆನಪಿಗೆ ಬರುವಂಥದ್ದು ಜೀವನದಲ್ಲಿ ದುಃಖದ ಸಿಡಿಲು ಬಡಿದಾಗಲೇ. ಆಗ ಗೊಣಗಾಡುತ್ತಾ, ಯಾತಕ್ಕೆ ಇವುಗಳನ್ನೆಲ್ಲ ಕೊಟ್ಟೆ, ದಯವಿಟ್ಟು ಇವುಗಳನ್ನೆಲ್ಲ ನಿವಾರಿಸು ಅಂಥೇಳಿ ಬೇಡ್ತೇವೆ. ಮುಂಚೆ ಅವನು ಯಾವುದೋ ಒಂದು ಲೌಕಿಕ ಉದ್ದೇಶದಿಂದ ಹೋಗ್ತಾನೆ, ಅದು ಕೂಡ ಪ್ರತಿದಿನ ಹೋಗೋದಿಲ್ಲ, ಅವಶ್ಯಕತೆ ಬಿದ್ದಾಗ ಹೋಗ್ತಾನೆ. ಅವನಿಗೆ ದೇವರ ಮೇಲೆ ಇರುವಂತಹ ಭಕ್ತಿಗೆ ಅಮಾವಾಸ್ಯೆ ಮತ್ತು ಪೂರ್ಣಿಮೆಗಳಿವೆ. ಕೆಲವು ವೇಳೆ ಅದು ಕ್ಷಯಿಸುತ್ತಾ ಹೋಗುತ್ತೆ, ಕೊನೆಗೆ ಅಮಾವಾಸ್ಯೆಯನ್ನ ಮುಟ್ಟುತ್ತೆ. ಆದರೆ ದೃಢವ್ರತಿ ಯಾರು ಅಂತಂದ್ರೆ ಇಂತಹ ಏರಿಳಿತಗಳು ವೃದ್ಧಿ ಕ್ಷಯಗಳು ಇಲ್ಲದವನು, ಅಂದ್ರೆ ಯಾವುದೇ ದ್ವಂದ್ವ ಇಲ್ಲದವನೇ ದೃಢವ್ರತಿ ಅಂತ. ಜೀವನದಲ್ಲಿ ಎಲ್ಲವನ್ನೂ ಒಂದೇ ಸಮನಾಗಿ ಕಂಡು ಸದಾಕಾಲ ದೇವರ ಕಡೆಗೆ ಅವನ ಮನಸ್ಸನ್ನ ಇರಿಸಿಕೊಳ್ಳುವಂಥವನು. ಅವನು ಸದಾ ಭಗವಂತನನ್ನ ಭಜಿಸ್ತಾನೆ, ಪ್ರೀತಿಯಿಂದ ತುಂಬಿ ತುಳುಕಾಡುವ ಹೃದಯದಿಂದ ಭಗವಂತನನ್ನ ಚಿಂತಿಸ್ತಾನೆ. ಅವನಿಂದ ಲೌಕಿಕವಾದ ಏನನ್ನೂ ಕೂಡ ಆಶಿಸುವುದಿಲ್ಲ. ಎಂತಹ ಕಷ್ಟ ನಷ್ಟಗಳು ಬಂದರೂ ಕೂಡ ದೇವರನ್ನು ಮರೆಯದೆ ಗುಣಗಾಡದೆ ಅವನನ್ನೇ ಚಿಂತಿಸ್ತಾ ಇರ್ತಾನೆ. ಸದಾಕಾಲ ಆತನ ಧ್ಯಾನ ಮಗ್ನದಲ್ಲಿಯೇ ಇರ್ತಾನೆ ಅವನು ದೃಢವ್ರತಿ. ಹಾಗಾಗಿ ದ್ವಂದ್ವಗಳನ್ನ ಮೀರಿ ಏಕತೆಯಗೆ ಬರುವಂಥದ್ದೇ ಬದುಕಿನ ಸಾರ್ಥಕತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಿರುವಂಥದ್ದು. ಈ ಒಂದು ಮಾತಿಗೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.

0: ನಾನ್ ಸದಾ ಹೂವಿನಂತೆ ಅರಳತಾ ಇರ್ಬೇಕು ಅನ್ನೋದನ್ನ ನೆನ್ಪು ಮಾಡ್ಕೊಳ್ತಾ ಇರ್ಬೇಕಂತೆ.
1: ಆಗ ನಾವು ಈ ದ್ವಂದ್ವ ಲೋಕಗಳಿಂದ ಅಥವಾ ದ್ವಂದ್ವ ಅಭಿಪ್ರಾಯಗಳಿಂದ ಮುಕ್ತರಾಗಬಹುದು. ಅಂದ್ರೆ ಯಾವುದೂ ಇಲ್ಲಿ ಶಾಶ್ವತವಲ್ಲ, ನಾನು ಕೂಡ ಇಲ್ಲಿ ಬಂದು ಹೋಗುವ ಯಾತ್ರಿಕಳು ಅನ್ನುವುದನ್ನು ನಾನು ನೆನ್ಪಿಟ್ಕೊಂಡ್ರೆ ಸದಾ ಈ ಬದುಕು ಹಸನಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅತ್ತ ಕಡೆಗೆ ನಮ್ಮ ಚಿತ್ತವನ್ನು ಸದಾ ಇರಿಸಿಕೊಳ್ಳೋಣ ಅಂತಲೇ ಹೇಳ್ತಾ ಮುದ್ದುರಾಮನ ಮತ್ತು ಕೃಷ್ಣನ ಮಾತಿಗೆ ಸದಾ ನಮ್ಮ ಹೃದಯವನ್ನು ತೆರೆದಿರಿಸಿಕೊಳ್ಳೋಣ.

0: ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತೆ ಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಇಚ್ಚಿಟಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿ ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಮೈಸೂರು ಜಿಲ್ಲೆಯ ಸೋಲಿಗರ ಕಾಲೋನಿಯ ಶ್ರೀಮತಿ ನಂದಿನಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಉದ್ಯಮವನ್ನು ಆರಂಭ ಮಾಡಿರುವ ಮೈಸೂರು ಜಿಲ್ಲೆಯ ಸೋಲಿಗರ ಕಾಲೋನಿಯ ಶ್ರೀಮತಿ ನಂದಿನಿ ಅವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವ ಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್,
2: ಥ್ಯಾಂಕ್ ಯು. ಮೇಡಮ್, ನಿಮಗೂ ನಮಸ್ತೆ.
1: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂತೆ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಮೂಲತಃ ಇಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
2: ಹಾಂ ಮ್ಯಾಮ್, ಖಂಡಿತವಾಗಿ. ನನ್ನ ಹೆಸರು ನಂದಿನಿ ಅಂತ. ನಮ್ಮೂರು ಸೋಲಿಗರ ಕಾಲೋನಿ, ಮೈಸೂರು ಡಿಸ್ಟಿಕ್, ಮೈಸೂರು ತಾಲೂಕು. ನನಗೆ ಮದುವೆ ಆಗಿ 3 ಆಗಿದೆ. ಒಂದು ಪಾಪು ಇದೆ, 2.5 ಪಾಪುಗೆ, ಯುವನ್ ಅಂತ ಗಂಡು ಪಾಪು. ನಾನು ಈಗ ಒಂದು 6 ಹಿಂದೆ ಜೈಪುರದಲ್ಲಿ ಜಾಯಿನ್ ಆಗಿದ್ದು ಬ್ಯೂಟಿ

0: ಬ್ಯೂಟಿಷಿಯನ್ಗೆ ಎಸ್ಪಿಎಂ ಸಂಸ್ಥೆಯಲ್ಲಿ ಬ್ಯೂಟಿಷಿಯನ್ಗೆ ಜಸ್ಟ್ 5,000 ಕೊಟ್ಟು ಜಾಯಿನ್ ಆಗಿದ್ದು. ಈಗ ಯಾವ ತರ ಇದೆ ಅಂತಂದ್ರೆ, ಹೆಣ್ಮಕ್ಳಿಗೆ ಸ್ವಂತ ಉದ್ಯೋಗ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ಇಲ್ಲಿ ಜಾಯಿನ್ ಆದ್ಮೇಲೆ ತುಂಬಾ ಗೊತ್ತಾಗಿದೆ. ಇವಾಗ ಮನೆಗಳಲ್ಲಿ ಎಷ್ಟೊಂದು ಕಷ್ಟಗಳಿರುತ್ತೆ, ಅದನ್ನ ಒಬ್ಬ ಗಂಡನೇ ನಿಭಾಯಿಸ್ಕೊಂಡು ಹೋಗೋದಂದ್ರೆ ಅಷ್ಟು ಈಸಿ ಅಲ್ಲ ಈಗಿನ ಜನರೇಷನ್ ಅಲ್ಲಿ. ಈಗ ಪ್ರತಿಯೊಂದು ಕೂಡ ಮಕ್ಕಳನ್ನ ಓದಿಸ್ಬೇಕಂದ್ರು, ಒಂದು ಮನೆ ನಿಭಾಯಿಸ್ಬೇಕಂದ್ರು ತುಂಬಾನೇ ಕಷ್ಟ ಇದೆ ಲೈಫ್ ಅಲ್ಲಿ. ಆಗ ನಾನೊಂದು ಕೈ ಜೋಡಿಸಿದಾಗ ಅವ್ರಿಗೆ ಅವ್ರಿಗೆ ಇನ್ನಷ್ಟೊಂದು ಹಂಬಲ ಸಿಗುತ್ತೆ. ನನ್ನಿಂದ ನನ್ನ ಕೈಲಿ ಆಗ್ಲಿಲ್ಲ ಅಂದ್ರು ನನ್ನ ಹೆಂಡತಿ ಇದ್ದಾಳೆ ಅವನೊಂದು ಒಂದು ಭರವಸೆನ ಕೊಡ್ತಾ ಇದ್ದೀನಿ. ನನೀಗ ಅಷ್ಟು ಖುಷಿ ಇದೆ, ಮನೆಯಲ್ಲೂ ಕೂಡ ಅಷ್ಟೇ ಖುಷಿ ಇದೆ. ನಾನು ಹೋಗ್ತಾ ಇರೋದು ಮಾಡ್ತಾ ಇರೋದು ಇವಾಗ ಅಷ್ಟು ಈಸಿಯಾಗಿ ಬೇಗ ಕನೆಕ್ಟ್ ಆಗಲ್ಲ ಜನಗಳಿಗೆ. ಸೊ ನನ್ನ ವರ್ಕ್ ಕೂಡ ಅಷ್ಟೇ ಈಸಿಯಾಗಿ ಕನೆಕ್ಟ್ ಆಗಿದೆ, ಎಲ್ಲರೂ ತುಂಬಾನೇ ಇಷ್ಟಪಡ್ತಾರೆ, ಆರ್ಡರ್ಸ್ ಎಲ್ಲ ಬರ್ತಿರುತ್ತೆ. ನಾನು ಇನ್ನು ಪಾರ್ಲರ್ ಕೂಡ ಸ್ಟಾರ್ಟ್ ಮಾಡಿಲ್ಲ, ನೆಕ್ಸ್ಟ್ ಇನ್ನೊಂದು 2 months ಅಲ್ಲೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಮಾಡ್ತೀನಿ.
1: ಮನೆಯವ್ರು ಏನ್ ಮಾಡ್ತಾ ಇದಾರೆ ಮೇಡಮ್?
0: ಮನೆಯಲ್ಲಿ ಫೈನಾನ್ಸ್ ಕೆಲ್ಸಕ್ಕೆ ಹೋಗ್ತಾರೆ ಮೇಡಮ್.
1: ಏನ್ ಶಿಕ್ಷಣ ಪಡ್ಕೊಂಡಿದ್ರಿ ನೀವು?
0: ನಾನು ಸೆಕೆಂಡ್ ಇಯರ್ ಡಿಗ್ರಿ ಕಂಪ್ಲೀಟ್ ಆಗ್ಲಿಲ್ಲ, ಡ್ರಾಪ್ ಔಟ್ ಆಗಿದ್ದೆ.
1: ಓಕೆ, ನೀವು ಬೆಳೆದು ಬಂದ ದಾರಿ ಏನೇ ಮೆಲ್ಕ್ ಹಾಕೋದಾದ್ರೆ ಮೇಡಮ್?
0: ಆಕ್ಚುಲಿ ನಂದೇನು ಅಷ್ಟು ಕಷ್ಟ ಅನ್ನೋ ತರ ಏನಿರ್ಲಿಲ್ಲ, ಬಟ್ ಅಪ್ಪ ಅಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬೆಳೆದಿರುವಂತ ಹುಡುಗಿನೇ ನಾನು. ಕಷ್ಟ ಅನ್ನೋದು ನೋಡಿಲ್ಲ ನನ್ಗೆ, ನಮ್ಮ ಅಪ್ಪ ಅಮ್ಮ ಅದನ್ನ ತೋರಿಸಿಲ್ಲ. ಬಟ್ ಈ ಮದ್ವೆ ಅಂತ ಆದ್ಮೇಲೆ ಒಂದಷ್ಟು ಕಷ್ಟ ಸುಖಗಳೆಲ್ಲ ನೋಡಿದಾಗ ನನಗೆ ಇದೊಂದು ಶಿಕ್ಷಣ ಅನ್ನೋದು ಬೇಕಾಗಿತ್ತು ಅಂತ ಅನ್ನಿಸ್ತು. ಈಗ ಒಬ್ಬರೇ ನಿಭಾಯಿಸೋದಂದ್ರೆ ಅಷ್ಟು ಈಸಿ ಅಲ್ಲ ಮೇಡಮ್, ಈಗಿನ ಜನರೇಷನ್ ತಗೊಂಡ್ರೆ ತುಂಬಾನೇ ಕಷ್ಟ ಇದೆ. ಈ ಒಂದು ತರಬೇತಿ ನನಗೆ ತುಂಬಾ ಅಂದ್ರೆ ತುಂಬಾನೇ ಅನುಕೂಲವಾಗಿದೆ. ಆಮೇಲೆ ನನಗೆ ಅಂತಲ್ಲ, ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಅವ್ರದೇ ಆದಂತಹ ಜವಾಬ್ದಾರಿಗಳು, ಅವ್ರಿಗೆ ಅರ್ಥ ಆಗ್ಬೇಕು ಮನೇಲಿ ಎಷ್ಟು ಕಷ್ಟ ಇದೆ ಏನು ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿದೆ. ಈಗ ಎಲ್ಲರಿಗೂ ಒಂದು ಶಿಕ್ಷಣ ಅನ್ನೋದು ಅವರ ಒಂದು ಜವಾಬ್ದಾರಿನ ಅವ್ರು ವಹಿಸ್ಕೊಳ್ಳುವಂತಹ ಶಕ್ತಿ ಅವರಲ್ಲಿ ಇರ್ಬೇಕು. ಇವಾಗ ಮನೇಲಿ ಎಲ್ಲರೂ ಚೆನ್ನಾಗಿ ಇರ್ತಾರೆ ಅಂತ ಹೇಳಕ್ ಆಗಲ್ಲ, ಈಗ ಒಬ್ಬನೇ ಡಿಪೆಂಡ್ ಆಗಿದ್ರೆ ನಮ್ಮ ಜೀವನನ ನಾವ್ ಹೇಗ್ ನಡ್ಸ್ಕೊಂಡು ಹೋಗೋದು? ಇವಾಗ ಪ್ರತಿಯೊಂದಕ್ಕೂ ನಮ್ಮ ಕಷ್ಟಗಳು ಎಲ್ಲರೂ ಯಾರೂ ರಿಲೇಷನ್ಸ್ ಅನ್ನೋರು ಆಗಲ್ಲ, ನಮ್ಗೆ ಬೆಂಬಲ ಕೊಡ್ತಾರೆ ಹೌದು, ಎಲ್ಲಾ ಕಷ್ಟಕ್ಕೂ ನಮ್ಗೆ ಆಗ್ತಾರೆ ಅಂತ ನಾವ್ ಹೇಳಕ್ ಆಗಲ್ಲ. ನಮ್ಮ ಜೀವನನ ನಾವ್ ಇನ್ನೊಬ್ರು ಇಲ್ಲ ಅಂದ್ರು ನಾವ್ ಅದನ್ನ ನಡ್ಸ್ಕೊಂಡು ಹೋಗುವಂತ ಶಕ್ತಿ ನಮ್ಮಲ್ಲಿ ಇರ್ಬೇಕು. ಹಾಗಾಗಿ ಚೆನ್ನಾಗಿತ್ತು ಮದ್ವೆ ಆಗೋಕ್ ಮುಂಚೆ ನಮ್ಮ ಅಪ್ಪ ಅಮ್ಮನ ಮನೇಲಿ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಮದ್ವೆ ಆದ್ಮೇಲೆ ತುಂಬಾ ಕಷ್ಟಗಳನ್ನ ನೋಡಿದೀವಿ. ಸ್ಟಾರ್ಟಿಂಗ್ ನಮ್ಗೆ ಮನೆ ಇರ್ಲಿಲ್ಲ, ನಂದು ಲವ್ ಮ್ಯಾರೇಜ್ ಆಗಿದ್ದು. ಲವ್ ಮ್ಯಾರೇಜ್ ಆಗಿ ಮನೇಲಿ ಗೊತ್ತೇ ಇರುತ್ತಲ್ಲ, ಲವ್ ಮ್ಯಾರೇಜ್ ಅಂದ್ರೆ ಯಾರು ಕೂಡ ಒಪ್ಕೊಳ್ಳಲ್ಲ. ಸೊ ಹೇಗೂ ಹಣೆ ಬರ್ದಲ್ಲಿ ಇರುತ್ತೆ ಅಂತಂಗೆ ಮದ್ವೆ ಆಯ್ತು. ನನ್ಗೆ ಒಂದ್ ಪಾಪುನಿ ಇದೆ ಇವಾಗ 2.5 ವರ್ಷ ಅವನ್ಗೆ. ಲೈಫ್ ಕೂಡ ಚೆನ್ನಾಗಿದೆ, ಆದ್ರೆ ಆರ್ಥಿಕವಾಗಿ ತುಂಬಾ ಕಷ್ಟ ಇದೆ. ಮನೆಗೆ ಇವಾಗ ಮನೆ ಕಟ್ತಾ ಇದೀವಿ, ಅದಕ್ಕೆಲ್ಲ ಇವಾಗ EMI ಸಂಘಗಳು ಅಂತ ಪ್ರತಿಯೊಂದು ತುಂಬಾ ತಗೊಂಡಿರ್ತೀವಿ. ಅದನ್ನೆಲ್ಲ ನಿಭಾಯಿಸೋದು ಒಬ್ಬ ಗಂಡನಾಗಿ ತುಂಬಾ ಕಷ್ಟ ಇದೆ. ಇವಾಗ ನಾನು ಕೈ ಜೋಡಿಸಿರೋದ್ರಿಂದ ಅಷ್ಟೊಂದು ಪರವಾಗಿಲ್ಲ, ಸುಧಾರಿಸ್ಕೊತಾ ಹೋಗ್ತಾ ಇದೆ. ಹಾಗಾಗಿ ಈ ಒಂದು ಸಂಸ್ಥೆ ನಿಜವಾಗ್ಲೂ ನನ್ನ ಲೈಫ್ ಅಲ್ಲಿ ದಾರಿ ದೀಪ ಅಂತಾನೆ ಹೇಳ್ಬೋದು.
1: ಓಕೆ ಮೇಡಮ್, ಅಂದ್ರೆ ಇವಾಗ ನೀವು ಸ್ವ ಉದ್ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಸೊ ಅದಕ್ಕೂ ಮುಂಚೆ ನೀವು PUC ಓದಿದ್ರಿ, ನಂತರ ಮದುವೆ ಆಯಿತು, ತದನಂತರದಲ್ಲಿ ನಿಮಗೆ ಬ್ಯೂಟಿಷಿಯನ್ ತರಬೇತಿಯನ್ನು ತಗೋಬೇಕು ಅಥವಾ ಪಡ್ಕೋಬೇಕು ಅಂತ ಯಾವಾಗ ಅನ್ನಿಸ್ತು ಮೇಡಮ್? ಏನಾದರೂ ಚಿಕ್ಕ ವಯಸ್ಸಿಂದನೂ ಆಸೆ ಏನಾದರೂ ಇತ್ತ?
0: ಹೌದೌದು, ಚಿಕ್ಕ ವಯಸ್ಸಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಕ್ರೇಜ್ ಇತ್ತು ಬ್ಯೂಟಿಷಿಯನ್ ಬಗ್ಗೆ, ತುಂಬಾ ಅಂದ್ರೆ ತುಂಬಾ ಇತ್ತು. ಇವಾಗ ಊರಲ್ಲಿ ಏನಾದ್ರು ಒಂದು ಫಂಕ್ಷನ್ ನಡೆದ್ರೆ ನನ್ನ ಕರೆಯೋರು, ಒಂಚೂರು ಹೇರ್ ಸ್ಟೈಲ್ ಮಾಡ್ಕೊಟ್ಬಿಡು, ಒಂಚೂರು ಸ್ಯಾರಿ ಹಾಕೊಟ್ಬಿಡು ಅಂತೆಲ್ಲ. ನನಗೂ ತುಂಬಾ ಅದ್ರ ಮೇಲೆ ತುಂಬಾ ಆಸೆ ಇರೋದ್ರಿಂದ ಹೋಗ್ತಿದ್ದೆ ನಾನು. ಹೋಗಿ ಅವ್ರ ಫಂಕ್ಷನ್ಸ್ ಗಳಿಗೆಲ್ಲ ನಾನೇ ರೆಡಿ ಮಾಡ್ಕೊಡ್ತಿದ್ದೆ, ಪ್ರಾಡಕ್ಟ್ಸ್ನ ಅವ್ರ ಹತ್ರನೇ ತರಿಸಿ ಅವ್ರ ಹತ್ರನೇ ಮೇಕಪ್ ಎಲ್ಲ ಮಾಡ್ಕೊಡ್ತಿದ್ದೆ, ಸ್ಯಾರಿ ಹಾಕೊಡ್ತಿದ್ದೆ, ಹೇರ್ ಸ್ಟೈಲ್ಸ್ ಮಾಡಿಸ್ಕೊಡ್ತಿದ್ದೆ ಪ್ರತಿಯೊಂದು. ಮತ್ತೆ ಆಮೇಲೆ ಅವ್ರಿಗೂ ಕೂಡ ಅಷ್ಟೇ ಇಷ್ಟ ಆಗ್ತಿತ್ತು, ಅದು ನನ್ಗೆ ಫಸ್ಟ್ ಇಂದನೂ ಬಂದ್ಬಿಟ್ಟಿದೆ. ನಾನು ಮಾಡ್ಬೇಕು ಅನ್ನೋದು ತುಂಬಾ ಇದೆ, ನನ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನನ್ಗೆ ಬೇಗನೂ ಕ್ಯಾಚ್ ಮಾಡ್ಕೊಂಡೆ ಈ ಒಂದು ಇದನ್ನ. ಈ ತರ ಫಸ್ಟ್ ಇಂದಲೂ ನನ್ಗಿದೆ, ಅದು ಆಗ್ಬಿಟ್ಟಿದೆ. ತುಂಬಾ ಇಷ್ಟ ನನ್ಗೆ ಬ್ಯೂಟಿಷಿಯನ್ ಮಾಡೋದು ಅಂತಂದ್ರೆ, ಇದೊಂಥರ ನನ್ಗೆ ಕನ್ಸು ಅಂತಾನೆ ಹೇಳ್ಬೋದು ಮೇಡಮ್.
1: ಮತ್ತೆ ಯಾವಾಗ ಗೊತ್ತಾಯ್ತು ಮೇಡಮ್, ಇವಾಗ ಚಿಕ್ಕ ವಯಸ್ಸಿಂದಾನು ಆಸಕ್ತಿ ಇತ್ತು, ಕನ್ಸು ಇತ್ತು ಅಂತ ಹೇಳಿದ್ರಿ, ಸೊ ಇಲ್ಲಿ ಒಂದು ಜೈಪುರದಲ್ಲಿ ಈ ರೀತಿಯ ಒಂದು ತರಬೇತಿ ಸಿಗ್ತಾ ಇದೆ ಅನ್ನೋದೆಲ್ಲ ಹೇಗ್ ಗೊತ್ತಾಯ್ತು?
0: ನಾನು ಅವಾಗ ಬಾಣ್ತೆ ಮೇಡಮ್, ನಮ್ ಪಾಪುಗೆ 1 ವರ್ಷ ಆಗಿತ್ತನು ಅಷ್ಟೇ. ನನ್ಗೆ ಬರಕ್ ರುಕ್ಮಿಣಿ ಮ್ಯಾಮ್ ಅಂತ ಗೊತ್ತಿರ್ಬೋದು ಅನ್ಸುತ್ತೆ ನಿಮ್ಗೆ, ಅವ್ರು ನಮ್ಮೂರ್ಗೆ ಬಂದಿದ್ರು. ಬಂದು ಈ ತರಲ್ಲ ಹೇಳ್ದಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ, ಪಾಪು ಚಿಕ್ಕ ಪಾಪು ಹೋಗಕ್ ಆಗ್ಲಿಲ್ಲ ನನ್ಗೆ, ಹಾಗಾಗಿ 5th batch ಗೆ ಜಾಯ್ನ್ ಆದೆ ನಾನು. ಜಾಯ್ನ್ ಆಗಿ ಆವಾಗ ಕಲ್ತು ಹೋಗ್ಲೇಬೇಕು, ಮಾಡ್ಬೇಕು ಏನಾದ್ರು ಒಂದು ಅಂತ ನಮ್ಮ ಅಮ್ಮ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮನೆಯವ್ರು ಕೂಡ ನನ್ಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಪಾಪನೆಲ್ಲ ನೋಡ್ಕೊಳ್ಳೋದಾಗ್ಲಿ, ಇವಾಗ ಬೆಳಗ್ಗೆ ಹೋದ್ರೆ ಸಂಜೆನೆ ಹೋಗ್ತಾ ಇದ್ದಿದ್ದು.

0: ಮನೆಗೆ. ತಂದೆವರೆಗೂ ಚಿಕ್ಕ ಪಾಪ ಮಕ್ಳು ಇರ್ಬೇಕಂದ್ರೆ ಕಷ್ಟನೇ. ಅದನ್ನೆಲ್ಲ ನಿಭಾಯಿಸ್ಕೊಂಡು 3 ತಿಂಗಳು ನನ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಮನೆಯವರು ಕೂಡ. ಈ ತರ ರುಕ್ಮಿಣಿ ಮ್ಯಾಮಿಂದ ನನ್ಗೆ ಪರಿಚಯ ಆಗಿ ಹೋಗಿ ಜಾಯಿನ್ ಆಗಿದ್ದು.
1: ಅಂದ್ರೆ ಈಗ ಮಾತಾಡ್ತಾ ಹೇಳಿದ್ರಿ 3 ತಿಂಗಳ ತರಬೇತಿಯಲ್ಲಿ ನಂಗೆ ಕುಟುಂಬದ ಸಹಕಾರ ಚೆನ್ನಾಗಿತ್ತು ಅಂತ. ಈ ಒಂದು 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ ಮೇಡಮ್? ಅಂದ್ರೆ ಒಬ್ಬ ಸ್ವ ಉದ್ಯೋಗಿಯಾಗಿ ಹೊರಹೊಮ್ಮೋದಕ್ಕೆ ಅನುಕೂಲ ಆಯ್ತಾ ಈ 3 ತಿಂಗಳ ತರಬೇತಿ?
0: ತುಂಬಾನೇ ಅನುಕೂಲ ಆಯ್ತು ಮೇಡಮ್. ಒಂದು ಹೆಣ್ಣು ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ, ಜವಾಬ್ದಾರಿನ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ, ಕಷ್ಟಗಳನ್ನ ಯಾವ ತರ ನಿಭಾಯಿಸ್ಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ. ಅಲ್ಲಿ ಕೇವಲ ಒಂದು ಬ್ಯೂಟಿಷಿಯನ್ ಅಷ್ಟೇ ಹೇಳ್ಕೊಟ್ಟಿಲ್ಲ ಮ್ಯಾಮ್, ಜೀವನ ಯಾವ ತರ ನಡ್ಸ್ಕೋಬೇಕು, ದುಡ್ಡಿದ್ದಾಗ ಹೆಂಗಿರ್ಬೇಕು, ದುಡ್ಡು ಇಲ್ಲದೆ ಇದ್ದಾಗ ಹೆಂಗಿರ್ಬೇಕು, ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಈ ಒಂದು ಸಂಸ್ಥೆ ನಿಜವಾಗ್ಲೂ ತುಂಬಾ ಗ್ರೇಟ್ ಜಾಬ್ ಮಾಡ್ತಾ ಇದೆ. ಇನ್ನಂತೆ ಎಷ್ಟೋ ಹೆಣ್ಮಕ್ಳ ಕನಸನ್ನ ನೆರವೇರಿಸಿದೆ, ಎಷ್ಟೋ ಮನೆಗಳ ಕಷ್ಟನ ನಿವಾರಿಸ್ತಾ ಇದೆ ಈಗ. ಅಲ್ಲಿ ಪ್ರತಿಯೊಂದನ್ನು ಕಲ್ತಿದ್ದೆ, ಪಾರ್ಲರ್ ಇಟ್ಟು ಯಾವ ತರ ನಿಭಾಯಿಸ್ಬೇಕು, ಎಷ್ಟೇ ಕಷ್ಟ ಆದ್ರೂ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ತುಂಬಿಕೊಟ್ಟಿದ್ದು.
1: ಓಕೆ ಮ್ಯಾಮ್, ಅದು 3 ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ, ಏನೇನೆಲ್ಲ ಹೇಳ್ಕೊಟ್ರು ನಿಮ್ಗೆ?
0: 30 ಸಬ್ಜೆಕ್ಟ್ಸ್ ಇತ್ತು ಮ್ಯಾಮ್. ಮೆಹಂದಿ, ಐಬ್ರೋ, ವ್ಯಾಕ್ಸ್, ಫೇಶಿಯಲ್, ಡಿಟ್ಯಾನ್, ಮತ್ತೆ ಕ್ಲೀನ್ ಅಪ್, ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗು, ಮೇಕಪ್, ರಿಸೆಪ್ಷನ್ ಲುಕ್ಕು. ಮೇಕಪ್ ಅಲ್ಲಿ 3 ಟೈಪ್ಸ್ ಇರುತ್ತೆ, ರಿಸೆಪ್ಷನ್ ಲುಕ್ಕು, ಮತ್ತೆ ಮುಹೂರ್ತಂ ಲುಕ್ಕು, ನೈಟ್ ರಿಸೆಪ್ಷನ್ ಲುಕ್ಕು, ಪಾರ್ಟಿ ಲುಕ್ಕು, ಸಿಂಪಲ್ ಮೇಕಪ್ನ ಯಾವ ತರ ಮಾಡ್ಬೇಕು, ಆಮೇಲೆ ಯಾವ ತರ ಸ್ಕಿನ್ ಟೋನ್ಗೆ ಯಾವ ತರ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕು, ನಾವು ಯಾವ ತರ ಫೇಸ್ ಇರೋರ್ಗೆ ಯಾವ ತರ ಹೇರ್ ಸ್ಟೈಲ್ಸ್ ನ ಮಾಡ್ಬೇಕು, ವೆರೈಟಿ ಆಫ್ ಹೇರ್ ಸ್ಟೈಲ್ಸ್ ನ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಕ್ರಂಪಿಂಗು, ಕರ್ಲಿ, ಸ್ಟ್ರೈಟ್ನಿಂಗು, ಆ ತರ ತುಂಬಾ ವೆರೈಟಿ ಆಗಿ 30 ಸಬ್ಜೆಕ್ಟ್ನ ನಮ್ಗೆ ಹೇಳ್ಕೊಟ್ಟಿರೋದು. ಎಷ್ಟು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಗೊತ್ತಾ ಮ್ಯಾಮ್, ತುಂಬಾ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಸ್ಯಾರಿ ಡ್ರಾಪಿಂಗ್ ಆಗ್ಲಿ, ಮೆಹಂದಿ ಅಪ್ಲಿಕೇಶನ್, ಆಯಿಲ್ ಮಸಾಜು, ಸ್ಪಾ, ಎಲ್ಲ ಕವರ್ ಮಾಡಿದ್ದಾರೆ. ಪಾರ್ಲರ್ ಇಟ್ಟು ನಾವ್ ಏನ್ ಮಾಡ್ಬೇಕು ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ವೆರೈಟಿ ಆಫ್ ಹೇರ್ ಕಟ್ಸ್ ಹೇಳ್ಕೊಟ್ಟಿದ್ದಾರೆ, ಈ ತರ ಮ್ಯಾಮ್ ಎಲ್ಲಾನು ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.
1: ಒಟ್ಟು ಬೇಸಿಕ್ ಇಂದ ಅಪ್ ಟು ಬಿಸ್ನೆಸ್ ಮನ್ ಆಗಿ ಬರೋಮಷ್ಟು ನಿಮ್ಗೆ ತರಬೇತಿ ಎಲ್ಲ ಈ 3 ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ.
0: ಹೌದು, ಸಿಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, SEM ಅಲ್ಲಿ ಅಲ್ಲಿ ಕಲ್ತಿರೋರ್ಗೆ ಇವಾಗ ತುಂಬಾ ಕಷ್ಟ ಇರೋರ್ಗೆಲ್ಲ ಹೆಲ್ಪ್ ಮಾಡ್ತಾರೆ, 50,000 ಅನ್ನೋ ತರ ಕೊಡ್ತಾರೆ. ಆತರ ಅಪ್ಲಿಕೇಶನ್ ಹಾಕಿದೀವಿ, ಬಂದ್ಮೇಲೆ ಸ್ಟಾರ್ಟ್ ಮಾಡೋಂತ ಆತರ ಎಲ್ಲ ಕೂಡ ಹೆಲ್ಪ್ ಮಾಡಿದಾರೆ. ಮತ್ತೆ ಟೈಲರಿಂಗ್ಸ್ ಇರುತ್ತಲ್ಲ ಅಲ್ಲಿ, ಟೈಲರ್ ಅವ್ರಿಗೂ ಕೂಡ ಮಿಷಿನ್ ಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ.
1: ಅಂದ್ರೆ ಒಟ್ಟು ಸಂಸ್ಥೆಯಿಂದ ಸಹಾಯಧನ ಕೂಡ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ.
0: ಸಿಗುತ್ತೆ.
1: ಓಕೆ, ಈಗ ಯಾವ ಮಟ್ಟದಲ್ಲಿ ನಿಮ್ಮ ಒಂದು ಉದ್ಯೋಗ ನಡೀತಾ ಇದೆ ಮೇಡಮ್?
0: ಚೆನ್ನಾಗಿ ನಡೀತಾ ಇದೆ ಮೇಡಮ್. ಆರ್ಡರ್ಸ್ ಎಲ್ಲ ಬುಕ್ ಆಗ್ತಿರುತ್ತೆ. ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೇನೆ ಒಂದು ಆರ್ಡರ್ ಸಿಕ್ಕಿತ್ತು ನನ್ಗೆ, ಎಷ್ಟು ಅಂದ್ರೆ ಫುಲ್ ನರ್ವಸ್ ಆಗ್ಬಿಟ್ಟಿದೆ. ಯಾವ ತರ ಮಾಡೋದು, ಏನು, ಹೆಂಗೆ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ, ಯಾವ ತರ ಇರುತ್ತೋ, ಅವ್ರು ನನ್ನ ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ ತುಂಬಾ ಭಯ ಇತ್ತು. ಅಲ್ಗೆ ಹೋದ್ಮೇಲೆ ಒಂದಷ್ಟು ಗೊತ್ತಾಗ್ಬಿಡುತ್ತೆ ನಮ್ಗೆನೆ, ಅಲ್ಲಿ ಹೇಗಿರ್ಬೇಕು, ಹೆಂಗಿರ್ಬೇಕು, ಅವ್ರಿಗೆ ಯಾವ ತರ ಬೇಕು ಅದನ್ನ ನಾವು ಕೇಳಿ ಅವ್ರ ಹತ್ರ ಅವ್ರಿಗೆ ಹೇಗ್ ಬೇಕು ಹಾಗೆ ಮಾಡ್ಕೊಟ್ಬಿಟ್ರೆ ಅವ್ರು ಅಷ್ಟೇ ಖುಷಿ ಪಡ್ತಾರೆ, ನಮ್ ಕೆಲ್ಸನು ಕೂಡ ಅಷ್ಟೇ ಇಷ್ಟ ಪಡ್ತಾರೆ. ಸೊ ಈ ತರ ಕನೆಕ್ಟ್ ಆಗಿ ನನ್ಗೆ ಆರ್ಡರ್ ಸಿಕ್ಕಿದ್ದು. ಇವಾಗ ಒಬ್ರಿಗೆ ಹೋದ್ರೆ ಅವ್ರಿಗೆ ಇಷ್ಟ ಆಗಿ ಇನ್ನೊಬ್ರಿಗೆ ಹೇಳಿ ಅವ್ರ ಫಂಕ್ಷನ್ಸ್ಗೆ ನಾನು ಬುಕ್ ಮಾಡ್ಕೊಳ್ಳೋದು, ಆತರ ನಡೀತಾ ಇರೋದು ನಂದು. ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ ನನ್ನ ಕೆಲ್ಸಗಳಾಗ್ಲಿ, ಪ್ರತಿಯೊಂದು ಅಷ್ಟೇ ಇಷ್ಟ ಪಡ್ತಾರೆ. ಚೆನ್ನಾಗಿ ಸಂಪಾದನೆ ಮಾಡ್ಬೋದು, ಅಷ್ಟೇ ಇನ್ವೆಸ್ಟ್ ಕೂಡ ಮಾಡ್ಬೇಕಾಗುತ್ತೆ. ನಾನು ಸ್ಟಾರ್ಟ್ ಆಗಿ ಕ್ಲಾಸ್ ಸ್ವಲ್ಪ ದಿನ ಇದ್ದಂಗೆ ನಂದು ಸ್ಟಾರ್ಟ್ ಆಯ್ತು ಈ ತರ ಆರ್ಡರ್ಸ್ ಬರೋದು. ಅದೆಲ್ಲ ಒಂದು 5 ಮಂತ್ಸ್ ಆಯ್ತು ಮ್ಯಾಮ್ ಕ್ಲಾಸ್ ನಂದು ಮುಗ್ದು. 5 ಮಂತ್ಸ್ ಅಲ್ಲಿ 130,000 ಸಂಪಾದನೆ ಮಾಡಿದೀನಿ ಅಷ್ಟರಲ್ಲಿ. ಅದರಲ್ಲಿ ಸ್ವಲ್ಪ ನಾವು ಇನ್ನು ಪ್ರಾಡಕ್ಟ್ಸ್ ಎಲ್ಲ ತಗೋಬೇಕಾಗಿತ್ತಲ್ಲ, ಹಾಗಾಗಿ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದೀನಿ. ಇನ್ನು ನಾನು ಮನೆಗೂ ಹೆಲ್ಪ್ ಮಾಡಿದೀನಿ.
1: ಓಕೆ, ಅಂದ್ರೆ ಈಗ ಪ್ರಸ್ತುತ ಬಿಸ್ನೆಸ್ ಎಲ್ಲ ಈಗ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆಯಾ ನಿಮ್ದು?
0: ಹೌದು ಮ್ಯಾಮ್, ಚೆನ್ನಾಗಿ ನಡೀತಾ ಇದೆ. ಸೊ ಹಾಗಾಗಿ ಇದ್ರೊಳಗ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದಾರೆ. ಆದಷ್ಟು ಬೇಗನೆ ಪಾರ್ಲರ್ ಇಡೋಣ ಅಂತ ಅನ್ಕೊಂಡಿದೀನಿ, ಪ್ರೋತ್ಸಾಹ ಸಿಗ್ತಾ ಇದೆ. ಪಾರ್ಲರ್ ಇಟ್ಟರೆ ಇನ್ನಷ್ಟು ಚೆನ್ನಾಗಿ ಮಾಡ್ಬೋದು ಮ್ಯಾಮ್.
1: ಓಕೆ, ಅಂದ್ರೆ ನಿಮ್ಮ ಸರ್ವಿಸ್ ಅಥವಾ ಕೆಲಸ ಕಾರ್ಯಗಳು ಏನೇನು ಇರುತ್ತೆ ಮೇಡಮ್ ಜನಗಳಿಗೆ ನೀವು ನೀಡುವಂತ ಸರ್ವಿಸ್?
0: ಜನಗಳಿಗೆ ಐಬ್ರೋ, ಫೇಶಿಯಲ್, ಆಮೇಲೆ ಇವಾಗ ನಾವೊಂದು ಆರ್ಡರ್ಸ್ ಹೋದಾಗ ಮೆಹಂದಿನ ಕೂಡ ಬಿಡ್ತೀನಿ ಮ್ಯಾಮ್. ನಾನು ಮೆಹಂದಿನೂ ಬಿಡ್ತೀನಿ, ಅವಾಗ ಮೆಹಂದಿ ಕೇಳ್ತಾರಲ್ವಾ, ಆ ಟೈಮಲ್ಲಿ ಒಂದು ಪ್ಯಾಕೇಜ್ ತರ ಒಂದು ಫೇಶಿಯಲ್, ಐಬ್ರೋ, ಮೆಹಂದಿ, ವ್ಯಾಕ್ಸ್ ಈ ತರ ಹೇಳ್ತಿರ್ತೀವಿ, ಇದಕ್ಕೆ ಒಂದಿಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟಿರ್ತೀವಿ. ಸೊ ಆತರ ಅವ್ರು ನಮ್ಮನ್ನ ಕರ್ಸ್ಕೊಂಡು ಮಾಡ್ಕೊಡ್ತಾರೆ. ಆಮೇಲೆ ಮನೇಲೂ ಕೂಡ ಬರ್ತಾರೆ, ಹೇರ್ ಕಟ್ ಬರ್ತಾರೆ, ಐಬ್ರೋ ಮಾಡ್ತೀವಿ, ವ್ಯಾಕ್ಸ್, ಫೇಶಿಯಲ್, ಹೇರ್ ಕಟ್ ಇದೆಲ್ಲ ನಡೀತಾ ಇದೆ ಇವಾಗ.
1: ಬೇರೆಯವ್ರಿಗೂ ಏನಾದ್ರೂ ಈ ತರಬೇತಿ ಕೊಡ್ತಾ ಇದ್ದೀರಾ ಹೇಗೆ ಮೇಡಮ್ ನೀವು?
0: ಇಲ್ಲ ಮ್ಯಾಮ್, ಇನ್ನೂ ಇಲ್ಲ.

0: ನನಗೆ ಇವಾಗ ಬೆಳೀತಾ ಇದ್ದೀನಿ, ಆ ಮಟ್ಟಕ್ಕೆ ಹೋಗುವಂತ ಕೆಪಾಸಿಟಿ ಇದೆ, ಬೆಳಿತೀನಿ ಮೇಡಮ್. ಅಷ್ಟು ಧೈರ್ಯ ಕೊಟ್ಟಿದೆ ನನಗೆ ಸಂಸ್ಥೆ.
1: ಈ ವೃತ್ತಿಗೆ ಬರೋದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರಿ ಮೇಡಮ್?
0: ಏನಿಲ್ಲ ಮ್ಯಾಮ್, ಮನೇಲೆ ಇದ್ದಿದ್ದು, ಹೌಸ್ ವೈಫ್ ಆಗಿ ಮನೇಲೆ ಇದ್ದೆ.
1: ಮನೆ, ಗಂಡ, ಮಕ್ಕಳು, ಆ ಸಂಸಾರ ಅಂತ ಇದ್ದವರು. ಇವಾಗ ಪ್ರಸ್ತುತ ಒಂದು ಬಿಸ್ನೆಸ್ನ ಆರಂಭ ಮಾಡ್ತಾ ಇದ್ದೀರಿ.
0: ಹೌದು ಮ್ಯಾಮ್.
1: ಸೊ ಹೇಗೆ ಅನ್ಸುತ್ತೆ ಮೇಡಮ್?
0: ತುಂಬ ಚೆನ್ನಾಗಿದೆ, ಒಂದು ಪ್ರೌಡ್ ಫೀಲ್ ಆಗುತ್ತೆ ಮ್ಯಾಮ್ ನಮ್ಮೇಲೆ ನಮ್ಗೆನೆ. ಇವಾಗ ಪ್ರತಿಯೊಂದಕ್ಕೂ ಅವ್ರನ್ನ ಕೇಳ್ತಾ ಇದ್ವಿ, ಅಯ್ಯೋ ಒಂದ್ಸಲ ತರಕಾರಿ ತರಬೇಕು ಅಮೌಂಟ್ ಕೊಡಿ, ಅದಕ್ಕೂ ತಗೋಬೇಕು ಅಮೌಂಟ್ ಕೊಡಿ, ಪ್ರತಿಯೊಂದು ಆತರ ಕೇಳ್ತಿದ್ದಾಗ ಅವ್ರು ಒಂದ್ಸಲ ಎಲ್ಲದಕ್ಕೂ ದುಡ್ಕೊಳ್ತೀವಿ ಸುಮ್ನೆ ಆತರ ಹೇಳೋರು. ಇವಾಗ ಅಷ್ಟೊಂದು ಕಾಯ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಏನಾದ್ರು ಅರ್ಜೆಂಟ್ ನಂಗೆ ಬೇಕು ಅಂದ್ರೆ ನಾನೇ ಹೋಗಿ ತಗೋಬರ್ತೀನಿ ಅನ್ನೋ ಒಂದು ಧೈರ್ಯ ನನ್ನಲ್ಲಿದೆ.
1: ಅಂದ್ರೆ ಇವಾಗ ನೀವು ಈ ವೃತ್ತಿಗೆ ಬರೋದಕ್ಕೂ ಮುಂಚೆನೆ ಇದ್ದ ಅನುಭವಕ್ಕೂ ಈಗ ಒಂದ್ ನಾಲ್ಕ ಸಂಪಾದನೆ ಮಾಡೋಕೆ ಶುರು ಮಾಡಿದಿರಿ. ಅಂದ್ರೆ ಈ ಹಿಂದೆ ಆರ್ಥಿಕ ಪರಿಸ್ಥಿತಿಗೂ ಈಗ ಪ್ರಸ್ತುತ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ
0: ತುಂಬಾನೇ ಸುಧಾರಿಸಿದೆ. ಸ್ವಲ್ಪ ಕಷ್ಟಗಳೆಲ್ಲ ಕಡಿಮೆ ಆಗಿದೆ, ಒಂದು ಧೈರ್ಯ ಇದೆ ಮಾಡ್ಬೋದು, ಒಂದು ಅವರು ಕೈಲಿ ಆಗ್ಲಿಲ್ಲ ಅಂದ್ರು ನಾನು ಅದನ್ನ ನಿಭಾಯಿಸ್ಬೋದು ಅನ್ನೋ ಒಂದು ಶಕ್ತಿ ಇದೆ. ಇವಾಗ ನನ್ಗೆ ಆರ್ಡರ್ ಸಿಗ್ಲಿಲ್ಲ ಅಂದ್ರು ಅವ್ರು ಮಾಡ್ತಾರೆ ಬಿಡು ಅನ್ನೋದೊಂದು ಇದೆ ನಮ್ಮ ಹತ್ರ.
1: ಬ್ಯೂಟಿಷಿಯನ್ ವೃತ್ತಿಯನ್ನ ಇವಾಗ ನಿರ್ವಹಣೆ ಮಾಡ್ತಾ ಇದ್ದೀರಾ ಅಲ್ವಾ? ಇವಾಗ ಮನೇನೂ ಜೊತೆಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ, ಹೇಗೆ ಎರಡನ್ನು ನಿಭಾಯಿಸ್ತೀರಿ?
0: ನಿಭಾಯಿಸೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು ಮ್ಯಾಮ್ ಫಸ್ಟ್ ಎಲ್ಲ. ಇವಾಗ ಅಲ್ಲೂ ನೋಡ್ಕೋಬೇಕು, ಇಲ್ಲೂ ಪ್ರತಿಯೊಂದು ನೋಡ್ಕೋತಾ ಇರ್ಬೇಕು. ಇವಾಗ ಚಿಕ್ಕ ಪಾಪು ಬೇರೆ, ಇವಾಗ 2.5 ವರ್ಷ, ಅವನ್ನ ಬಿಟ್ಬಿಟ್ಟು ಆರ್ಡರ್ಸ್ ಹೋಗ್ಬೇಕು, ಪ್ರತಿಯೊಂದನು ಕಷ್ಟ ಆಗ್ತಿತ್ತು. ಇವಾಗ ಎಲ್ಲ ಅಡ್ಜಸ್ಟ್ ಆಗ್ತಿದೆ, ಪ್ರತಿಯೊಂದನು ಅಡ್ಜಸ್ಟ್ ಆಗ್ತಾ ಇದೆ. ಸಪೋರ್ಟಿವ್ ಆಗಿ ನಮ್ಗ್ ನಾವೇ ಅಂತ ಅನ್ಕೊಂಡ್ರೆ ಆಗಲ್ಲ, ಮನೆಯಲ್ಲಿ ಸಪೋರ್ಟ್ ಕೂಡ ಬೇಕಾಗುತ್ತೆ ನಮ್ಗೆ. ಆ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ಬರಕ್ ಆಗ್ತಿರ್ಲಿಲ್ಲ, ಒಂದು ಕಲ್ತು ಏನೋ ಒಂದ್ ಮಾಡ್ತೀನಿ ಅನ್ನೋದು ಆಗ್ತಿರ್ಲಿಲ್ಲ. ಅವ್ರ ಸಪೋರ್ಟ್ ಇಂದನು ಕೂಡ ಇದಾಗಿದೆ.
1: ಕುಟುಂಬದ ಸಹಕಾರದೊಂದಿಗೆ ಈ ಮಟ್ಟಕ್ಕೆ ಬೆಳೀತಾ ಇದ್ದೀರಿ.
0: ಹೌದು ಮ್ಯಾಮ್, ಕುಟುಂಬನ ಬಿಡಕ್ಕಾಗಲೇ ತುಂಬಾನೇ ಸಪೋರ್ಟ್ ಮಾಡಿದಾರೆ ಮನೆಯಲ್ಲೂ ಕೂಡ. ಕಲಿ ಮಾಡು, ನಾನ್ ನೋಡ್ಕೋತೀನಿ ಮಾ ಪಾಪನ, ಹೆದರ್ಕೋಬೇಡ ಅಂತೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ.
1: ಇವಾಗ ಪ್ರಸ್ತುತ ಮನೆ ನಿರ್ವಹಣೆ ಮಾಡ್ತಾ ಬ್ಯೂಟಿಷಿಯನ್ ವೃತ್ತಿಯನ್ನ ಬಿಸ್ನೆಸ್ ನ ಆರಂಭ ಮಾಡೋದ್ರ ಜೊತೆಗೆ ಬೇರೆ ಏನೆಲ್ಲ ಕೆಲಸಗಳನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ?
0: ಇವಾಗ ಆತರ ಏನು ಇಲ್ಲಮ್ಮ, ನೆಕ್ಸ್ಟ್ ಟೈಲರಿಂಗ್ ಕ್ಲಾಸ್ ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ಟೈಲರಿಂಗ್ ಕ್ಲಾಸ್ ಕೂಡ ಕಲ್ತ್ಕೊಬಿಟ್ರೆ ಸ್ವಲ್ಪ ಗೊತ್ತಿದೆ ನನ್ಗೆ ಫಸ್ಟೇ, ಒಂದಷ್ಟು ಕಲ್ತ್ಕೊಂಡ್ರೆ ಪಾರ್ಲರ್ ಇಡೋ ಜೊತೆ ಅದನ್ನು ಇರ್ಬೋದಲ್ಲ ಅಂತ, ಅದು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದು ಯೋಚನೆ ಇದೆ. ಹಾಗಾಗಿ ಅದನ್ನು ಕಲ್ತು ಆಗಸ್ಟ್ ಒಳಗಡೆ ಪಾರ್ಲರ್ ಇಡೋಣ ಅಂತ ಅನ್ಕೊಂಡಿದ್ದೀನಿ, ನಮ್ಮೂರಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು
1: ಸೋಲಿಗರ ಕಾಲೋನಿನಲ್ಲೇ ನಿಮ್ಮ ಒಂದು ಬ್ಯೂಟಿ ಪಾರ್ಲರ್ನ ಆರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ. ಓಕೆ, ಈಗ ನೀವು ಒಬ್ಬ ಮಹಿಳೆಯಾಗಿ, ಒಬ್ಬ ಮನೆ, ಮಕ್ಕಳು, ಗಂಡ, ಸಂಸಾರ ಅಂತ ಇದ್ದವರು, ಈಗ ಒಂದು ಉದ್ಯೋಗವನ್ನು ಆರಂಭ ಮಾಡಿದ್ದೀರಿ. ಸೊ ಈ ಹಿಂದೆ ಆಗಿರ್ಬೋದು ಅಥವಾ ಈಗ ಪ್ರಸ್ತುತ ಆಗಿರ್ಬೋದು, ಏನೆಲ್ಲ ಸವಾಲುಗಳನ್ನ ಎದುರಿಸಿ ಈ ಮಟ್ಟಕ್ಕೆ ಬೆಳೀತಾ ಇದ್ದೀರಿ ಮೇಡಮ್?
0: ತುಂಬ ಕಷ್ಟಗಳನ್ನ ಅನುಭವಿಸಿದ್ದೀನಿ ಮ್ಯಾಮ್, ಅವಮಾನಗಳು, ಪ್ರತಿಯೊಂದನ್ನು ಅನುಭವಿಸ್ದಾಗ್ಲೆ ಒಂದು ಹೆಣ್ಣಾಗ್ಲಿ ಒಂದು ಗಂಡಾಗ್ಲಿ ಮುಂದೆ ಬರಕ್ ಸಾಧ್ಯ. ಕಷ್ಟಗಳನ್ನ ಅನುಭವಿಸಿದೀನಿ, ತುಂಬಾ ಅವಮಾನಗಳನ್ನು ಅನುಭವಿಸಿದೀನಿ. ಇವಾಗ ಅದನ್ನೆಲ್ಲ ಮನ್ಸಲ್ಲಿ ಇರೋದಕ್ಕೇನೆ ನಾನ್ ಬೆಳಿಬೇಕು, ಇವ್ರ ಮುಂದೆ ಚೆನ್ನಾಗಿರ್ಬೇಕು ಅನ್ನೋದು ಬಂದಿರೋದು. ಅದನ್ನೆಲ್ಲ ಮರ್ತ್ಬಿಟ್ರೆ ಜೀವನ ನಡೆಸೋದು ಕಷ್ಟನೇ ಆಗುತ್ತೆ. ನಮ್ಗೆ ಒಂದು ಚಾಲೆಂಜ್ ಅನ್ನೋದು ಇರಲ್ಲ, ಪ್ರತಿಯೊಂದನ್ನು ಸ್ವೀಕರಿಸ್ಬೇಕು ನಾವು. ಯಾರು ಏನೋ ಅನ್ಬಿಟ್ರು ಅಂತ ಸುಮ್ಮನೆ ಕುತ್ಕೋಬಿಟ್ರೆ ಆಗಲ್ಲ, ನಾನೇನು ಅಂತ ಅವ್ರಿಗೆ ತೋರಿಸ್ಬೇಕು. ಆ ತರ ಮೈಂಡ್ ಸೆಟ್ ಇರೋದು ಮ್ಯಾಮ್, ಯಾರ ಹತ್ರನು ಒಂದ್ ಮಾತು ಅನ್ಸ್ಕೊಳ್ಳೋದಾಗ್ಲಿ ಓ ಈ ತರ ಅಂತೆ ಅಂತ ಏನು ಅನ್ಸ್ಕೊಳಕ್ ಇಷ್ಟ ಪಡಲ್ಲ ನಾನು. ಬೆಳೆದ್ರೆ ಅವ್ರ ತರ ಬೆಳಿಬೇಕು ಅಂತ ಹೇಳ್ಬೇಕೆಲ್ಲರು. ಇವಾಗ ನನ್ ನೋಡಿ ಕೆಲವರೆಲ್ಲ ನಗಾಡ್ತಿರೋರೆಲ್ಲ ಇವಾಗ ಅವ್ರ ಮನೆ ಫಂಕ್ಷನ್ ಗಳಿಗೆ ನನ್ನೇ ಕರೀತಾರೆ, ಚೆನ್ನಾಗಿ ಮಾಡ್ತೀಯ ಕೆಲ್ಸನ, ನೀನೇ ಮಾಡ್ಕೊಡು ಅಂತ ಫಸ್ಟ್ ಬುಕ್ಕಿಂಗ್ ಮಾಡ್ಕೊಳ್ಳೋ ತರ ಮಾಡ್ಕೊತಿದ್ದಾರೆ.
1: ಸೊ ನಿಮ್ಮನ್ನ ನೋಡಿ ನಗಾಡ್ತಿದ್ದ ಒಂದ್ ಕಾಲ, ಇವಾಗ ನೀವೇ ಬೇಕು ಮೇಕಪ್ ಗೆ ಅನ್ನೋದು ಒಂದ್ ಕಾಲ ಅನ್ನೋದನ್ನ ಹೇಳ್ತಾ ಇದೀರಿ.
0: ಹೌದು ಮ್ಯಾಮ್, ಅದೇ ಸಾಧನೆ ಮ್ಯಾಮ್. ಹೌದು, ಅದೇ ಸಾಧನೆ.
1: ಖಂಡಿತ ಮೇಡಮ್, ಖಂಡಿತ.
0: ಆ ಒಂದ್ ಸ್ವಾರ್ಥ ಇರ್ಬೇಕು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರ್ಬೇಕು ನಮ್ಮಲ್ಲಿ, ಆವಾಗ್ಲೇ ಬೆಳೆಯಕ್ಕಾಗೋದು.
1: ಖಂಡಿತ, ನಮ್ಮನ್ನ ನಾವು ಗೌರವಿಸ್ಕೊಂಡಾಗ ಖಂಡಿತ ನಮ್ಮ ಸುತ್ತಲಿನ ವಾತಾವರಣ ನಮ್ಮನ್ನ ಗೌರವಿಸುತ್ತೆ ಅಂತ.
0: ನಮ್ಮ ಕೆಲಸನ ನಾವು ಗೌರವಿಸ್ಬೇಕು.
1: ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರಿ ಕೆಂಚನಹಳ್ಳಿ, ಎಚ್ ಡಿ ಕೋಟೆ, ಸರ್ಗೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿರದೇನೆ ಜೈಪುರ ಆಗಿರ್ಬೋದು, ಹುಣಸೂರು ಆಗಿರ್ಬೋದು ಅಥವಾ ನಾನಾ ಪ್ರದೇಶಗಳಿಗೆ ಹೋಗಿ ಈ ಒಂದು ಸ್ವಾವಲಂಬಿ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಅಥವಾ ಯುವತಿಯರಾಗಿರ್ಬೋದು ಸಾಕಷ್ಟು ತರಬೇತಿಯನ್ನು ಪಡ್ಕೊಂಡು ಸ್ವಾವಲಂಬನೆ ಜೀವನ ನಡೆಸೋದಕ್ಕೆ ಅನುಕೂಲ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಲಸ ನಿರ್ವಹಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್?
0: ನಿಜವಾಗ್ಲೂ ಹೇಳ್ತಿದ್ದೀನಿ, ಒಂದು ಸಂಸ್ಥೆ ಎಷ್ಟು

ಎಷ್ಟು ಹೆಣ್ಮಕ್ಳಿಗಾಗ್ದ್ರಿ ಇವಾಗ ಇವಾಗ ಎಷ್ಟೋ ಜನ ಹುಡುಗರು ಹುಡುಗಿರು ಎಸ್ ಎಲ್ ಸಿ ಸಿ ಫೇಲ್ ಆಗಿರ್ಬೋದು ಅಥವಾ ಎಸ್ ಎಲ್ ಸಿ ಸಿ ಮಾಡಿಸಿ ಮನೇಲಿ ಕಾಲೇಜ್ಗೆ ಎಲ್ಲರಿಗೂ ಕಳಿಸ್ತೇ ಇರೋದು ಅದೆಲ್ಲ ಇರೋ ಮಕ್ಕಳಿಗೆಲ್ಲ ಇವಾಗ ಒಂದು ಬ್ಯೂಟಿಷಿಯನ್ ಆಗ್ಲಿ ಒಂದು ಟೈಲರಿಂಗ್ ಆಗ್ಲಿ ಅದೆಲ್ಲ ಕಲ್ಸ್ಕೊಳ್ಳೋದ್ರಿಂದ ಇನ್ನೂ ತುಂಬಾ ಇದೆ. ಎಲೆಕ್ಟ್ರಿಕ್ ಜೇನು ದೂಳುದು ಸಾಗಾಣಿಕೆ ಪ್ರತಿಯೊಂದು ತುಂಬಾ ಇದೆ ಅಲ್ಲೂ ಕೂಡ. ಎಷ್ಟೊಂದು ಜನಕ್ಕೆ ಕಂಪ್ಯೂಟರ್ ಸೆಂಟರ್ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್

0: ಮನೇಲಿ ಈಚೆಗೆ ಕಳ್ಸಲ್ಲ. ಬೇಡ, ಹೆಣ್ಮಕ್ಳು ಏನಕ್ಕೆ ಹೋಗ್ಬೇಕು, ಹೆಂಗಿದ್ರು ಪಾತ್ರೆ ತೊಳ್ಕೊಂಡಿರೋದಲ್ವಾ, ಮದ್ವೆ ಮಾಡ್ಕೊಂಡು ಸುಮ್ಮನೆ ಇರೋದಲ್ವಾ ಅಂತೆಲ್ಲ ಇರುತ್ತೆ. ಸೊ ಅಂಥವ್ರಿಗೆಲ್ಲ ಈ ಸಂಸ್ಥೆ ತುಂಬೋಳು. ಇವಾಗ ಈಚೆ ಕಳ್ಸಲ್ಲ ಅಂದ್ರೆ ಟೈಲರಿಂಗ್ ಮಾಡ್ಕೊಳ್ಳಿ, ಟೈಲರಿಂಗ್ ಮಾಡ್ಕೊಂಡ್ರೆ ಮನೇಲೆ ಮಾಡ್ಬೋದಿಲ್ಲ, ಎಲ್ಲಿಗೆ ಹೋಗೋ ಅವಶ್ಯಕತೆನೂ ಇಲ್ಲ, ಮನೇಲೇ ಆರಾಮಾಗಿ ದುಡಿಬೋದು. ಅವ್ರ ಅಪ್ಪ ಅಮ್ಮನಿಗೂ ಹೆಲ್ಪ್ ಆಗ್ಬೋದು, ಅವ್ರ ಗಂಡಂದಿರಿಗೂ ಹೆಲ್ಪ್, ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಸೊ ಈ ತರ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದೆ ಈ ಒಂದು ಸಂಸ್ಥೆ. ಅಷ್ಟೇ ಸ್ಟ್ರಗಲ್ ಕೂಡ ಪಟ್ಟಿದೆ ಈ ಸಂಸ್ಥೆ. ನಾನ್ ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಏನು ಅನ್ಕೊಂಡಿದ್ದೆ, ಬಟ್ ಈ ಸಂಸ್ಥೆ ತುಂಬಾ ದೊಡ್ಡದಾಗಿ ಬೆಳಿಲಿ ಅನ್ನೋದು ನನ್ನ ಅನಿಸಿಕೆ ಕೂಡ. ನಾನು ಇರೋವರೆಗೂ, ಈ ಭೂಮಿಯಲ್ಲಿ ಇರೋವರೆಗೂ ಕೂಡ ಈ ಸಂಸ್ಥೆಗೆ ನಾನು ಚಿರಋಣಿ ಆಗಿರ್ತೀನಿ. ಅಷ್ಟು ಕೊಟ್ಟಿದೆ ನಿಜವಾಗ್ಲು ಈ ಸಂಸ್ಥೆ. ಇಷ್ಟು ಧೈರ್ಯವಾಗಿ ಇರ್ಬೇಕು, ಒಂದು ಸಂಪಾದನೆ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳಾಗಿ ತುಂಬಾ ಕಷ್ಟ ಇದೆ. ಶಕ್ತಿನ ಕೊಟ್ಟಿರೋದಕ್ಕೆ, ಆ ಧೈರ್ಯನ ಕೊಟ್ಟಿರೋದಕ್ಕೆ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ನಾನು ಇವ ಸಂಸ್ಥೆ.
1: ಅಂದ್ರೆ ನೀವು ಅನುಕೂಲಗಳನ್ನ ಪಡ್ಕೋತಾ ಇದ್ದೀರಿ ವಿವೇಕ ಗ್ರಾಮೀಣ ಜೀವನಾಧಾರಕ್ಕಿಂತ, ಒಂದಷ್ಟು ಯುವಕ ಯುವತಿಯರಿಗೆ ಅದರಲ್ಲೂ ಸ್ಥಳೀಯವಾಗಿ ಹೋಗಿ ಒಂದು ತರಬೇತಿಯನ್ನ ಕೊಟ್ಟು ಅವರನ್ನ ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯವನ್ನ ಸತತವಾಗಿ ನಿರ್ವಹಿಸ್ತಾ ಬರ್ತಾ ಇದೆ.
0: ಹೌದು,
1: ಸೊ ಅದೆಲ್ಲ ಸ್ಥಳೀಯ ಮಹಿಳೆಯರಿಗಾಗಿ ಅನುಕೂಲ ಆಗ್ತಿದೆ ಅನ್ನೋದನ್ನ ಹೇಳ್ತಾ ಇದ್ದೀರಿ.
0: ಹೌದು.
1: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ?
0: ಅದೇ ಮ್ಯಾಮ್, ನನ್ನ ಮುಂದಿನ ಗುರಿ ಏನಂತಂದ್ರೆ ಪಾರ್ಲರ್ ಇಡ್ಬೇಕು. ಪಾರ್ಲರ್ ಇಟ್ಟು ಕೆಲ್ಸ ನನ್ಗೆ ಅಂತ ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿಗೆ ಹೆಲ್ಪ್ ಆಗ್ಬೇಕು, ಇನ್ನಷ್ಟು ಬೆಳಿಬೇಕು ಅನ್ನೋದು ನನ್ನ ಆಸೆ. ಚೆನ್ನಾಗಿ ಪಾರ್ಲರ್ ಮಾಡ್ಬೇಕು, ನಾನು ಒಂದು ಕ್ಲಾಸ್ನ ಮಾಡುವಷ್ಟು ಬೆಳಿಬೇಕು. ದುಡ್ಡಿಗೆ ಅಂತ ಅಲ್ಲ ಮ್ಯಾಮ್, ಇನ್ನ ನನ್ನ ಹೆಣ್ಮಕ್ಳಿಗೆ ಇನ್ನೊಂದಷ್ಟು ಹೆಲ್ಪ್ ಆಗ್ಲಿ, ಅವ್ರಿಗೂ ಕೂಡ ಒಂದು ಶಕ್ತಿ ಒಂದು ಧೈರ್ಯ ಅನ್ನೋದು ಬರ್ಲಿ ಅನ್ನೋ ಕಾರಣಕ್ಕೆ ಕ್ಲಾಸ್ ಕೂಡ ಮಾಡ್ಬೇಕು, ಪಾರ್ಲರ್ ಇಡ್ಬೇಕು, ಮಾಡ್ತೀನಿ ಅನ್ನೋ ಧೈರ್ಯ ಇದೆ ಮ್ಯಾಮ್ ನನಗೆ.
1: ಖಂಡಿತ ಮೇಡಮ್, ನಿಮ್ಮ ಒಂದು ಗುರಿ ಸಾಕಾರವಾಗಿ ಈಡೇರಲಿ ಅಂತ ನಾವಾದರೂ ಕೂಡ ಆಶಿಸ್ತೀವಿ. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಬೇಕು ಅಥವಾ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಇರುವಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸೋದಾದರೆ?
0: ಕಿವಿ ಮಾತು ತಿಳಿಸೋದಾದ್ರೆ ಅಂದರೆ ಯಾವುದಕ್ಕೂ ಹೆದರಬಾರ್ದು ಮ್ಯಾಮ್. ಮೊದಲನೇದಾಗಿ ಯಾವುದಕ್ಕೂ ಹೆದರಬಾರ್ದು, ಬೇರೆಯವರು ಮಾತಿಗೆ ಕಿವಿ ಕೊಡಬಾರ್ದು. ಯಾರೂ ಮುಂದೆ ಹೋಗಿ ಅಂತ ಹೇಳಲ್ಲ ಮ್ಯಾಮ್, ಆದಷ್ಟು ಅವ್ರನ್ನ ಕೆಳಗಡೆ ಇಳಿಸೋದಕ್ಕೆ ನೋಡ್ತಾರೆ. ನಾವು ಅದಕ್ಕೆ ಎದುರ್ಕೋಬಿಡ್ದು ನಮ್ಗೆ ಏನನ್ಸ್ತೋ ಅದನ್ನ ಮಾಡ್ಬೇಕು. ತಿಳಿದವ್ರ ಹತ್ರ ಕೆಟ್ಟದ ಒಳ್ಳೇದಂತ ತಿಳ್ಕೊಂಡು ಮಾಡ್ಬೇಕು. ಸೊ ಯಾವ್ದಕ್ಕೂ ಎದುರಬಾರ್ದು. ನಾವೇನ್ ಅನ್ಕೊಂಡಿರ್ತೀವೋ ಅದನ್ನ ಮಾಡಿ ತೋರಿಸ್ಬೇಕು. ಇನ್ನೊಬ್ಬರ ಹತ್ರ ನಾವು ಕೀಳಾಗಿ ಕಾಣಿಸೋ ತರ ಇರಬಾರ್ದು. ನಾವೇನು ಅನ್ನೋದು ಅವ್ರಿಗೂ ಗೊತ್ತಾಗ್ಬೇಕು. ನಮ್ಮಲ್ಲೂ ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಒಳಗಡೆನೆ ಇಟ್ಕೊಂಡಿರ್ತಾರೆ. ಈಚೆ ತರೋದು ಹೇಗೆ ಅಂತಾನು ಗೊತ್ತಿಲ್ಲ. ಈ ತರ ಒಂದು ಸಂಸ್ಥೆಗಳು ಆತರ ಒಂದು ಕಲಾವಿದರಿಗೆ ಈ ತರ ಕಲ್ತಿರೋರ್ಗೆಲ್ಲ ಒಳ್ಳೆ ಅವಕಾಶನ ಕೊಡ್ತಾ ಇದೆ ಈ ಸಂಸ್ಥೆ. ಇದನ್ನ ಉಪಯೋಗಿಸ್ಕೋಬೇಕು ಅನ್ನೋದೇ ನನ್ನ ಆಸೆ.
1: ಖಂಡಿತ, ಎಲ್ಲ ಸಮಯನ ವ್ಯರ್ಥ ಮಾಡದೆ ನಮ್ಮಲ್ಲಿರೋ ಕಲೆ ಏನು ಅನ್ನೋದನ್ನ ಗುರುತಿಸ್ಕೊಂಡು, ಸೊ ಈ ರೀತಿಯ ಸಂಸ್ಥೆಗಳಿಂದ ನಮ್ಮನ್ನ ನಾವು ಗುರುತಿಸ್ಕೊಂಡು ಒಂದು ಆರ್ಥಿಕವಾಗಿ ಸಬಲರಾಗಿ ಅನ್ನೋದನ್ನ ತಿಳಿಸ್ತಾ ಇದ್ದೀರಿ. ಮಹಿಳೆಯರಿಗೆ ಒಳ್ಳೆ ಸಂದೇಶ ನೀಡಿದ್ರಿ ಮೇಡಮ್. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ನಿಮ್ಮ ಒಂದು ಸಲಹೆ ಅಥವಾ ಸಂದೇಶ ತಿಳಿಸೋದಾದ್ರೆ ಮೇಡಮ್?
0: ನಾನ್ ಕೂಡ ಇಲ್ಲಿಗೆ ಒಂದ್ಸಲ ಬಂದಿದ್ದೆ. ಅಲ್ಲಿಗೆ ಯಾವ ತರ ಇರುತ್ತೆ ಅಂತ ನಮ್ಗೆ ವಿಸಿಟ್ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ಅನ್ಕೋತಿದ್ದೆ ನಾವು ಈ ತರ ಬಂದು ನಮ್ ಈ ತರ ಕೇಳೋ ತರ ಆಗಿದ್ರೆ ಚೆನ್ನಾಗಿರೋದು ಅಂತ. ಅದು ಇವತ್ ನೆರೆದೇರಿದೆ. ನಿಜವಾಗ್ಲೂ ಖುಷಿ ಇದೆ ಮೇಡಮ್, ಈ ಒಂದ್ ಸಂಸ್ಥೆನ ಇದೇ ತರ ನಡೀತಾ ಇರ್ಲಿ, ಆಮೇಲೆ ಈ ತರ ಕೇಳುಗರಿಗೆ ಒಳ್ಳೊಳ್ಳೆ ಇಂತ ವಿಷಯಗಳು ತಲುಪ್ಲಿ, ಈ ಸಂಸ್ಥೆ ಸಾಧನೆಗಳ ಬಗ್ಗೆ ತಿಳಿಲಿ, ಇಷ್ಟು ಹೆಣ್ಮಕ್ಳಿಗೆ ಈ ಒಂದ್ ಸಂಸ್ಥೆ ದಾರಿ ದೀಪ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಧನ್ಯವಾದಗಳು ಮೇಡಮ್, ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ವಉದ್ಯೋಗದ ಕುರಿತಾಗಿರ್ಬೋದು ಅಥವಾ ಜೊತೆಗೆ ಸಮುದಾಯದ ಮಹಿಳೆಯರು ಮನ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂತಹ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದಗಳು ಮ್ಯಾಮ್.
1: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಹೆಚ್ಡಿಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಮೈಸೂರು ಜಿಲ್ಲೆಯ ಸೋಲಿಗರ ಕಾಲೋನಿಯ ಶ್ರೀಮತಿ ನಂದಿನಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಚಿರಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ.
2: ಸಂತಸದ ಜನುಮ ದಿನ, ಆನಂದ ತುಂಬಲಿ ಸುದಿನ.
1: ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಭಾರ್ಗವೀರವರು, ಕೆಂಪಸಿದ್ದಯ್ಯರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ ಶಾಂತಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 85 ರೂಪಾಯಿ, ಪೆನ್ಸಿಲ್ ಬೀನ್ಸ್ 75 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 17 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಆಕಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 31 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 38 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಯಗಳ ಕುರಿತು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳಾದ ಶ್ರೀ ರಾಘವೇಂದ್ರರವರ ಜೊತೆಗಿನ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು
2: ಸರ್. ಮೊದಲಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆ ಪ್ರಮುಖ ಉದ್ದೇಶ ಮತ್ತು ಈ ಒಂದು ಇಲಾಖೆಯ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ತಾವು ತಿಳಿಸಬಹುದು ಸರ್?
3: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂವಿಧಾನದ ಅನುಚ್ಛೇದ 15(4) ಮತ್ತು 16(4) ಇದು ಸ್ಥಾಪನೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಸಾರ್ವಜನಿಕರಿಗೆ ನೀಡುವ ಸಲುವಾಗಿ ಈ ಇಲಾಖೆಯನ್ನು ಸ್ಥಾಪನೆ ಮಾಡಲಾಗಿದೆ.
2: ಸರ್, ನಮ್ಮ ಈ ಒಂದು ಮೈಸೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆ ಯಾವ ಯಾವ ಪ್ರಮುಖ ಸೇವೆಗಳು ಮತ್ತು ಯೋಜನೆಗಳನ್ನ ನೀಡ್ತಾ ಇದೆ ಸರ್?
3: ನಾವು ಮೈಸೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ವಸತಿ ನಿಲಯಗಳು, ಒಟ್ಟು ನಮ್ಮಲ್ಲಿ 108 ವಸತಿ ನಿಲಯಗಳಿದ್ದಾವೆ. ಅದರಲ್ಲಿ 67 ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳು ಹಾಗೂ 41 ಪ್ರೀ ಮೆಟ್ರಿಕ್ ವಸತಿ ನಿಲಯಗಳಿದ್ದಾವೆ. ಸೊ ಇದರದ್ದು ಒಟ್ಟು ನಾವು 10,570 ಮಕ್ಕಳಿಗೆ ನಾವು ವಸತಿ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ. ಅದರ ಜೊತೆಗೆ ಸಮುದಾಯ ಭವನ ಕಾರ್ಯಕ್ರಮಗಳು, ಹಿಂದುಳಿದ ವರ್ಗಗಳ ಸಮುದಾಯದವರು ಅವರಿಗೆ ಅವರ ಸಮುದಾಯದ ಕಾರ್ಯಚಟುವಟಿಕೆ ಸಲುವಾಗಿ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಳ್ಳುವ ಸಲುವಾಗಿ ಅವರಿಗೆ ಸಮುದಾಯ ಭವನವನ್ನು ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ. ಸೊ ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಸಲುವಾಗಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು ನಮ್ಮ ಇಲಾಖೆಯನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಿಂಧುತ್ವ ಕೊಡ್ತೀವಿ. ಯಾರು ಸರ್ಕಾರಿ ಉದ್ಯೋಗಕ್ಕೆ ನೇಮಕವಾಗಿರ್ತಾರೆ ಅಂತಹ ಅಭ್ಯರ್ಥಿಗಳು ಅವರು ನಮ್ಮ ಇಲಾಖೆ ವತಿಯಿಂದ ಸಿಂಧುತ್ವವನ್ನು ಪಡೆದುಕೊಳ್ಳುತ್ತಾರೆ.
2: ಸರ್, ಈಗ ತಾವು ವಸತಿ ನಿಲಯಗಳ ಬಗ್ಗೆ ತಾವು ಮಾತನಾಡ್ತಾರೆ. ಈಗ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಪ್ರಮುಖವಾಗಿ ವಸತಿ ನಿಲಯಗಳು ಅಂತ ಬಂದಾಗ ಯಾರು ಯಾರು ಈ ಒಂದು ವಸತಿ ನಿಲಯದ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬಹುದು ಸರ್?
3: ಸರ್, ನಮ್ಮ ವಸತಿ ನಿಲಯದಲ್ಲಿ ಟೋಟಲ್ ನಮ್ಮಲ್ಲಿ 100%ಕ್ಕೆ 75% ಹಿಂದುಳಿದ ವರ್ಗ, 25% SC/ST, 21% SC ಜನಾಂಗ, 4% ST ಜನಾಂಗ. ಈ ಏನು 75%ದಲ್ಲಿ ಕ್ಯಾಟಗರಿ 1 ಅವರು 15%, 2A 35%, 2B 9%, 3A 9%, 3B 12%. ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸು ಅವರಿಗೆ ಮೀಸಲಿಟ್ಟಂತ ವಸತಿ ನಿಲಯದಲ್ಲಿ ನಮ್ಮ ಸ್ಥಾನಗಳು.
2: ಹೇಗೆ ಸರ್ ಈಗ ತಾವು ಹೇಳಿದ್ರಿ, ಈಗ 75% ಅಷ್ಟು ಹಿಂದುಳಿದ ವರ್ಗಗಳು ಈ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ರಿ, ಆದ್ರೆ ಹೇಗೆ ಯಾವ ತರ ಅವರು ಪಡೆದುಕೊಳ್ಬಹುದು, ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ.
4: ಹಲೋ.
2: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರ?
4: ಜವರಜನ್ ಮಾತಾಡ್ತಾರೆ ಸರ್. ಹಾ ಸರ್, ನಮಸ್ಕಾರ ಸರ್. ಇದು ಕೋಲ್ಡಲ್ಲಿ ಬಿಸಿಎಂ ಮಾಸ್ಟರ್ ಇದ್ದಾರೆ ಸರ್, ಬಿಸಿಎಂ ಮಾಸ್ಟರ್ ಹೆಣ್ಮ ಕ್ಲಾಸ್. ಅದನ್ನ ಸರಿಪಡಿಸ್ಬಿಡ್ತೀರಿ. ಈಗ ಮಕ್ಕಳಿಗೆ ಅದು ಯಾರು ರೂಮಲ್ಲಿ ಬಾಡಿಗೆ ಇಟ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಕ್ಕಿಲ್ಲ,

0: ನೀರ್ ವ್ಯವಸ್ಥೆ ಇಲ್ಲ, ಹೊರಗಡೆ ಇದೆ, ಸಾಲು ಮನೆ ಹೊರಗಡೆ ಇದೆ. ಯಾಕಂದ್ರೆ ಈಗ ಆದರ್ಶ ಸ್ಕೂಲಿನ ಭಾಗ ಒಂದು ಇದು ನಿಂದೆ ಆಗ್ತಿದೆ, ಹಾಸ್ಟೆಲ್ ಸರ್ ಬೀಸ ಮಕ್ಕಳು ಅದು ದುರಸ್ತಿ ಆಗಿದೆ ಸರ್. ಈಗ ಸಾಮಾನ್ಯ ಹೆಣ್ ಮಕ್ಕಳಿಗೆ ಹಾಸ್ಟೆಲ್ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಎಷ್ಟೋ ಮಕ್ಕಳು ಓದಕ್ಕೆ ಕಷ್ಟ ಆಗ್ತದೆ ಸರ್. ಹೌದು ಸರ್, ಇದೊಂದು ಸರಿಪಡಿಸ್ಕೊಡಿ. ಮತ್ತೆ ಇನ್ನೊಂದು ಸರ್, ನೀವು ವಿಸಿಟ್ ಮಾಡಿ ಸರ್, ತಾಲೂಕು ಅಧಿಕಾರಿಗಳಿಗೆ ಮೆಸೇಜ್ ಕೊಡೋದ್ರೆ ಅವ್ರು ಸ್ವಲ್ಪ ವಿಸಿಟ್ ಮಾಡಿದ್ರೆ ಅನಿಸ್ತಾ
1: ಸರ್. ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ರಾಕ
2: ಸರ್. ದೇವರಾಜ್ ಸರ್ ನಮಸ್ತೆ ಸರ್.
0: ಆಮೇಲೆ ಜೊತೆಗೆ ಆ ಸಿಸಿ ಕ್ಯಾಮ್ರಾ ನೀನೇ ನೋಡೋ ಸರ್, ಏನಾದ್ರು ಮಾಡಕ್ ಆಗುತ್ತೆ ಸರ್.
1: ಓಕೆ ದೇವರಾಜ್ ಅವ್ರೆ ಕೇಳಿಸ್ಕೊಳ್ಳಿ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ
2: ದೇವರಾಜ್ ಸರ್ ಅವರೇ ನಮಸ್ತೆ. ಈಗ ನಮ್ಮಲ್ಲಿ ಇಚಿಡಿ ಕೋಟೆಯಲ್ಲಿ ಬಾಲಕಿಯರ ಮೆಟ್ರಿಕ್ ನಂತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಇದೆ, ಅದು ಬಾಡಿಗೆ ಕಟ್ಟಡದಲ್ಲಿ ನಾವು ರನ್ ಮಾಡ್ತಾ ಇದ್ದೀವಿ. ಆದರ್ಶ ಏನ್ ಸ್ಕೂಲ್ ಇದೆ ಅದರ ಡಿಗ್ರಿ ಕಾಲೇಜ್ ಪಕ್ಕಕ್ಕೆ ನಮಗೆ ಸರ್ಕಾರದ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗು ನಮಗೆ ಸರ್ಕಾರದಿಂದ ಹಸ್ತಾಂತರ ಮಾಡಿದ್ದಾರೆ. ಅದರದ್ದು ದುರಸ್ತಿ ಕಾಮಗಾರಿ ನಡೀತಾ ಇದೆ ಸರ್. ಅಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬಾಯ್ಸ್ ಅಥವಾ ಗರ್ಲ್ಸಿಗೆ ಯಾವ ಮಕ್ಕಳಿಗೆ ಅದು ಸೂಕ್ತವಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿ ಅಲ್ಲಿ ಮತ್ತೆ ಅಲ್ಲಿರುವಂತಹ ನಾವು ಮಕ್ಕಳದ ಒಪಿನಿಯನ್ ಅನ್ನು ತಗೊಂಡು ನಾವು ಅಲ್ಲಿ ಆ ಮಕ್ಕಳಿಗೆಲ್ಲ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಸರ್, ತೊಂದರೆ ಆಗ್ಲಾರ್ದಂಗೆ.
0: ಸರ್ ಏನಾಗಿದೆ ಗೊತ್ತಾ ಸರ್, ಮನೆಗೆ ಹೆಣ್ಮಕ್ಳು ಶೌಚಾಲಯ ಹೊರಗಡೆ ಸರ್ ಒಂದು, ಯಾಕಂದ್ರೆ ಮಹಿಳೆ ಪಾಪ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾರೆ. ಒಂದು ಎರಡನೇ ಸ್ಥಾನದ ಮನೆ ಇಲ್ಲ ಸರ್, ಅಲ್ಲಿ ನೀನ್ ವ್ಯವಸ್ಥೆ ಇಲ್ಲ
2: ಸರ್. ಮೆಟ್ರಿಕ್ ಮೆಟ್ರಿಕ್ ಸರ್ ಸರ್ ಸರ್ ಮೆಟ್ರಿಕ್ ನಂತರದ ನಮ್ಮ ವಸತಿ ನಿಲಯದಲ್ಲಿ ಏನ್ ತಾವ್ ಬಾಲಕಿಯರ ಬಾಡಿಗೆ ಕಟ್ಟಡ ಹೇಳ್ತಾ ಇದ್ರಿ, ಅಲ್ಲಿ ನಮ್ದು ಶೌಚಾಲಯಗಳು ಮತ್ತೆ ಸ್ನಾನದ ಮನೆಗಳು ನಾನು ವಿಸಿಟ್ ಮಾಡಿದೀನಿ ಸರ್, ಆ ರೀತಿ ಯಾವುದು ಹೊರಗಡೆ ಇಲ್ಲ. ಯಾಕಂದ್ರೆ ನಾವು ಸೂಕ್ತವಾದ ಭದ್ರತೆ ನಾವು ಕೊಡ್ಲೇಬೇಕಾಗುತ್ತೆ ಸರ್.
0: ಇದೆ ಸರ್, ಯಾಕಂದ್ರೆ ಎರಡು ಹೊರಗಡೆ ಇಂದ ಮಕ್ಕಳು ಸ್ನಾನನೇ ಮಾಡ್ತಿಲ್ಲ ಸರ್, ನೀರಿಲ್ಲ, ನೀರ್ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು.
2: ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ನಾವು ಬಾಡಿಗೆ ಕಟ್ಟಡ ತಗೊಳಕ್ ಬರೋದೇ ಇಲ್ಲ ಸರ್. ಸೊ ಅದನ್ನ ನಾವು ನಾನೇ ಪರಿಶೀಲನೆ ಮಾಡಿದ್ದೀನಿ, ನಿಮ್ಗೆ ಬೇಕಾದ್ರೆ ನಾನು ಇವತ್ತು ಇಲ್ಲೇ ಇದ್ದೀನಿ, ನಾನು ನನ್ನ ಜೊತೆನೆ ಕರ್ಕೊಂಡು ಹೋಗಿ ತಮ್ಗೆ ತೋರಿಸ್ತೀನಿ ಸರ್.
0: ಹೌದು ಹೋಗಿ ಸರ್, ಅಲ್ಲ ಹೋಗಿ ನೋಡ್ಕೊಂಡು ನೀವು ಬನ್ನಿ ಸರ್, ಯಾಕಂದ್ರೆ ಮಕ್ಕಳಿಗೆ ಸ್ನಾನ ವ್ಯವಸ್ಥೆ
2: ಸರ್. ಸ್ನಾನದ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ವಸತಿ ನಿಲಯನ ಸ್ಟಾರ್ಟ್ ಮಾಡಕ್ಕೆ ಬರೋದಿಲ್ಲ. ಎಸ್ ಎಸ್ ಸರ್.
1: ಓಕೆ ವಿಸಿಟ್ ಮಾಡ್ತಾರೆ ದೇವರಾಜ್ ಸರ್, ಇವತ್ತು ಇಲ್ಲೇ ಬಂದಿದ್ದಾರೆ, ಒಂದ್ಸಲ ವಿಸಿಟ್ ಮಾಡ್ಬಿಟ್ಟು ನೋಡ್ತಾರೆ. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್. ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ನಾವು ವಸತಿ ನಿಲಯಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ಪ್ರಕ್ರಿಯೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಹೇಗೆ ಸರ್, ಯಾವ ತರ ಅವರು ದಾಖಲಾತಿಗಳನ್ನ ಪಡೆದುಕೊಳ್ಬೇಕು, ಅದು ಮೆರಿಟ್ ಆಧಾರದ ಮೇಲೆ ಇರಬೇಕು, ಅಥವಾ ಯಾವ ತರ ಅಪ್ಲಿಕೇಶನ್ ಅವರು ಹಾಕ್ಬೇಕು, ಅಥವಾ ಆನ್ಲೈನ್ ವ್ಯವಸ್ಥೆನ, ಅಥವಾ ಹೇಗೆ ಸರ್?
2: ಸರ್, ನಮ್ಗೆ ಯಾವುದೇ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಸತಿ ನಿಲಯಕ್ಕೆ ಸೇರ್ಕೊಳ್ಬೇಕು ಅಂತಂದ್ರೆ SHP ಅಂತಿದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ನಾವು ಆನ್ಲೈನ್ ಅರ್ಜಿಯನ್ನು ಆಹ್ವಾನ ಮಾಡ್ತೀವಿ ಅಂತ ಹಂತ ಹಂತವಾಗಿ. ಈಗ ಮೆಟ್ರಿಕ್ ಪೂರ್ವ ಮತ್ತೆ ಮೆಟ್ರಿಕ್ ನಂತರದ PUC ವಿದ್ಯಾರ್ಥಿಗಳಿಗೋಸ್ಕರ ನಾವು ಅರ್ಜಿಯನ್ನ ಆಹ್ವಾನ ಮಾಡಿದೀವಿ. ಈ ತಿಂಗಳ 25ರಿಂದ ಅರ್ಜಿಯನ್ನ ನಾವು ಆಹ್ವಾನ ಆಗಿದೆ. ಸೊ ಅಂತಂದ್ರೆ ಅದು ಹಂತ ಹಂತವಾಗಿ ಡಿಗ್ರಿಗೆ, ಆ ಡಿಗ್ರಿದನ್ನ ಅದಕ್ಕೊಂದು ಸಮಯ ನಿಗದಿಪಡಿಸ್ತಾರೆ ಕೇಂದ್ರ ಕಚೇರಿಯಿಂದ, ಅದು SHP ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡ್ತಾರೆ. ಆ ಅರ್ಜಿ ಆಹ್ವಾನ ಮಾಡಿದ್ದು ಒಂದು ತಿಂಗಳು ನಮಗೆ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶ ಕೊಟ್ಟಿರ್ತಾರೆ. ಆ ಕಾಲಾವಕಾಶದಲ್ಲಿ ಅವರು ಅರ್ಜಿ ಹಾಕೊಳ್ಬೇಕು ಸರ್. ಇಲ್ಲಿ ಮೆಟ್ರಿಕ್ ಪೂರ್ವಕ್ಕೆ ನಮಗೆ ಆಯಾ ಏನ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಆಯಾ ತಾಲೂಕಿನ ಏನು ಪ್ರತಿನಿಧಿಸುವಂತಹ ಶಾಸಕರು ಇರ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಸೆಲೆಕ್ಷನ್ ಅನ್ನು ಮಾಡ್ತಾರೆ. ಆಯ್ಕೆ ಪ್ರಕ್ರಿಯೆ ಮೆರಿಟ್ ಆಧಾರದ ಮೇಲೆ, ಅದಕ್ಕೆ ಅಧ್ಯಕ್ಷರು ಆಯಾ ತಾಲೂಕಿನ MLA ಅವರಾಗಿರ್ತಾರೆ. ಅದೇ ರೀತಿ ಮೆಟ್ರಿಕ್ ನಂತರದ ಏನ್ PUC ಡಿಗ್ರಿ ಎಲ್ಲ ಅದಕ್ಕೂ ಸೆಲೆಕ್ಷನ್ ಪ್ರೊಸೆಸ್ಗೆ ಅದಕ್ಕೂ ಒಂದು ಕಮಿಟಿ ಇದೆ. ಅತಿ ಹೆಚ್ಚು ಪ್ರತಿನಿಧಿಸುವ ಶಾಸಕರು ಅಂದ್ರೆ, ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ನಮ್ಮ ಹಾಸ್ಟೆಲ್ಗಳ ಏನು ಎಲ್ಲಿ ನಾವು ಹಾಸ್ಟೆಲ್ಗಳಿದಾವೆ, ಆ ಹಾಸ್ಟೆಲ್ಗಳಲ್ಲಿ ಅತಿ ಹೆಚ್ಚು ಪ್ರತಿ ಯಾರು ಶಾಸಕರು ಇರ್ತಾರೆ ಅವರು ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಉಳಿದವರೆಲ್ಲ ಸದಸ್ಯರು ಇರ್ತಾರೆ. ಸೊ ಅದೇ ರೀತಿಯಾಗಿ ನಾವು ಅಲ್ಲೂ ಮೆರಿಟ್ ಬೇಸ್ಡ್ ಮೇಲೆ ನಾವು ಆನ್ಲೈನ್ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಮಾಡ್ಕೊಳ್ತೀವಿ. ಸೊ ಸೆಲೆಕ್ಷನ್ ಅಲ್ಲದೇನೆ ನಮಗೆ ಮೆಟ್ರಿಕ್ ನಂತರದಲ್ಲಿ ನಮಗೆ ಯಾವ ರೀತಿ ಆದೇಶ ಇದೆ ಅಂತಂದ್ರೆ, ಜಿಲ್ಲೆಯವರಿಗೆ ಜಿಲ್ಲೆಯಿಂದ ನಮಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮೈಸೂರು ಜಿಲ್ಲೆಯವರಿಗೆ 50%, ಉಳಿದವರಿಗೆ ಹೊರ ಜಿಲ್ಲೆಯವರಿಗೆ 50%, ಈ ರೀತಿ ಮೀಸಲಾತಿ ಕೊಟ್ಟರು.
1: ಸರಿ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಹಾಸ್ಟೆಲ್ಗೆ ನಾವು ದಾಖಲಾತಿ ಅಥವಾ ಪ್ರವೇಶಾತಿಯನ್ನು ಪಡಿಬೇಕು ಅಂತಂದ್ರೆ ಹೇಗೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ, ಯಾವ ತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ನಲ್ಲಿ ಇರತಕ್ಕಂತ ಒಂದು ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಏನೇನು ಒಂದು ವ್ಯವಸ್ಥೆಗಳ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ ಸರ್?
2: ಸರ್, ಅವರಿಗೆ ನಾವು

0: ಊಟದ ವ್ಯವಸ್ಥೆ ಇರುತ್ತೆ. ಸೊ ಊಟದ ವ್ಯವಸ್ಥೆ ಜೊತೆಗೆ ನಾವು ಮನೆಯಲ್ಲಿ ಯಾವ್ಯಾವ ವ್ಯವಸ್ಥೆ ನಾವು ನಮ್ಮ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ ಆ ಎಲ್ಲ ವ್ಯವಸ್ಥೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವರಿಗೆ ಸುಚಿ ಕಿಟ್ ಕೊಡ್ತೀವಿ ಪ್ರತಿ ತಿಂಗಳು. ಸುಚಿ ಕಿಟ್ ಅಂತಂದ್ರೆ ಅವರಿಗೆ ಆ ಸುಚಿ ಕಿಟ್ ಅಲ್ಲಿ ಬ್ರಷ್ಷು, ಪೇಸ್ಟು, ಸೋಪು, ಬಟ್ಟೆ ಸೋಪು, ಮತ್ತೆ ತಲೆ ಎಣ್ಣೆ ಇದೆಲ್ಲ ಕೊಡ್ತೀವಿ. ಮತ್ತೆ ಮಹಿಳೆಯರಿಗೆ ಮೈಸೂರು ಟಾಲ್ಕಮ್ ಪೌಡರ್ ಅದ್ರ ಜೊತೆ ಇರುತ್ತೆ. ಅದೇ ರೀತಿ ಗ್ರಂಥಾಲಯ ವ್ಯವಸ್ಥೆ ಇರುತ್ತೆ ನಮ್ಮಲ್ಲಿ. ಗ್ರಂಥಾಲಯದಲ್ಲಿ ಎಲ್ಲಾ ಕೋರ್ಸಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಇರ್ತವೆ. ಅದೇ ರೀತಿ ಅವ್ರಿಗೆ ಬೇಕಾದಂತ ಕಾಂಪಿಟೇಟಿವ್ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ ಇರುತ್ತೆ. ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ನಾವು ವಸತಿ ನಿಲಯಗಳಲ್ಲಿ ಮಾಡ್ತಿರ್ತೀವಿ.
1: ಓಕೆ, ಸೊ ಈ ಒಂದು ವಸತಿ ನಿಲಯಗಳ ಒಂದು ಮೇಲ್ವಿಚಾರಣೆಯನ್ನ ಯಾರು ನೋಡ್ತಾ ಇರ್ತಾರೆ ಅಂದ್ರೆ ಹಾಸ್ಟೆಲಲ್ಲಿ ಅಲ್ಲಿ ಹೇಗೆ ಒಂದು ವ್ಯವಸ್ಥೆಗಳನ್ನ ಅಂದ್ರೆ ಪ್ರತ್ಯೇಕವಾಗಿ ಮಹಿಳೆ ಹುಡುಗಿಯರು ಮತ್ತೆ ಹುಡುಗರಿಗೆ ವ್ಯವಸ್ಥೆ ಬೇರೆ ಬೇರೆ ಇರುತ್ತೆ ಅಥವಾ ಅದರ ನಿರ್ವಹಣೆ ಹೇಗಿರುತ್ತೆ ಸರ್?
0: ಸರ್, ನಮ್ಮಲ್ಲಿ ಬಾಲಕ ಮತ್ತು ಬಾಲಕಿಯರಿಗಂತ ಪ್ರತ್ಯೇಕವಾಗಿ ಸರ್. ಬಾಲಕಿಯರಿಗೆ ಅಲ್ಲಿ ಅಡಿಗೆ ಮಾಡುವವರಿಂದ ಎಲ್ಲಾ ಸ್ಟಾಫ್ಗಳು ಮಹಿಳೆಯರೇ ಆಗಿರುತ್ತಾರೆ. ಮತ್ತೆ ಅಲ್ಲಿರುವಂತಹ ಏನು ಆ ವಸತಿ ನಿಲಯವನ್ನು ನೋಡ್ಕೊಳ್ಳುವಂತಹ ನಿಲಯ ಪಾಲಕರು, ವಾರ್ಡನ್ ಯಾರಿರ್ತಾರೆ ಅವರು ಮಹಿಳೆಯರಾಗಿರುತ್ತಾರೆ. ಅವರು ಆ ಪೂರ್ತಿ ಆ ವಸತಿ ನಿಲಯದ ಎಲ್ಲಾ ಜವಾಬ್ದಾರಿ ಅವರೇ ಆಗಿರುತ್ತಾರೆ. ಏನು ವಸತಿ ನಿಲಯದಲ್ಲಿ ಮಕ್ಕಳ ಅವರ ಶಿಕ್ಷಣ ಆಗ್ಲಿ, ಅವರಿಗೆ ಭದ್ರತೆ ಆಗ್ಲಿ, ಎಲ್ಲಾ ರೀತಿ ವ್ಯವಸ್ಥೆಯನ್ನು ನಿಲಯ ಪಾಲಕರು ಕರ್ತವ್ಯ ಆಗಿರುತ್ತೆ. ಅದ್ರದ್ದು ಮೇಲ್ವಿಚಾರಣೆ ಮಾಡುದು ಅಂತಂದು ತಾಲೂಕು ಕಲ್ಯಾಣಾಧಿಕಾರಿಗಳು ಅಂತ ಇರ್ತಾರೆ. ಪ್ರತಿ ತಾಲೂಕಿಗೆ ಒಬ್ರು ಕಲ್ಯಾಣಾಧಿಕಾರಿ ಇರ್ತಾರೆ. ಅವ್ರ ಮೇಲ್ಗಡೆ ಮತ್ತೆ ಜಿಲ್ಲಾ ಅಧಿಕಾರಿಗಳು ತಪಾಸಣೆಗೆ ಹೋಗ್ತಾರೆ, ಅವರು ಮೇಲ್ವಿಚಾರಣೆ ಮಾಡ್ತಾರೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ,
2: ಹಲೋ, ನಮಸ್ತೆ ಸರ್, ನಾಗರಾಜು ಅಂತ ಮಾತಾಡಿದ್ದೀನಿ.
1: ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಹಲೋ,
1: ಹಾ ಹೇಳಿ ಹೇಳಿ ನಾಗರಾಜ್ ಅವ್ರೆ. ಹಾ,
2: ಈ ಸ್ಪೆಷಲ್ ಕ್ಲಾಸ್ ಏನಾದ್ರು ಉಂಟಾ ನಿಮ್ಮಲ್ಲಿ? SLC ಮತ್ತೆ PUC ಮಕ್ಕಳಿಗೆ ವಿಶೇಷವಾಗಿ ತರಗತಿ ತರತಿರೋ ಹಾಸ್ಟೆಲ್ಗಳಲ್ಲಿ?
1: ಹಾಸ್ಟೆಲ್ಗಳಲ್ಲಿ ಓಕೆ
0: ಸರ್. SSLC ಮಕ್ಕಳಿಗೆ ಅರೆಕಾಲಿಕ ಬೋಧನೆ ಅಂತಂತಿ ನಾವು ಹಾಸ್ಟೆಲ್ ಅಲ್ಲೇ ನಾವು ಮಾಡ್ತಾ ಇರ್ತೀವಿ ಸರ್.
2: ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಏನಾದ್ರು ವಿಶೇಷ ಪ್ರೋತ್ಸಾಹ ಧನ ಏನಾದ್ರು ಕೊಡ್ತೀರಾ ಅಂತ?
0: ಸರ್, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಇಲಾಖೆಯಿಂದ ಡಿ ದೇವರಾಜ್ ಅರಸು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ರು ಸರ್. ಹೋದ ವರ್ಷ ಮತ್ತೆ ಈ ವರ್ಷದಿಂದ ಕಾರ್ಯಕ್ರಮ ಇನ್ನೂ ಅದ್ರದ ಬಗ್ಗೆ ನೋಟಿಫಿಕೇಶನ್ ಕೊಟ್ಟಿಲ್ಲ ಸರ್. ಹೋದ ವರ್ಷ ಅದ್ರ ಹಿಂದೆ ಎಲ್ಲ ನಮ್ಗೆ 2015-16 ಆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ರು. ಮತ್ತೆ ನಮ್ಮ ವಸತಿ ನಿಲಯದಲ್ಲಿ ಏನು ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳು ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೀವಿ ಸರ್.
2: ಈ ಸಾರಿ ಯಾವ ರೀತಿ ಬಂದಿದ್ರೆ ರಿಸಲ್ಟ್ ನಿಮ್ಮ ಹಾಸ್ಟೆಲ್ಗಳಲ್ಲಿ?
0: ಸರ್, ನಮ್ಮಲ್ಲಿ ಮೆಟ್ರಿಕ್ ಪೂರ್ವ ಏನ್ ನಮ್ಮಲ್ಲಿ ಏನ್ 41 ಹಾಸ್ಟೆಲ್ ಇದೆ, ಇಡೀ ನಮ್ದು ಎಲ್ಲಾ 41 100%+ ನಮ್ದು ರಿಸಲ್ಟ್ ಇದೆ ಸರ್.
1: ಧನ್ಯವಾದಗಳು ನಾಗರಾಜ್ರೆ. ಬೇರೆ ಪ್ರಶ್ನೆ ಇದೆಯಾ?
2: ಇಲ್ಲ ಸರ್.
1: ಓಕೆ ಓಕೆ, ಧನ್ಯವಾದಗಳು ಸರ್. ಈಗ ತಾವು ತಮ್ಮ ಒಂದು ವಸತಿ ನಿಲಯಗಳ ಒಂದು ನಿರ್ವಹಣೆ ಇರ್ಬೋದು, ಅಲ್ಲಿ ಸಿಕ್ತಕ್ಕಂತ ಒಂದು ವ್ಯವಸ್ಥೆಗಳ ಬಗ್ಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ. ಅದೇ ರೀತಿ ಸರ್, ಈಗ ಈ ಒಂದು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಕ್ಕಂತ ಒಂದು ವಿದ್ಯಾರ್ಥಿ ವೇತನಗಳು ಅಥವಾ ಆ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ತಾವು ತಿಳಿಸ್ಬೋದಾ ಸರ್? ಯಾವ್ಯಾವ ಒಂದು ಮೂಲಗಳಿಂದ ಒಂದು ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ?
0: ಸರ್, ನಮಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಸರ್, 1-10 ತರಗತಿವರೆಗೂ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೀವಿ ಸರ್. ಅದಕ್ಕೆ ಒಂದು ಪೋರ್ಟಲ್ ಇದೆ ಸರ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಆ ಮೂಲಕ ಮಕ್ಕಳು ಅವರು ಅಪ್ಲೈ ಮಾಡಿಕೊಂಡಿದ್ರೆ ಎಲ್ಲಾ ಆನ್ಲೈನ್ ಸರ್. ಇದು ನಮಗೆ DBT ಮೂಲಕ, ಯಾವುದು ಮ್ಯಾನ್ಯುವಲ್ ಇಲ್ಲ. ಪ್ರತಿ ಒಂದು ಅವರು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿ ಪ್ರೊಸೆಸ್ ಎಲ್ಲಾನು ಆನ್ಲೈನ್. ನಮ್ಮ ಮೂಲಕ ಓನ್ಲಿ ಅವರ ಏನು ಆಧಾರ್ ಜೋಡಣೆ ಆಗಿರುವಂತ ಅಕೌಂಟ್, ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಸರ್, ಅದಕ್ಕೆ DBT ಮೂಲಕ ಅವ್ರಿಗೆ ಹಣ ವರ್ಗಾವಣೆ ಆಗುತ್ತೆ ಮೆಟ್ರಿಕ್ ಪೂರ್ವ. ಮೆಟ್ರಿಕ್ ನಂತರದ್ದು, ಮೆಟ್ರಿಕ್ ನಂತರದಲ್ಲಿ ನಮಗೆ ಸ್ಕಾಲರ್ಶಿಪ್ ಏನು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಈ ರೀತಿ ಇದೆ. ಅದೇ ರೀತಿ ನಮಗೆ ಶುಲ್ಕ ವಿನಾಯಿತಿ ಅಂತ ಕೊಡ್ತೀವಿ ಸರ್. ಶುಲ್ಕ ವಿನಾಯಿತಿ ಅಂತಂದ್ರೆ ಏನ್ ನಮ್ಮ ಅವರು ಕಲಿತಕ್ಕಂತ ಕಾಲೇಜಲ್ಲಿ ಏನ್ ಶುಲ್ಕವನ್ನ ಭರಿಸಿರ್ತಾರೆ, ಅದರಲ್ಲಿ ಶುಲ್ಕದಲ್ಲಿ ನಮಗೆ 5 ವಿಧದ ಯಾವ್ಯಾವ ಶುಲ್ಕವನ್ನ ನಾವು ಸರ್ಕಾರದಿಂದ ಭರಿಸುತ್ತೆ ಅಂತ, ಅದು ಆ ಯೂನಿವರ್ಸಿಟಿ ಅವರು ಫಿಕ್ಸ್ ಮಾಡಿರ್ತಾರೆ ಸರ್. ಎಷ್ಟು ಅಮೌಂಟ್, ಯಾವ ಕೋರ್ಸ್ಗೆ ಎಷ್ಟೆಷ್ಟು ಶುಲ್ಕ ಇದೆ ಅಂತ, ಅದನ್ನ ಪೂರ್ತಿ ನಮ್ಮ ಇಲಾಖೆ ರಿಇಂಬರ್ಸ್ಮೆಂಟ್ ಮಾಡುತ್ತೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು, ಎಲಿಜಿಬಲ್ ವಿದ್ಯಾರ್ಥಿಗಳಿಗೆ.
1: ಅಂದ್ರೆ ಅವರು ಎಷ್ಟು ಶುಲ್ಕವನ್ನ ಕಟ್ಟಿರ್ತಾರೆ ಅಷ್ಟನ್ನು ಕೂಡ
0: ಅದರಲ್ಲಿ ಸರ್. ನಮಗೆ ಪರೀಕ್ಷಾ ಶುಲ್ಕ, ಗ್ರಂಥಾಲಯ ಶುಲ್ಕ, ಕ್ರೀಡಾ ಶುಲ್ಕ, ಈ ರೀತಿಯ ನಮ್ದು 4-5 ಶುಲ್ಕಗಳಿದಾವೆ. ಆ ಶುಲ್ಕಗಳನ್ನ ಯೂನಿವರ್ಸಿಟಿನಿಂದ ಅವರು ಫಿಕ್ಸ್ ಮಾಡಿರ್ತಾರೆ, ಅಷ್ಟನ್ನ ನಾವು ಸರ್ಕಾರದ ಮೂಲಕ ಅವರಿಗೂ ನೇರ ವರ್ಗಾವಣೆ ಮೂಲಕ DBT

0: ನಾವು ರಿಇಂಬರ್ಸ್ಮೆಂಟ್ ಮಾಡ್ತೀವಿ, ಇಲ್ಲೂ ಯಾವುದು ಮ್ಯಾನ್ಯುವಲ್ ಇಲ್ಲ.
1: ಓಕೆ ಸರ್, ಈ ಎಲ್ಲ ಒಂದು ಸೌಲಭ್ಯಗಳು ಅಥವಾ ಈ ತರ ಒಂದು ಯೋಜನೆಗಳು ಆದ್ರೆ ಸಾಮಾನ್ಯವಾಗಿ ತುಂಬಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತಲುಪ್ತಕ್ಕಂತ ಒಂದು ನಿಟ್ಟಿನಲ್ಲಿ ಹೇಗೆ ಈ ಒಂದು ಗ್ರಾಮೀಣ ಮಕ್ಕಳಿಗೆ ನಿಖರವಾಗಿ ತಲುಪ್ತಾ ಇದೆಯಾ ಅಥವಾ ಇಲಾಖೆ ಬಗ್ಗೆ ಹೆಚ್ಚಿನ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹೇಗೆ ಸರ್?
0: ಸರ್, ಆಕ್ಚುಲಿ ನಮ್ಮ ಇಲಾಖೆಯಲ್ಲಿ ವಸತಿ ನಿಲಯಗಳ ಸೌಲಭ್ಯ ಇರುವುದೇ ಗ್ರಾಮೀಣ ಮಕ್ಕಳಿಗೋಸ್ಕರ. ಯಾಕೆ ಅಂತಂದರೆ ನಮಗೆ ಕನಿಷ್ಠ 5 ಕಿಲೋಮೀಟರ್ ದೂರದಿಂದ ನಮ್ಮ ವಸತಿ ನಿಲಯ ಬರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ವಸತಿ ನಿಲಯನ್ನು ಕೊಡ್ತೀವಿ. ಆದರೆ ಅದೇ ಟೌನಲ್ಲಿರುವಂಥ ವಿದ್ಯಾರ್ಥಿಗಳು ನಾವು ಅಷ್ಟೊಂದು ಕೊಡೋದಿಲ್ಲ. ಸೊ ಅತಿ ಹೆಚ್ಚಾಗಿ ನಾವು ಗ್ರಾಮೀಣ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅವರಿಗೆ ಪ್ರೋತ್ಸಾಹ ಸಿಗಬೇಕಂತ ನಮ್ಮ ಇಲಾಖೆಯ ಕಾನ್ಸೆಪ್ಟ್ ಇದೆ ಸರ್.
1: ಸರ್, ಈಗ ಇದ್ರ ಜೊತೆಗೆ ಈಗ ತಾವೇ ಹೇಳ್ತಾ ಇದ್ರಿ, ಈಗ ಮಕ್ಕಳು ವಿದ್ಯಾರ್ಥಿಗಳಿಗೆ ತಾವು ಹೇಗೆ ತಮ್ಮ ಒಂದು ಹಾಸ್ಟೆಲ್ ವ್ಯವಸ್ಥೆಗಳಲ್ಲಿ ಏನೇನು ವ್ಯವಸ್ಥೆಗಳಿದೆ ಅಂತ ಹೇಳಿದ್ರೆ, ಈಗ ಹಾಸ್ಟೆಲ್ಗಳಲ್ಲಿ ಪ್ರತಿದಿನ ಒಂದು ಊಟದ ಮೆನು ಇದೇ ತರ ಕೊಡಬೇಕು ಅಂತಕ್ಕಂತ ಒಂದು ನಿಯಮಾವಳಿ ಏನಾದರೂ ಮಾಡಲಾಗಿದೆ ಅಥವಾ ಹೇಗೆ ಸರ್?
0: ಸರ್, ಇಲಾಖೆಯಲ್ಲಿ ನಮಗೆ ಈಗ ನಮ್ಮ ಏನು ನಮ್ಮ ಕರ್ನಾಟಕದಲ್ಲಿ ಡಿವಿಜನ್ ವೈಸ್ ಮೈಸೂರು ಡಿವಿಜನ್ಗೆ ಒಂದು ಸಪ್ರೇಟ್ ಮೆನು ಚಾರ್ಟ್ ಅಂತ ಇರುತ್ತೆ ಸರ್. ಆ ಮೆನು ಚಾರ್ಟ್ ಪ್ರಕಾರನೇ ನಾವು ಅವರಿಗೆ ಊಟ ಅನ್ನ ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಬೆಳಗ್ಗೆ ಏನು ಟಿಫಿನ್ ವ್ಯವಸ್ಥೆ ಇರುತ್ತೆ ಅದೇ ಮೆನು ಚಾರ್ಟ್ ಪ್ರಕಾರನೇ ಕೊಡಬೇಕು, ಏನು ವೇರಿಯೇಷನ್ ಇರೋದಿಲ್ಲ. ಮಧ್ಯಾಹ್ನ ಊಟ ಮೆನು ಚಾರ್ಟ್ ಪ್ರಕಾರ, ರಾತ್ರಿ ಊಟನೂ ಮೆನು ಚಾರ್ಟ್ ಪ್ರಕಾರ, ಬಾಳೆಹಣ್ಣು ಮೊಟ್ಟೆ ಮತ್ತೆ ಚಿಕನ್ನು ಇದು ಯಾವುದು ಎಲ್ಲಾನು ನಾವು ಮೆನು ಚಾರ್ಟ್ ಪ್ರಕಾರನೇ ಕೊಡೋ ವ್ಯವಸ್ಥೆ ಮಾಡ್ತೀವಿ.
1: ಸರ್, ಅದರ ಜೊತೆಗೆ ಈಗ ತಾವು ಹೇಳಿದ್ರಿ ವಿದ್ಯಾರ್ಥಿ ವೇತನ ಹೇಳಿದ್ರಿ, ಹಾಸ್ಟೆಲ್ ವ್ಯವಸ್ಥೆ ಹೇಳಿದ್ರಿ, ಮತ್ತೆ ಪ್ರಮುಖವಾಗಿ ತಮ್ಮ ಒಂದು ಇಲಾಖೆಯಲ್ಲಿ ಯಾರು ಹೆಚ್ಚಿನ ಒಂದು ಮೀಸಲಾತಿಯನ್ನು ಪಡೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅದೇ ರೀತಿ ಈಗ ಯುವಕರಿಗೆ ಒಂದು ಕೌಶಲಭ್ಯ ತರಬೇತಿಗಳಿರ್ಬೋದು ಅಥವಾ ಈ ತರ ಒಂದು ಕಾರ್ಯಕ್ರಮಗಳನ್ನ ಕೂಡ ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೆನಾದ್ರ ಬಗ್ಗೆ ಮಾತಾಡೋಣ ಸರ್? ಒಂದು ಕರೆ ಇದೆ ಮತ್ತೊಂದು. ಹಲೋ
2: ಸರ್, ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್, ನನ್ನ ಹೆಸರು ದರ್ಶಿದ್ ನಾಯ್ಕ, ಸಮಾಜ ಸೇವಕ.
1: ಹಾ ದೊಡ್ಡ ನಾಯ್ಕರೆ ಹೇಳಿ, ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಜನರ ಬಡತನದಿಂದ ಮೇಲೆತ್ತುವುದಕ್ಕೋಸ್ಕರ ಸಬ್ಸಿಡಿ ಸಾಲ ಸೌಲಭ್ಯಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಆದ್ರೆ ಅದನ್ನ ಆ ಪ್ರಗತಿ ಮಾಡಲಿಕ್ಕೆ ಈ ರಾಜಕಾರಣಿಗಳ ಬೆರಿ ಬಟ್ಟೆ ಅವರು ರೆಕಮೆಂಡ್ ಮಾಡ್ತಾರ, ಯಾರು ಬೆಳೆ ಬಟ್ಟೆ ಇಕ್ಕೊಂಡು ಬೈಕ್ ಅಲ್ಲಿ ತಿರ್ತಾರ ಅವ್ರಿಗೆ ಅವ್ರ ಹೆಸರನ್ನ. ನೀವು ಇನ್ವೆಸ್ಟಿಗೇಷನ್ ಮಾಡಿ ಫೀಲ್ಡ್ ವರ್ಕ್ ಮಾಡಿ ಆ ಬಡತನ ರೇಖೆಯಲ್ಲಿರೋರಿಗೆ ಆ ಒಂದು ಕಾರ್ಯಕ್ರಮ ನೀಡುವುದರಿಂದ ನಮ್ಮ ಭಾರತ ದೇಶದ ಬಡತನವನ್ನ ಅಡಿಸ್ಲಿಕ್ಕೆ ಅದು ಮೂಲ ಕಾರಣ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಸರ್ ನಮಸ್ತೆ ಸರ್, ಇದೇನು ಆರ್ಥಿಕ ಸೌಲಭ್ಯ, ಇದಕ್ಕೆ ಆದಂತೆ ಪ್ರತ್ಯೇಕವಾದ ನಿಗಮ ಇದೆ ಸರ್, ಡಿ ದೇವರಾಜ್ ಅರಸು ನಿಗಮ ಅವರು, ಅವರು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ತಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಸರ್.
1: ಓಕೆ, ದೊಡ್ಡಸಿದ್ನಾಯ್ಕರಿಗೆ ತಾವು ಕೇಳಿದಂತಹ ಪ್ರಶ್ನೆ ಇದು ನಿಗಮಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ, ಬಟ್ ಇವತ್ತು ಸರ್ ಮಾತನಾಡ್ತಕ್ಕಂಥದ್ದು ಒಂದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಮತ್ತೆ ವಿದ್ಯಾರ್ಥಿ ವೇತನಗಳಿರ್ಬೋದು, ಶೈಕ್ಷಣಿಕ ಪ್ರಗತಿ, ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ತುಂಬಾ ಪ್ರಶ್ನೆ ಇದೆಯಾ?
2: ಅಲ್ಲಲ್ಲ, ಈಗ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬಡತನ ರೇಖೆಯಲ್ಲಿ ಸಬ್ಸಿಡಿ ಸಾಲ ಸೌಲಭ್ಯನೂ ಇದೆಯಲ್ಲ ಸರ್.
1: ಅದೇ ಅದು ದೇವರಾಜ ಅರಸು ನಿಗಮ ಅವ್ರಿಗೆ ಸಂಬಂಧಪಟ್ಟಂತೆ ಬರುತ್ತಂತೆ, ಇದು ಬಂದು ಇವತ್ತು ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಏನು ಸಮುದಾಯ ಭವನಗಳ ನಿರ್ಮಾಣ, ಮತ್ತೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ, ಮತ್ತೆ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗಳು, ಈ ತರ ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಸೊ ತಾವು ಅದ್ರ ಬಗ್ಗೆ ತಾವೇನಾದ್ರೂ ಇದ್ರೆ ಕೇಳ್ಬೋದು.
2: ಹಾ ಸರ್, ಈಗ ಸರ್ ಈಗ ನಿಮ್ಮ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ವ್ಯವಸ್ಥೆ ಎಲ್ಲ ಸರಿಯಾಗಿ ನಡೀತಾ ಇರೋದ್ರಿಂದ ಈ ಹಾಸ್ಟೆಲ್ ವಿಧಾನಗಳು ಇವೆಲ್ಲ ನಡೀತಾ ಇರೋದ್ರಿಂದ ನಮ್ದು ಪ್ರಶ್ನೆ ಏನಿಲ್ಲ. ಆ ಸಮ ಒಂದು ಅಲ್ಪಸಂಖ್ಯಾತರ ಸಮುದಾಯ ಭವನದಲ್ಲಿ ಕೊಡ್ತಕ್ಕಂಥ ಸೌಲಭ್ಯ ಸಬ್ಸಿಡಿಗಳನ್ನ ಬಡ ಜನತೆಗೆ ನೀಡುವುದರ ಮುಖಾಂತರ ಆರ್ಥಿಕ ಪ್ರಗತಿ ಮಾಡಕ್ಕೆ ನನ್ನ ಪ್ರಶ್ನೆ ಇತ್ತು, ಬಿಡಿ ಸರ್ ಆ ಪ್ರಶ್ನೆ ಬಗ್ಗೆ.
1: ಓಕೆ ಓಕೆ, ಧನ್ಯವಾದಗಳು. ಸರ್, ಈಗ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಏನೇನು ಕಾರ್ಯಕ್ರಮಗಳನ್ನು ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಸರ್?
0: ಸರ್, ನಮ್ಮಲ್ಲಿ ಈಗ ನಮ್ಮ ಇಲಾಖೆಯಿಂದ ಏನು ಪದವಿ ಮುಗಿದಂತ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಅಂತಂತೆ ಅದು ನೀಡಲಾಗ್ತಾ ಇದೆ ಸರ್. ಅದನ್ನ ಈಗ ನಮ್ಮಲ್ಲಿ ಒಂದು ಎಕ್ಸಾಮ್ ಮೂಲಕ ಎಕ್ಸಾಮ್ ನಡೆಸಿಬಿಟ್ಟು ಅರ್ಹ ವಿದ್ಯಾರ್ಥಿಗಳನ್ನ ನಾವು ಇಲಾಖೆ ವತಿಯಿಂದ ಬೆಂಗಳೂರು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಲ್ಲಿ ಅವರಿಗೆ ದಾಖಲಾತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ಅದೇ

0: ರೀತಿಯಾಗಿ IAS ಕೋಚಿಂಗ್ ಸೆಂಟರ್ ಅಂತಂತೆ ನಮ್ಮ ಇಲಾಖೆಯಿಂದ ಬೆಂಗಳೂರಲ್ಲಿ ತೆರೆಯಲಾಗಿದೆ. ಕೆಂಗೇರಿಯಲ್ಲಿ IAS ಕೋಚಿಂಗ್ ಸೆಂಟರ್ ಅನ್ನು ಓಪನ್ ಮಾಡಿದ್ದಾರೆ. ಅದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಅವರು ನಡೆಸಿಕೊಡ್ತಾ ಇದ್ದಾರೆ.
1: ಸೊ ನಿಮ್ಮ ಇಲಾಖೆ ವಂತೆಯಿಂದನೇ ಕೂಡ ನಡೆಸ್ತಾ ಇದೆ. ಹೇಗೆ ಸರ್ ಅದನ್ನ ಅಲ್ಲಿ ಉಚಿತವಾಗಿ ಕೂಡ ಮಾಡಲಾಗುತ್ತೆ?
0: ಅಲ್ಲಿ ಊಟ ಮತ್ತು ವಸತಿ ಎರಡು ಉಚಿತ ಸರ್. ಊಟ ವಸತಿ ಮತ್ತು ಏನ್ ಕೋಚಿಂಗ್ ಇದೆ ಎಲ್ಲಾನು ಉಚಿತ. ಇಲಾಖೆನೇ ಎಲ್ಲ ನೋಡ್ಕೊಳ್ಳುತ್ತೆ.
1: ಓಕೆ, ಅದನ್ನ ಒಂದು ದಾಖಲಾತಿ ಅಥವಾ ಅಲ್ಲಿಗೆ ಒಂದು ಸೇರ್ಬೇಕು ಅಂದ್ರೆ ಏನ್ ಪ್ರಕ್ರಿಯೆ ಹೇಗೆ ಸರ್?
0: ಸರ್ ಅವರಿಗೆ ನಾವು ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ. KA ಮೂಲಕ ಎಕ್ಸಾಮ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಅರ್ಹ ವಿದ್ಯಾರ್ಥಿಗಳನ್ನ ಮೆರಿಟ್ ಮೂಲಕ ಆಯ್ಕೆ ಮಾಡ್ಕೊಂಡು ಅವರಿಗೆ ಕೋಚಿಂಗ್ ಅನ್ನ ಕಳಿಸ್ಕೊಡ್ತಾರೆ.
1: ಸರ್ ಹಾಗೇನೆ ಈಗ ತಾವು ಹೇಳಿದ್ರೆ ಯುವಕರಿಗೆ ಏನು ಒಂದು ಕೌಶಲ್ಯ ತರಬೇತಿಗಳು ಇರ್ಬೋದು ಮತ್ತೆ ಒಂದು ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳ ಬಗ್ಗೆ ಹೇಳಿದ್ರಿ. ಅದೇ ರೀತಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಏನಾದರೂ ತಮ್ಮ ಇಲಾಖೆಯಿಂದ ಏನಾದರೂ ವಿಶೇಷ ಯೋಜನೆಗಳು ಕಾರ್ಯಕ್ರಮಗಳನ್ನ ಮಾಡಲಾಗ್ತಿದೆ ಅಥವಾ ಹೇಗೆ ಸರ್?
0: ಸರ್ ಮಹಿಳೆಯರಿಗೆ ಅಂತಂದ್ರೆ ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ವಸತಿ ನಿಲಯಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು 33% ನಾವು ಮಹಿಳೆಯರಿಗೆ ಮೀಸಲಾಗಿರ್ತಾ ಇದ್ದೀವಿ. ಮಹಿಳೆಯರ ಉನ್ನತೀಕರಣಕ್ಕೋಸ್ಕರನೇ ಇಲಾಖೆಯಲ್ಲಿ ನಮ್ಮ ಈಗೇನಿದೆ ಅವರಿಗೆ ಶಿಕ್ಷಣ ಮತ್ತು ಏನು ಪ್ರೋತ್ಸಾಹಕ್ಕಾಗಿ ನಮ್ಮ ಇಲಾಖೆ ಕಾರ್ಯಕ್ರಮ ಮಾಡ್ತಾ ಇದೆ ಸರ್.
1: ಸರ್ ಈ ಒಂದು ತಮ್ಮ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತಕ್ಕಂಥದ್ದು ಅಥವಾ ಗ್ರಾಮೀಣ ಮಟ್ಟದಲ್ಲಿ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್? ಈಗ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಇಲಾಖೆ ಯೋಜನೆಗಳು ಸಿಗಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಅಂದರೆ ಕೆಲವರು ವಂಚಿತರಾಗ್ಬೋದು, ಇಲಾಖೆಯಿಂದ ಏನೇನು ಯೋಜನೆಗಳಿದೆ ಅದು ನಮ್ಗೆ ಸಿಗ್ತಾ ಇಲ್ಲ ಅಥವಾ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತಕ್ಕಂಥ ಎಷ್ಟೋ ಜನಗಳಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಹೇಗೆ ಅವರುಗಳಿಗೆ ಈ ಒಂದು ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ಅಥವಾ ಮಾಹಿತಿಯನ್ನು ರವಾನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನು ಇದೆಯಾ ಹೇಗೆ ಸರ್?
0: ಎಸ್ ಸರ್, ನಮ್ಮ ಇಲಾಖೆಯ ಮಾಹಿತಿಯನ್ನು ನಾವು ಎಲ್ಲ ನಮ್ಮ ಏನು ಮುದ್ರಣ ಮೂಲಕ ನಮ್ಮ ಪ್ರತಿ ಒಂದು ತಾಲೂಕದಲ್ಲಿ ಎಲ್ಲ ಕಡೆ ನೋಟಿಸ್ ಬೋರ್ಡ್ಗೆ ಹಾಕ್ತೀವಿ. ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಿಗೆ ವಸತಿ ನಿಲಯಕ್ಕೆ ಸಂಬಂಧಪಟ್ಟಿದ್ದು ಆಯಾ ವಸತಿ ನಿಲಯಗಳ ಎಲ್ಲ ಪ್ರಿನ್ಸಿಪಲ್ರು ಮತ್ತು ಎಲ್ಲ ಶಾಲಾ ಏನು ಇನ್ಸ್ಟಿಟ್ಯೂಟ್ಸ್ ಸರ್ಕಾರಿ ಶಾಲೆ ಎಲ್ಲ ಕಡೆನೂ ನಮ್ಮ ವಾರ್ಡನ್ಸು ಮತ್ತು ಅಡುಗೆಯವರು ಹೋಗಿ ನಮ್ಮ ಇಲಾಖೆ ವಸತಿ ನಿಲಯ ಮತ್ತು ಅದರ ಉಪಯೋಗದ ಬಗ್ಗೆ ಎಲ್ಲ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಆ ಮಕ್ಕಳು ನಮಗೆ ಯಾವ ಮಕ್ಕಳು ವಂಚಿತರಾಗಬಾರ್ದು ಅಂಥೇಳಿ ಆ ಮಕ್ಕಳು ಅರ್ಹ ವಿದ್ಯಾರ್ಥಿಗಳು ಏನಿದ್ರು ಅವ್ರು ನಮ್ಮ ಹಾಸ್ಟೆಲ್ಗಳಿಗೆಲ್ಲ ದಾಖಲಾತಿಯನ್ನು ಪಡೆದುಕೊಳ್ಬಹುದು. ಅದೇ ರೀತಿಯಾಗಿ ನಮ್ಮ ಇಲಾಖೆಯ ಸಮುದಾಯ ಭವನ ಕಾರ್ಯಕ್ರಮ ಇದೆ, ಅದರದ್ದು ಕೂಡ ನಮಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಫಾರ್ ಎಕ್ಸಾಂಪಲ್ ಗ್ರಾಮ ಸಭೆಗಳಲ್ಲಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳು ಭಾಗವಹಿಸಿ ನಮ್ಮ ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರೆ ಅಲ್ಲಿ ಜನ.
1: ಸರ್, ಈಗ ಸಮುದಾಯ ಭವನಗಳ ನಿರ್ಮಾಣ ಅಂತ ಹೇಳಿದ್ರಿ, ಹೇಗೆ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಯಾವ ತರ ತಮ್ಮ ಒಂದು ಇಲಾಖೆಯಿಂದ ಅವ್ರಿಗೆ ಆರ್ಥಿಕವಾಗಿ ನೆರವನ್ನು ನೀಡಲಾಗ್ತಾ ಇದೆ, ಯಾವ ಯಾವ ವರ್ಗದವರಿಗೆ ಈ ತರ ಒಂದು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇದೆ ಸರ್?
0: ಸರ್, ನಮ್ಮಲ್ಲಿ ಹಿಂದುಳಿದ ವರ್ಗದವರಿಗೆ ಮಾತ್ರ ಇದೆ ಸರ್. ಅದರಲ್ಲಿ ನಮಗೆ ಒಂದಿಷ್ಟು ಅರ್ಹತೆಗಳ ಒಂದು ಸಮುದಾಯ ಭವನ ಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಅವರು ಒಂದು ಸಂಘ ಅಥವಾ ಸಂಸ್ಥೆ ಆಗಿರಬೇಕು ಸರ್. ಮತ್ತೆ ಆ ಸಂಘ ಸಂಸ್ಥೆಯಲ್ಲಿ ಒಂದೇ ಕುಟುಂಬದವರಾಗಿರಬಾರ್ದು, ಆ ಎಲ್ಲ ಸಮುದಾಯದವರು ಇರಬೇಕು. ಅದೇ ರೀತಿಯಾಗಿ ಅದು 2 ವರ್ಷ ಅಡಿಟ್ ಆಗಿರ್ಬೇಕು ಆ ಸಂಸ್ಥೆದು. ಮತ್ತೆ ಅವರಿಗೆ ಒಂದು ನಿವೇಶನ ಇರಬೇಕು ಅಥವಾ ಆ ನಿವೇಶನ ಸ್ವಂತ ಇಲ್ಲ ಅಂತಂದ್ರೆ ಒಂದು 30 ವರ್ಷಗಾದಂತ ಒಂದು ಲೀಸ್ ಆದರೂ ಅವ್ರಿಗೆ ಪಡೆದುಕೊಂಡಿರ್ಬೇಕು. ಮತ್ತೆ ಅವರು 25% ಏನು ನಮ್ಮ ಹತ್ರ ಸಹಾಯಧನ ಪಡೆಯುವಂತ ಸಮುದಾಯ ಏನು ಸಂಘ ಸಂಸ್ಥೆಯವರು ತಮ್ಮ ಸ್ವಂತ ಸಂಪನ್ಮೂಲದಿಂದ ಭರಿಸುವಂತ ಸಶಕ್ತರಾಗಿರಬೇಕು. ಅವರೆಲ್ಲರೂ ನಮ್ಮ ಇಲಾಖೆಗೆ ನಾವು ಮ್ಯಾನ್ಯುವಲ್ ಅಲ್ಲಿ ಅರ್ಹರು ಯಾರಿದ್ರೆ ಅವರು ಬಂದ್ರೆ ಅವರಿಗೆ ಮಾಹಿತಿ ಕೊಡ್ತೀವಿ. ಅವರಿಂದ ನಾವು ದಾಖಲಾತಿಗಳನ್ನು ತೆಗೆದುಕೊಂಡು ನಾವೇ ಖುದ್ದಾಗಿ ಸೈಟ್ ವಿಸಿಟ್ ಮಾಡಿ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಪಡೆದುಕೊಂಡು ನಾವು ಕೇಂದ್ರ ಕಚೇರಿ ಆಯುಕ್ತರ ಕಚೇರಿ ಕಳಿಸ್ತೀವಿ. ಅಲ್ಲಿ ಆಯುಕ್ತರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸರ್ಕಾರಕ್ಕೆ
1: ಕೊಡ್ತಾರೆ. ಎಷ್ಟು ಅನುದಾನವನ್ನ ನೀಡಲಾಗ್ತದೆ ಸರ್?
0: ಸರ್, ನಮ್ಮಲ್ಲಿ ನಮ್ಮ ಇಲಾಖೆಗೆ ಗ್ರಾಮ ಮಟ್ಟದಲ್ಲಿ 10 ಲಕ್ಷ, ತಾಲೂಕು ಮಟ್ಟದಲ್ಲಿ 25 ಲಕ್ಷ, ಮತ್ತೆ ಜಿಲ್ಲಾ ಕೇಂದ್ರದಲ್ಲಿ 50 ಲಕ್ಷ ಅಂತಂದು ಈ ರೀತಿ ಫಿಕ್ಸ್ ಮಾಡಿದ್ದಾರೆ.
1: ಸರ್, ಹಾಗೇನೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸವಾಲುಗಳು ಆಗ್ತಾ ಇದೆಯಾ ಅಥವಾ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ತಾ ಇದೆ ಸರ್?
0: ಸರ್, ನಮಗೆ ಸವಾಲು ಅಂತಿಲ್ಲ, ನಮಗೆ ಗ್ರಾಮೀಣ ಭಾಗದ ನಮ್ಮಲ್ಲಿ ಮಕ್ಕಳು ಯಥೇಚ್ಛವಾಗಿ ನಮಗೆ ಹಾಸ್ಟೆಲ್ ವ್ಯವಸ್ಥೆ ಬೇಕಾಗುತ್ತೆ ಅವರಿಗೆ.
1: ಹೌದು,
0: ಅವರಿಗೆ ಅದೇ ನಮಗೆ ಇನ್ನೂ ಹಾಸ್ಟೆಲ್ಗಳನ್ನ ಮೈಸೂರು ಜಿಲ್ಲೆಗೆ ನಾವು ಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಚಿವರೆಲ್ಲರೂ ನಮಗೆ ಈ ವರ್ಷ ಹೋದ ವರ್ಷ

0: ಎರಡು, ಅದ್ರ ಹಿಂದಿನ ವರ್ಷ 14 ಹೊಸ ಹಾಸ್ಟೆಲ್ಗಳು, ಟೋಟಲ್ 16 ಹೊಸ ಹಾಸ್ಟೆಲ್ಗಳು ನಮ್ಮನ್ನು ಕೊಟ್ಟಿದ್ದಾರೆ. ಅದರಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗವಾಗ್ತಾ ಇದೆ.
1: ಸರಿ, ತಮ್ಮ ಒಂದು ಇಲಾಖೆಯನ್ನು ಸಾರ್ವಜನಿಕರು ಸಂಪರ್ಕ ಮಾಡಬೇಕು ಅಥವಾ ತಮ್ಮ ಇಲಾಖೆಯ ಬಗ್ಗೆ ಯೋಜನೆಗಳನ್ನ ತಿಳಿಸ್ಕೊಳ್ಬೇಕು ಅಂದ್ರೆ ಹೇಗೆ, ಯಾವ ತರ ಸಂಪರ್ಕವನ್ನು ಮಾಡಬಹುದು ಸರ್?
0: ಸರ್, ನಮ್ಮ ಇಲಾಖೆಯದ್ದು ನಮ್ಮದು ದೂರವಾಣಿ ಸಂಖ್ಯೆ ಇದೆ ಸರ್, ನಮ್ಮ ಇಲಾಖೆದು, ಅದಕ್ಕೂ ಸಂಪರ್ಕ ಮಾಡಬಹುದು. ಮತ್ತೆ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ದೂರವಾಣಿ ಸಂಖ್ಯೆ ಇದೆ. ಮತ್ತೆ ನಮ್ಮ ಮೇಲ್ ಇದೆ, ಯಾರಾದರೂ ಮೇಲ್ ಹಾಕ್ ಮಾಡಬಹುದು, ಅದರ ಮೇಲ್ ಮಾಡಬಹುದು. ಅಥವಾ ನೇರವಾಗಿ ನಮ್ಮ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ, ಅಲ್ಲಿ ಬಂದು ಸಂಪರ್ಕಿಸಬಹುದು.
1: ಸರ್, ಇದರ ಜೊತೆಗೆ ಈಗ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಏನಾದ್ರು ದೂರುಗಳು ಸಮಸ್ಯೆಗಳು ಅಂತ ಬಂದಾಗ ಆ ಒಂದು ವ್ಯವಸ್ಥೆಗಳನ್ನು ಅಥವಾ ದೂರುಗಳನ್ನು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಇಲಾಖೆ ವ್ಯವಸ್ಥೆಗಳನ್ನ ಕೈಗೊಂಡಿದೆ ಅಥವಾ ಹೇಗೆ ಸರ್?
0: ಹೌದು ಸರ್, ಪ್ರತಿ ಒಂದು ದೂರಿಗೆ ನಾವು ಒಂದು ಎನ್ಕ್ವೈರಿಯನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದನ್ನು ಆ ದೂರನ್ನು ಸಮಂಜಸವಾದ ದೂರನ್ನು ಪಡೆದುಕೊಂಡು ಅದಕ್ಕೆ ಆದಂಥ ಒಂದು ನಾವು ಎನ್ಕ್ವೈರಿಯನ್ನು ಇದು ಮಾಡ್ತೀವಿ ಸರ್.
1: ಓಕೆ ಸರ್, ಈಗ ಒಂದ್ ವೇಳೆಗೆ ಇಲಾಖೆಯಿಂದ ಏನಾದ್ರು ಬೇರೆ ಬೇರೆ ತರ ದುರುಪಯೋಗಗಳು ಆಗ್ತಕ್ಕಂಥದ್ದು, ಈ ತರದ ಸಮಸ್ಯೆಗಳನ್ನ ತಡೆಗಟ್ಟತಕ್ಕಂತ ನಿಟ್ಟಿನಲ್ಲಿ ಇಲಾಖೆ ಏನೇನು ಕ್ರಮಗಳನ್ನ ಕೈಗೊಂಡಿದೆ ಸರ್?
0: ಸರ್, ಇಲಾಖೆ ಈ ರೀತಿ ದುರುಪಯೋಗ ಆಗಬಾರದಂತೆ ಎಲ್ಲವನ್ನು ಆನ್ಲೈನ್ ತಗೊಂಡು, ಸ್ಕಾಲರ್ಶಿಪ್ ಆನ್ಲೈನ್ ಬಂದಿದೆ ಸರ್. ಮತ್ತೆ ನಮ್ಗೆ ಯಾವುದೇ ರೀತಿ ದೂರ ಆಗಬಾರ್ದಂತೆ ಸಕಾಲ ಸೇವೆ ಇದೆ, ಎಲ್ಲವನ್ನು ಆನ್ಲೈನ್ ಅಲ್ಲಿ ಸೇವೆ.
1: ಅಂದ್ರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಅರ್ಜಿಗಳನ್ನ ಸಲ್ಲಿಕೆ ಮಾಡಬೇಕು ಅಂದ್ರೂ ಕೂಡ ಆನ್ಲೈನ್ ವ್ಯವಸ್ಥೆ
0: ಮೂಲಕ
1: ತೆಗೆದುಕೊಳ್ಬೇಕಾಗಿದೆ ಸರ್. ಇದ್ರ ಜೊತೆಗೆ ಈಗ ಸರ್, ಈ ಒಂದು ತಮ್ಮ ಒಂದು ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ತಮ್ಮ ಒಂದು ಇಲಾಖೆಯ ಯೋಜನೆಗಳನ್ನ ಜನರು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತಂದಾಗ ತಾವು ಏನ್ ಅಂದ್ರೆ ಈಗ ಯಾವ ತರ ಒಂದು ಯೋಜನೆಗಳನ್ನ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಹೇಗೆ ಅವರುಗಳಿಗೆ ಒಂದು ಮಾಹಿತಿಯನ್ನು ತಲುಪಿಸ್ತೀರಿ ಸರ್?
0: ಸರ್, ಜನಗಳಿಗೆ ಯಥೇಚ್ಛವಾಗಿ ನಮ್ಮ ಇಲಾಖೆಯಲ್ಲಿ ಪ್ರಮುಖವಾಗಿದ್ದೇ ಒಂದು ವಸತಿ ಸೌಲಭ್ಯ, ಅದೇ ರೀತಿ ವಿದ್ಯಾರ್ಥಿ ವೇತನ. ಇದನ್ನ ನಮ್ಮ ಸ್ಕೂಲು ಮತ್ತೆ ಕಾಲೇಜುಗಳಲ್ಲಿ ನಾವು ಯಥೇಚ್ಛವಾಗಿ ಪ್ರಚಾರ ಕೊಡ್ತಾ
1: ಇದ್ದೀವಿ.
0: ಸೊ ಮಕ್ಕಳನ್ನ ನಮಗೆ ಬಳಸ್ಕೊಳ್ಳಿ ಅಂತಂತೆ, ಎಲ್ಲಾ ಮಕ್ಕಳು ನಮಗೆ ಸ್ಕಾಲರ್ಶಿಪ್ ಅಲ್ಲಿ ಒಳಗಡೆ ಬರ್ತಾ ಇದ್ದಾರೆ ಸರ್. ಅದೇ ರೀತಿಯಾಗಿ ಹಾಸ್ಟೆಲ್ ವ್ಯವಸ್ಥೆಗೂ ನಮಗೆ ನಮಗೆ ಎಷ್ಟು ನಮ್ಮ ಶಾಂಕ್ಷನ್ ಸ್ಟ್ರೆಂತ್ ಇದೆ ಅದಕ್ಕಿಂತಲೂ ಸುಮಾರು ಹೆಚ್ಚುವರಿ ಅರ್ಜಿಗಳು ನಮ್ಮಲ್ಲಿ ಬರ್ತಾ ಇದೆ. ಪ್ರಚಾರವನ್ನು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ.
1: ಸರ್, ನಮ್ಮ ಒಂದು HD ಕೋಟೆನಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ವಸತಿ ನಿಲಯಗಳು ಕಾರ್ಯವನ್ನು ನಿರ್ವಹಿಸ್ತವೆ ಸರ್?
0: ಸರ್, ನಮ್ಮಲ್ಲಿ 7 ವಸತಿ ನಿಲಯಗಳ ನಮ್ಮ HD ಕೋಟೆ ಮತ್ತೆ ಸರ್ಗೂರು ಎರಡು ಏನು ಅವಳಿ ತಾಲೂಕ ಇದೆ ಸರ್, ಈ ಎರಡು ತಾಲೂಕದಲ್ಲಿ 7 ವಸತಿ ನಿಲಯ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ.
1: ಅದು ಟೌನ್ ಅಲ್ಲೇ ಇದೆ ಅಥವಾ ಹಳ್ಳಿ?
0: ಸರ್, ನಮ್ಮಲ್ಲಿ ಒಂದು ಮುನುಗ್ನಳ್ಳಿ ಒಂದಿದೆ ಸರ್, ಮಾದಾಪುರದಲ್ಲಿ ಒಂದಿದೆ, ಮುಳ್ಳೂರಲ್ಲಿ ಒಂದಿದೆ, ಮತ್ತೆ ಸರ್ಗೂರಲ್ಲಿ ಒಂದಿದೆ. ಅದೇ ರೀತಿಯಾಗಿ HD ಕೋಟೆ ಟೌನ್ ಅಲ್ಲಿ ಅಲ್ಲಿ 2 ಬಾಲಕಿಯರದಿದೆ, 1 ಬಾಲಕ 2 ಬಾಲಕರದಿದೆ.
1: ಸರ್, ಈಗ ವಸತಿ ನಿಲಯಗಳ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ, ಈಗ ನಮ್ಮಲ್ಲಿ ತುಂಬಾ ವ್ಯವಸ್ಥೆಗಳೆಲ್ಲ ಇದೆ, ನಾವು ಮಕ್ಕಳನ್ನ ಅಡ್ಮಿಷನ್ ಅಂದ್ರೆ ಪ್ರತಿ ವರ್ಷನೂ ಕೂಡ ಇಷ್ಟು ಮಕ್ಕಳಿಗೆ ಮಾತ್ರ ಅವಕಾಶ ಇದೆ ಅಂತಕ್ಕಂತ ಒಂದು ಸುತ್ತಲ್ಲಿ ಏನಾದೈತಿ, ಅಥವಾ ಅಡಿಷನಲ್ ಆಗಿ ಸ್ವಲ್ಪ ವರ್ಷ ವರ್ಷ ಜಾಸ್ತಿ ಆಗುವ ಸಾಧ್ಯತೆ ಆ ತರದ ಇದ್ರು ಕೂಡ ಅವಕಾಶ ಸಿಗಬಹುದು ಅಥವಾ ಹೇಗೆ ಸರ್?
0: ಸರ್, ನಮ್ಮಲ್ಲಿ ಯಾವುದೇ ಒಂದು ಹಾಸ್ಟೆಲ್ ಅದಕ್ಕೆ ಆದಂತ ಸ್ಯಾಂಕ್ಷನ್ ಸ್ಟ್ರೆಂತ್ ಅಂತ ಇರುತ್ತೆ ಸರ್. ಹೆಚ್ಚುವರಿ ಏನಾದರೂ ಡಿಮ್ಯಾಂಡ್ ಬಂತು ಅಂತಂದ್ರೆ ಆ ಅರ್ಜಿಗಳನ್ನ ನಾವು ಪಡೆದುಕೊಂಡು ಯಾವ ವಸತಿ ನಿಲಯದಲ್ಲಿ ನಮಗೆ ಡಿಮ್ಯಾಂಡ್ ಕಡಿಮೆ ಇದೆ ಅಲ್ಲಿಂದ ಶಿಫ್ಟ್ ಮಾಡ್ಕೊಳ್ಳುತ್ತೀವಿ. ಆ ಶಿಫ್ಟ್ ಅನ್ನ ನಮಗೆ ಮಾನ್ಯ ಆಯುಕ್ತರು ನಮಗೆ ಪರ್ಮಿಷನ್ ಕೊಡ್ತಾರೆ, ಎಷ್ಟು ಮಕ್ಕಳು ನಾವು ಈ ಹಾಸ್ಟೆಲ್ಗೆ ತಗೊಳ್ಬೇಕು, ಎಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ ಆ ಡಿಮ್ಯಾಂಡ್ ಕಡಿಮೆ ಇದ್ದಲ್ಲಿಂದ ಮಕ್ಕಳನ್ನ ಶಿಫ್ಟ್ ಮಾಡ್ಕೊಂಡು ಎಲ್ಲಿ ಡಿಮ್ಯಾಂಡ್ ಇದೆ ಆ ಹಾಸ್ಟೆಲ್ ಅಲ್ಲಿ ಅವಕಾಶ
1: ಕೊಡ್ತೀವಿ. ಅಂದ್ರೆ ಆ ಮಕ್ಕಳಿಗೆ ಹೋಗೋದಕ್ಕೆ ಬರೋದಕ್ಕೆ
0: ಅನುಕೂಲ ಅಲ್ಲಿ ಕಡಿಮೆ ಆಗಿರುತ್ತಲ್ಲ, ಈ ಹಾಸ್ಟೆಲ್ ಅಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂದ್ರೆ ಇಲ್ಲಿನ ಮಕ್ಕಳಿಗೆ ಇಲ್ಲ ಅವಕಾಶ
1: ಇರುತ್ತೆ. ಓಕೆ ಸರ್, ಈಗ ತಾವು ಉಚಿತ ಕೋಚಿಂಗ್ ಸಂಬಂಧಪಟ್ಟಂತೆ ಎಲ್ಲ ಹೇಳಿದ್ರಿ, ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಠ್ಯ ಪುಸ್ತಕಗಳಿರ್ಬೋದು ಅಥವಾ ಅವ್ರಿಗೆ ಬೇಕಾದಂತಹ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಸಲಕರಣೆಗಳು ಅಥವಾ ವ್ಯವಸ್ಥೆಗಳನ್ನ ಕೂಡ ಇಲಾಖೆಯಿಂದ ನೀಡಲಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಸರ್, ನಮ್ಮಲ್ಲಿ ಈಗ ಕೆಂಗೇರಿಯಲ್ಲಿ ಏನು IAS ಕೋಚಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ ಸರ್, ಅಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳಿಗೆ ಅರ್ಹ ವಿದ್ಯಾರ್ಥಿಗಳಿಗೆ ಹೈದರಾಬಾದ್, ಡೆಲ್ಲಿ, ಬೆಂಗಳೂರು ಈ ಕಡೆ ಎಲ್ಲ ಕಳಿಸಿ ಕೊಡ್ತಾರ, ಅಲ್ಲಿ ಗ್ರಂಥಾಲಯ ವ್ಯವಸ್ಥೆನೂ ಆ ಕೋಚಿಂಗ್ ಸೆಂಟರ್ ಅಲ್ಲಿ ಇರುತ್ತೆ ಸರ್.
1: ಅಂದ್ರೆ ಅವರು ಹಾಸ್ಟೆಲ್ ಅಲ್ಲಿ ಸೆಂಟ್ರಲ್

0: ಅಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ
1: ಅಲ್ಲಿ ಅವರು ಉಪಯೋಗಿಸ್ಕೊಳ್ಬಹುದು.
0: ಸರ್, ತಾವು ಮಾತನಾಡ್ತಾ ಇದ್ರಿ, ಈಗ ನಾವು ವಸತಿ ನಿಲಯಗಳಲ್ಲೂ ಕೂಡ ಗ್ರಂಥಾಲಯಗಳ ವ್ಯವಸ್ಥೆಗಳನ್ನ ಮಾಡಿದೀವಿ ಅಂತ ಹೇಳಿದ್ರಿ. ಸೊ ಆ ಒಂದು ಗ್ರಂಥಾಲಯಗಳನ್ನ ಅಲ್ಲಿರ್ತಕ್ಕಂತ ಒಂದು ಅಷ್ಟಲ್ ವಾರ್ಡ್ ಅನ್ನೇ ನಿರ್ವಹಣೆ ಮಾಡ್ತಾರೆ, ಅಥವಾ ಪ್ರತ್ಯೇಕವಾಗಿ ಅದಕ್ಕೆ ಬೇರೆ ಸಿಬ್ಬಂದಿಗಳೇನಾದ್ರು ನಿರ್ವಹಣೆ ಮಾಡ್ತಾರ ಹೇಗೆ ಸರ್?
1: ಸರಿಲ್ಲ, ಅದಕ್ಕೆ ನಮ್ಮ ಹಾಸ್ಟೆಲ್ ನಿಲಯ ಪಾಲಕರೇ ನಿರ್ವಹಣೆ ಮಾಡ್ತಾರೆ.
0: ಸರಿ, ತಾವು ಈ ಒಂದು ಪ್ರೀ ಮತ್ತು ಪೋಸ್ಟ್ ಮೆಟ್ರಿಕ್ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರಿ, ಈಗ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧ ಅಂದ್ರೆ ಎಷ್ಟೆಷ್ಟು ವಿದ್ಯಾರ್ಥಿಗಳು ಅಂದ್ರೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದು ಪ್ರೀ ಮತ್ತೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ಸರ್?
1: ಸರ್, ನಮ್ಮಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ನಮಗೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಗ್ರೂಪ್ ಎಗೆ 3,500, ಗ್ರೂಪ್ ಬಿ 3,350, ಗ್ರೂಪ್ ಸಿ 2,100, ಗ್ರೂಪ್ ಡಿ 1,600. ಗ್ರೂಪ್ ಎ ಅಂತಂದ್ರೆ ನಮಗೆ ಪಿ ಜಿ ಎಲ್ಲ ಕೋರ್ಸ್ ಬರುತ್ತೆ. ಗ್ರೂಪ್ ಬಿ ಅಲ್ಲಿ ಸರ್ ನಮಗೆ ಪದವಿ ಎಲ್ಲ ಬರುತ್ತೆ. ಗ್ರೂಪ್ ಸಿ ಡಿಪ್ಲೊಮಾ, ಈ ರೀತಿ ಹಂತ ಹಂತವಾಗಿ ನಮಗೆ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬರುತ್ತೆ. ಅದಕ್ಕೆ ಆದಂತೆ ಸ್ಕಾಲರ್ಶಿಪ್ ಅನ್ನ ನಿಗದಿಪಡಿಸಿರ್ತಾರೆ.
0: ಅಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಜೊತೆ ಕೂಡ ವಿದ್ಯಾರ್ಥಿ ವೇತನವನ್ನು ಕೂಡ ಪಡೆದುಕೊಳ್ಬಹುದು?
1: ಇಲ್ಲ ಸರ್, ನಮ್ಮಲ್ಲಿ ಹಾಸ್ಟೆಲ್ ಅಲ್ಲಿ ಅವಕಾಶ ಪಡೆದವರಿಗೆ ವಿದ್ಯಾರ್ಥಿ ವೇತನ ಬರೋದಿಲ್ಲ.
0: ಅಂದ್ರೆ ಹಾಸ್ಟೆಲ್ ಅಲ್ಲಿ ಪ್ರವೇಶ ಪಡೆದೇ ಬೇರೆ ವಿದ್ಯೆ ಅಂದ್ರೆ ಶಾಲೆಗಳಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಮಾತ್ರ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಬಹುದು, ಹಾಸ್ಟೆಲ್ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಸರ್, ಹಾಗೇನೀಗ ಈ ಒಂದು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಇಲಾಖೆಯಿಂದ ಏನಾದರೂ ಅವರುಗಳಿಗೆ ಅವಕಾಶ ಇದೆಯಾ ಅಥವಾ ಹೇಗೆ ಸರ್?
1: ಸರ್, ನಿರುದ್ಯೋಗಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ಡಿ ದೇವರಾಜ ಅರಸು ನಿಗಮ, ಅಲ್ಲಿ ಆರ್ಥಿಕವಾದಂತಹ ಸೌಕರ್ಯಗಳನ್ನ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನೋಡ್ಕೊಳ್ಳುತ್ತೆ ಸರ್.
0: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತಾ ಇದ್ರಿ, ಈಗ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸಮುದಾಯ ಭವನಗಳ ನಿರ್ವಹಣೆ ಇರಬಹುದು, ಮತ್ತೆ ಈ ಒಂದು ಹಾಸ್ಟೆಲ್ ವ್ಯವಸ್ಥೆ ಇರಬಹುದು, ಮತ್ತೆ ವಿದ್ಯಾರ್ಥಿ ವೇತನಗಳ ಬಗ್ಗೆ ಇರಬಹುದು. ಈಗ ಜೊತೆಗೆ ತಾವು ಮಹಿಳೆಯರು ಕೂಡ ತಮ್ಮ ಅಂದ್ರೆ ಎಲ್ಲ ವಸತಿ ನಿಲಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥವ್ರು ಕೂಡ ಮಹಿಳೆಯರೇ ಅಂತ ಹೇಳಿದ್ರಿ. ಈಗ ಹಾಸ್ಟೆಲ್ ವ್ಯವಸ್ಥೆ ಅಲ್ಲದೆ ಬೇರೆ ಏನಾದ್ರೂ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣ ಅಂದ್ರೆ ಈಗ ನಿರ್ವಹಣೆ ಅಂದ್ರೆ ಬೇರೆ ಈಗ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಬೇರೆ ಬೇರೆ ತರದಲ್ಲಿ ಏನಾದ್ರೂ ಅವ್ರಿಗೆ ಆರ್ಥಿಕ ನೆರವು ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಅಂದ್ರೆ ಇದೆಯಾ ಅಥವಾ ಹೇಗೆ ಸರ್?
1: ಇದೆ, ಅದಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇದೆ ಸರ್. ಅದರ ಮೂಲಕವಾಗಿ ಮಹಿಳೆಯರಿಗೆ ಸಣ್ಣ ಉದ್ಯಮ ಮತ್ತೆ ಅವ್ರದೇ ಆದಂತಹ ಉದ್ಯಮಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಕ್ಕೆ ನಮ್ಮ ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಮೂಲಕ ಸಾಲ ಸೌಲಭ್ಯ, ನೇರ ಸಾಲ ಎಲ್ಲವನ್ನು ನೀಡಲಾಗುತ್ತದೆ ಸರ್.
0: ಓಕೆ, ಈಗ ವಿದ್ಯಾರ್ಥಿ ವೇತನಗಳ ಅಂದ್ರೆ ವಿದ್ಯಾರ್ಥಿ ನಿಲಯಗಳನ್ನ ಹುಡುಗರದ್ದು ಮತ್ತು ಹುಡುಗಿರದ್ದು ಎರಡರಲ್ಲೂ ಕೂಡ ಮಹಿಳೆಯರೇ ಕೂಡ ಕಾರ್ಯನಿರ್ವಹಿಸ್ತಾರ ಅಥವಾ ಪುರುಷರು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಅವಸ್ಥೆ ಇದೆ ಹೇಗೆ?
1: ನಮ್ಮಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪುರುಷರ ಪ್ರವೇಶ ಇಲ್ಲ ಸರ್. ಎಲ್ಲಾ ಕರ್ತವ್ಯ ನಿರ್ವಹಿಸುವರು ಮಹಿಳೆಯರು. ಬಾಲಕರ ಮೆಟ್ರಿಕ್ ಪೂರ್ವದಲ್ಲಿ ಅಲ್ಲಿ ಹೆಣ್ಮಕ್ಕಳು ಅಂತಂದ್ರೆ ಅಡಿಗೆಯವರಾಗಿ ನಿಲಯ ಪಾಲಕರು ಕರ್ತವ್ಯ ನಿರ್ವಹಿಸ್ತಾರೆ. ಮೆಟ್ರಿಕ್ ನಂತರದ ಬಾಲಕರಲ್ಲಿ ಅಂದ್ರೆ ಅಲ್ಲಿ ಹೆಚ್ಚಿಗಾಗಿ ಗಂಡು ಮಕ್ಕಳು ಕಾರ್ಯನಿರ್ವಹಿಸ್ತಾರೆ, ಅದ್ರ ಜೊತೆ ಹೆಣ್ಮಕ್ಕಳು ನಾವು ತೊಳ್ತೀವಿ, ಅಲ್ಲಿ ಅಂತ ಏನ್ ನಿರ್ಬಂಧ ಇಲ್ಲ.
0: ಓಕೆ, ಅಂದ್ರೆ ಅವ್ರಗಳಿಗೆ ಮಕ್ಕಳಿಗೆ ಈ ಒಂದು ರಜದ ಅವಧಿಯಲ್ಲೂ ಕೂಡ ತಮ್ಮ ವಸತಿ ನಿಲಯಗಳಲ್ಲಿ ಅವಕಾಶ ಇರುತ್ತೆ ಅಥವಾ ಶಾಲೆ ಪ್ರಾರಂಭ ಆದಾಗ ಮಾತ್ರ ಅವ್ರಗಳಿಗೆ ಅವಕಾಶ ಇರುತ್ತೆ ಹೇಗೆ ಸರ್?
1: ಸರ್, ಶಾಲಾ ಮತ್ತು ಕಾಲೇಜು ಪ್ರಾರಂಭ ಆದಾಗ ನಾವು ಅವಕಾಶವನ್ನು ಕೊಡ್ತೀವಿ. ಶಾಲೆ ಜೊತೆನೆ ನಮ್ಮ ಹಾಸ್ಟೆಲ್ಗಳು ಇರುತ್ತೆ ಸರ್. ಅಲ್ಲಿ ಶಿಕ್ಷಣ, ನಮ್ಮಲ್ಲಿ ವಸತಿ, ನಮ್ಮಲ್ಲಿ ವಸತಿ ಜೊತೆ ಮತ್ತೆ ಅವ್ರಿಗೆ ಗ್ರಂಥಾಲಯ ಮತ್ತೆ ಶಿಕ್ಷಣ, ವೃತ್ತಿ ಮಾರ್ಗ, ಈ ರೀತಿ ಎಲ್ಲ ನಾವು ಹಾಸ್ಟೆಲ್ ಅಲ್ಲಿ ವ್ಯವಸ್ಥೆ.
0: ಅಂದ್ರೆ ಈಗ ನಿಮ್ದು ಜೂನ್ಗೆ ಶಾಲೆ ಪ್ರಾರಂಭ ಆಗುತ್ತಂದ್ರೆ ಆ ಒಂದು ಸಂದರ್ಭದಲ್ಲೇ ಕೂಡ ನಿಮ್ಮ ವಸತಿ ನಿಲಯಗಳ ಒಂದು ಪ್ರವೇಶಾತಿಗಳು ಕೂಡ ಶುರುವಾಗುತ್ತೆ.
1: ಜೂನ್ 1ಕ್ಕೆ ನಮ್ಮ ಶಾಲಾ ಪ್ರಾರಂಭೋತ್ಸವ ಆಗಿದ್ರೆ ನಾವು ಜೂನ್ 27ರಿಂದ ನಾವೆಲ್ಲ ಸ್ವಚ್ಛತೆ ಎಲ್ಲ ಆಗಿ ಮಕ್ಕಳಿಗೆ 28ಕ್ಕೆ ನಾವು ರೆಡಿ ವೆಲ್ಕಮ್ ಮಾಡ್ಕೊಳ್ತೀವಿ.
0: ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ಕೂಡ ತಿಳಿಸ್ತೀರಿ. ಇದ್ರ ಜೊತೆಗೆ ಸರ್, ಈಗ ಹಿಂದುಳಿದ ವರ್ಗಗಳ ಜನತೆಗೆ ತಮ್ಮ ಒಂದು ಇಲಾಖೆಯಿಂದ ಸಿಗ್ತಕ್ಕಂಥ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಏನಾದ್ರೂ ತಾವು ಮಾಹಿತಿಯನ್ನು ತಿಳಿಸ್ಬೋದು? ಏನೇನು ಯೋಜನೆಗಳಿದೆ, ಇದನ್ನು ಹೇಗೆ ಸಮರ್ಪಕವಾಗಿ ಬಳಸ್ಕೊಳ್ಬಹುದು ಸಮುದಾಯದ ಜನಗಳು ಅಂತ ತಾವೇನಾದ್ರು ತಿಳಿಸ್ಬೋದು ಸರ್?
1: ಸರ್, ಹಿಂದುಳಿದ ವರ್ಗಗಳ ನಮ್ಮ ಇಲಾಖೆ ಮತ್ತು ಡಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಮೂಲಕ ಹಿಂದುಳಿದ ವರ್ಗಗಳ ಇಲಾಖೆ ಇದು ನಮಗೆ ವಸತಿ ಮತ್ತು ವಿದ್ಯಾರ್ಥಿ ವೇತನ ಹಾಗೆ ಸಮುದಾಯ ಭವನ ಕಾರ್ಯಕ್ರಮ ಮತ್ತೆ ವಕೀಲರಿಗೆ ಏನು ನಮ್ಮ ಕಾನೂನು ಪದವೀಧರ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ನಾವು ಏನು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಆ ಟೈಮಲ್ಲಿ ಸ್ಟೈಫಂಡ್ ಕೊಡ್ತೀವಿ. 4 ವರ್ಷ, ಪ್ರತಿ ವರ್ಷ 4,000. ಒಂದು ಜಿಲ್ಲೆಯಿಂದ ನಾವು 10 ಮಕ್ಕಳಿಗೆ ಕೊಡ್ತೀವಿ. ಅಲ್ಲಿ ಮಹಿಳೆಯರಿಗೆ 33% ನಾವು ರಿಸರ್ವೇಷನ್ ಕೊಡ್ತೀವಿ. ಅದು ಕಾನೂನು ಪದವೀಧರ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ಅದೇ ರೀತಿ PhD ಪ್ರಾಕ್ಟೀಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ನಾವು ಅವರಿಗೂ 3 ವರ್ಷ ಅಂದ್ರೆ ಅವರ ಕೋರ್ಸ್.

0: ಯಾವ ಕೋರ್ಸ್ ಮುಗಿಯುವವರೆಗೂ ಅಥವಾ ಗರಿಷ್ಠ 3 ವರ್ಷ ಪ್ರತಿ ತಿಂಗಳು ಅವರಿಗೂ 10,000 ನಾವು ಸ್ಟೈಪೆಂಡ್ ಅನ್ನ ಕೊಡ್ತೀವಿ. ಮತ್ತೆ ವಿದೇಶಿ ವ್ಯಾಸಂಗ ಆ ಸ್ಕೀಮು ನಮ್ಮಲ್ಲಿ ಇದೆ ಸರ್, ಅದು 2 ವರ್ಷ ಆಯ್ತು, ಅದು ನಡೀತಾ ಈ ವರ್ಷ ಹೋದ ವರ್ಷ ಇನ್ನು ನೋಟಿಫಿಕೇಶನ್ ಆಗಿ ಮಾಡ್ತೀನಿ ಅಂತ ಹೇಳಿದಾರೆ, ಇನ್ನೂ ಆಗಿಲ್ಲ. ಆ ಕೋರ್ಸ್ ಆ ಸ್ಕೀಮು ನಮ್ಮಲ್ಲಿ ವಿದೇಶಿ ವ್ಯಾಸಂಗ ಗ್ರಾಮೀಣ ಭಾಗದಾಗ್ಲಿ ಎಲ್ಲಾ ನಮ್ಮ ಹಿಂದುಳಿದ ವರ್ಗಗಳ ಏನ್ ಸಮುದಾಯದ ವಿದ್ಯಾರ್ಥಿಗಳು ವಿದೇಶದಲ್ಲಿ PG ಮತ್ತೆ PhD ಅನ್ನು ಮಾಡ್ಕೊಳ್ಳೋಕೆ ನಮ್ಮ ಇಲಾಖೆಯಿಂದ ಅವಕಾಶ ಇದೆ.
1: ಅಂದ್ರೆ ಈಗ ತಾವು ಹೇಳಿದಂಗೆ PhD ಮತ್ತೆ ಕಾನೂನು ಪದವಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಕೂಡ ತಮ್ಮ ಇಲಾಖೆಯಿಂದ ಸೌಲಭ್ಯ ಸಿಗುತ್ತೆ ಅಥವಾ ವರ್ಷಕ್ಕೆ ಮಾತ್ರ?
0: ಪ್ರತಿ ತಿಂಗಳು ಅಂದ್ರೆ ನಮ್ಮಲ್ಲಿ ಪ್ರತಿ ವರ್ಷ ನಾವು ಒಂದು ಕಮಿಟಿ ಇದೆ, ಆ ಕಮಿಟಿ ಮೂಲಕ ನಾವು ಅವರಿಗೆ ನಾವು ಇಲಾಖೆಯಿಂದ ಅರ್ಜಿ ಆಹ್ವಾನ ಮಾಡಿಕೊಂಡು ಆ ಅರ್ಜಿಯನ್ನು ನಾವು ಪರಿಶೀಲನೆ ಮಾಡಿ ಕಮಿಟಿ ಮುಂದೆ ಕೊಡ್ತೀವಿ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆ ಇರ್ತಾರೆ, ಅವರ ಮೂಲಕ ನಾವು ಕಾನೂನು ಪದವೀಧರ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರ ಸೀನಿಯರ್ಸ್ ಹತ್ರ ಅವರನ್ನು ನಾವು ಆ ಕಮಿಟಿ ಮೂಲಕ ಆಯ್ಕೆ ಮಾಡ್ಕೊಳ್ತೀವಿ. 1 ವರ್ಷಕ್ಕೆ ನಾವು 1 ಜಿಲ್ಲೆಯಿಂದ 10 ಮಕ್ಕಳಿಗೆ ಆಯ್ಕೆ ಮಾಡ್ಕೊಳ್ತೀವಿ, ಅದರಲ್ಲಿ 33% ಹೆಣ್ಮಕ್ಳು.
1: ಅಂದ್ರೆ 10 ಮಕ್ಕಳು ಆಯ್ಕೆ ಆಗೋದ್ರಲ್ಲಿ 33%
0: ಮಹಿಳೆಯರು
1: ಇರ್ತಾರೆ. ಅಂದ್ರೆ ಜಿಲ್ಲೆಗೆ 10 ಮಕ್ಕಳು ಮಾತ್ರ ಆಯ್ಕೆ ಮಾಡ್ತಾರೆ. ಹೇಗೆ ಸರ್, ಯಾವ ತರ ಆಯ್ಕೆ ಪ್ರಕ್ರಿಯೆ? ಮೆರಿಟ್ ಮೇಲ್ ಮಾಡ್ತೀರಾ ಅಥವಾ ಅರ್ಜಿ ಮುಂಚಿತವಾಗಿ?
0: ಅದಕ್ಕೊಂದು ಕಮಿಟಿ ಇದೆ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳು, ಮತ್ತೆ ಬಾರ್ ಕೌನ್ಸಿಲ್ ಅಧ್ಯಕ್ಷರು, ಮತ್ತೆ ಲೀಗಲ್ ನ್ಯಾಯಾಧೀಶರು, ಈ ಕಮಿಟಿ ಮೂಲಕ ನಾವು ಸದಸ್ಯ ಕಾರ್ಯದರ್ಶಿ ಇರ್ತವೆ, ಅಲ್ಲಿ ಅವರಿಗೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲು.
1: ಓಕೆ, ಸೊ ಒಂದು ಸರಿ ಆಯ್ಕೆ ಆದಂತಹ ವ್ಯಕ್ತಿ 3 ವರ್ಷದ ತನಕ ಅಥವಾ 4 ವರ್ಷದ ತನಕ ಪಡಿಬಹುದು. ಅವ್ರದ್ದು ಪ್ರತಿ ವರ್ಷ ಕೂಡ ಇರುತ್ತೆ?
0: ಹೌದು ಸರ್, ಅವರು ಪ್ರಾಕ್ಟೀಸ್ ಮಾಡ್ತಾ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವು ಅಟೆಂಡೆನ್ಸ್ ಅನ್ನ ನಮ್ಮ ಇಲಾಖೆಗೆ ಸಲ್ಲಿಸಿದ್ರೆ ನಾವು ಅಟೆಂಡೆನ್ಸ್ ಮೂಲಕ ಅದನ್ನ ತೆಗೆದುಕೊಂಡು ಅವರಿಗೆ ನಾವು ಪೇಮೆಂಟ್ ಅನ್ನ ಮಾಡೋ ವ್ಯವಸ್ಥೆ ಮಾಡ್ತೀವಿ.
1: ಓಕೆ, ಅಂದ್ರೆ ಈಗ ಒಂದ್ ವೇಳೆಗೆ ತಾವು ಹೇಳಿದ್ವಿ ಬರೀ ಜಿಲ್ಲೆಯಿಂದ 10 ಮಕ್ಕಳನ್ನ ಮಾತ್ರ ನಾವು ಆಯ್ಕೆ ಮಾಡ್ತಕ್ಕ ಆಯ್ಕೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಸಾಕಷ್ಟು ಅರ್ಜಿಗಳು ಬರ್ತೀವಿ. ಈ ವರ್ಷ ಹಾಕಿದಂತಹ ಅರ್ಜಿನ ಮತ್ತೆ ಅವ್ರು ಆಗ್ಲಿಲ್ಲ ಈ ವರ್ಷ ಅಂದಾಗ ಮುಂದಿನ ವರ್ಷನೂ ಕೂಡ ಅವ್ರು ಅಪ್ಲೈ ಮಾಡಬಹುದು ಅಥವಾ ಆ ವರ್ಷಕ್ಕೆ ಮಾತ್ರ ಸೀಮಿತ ಹೇಗೆ ಸರ್?
0: ಸರ್, ನಮಗೆ ಅವರಿಗೆ ವಯಸ್ಸಿನ ಒಂದು ಇದು ಇದೆ, 38 ವರ್ಷದ ಒಳಗಡೆ ಹಾಕ್ತಾ ಇರಬಹುದು ಸರ್, ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಅಪ್ಲೈ ಮಾಡಬಹುದು.
1: ಸೊ 38 ವರ್ಷದ ತನಕ ಕೂಡ ಅವ್ರಿಗೆ ಅವಕಾಶ ಇದೆ
0: ಸರ್?
1: ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸಿದ್ರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಯೋಜನೆಗಳಿದೆ ಅದ್ರಲ್ಲಿ ಪ್ರಮುಖವಾಗಿ ವಸತಿ ನಿಲಯ ಮತ್ತೆ ಒಂದು ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ ತಾವು ಹೇಳಿದ್ರಿ ಸರ್. ಸರ್, ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಇಲಾಖೆ ಕುರಿತು ಏನಾದರೂ ಸಂದೇಶ ನೀಡದಿದ್ರೆ ತಾವು ಏನು ಹೇಳೋದಕ್ಕೆ ಬಯಸ್ತೀರ ಸರ್?
0: ಸರ್, ನಮ್ಮ ಇಲಾಖೆ ಶಿಕ್ಷಣಕ್ಕಾಗಿ ಮೀಸಲಾಗಿರುವಂತಹ ಇಲಾಖೆ, ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತು ನೀಡಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕಾಗಿರೋ ಸಲುವಾಗಿ ನಮ್ಮ ಈ ಇಲಾಖೆಯ ಮುಖ್ಯ ಉದ್ದೇಶ ಸರ್, ವಸತಿ ಇಲಾಖೆಯ ಮುಖ್ಯ ಉದ್ದೇಶ ಇದು. ಇದನ್ನ ನಾವು ಎಲ್ಲಾ ನಮ್ಮ ಜನರಿಗೆ ತಲುಪಿಸುವಂತಹ ಕೆಲಸ ನಾವು ಮಾಡ್ತೇವೆ.
1: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯಲ್ಲಿ ಪ್ರಮುಖವಾಗಿ ಏನೇನು ಯೋಜನೆಗಳಿದೆ ಅದನ್ನ ಹೇಗೆ ಪಡೆದುಕೊಳ್ಬೇಕು, ಪ್ರಮುಖವಾಗಿ ತಮ್ಮ ಒಂದು ವಸತಿ ನಿಲಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಕಾರ್ಯನಿರ್ವಹಿಸ್ತದೆ ವಸತಿ ನಿಲಯಗಳು, ಆ ಒಂದು ವಸತಿ ನಿಲಯಗಳ ಒಂದು ಸೌಲಭ್ಯವನ್ನ ಮಕ್ಕಳು ಹೇಗೆ ಪಡೆದುಕೊಳ್ಬೇಕು, ಮತ್ತೆ ವಿದ್ಯಾರ್ಥಿ ವೇತನಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ಸರ್. ತಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಅವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ.
1: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀ ರಾಘವೇಂದ್ರ ಸರ್ ಅವರು. ಇದೇ ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.

ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು

ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ

0: ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
0: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ? ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: URL ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
0: ಹೌದಾ? ನೀನು 2FA ಎನೇಬಲ್ ಮಾಡಿದೆಯಾ?
2: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಜನ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಚಿರಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ.
1: ಸಂತಸದ ಜನುಮ ದಿನ, ಆನಂದ ತುಂಬಲಿ ಸುದಿನ.
0: ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಭಾರ್ಗವೀರವರು, ಕೆಂಪಸಿದ್ದಯ್ಯರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ ಶಾಂತಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 85 ರೂಪಾಯಿ, ಪೆನ್ಸಿಲ್ ಬೀನ್ಸ್ 75 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ.

ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 17 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಆಕಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 31 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 38 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಚಿರಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಭಾರ್ಗವೀರವರು, ಕೆಂಪಸಿದ್ದಯ್ಯರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ ಶಾಂತಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 85 ರೂಪಾಯಿ, ಪೆನ್ಸಿಲ್ ಬೀನ್ಸ್ 75 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 17 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಆಕಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 31 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 38 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಕೂರಿನ ಎಸ್ವಿವೈಎಂನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ನಮ್ಮಮ್ಮ ಸಾರದೆ ಉಮಾ ಮಹೇಶ್ವರಿ ನಿಮ್ಮ

ಏಕೆ ಅಮ್ಮಯ್ಯ ನಮ್ಮಮ್ಮ ಸಾರದೆ ಉಮ್ಮ ಮಹೇಶ್ವರಿ ನಿಮ್ಮೊಳಗಿ ಹನಾರಮ್ಮ ಅಮ್ಮ ಅಮ್ಮ.

ತಮ್ಮಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಕೇಳಮ್ಮ ನಮ್ಮಮ್ಮ ಸಾರದೆ ಹೂಮ್ಮ ಮಹೇಶ್ವರಿ.

0: ಓಂ ಮಹೇಶ್ವರಿ ನಿನ್ನೊಳಗಿ ಹನಾರಮ್ಮ ಅಮ್ಮ ಅಮ್ಮ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಕೂರಿನ ಎಸ್ಬಿವೈಎಂನ ಸಿಬ್ಬಂದಿಯಾದ ಶ್ರೀಯುತ ಪ್ರವೀಣ್ ರವರು ಹಾಡಿರುವ ಹಾಡುಗಳು ಹಾಡು ಅಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿಶ್ವದ ಅತಿ ಎತ್ತರದ ಪರ್ವತ ಶಿಖರವಾದ ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿದ ಮೊದಲ ಭಾರತೀಯ ಮಹಿಳೆಯಾಗಿ ಬಚೇಂದ್ರಿ ಪಾಲ್ ಭಾರತದ ಪರ್ವತಾರೋಹಣ ಇತಿಹಾಸದಲ್ಲಿ ಅಸಾಧಾರಣ ಸ್ಥಾನವನ್ನು ಹೊಂದಿದ್ದಾರೆ. ಸಾಹಸದ ಮೋಹ ಹೊಂದಿರುವ ಧೈರ್ಯಶಾಲಿ ವ್ಯಕ್ತಿಯಾಗಿರುವ ಇವರು ಪ್ರಪಂಚದಾದ್ಯಂತ ಪರ್ವತಾರೋಹಿಗಳ ಐಕಾನ್ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಮಹಿಳೆಯರಿಗಾಗಿ ಮುಂಚೂಣಿಯ ಸಾಹಸ ಯಾತ್ರೆಗಳನ್ನು ಯೋಜಿಸುವುದು, ಸಂಘಟಿಸುವುದು ಮತ್ತು ಮುನ್ನಡೆಸುವರಲ್ಲಿ ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸಾಹಸ ಯಾತ್ರೆಗಳಿಗೆ ಸಕ್ರಿಯ ಮಾರ್ಗದರ್ಶಿ ಮತ್ತು ನಾಯಕಿಯಾಗಿ ಕೆಲಸ ಮಾಡುವ ಮೂಲಕ ಅವರ ಕೊಡುಗೆಗಳು ಅವರ ಸಂಪೂರ್ಣ ದೃಢ ನಿಶ್ಚಯ ಮತ್ತು ಕಠಿಣ ಪರಿಶ್ರಮದ ಫಲಿತಾಂಶವಾಗಿದೆ. ಬಚೇಂದ್ರಿ ಪಾಲ್ ರವರು May 24, 1954 ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ನೌಕರಿ ಗ್ರಾಮದಲ್ಲಿ ಜನಿಸಿದರು. ಗಡಿ ವ್ಯಾಪಾರಿ ಕಿಶನ್ ಸಿಂಗ್ ಪಾಲ್ ಮತ್ತು ಹಂಸಾದೇವಿ ದಂಪತಿಗಳಿಗೆ ಜನಿಸಿದರು. ಇವರು ಚಿಕ್ಕ ವಯಸ್ಸಿನಲ್ಲಿ ಪರ್ವತಾರೋಹಣವನ್ನ ಪ್ರಾರಂಭಿಸತೊಡಗಿದರು. ಆರಂಭಿಕ ವರ್ಷಗಳಲ್ಲಿ ಅವರು 3,999.9 meters ದೂರವನ್ನ ಏರಿದರು. ಪರ್ವತಾರೋಹಣದಲ್ಲಿ ಉತ್ತಮ ಆರಂಭವನ್ನ ಪಡೆದರು. ಸಾಹಸದಲ್ಲಿ ನಿಜವಾದ ಆಸಕ್ತಿ ಮತ್ತು ಪರ್ವತಾರೋಹಣದ ಉತ್ಸಾಹ ಅವರನ್ನು ಸ್ಕೇಲಿಂಗ್ ಅನ್ನು ತನ್ನ ವೃತ್ತಿಯಾಗಿ ಆಯ್ಕೆ ಮಾಡಿಕೊಳ್ಳಲು ಪ್ರೇರೇಪಿಸಿತು. ಅವರ ಕುಟುಂಬ ಮತ್ತು ಪರಿಚಯಸ್ಥರಿಂದ ಆಸಕ್ತಿಯ ಕೊರತೆಯ ನಡುವೆ ಅವರು ಉತ್ಸಾಹ ಮತ್ತು ಉತ್ಸಾಹದಿಂದ ಪರ್ವತಾರೋಹಣವನ್ನು ಮುಂದುವರಿಸಲು ನಿರ್ಧರಿಸಿದರು. ಅವರು ಡೆಹ್ರಾಡೂನ್ನ DAV ಸ್ನಾತಕೋತ್ತರ ಕಾಲೇಜಿನಿಂದ ಕಲೆಯಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಶಿಕ್ಷಣದಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದರು. ಅವರು ತಮ್ಮ ವೃತ್ತಿ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿದರು ಮತ್ತು ಉತ್ತರಾಕಾಶಿಯ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟರಿಂಗ್ಗೆ ಸೇರಿದರು. ಈ ಕೋರ್ಸ್ನ ಸಮಯದಲ್ಲಿ 1982 23,419 feet ಎತ್ತರದ ಗಂಗೋತ್ರಿ ಮತ್ತು 19,091 feet ಎತ್ತರದ ಮೌಂಟ್ ರುದ್ರಗೇರಿಯವನ್ನ ಏರಿದ ಭಾರತದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಅದಾದ ನಂತರ ಅವರು ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ನಲ್ಲಿ ಬೋಧಕರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು. ಅಲ್ಲಿ ಅವರು ನ್ಯಾಷನಲ್ ಮಹಿಳೆಯರಿಗಾಗಿ ಪರ್ವತಾರೋಹಣವನ್ನ ಕರಗತ ಮಾಡಿಕೊಳ್ಳಲು ತರಬೇತಿ ನೀಡಲು ಸಾಹಸ ಶಾಲೆಯನ್ನ ಸ್ಥಾಪಿಸಿದರು. ಇವರು ಆರೋಹಣವನ್ನು ಮುಂದುವರಿಸಲು ನಿರ್ಧರಿಸಿದ ಸವಾಲಿನ ವೃತ್ತಿಯಲ್ಲಿ ಅವರು ಪಡೆದ ಯಶಸ್ವಿನಿಂದಾಗಿ ಅವರು ಸರಿಯಾದ ನಿರ್ಧಾರವನ್ನು ಸಾಬೀತುಪಡಿಸಲಾಯಿತು. ಅವರು ಹಲವಾರು ಸಣ್ಣ ಶಿಖರಗಳನ್ನು ಹತ್ತುವುದನ್ನು ಪೂರ್ಣಗೊಳಿಸಿದರು ಮತ್ತು 1984 ಮೌಂಟ್ ಎವರೆಸ್ಟ್ಗೆ ದಂಡಯಾತ್ರೆಯನ್ನು ಕೈಗೊಳ್ಳಲು ಭಾರತದಿಂದ ಮಿಶ್ರ ಲಿಂಗ ತಂಡವನ್ನು ಸೇರಲು ಆಯ್ಕೆಯಾದರು. ಈ ದಂಡಯಾತ್ರೆಗೆ ಎವರೆಸ್ಟ್ 84 ಎಂದು ಹೆಸರಿಡಲಾಯಿತು. ಭಾರತದ ಮೌಂಟ್ ಎವರೆಸ್ಟ್ ಮಿಷನ್ಗಾಗಿ 4 ದಂಡಯಾತ್ರದ ತಂಡದ ಭಾಗವಾಗಲು ಬಚೇಂದ್ರಿ ಪಾಲ್ ರವರಿಗೆ ಅವಕಾಶ ಸಿಕ್ಕಿತು. ಅವರು ತಂಡವು May 1984 ತಮ್ಮ ಪ್ರಯಾಣವನ್ನು ಆರಂಭಿಸಿದರು. ಆದಾಗ್ಯೂ ಲೋಡ್ಸೆ ಹಿಮ ನದಿಯಲ್ಲಿ ಸಂಭವಿಸಿದ ಅನಿರೀಕ್ಷಿತ ಭೂಕುಸಿತವು ತಂಡದ ಸದಸ್ಯರನ್ನು ಗಾಯಗೊಳಿಸಿತು. ಅವರ ತಂಡದ ಅರ್ಧಕ್ಕಿಂತ ಹೆಚ್ಚು ಜನರು ಗಾಯಗೊಂಡರು, ತಮ್ಮ ಕಾರ್ಯಾಚರಣೆಯನ್ನು ಕೈಬಿಟ್ಟರು. ಆದಾಗ್ಯೂ ಅವರ ಧೈರ್ಯಶಾಲಿ ಉತ್ಸಾಹ ಮತ್ತು ಅಚಲ ದೃಢ ನಿಶ್ಚಯದಿಂದ ಬಚೇಂದ್ರಿ ಮತ್ತು ಉಳಿದ ಸದಸ್ಯರು ತಮ್ಮ ದಂಡಯಾತ್ರೆಯನ್ನು ಮುಂದುವರಿಸಿದರು. ಕೆಲವು ಪರ್ವತಾರೋಹಿಗಳು ಅವರೊಂದಿಗೆ ಸೇರಿಕೊಂಡರು ಮತ್ತು ಅವರು 26,00,000 feet ಎತ್ತರದ ಕ್ಯಾಂಪ್4ನಲ್ಲಿ ರಾತ್ರಿ ಕಳೆಯಲು ದಕ್ಷಿಣ ಕೋಲ್ ಅನ್ನು ತಲುಪಿದರು. ಅವರು May 23, 1984 ಮಂಜುಗಡ್ಡೆ, ಶೀತ, ಗಾಳಿ ಮತ್ತು ತೀವ್ರ ತಾಪಮಾನದ ಮೂಲಕ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ದಂಡಯಾತ್ರೆಯ ಕೊನೆಯಲ್ಲಿ ಅವರು May 23, 1984 1:07 ಶಿಖರವನ್ನು ತಲುಪಿದರು. ಹೀಗೆ ಅವರು ಎಲ್ಲ ತೊಂದರೆ ಮತ್ತು ಶ್ರಮವನ್ನು ನಿವಾರಿಸಿ ಮೌಂಟ್ ಎವರೆಸ್ಟ್ ಶಿಖರವನ್ನು ತಲುಪಿದ ಭಾರತದಿಂದ ಮೊದಲ ಮಹಿಳೆಯಾದರು. ಬಚೇಂದ್ರಿ ಪಾಲ್ ರವರು ಪರ್ವತಾರೋಹಣಕ್ಕೆ ನೀಡಿದ ಗಮನಾರ್ಹ ಕೊಡುಗೆಗಳಿಗಾಗಿ ಹಲವಾರು ಪ್ರಶಸ್ತಿಗಳನ್ನು

ನೀಡಿದ್ದಾರೆ. 1984 ಅವರು ಭಾರತೀಯ ಪರ್ವತಾರೋಹಣ ಸಂಘದಿಂದ ಪರ್ವತಾರೋಹಣದಲ್ಲಿ ಶ್ರೇಷ್ಠತೆಗಾಗಿ ಚಿನ್ನದ ಪದಕವನ್ನು ಪಡೆದರು. ಅದೇ ವರ್ಷ ಅವರು ಭಾರತದಲ್ಲಿ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರು 1905 ಉತ್ತರ ಪ್ರದೇಶದ ಶಿಕ್ಷಣ ಇಲಾಖೆಯಿಂದ ಚಿನ್ನದ ಪದಕವನ್ನು ಸಹ ಪಡೆದರು. 1986 ಅವರು ಭಾರತದ 2ನೇ ಅತ್ಯುನ್ನತ ಕ್ರೀಡಾ ಗೌರವವಾದ ಅರ್ಜುನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ಅವರು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿದ್ದಾರೆ. 1984 ಭಾರತ ಸರ್ಕಾರದಿಂದ ಅವರಿಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮಧ್ಯಪ್ರದೇಶ ಸರ್ಕಾರದ ಸಂಸ್ಕೃತಿ ಸಚಿವಾಲಯವು ಸ್ಥಾಪಿಸಿದ ವೀರಗನ್ ಲಕ್ಷ್ಮೀಬಾಯಿ ರಾಷ್ಟ್ರೀಯ ಸನ್ಮಾನ್ ಪ್ರಶಸ್ತಿಗೂ ಅವರು ಭಾಜನರಾಗಿದ್ದಾರೆ. ಭಾರತದಲ್ಲಿ ಮಹಿಳೆಯರು ಮತ್ತು ಯುವಕರ ಅಭಿವೃದ್ಧಿಗೆ ಅವರ ಬದ್ಧತೆಗಾಗಿ ಅವರು ದೇಶದ 3ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕೇಳಿದ್ರಲ್ಲ ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಬಚಿನ್ ದಿಪಾಲ್ ಅವರು ಮೌಂಟ್ ಎವರೆಸ್ಟ್ ಹೇರಿದ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 85 ರೂಪಾಯಿ, ಪೆನ್ಸಿಲ್ ಬೀನ್ಸ್ 75 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 17 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಆಕಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 31 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 38 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
0: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
0: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 22 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಕಾರುಣ್ಯ ಸರಸ ಸೌಂದರ್ಯ
5: ರುಚಿಗಳೇ ಸೃಷ್ಟಿ
4: ಕಾರಣ ಮೆನಿಪ್ಪವಲು
5: ತೋರ್ಪುದೊಂದು ಕ್ಷಣ
4: ಕಾರ್ಪಣ್ಯ ಕಟುಕತೆಗಳ್
5: ಎನಿಪುದಿನ್ನೊಂದು ಕ್ಷಣ
4: ತೋರದಾವುದು ದಿಟವೋ ಮಂಕುತಿಮ್ಮ.
3: ಸೊ ಯಾವುದು ಸತ್ಯ ಅನ್ನೋದು ನಮಗೆ ಗೊತ್ತಾಗಲ್ಲ ಅಂತ. ಸೊ ಒಂದ್ಸತಿ ಒಂದು ಅನುಭವದ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ನಮಗನ್ಸತ್ತೆ, ಓ ಜೀವನ ಎಲ್ಲ ತುಂಬ ಒಳ್ಳೆಯದಪ್ಪ, ಎಷ್ಟು ಒಳ್ಳೆ ಜನ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಂಥ ಸುಂದರವಾದಂಥ ಸೃಷ್ಟಿ, ಒಳ್ಳೆಯ ಅಭಿರುಚಿ ಇದೆ ಇಲ್ಲಿ, ಇದೇ ಸೃಷ್ಟಿಯ ಕಾರಣನೇನೋ ಅಂತ ಒಂದು ಕ್ಷಣ ಅನಿಸುತ್ತೆ. ಆದರೆ ಆ ಅನುಭವದ ಒಂದು ಸಂತೋಷದಲ್ಲೇ ನಾವು ಕಾಲ ಕಳೀತಾ ಇರುವಾಗಲೇ ಇನ್ನೊಂದು ಅನುಭವ ಆಗುತ್ತೆ, ಅದಕ್ಕೆ ಆಪೋಸಿಟ್ ಆದಂಥ ಅನುಭವ, ತದ್ವಿರುದ್ಧವಾದಂಥ ಅನುಭವ. ಆವಾಗೇನು ಕಾರ್ಪಣ್ಯ ಕಟುಕತೆಗಳೇ ನಮಗೆ ಕಾಣಿಸುತ್ತೆ. ಮೋಸ ಮಾಡ್ತಾರೆ, ನಮಗೆ ಬೈತಾರೆ, ನಾವು ಯಾವುದೋ ಒಂದು ಅಪೇಕ್ಷೆ ಇಟ್ಕೊಂಡು ಅಲ್ಲಿ ಹೋದಾಗ ವಿನಾಕಾರಣ ಅದನ್ನು ನಮಗೆ ಕೊಡದೆ ಇರೋಂಥ ಸಂದರ್ಭಗಳು ನಮಗೆ ಬರುತ್ತೆ. ಆವಾಗ ಅನಿಸುತ್ತೆ ಇದೇ ಜೀವನನ ಅಂತ. ಸೊ ಹಾಗೆ ಒಂದು ಸಂದರ್ಭದಲ್ಲಿ ಒಳ್ಳೆಯ ಸದಭಿರುಚಿಯ ಅಂಶಗಳು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಅದೇ ಜೀವನವನ್ನು ರೂಪಿಸ್ತಾ ಇದೆಯೇನೋ ಅಂತ ಅನಿಸುತ್ತೆ. ಇನ್ನೊಂದು ಕಡೆಯಿಂದ ನೋಡಿದಾಗ, ಇನ್ನೊಂದು ರೀತಿಯ ಅನುಭವಗಳಿಂದ ನಾವು ಇದನ್ನು ವಿಶ್ಲೇಷಣೆ ಮಾಡಿದಾಗ, ನಮ್ಮ ಜೀವನವನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರೋವಂತಹ ಮೌಲ್ಯಗಳು ಅಥವಾ ಗುಣಗಳು ಬಹುಶಃ ಕಾರ್ಪಣ್ಯ, ಕಟುಕತೆ, ಕೋಪ, ಮೋಸ, ವಂಚನೆ ಇದೇ ಜೀವನದಲ್ಲಿ ತುಂಬ ಹೋಗಿದೆಯೇನೋ ಅಂತ ಅನಿಸುತ್ತೆ. ಸೊ ಒಂದು ಕ್ಷಣ ಹಾಗೆ, ಒಂದು ಕ್ಷಣ ಹೀಗೆ. ಯಾವುದು ದಿಟ, ಯಾವುದು ಸತ್ಯವಾದಂಥದ್ದು ಅಂತ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ಹೇಳ್ತಾ ಅದಕ್ಕೆ ಸಮಜಾಯಿಷಿಯಾಗಿ ಮುಂದಿನ ಮುಕ್ತಕದಲ್ಲಿ ಒಂದು ರೀತಿಯ ಬ್ಯಾಲೆನ್ಸ್ ಮಾಡ್ತಾರೆ. ಅಂದರೆ

0: ಅದು ಅದು ಇರ್ಬೋದು ಇದು ಇರಬಹುದು ಅನ್ನೋರಿ, ಅದನ್ನ ನೋಡೋಣ. ಎರಡು ಇರಬಹುದು ದಿಟ,
1: ಎರಡು ಇರಬಹುದು ದಿಟ.
0: ಶಿವರುದ್ರ ನಲೆಬೊಮ್ಮ,
1: ಶಿವರುದ್ರ ನಲೆಬೊಮ್ಮ.
2: ಕರ ಒಂದರಲಿ ವೇಣು,
1: ಕರ ಒಂದರಲಿ ವೇಣು.
0: ಶಂಖ ಒಂದರಲಿ,
1: ಶಂಖ ಒಂದರಲಿ.
0: ಬೆರಳ್ಗಳೆರಡಾನು ಇರೆ,
1: ಬೆರಳ್ಗಳ್ ಎರಡಾನು ಇರೆ.
0: ಕೈ ಚಿಟುಕೆಯಾಡುವುದು,
1: ಕೈ ಚಿಟುಕೆಯಾಡುವುದು.
0: ಓರ್ವನಾಡುವುದೆಂತು,
1: ಓರ್ವನಾಡುವುದೆಂತು.
0: ಮಂಕುತಿಮ್ಮ,
1: ಮಂಕುತಿಮ್ಮ.
0: ಸೊ ಇಲ್ಲಿ ಡಿ ವಿ ಜಿ ಅವರು ಒಂದು ರೀತಿಯಲ್ಲಿ ಮಧ್ಯ ಮಾರ್ಗವನ್ನು ಹಿಡಿದಿದ್ದಾರೆ. ನಿಜ, ಒಂದು ಹಂತದಲ್ಲಿ ನೋಡಿದಾಗ ಬರೀ ಕೆಟ್ಟದಿದೆ ಅನಿಸುತ್ತೆ, ಇನ್ನೊಂದು ಹಂತದಲ್ಲಿ ನೋಡಿದಾಗ ಬರೀ ಒಳ್ಳೇದಿದೆಯೇನೋ ಅಂತ ಅನಿಸುತ್ತೆ. ಅಂದರೆ ಪ್ರಾಯಶಃ ಅದು ಸತ್ಯ ಮತ್ತು ಇದು ಸತ್ಯ, ಎರಡೂ ಇರೋದೇ ಸತ್ಯನೇನೋ ಅಂತ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಿದ್ದಾರೆ. ನಮ್ಮ ದೇವರ ಪರಿಕಲ್ಪನೆಯನ್ನು ಇಲ್ಲಿ ಉದಾಹರಣೆಯನ್ನು ಕೊಟ್ಟು ವಿವರಣೆ ಕೊಡ್ತಾರೆ. ಶಿವ ಅನ್ನುವಂಥ ಪದದ ಅರ್ಥ, ಶಿವ ಅನ್ನುವಂಥ ಪದದ ಅರ್ಥ ಮಂಗಳಕರವಾದಂಥದ್ದು, ಒಳ್ಳೆಯದು ಅಂತ. ಸೊ ನಾವು ಶಿವನನ್ನು ಪೂಜೆ ಮಾಡ್ತೀವಿ, ಆದರೆ ಅದೇ ಶಿವನಿಗೆ ಇರೋಂಥ ಇನ್ನೊಂದು ಹೆಸರು ರುದ್ರ ಅಂತ. ಆ ರುದ್ರ ಅನ್ನುವಂಥ ಪದದಲ್ಲಿ ರೌದ್ರ ಅನ್ನುವಂಥ ಒಂದು ಭಾವನೆಯ ಒಳನೋಟ ಇದೆ. ಅಂದರೆ ಕೋಪ, ಇನ್ನೊಬ್ಬರನ್ನ ತೊಂದರೆ ಕೊಡುವಂಥದ್ದು, ರೌದ್ರದಲ್ಲಿ ನಮ್ಮ ಕೋಪವನ್ನು ಪ್ರಕಟ ಮಾಡುವಂಥದ್ದು. ಸೊ ಹಾಗೆ ಅದೇ ದೈವ ಶಿವನೂ ಹೌದು, ರುದ್ರನೂ ಹೌದು. ಹಾಗೆ ವಿಷ್ಣು ಅಥವಾ ನಮ್ಮ ಕೃಷ್ಣ, ನಾವೆಲ್ಲರೂ ಹೆಚ್ಚಾಗಿ ಕೇಳಿರುವಂಥ ಕೃಷ್ಣನ ಒಂದು ಇದು ನೋಡಿದ್ರೆ, ಕೃಷ್ಣನ ಕೈಯಲ್ಲಿ ಕೊಳಲಿರುತ್ತೆ ಅಂತ ಹೇಳ್ತೀವಿ. ಸುಂದರವಾದಂತಹ ಸುಮಧುರವಾದಂತಹ ನಾದವನ್ನು ಹೊರಡಿಸುವಂಥದ್ದು ಕೊಳಲು ಅಲ್ವಾ. ಆದರೆ ಅದೇ ಕೃಷ್ಣನ ಕೈಯಲ್ಲಿ ಪಾಂಚಜನ್ಯ ಶಂಖ ಕೂಡ ಇದೆ ಅಲ್ವಾ. ಸೊ ಆ ಪಾಂಚಜನ್ಯ ಈ ರೀತಿಯ ಸುಮಧುರವಾದಂಥ ಸಂಗೀತವನ್ನು ಹೊರಹೊಮ್ಮಿಸುವಂಥದ್ದಲ್ಲ, ಅದು ಯುದ್ಧದ ಘೋಷವನ್ನು ಮಾಡುವಂಥದ್ದು. ಅದೇ ಕೃಷ್ಣ ಒಂದು ಕೈಯಲ್ಲಿ ಕೊಳಲು, ಇನ್ನೊಂದು ಕೈಯಲ್ಲಿ ಶಂಖ. ಸೊ ಹಾಗೆ ಈ ದ್ವಂದ್ವಗಳು ಜೀವನದಲ್ಲಿ ಇದ್ದದ್ದೇ. ಅದಕ್ಕೆ ಸುಂದರವಾದಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ನಾವು ಹೇಳೋದುಂಟು, ಎರಡು ಕೈ ಸೇರಿದರೆ ಚಪ್ಪಾಳೆ ಅಂತ ಅಲ್ಲ, ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಅಂತ. ಸ್ವಾರಸ್ಯಕರವಾಗಿ ಒಂದೇ ಕೈಯಲ್ಲಿ ಶಬ್ದ ಮಾಡಬಹುದು ಅನ್ನೋದನ್ನ ಇಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಬೆರಳುಗಳು ಎರಡು ಆನುಮಿರೆ, ಎರಡು ಬೆರಳುಗಳನ್ನು ನಾವು ಸೇರಿಸಿದರೆ ಚಿಟಿಕೆ ಹೊಡಿಬೋದು, ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯೋಕ್ಕಾಗಲ್ಲ. ಸೊ ಹಾಗೆ ಡಿ ವಿ ಜಿ ಅವರು ಇಲ್ಲಿ ಹೇಳೋದರ ಮಾತಿನ ಇಂಗಿತ ಏನಪ್ಪ ಅಂತಂದರೆ, ಬಹುಶಃ ಜೀವನದಲ್ಲಿ ಒಂದೇ ರೀತಿಯ ರುಚಿ ಇದ್ರೆ ಅದು ಜೀವನವಾಗಲ್ಲ ಅಂತ. ಶಿವ ಮಂಗಳಕರನೂ ಆಗಬೇಕು, ಸಂದರ್ಭೋಚಿತವಾಗಿ ರುದ್ರನೂ ಆಗಬೇಕು. ಕೃಷ್ಣ ಸುಮಧುರವಾದಂಥ ಸಂಗೀತವನ್ನು ಎಲ್ಲ ಕಡೆ ಪ್ರಸರಿಸ್ತಾ ಇರಬೇಕು, ಆದರೆ ಸಮಯ ಬಂದಾಗ ಶಂಖವನ್ನು ಊದೋದಕ್ಕೂ ಸಿದ್ಧನಾಗಿರಬೇಕು. ಹಾಗೆ ಜೀವನದಲ್ಲಿ ನಾವು ಸುಖಕ್ಕೆ ಆಸೆ ಪಡೋಣ, ಆದರೆ ಕಷ್ಟ ಇರಲೇಬಾರದು ಅಂತ ಅಂದ್ಕೊಳ್ಳೋದು ಬಹುಶಃ ಸಾಧ್ಯ ಇಲ್ಲ. ಯಾಕೆ, ಒಂದೇ ಬೆರಳಲ್ಲಿ ಶಬ್ದ ಬರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಸ್ವಾರಸ್ಯಕರ ಅಂತಂದರೆ, ನಾವು ಫಿಸಿಕ್ಸ್ಗೆ ಹೋಗೋಣ ಮತ್ತೆ. ಪೆಂಡುಲಮ್ ಅಂತ ಕೇಳಿದೀವಲ್ವ, ಈ ಗಡಿಯಾರ ಇರುತ್ತಲ್ಲ, ಗಡಿಯಾರದಲ್ಲಿ ಪ್ರತಿ ಸೆಕೆಂಡ್ಗೆ ಟಕ್ ಟಕ್ ಟಕ್ ಅಂತ ಸೆಕೆಂಡ್ ಇದು ಮೂವ್ ಆಗ್ತಾ ಇದ್ದಂಗೆ ಈ ಪೆಂಡುಲಮ್ ಅಂತ ಒಂದಿರುತ್ತೆ, ಅದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇರುತ್ತೆ, ಹೌದಲ್ವಾ. ಸೊ ಅದನ್ನು ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳೋಣ. ಪೆಂಡುಲಮ್ನ ಒಂದು ತುದಿಯಲ್ಲಿ ಸುಖ ಇದೆ, ಇನ್ನೊಂದು ತುದಿಯಲ್ಲಿ ದುಃಖ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಸಪೋಸ್ ನಾವು ಆ ಪೆಂಡುಲಮ್ನ ಎಳ್ಕೊಂಡು ಹೋಗಿ ಸುಖದ ತುದಿಯಲ್ಲಿ ಇಟ್ಕೊಂಡ್ವಿ ಅನ್ಕೊಳ್ಳೋಣ. ನಮಗನ್ಸುತ್ತೆ ನಾವು ಇಲ್ಲೇ ಇದ್ಬಿಡೋಣ ಅಂತ, ಅಂದರೆ ಗಡಿಯಾರ ಮುಂದಕ್ಕೆ ಹೋಗ್ತಾ ಇದೆ ಟಕ್ ಟಕ್ ಟಕ್ ಅಂತ, ಅದು ಮುಂದಿನ ನಿಮಿಷಕ್ಕೆ ಇದಕ್ಕೆ ಹೋಗ್ತಾ ಇದ್ದಂಗೆ ಈ ಪೆಂಡುಲಮ್ ಏನಾಯಿತು, ಇಲ್ಲಿದ್ದು ಸ್ವಿಂಗ್ ಬಂತು, ಮಧ್ಯವನ್ನು ದಾಟಿ ಈ ಕಡೆ ತುದಿಗೆ ಬಂತು. ಈ ಕಡೆ ತುದಿಯಲ್ಲಿ ದುಃಖ ಕಷ್ಟಗಳು. ಆ್ಯಕ್ಚುಲಿ ಫಿಸಿಕ್ಸ್ ಏನು ಹೇಳುತ್ತಪ್ಪ ಅಂತಂದರೆ, ಆ ಪೆಂಡುಲಮ್ಮಿನ ಒಂದು ಗುಂಡಿರುತ್ತಲ್ಲ, ಆ ಗುಂಡು ಬಲಗಡೆ ಎಷ್ಟು ಮೇಲೆ ಹೋಗಿತ್ತೋ ಅದನ್ನು ಬಿಟ್ಟಾಗ ಎಡಗಡೆ ಅಷ್ಟೇ ಮೇಲೆ ಹೋಗುತ್ತೆ. ತಿರುಗಿ ಎಡಗಡೆ ಅಲ್ಲೇ ಉಳ್ಕೊಳ್ಳುತ್ತಾ ಅಂತಂದ್ರೆ ಇಲ್ಲ ಅದು ಉಳ್ಕೊಳ್ಳಲ್ಲ, ತಿರುಗಿ

0: ಏನಾಯ್ತು ತಿರ್ಗ ವಾಪಸ್
1: ಸುಖದ ಕಡೆ,
0: ಸುಖದ ಕಡೆ ಬಂತು ತಿರ್ಗ. ಅದ್ ಎಲ್ಲಿಗ್ ನಿಲ್ಲುತ್ತೆ? ಎಷ್ಟು ಹೋಗಿತ್ತೋ ಮೇಲೆ ಅಷ್ಟೇ ಮೇಲೆ ಹೋಗುತ್ತೆ. ತಿರ್ಗ ಈ ಕಡೆ, ತಿರ್ಗ ಆ ಕಡೆ, ತಿರ್ಗ ಈ ಕಡೆ, ತಿರ್ಗ ಆ ಕಡೆ. ಸೊ ಹಾಗೆ ಈ ಎರಡೂ ಇರಬಹುದು ದಿಟ. ಜೀವನದಲ್ಲಿ ಎರಡೂ ಇರುತ್ತೆ, ಕಷ್ಟ ಸುಖ, ಒಳ್ಳೆಯದು ಕೆಟ್ಟದ್ದು, ಕರುಣೆ ಕೋಪ, ಐಶ್ವರ್ಯ ದಾರಿದ್ರ್ಯ. ಸೊ ಹೀಗೆ ಆರೋಗ್ಯ ಅನಾರೋಗ್ಯ. ಸೊ ಹೀಗೆ ಈ ಎರಡರ ಎರಡು ದ್ವಂದ್ವಗಳ ಸಮ್ಮಿಶ್ರ ಅನಿವಾರ್ಯ ಅನ್ನೋದು ಇಲ್ಲಿನ ಇಂಗಿತ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 22 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಮೇ ತಿಂಗಳ 23ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಹುಲಿ ದಾಳಿ, ನಾಲ್ವರು ಸಾವು. ರಸಗೊಬ್ಬರ ವಿತರಣೆ ಶೀಘ್ರ. ತಂಬಾಕು ಮಂಡಳಿ ರಸಗೊಬ್ಬರ ಕೃಷಿ ಇಲಾಖೆ ಪ್ರಯೋಗಾಲಯಕ್ಕೆ ರವಾನೆ. ನೀರಿಲ್ಲ, ಪೌಷ್ಟಿಕ ಆಹಾರ ವಿತರಿಸಿಲ್ಲ. ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ಪ್ರತಿಭಟನೆ. ಹಲವೆಡೆ ಜಮೀನು ಜಲಾವೃತ, ಭತ್ತ ಪಪಾಯ ಬಾಳೆ ಬೆಳೆ ಹಾನಿ. ಮಳೆ ಚಾವಣಿ ಕುಸಿದು ವ್ಯಕ್ತಿ ಸಾವು. ಕುಸಿದ ಮನೆ, ಕುಚ್ಚಿ ಹೋದ ರಸ್ತೆ. ಚಿನ್ನಾಭರಣ ಮಾರಾಟ ಶೇಕಡ 15 ಇಳಿಕೆ. ಹೆಚ್ಚುತ್ತಿರುವ ಚಿನ್ನದ ಬೆಲೆ, ಆಮದು ಸುಂಕದ ಏರಿಕೆಯು ರೀಟೇಲ್ ಮಾರಾಟ ತಗ್ಗಲು ಕಾರಣ, ಕ್ರಿಸಿಲ್ ವರದಿ. ಕೇಂದ್ರಕ್ಕೆ 2.87 ಲಕ್ಷ ಕೋಟಿ ಲಾಭಾಂಶ ಆರ್‌ಬಿಐ. ಸೋತರು ಆರ್‌ಸಿಬಿಗೆ ಅಗ್ರಸ್ಥಾನ. ಲಕ್ನೋ ಎದುರು ಗೆದ್ದರಷ್ಟೇ, ಪ್ಲೇ ಆಫ್ ಕನಸು ಜೀವಂತ. ಒತ್ತಡದಲ್ಲಿ ಶ್ರೇಯಸ್ ಬಳಕ. ಪ್ರಮುಖಾಂಶಗಳ ವಿವರಣೆ: ಹುಲಿ ದಾಳಿ, ನಾಲ್ವರು ಸಾವು. ಮುಂಬೈ, ಮಹಾರಾಷ್ಟ್ರದ ಚಂದ್ರಪುರ ಜಿಲ್ಲೆಯ ಹುಲಿ ದಾಳಿಯಿಂದ ನಾಲ್ವರು ಮಹಿಳೆಯರು ಶುಕ್ರವಾರ ಬೆಳಗ್ಗೆ ಮೃತಪಟ್ಟಿದ್ದಾರೆ. ಒಂದೇ ಹುಲಿಯು ಒಮ್ಮೆಗೆ ನಾಲ್ವರನ್ನು ಕೊಂದಿದೆ ಎಂದು ಶಂಕಿಸಲಾಗಿದೆ. ವಿದರ್ಭದಲ್ಲಿ ಬೇಸಿಗೆಯ ಬೇಗೆ ತೀವ್ರವಾಗಿದೆ. ಇಂಥ ದುರ್ಬಲ ಸ್ಥಿತಿಯಲ್ಲಿ ಜನರು ಜೀವನೋಪಾಯಕ್ಕಾಗಿ ಕಾಡಿಗೆ ಹೋದ ಸಂದರ್ಭ ಈ ದುರಂತ ನಡೆದಿದೆ ಎನ್ನಲಾಗಿದೆ. ಕಾಡಿನಲ್ಲಿ ಸಿಗುವ ತೆಂಡು ಎಲೆಗಳನ್ನು ಸಂಗ್ರಹಿಸಲಕ್ಕಾಗಿಯೇ ನಸುಕಿನಲ್ಲಿ 13 ಮಹಿಳೆಯರ ಗುಂಪು ಅರಣ್ಯಕ್ಕೆ ತೆರಳಿತು. ಪೊದೆಯಲ್ಲಿ ಅಡಗಿದ್ದ ಹುಲಿ ಏಕಾಏಕಿ ದಾಳಿ ಮಾಡಿದೆ. ಗರ್ಜನೆ ಕೇಳುತ್ತಿದ್ದ ಹಲವರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ತಪ್ಪಿಸಿಕೊಳ್ಳಲು ಸಾಧ್ಯ ಆಗದ ನಾಲ್ವರ ವ್ಯಾಘ್ರನ ಬಾಯಿಗೆ ಸಿಲುಕಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ನೀರಿಲ್ಲ, ಪೌಷ್ಟಿಕ ಆಹಾರ ವಿತರಿಸಿಲ್ಲ. ಅಖಿಲ ಭಾರತ ಜನ ಅಧಿಕಾರ ಸುರಕ್ಷಾ ಸಮಿತಿ ಪ್ರತಿಭಟನೆ. ಇಚ್ಚಿಡಿಕೋಟೆ, ಅಖಿಲ ಭಾರತ ಜನ ಅಧಿಕಾರ ಸುರಕ್ಷಾ ಸಮಿತಿ ನೇತೃತ್ವದಲ್ಲಿ 2 ತಿಂಗಳಿನಿಂದ ಆದಿವಾಸಿಗಳಿಗೆ ಪೌಷ್ಟಿಕ ಆಹಾರ ಸಾಮಗ್ರಿ ನೀಡಿಲ್ಲ. ಕುಡಿಯುವ ನೀರು ಪೂರೈಸಲು ಆಗ್ರಹಿಸಿ ಶುಕ್ರವಾರ ಇಲ್ಲಿನ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗಿದೆ. ಎಐಜೆಎಎಸ್ಸಿ ಪದಾಧಿಕಾರಿಗಳು ಸುನಿಲ್ ಡಿಆರ್ ಮಾತನಾಡಿ, ಎಚ್ಡಿ ಕೋಟೆ ಹಾಗೂ ಸರಗೂರು ತಾಲೂಕುಗಳ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಬಹುತೇಕ ಆದಿವಾಸಿ ಜನ ಕೃಷಿ ಕೂಲಿ ಕಾರ್ಮಿಕರಾಗಿದ್ದಾರೆ. ಅನಕ್ಷರಸ್ಥತೆ, ಅಪೌಷ್ಟಿಕತೆ, ಬಡತನ ಹಾಗೂ ಕಾನೂನಿನ ಅರಿವಿಲ್ಲದ ಇವರಿಗೆ ವಾಸಿಸಲು ಮನೆ, ಶೌಚಾಲಯ, ಕುಡಿಯುವ ನೀರು, ರಸ್ತೆ ಇನ್ನಿತರ ಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದಾರೆ ಎಂದರು. ದಡದಹಳ್ಳಿ ಹಾಡಿ, ಬಾವಲಿ ಹಾಡಿ ಮತ್ತು ಎನ್ ಬೇಗೂರು ಭಾಗದ ಹಾಡಿಗಳಲ್ಲಿ ಶುದ್ಧ ಕುಡಿಯುವ ನೀರು ಇಲ್ಲದೆ ಕಲುಷಿತ ನೀರನ್ನು ಬಳಸುವ ಪರಿಸ್ಥಿತಿ ಇದೆ ಎಂದರು. ರಸಗೊಬ್ಬರ ವಿತರಣೆ ಶೀಘ್ರ. ತಂಬಾಕು ಮಂಡಳಿ ರಸಗೊಬ್ಬರ ಕೃಷಿ ಇಲಾಖೆ ಪ್ರಯೋಗಾಲಯಕ್ಕೆ ರವಾನೆ. ಮೈಸೂರು, ಬೆಳೆಗಾರರಿಗೆ ತಂಬಾಕು ಮಂಡಳಿಯಿಂದ ರಿಯಾಯಿತಿ ದರದಲ್ಲಿ ಪೂರೈಸುವ ರಸಗೊಬ್ಬರದ ಮಾದರಿಯನ್ನು ಕೃಷಿ ಇಲಾಖೆ ಸಂಗ್ರಹಿಸಿ ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯಕ್ಕೆ ರವಾನಿಸಿದೆ ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಅನಿಲ್ ತಿಳಿಸಿದರು. ಕಾಫ್ ಸಮಿತಿಯಿಂದ ರಿಯಾಯಿತಿ ದರದಲ್ಲಿ ವಿತರಿಸುತ್ತಿರುವ ರಸಗೊಬ್ಬರದ ಗುಣಮಟ್ಟ ಖಾತ್ರಿಪಡಿಸಿಕೊಳ್ಳುವ

ಉದ್ದೇಶದಿಂದ ತಂಬಾಕು ಹರಾಜು ಮಾರುಕಟ್ಟೆ ಗೋದಾಮಿನಲ್ಲಿ ಸಂಗ್ರಹಿಸಿರುವ ರಸಗೊಬ್ಬರದ ಮಾದರಿಯನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನಿಸಿ ವರದಿ ನಿರೀಕ್ಷೆಯಲ್ಲಿದೆ ಎಂದರು. ಹಲವೆಡೆ ಜಮೀನು ಜಲಾವೃತ, ಭತ್ತ ಪಪ್ಪಾಯ ಬಾಳೆ ಬೆಳೆ ಹಾನಿ, ಮಳೆ ಛಾವಣಿ ಕುಸಿದು ವ್ಯಕ್ತಿ ಸಾವು. ದಾವಣಗೆರೆ, ಮೈಸೂರು, ಹೊಸಪೇಟೆ. ರಾಜ್ಯದಲ್ಲಿ ಮೈಸೂರು, ಮಧ್ಯ ಕರ್ನಾಟಕ ವಿವಿಧ ಜಿಲ್ಲೆಗಳಲ್ಲಿ ಶುಕ್ರವಾರ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಸಂಡಹಳ್ಳಿಯಲ್ಲಿ ಮನೆ ಛಾವಣಿ ಕುಸಿದು ನಾರಾಯಣಪ್ಪ ಅವರು ಮೃತಪಟ್ಟರು. ಮೈಸೂರು ಜಿಲ್ಲೆಯಲ್ಲಿ ಮನೆಯೊಂದು ಕುಸಿದಿದೆ. ಉಳಿದಂತೆ ದಾವಣಗೆರೆ, ತುಮಕೂರು, ಕೋಲಾರ, ಬಳ್ಳಾರಿ ಜಿಲ್ಲೆಯ ವಿವಿಧೆಡೆಯೂ ಗುರುವಾರ ರಾತ್ರಿ ಹಾಗೂ ಶುಕ್ರವಾರ ಉತ್ತಮ ಮಳೆಯಾಗಿದೆ. ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಬಿರುಗಾಳಿ ಗುಡುಗು, ಸಿಡಿಲು ಸಮೇತ ಭಾರೀ ಮಳೆ ಸುರಿಯಿತು. ಬೆಳಗಿನ ಜಾವ 5:30 ಆರಂಭವಾದ ಮಳೆಯು ಬೆಳಗ್ಗೆ 8:00 ಸುರಿಯಿತು. ವರುಣನ ಆರ್ಭಟಕ್ಕೆ ಹಲವು ವಸತಿ ಪ್ರವೇಶಗಳು ಜಲಾವೃತವಾದವು. ವಾಹನ ಸವಾರರು ಪರದಾಡಿದರು. ಒಂದು ವಾರದಿಂದ ಸುರಿಯುತ್ತಿರುವ ಮಳೆ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳಿಗೆ ಜೀವ ತುಂಬಿದ್ದರೆ ಹಲವೆಡೆ ತೋಟಗಾರಿಕೆಗಳಿಗೆ ಬೆಳೆಗಳ ಹಾನಿಯೂ ಕಾರಣವಾಗಿದೆ. ಕುಸಿದ ಮನೆ, ಕೊಚ್ಚಿ ಹೋದ ರಸ್ತೆ. ಮೈಸೂರು ಮೈಸೂರು ಭಾಗದ ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ ಗುರುವಾರ ಮಧ್ಯರಾತ್ರಿ ಭಾರೀ ಮಳೆ ಸುರಿದು ಮನೆಗಳು ಕುಸಿದು ರಸ್ತೆಗಳು ಕೊಚ್ಚಿ ಹೋಗಿವೆ. ಚಿನ್ನಾಭರಣ ಮಾರಾಟ ಶೇಕಡ 15 ಇಳಿಕೆ. ಹೆಚ್ಚುತ್ತಿರುವ ಚಿನ್ನದ ಬೆಲೆ, ಆಮದು ಸುಂಕದ ಏರಿಕೆಯು ರೀಟೇಲ್ ಮಾರಾಟ ತಗ್ಗಲು ಕಾರಣ. ಕ್ರಿಸೆಲ್ ವರದಿ, ಮುಂಬೈ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಚಿನ್ನಾಭರಣ ರೀಟೇಲ್ ಮಾರಾಟವು ದೇಶದಲ್ಲಿ ಶೇಕಡ 13-15% ಇಳಿಕೆ ಆಗುವ ಸಾಧ್ಯತೆ ಇದೆ ಎಂದು ಕ್ರಿಸೆಲ್ ರೇಟಿಂಗ್ ಸಂಸ್ಥೆಯು ವರದಿ ತಿಳಿಸಿದೆ. ಹೆಚ್ಚುತ್ತಿರುವ ಚಿನ್ನದ ಬೆಲೆ ಮತ್ತು ಇತ್ತೀಚಿನ ಹಳದಿ ಲೋಹದ ಆಮದು ಮೇಲೆ ವಿಧಿಸಿರುವ ಸುಂಕದ ಹೆಚ್ಚಳದಿಂದಾಗಿ ಮಾರಾಟವು ಕಡಿಮೆ ಆಗಲಿದೆ ಎಂದು ತಿಳಿಸಿದೆ. 2024-25 ಚಿನ್ನಾಭರಣಗಳ ಮಾರಾಟದ ಪ್ರಮಾಣವು ಶೇಕಡ 8% ಇಳಿಕೆಯಾಗಿತ್ತು. ಆದರೆ ಚಿನ್ನದ ದರ ಏರಿಕೆಯಿಂದ ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಪ್ರಮಾಣವು ಶೇಕಡ 20-25% ಬೆಳವಣಿಗೆ ಕಾಣಲಿದೆ ಎಂದು ಹೇಳಿದೆ. ಕೇಂದ್ರಕ್ಕೆ 2.87 ಲಕ್ಷ ಕೋಟಿ ಲಾಭಾಂಶ. ಆರ್ಬಿಐ, ಮುಂಬೈ. 2025-26 ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ 2.87 ಲಕ್ಷ ಕೋಟಿಯಷ್ಟು ದಾಖಲೆ ಮೊತ್ತದ ಲಾಭಾಂಶ ಪಾವತಿಸಲು ನಿರ್ಧರಿಸಲಾಗಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಶುಕ್ರವಾರ ತಿಳಿಸಿದೆ. 2024-25 ಆರ್ಥಿಕ ವರ್ಷದಲ್ಲಿ ಆರ್ಬಿಐ 2.69 ಲಕ್ಷ ಕೋಟಿ ಲಾಭಾಂಶ ಪಾವತಿಸಿತ್ತು. ಇದಕ್ಕೆ ಹೋಲಿಸಿದರೆ ಈ ಬಾರಿಯ ಲಾಭಾಂಶದಲ್ಲಿ ಶೇಕಡ 6.7% ಹೆಚ್ಚಳವಾಗಿದೆ. 2023-24 2.1 ಲಕ್ಷ ಕೋಟಿ ಮತ್ತು 2022-23 87.416 ಕೋಟಿ ಪಾವತಿಸಿತ್ತು. ಸೋತರು ಆರ್ಸಿಬಿಗೆ ಅಗ್ರಸ್ಥಾನ. ಪಂದ್ಯ ಗೆದ್ದರೂ ಅಗ್ರ, 2 ಸ್ಥಾನ ಪಡೆಯಲು ವಿಫಲರಾದ ಸನ್ರೈಸರ್ಸ್ ಹೈದರಾಬಾದ್. ಪ್ರಮುಖ ಬ್ಯಾಟರ್ಗಳ ಕಾಣಿಕೆಯಿಂದಾಗಿ ದೊಡ್ಡ ಮೊತ್ತ ಕಲೆ ಹಾಕಿದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಶುಕ್ರವಾರ ಐಪಿಎಲ್ನ ತನ್ನ ಕೊನೆಯ ಲೀಗ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಸುಲಭವಾಗಿ ಮಣಿಸಿತು. ಈ ಸೋಲಿನ ಹೊರತಾಗಿಯೂ ಹಾಲಿ ಚಾಂಪಿಯನ್ ಆರ್ಸಿಬಿ ತಂಡವು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಅಬಾಧಿತವಾಗಿ ಉಳಿಸಿಕೊಂಡಿತ್ತು. ಈಗಾಗಲೇ ಪ್ಲೇಆಫ್ ಪ್ರವೇಶಿಸಿದ್ದ ಆರ್ಸಿಬಿ, ಗುಜರಾತ್ ಟೈಟನ್ಸ್ ಮತ್ತು ಸನ್ರೈಸರ್ಸ್ ತಂಡಗಳು ತಲಾ 18 ಅಂಕಗಳೊಂದಿಗೆ ಲೀಗ್ ಅಭಿಯಾನವನ್ನು ಮುಗಿಸಿತು. ಆದರೆ ನೆಟ್ ರನ್ ರೇಟ್ ಆಧಾರದಲ್ಲಿ ಬೆಂಗಳೂರು ತಂಡ ಮೊದಲ ಸ್ಥಾನ, ಗುಜರಾತ್ 2 ಉಳಿಸಿಕೊಂಡವು. ಈ ತಂಡಗಳು ಇದೇ 26 ನಡೆಯುವ ಮೊದಲ ಕ್ವಾಲಿಫೈಯರ್ನಲ್ಲಿ ಮುಖಾಮುಖಿಯಾಗಲಿವೆ. ಲಕ್ನೋ ಎದುರು ಗೆದ್ದರಷ್ಟೇ ಪ್ಲೇಆಫ್ ಕನಸು ಜೀವಂತ, ಒತ್ತಡದಲ್ಲಿ ಶ್ರೇಯಸ್ ಬಳಗ. ಲಕ್ನೋ ಪಂಜಾಬ್ ಕಿಂಗ್ಸ್ ತಂಡವು ಶನಿವಾರ ತನ್ನ ಕೊನೆಯ ಲೀಗ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಎದುರು ಭಾರೀ ಜಯ ಸಾಧಿಸಿ ಪ್ಲೇಆಫ್ ಕನಸನ್ನು ಜೀವಂತವಾಗಿರಿಸಿಕೊಳ್ಳಬೇಕಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸೋಲಿನ ಸರಪಳಿ ಕಿತ್ತೊಗೆಯಬೇಕಾಗಿದೆ. ಪಂಜಾಬ್ ತಂಡವು ಟೂರ್ನಿಯ ಆರಂಭದ 7 ಸೋಲನ್ನೇ ಕಂಡಿರಲಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಎದುರು 265 ರನ್ ಗುರಿಯನ್ನು ಯಶಸ್ವಿಯಾಗಿ ಮೀರಿ ನಿಂತು ಗೆದ್ದಿತ್ತು. ಆದರೆ ನಂತರದ ನಾಟಕೀಯ ಬೆಳವಣಿಗೆಯಲ್ಲಿ ಸತತ 30 ಸೋಲುಗಳ ಕಹಿ ಉಂಡಿದೆ. ಈ ದಿನದ ಶುಭಾಷಿತ: ನಮ್ಮ ಅಜ್ಞಾನದ ಮಿತಿಯನ್ನು ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ. ಕನ್ಫ್ಯೂಷಿಯಸ್.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಚಿರಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ.

ಮತ್ತು ಎಸ್ಸಿವೈಎಂನ ಸಿಬ್ಬಂದಿ ವರ್ಗದವರಾದ ಭಾರ್ಗವೀರವರು, ಕೆಂಪಸಿದ್ದಯ್ಯರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆಯಸ್ಸು, ಆರೋಗ್ಯ, ಸುಖ ಶಾಂತಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/5/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
1: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ಹೌದಾ ಪಟ್ಟಿಂಗ, ನಮಗೆ ಚಾಲೆಂಜ್. ಜಾಗ ಖಂಡಿತ ಸಿಗುತ್ತೆ.
2: ಸಿಗೋದಿಲ್ಲ,
1: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
4: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
4: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
5: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನು

0: ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಕತ್ತಲಿನಿಂದ ಬೆಳಕಿನಡೆಗೆ ಎಂಬ ವಿಷಯದ ಕುರಿತು ದಿಶಾ ಭಾರತ್ ಸಂಸ್ಥಾಪಕರು ಲರ್ನ್ ವೇದಾಂತ ಸಂಯೋಜಕರಾಗಿರುವ ಶ್ರೀ ಪ್ರಮೋದ್ ನಟರಾಜ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಎಲ್ಲರಿಗೂ ಸ್ವಾಗತ, ಎಲ್ಲರಿಗೂ ಸುಸ್ವಾಗತ, ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಎಲ್ಲರಿಗೂ ನಮಸ್ಕಾರ. ದೀಪಾವಳಿಯ ಹಬ್ಬದ ಶುಭಾಶಯಗಳು ಅಂತ ಹೇಳುವಾಗ ಹಲವಾರು ಜನ ಯಾವುದೇ ಹಬ್ಬದ ಶುಭಾಶಯಗಳನ್ನು ಹೇಳುವಾಗ ಏನ್ ಹೇಳ್ತಾರೆ ಅಂತಂದ್ರೆ, ಇದು ನಮ್ಮ ಸಮೂಹಕ್ಕೆ ಒಂದು ಶುಭಾಶಯಗಳು, ಇದು ನಮ್ಮ ರಾಜ್ಯಕ್ಕೆ ಶುಭಾಶಯಗಳು, ಇದು ನಮ್ಮ ದೇಶಕ್ಕೆ ಶುಭಾಶಯಗಳು ಅಂತ. ಆದರೆ ದೀಪಾವಳಿ ಅನ್ನುವಂತಹ ಹಬ್ಬ ಬರೀ ನಮ್ಮ ಭಾರತಕ್ಕೆ ಸೀಮಿತವಾಗಿಲ್ಲ, ಬರೀ ಹಿಂದೂಗಳಿಗೆ ಸೀಮಿತವಾಗಿಲ್ಲ, ಇಡೀ ಜಗತ್ತು ಆಚರಿಸುತ್ತೆ. ನೀವು ನೋಡಿದ್ರೆ ಎಷ್ಟು ದೇಶಗಳು ಆಚರಿಸುತ್ತೆ ಅಂದಾಗ, ಅದು ಸಿಂಗಾಪುರ್ ಇರಬಹುದು, ಮಲೇಷಿಯಾ ಇರಬಹುದು, ಈ ತರ ಈಸ್ಟರ್ನ್ ಕಂಟ್ರೀಸ್ಗಳು ಅಷ್ಟೇ ಅಲ್ಲದೆ USA UK ಇಲ್ಲೆಲ್ಲವೂ ಕೂಡ, ಅಮೆರಿಕಾದಲ್ಲಿರುವಂತಹ ಹಲವಾರು ಸ್ಟೇಟ್ಗಳಲ್ಲಿ ಹಾಲಿಡೇ ಆಗಿ ಕೂಡ ಆಚರಿಸ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಜೋರಾಗಿ ಆಚರಿಸ್ತಾರೆ. ಅಷ್ಟೇ ಅಲ್ಲದೆ, ನಮಗೆ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ, ಇಡೀ ಜಗತ್ತಿನಲ್ಲಿ ಇರುವಂತಹ ಒಂದು ದೊಡ್ಡ ಸಂಸ್ಥೆನ ವಿಶ್ವಸಂಸ್ಥೆ, ನಾವೆಲ್ಲರೂ ಓದಿರ್ತೀವಿ UNO ಅಂತ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. 2014 ಅಂತ ಭಾವಿಸ್ತೀನಿ, 2014 ಇದನ್ನ ಪ್ರತಿ ವರ್ಷ ವಿಶ್ವಸಂಸ್ಥೆಯಲ್ಲೂ ಕೂಡ ದೀಪಾವಳಿಯನ್ನ ಸೆಲೆಬ್ರೇಟ್ ಮಾಡಬೇಕು. ಯಾಕೆಂದ್ರೆ ಎಲ್ಲರೂ ಕೂಡ ಕತ್ತಲಿನಿಂದ ಬೆಳಕಿನೆಡೆಗೆ ನಡೀಬೇಕು. ಹಾಗಾಗಿ ಏನು ಅಂತಂದಾಗ, ಭಾರತ ಜಗತ್ತಿಗೆ ಕೊಟ್ಟಿರುವಂತಹ ಒಂದು ಕೊಡುಗೆ ಅಂತಂದಾಗ ಈ ಬೆಳಕು. ಆ ಬೆಳಕಿನ ಒಂದು ವಿಚಾರವನ್ನ ಮಾಡೋಣ. ಭಾರತ ಅಂದ ತಕ್ಷಣ, ಇಂಡಿಯಾ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರುವಂತಹ ಕಲ್ಪನೆ ಏನ್ ಬರುತ್ತೆ? ನಿಮ್ಮ ಮನಸ್ಸಿಗೆ ಭಾರತ ಅಂದ ತಕ್ಷಣ ಏನ್ ಅನ್ಸುತ್ತೆ? ನಿಮಗೆ ಯಾವ ಭಾವ ಬರುತ್ತೆ? ಯಾವ ವಿಚಾರ ಕಣ್ಣಿನ ಮುಂದೆ ಬರುತ್ತೆ? ಭಾರತ ಅಂದ ತಕ್ಷಣ ಈ ಪ್ರಶ್ನೆಯನ್ನು ನಾನು ಹಲವಾರು ಶಾಲಾ ಕಾಲೇಜುಗಳಲ್ಲಿ ಕೇಳಿದಾಗ ಹಲವಾರು ಜನ ಅಂತಾರೆ, ಭಾರತ ಅಂದ ತಕ್ಷಣ ವಿಶ್ವಗುರು, ಭಾರತ ಅಂದ ತಕ್ಷಣ ಅಧ್ಯಾತ್ಮ, ಭಾರತ ಅಂದ ತಕ್ಷಣ ಆಯುರ್ವೇದ, ಯೋಗ, ಭಾರತ ಅಂದ ತಕ್ಷಣ ಸಂಸ್ಕೃತಿ, ಭಾರತ ಅಂದ ತಕ್ಷಣ ಅದೊಂದು ಸಾಂಸ್ಕೃತಿಕ ರಾಷ್ಟ್ರ, ಸರ್ವಧರ್ಮ ರಾಷ್ಟ್ರ. ಈ ರೀತಿ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ಭಾವಿಸ್ತಾ ಹೋಗ್ತಾರೆ. ಹಲವಾರು ಕಡೆ ಹೋದ ತಕ್ಷಣ ಭಾರತ ಅಂದ ತಕ್ಷಣ ಊಟ, ಸಂಪ್ರದಾಯಗಳು, ಈ ರೀತಿಯೂ ಕೂಡ ಬರ್ತಾ ಹೋಗುತ್ತೆ. ಆದರೆ ಕೆಲವರು ಕೂಡ ಹೇಳ್ತಾರೆ, ಭಾರತ ಅಂದ ತಕ್ಷಣ ಇಟ್ಸ್ ಎ ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್, ಇಟ್ಸ್ ಎ ಲ್ಯಾಂಡ್ ಆಫ್ ಫೆಸ್ಟಿವಲ್ಸ್ ಅಂದ್ರೆ ಈ ಒಂದು ಹಬ್ಬಗಳ ತವರು ಅಂತ ಹೇಳಬಹುದು ಅಂತ. ಯಾಕೆಂದ್ರೆ ನೀವು ಬೇರೆ ದೇಶದಲ್ಲಿ ಬೇರೆ ಧರ್ಮಗಳಲ್ಲಿ ನೋಡಿದಾಗ ಎಷ್ಟು ಹಬ್ಬಗಳಿವೆ ಅಂದಾಗ, ವರ್ಷಕ್ಕೆ 2, ವರ್ಷಕ್ಕೆ 3, ವರ್ಷಕ್ಕೊಂದು 5. ಆದರೆ ಭಾರತದಲ್ಲಿ ಹಬ್ಬಗಳು ಅಂತಂದಾಗ ಅದು ವರ್ಷಕ್ಕೆ ಒಮ್ಮೆ ಬರುವಂತದ್ದಲ್ಲ, ವರ್ಷವೆಲ್ಲ ಹಬ್ಬ ಇರುವಂತದ್ದು. ಎಷ್ಟರ ಮಟ್ಟಿಗೆ ಪ್ರತಿದಿನವೂ ಹಬ್ಬ. ನಮ್ದ್ರಲ್ಲಿ ನಮಗೆ ಗೊತ್ತಿರೋ ಹಾಗೆ ಕ್ಯಾಲೆಂಡರ್ ಅನ್ನೋದನ್ನ ಪಂಚಾಂಗ ಅಂತೀವಿ, ಅದು ಸೌರಮಾನ ಪದ್ಧತಿಯನ್ನು ಉಪಯೋಗಿಸುವಂತದ್ದು ಒಂದಿದೆ, ಚಾಂದ್ರಮಾನ ಪದ್ಧತಿಯನ್ನು ಉಪಯೋಗಿಸೋದಿದೆ. ಸೌರಮಾನ ಅಂದಾಗ ನಮ್ಗೆ ಗೊತ್ತಿರುತ್ತೆ, ಸಂಕ್ರಾಂತಿ ಇರಬಹುದು, ಅಥವಾ ಈ ಬೆಂಗಾಲ್ನಲ್ಲಿ ಅಥವಾ ತಮಿಳುನಾಡಿನಲ್ಲಿ ಆಚರಿಸುವಂತಹ ಈ ಯುಗಾದಿ, ಸೌರಮಾನ ಯುಗಾದಿ ಇರಬಹುದು, ಈ ರೀತಿಗಳಲ್ಲಿರುವಂಥದ್ದು ವೈವಿಧ್ಯತೆಗಳ ತಾಣವನ್ನ ಹೊಂದಿರುವಂಥದ್ದು ಭಾರತ. ಈ ಹಬ್ಬಗಳಲ್ಲಿ ನಾವು ನೋಡಿದಾಗ ಎಂಥ ವಿಶೇಷತೆ ಇದೆ ಅಂದ್ರೆ, ನಮ್ಮ ಭಾರತದಲ್ಲಿ ಪ್ರತಿನಿತ್ಯವೂ ಹಬ್ಬ. ಇದನ್ನ ಹೇಳಿದಾಗ ಸರಿ, ಇದನ್ನ ಎಲ್ಲರೂ ಕೂಡ ಹೇಳ್ತಾರೆ, ಆದರೆ ಇದನ್ನ ನಿಜ ಅಂತ ಹೆಂಗ ನಂಬುವುದು? ಇದು ಸತ್ಯವಾ ಅಂತಂದಾಗ, ನಿಮಗೆ ನಾನೊಂದು ಸರಿ ಒಬ್ರು ಕೇಳಿದಾಗ ಹಾಗೆ ಎಕ್ಸ್ಟೆಂಪರ್ ಪ್ರಶ್ನೆಗೆ ಉತ್ತರ ಕೊಟ್ಟಂಥದ್ದು. ಭಾರತದಲ್ಲಿ ನಮಗೆ ಪಂಚಾಗತ ಪದ್ಧತಿಯಲ್ಲಿ ಗೊತ್ತಿದೆ, ನಮಗೆ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ ಗೊತ್ತಿದೆ ನಮ್ಗೆಲ್ಲರೂ ಕೂಡ. ಪೂರ್ಣಿಮೆವರೆಗೂ ಬರುತ್ತೆ, ಇನ್ನೊಂದು ಸರಿ ಅಮಾವಾಸ್ಯವರೆಗೂ ಬರುತ್ತೆ. ನಾನು ಒಂದು ಸರಿ ಹೀಗೆ ಹೇಳ್ತಾ ಹೋದೆ, ಯಾವ ಮಟ್ಟಿಗಿದೆ ಅಂದಾಗ, ಪಾಡ್ಯ ಅಂದ ತಕ್ಷಣ ಯಾವ ಹಬ್ಬ ನೆನಪು ಬರುತ್ತೆ ನಮ್ಗೆ? ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಪಾಡ್ಯ ಅಂದ ತಕ್ಷಣ ನಮ್ಗೆ ನಿನ್ನೆ ಒಂದಂತು ಹಬ್ಬ ಆಚರಿಸಿದೀವಿ, ಬಲಿಪಾಡ್ಯವಿ. ಆದ್ರೆ ಅಷ್ಟೇ ಅಲ್ಲ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯುಗಾದಿಯ ಮೊದಲ ದಿನ ಪಾಡ್ಯ ಇರುತ್ತೆ. ಹಾಗಾಗಿ ಪಾಡ್ಯ ನಮಗೆ ಆಚರಿಸುವಂತಹ ದಿನ. ಬಿದಿಗೆ, ಸೋದರ ಬಿದಿಗೆ, ಇವತ್ತು ಸೋದರ ಬಿದಿಗೆಯನ್ನು ಆಚರಿಸುವಂತಹ ದಿನ. ಅಂದ್ರೆ ಅಣ್ಣಂದಿರು ತಂಗಿಯ ಮನೆಗೆ, ಅಕ್ಕನ ಮನೆಗೆ ಹೋಗಿ ಅವರಿಗೆ ಒಂದು ಆಶೀರ್ವಾದವನ್ನ ಮಾಡಿ ಅವರ ಒಂದು ವಿಶಸ್ನ ತಗೊಂಡು ಅಲ್ಲಿ ಒಂದು ರೀತಿಯ ಬಾಂಡಿಂಗ್ ನ ಬೆಳೆಸುವಂತಹ ಸೋದರ ಬಿದಿಗೆ. ಇನ್ನು ತೃತೀಯ ಅಂದಾಗ ನಮ್ಗೆಲ್ಲರಿಗೂ ಗೊತ್ತು, ಚಿನ್ನದ ಅಂಗಡಿಗಳೆಲ್ಲ ಅವಾಗೆಲ್ಲ ತುಂಬಾ ಮಿಣುಕ್ತಾ ಇರುತ್ತೆ. ಯಾವುದು ತೃತೀಯ ಅಂತಂದಾಗ ನಮ್ಗೇನು ಅನ್ಸುತ್ತೆ? ಅಕ್ಷಯ ತೃತೀಯ. ಚತುರ್ಥಿ ಅಥವಾ ಚೌತಿ, ಗಣೇಶ ಚತುರ್ಥಿ, ನಮ್ಗೆಲ್ಲರಿಗೂ ಗೊತ್ತು. ಪಂಚಮಿ ಅಂತಂದಾಗ ಋಷಪಂಚಮಿ, ಋಷಿ ಪಂಚಮಿ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹಲವಾರು ಋಷಿಗಳನ್ನ ನಾವು ಪೂಜಿಸುವಂತ, ಯಾಕೆ ನಮ್ಮ ದೇಶವೇ ಋಷಿ ಪರಂಪರೆಯಿಂದ ಬಂದಿರುವಂತಹ ಋಷಿ ಪಂಚಮಿ. ಇನ್ನು ನಿಮ್ಗೆ ಹಲವಾರು ಜನ ಗೊತ್ತಿರುತ್ತೆ, ನಾಗಪಂಚಮಿಯನ್ನ ಕೂಡ ಆಚರಿಸ್ತೀವಿ.

ಷಷ್ಠಿ ಅಂತಂದಾಗ ಸ್ಕಂದ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ. ಸಪ್ತಮಿ ರಥ ಸಪ್ತಮಿ, ಸೂರ್ಯನನ್ನ ಪೂಜಿಸಿ ನಾವು ಅಂದು ಸೂರ್ಯ ನಮಸ್ಕಾರವನ್ನ ಆಚರಿಸುವಂತಹ ದಿನ. ಅಷ್ಟಮಿ, ನಮಗೆಲ್ಲರಿಗೂ ಇಷ್ಟವಾದಂತಹ ದೇವ ಅಂತ ಅಂದಾಗ ಕೃಷ್ಣ, ಕೃಷ್ಣ ಜನ್ಮಾಷ್ಟಮಿ. ನವಮಿ ರಾಮನವಮಿ, ರಾಮನವಮಿ. ದಶಮಿ ವಿಜಯದಶಮಿ. ಏಕಾದಶಿ ವೈಕುಂಠ ಏಕಾದಶಿ. ದ್ವಾದಶಿ ಉತ್ಥಾನ ದ್ವಾದಶಿ. ಉತ್ಥಾನ ದ್ವಾದಶಿ ಅಂದ್ರೆ ಈ ಇನ್ನೊಂದು 10 ದಿನಕ್ಕೆ ಬರುವಂತಹ ಈ ತುಳಸಿ ಹಬ್ಬ. ತ್ರಯೋದಶಿ ಪ್ರದೋಷವನ್ನು ಆಚರಿಸುವಂಥದ್ದು, ಪ್ರತಿ ತಿಂಗಳಲ್ಲೂ ಆಚರಿಸುವಂಥದ್ದು. ಇನ್ನು ಅಥವಾ ತ್ರಯೋದಶಿಗೆ ಧನ್ತೆರಾಸ್ ನಾವು ಮೊನ್ನೆ ಕೂಡ ಆಚರಿಸಿದಂಥದ್ದು. ಚತುರ್ದಶಿ ನರಕ ಚತುರ್ದಶಿ. ಹುಣ್ಣಿಮೆ ಅಂತ ಹೋದ್ರೆ ಹಲವಾರು, ಗುರು ಪೂರ್ಣಿಮೆ ಹುಣ್ಣಿಮೆಯ ದಿನವೇ ಬರುತ್ತೆ, ಹೋಲಿ ಹುಣ್ಣಿಮೆಯ ದಿನವೇ ಬರುತ್ತೆ, ಈ ರೀತಿ ಹಲವಾರು ಬರ್ತಾ ಹೋಗುತ್ತೆ. ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ. ನೋಡಿ ಯೋಚನೆ ಮಾಡಿ, ಪಾಡ್ಯ ಬಿದಿಗೆ ತದಿಗೆ ನೀವು ಯಾವ ದಿನ ಹೇಳ್ತಿರೋ ಪ್ರತಿ ದಿನಕ್ಕೂ ಒಂದಲ್ಲ ಒಂದು, ನಾನು ಒಂದೊಂದು ಎಕ್ಸಾಂಪಲ್ ಹೇಳಿದೆ, ನೀವು ಒಂದ್ಸರಿ ಕ್ಯಾಲೆಂಡರ್ ನೋಡಿದ್ರೆ ಪ್ರತಿದಿನವೂ ಹಬ್ಬ ಇರುತ್ತೆ. ಯಾಕೆ ಈ ಹಬ್ಬಗಳು ಅಂದಾಗ, ಕೆಲವು ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳಾದ್ರೆ ಕೆಲವು ಹಬ್ಬಗಳು ಸ್ಥಾನೀಯ ರಾಜ್ಯ ಮಟ್ಟದಲ್ಲಿರುತ್ತೆ, ಕೆಲವು ಸೀಸನಲ್ ಅಂದ್ರೆ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಇದ್ದರೆ, ಕೆಲವು ಒಂದು ಸಿಂಬಾಲಿಕ್ ಸೂಚ್ಯವಾಗಿ ಇರುವಂತದ್ದಿರುತ್ತೆ, ಕೆಲವು ಭಗವಂತನ ಅವತಾರಗಳನ್ನ ಪೂಜಿಸುವಂತದ್ದಾದ್ರೆ, ಇನ್ನು ಕೆಲವು ನಮ್ಮ ದೇಶದಲ್ಲಿ ಬಂದ ಹೋದಂತಹ ಮಹಾಪುರುಷರನ್ನ ನೆನಪು ಮಾಡ್ಕೊಳ್ಳುವಂಥದ್ದು. ವಾಲ್ಮೀಕಿ ಜಯಂತಿ ಇರಬಹುದು, ಕನಕದಾಸರ ಜಯಂತಿ ಇರಬಹುದು, ಬಸವಣ್ಣನರ ಜಯಂತಿ ಇರಬಹುದು, ಈ ರೀತಿಯಲ್ಲಿ ಮಹಾಪುರುಷರ ಜಯಂತಿಯನ್ನು ಆಚರಿಸೋದು, ಆರಾಧನೆಯನ್ನು ಮಾಡೋದು ಈ ರೀತಿಯಲ್ಲಿ. ಹಾಗಾಗಿ ನಿಮ್ಮ ಕ್ಯಾಲೆಂಡರ್ ನಲ್ಲಿ ಒಂದು ಸರಿ ಹೋದ್ರೆ ಹಬ್ಬ ಅಂತ ಬಂದ್ರೆ ಪ್ರತಿನಿತ್ಯವೂ ಹಬ್ಬವೇ, ಪ್ರತಿನಿತ್ಯವೂ ಹಬ್ಬವೇ, ಒಂದಲ್ಲ ಒಂದು ರೀತಿಯ ಹಬ್ಬ. ಹಾಗಾಗಿ ಹಲವಾರು ಜನ ಅಂತಾರೆ, ಇವರೆಲ್ಲ ಹಬ್ಬ ಮಾಡೋದು ಸ್ವೀಟ್ ಮಾಡಕ್ಕ ಅಥವಾ ಸ್ವೀಟ್ ತಿನ್ನೋದಕ್ಕೆ ಹಬ್ಬ ಮಾಡೋದು ಅಂತ. ಆ ರೀತಿಯಲ್ಲಿ ಭಾರತ ಅಷ್ಟರ ಮಟ್ಟಿಗೆ ಸಾಂಸ್ಕೃತಿಕವಾಗಿ ಉಳಿದು ಬೆಳೆದು ಬಂದಿರುವಂಥದ್ದು ಈ ಹಬ್ಬಗಳಿಂದ. ಈ ಹಬ್ಬಗಳ ಒಂದು ಉಪಯೋಗಗಳನ್ನ ಹಲವಾರು ರೀತಿಯಲ್ಲಿ ಹೇಳ್ಬೋದು. ಅದು ನಮ್ಮ ವೈಯಕ್ತಿಕವಾಗಿ ಬೆಳವಣಿಗೆಯ ಜೊತೆಗೆ ಸಾಮಾಜಿಕವಾಗಿ ನೋಡಿದಾಗ, ಒಂದು ಹಬ್ಬ ಅಂದ ತಕ್ಷಣ ನೀವೇನ್ ಮಾಡ್ತೀರಿ, ಹೋಗ್ತೀರಾ ಹೂ ತಗೊಂಬರ್ತೀರಾ, ಹೂ ಮಾರೋ ವ್ಯಕ್ತಿಗೆ ದುಡ್ಡಾಯ್ತು, ಹಣ್ಣು ತಗೊಂಬರ್ತೀರಾ ಹಣ್ಣು ಮಾರೋ ಅಂತ ವ್ಯಕ್ತಿಗಾಯ್ತು, ಇನ್ನು ಅಲಂಕಾರಕ್ಕೊಂದಷ್ಟು ತರ್ತೀರಾ ಅವ್ರಿಗಾಯ್ತು. ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯ ಹಬ್ಬಕ್ಕೆ ಸಮಾಜವನ್ನ ಒಂದು ಒಟ್ಟುಗೂಡಿಸಿಕೊಂಡು ಮಾಡಿದಾಗ ಅವರು ಬೆಳೀತಾರೆ, ನಾವು ಬೆಳಿತೀವಿ, ಆರ್ಥಿಕವಾಗೂ ಬೆಳವಣಿಗೆ ಆಗತ್ತೆ, ವೈಯಕ್ತಿಕವಾಗೂ ಬೆಳವಣಿಗೆ ಆಗತ್ತೆ, ಸಾಂಸ್ಕೃತಿಕವಾಗಿ ಅದೆಲ್ಲವೂ ಕೂಡ ಉಳಿಯುತ್ತೆ. ಈ ದೃಷ್ಟಿಯಲ್ಲಿ ಹಬ್ಬಗಳನ್ನ ಆಚರಿಸುವಂಥದ್ದು ನಮ್ಮ ದೇಶ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ಹಬ್ಬಗಳ ಲಿಸ್ಟ್ ಅಲ್ಲಿ ಯಾವುದು ಹೆಚ್ಚು ದಿನಗಳ ಕಾಲ ನಡೆಯೋದು ಅಂತಂದಾಗ, ಮುಖ್ಯವಾಗಿ ನವರಾತ್ರಿ. ನವರಾತ್ರಿಯಲ್ಲಿ ನಮಗೆ ಗೊತ್ತಿರೋ ಹಾಗೆ 9+1 10 ದಿನ ಅದನ್ನ ನಾವು ಆಚರಿಸ್ತೀವಿ. ಹಾಗೆ ಅದನ್ನ ಬಿಟ್ಟರೆ ನಾವು ಮುಖ್ಯವಾಗಿ ನೋಡುವಂಥದ್ದು ಈ ದೀಪಾವಳಿ. ದೀಪಾವಳಿಯನ್ನ 5 ದಿನಗಳ ಕಾಲ ಆಚರಿಸ್ತೀವಿ. ದೀಪಾವಳಿಯನ್ನ 5 ದಿನಗಳ ಕಾಲ, ಮೊದಲನೇ ದಿನ ಧನ್ತೆರಾಸ್ ಅಂತ ಹೇಳಿ, 2ನೇ ದಿನ ನರಕ ಚತುರ್ದಶಿ, 3ನೇ ದಿನ ಮಹಾಲಕ್ಷ್ಮಿಯ ಪೂಜೆ, 4ನೇ ದಿನ ಬಲಿಪಾಡ್ಯಮಿ, 5ನೇ ದಿನ ಸೋದರ ಬಿದಿಗೆ. ಹಾಗಾಗಿ 5 ದಿನಗಳ ಪೂಜೆಯನ್ನ ಅಥವಾ 5 ದಿನಗಳ ವ್ರತವನ್ನ ಅಥವಾ 5 ದಿನಗಳ ಹಬ್ಬ ಯಾವುದು ಅಂತಂದಾಗ ಅದು ದೀಪಾವಳಿ. ಹಾಗಾಗಿ ದೀಪಾವಳಿ ಅನ್ನುವಂಥದ್ದು ಅತ್ಯಂತ ಒಂದು ಎಲ್ಲ ಕಡೆಯೂ ವಿಜೃಂಭಣೆಯಿಂದ, ಹೊರಗೆ ಅಷ್ಟೇ ಅಲ್ಲ, ನಮ್ಗೆಲ್ಲ ದೀಪಾವಳಿ ತಕ್ಷಣ ಪಟಾಕಿ ಹೊಡೆಯೋದು, ರಾಕೆಟ್ ಹಾರಿಸೋದು ಇಷ್ಟೇ ಆಗುತ್ತೆ. ಆದ್ರೆ ದೀಪಾವಳಿಯ ಅಂತರ್ಗರ್ಭಿತವಾದಂತಹ ಏನು ಸೂಚನೆ ಅನ್ನೋದನ್ನ ಏನು ಅಂದ್ರೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ. ಆದ್ರೆ ನಾನು ನಿಮ್ಗೆ ಪ್ರಶ್ನೆ ಕೇಳೋದಂತಾಗ, ಕತ್ತಲಿನಿಂದ ಬೆಳಕಿನೆಡೆಗೆ ಅಂತ ಅನ್ನೋದು ಸರಿ, ಆದ್ರೆ ಕತ್ತಲಿದ್ರೆ ಪ್ರಾಬ್ಲಮ್ ಏನು? ಕತ್ತಲಲ್ಲೇ ಇದ್ರೆ ಆಯ್ತು, ಬೆಳಕಿಗೆ ಯಾಕೆ ಹೋಗ್ಬೇಕು? ನಿಮ್ಮನೆ ಪ್ರಶ್ನೆ ಕೇಳ್ತೀನಿ, ಕತ್ತಲು ಅಂದ ತಕ್ಷಣ ನಿಮ್ಗೆ ಯೋಚನೆ ಮಾಡಿ, ಗಾಢಾಂಧಕಾರ, ಕೃಷ್ಣಾಂಧಕಾರವಾಗಿ ಪೂರ್ತಿ ಕತ್ತಲು, ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳೇನು? ನಿಮ್ಗೆ ಯಾವ ರೀತಿ ಭಾವನೆ ಬರುತ್ತೆ ಕತ್ತಲು ಅಂದ ತಕ್ಷಣ? ನಿಮ್ಮ ಹೃದಯದಲ್ಲಿ ಏನನ್ಸುತ್ತೆ ಅಂತಂದಾಗ, ಹಲವಾರು ಜನ ಹೇಳೋದು ಅಂದಾಗ ಭಯ. ಕತ್ತಲು ಅಂದ ತಕ್ಷಣ ಭಯ, ಯಾರೂ ಇಲ್ಲ ಏನು ಅಂತ. ಇನ್ನೇನ್ ಬರಬಹುದು ಕತ್ತಲು ಅಂದದ್ದು? ಹಲವಾರು ಜನರಿಗೆ ಅಸಹಾಯಕತೆ ಆಗತ್ತೆ. ಯಾಕೆ ಅಂತಂದಾಗ, ಏನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ, ಕಣ್ಣಿದೆ ಅದರ ದೃಷ್ಟಿಗೆ ಏನು ಗೋಚರ ಆಗ್ತಾ ಇಲ್ಲ, ಕತ್ತಲಿನ ಹೇಗೆ ನಾನು ಎದುರಿಸ್ಲಿ? ಭಯ ಆಯ್ತು, ಅದರ ಜೊತೆಗೆ ಒಂದು ರೀತಿಯ ಹೆಲ್ಪ್ಲೆಸ್ನೆಸ್, ಅಸಹಾಯಕತೆ ಆಯ್ತು. ಕತ್ತಲು ಅಂದ ತಕ್ಷಣ ಒಂದು ನಿರಾಶಾ ಭಾವನೆ, ಏನ್ ಮಾಡೋದು, ಜೀವನದಲ್ಲಿ ಏನ್ ಗಳಿಸೋದು, ಏನು ಗೊತ್ತಾಗ್ತಾ ಇಲ್ಲ. ಕತ್ತಲು ಅಂದ ತಕ್ಷಣ ನನ್ನಲ್ಲಿ ಏನೇನು ಇಲ್ಲಿ ಸುತ್ತಮುತ್ತಲ ಇರುವಂತಹ ವಸ್ತುಗಳು ಇದ್ದರೂ ಕೂಡ ಕಾಣದಂತಹ ಪರಿಸ್ಥಿತಿ, ಹೌದಲ್ವೇ? ಕತ್ತಲು ಅಂದಾಗ, ಕತ್ತಲಾದ ತಕ್ಷಣ ನಾವೆಲ್ಲರೂ ಏನ್ ಮಾಡ್ತೀವಿ? ಮಲಕ್ಕೊಳಕ್ ಹೋಗ್ತೀವಿ, ಅಂದ್ರೆ ಆಲಸ್ಯ. ಆಲಸ್ಯದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಕತ್ತಲು. ಹೀಗೆ ನೋಡಿದಾಗ ಪ್ರತಿಯೊಂದು ಕೂಡ ಕತ್ತಲಾದಾಗ ಎಲ್ಲರೂ ಇದ್ದಾಗ ಏನಾಗುತ್ತೆ? ಭಯ, ಹೆಲ್ಪ್ಲೆಸ್ನೆಸ್ ಇದೆ, ಬಂದಾಗ ಕೋಪ ಬರುತ್ತೆ. ಕೋಪ ಬಂದು ಯಾರಿಗಾರು ಬೈಬೇಕು, ಯಾವ ಕಿರಿಚ್ಕೋಬೇಕು, ಅರಿಚ್ಕೋಬೇಕು ಅಂತ ಅನ್ಸುತ್ತೆ. ಇದೆಲ್ಲ ಯಾಕೆ ಅಂದಾಗ, ಕತ್ತಲಿಗೆ ಒಂದು ಸಂಕೇತ ಅಂದಾಗ ಅಜ್ಞಾನ. ಅಜ್ಞಾನವೇ ಕತ್ತಲಿಗೆ

ಸಂಕೇತ. ಹಾಗಾಗಿ ಈ ಕತ್ತಲು ಅನ್ನುವಂಥದ್ದು, ಈ ಭಯ, ಅಸಹಾಯಕತೆ, ಈ ಒಂದು ರೀತಿಯ ಕ್ರೋಧ, ಇದನ್ನೆಲ್ಲ ಉತ್ಪಾದನೆ ಮಾಡತ್ತಲ್ಲ, ಈ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಕತ್ತಲಲ್ಲೇ ನೆಮ್ಮದಿಯಾಗಿರ್ತಾರೆ, ನೆಮ್ಮದಿಯಾಗಿದ್ಬಿಡಬಹುದು, ಬೆಳಕು ಯಾಕೆ ಹೋಗ್ಬೇಕು ಅಂತ ಅನ್ಸ್ಬಿಡುತ್ತೆ, ಜೀವನವೇ ನಶ್ವರ ಅನ್ನುವಂತಹ ಭಾವ ಕೂಡ ಬಂದ್ಬಿಡುತ್ತೆ ಕತ್ತಲಲ್ಲೇ ಇದ್ರೆ. ಆದ್ರೆ ಈ ಕತ್ತಲಿನಲ್ಲಿರುವಂತಹ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡಾಗ, ಓ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಹಾಗಾದ್ರೆ ಇದರಿಂದ ಹೊರಗೆ ಬರಬೇಕು. ಅದಕ್ಕೆ ಒಬ್ರು ಇಂಗ್ಲಿಷ್ ನಲ್ಲಿ ಪ್ರೋವರ್ಬ್ ಹೇಳ್ತಾರೆ, ಅ ಪ್ರಾಬ್ಲಮ್ ವಿಚ್ ಇಸ್ ವೆಲ್ ಅಂಡರ್ಸ್ಟುಡ್ ಇಸ್ ಹಾಫ್ ಸಾಲ್ವ್ಡ್. ಯಾವ ಸಮಸ್ಯೆಯನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೋತಾರೋ ಅವರಿಗೆ ಪ್ರಾಬ್ಲಮ್ ಅರ್ಧ ಸಾಲ್ವ್ ಆದ ಹಾಗೆ, ಒಂದು ಉತ್ತರ ಸಿಕ್ಕದ ಹಾಗೆ ಅಂತ. ಹಾಗಾಗಿ ಕತ್ತಲಲ್ಲಿ ಇರಬಾರ್ದು ಅನ್ನೋದು ಮೊದಲು ನಮ್ಗೆಲ್ಲರಿಗೂ ಗೊತ್ತಾಗಬೇಕು. ಆಯ್ತು, ಕತ್ತಲಲ್ಲಿ ಇರೋದು ಬೇಡ, ಹಾಗಾದ್ರೆ ಏನ್ ಮಾಡೋಣ? ಈಗ ಕತ್ತಲಿನಿಂದ ಹೊರಗೆ ಬರಬೇಕು ಅಂದ್ರೆ ಏನ್ ಮಾಡೋದು? ಕತ್ತಲನ್ನ ಹೋಗಿಸ್ಬೇಕು. ನಾನೀಗ ಕತ್ತಲಲ್ಲಿ ಇದೀನಿ, ಭಯ ಆಗ್ತಾ ಇದೆ, ಕ್ರೋಧ ಬರ್ತಾ ಇದೆ, ಅಜ್ಞಾನ ಇದೆ, ಆಲಸ್ಯ ಆಗ್ತಾ ಇದೆ, ಇದೆಲ್ಲವೂ ಆಗ್ತಾ ಇದೆಯಲ್ಲ, ಈಗ ಕತ್ತಲಿನಿಂದ ನಾನು ಹೊರಗೆ ಬರಬೇಕು, ಏನ್ ಮಾಡ್ಲಿ ಅಂತ ಅಂದಾಗ, ಕತ್ತಲಿನಿಂದ ನಾನು ಕಸದ ಪರಕೆ ಇಟ್ಕೊಂಡು ದೂಡ್ಲಾ? ಸಾಧ್ಯನಾ? ಆಗೋದಿಲ್ಲ. ಕತ್ತಲು ಹೋಗ್ಲಿ ಅಂತ ಹೇಳ್ಬಿಟ್ಟು ಕತ್ತಲಿನ ಜೊತೆ ಗುದ್ದಾಡ್ಲಾ? ಆಗೋದಿಲ್ಲ. ಕತ್ತಲಿನ ಜೊತೆ ಏನ್ ಮಾಡ್ಲಿ ಹಾಗಿದ್ರೆ? ಪ್ರಾರ್ಥನೆ ಮಾಡಿ, ಕತ್ತಲೆ ಕತ್ತಲೆ ಕತ್ತಲೆ ದಯವಿಟ್ಟು ಹೋಗು ಅಂತ ಪ್ರಾರ್ಥನೆ ಮಾಡ್ಲಾ? ಆಗೋದಿಲ್ಲ. ಕತ್ತಲ ಕಣ್ಣು ಮುಚ್ಕೊಂಡು ಕುತ್ಕೊಂಡು ಧ್ಯಾನ ಮಾಡಿ ಒಳಗಿನ ಒಂದು ಬೆಳಕನ್ನ ನೋಡುವಂತಹ ಪ್ರಯತ್ನ ಮಾಡ್ಲಾ? ಭಯದಲ್ಲಿದ್ದಾಗ ಧ್ಯಾನ ಮಾಡೋದಕ್ಕಾಗಲ್ಲ. ಹಾಗಾದ್ರೆ ಕತ್ತಲನ್ನ ಹೋಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಂದಾಗ, ಒಂದೇ ಸಿಂಪಲ್ ಮಾಡಬೇಕು. ಒಂದು ಜ್ಯೋತಿಯನ್ನ ಹಚ್ಚಬೇಕು, ದೀಪವನ್ನ ಹಚ್ಚಬೇಕು, ಅದು ಮ್ಯಾಚ್ ಸ್ಟಿಕ್, ಯಾವುದೇ ಮೂಲಕ ಆಗ್ಲಿ ಒಂದು ಜ್ಯೋತಿ ಬರಬೇಕು, ಬೆಳಕು ಬರಬೇಕು. ಆ ಬೆಳಕನ್ನ ತಂದ ತಕ್ಷಣ ಅಲ್ಲಿದ್ದಂತಹ ಕತ್ತಲೆ ಹೋಗಿ ಅಲ್ಲಿದ್ದಂತಹದ್ದು ಪ್ರಕಾಶ ಆಗುತ್ತೆ. ಬೆಳಕು ಅಂದ್ರೆ ಏನು ಅರ್ಥ? ಬೆಳಕಿನಲ್ಲಿದ್ದೀರಾ, ನಿಮಗೆ ಯೋಚನೆ ಮಾಡಿ, ನೀವು ಕಂಪ್ಲೀಟ್ ಬೆಳಕಿನಲ್ಲಿದ್ದೀರಿ. ಆಗ ನಿಮ್ಮ ಮನಸ್ಸಿನ ಭಾವ ಹೇಗಿರುತ್ತೆ? ಕಂಫರ್ಟಬಲ್ ಆಗಿರುತ್ತೆ, ಆರಾಮ್. ಹಾ, ಏನೇನ್ ಆಗ್ತಾ ಇದೆ ಸುತ್ತಮುತ್ತ ನನಗೆ ಗೊತ್ತು, ಎಲ್ಲೆಲ್ಲಿಂದ ಏನೇನು ಬರ್ತಾ ಇದೆ ನನಗೆ ಅರಿವಿದೆ, ಒಂದು ಅವೇರ್ನೆಸ್ ಇರುತ್ತೆ. ಸೆಕೆಂಡ್, ಕ್ಲಾರಿಟಿ ಇರುತ್ತೆ, ನಾನು ಎಲ್ಲಿ ಹೋಗಬೇಕು, ಯಾವ ದೃಷ್ಟಿಯಲ್ಲಿ ಇರಬೇಕು, ಯಾವ ಕಡೆ ಹೋದ್ರೆ ನನಗೆ ಸರಿಯಾಗತ್ತೆ, ಯಾವ ಕಡೆ ಹೋದ್ರೆ ನನಗೆ ಆಪತ್ತು ಬರುತ್ತೆ, ಇದೆಲ್ಲವೂ ಕೂಡ ಬೆಳಕಿದ್ದಾಗತ್ತೆ. ಅಷ್ಟೇ ಅಲ್ಲದೆ ಕ್ಲಾರಿಟಿ ಆಫ್ ವಿಷನ್, ನನ್ನ ಜೀವನಕ್ಕೆ ಒಂದು ದೃಷ್ಟಿ ಸಿಗತ್ತೆ. ಇದೆಲ್ಲವೂ ಯಾವುದರಿಂದ ಬರುತ್ತೆ? ಜ್ಞಾನದಿಂದ ಬರುತ್ತೆ. ಹಾಗಾಗಿ ಕತ್ತಲು ಅನ್ನೋದು ಅಜ್ಞಾನವಾದ್ರೆ ಬೆಳಕು ಅನ್ನುವಂಥದ್ದು ಜ್ಞಾನ. ಆ ಕತ್ತಲನ್ನ ಹೋಗಿಸೋದಕ್ಕೆ ಹೇಗೆ ಬೆಳಕೇ ಬೇಕೋ, ಅಜ್ಞಾನವನ್ನ ಹೋಗಿಸ್ಲಿಕ್ಕೆ ಬೇಕಾಗೋದು ಒಂದೇ ಒಂದು ಜ್ಞಾನ. ಹಾಗಾಗಿ ನಾವೆಲ್ಲರೂ ಕೂಡ ಬೇರೆ ಬೇರೆ ಶಾಲೆಗಳಲ್ಲಿ ಕಲಿತಾ ಇರೋರು, ಏನಕ್ಕಾಗಿ ನಾವು ಹಾತೊರಿತಾ ಇದ್ದೀವಿ ಅಂದಾಗ, ನಮ್ಮಲ್ಲಿ ಹೃದಯದಲ್ಲಿ ಇರುವಂತಹ ಕತ್ತಲೆಯನ್ನ ಹೋಗಿಸಿ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋದು ಅಂತದ್ದು ಮುಖ್ಯ. ಅದನ್ನ ಹೇಳ್ತಾ ಇದ್ರೆ, ಅಜ್ಞಾನವೇ ಅಂಧಕಾರ, ಸುಜ್ಞಾನವೇ ಬೆಳಕು. ತುಂಬಾ ಒಳ್ಳೆಯ ಮಾತು. ಈ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಫೆಸ್ಟಿವಲ್ಸ್ ಗಳು ಕೂಡ, ನಮ್ಮ ಎಲ್ಲ ಹಬ್ಬಗಳು ಕೂಡ ಈ ಒಂದು ಕತ್ತಲಿನಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗೋದೆ. ನಿಮ್ಗೆ ಅನ್ನಿಸ್ತಾ ಇಲ್ವಲ್ಲ, ದೀಪಾವಳಿ ಮಾತ್ರ ಹಾಗಲ್ವಾ ಅಂತ? ಇಲ್ಲ, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋದು, ಎಲ್ಲರಿಗೂ ಗೊತ್ತಿರುವಂತ ಒಂದು ವೇದ ಮಂತ್ರ ಯಾವುದು ಅಂತಂದಾಗ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಈ ಮೂರು ಸಾಲನ್ನ ನೋಡಿ, ಕತ್ತಲಿಂದ ಬೆಳಕಿನಡೆಗೆ ಅಂತ ಇವತ್ತು ನನಗೆ ಕೊಟ್ಟುವಂತ ಟಾಪಿಕ್ ಯಾವುದಂದ್ರೆ ಮಧ್ಯದ್ದು ಏನು, ತಮಸೋಮ ಜ್ಯೋತಿರ್ಗಮಯ, ತಮಸ್ಸಿನಿಂದ ಜ್ಯೋತಿಯ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ. ಅದರ ಮೊದಲನೇದೇನು, ಅಸತೋಮ ಸದ್ಗಮಯ, ಅಸತ್ಯದಿಂದ ಸತ್ಯದ ಕಡೆಗೆ. ಯಾವುದು ಸರಿಯಲ್ಲವೋ ಅದನ್ನ ಬಿಟ್ಟು ಸರಿಯ ಮಾರ್ಗದ ಕಡೆಗೆ ನಡೆಯೋದು ಮೊದಲನೇ ಹೆಜ್ಜೆ ಆದ್ರೆ, ಎರಡನೇದು ಕತ್ತಲಿನಿಂದ ಬೆಳಕಿನೆಡೆಗೆ, ಮೂರನೇದು ಮೃತ್ಯೋರ್ಮ ಅಮೃತಂಗಮಯ ಅಂದ್ರೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ. ಯಾವುದು ಸಾವು ಅಂತಂದಿದೆವೋ ಆ ಸಾವನ್ನ ಮೀರಿದಂತಹ ಒಂದು ತತ್ವವನ್ನ ಅರ್ಥ ಮಾಡ್ಕೊಳ್ಳೋ ಕಡೆಗೆ ಹೋಗುವಂತಹ ದೃಷ್ಟಿಯಿಂದ ಪ್ರತಿಯೊಂದು ಹಬ್ಬವೂ ಕೂಡ ನಡೀತಾ ಇದೆ, ಪ್ರತಿಯೊಂದು ಆಚರಣೆಗಳು ಕೂಡ ಹೀಗೆ, ಪ್ರತಿಯೊಂದು ಸಂಪ್ರದಾಯ ಸಂಸ್ಕೃತಿ ನಮ್ಮ ಭಾರತದಲ್ಲಿರೋದು ಇದಕ್ಕಾಗೆ. ಆದರೆ ಇದು ನಮ್ಮಂತ ಶಾಲಾ ಮಕ್ಕಳುಗಳಿಗೆ ಯಾವ ರೀತಿ ಉಪಯುಕ್ತವಾಗಬಹುದು, ಯಾವ ರೀತಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಅಂದಾಗ, ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇವತ್ತು ನಾನು ದೀಪಾವಳಿಯಲ್ಲಿ ನಿಮಗೆ ಗೊತ್ತಿರುವಂತಹ ಕಥೆಗಳನ್ನೇ ಅದನ್ನ ಜೀವನಕ್ಕೆ ಹೊಂದಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಾವು ನಮ್ಗೆ ಆಗ್ಲೇ ನೋಡಿದ ಹಾಗೆ ಈ ದೀಪಾವಳಿ ಅನ್ನುವಂಥದ್ದು ಐದು ದಿನದ ಹಬ್ಬ ಆಗಿರೋದ್ರಿಂದ, ಮೊಟ್ಟ ಮೊದಲ ದಿನ ಯಾವುದು ಅಂದಾಗ ಧನ್ತೆರಾಸ್ ಅಂತ ನಾವೆಲ್ಲರೂ ಕೂಡ ಓದಿದ್ದೀವಿ, ಕೇಳಿದ್ದೀವಿ. ಅದರ ಜೊತೆಗೆ ನಾವು ಸ್ಟೇಟಸ್ ಅಲ್ಲಿ ಕೂಡ ವಾಟ್ಸ್ಆಪ್ನ ಸ್ಟೇಟಸ್ ನಲ್ಲಿ, ಫೇಸ್ಬುಕ್ ನಲ್ಲಿ ಎಲ್ಲ ಕಡೆ ನಾವು ಸರಿ ಹಾಕೊಂಡಿರ್ತೀವಿ ನಾಲ್ಕೈದು ದಿನದ ಹಿಂದೆ. ಏನು ಅಂದಾಗ ಹಲವಾರು ದಿನ ಧನ್ತೆರಾಸ್ ಅಂತ ಅಂದಾಗ ಅವತ್ತು ಧನ ಬಂದು ಸೇರುವಂತಹ ದಿನ ಅಂತ ಅನ್ಕೊಂಡಿದ್ದಾರೆ. ಖಂಡಿತ ಹೌದು, ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ, ತಪ್ಪಿಲ್ಲ. ಆದರೆ ಅದರ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಅದರ ಹಿನ್ನೆಲೆಯಾದಂತಹ ಒಂದು ಕಥೆಯನ್ನ ನೋಡೋಣ. ನಮ್ಗೆಲ್ಲರಿಗೂ ಗೊತ್ತಿರೋಗೆ, ಒಂದಾನೊಂದು ಕಾಲದಲ್ಲಿ, ಎಷ್ಟು ಹಿಂದೆ ಅಂತ ಹೇಳಕ್ಕಾಗದಲ್ಲಷ್ಟು ಹಿಂದಿನ ಕಾಲದಲ್ಲಿ, ದೇವತೆಗಳು ಮತ್ತು ಅಸುರರು ಅವರಿಗೆ ಒಂದು ಅಮೂಲ್ಯವಾದಂತಹ ರತ್ನ ಯಾವುದು ಅಂತಂದಾಗ ಅಮೃತ. ಆ ಅಮೃತ ಅನ್ನುವಂಥದ್ದು ಬೇಕಾಗಿದೆ. ಆ ಅಮೃತವನ್ನ ಪಡೆಯೋದಕ್ಕೆ ಇಬ್ಬರೂ ಕೂಡ ಪ್ರಯತ್ನವನ್ನ ಮಾಡ್ತಿದ್ದಾರೆ, ದೇವತೆಗಳು ರಾಕ್ಷಸರು ಇಬ್ಬರೂ ಪ್ರಯತ್ನ ಮಾಡ್ತಿದ್ದಾರೆ, ಆದ್ರೆ ಎಲ್ಲೂ ಸಿಕ್ಕಲಿಲ್ಲ. ಆಮೇಲೆ ಗೊತ್ತಾಯಿತು ಅದು ಒಂದು ಸಾಗರದಲ್ಲಿದೆ, ಸಮುದ್ರದಲ್ಲಿ ಇದೆ. ಸಮುದ್ರದಲ್ಲಿರೋದನ್ನ ತೆಗೆಯೋದು ಹೇಗೆ ಅಂತಂದಾಗ, ಮಂಥನ ಮಾಡಬೇಕು,

ಮಂಥನ ಮಾಡೋದು ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಹೇಗೆ ಮೊಸರನ್ನ ಕಡಿತಾ ಕಡಿತಾ ಕಡಿತಾ ಅಲ್ಲೇ ಇರುವಂತಹ ಬೆಣ್ಣೆ ಹೊರಗೆ ಬರುತ್ತೋ, ಹಾಗೆ ಸಮುದ್ರವನ್ನ ಕಡಿಬೇಕು, ಸಮುದ್ರವನ್ನ ಮಂಥನ ಮಾಡಬೇಕು. ಮಂಥನ ಮಾಡಿದಾಗ ಆ ಸಮುದ್ರದ ಆಳದಲ್ಲಿರುವಂತಹ ಅನರ್ಘ್ಯವಾದಂತಹ ವಸ್ತುಗಳೆಲ್ಲವೂ ಕೂಡ ಹೊರಗೆ ಬರುತ್ತೆ. ಹಾಗಾಗಿ ಅಲ್ಲಿ ಮಂಥನ ಮಾಡೋಣ ಅಂತ. ಅದಕ್ಕೆ ಸಮುದ್ರದ ಹೆಸರೇ ರತ್ನಾಕರ ಅಂತ. ಅಂದ್ರೆ ನಮಗೆ ಯಾವ್ಯಾವುದು ವ್ಯಾಲ್ಯೂಯಬಲ್, ಯಾವ್ಯಾವುದು ಮೌಲ್ಯಯುತವಾಗಿದೆಯೋ ಅದೆಲ್ಲವೂ ಕೂಡ ಸಮುದ್ರದಲ್ಲಿ ಸಿಗತ್ತೆ. ಹಾಗಾಗಿ ಅದನ್ನ ಮಂಥನ ಮಾಡೋಣ ಅಂತ ಹೇಳಿ ಇಬ್ರು ಒಂದು ಟ್ರೀಟಿ ಮಾಡಿಕೊಂಡು, ಒಪ್ಪಂದ ಮಾಡಿಕೊಂಡು ಇಬ್ಬರೂ ಕೂಡ ವರ್ಕ್ ಮಾಡೋಣ ಅಂತಾರೆ. ಹಾಗಾಗಿ ಒಂದು ಮಂದಾರ ಪರ್ವತವನ್ನ ತಂದು ಅದನ್ನ ಮತ್ತನಾಗಿ ಮಾಡಿ ವಾಸುಕಿ ನಾಗನನ್ನ ಕರೆದು ಅವನನ್ನ ಹಗ್ಗವನ್ನಾಗಿ ಮಾಡಿ, ಒಂದು ಕಡೆ ಅಸುರರು ಒಂದು ಕಡೆ ದೈವತೆಗಳು ಇಬ್ಬರು ಕೂಡ ಆ ಮಂಥನವನ್ನ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ. ದಿನಗಳು ಕಳೆದುವು, ವಾರಗಳು ಕಳೆದುವು, ತಿಂಗಳುಗಳು ಕಳೆದುವು, ಏನೂ ಬರ್ತಾ ಇಲ್ಲ. ಆದರೆ ಯಾವ ಉದ್ದೇಶಕ್ಕಾಗಿ ಬಂದಿದಾರೋ ಅವ್ರು ಬಿಡಬಾರದು ಅಂತ ಹೇಳಿ ಮತ್ತೆ ಮಾಡ್ತಾ ಇದ್ದಾರೆ. ಆಗ ಇವ್ರಿಗೆ ಅನ್ನಿಸ್ತು ಅಸುರರಿಗೆ, ನಮಗೆ ಬಾಲದ ಕಡೆ ಇದೆಯಲ್ಲ, ದೇವತೆಗಳು ಮಾತ್ರ ಮುಖದ ಕಡೆ ಇಟ್ಕೊಂಡಿದ್ದಾರೆ, ಸರ್ಪದ ಮುಖದ ಕಡೆಗೆ. ಹಾಗಾಗಿ ಅವ್ರು ಯಾಕೆ ಮುಖದ ಕಡೆ ಇರಬೇಕು, ನಾವ್ಯಾಕೆ ಬಾಲದ ಕಡೆ ಇರಬೇಕು, ನಾವೇ ಹಾಗಾದ್ರೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ ದೇವತೆಗಳ ಕೇಳೋದು, ನಾವು ಮುಂದೆ ಹೋಗಬೇಕು, ನಾವು ಮುಖದ ಹತ್ರ ಇರ್ತೀವಿ, ನೀವೇ ಬಾಲ ಇಟ್ಕೊಳ್ಳಿ ಅಂತಂದ್ರು. ದೇವತೆಗಳಂದ್ರು ಆಯ್ತು ನಿಮ್ ಇಷ್ಟ ಅಂತ ಹೇಳಿದ್ರು, ಬಿಟ್ಕೊಟ್ರು. ಹಾಗೆ ಮತ್ತೆ ಮಾಡಿದ್ರು, ದಿನ ವಾರ ತಿಂಗಳು ಕಲಿತು. ಹಾಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಏನಾಯ್ತು ಅಂತನಾಗ ಮೊಟ್ಟ ಮೊದಲು ಸುಸ್ತಾಯ್ತು ವಾಸುಕಿಗೆ. ವಾಸುಕಿ ಅಷ್ಟು ದಿನದಿಂದ ಕಷ್ಟಪಟ್ಟಿದ್ದಂತಹ ಕಷ್ಟ ಹೃದಯಾಂತರಾಳದಲ್ಲಿ ದೇಹದಿಂದ ಒಳಗಿಂದ ಹಾಲಾಹಲವಾಗಿ ಭಗ್ ಅಂತ ಹೊರಗೆ ಬಂತು ಬಾಯಿಂದ. ಬಾಯಿ ಮುಂದೆ ಯಾರಿದ್ರು ಇವಾಗ? ಅಸುರರಿದ್ರು. ಅವರೆಲ್ಲರೂ ಕೂಡ ನಾಶವಾಗ್ತಾ ಇದ್ದಾರೆ. ಹಾಗಂತ ಇಬ್ಬರು ಒಪ್ಪಂದಕ್ಕೆ ಬಂದಿದ್ರಲ್ಲ, ಈಗ ಹಾಲಾಹಲ ಬಂದ್ಬಿಟ್ಟಿದೆ, ಯಾರು ತಗೊಳ್ಳೋದು ಅಂತಂದಾಗ ಶಿವನನ್ನ ಬೇಡಿದ್ರು. ಶಿವ ಭೋಲಾಶಂಕರನಂತೆ ಬಂದು ಆ ವಿಷವನ್ನ ತಗೊಂಡು ವಿಷಕಂಠನಾಗಿ ಹೋದ ಅಂತ ಕಥೆ. ಆದ್ರೆ ಅಲ್ಲಿಗೆ ನಿಲ್ಲ, ಅದಾದ್ರೆ ಮತ್ತೆ ಮಂಥನವನ್ನ ಮಾಡಿದ್ರು ಮಾಡಿದ್ರು ಮಾಡಿದ್ರು ಹಲವಾರು ಅನರ್ಘ್ಯ ವಸ್ತುಗಳು ಬರ್ತಾ ಕೆಲವು ವಸ್ತುಗಳ ನಂತರ ಒಬ್ಬ ದಿವ್ಯವಾದಂತಹ ಪ್ರಕಾಶಮಾನವಾದಂತಹ ಒಬ್ಬ ವ್ಯಕ್ತಿ, ದಿವ್ಯ ವ್ಯಕ್ತಿ ಬಂದ. ನೋಡ್ತಾರೆ ಬೆಳಗ್ತಾ ಇದ್ದಾನೆ, ಕೈನಲ್ಲಿ ಅಮೃತ ಕಳಶ. ಇವ್ರು ಯಾವುದಕ್ಕಾಗಿ ಕಾದಿದ್ರು, ಆ ಅಮೃತ ಕಳಶವನ್ನ ಕೈನಲ್ಲಿ ಹಿಡಿದು ಬರ್ತಾ ಇದ್ದಾನೆ ಆ ಒಂದು ಕಮಂಡಲುವಿನಲ್ಲಿ. ಹಾಗೆ ಇನ್ನೊಂದು ಕೈನಲ್ಲಿ ಏನಿದೆ ಅಂತಂದಾಗ ಒಂದಷ್ಟು ಸಸ್ಯ ಮೂಲಿಕೆಗಳು ಇದೆಲ್ಲವನ್ನು ಹಿಡ್ಕೊಂಡು ಬಂದಿದ್ದಾನೆ. ಯಾರಪ್ಪ ಇಂಥ ಅದ್ಭುತವಾದಂತಹ ವ್ಯಕ್ತಿ ಅಂತಂದಾಗ ಅಲ್ಲಿ ಬರುವಂಥದ್ದು ಧನ್ವಂತರಿ ಅಂತ. ಧನ್ವಂತರಿ ಅಂತ ಆ ಧನ್ವಂತರಿ ಈ ಅಮೃತ ಕಳಶವನ್ನು ತಂದ ದಿನ ಧನ್ತೆರಾಸ್. ನಾವೆಲ್ಲರೂ ಕೂಡ ಏನ್ಕೊಂಡಿದೀವಿ, ಧನ್ತೆರಾಸ್ ಅಂದ್ರೆ ಧನ ಬರುವಂತಹ ದಿನ ಅಂತ. ಆದ್ರೆ ನಿಜವಾಗಿ ನೋಡಿದಾಗ ಧನ್ತೆರಾಸ್ ಅಂದ್ರೆ ಧನ್ವಂತರಿ ಅಮೃತ ಕಲಶವನ್ನ ಹಿಡಿದು ಬಂದಂತಹ ದಿನ. ಆದ್ರಿಂದಲೇ ಧನ ಅನ್ನುವಂಥದ್ದು ಸಂಪತ್ತು, ಭಾಗ್ಯ. ಆದ್ರೆ ನಮ್ಮ ಭಾರತೀಯರನ್ನ ಕೇಳಿ, ಮಕ್ಕಳನ್ನ ಕೇಳಿ, ಯಾವುದು ಅತಿ ಮುಖ್ಯವಾದ ಭಾಗ್ಯ ಅಂದಾಗ ಆರೋಗ್ಯವೇ ಭಾಗ್ಯ. ಯೋಚನೆ ಮಾಡಿ, ನಿಮ್ಗೆ ಅದ್ಭುತವಾದಂತ ಎಷ್ಟೆಷ್ಟು ಬೇಕೋ ಸಂಪತ್ತನ್ನ ಕೊಡ್ತೀವಿ, ಆದ್ರೆ ICU ಅಲ್ಲಿ ಇರ್ಬೇಕು ಅಂದ್ರೆ ಏನ ಹೇಗಿರುತ್ತೆ ಜೀವನ? ICU ಅಲ್ಲಿ ಬಿದ್ದಿರ್ಬೇಕು. ನಿಮ್ದು ಜಮೀನ್ ಇದೆ, ನಿಮ್ಗೆ ದೊಡ್ಡ ದೊಡ್ಡ ಬಂಗ್ಲೆ ಇದೆ, ನಿಮ್ಗೆ ದೊಡ್ಡ ದೊಡ್ಡ ಕಾರು ಇದೆ, ಎಲ್ಲವೂ ಇದೆ. ಆದ್ರೆ ನೀವು ICUನಲ್ಲೋ ಪೇಷಂಟ್ ಆಗಿ, ಬೆಡ್ ಪೇಷಂಟ್ ಆಗಿದ್ರೆ ಹೇಗಿರುತ್ತೆ? ಹಾಗಾಗಿ ಮೊಟ್ಟ ಮೊದಲು ಮುಖ್ಯವಾಗಿ ಈ ದೀಪಾವಳಿಯಲ್ಲಿ ಕಲಿಬೇಕಾದಂಥದ್ದು ಆರೋಗ್ಯವೇ ಭಾಗ್ಯ. ನಮ್ಮ ಜೀವನ ಏನಾಗಿರ್ಬೇಕು? ಆರೋಗ್ಯ ಭಾಗ್ಯ ಬರಲಿ ಅಂತ ಹೇಳಿ ಪರಮಾರ್ಥನನ್ನ ಪ್ರಾರ್ಥನೆ ಮಾಡೋದು ಒಂದ್ ಕಡೆ, ಆದ್ರೆ ಅದ್ರ ಕಡೆಗೆ ನಾವು ನಡಿಬೇಕು. ಯೋಗವನ್ನ ಮಾಡುವಂಥದ್ದು, ವ್ಯಾಯಾಮವನ್ನ ಮಾಡುವಂಥದ್ದು, ಆಟವನ್ನ ಆಡುವಂಥದ್ದು, ನಮ್ಮ ಜೀವನ ಶೈಲಿಯಲ್ಲಿ ಏನನ್ನ ತಿಂತೀವಿ, ಎಷ್ಟನ್ನ ತಿಂತೀವಿ, ಯಾವಾಗ ತಿಂತೀವಿ, ಆಹಾರ ವಿಹಾರ ವಿಚಾರ ಈ ಮೂರನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಮಾಡಿದಾಗ ಧನ್ತೆರಾಸ್ ಅನ್ನುವಂಥದ್ರ ಹಬ್ಬದ ಒಂದು ಸಾರ್ಥಕತೆ ಆಗುತ್ತೆ. ಆಗ ನಾವು ಆರೋಗ್ಯದಿಂದ ಇದ್ದು ನಮ್ಮ ಆಹಾರ ವಿಹಾರ ವಿಚಾರ ಚೆನ್ನಾಗಿದ್ದಾಗ ನಿಜವಾದ ಅದು ನಮಗೆ ಬೇಕಾಗಿರುವಂತಹ ಧನವೂ ಕೂಡ ನಮ್ಮ ಜೀವನಕ್ಕೆ ಬರುತ್ತೆ. ಹಾಗಾಗಿ ಮೊಟ್ಟ ಮೊದಲ ಧನ್ತೆರಾಸ್ ಕಥೆಯಿಂದ ಕಲಿಬೇಕಾದಂಥದ್ದೇನು? ಆರೋಗ್ಯವನ್ನ ಸಂಪಾದಿಸೋಣ. ಆರೋಗ್ಯವನ್ನ ಸಂಪಾದಿಸಿ ಆ ಆರೋಗ್ಯವನ್ನ ಧನಾರ್ಜನೆಯನ್ನ ಮಾಡೋಣ. ಆ ಧನಾರ್ಜನೆ ಧರ್ಮದ ರೀತಿಯಲ್ಲಿದ್ದು ಬೇರೆಯವ್ರಿಗೆ ದಾನ ಮಾಡುವಂಥದ್ದಾಗಲಿ. ಇದು ಮೊಟ್ಟ ಮೊದಲ ದಿನದ ಧನ್ತೆರಾಸ್ ಕಥೆ. ಅವತ್ತದೆಲ್ಲ ಮುಗೀತು. ನೆಕ್ಸ್ಟ್ ದಿನ ನಾವೇನ ಆಚರಿಸಿದ್ವಿ ಅಂತಂದಾಗ ನರಕ ಚತುರ್ದಶಿ. ನರಕ ಚತುರ್ದಶಿಯನ್ನ ಆಚರಿಸಿದ್ವಿ. ನರಕ ಚತುರ್ದಶಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಕತೆ ಏನು ಅಂತಂದಾಗ, ನರಕಾಸುರ ಅನ್ನುವಂತಹ ಒಬ್ಬ ಮಹಾ ಅಸುರ ರಾಕ್ಷಸ ಇದ್ದ. ಅವನು ಇಡೀ ಭೂಮಂಡಲವನ್ನ ಆಡ್ತಾ ಇದ್ದ, ಆಯ್ತು ಆಳ್ಕೊಳ್ಳಿ ಅಂತಿದ್ದು. ಆದರೆ ಅವನಿಗೆ ಆ ಅಧಿಕಾರದ ಬಗ್ಗೆ ಎಷ್ಟರ ಮಟ್ಟಿಗೆ ಮೋಹ, ಎಷ್ಟರ ಮಟ್ಟಿಗೆ ದಾಹ ಬಂತು ಅಂದ್ರೆ, ಇವತ್ತಿನ ನಾವು ಪೊಲಿಟಿಷಿಯನ್ಸ್ ನೋಡ್ತೀವಲ್ಲ, ನನಗ್ ಬೇಕು ಪವರ್, ನನಗ್ ಬೇಕು ಪವರ್ ಅಂತ, ಅದರ ನೂರರಷ್ಟು ಆಸೆ, ಅದರ ನೂರರಷ್ಟು ಮಹತ್ವಾಕಾಂಕ್ಷೆ. ನಾನು ಈ ಭೂಮಿಯನ್ನಷ್ಟೇ ಅಲ್ಲ, ಪಾತಾಳವನ್ನು ಆಳಬೇಕು, ದೇವಲೋಕವನ್ನು ಆಳ್ಬೇಕು ಅಂತ ಹೇಳಿ, ಮೂರು ಲೋಕವನ್ನು ಆಳಬೇಕು ಅಂತ ಹೇಳಿ ಮಹತ್ವಾಕಾಂಕ್ಷೆಯಿಂದ ಹಲವಾರು ಕಡೆಯಿಂದ ಪ್ರಯತ್ನವನ್ನು ಮಾಡ್ತಿದ್ದ. ಹೋಗಿ ದೇವತೆಗಳ ವಿರುದ್ಧ ಫೈಟ್ ಮಾಡುವಂಥದ್ದು, ಎಲ್ಲರನ್ನು ಹಿಂಸೆ ಮಾಡುವಂಥದ್ದು, ಭೂಮಿಯಲ್ಲಿರುವಂತಹ ಜನರನ್ನ ನರಳಿಸುವಂಥದ್ದು. ಹಾಗೆ ಅಲ್ಲಿ ಹೋದಾಗ 16,000 ಜನ ಮಹಿಳೆಯರನ್ನ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ಹೇಳಿ ಎಲ್ಲರನ್ನು ಕಿಡ್ನಾಪ್ ಮಾಡ್ಕೊಂಡ್ಬಂದು ತನ್ನ ಒಂದು ಕಾರಾಗೃಹದಲ್ಲಿಟ್ಟು ಅವ್ರನ್ನ ಭೋಗಿಸೋದಕ್ಕೆ ಶುರು ಮಾಡಿದ್ದ.

ಇದನ್ನೆಲ್ಲ ನೋಡ್ತಾ ಇದ್ದಾಗ ಎಲ್ರು ಅನ್ಕೋತಿದ್ರು, ಅಯ್ಯೋ ಏನಪ್ಪ ಕಾಲ ಬಂತು ಹೀಗೆ ಒಬ್ರು. ಇವತ್ತು ನಾವೇ ನೋಡಿ ಯೋಚನೆ ಮಾಡಿ, ಒಂದು ಹೆಣ್ಣಿಗೆ ಯಾರಿಗಾರು ಅನ್ಯಾಯ ಆದ್ರೆ ಅಯ್ಯೋ ಎಂಥ ಕಾಲ ಬಂತಿದ್ದೀವಿ. 16,000 ಹೆಣ್ಣನ್ನ ಕರ್ಕೊಂಡು ಹೋಗೋದ್ರ ಜೊತೆಗೆ ಹೋಗ್ತಾ ಇದ್ದಾಗ ಅದಿತಿ ಅಂತ ಒಬ್ಬ ಮಹಾಮಾತೆ ಇದ್ಲು, ಅವಳ ಕಿವಿಯಲ್ಲಿ ಅದ್ಭುತವಾದಂತಹ ಓಲೆಗಳು ಹೊಳಿತಾ ಇದ್ವು. ಅದನ್ನ ನೋಡಿ ಕಿವಿಯಿಂದ ಕಿತ್ಕೊಂಡು ನನಗೂ ಬೇಕು ಚೆನ್ನಾಗಿರೋದೆಲ್ಲವೂ ಅಂತ ಹೇಳಿ ಹೊರಟ. ಯಾವ್ಯಾವ್ದು ಜಗತ್ನಲ್ಲಿ ಚೆನ್ನಾಗಿದೆಯೋ ಅದೆಲ್ಲವೂ ನನ್ನದಿರಬೇಕು ಅಂತ. ಇದೇ ರೀತಿ ನಮಗೆ ಗೊತ್ತಿರೋ ಹಾಗೆ ಹಿಟ್ಲರ್ ಕೂಡ ಇದ್ದಿದ್ದು. ಹಿಟ್ಲರ್ ಏನು ಜಗತ್ತಿನಲ್ಲಿರುವಂತಹ ಒಳ್ಳೊಳ್ಳೆದೆಲ್ಲವೂ ಕೂಡ ನನ್ನ ಹತ್ರ ಇರಬೇಕು ಅಂತ ಅವನು ಯಾವ ರೀತಿ ಮಾಡಿದ್ನೋ, ಹಾಗೆ ಅಸುರನಾಗಿದ್ದಂತಹ ನರಕಾಸುರ ಕೂಡ ಎಲ್ಲವನ್ನ ತಗೊಂಡು ನನ್ನ ಹತ್ರ ಇರಬೇಕು ನನ್ನ ಹತ್ರ ಇರಬೇಕು ಅಂತ ಹೇಳಿ ಪ್ರಾಗ್ ಜ್ಯೋತಿಷ ನಗರ ಅನ್ನೋ ಒಂದು ಕಡೆ ಇದ್ದ. ಇದೆಲ್ಲವೂ ಆಗಿ ಕಿವಿಯೆಲ್ಲ ಕಿತ್ಕೊಂಡು ಹೋಗಿ ರಕ್ತ ಬರುವಂತಹ ಸಂದರ್ಭದಲ್ಲಿ ಅವಳು ಅದಿದೇವಿ ಹೋಗಿ ಸತ್ಯಭಾಮಿ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ. ನೋಡಮ್ಮ ಈ ರೀತಿಯಾಗೋ ಇದೆ ಜಗತ್ತು, ಏನ್ ಮಾಡೋದು ಅಂತ. ಸತ್ಯಭಾಮೆ ನೋಡಿ ನೊಂದು ಬೆಂದು ಕೃಷ್ಣನ ಕಡೆ ಒಂದ್ಸರಿ ನೋಡ್ತಾಳೆ. ಕೃಷ್ಣನ ಕಡೆ ನೋಡಿದ ತಕ್ಷಣ ಕೃಷ್ಣ ಅಂತಾರೆ, ನೀನು ಹಲವಾರು ದಿನದಿಂದ ಬಯಸ್ತಾ ಇದ್ದೀಯಲ್ಲ, ನೀನು ಕೂಡ ಬಂದು ಯುದ್ಧ ಸಮರದಲ್ಲಿ ನಿಲ್ಲಬೇಕು ಅಂತ, ಬಾ ಹೋಗೋಣ ಅಂತ ಹೇಳಿ ಕೃಷ್ಣ ಮತ್ತು ಸತ್ಯಭಾಮೆ ಗರುಡನ ಏರಿ ಪ್ರಾಗ್ಜ್ಯೋತಿಷ ನಗರಕ್ಕೆ ಹೊರಡುತ್ತಾರೆ. ನಮ್ಗೆ ಇಲ್ಲಿ ಗೊತ್ತಾಗತ್ತೆ, ಹೆಣ್ಣು ಮಕ್ಕಳು ಅಂದ್ರೆ ನಮ್ಮ ದೇಶದಲ್ಲಿ ಬರೀ ಯಾವತ್ತು ಕೂಡ ಅಡಿಗೆ ಮನೆಗೆ ಸೀಮಿತರಾಗಿಲ್ಲದೆ, ಬರೀ ಒಗ್ಗರಣೆ ಹಾಕೋದಕ್ಕೆ ಸೀಮಿತರಾಗಿಲ್ಲದೆ, ಒಂದು ಸಂಗ್ರಾಮ ಅಂತ ಬಂದ್ರೆ ಮುಂದೆ ನಿಲ್ತಾ ಇದ್ರು. ನಮ್ಗೆ ಈಗ ಕೂಡ ರೀಸೆಂಟ್ ಆಗಿ ಗೊತ್ತಿದೆ, ಆಪರೇಷನ್ ಸಿಂಧೂರ್ ಆದಾಗ ಅದರದನ್ನೆಲ್ಲ ಬ್ರೀಫಿಂಗ್ ಮಾಡಕ್ ನಮ್ಗೆ ಯಾರು ಬಂದಿದ್ದು, ಹೆಣ್ಮಕ್ಳು ಬಂದ್ರು, ಹೆಣ್ಮಕ್ಳು ಸೈನ್ಯದಲ್ಲಿದ್ದಾರೆ. ಆ ರೀತಿಯಲ್ಲಿ ಸತ್ಯಭಾಮೆ ಮತ್ತು ಕೃಷ್ಣ ಗರುಡನ ಏರಿ ಹೋಗ್ತಾರೆ. ಆದರೆ ನರಕಾಸುರನಿಗೆ ಒಂದು ವರ ಇದ್ದಿದ್ದೇನಂತ ಅಂದ್ರೆ, ಅವನು ಯಾರ ಹತ್ರನೂ ಸಾಯಬಾರದು, ಭೂದೇವಿ ಹತ್ರನೇ ಸಾಯ್ಬೇಕು, ತನ್ನ ತಾಯಿ ಹತ್ರನೇ ಸಾಯ್ಬೇಕು ಅಂತ. ಹಾಗಾಗಿ ಕೃಷ್ಣ ಬರ್ತಿದ್ದ ನೋಡಿ, ಏ ಕೃಷ್ಣ ನನಗೇನ್ ಮಾಡಕ್ ಸಾಧ್ಯ, ಏನೋ ಮಾಡೋದಕ್ಕಾಗಲ್ಲ, ಅವನ ಒಂದು ಸರ್ವೆಂಟ್ನ ಇದ್ದ, ಸೇವಕ ಇದ್ದ ಮುರ ಅಂತ, ಅವನ್ನ ಕಳಿಸ್ಬಿಟ್ಟು ಹೋಗು ಫೈಟ್ ಮಾಡು ಅಂದ. ಮುರ ಬಂದ ಫೈಟ್ ಮಾಡಕ್ ನಿಂತ, ಕೃಷ್ಣನ ಮುಂದೆ ನಿಲ್ಲೋದಕ್ಕೆ ಸಾಧ್ಯವೇ? ಕೃಷ್ಣ ಒಂದೇ ಸರಿ ಹೊಡೆದು ಸಾಯಿಸ್ದ. ಆಮೇಲೆ ನರಕಾಸುರನೇ ಬಂದ. ಹಲವಾರು ದಿನಗಳ ಕಾಲ ಯುದ್ಧ ನಡೀತಾ ಇದೆ, ಸತ್ಯಭಾಮೆ ಫೈಟ್ ಮಾಡ್ತಾ ಇದ್ದಾಳೆ, ಆದ್ರೆ ನೂರಕ್ಕೆ ನೂರು ಮನ್ಸು ಕೊಡ್ತಾ ಇಲ್ಲ. ಒಂದು ರೀತಿಯ ಮಾತೃವಾತ್ಸಲ್ಯ ಅವಳಲ್ಲಿ ಕಾಣ್ತಾ ಇದೆ, ಯಾಕಂದ್ರೆ ಅವಳು ಭೂದೇವಿಯ ಒಂದು ಅವತಾರವೇ ಅಂತ ಹೇಳಿ, ಒಂದು ರೀತಿಯ ಮಾತೃವಾತ್ಸಲ್ಯ ಇರೋದ್ರಿಂದ ಅವನ್ ಕೆಟ್ಟವನು ಅಂತ ಆದ್ರೂ ಕೂಡ ಯಾಕೋ ಮನಃಪೂರ್ವಕ ಆಡ್ತಾ ಇಲ್ಲ, ಮನಃಪೂರ್ವಕವಾಗಿ ಯುದ್ಧ ಮಾಡ್ತಾ ಇಲ್ಲ, ಮನಃಪೂರ್ವಕ ಅವನು ಸಂಹಾರ ಮಾಡ್ತಾ ಇಲ್ಲ. ನೋಡ್ತಾ ಇದ್ದಾನೆ, ದಿನಗಳು ಕಳೀತಾ ಇದೆ, ವಾರಗಳು ಕಳೀತಾ ಇದೆ. ಕೃಷ್ಣ ಅನ್ಸೆ ನೋಡ್ತಾನೆ, ಯಾಕೆ ಹೀಗ್ ಮಾಡ್ತಿದ್ದಾಳೆ, ಯಾಕಂದ್ರೆ ವರ ತಗೊಂಡ್ರಿಂದ ಕೃಷ್ಣ ಸಾಯಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಸರಿ ಒಂದು ಬಾಣ ಬರುತ್ತೆ, ಕೃಷ್ಣನ ಮೇಲೆ ಬೀಳತ್ತೆ, ಕೃಷ್ಣ ಮೂರ್ಛೆ ತಪ್ಪಿ ಬಿದ್ದುಬಿಡ್ತಾನೆ. ಸತ್ಯಭಾಮೆ ನೋಡ್ತಾನೆ, ಹೀಗೂ ಉಂಟಾ, ಕೃಷ್ಣನಂತ ಕೃಷ್ಣ ಜಗದೋದ್ಧಾರಕ ಬೀಳೋದುಂಟ ಅಂತ ಹೇಳಿ ತನ್ನ ಪತಿಗೆ ಆಗಿದ್ದು ನೋಡಿ ಆಕ್ರೋಶದಿಂದ ಒಂದು ಹೊಡೆತ ಕೊಡ್ತಾಳೆ. ನರಕಾಸುರನ ಸಂಹಾರ ಆಗತ್ತೆ. ಸಂಹಾರ ಆಯ್ತು ಅಂತ ಈ ಕಡೆ ತಿರುಗಿ ನೋಡಿದ್ರೆ ಕೃಷ್ಣ ಆರಾಮಾಗಿ ಎದ್ದು ನಗ್ನಗ್ತಾ ಇರ್ತಾನೆ. ನಿನ್ನ ಪ್ರೇರೇಪಣೆ ಮಾಡೋದಕ್ಕೆ, ನಿನ್ನಲ್ಲಿ ಆ ಧರ್ಮ ಜಾಗೃತಿಯನ್ನ ಮಾಡಿ, ಅಸುರ ಎಂಥವನೇ ಆಗ್ಲಿ, ನಮ್ಮವನೇ ಆಗ್ಲಿ ಬೇರೆಯವನೇ ಆಗ್ಲಿ, ಹೊಡೆದು ಬಿಸಾಕ್ಬೇಕು, ಆ ನೀತಿಯನ್ನ ಕಲಿಸೋದಕ್ಕೆ ನಾನು ನೀತಿಯ ನಾಟಕ ಆಡದೆ ಅಂತ ಹೇಳಿ ಮತ್ತೆ ಬರ್ತಾನೆ. ಆಗ ನರಕಾಸುರನ ವಧೆ ಆಗತ್ತೆ. ಹಲವಾರು ವಾರಗಳು ನಡೆದಂತಹ ಆ ಒಂದು ಯುದ್ಧ ಸಂಗ್ರಾಮದಲ್ಲಿ ಕೃಷ್ಣ ಮತ್ತು ಸತ್ಯಭಾಮೆಯ ಒಂದು ದೇಹ ರಕ್ತದಿಂದ ತುಂಬಿರುತ್ತೆ. ದೇಹದ ಮೇಲೆಲ್ಲ ಹಲವಾರು ರಕ್ತ ಎಲ್ಲ ಆಗಿಲ್ಲ, ಕೊಳಚೆ ಎಲ್ಲ ಆಗಿರುತ್ತೆ. ಅವರು ವಾಪಸ್ ದ್ವಾರಕೆಗೆ ಬಂದಾಗ ಅವರಿಗೆ ಎಣ್ಣೆ ನೀರನ್ನು ಸ್ನಾನ ಮಾಡಿಸಿ ಆ ಮೇಲಿನ ಒಂದು ಹಲವನ್ನ ಹೋಗಲಾಡಿಸ್ತಾರೆ. ಆ ದೃಷ್ಟಿಯಿಂದ ನಾವು ಕೂಡ ಇವತ್ತು ನರಕ ಚತುರ್ದಶಿಯಿಂದ ಏನ್ ಮಾಡ್ತೀವಿ, ಎಣ್ಣೆ ನೀರನ್ನು ಸ್ನಾನ ಮಾಡ್ತೀವಿ. ಅದು ಕೃಷ್ಣನಲ್ಲಿದ್ದಂತಹ ಹೊರಗಿನ ದೇಹದ ಒಂದು ಮಲವನ್ನ ಹೋಗಲಾಡಿಸಕ್ಕೆ ಆ ಕಾಲದಲ್ಲಿ ಮಾಡಿದ್ರೆ, ನಾವು ನಮ್ಮ ಹೃದಯದಲ್ಲಿರುವಂತಹ ಅಂತರಂಗ ಶುದ್ಧಿಯನ್ನ ಮಾಡ್ಕೊಳ್ಳೋದಕ್ಕೆ ನಾವು ಮಾಡಬೇಕಾದ್ರು ಅಭ್ಯಂಜನ ಸಾಕ ಸ್ನಾನ. ಒಂದೊಂದು ಆರೋಗ್ಯದ ದೃಷ್ಟಿಯಿಂದ, ಆಯುರ್ವೇದದ ದೃಷ್ಟಿಯಿಂದ ಅದು ದೇಹಕ್ಕೆ ಒಳ್ಳೇದ್ ಕೊಡುತ್ತೆ, ಆದ್ರೆ ದೇಹಕ್ಕಷ್ಟೇ ಅಲ್ಲದೆ ನಾವು ಮಾಡಬೇಕಾಗಿರುವಂತಹದ್ದು ಮನಸ್ಸಿನಲ್ಲಿರುವಂತಹ ಒಂದು ಕೊಳೆಯನ್ನ ಹೋಗಲಾಡಿಸುವಂಥದ್ದು. ಯಾಕೆ? ಎಲ್ಲರ ಹೃದಯದಲ್ಲೂ ನರಕ ಇದ್ದಾಗಿದೆ. ನರಕ ಅಂತಂದ್ರೆ ಕೆಟ್ಟ ಒಂದು ಯೋಚನೆಗಳು, ಕೆಟ್ಟ ಒಂದು ಚಿಂತನೆಗಳು, ಕೆಟ್ಟ ಒಂದು ಮನೋಭಾವಗಳು ಎಲ್ಲರಲ್ಲೂ ಕೂಡ. ಆ ಮುರ ಅನ್ನುವಂಥ ಏನಂತಂದಾಗ ನಮ್ಮ ಹೃದಯದಲ್ಲಿರುವಂತಹ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದೆಲ್ಲವನ್ನು ಕೂಡ ನಮ್ಮಲ್ಲೂ ಇದೆ. ಅದನ್ನ ಹೋಗಲಾಡಿಸ್ಬೇಕು ಅಂದಾಗ ಕೃಷ್ಣ ಮತ್ತು ಸತ್ಯಭಾಮೆ ಅಲ್ಲಿ ಹೇಗ್ ಬಂದ್ರು, ಹಾಗೆ ನಮ್ಮ ಹೃದಯದಲ್ಲಿ ಆ ಒಂದು ಪರಮಾತ್ಮ ಶಕ್ತಿ ಎರಡೂ ದಿಕ್ಕಿನಿಂದ ಬಂದು ಅದನ್ನ ಫೈಟ್ ಮಾಡಿದಾಗ ಆ ದೃಷ್ಟಿಯಲ್ಲಿ ಆಗತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ನರಕಾಸುರನ ಸಂಹಾರವನ್ನ ಮಾಡಿ ನಾವು ಪುನೀತರಾಗುವಂತಹ ದಿನ ಯಾವುದಾಗ ನರಕ ಚತುರ್ದಶಿ. ನರಕಾಸುರ ಸಂಹಾರ ಹೊರಗಲ್ಲ, ಹೃದಯದಲ್ಲಿ. ಇದು ಎರಡನೇ ದಿನ. ಇನ್ನು ಮೂರನೇ ದಿನ ಅಂತ ಬಂದಾಗ ಮಹಾಲಕ್ಷ್ಮಿ ಪೂಜೆ. ಮಹಾಲಕ್ಷ್ಮಿಯು ಕೂಡ ನಮ್ಗೆ ಆಗ್ಲೇ ಹೇಳಿದ ಹಾಗೆ ಸಮುದ್ರ ಮಂಥನದಲ್ಲಿ ಜನನವಂತಾಳಿ, ವೈಕುಂಠದಲ್ಲಿ ಇರುವಂತಹ ವಿಷ್ಣುವಿನ ಪತ್ನಿಯಾದದು. ಒಂದು ದಿನ ಮಹಾಲಕ್ಷ್ಮಿಗೆ ಅನ್ಸತ್ತೆ, ನಾನು ನನಗಿವತ್ತು ಯಾಕೋ ಕರುಣಾರಸ ತುಂಬಾ ಬರ್ತಾ ಇದೆ, ಯಾರಿಗಾರು ಒಬ್ರಿಗೆ ನಾನು ಅತಿ ಹೆಚ್ಚು ದಾನವನ್ನ, ಅತಿ ಹೆಚ್ಚು ಅನುಗ್ರಹವನ್ನ, ಕೃಪೆಯನ್ನ ಮಾಡಬೇಕು ಅಂತ ಇದ್ದೀನಿ, ಯಾರಿಗೆ ಮಾಡ್ತೀನಿ ಅಂತಂದಾಗ ವಿಷ್ಣು ಕೇಳ್ತಾನೆ, ಯಾರಿಗೆ ಮಾಡ್ತೀಯಾ ಅಂತ. ಭೂಲೋಕದಲ್ಲಿ ಯಾರು ಅತಿ ಸ್ವಚ್ಛವಾಗಿ, ಶುಭ್ರವಾಗಿ, ಶುದ್ಧವಾಗಿದ್ದಾರೋ ಅವರಿಗೆ ನಾನು ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿ ಭೂಲೋಕ

ಕರ್ನಾಟಕಕ್ಕೆ ಬಂದು ಸಂಚಾರ ಮಾಡ್ತಾಳಂತೆ. ಪ್ರತಿ ಪ್ರತಿ ಊರಿಗೆ, ಪ್ರತಿ ಪ್ರತಿ ರಾಜ್ಯಕ್ಕೆ, ಪ್ರತಿ ಪ್ರತಿ ಕೇರಿಗೆ ಹೋಗಿ ಎಲ್ಲವನ್ನ ನೋಡ್ತಾ ಇದ್ದಾರೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಅಶುಚಿ, ಕೊಳೆ, ಅಶುದ್ಧತೆ ಇದೇ ತುಂಬಿದೆ. ಯಾರೂ ಇಲ್ವಲ್ಲ, ಯಾರೂ ಇಲ್ವಲ್ಲ ಅಂತ ಅವಳು ಅನುಗ್ರಹ ಮಾಡಬೇಕಾಗಿ ಬಂದಿರುವಂತಹ ತಾಯಿ ಎಲ್ಲೂ ಕಾಣಿಸ್ತಾ ಇಲ್ಲ. ಕೊನೆಗೆ ಯಾವುದೋ ಒಂದು ಮನೆ ನೋಡ್ತಾಳೆ, ಅತೀ ಶುದ್ಧವಾಗಿರುತ್ತೆ. ಅಲ್ಲಿ ಅವಳು ತೀರ್ಮಾನ ಮಾಡ್ತಾಳೆ ಇಲ್ಲಿ ಕರುಣಿಸ್ಬೇಕು ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಮನೆಯೇನೋ ಶುದ್ಧವಾಗಿದೆ, ಆದರೆ ಮನಸ್ಸು ಶುದ್ಧವಾಗಿಲ್ಲ, ಅಲ್ಲೂ ಕೊಡೋದಿಲ್ಲ. ಆಗ ವಾಪಸ್ ಬಂದು ಎಲ್ಲಿ ಎಲ್ಲಿ ಎಲ್ಲಿ ಅಂತ ಹೋಗ್ತಿದ್ದಾಗ ಒಬ್ಬರ ಸಂತರ ಮನೆ ಸಿಗತ್ತೆ, ಅಲ್ಲಿ ಹೋಗಿ ತನ್ನ ಒಂದು ಅನುಗ್ರಹವನ್ನ ಕೊಡ್ತಾಳೆ. ಹಾಗಾಗಿ ಇವತ್ತು ಕೂಡ ಮಹಾಲಕ್ಷ್ಮಿಯ ಪೂಜೆ ದಿನ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಜೆ ಆದಾಗ ಎಲ್ಲರೂ ಕೂಡ ಮನೆಯನ್ನ ಕ್ಲೀನ್ ಮಾಡ್ತೀವಿ, ಹೊರಗೆ ರಂಗೋಲಿಯನ್ನ ಹಾಕ್ತೀವಿ, ಹೊರಗೆ ಬೆಳಕನ್ನ ದೀಪವನ್ನ ಇಡ್ತೀವಿ. ಯಾಕಂದ್ರೆ ಅಲ್ಲೂ ಕೂಡ ರಾತ್ರಿ ಬಂದ್ಲು, ಏನ್ ಮಾಡ್ತಿದಾರೆ ಜನ ನೋಡೋದಕ್ಕೋಸ್ಕರ ಬೆಳಕನ್ನ ಇಟ್ಟು ತಾಯಿ ನಮ್ಮನೆಗೆ ಬಾ, ನಮ್ಮನೆಗೆ ಬಾ, ನಮ್ಮನೆಗೆ ಬಾ ಅಂತ ಹೇಳಿ ಶುದ್ಧವಾಗಿ ಇಡ್ತೀವಿ. ಆದರೆ ಮಹಾಲಕ್ಷ್ಮಿ ದೇವಿ ಶುದ್ಧತೆಯನ್ನ ನೋಡ್ತಾಳೆ, ಆದರೆ ಯಾವ ಶುದ್ಧತೆಯನ್ನ ಅಂದಾಗ ಹೊರಗಿನ ಶುದ್ಧತೆಯನ್ನ ನೋಡೇ ನೋಡ್ತಾಳೆ. ಆದರೆ ಹೊರಗಿನ ಶುದ್ಧತೆ ಅಷ್ಟೇ ಅಲ್ಲದೆ ಒಳಗಿನ ಶುದ್ಧತೆಯನ್ನು ನೋಡ್ತಾಳೆ. ಅದರಲ್ವಾ ಬಸವಣ್ಣನವ್ರು ಹೇಳಿದ್ದು, ಗಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಹಾಗಾಗಿ ಬಹಿರಂಗ ಶುದ್ಧಿಗಾಗಿ ನಾವು ಸ್ನಾನ, ಸಾಬೂನು ಇದನ್ನೆಲ್ಲ ಉಪಯೋಗಿಸೋಣ. ಮನೆಯ ಶುದ್ಧಿಗಾಗಿ ನಾವು ಏನೇನ್ ಬೇಕು, ಫಿನಾಯ್ಲೋ ಅದು ಏನೇನು ಉಪಯೋಗಿಸ್ತೀವೋ ಉಪಯೋಗಿಸೋಣ. ಆದರೆ ಮನಸ್ಸಿನ ಶುದ್ಧಿಯನ್ನ ಮಾಡಿಕೊಂಡಾಗ ಅಲ್ಲಿ ದೇವಿಯ ಅನುಗ್ರಹ ಆಗತ್ತೆ. ಅದಕ್ಕಾಗಿ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನ ತಂದಾಗ ಏನು ಅಂತಂದಾಗ ಹೊರಗಿನ ಶುದ್ಧಿ, ಒಳಗಿನ ಶುದ್ಧಿ ಎರಡೂ ಮುಖ್ಯ. ಇದರ ಜೊತೆಗೆ ನಾವು ಅವತ್ತೇ ಕೂಡ ನಮ್ಗೆ ಗೊತ್ತಿರೋ ಹಾಗೆ ನೀವೆಲ್ಲರೂ ಕೂಡ ನವರಾತ್ರಿಯ ದಿನ ಬಂದಾಗ ವಿಜಯದಶಮಿಯಿಂದ ಯಾಕೆ ಆಚರಿಸ್ತಾರೆ ಅಂದಾಗ ರಾಮ ರಾವಣರ ಯುದ್ಧ ನಡೀತು, ರಾಮ ರಾವಣನ ಸಂಹಾರ ಮಾಡಿ ಧರ್ಮ ಅಧರ್ಮದ ವಿರುದ್ಧ ಗೆದ್ದಂತಹ ದಿನ ವಿಜಯದಶಮಿ ಅಂತ ಕೇಳಿದ್ದೀರಿ. ಆದ್ರೆ ಅಲ್ಲಿ ನಡೀತು, ಎಲ್ಲಿ ನಡೀತು ರಾಮ ರಾವಣ ಯುದ್ಧ? ಎಲ್ಲಿ ನಡೆದಿದ್ದು? ಲಂಕೆಯಲ್ಲಿ ನಡೀತು. ಲಂಕೆಯಲ್ಲಿ ಅದಾದ ನಂತರ ಸೀತೆಯನ್ನ ಕರ್ಕೊಂಡು ಬಂದು ಆ ಪುಷ್ಪಕ ವಿಮಾನದಲ್ಲಿ ಬಂದು ವಾಪಸ್ ಬರ್ತಾ ಬರ್ತಾ ಬರ್ತಾ ನಮ್ಮ ಕರ್ನಾಟಕ ಕಿಷ್ಕಿಂಧ ಅಲ್ಲಿ ಒಂದಷ್ಟು ಜನನ್ನ ಹತ್ತಿಸ್ಕೊಂಡು ಪುಷ್ಪಕ ವಿಮಾನದಿಂದ ವಾಪಸ್ ಬಂದು ಚಿತ್ರಕೂಟ ಪಂಚವಟಿಗೆ ಬಂದು ಭರತನನ್ನ ಮಿಲನ ಮಾಡಿ ಭರತನ ಜೊತೆ ಅಯೋಧ್ಯೆಗೆ ರಾಮ ಲಕ್ಷ್ಮಣ ಸೀತೆ ಮೂರೂ ಜನ 14 ವರ್ಷಗಳ ಕಾಲ ವನವಾಸ ಮಾಡಿ ಮುಗಿಸಿ ಬಂದ ನಂತರ ಅವರು ಎಂಟರ್ ಆಗ್ತಾರೆ ಅಯೋಧ್ಯೆಗೆ. ಅವರೆಲ್ಲರೂ ಬರ್ತಾ ಇದ್ದಾರೆ. ರಾಮ ಲಕ್ಷ್ಮಣ ಸೀತೆ ಎಂಥ ತ್ಯಾಗವನ್ನ ಮಾಡಿದ್ರು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಎಲ್ಲವನ್ನ ಮಾರನೇ ದಿನ ರಾಜನಾಗಬೇಕಾಗಿದ್ದವನು ಎಲ್ಲವನ್ನ ತ್ಯಾಗ ಮಾಡಿ ಕಾಡಿಗೆ ಹೋದನ್ನಲ್ಲ 14 ವರ್ಷಗಳ ಕಾಲ ಆದ್ಮೇಲೆ ಬರ್ತಾ ಇದ್ದಾನೆ ಅಂತ ಹಲವಾರು ಜನ ಸ್ವಾಗತಿಸಿದ್ರೆ ಇನ್ನಷ್ಟು ಜನ ಅಲ್ಲ ಕಳಿಸಿದ್ದು ರಾಮನನ್ನ, ಆದ್ರೆ ಸೀತೆಯು ಕೂಡ ಸಹಧರ್ಮಚಾರಿಣಿ ಅಂತ ಹೇಳಿ ಅವನ ಜೊತೆ ಹೋದಲ್ಲ, ವಾವ್ ಅಂತ ಹೇಳಿ ತುಂಬಾ ಖುಷಿಯಾಗಿ ಅವರು ಸ್ವಾಗತಿಸಕ್ಕೆ. ರಾಮ ಸೀತೆ ಗಂಡ ಹೆಂಡತಿ ಸರಿ, ಆದರೆ ಲಕ್ಷ್ಮಣ ಯಾಕೆ ಹೋಗ್ಬೇಕಾಗಿತ್ತು? ಲಕ್ಷ್ಮಣ ರಾಮ ಮತ್ತು ಸೀತೆಗೆ ಸೇವಕನಾಗಿ ಹೋಗಿ 14 ವರ್ಷಗಳ ಕಾಲ ಸೇವೆಯನ್ನ ಮಾಡದಲ್ಲ, ಅವನ ಒಂದು ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಇಡೀ ಅಯೋಧ್ಯೆಯ ಜನ ಸಾವಿರಾರು ದೀಪಗಳನ್ನ ಮನೆಯ ಮುಂದೆ ಇಟ್ಟು ಅವರನ್ನ ವೆಲ್ಕಮ್ ಮಾಡಿಕೊಂಡು ಸ್ವಾಗತಿಸುವಂತ ದಿನ ಯಾವ್ದಾಗಿತ್ತು ಅಂದ್ರೆ ಈ ದಿನ ಮಹಾಲಕ್ಷ್ಮಿ ಅಮಾವಾಸ್ಯೆ. ನಾವ್ ಯಾವ್ದು ಹೇಳ್ತು ಅದು ಅಮಾವಾಸ್ಯೆ ಅಂದ್ರೆ ಅತಿ ಕತ್ತಲು, ಅದನ್ನ ವೆಲ್ಕಮ್ ಮಾಡೋದು ಯಾವ್ದಿಂದ? ಬೆಳಕಿನಿಂದ. ಅಲ್ಲಿವರೆಗೂ ಕತ್ತಲಿತ್ತು. ರಾಮ ಬಂದ ನಂತರ ಅಯೋಧ್ಯ ಅಂದ್ರೆ ರಾಮ ಜನ್ಮ ಭೂಮಿ ಅಷ್ಟೇ ಅಲ್ಲದೆ ರಾಮ ರಾಜ್ಯವಾಗಿ ಬದಲಾಗುವಂತಹ ಕಾಲ ಬಂತು ಅನ್ನೋಂತಹ ದೃಷ್ಟಿಯಿಂದ ಅಲ್ಲಿ ನಾವು ನೋಡುವಂಥದ್ದು ಅವತ್ತು ಇನ್ನೊಂದು ಕತೆ, ರಾಮನ ಒಂದು ಅಯೋಧ್ಯೆಗೆ ಬಂದಂತಹ ದಿನ. ಅದಾದ ನಂತರ ಮುಂದಿನ ದಿನ ಯಾವುದು? ಬಲಿಪಾಂಡ್ಯನಿ. ನಮಗೆಲ್ಲರಿಗೂ ಕೂಡ ಬಲಿಯ ಕಥೆ ಗೊತ್ತೇ ಇದೆ. ಬಲಿ ಚಕ್ರವರ್ತಿ ಇಡೀ ಭೂಮಿಯನ್ನ ಆಳ್ತಾ ಇದ್ದ, ಅತ್ಯಂತ ಧಾರ್ಮಿಕವಾಗಿ ಅತ್ಯಂತ ಒಳ್ಳೆಯವನಾಗಿ ಚೆನ್ನಾಗಿ ಆಳ್ತಾ ಇದ್ದ. ಚೆನ್ನಾಗಿ ಆಳ್ತಾ ಇದ್ದಂಥವನು ತನ್ನ ರಾಜ್ಯವನ್ನ ವಿಸ್ತಾರ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಎಲ್ಲವನ್ನ ಪಡ್ಕೊಂಡ, ಎಲ್ಲರನ್ನು ಚೆನ್ನಾಗೂ ನೋಡ್ಕೊಳ್ತಾ ಇದ್ದ, ಕೆಟ್ಟ ಮನುಷ್ಯ ಏನಲ್ಲ. ಆದರೆ ಇದನ್ನ ಪಡ್ಕೊಂಡ ನಂತರ ಅವನಲ್ಲಿ ಒಂದು ರೀತಿಯ ಗರ್ವ ಬಂತು. ನಾನು ಅಸುರ, ನಾನು ಒಳ್ಳೆ, ಅವನು ಒಳ್ಳೆ, ಆದರೆ ನಮ್ಮ ಒಂದು ಏನಿದೆ ಪೀಳಿಗೆ ಇದೆ, ನಮ್ಮ ಒಂದು ವಂಶ ಏನಿದೆ ಇದೇ ಇಡೀ ಮೂರು ಲೋಕವನ್ನು ಆಳಬೇಕು ಅಂತ ಹೇಳಿ ಮೂರು ಲೋಕಕ್ಕೆ ಆಕ್ರಮಣ ಮಾಡಕ್ ಶುರು ಮಾಡಿದ. ಒಂದು ಕಡೆ ಯುದ್ಧದ ರೀತಿಯಲ್ಲಿ ಆಕ್ರಮಣ, ಇನ್ನೊಂದು ಕಡೆ ಯಜ್ಞದ ರೀತಿಯಲ್ಲಿ ಆಕ್ರಮಣ. ಯುದ್ಧದಲ್ಲಿ ಬಲಶಾಲಿಯಾಗಿ ಹಲವಾರು ಜನರನ್ನು ಸೋಲಿಸಿ ಗೆಲ್ತಾ ಇದ್ದ, ಇನ್ನೊಂದು ಯಜ್ಞವನ್ನ ಮಾಡ್ತಾ ಮಾಡ್ತಾ ಇಡೀ ಮೂರು ಲೋಕಕ್ಕೂ ನಾನೇ ಇಂದ್ರನಾಗಬೇಕು, ಬಲಿ ಇರೋನು ಬಲೀಂದ್ರನಾಗಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ದ. ಒಳ್ಳೆಯವನೇನೋ ಸರಿ, ಮಹತ್ವಾಕಾಂಕ್ಷೆಯು ಸರಿ, ಆದರೆ ಯಾವಾಗ ಒಂದು ಕಾಸ್ಮಿಕ್ ಕಾರ್ಡರಲ್ಲಿ ಅಂದ್ರೆ ಜಗತ್ತಿನ ಒಂದು ನಿಯಮದಲ್ಲಿ ಏರುಪೇರಾಗತ್ತೋ ಅವಾಗ ದೇವತೆಗಳೆಲ್ಲರೂ ಕೂಡ ಹೋಗಿ ನೋಡು ಈ ರೀತಿ ಆಗ್ತದೆ, ಈಗ ಬಲಿ ಏನೋ ಒಳ್ಳೆಯವನು ತೊಂದರೆ ಇಲ್ಲ, ಆದರೆ ಮುಂದಿನ ವಂಶಸ್ಥರು ಯಾವ ರೀತಿ ಇರ್ತಾರೆ ಗೊತ್ತಿಲ್ಲ. ಅಸುರ ಪರಂಪರೆಯಲ್ಲಿ ಎಲ್ಲರೂ ಯಾವ್ಯಾವ ರೀತಿ ಬಂದ್ರು ಅಂತ ನಾವೇ ನೋಡಿದೀವಿ. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಈ ರೀತಿ ಎಲ್ಲ ಬಂದಿದ್ದಾರೆ. ಹಾಗಾಗಿ ಏನಾರು ಮಾಡಬೇಕು ಅಂತ ಹೇಳಿ ವಿಷ್ಣುವನ್ನ ಕರೀತಾರೆ. ವಿಷ್ಣು ತನ್ನ ಅವತಾರವನ್ನ ಎತ್ತಿ ಬರ್ತಾನೆ, ಒಂದು ಸಣ್ಣ ಬಾಲಕನಾಗಿ, ನಿಮಗಿಂತ ಚಿಕ್ಕ ಹುಡುಗನಾಗಿ, 6-7 ವರ್ಷದ ಹುಡುಗನಾಗಿ ಬರ್ತಾನೆ. ವಾಮನ ಅಂದ್ರೆ ಅತಿ ಚಿಕ್ಕ ಬಾಲಕನಾಗಿ ಬರ್ತಾನೆ, ಬಂದು ಆ ಯಜ್ಞ ನಡೀತಾ ಇರುವಂತಹ ಶಾಲೆಗೆ ಬರ್ತಾನೆ. ಅಲ್ಲಿ ಹಲವಾರು ಯಜ್ಞಗಳನ್ನು ನಡೀತಾ ಇದೆ. ಯಜ್ಞ ಆದ್ಮೇಲೆ ದಕ್ಷಿಣೆ ಅಥವಾ ದಾನವನ್ನು ನೀಡೋದು

ಒಂದು ರೂಢಿ, ಅಂದ್ರೆ ಯಾರೇ ಬಂದು ಯಾರು ಕೊಡಬೇಕು ಅನ್ನೋದು. ಬರೀ ಅವ್ರಿಗೆಲ್ಲ ಬಲಿ ಹಲವಾರು ತನ್ನ ಹತ್ರ ಇದ್ದಂತಹ ಸಂಪತ್ತನ್ನ ಕೊಡ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ. ಈ ವ್ಯಕ್ತಿ ಬರ್ತಾ ಇದ್ದ ನೋಡಿ, ವಾಮನ ಬರ್ತಾ ಇದ್ ನೋಡಿ, ಆ ತೇಜಸ್ಸು ನೋಡಿ ಬಲಿಗೆ ಅನ್ಸುತ್ತೆ, ವಾಹ್ ಎಂಥ ಒಬ್ಬ ತೇಜಸ್ವಿ ವ್ಯಕ್ತಿ. ಅವನನ್ನ ವೆಲ್ಕಮ್ ಮಾಡಕ್ ಅಂತ ಹೋಗಿ ಕಾಲ ನಮಸ್ಕಾರ ಮಾಡಿ ಕರ್ಕೊಂಡು ಬರ್ತಾನೆ. ನೀವೇನ್ ಬೇಕು ಕೇಳಿದ ಕೊಡ್ತೀನಿ ಅಂತ. ಆಗ ಆ ವಾಮನ ಕೇಳ್ತಾನೆ, ನನಗೆ ಬೇಕಾದ್ರೂ 3 ಹೆಜ್ಜೆ ಆಗುವಷ್ಟು ನೆಲ ಅಷ್ಟು ಸಾಕು ಅಂತ. ಹಾಗಂತೆ 3 ಹೆಜ್ಜೆನ, ನನ್ನದು ಇಡೀ ಭೂಮಂಡಲ, ಇಡೀ ತ್ರಿಭುವನವನ್ನೇ ಗೆಲ್ಲೋದಕ್ಕೆ ಇಷ್ಟು ಪ್ರಯತ್ನ ಮಾಡ್ತಿದ್ದೀನಿ, 3 ಎಲ್ಲ ಕೇಳ್ಬಿಡಿ, ಜಾಸ್ತಿ ಕೇಳಿ, ನನಗೆ ಏನ್ ಬೇಕಾದ್ರೂ ಕೊಡ್ತೀನಿ. ಪಕ್ಕದಲ್ಲೇ ಇದ್ದಂತಹ ಆಚಾರ್ಯರು ಹೇಳ್ತಾರೆ, ಬೇಡ ಬೇಡ ಬೇಡ, ಏನೋ ಇಲ್ಲಿ ಒಂಥರ ತಿಳ್ಕೋಬೇಕಿದೆ, ಯಾಕೋ ಇದು ಗೊತ್ತಾಗ್ತಲ್ಲ, ಇಂಥ ತೇಜಸ್ವಿ ವ್ಯಕ್ತಿ ಇದೆ ಅಂದ್ರೆ ಏನೋ ತಿಳ್ಕೋಬೇಕು ಅಂತ. ಅವನದ್ರೆ ನನ್ನ ವಿರುದ್ಧ ಯಾರಾಗತ್ತೆ, ನಾನು ಏನನ್ ಬೇಕಾದ್ರೂ ಗೆಲ್ತೀನಿ, ನಾನು ಯಾರನ್ ಬೇಕಾದ್ರೂ ಗೆಲ್ತೀನಿ, ನನಗ್ ಗೊತ್ತಿಲ್ವ ಏನು ಅಂತ, ನಾನು ಬಲೀಂದ್ರನಾಗ ಹೊರಟಿರು ಅಂತ ಹೇಳಿ ತನ್ನ ಅಹಂಕಾರ ದರ್ಪ ಗರ್ವದಿಂದ ಎಲ್ಲವನ್ನು ಗಳಿಸ್ತೀನಿ ಅಂತ ಕೂತಿರ್ತಾನೆ. ಆಗ ಬಲಿ ಕೇಳಿದ್ದನ್ನ ವಾಮನ ಒಪ್ಪಿಕೊಂಡು, ಆಯ್ತು ನನಗೆ ಬೇಕಾಗಿರೋದು 3 ಹೆಚ್ಚು ಕೊಡ್ಬೇಡ ಅಂತ. ಆಯ್ತು, ಯಾ ಎಲ್ಲಿ ಬೇಕು 3 ತಗೊಳ್ಳಿ ಅಂತ. ತಕ್ಷಣ ತಗೊಳ್ಳಿ ಅಂದ ತಕ್ಷಣ ಆ ವಾಮನ ಇದ್ದಂಥವನು ತ್ರಿವಿಕ್ರಮನಾಗಿ ಬೆಳೀತಾ ಹೋಗ್ತಾನೆ. ತ್ರಿವಿಕ್ರಮ ಅಂತಂದಾಗ 3 ಲೋಕವು, ಅವನ ತಲೆ ಕಾಲು ಏನು ಕಾಣಿಸ್ತದೆ ಅಷ್ಟು ವಿಸ್ತಾರವಾಗಿ. ನಾವು ಹನುಮಂತ ಬೆಳೆದ ಅಂತ ಕೇಳಿದೀವಲ್ಲ, ಅದರ 100ರಷ್ಟು, ಅದರ 1000ರಷ್ಟು, ಅದರ 1,00,000ರಷ್ಟು ವಿಸ್ತಾರವಾಗಿ ಬೆಳಿತಾನೆ. ಮೊದಲನೇ ಹೆಜ್ಜೆಯನ್ನ ಇಡೀ ಅಂತರಿಕ್ಷವನ್ನ ಅಳಿತಾನೆ. ಅಂತರಿಕ್ಷ ಇಡೀ ಆಕಾಶ, ಆಕಾಶಕ್ಕೆ ಅಂತ ಒಂದು ಜಾಗ ಇಲ್ಲ, ಎಲ್ಲ ಕಣ್ಣಿಗೆ ಕಾಣುವಂತದ್ದು ಎಲ್ಲವನ್ನು. ಎರಡನೇ ದಿನ ಭೂಮಿಯನ್ನ ಅಳಿತಾನೆ. ಇದು ಒಂದೊಂದು ಕಡೆ ಮೊದಲು ಭೂಮಿಯನ್ನ ಅಳೆದು ಎರಡನೇ ಆಕಾಶ ಅಂತಾನು ಹೇಳ್ತಾರೆ. ಇನ್ನು ಈ ಅಂತರಿಕ್ಷವೂ ಆಯ್ತು, ಭೂಮಂಡಲವೂ ಆಯ್ತು, 3ನೇದನ್ನ ಎಲ್ಲಿಡ್ಲಿ ಅಂತ ಕೇಳಿದಾಗ ಆಗ ಬಲಿಗೆ ಗೊತ್ತಾಗತ್ತೆ, ಇಷ್ಟವರೆಗೂ ನನಗೆ ಯಾಕೆ ಈ ಪ್ರಾಬ್ಲಮ್ ಬಂತು ಅಂದಾಗ ತನ್ನಲ್ಲಿರುವಂತಹ ಅಹಂಕಾರದಿಂದ ಬಂತು, ತನ್ನಲ್ಲಿರುವಂತಹ ದರ್ಪದಿಂದ ಬಂತು. ಹಾಗಾಗಿ ಈ ಎರಡನ್ನೂ ಕೂಡ ಕೊಟ್ಟಂತಹ ಕೊಟ್ಟೆ ಅನ್ನುವಂತಹ ಭಾವ ಇದೆಯಲ್ಲ ಅಹಂಕಾರ, ಅದಕ್ಕಾಗಿ ನನ್ನ ಮೇಲೆ ಇದು ತಂದೆ ಅಂತ. ಅಲ್ಲಿಯವರೆಗೂ ಅಶ್ವರನಾಗಿದ್ದ, ನಾನು ಗೆಲ್ತೀನಿ, ನಾನು ಪಡಿತೀನಿ, ನಾನು ಎಲ್ಲವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ, ನಾನೇ ಗ್ರೇಟು ಅನ್ನುವಂಥದ್ದ. ಯಾವಾಗ ಅಹಂಕಾರ ಗೊತ್ತಾಯ್ತು, ತನ್ನಲ್ಲಿ ಅಹಂಕಾರ ಇದೆ ಅನ್ನೋದು ಗೊತ್ತಾಯ್ತೋ, 3ನೆಯ ಹೆಜ್ಜೆಯನ್ನ ನನ್ನ ತಲೆಯ ಶಿರದ ಮೇಲಿಡು, ಶಿರದ ಮೇಲೆ ಅಂತಂದ್ರಂತ ನನ್ನ ಅಹಂಕಾರವನ್ನ ನಿನಗೆ ಕೊಡ್ತಾ ಇದ್ದೀನಿ ಅಂತ. ಮನುಷ್ಯ ಒಳ್ಳೆಯವನಿದ್ದ, ಮನುಷ್ಯ ದಾನವನ್ನ ಮಾಡ್ತಿದ್ದ, ಮನುಷ್ಯ ಧರ್ಮವನ್ನ ಫಾಲೋ ಮಾಡ್ತಿದ್ದ, ಆದರೆ ಮನುಷ್ಯನಲ್ಲಿ ಅಹಂಕಾರ ಇತ್ತು. ಅಹಂಕಾರವನ್ನ ಮರ್ದನ ಮಾಡೋದಕ್ಕಾಗಿ ತ್ರಿವಿಕ್ರಮ 3ನೇ ಕಾಲನ್ನ ಆ ಬಲಿಯ ತಲೆಯ ಮೇಲೆ ಇಡ್ತಾನೆ. ಆದ್ರೆ ಅವನ್ನ ಶಿಕ್ಷಿಸೋದಕ್ಕಲ್ಲ, ಅವನನ್ನ ಪ್ರಶಸ್ತಿ ಕೊಡುವಂತಹದ್ದು, ಅವನಿಗೆ ಒಂದು ರಿವಾರ್ಡ್ ಕೊಡುವಂತ, ಅವನಿಗೆ ಉಡುಗೊರೆ ಕೊಡುವಂಥದ್ದು. ಎಲ್ಲರೂ ಕೊಟ್ಟರು ಬಲಿಯ ಮರ್ದನ ಮಾಡಿ ಬಲಿಯನ್ನ ಸಾಯಿಸ್ಬಿಟ್ಟ ಅಂತ, ಇಲ್ಲ ಮಾಡಲಿಲ್ಲ, ಬಲಿಯನ್ನ ಪಾತಾಳ ಲೋಕಕ್ಕೆ ಅಲ್ಲಿಗೆ ಕಳಿಸಿ ನಿನ್ನನ್ನು ನಿಜವಾಗ್ಲೂ ಇಂದ್ರ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಇಂದ್ರನಿಗಿಂತ ಒಳ್ಳೆಯ ಕ್ವಾಲಿಟಿ ಇದೆ, ಇಂದ್ರನಿಗಿಂತ ಹೆಚ್ಚು ಭಕ್ತಿ ಇದೆ, ಶರಣಾಗತಿ ಇದೆ, ನಿನ್ನ ಅಹಂಕಾರವನ್ನೇ ಕೊಟ್ಟಿದ್ಯ, ಹಾಗಾಗಿ ಇನ್ಮೇಲಿಂದ ಪ್ರಾರ್ಥನೆ ಮಾಡಿದಾಗ ಇಂದ್ರನ ಹತ್ರ ಹೋಗ್ತಿದ್ದೆ ನಾನು, ಆದರೆ ನಿನ್ನ ಹತ್ರ ಸದಾ ನಾನು ನಿನ್ನ ದ್ವಾರಪಾಲಕನಾಗಿರ್ತೀನಿ ಅಂತ ಹೇಳಿ ಬಲಿಗಿನ ಆ ಒಂದು ಪಾತಾಳ ಲೋಕದ ಇಂದ್ರನಾಗಿ, ರಾಜನನ್ನಾಗಿ ಮಾಡಿ ನಿನಗೆ ಏನ್ ಬೇಕು ಹೇಳು, ನಿನ್ನ ಸೇವಕನಾಗಿ ನಾನು ಇರ್ತೀನಿ ಅಂತ ಹೇಳಿ ವಿಷ್ಣು ಹೊರಗೆ ನಿಲ್ತಾನೆ. ಈ ದೃಷ್ಟಿಯಲ್ಲಿ ನಮ್ಗೆ ಅರ್ಥ ಮಾಡ್ಕೋಬೇಕಾದ್ರು ಬಿಕಮಿಂಗ್ ಗುಡ್ ಇಸ್ ವೆರಿ ಗುಡ್, ಆದ್ರೆ ಒಳ್ಳೆಯವನಾದೆ ಅನ್ನುವಂತಹ ಗರ್ವವು ಕೂಡ ನಮ್ಮಲ್ಲಿರಬಾರ್ದು. ಹಲವಾರು ಸರಿ ದಾನ, ನಿಮ್ಗೆ ಗೊತ್ತಾ ನಾನು ಎಷ್ಟು ಕೊಟ್ಟಿದ್ದೀನಿ ದುಡ್ಡು, ಇಷ್ಟು ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಅಂತ ಪೇಪರ್ ಅಲ್ಲಿ ಹಾಕಿಸ್ಕೊಳೋದು, ವಾಟ್ಸ್ಆಪ್ ನಲ್ಲಿ ಹಾಕೋದು, ಫೇಸ್ಬುಕ್ ಅಲ್ಲಿ ಹಾಕೋದು, ಈ ರೀತಿ ಮಾಡಿದಾಗ ಒಳ್ಳೇದು ಕೆಲಸ ಮಾಡ್ತಿದ್ದಾರೆ, ಆದ್ರೆ ಒಳ್ಳೆ ಕೆಲಸ ಮಾಡ್ತಿದ್ರು ಅಂತ ಗರ್ವ ಬರುತ್ತಲ್ಲ ಅದನ್ನು ಹೋಗಲಾಡಿಸಬೇಕು. ಹ್ಯುಮಿಲಿಟಿ, ವಿನಯ ಅನ್ನುವಂಥದ್ದು ಅತಿ ಮುಖ್ಯ ಅನ್ನುವಂಥದ್ದು ಈ ಕಥೆಯಲ್ಲಿ ಗೊತ್ತಾಗುವಂಥದ್ದು. ಇದು ಬಲಿಪಾಡ್ಯಮಿ, ನಾವೆಲ್ಲ ಇಲ್ಲಿ ಆಚರಿಸುವಂಥದ್ದು. ಆದ್ರೆ ಉತ್ತರ ಭಾರತದಲ್ಲಿ ಇದನ್ನ ಬಲಿಪಾಡ್ಯಮಿಯನ್ನ ಜೊತೆಗೆ ಇನ್ನೊಂದು ಅಂದ್ರೆ ಗೋವರ್ಧನ ಪೂಜೆ ಅಂತ ಕೂಡ ಆಚರಿಸ್ತಾರೆ. ಗೋವರ್ಧನ ಪೂಜೆ ಅಂದ್ರೆ ನಮಗೆ ಇದು ಮತ್ತೆ ಕೃಷ್ಣನದ ಒಂದು ಲೀಲೆಯಲ್ಲಿ ಬರುವಂಥದ್ದು. ಕೃಷ್ಣ ಗೋಕುಲದಲ್ಲಿದ್ದ, ಬೃಂದಾವನದಲ್ಲಿದ್ದ, ಇದೆಲ್ಲ ಕಥೆ ಗೊತ್ತಿದೆ. ಒಂದು ಸರಿ ಈ ಇಂದ್ರನ ಪೂಜೆ ಮಾಡಬೇಕು ಅಂತ ಹೇಳಿ ಹಲವಾರು ಸರಿ ನಡೀತಾ ಇತ್ತು. ಕೃಷ್ಣ ಕೇಳ್ದ, ಇಂದ್ರನ ಪೂಜೆ ಮಾಡೋಣ ಸರಿ, ಆದ್ರೆ ನಮಗೆಲ್ಲವನ್ನೂ ಕೊಡ್ತಾ ಇರೋದು ಯಾವುದು? ಈ ಗೋವರ್ಧನಗಿರಿ, ಅಲ್ಲೇ ನಮ್ಮ ಹಸುಗಳು ಹೋಗಿ ಮೇಯೋದು, ಅಲ್ಲೇ ನಮ್ಗೆ ಆಹಾರ ಬರೋದು, ಅದರ ಒಂದು ಬೆಟ್ಟದ ಕಾರಣದಿಂದ ನಮ್ಗೆ ಮಳೆ ಬರೋದು. ಹಾಗಾಗಿ ನಮ್ಮ ಕಣ್ಣು ಮುಂದೆನೆ ಇರುವಂತಹ ಈ ಗೋವರ್ಧನ ಪರ್ವತವನ್ನ ಪೂಜೆ ಮಾಡೋದು ಬಿಟ್ಟು ಕಣ್ಣಿಗೆ ಕಾಣದಂತಹ ದೇವರನ್ನ ಪೂಜೆ ಮಾಡ್ಬೇಕಾ? ಅದನ್ನ ಮಾಡೋಣ, ಅದನ್ನ ಬಿಡೋದು ಬೇಡ, ಆದ್ರೆ ಇದನ್ನ ಮಾಡಬೇಕು ಅಂತ ಜನ ಎಲ್ಲ ಒಪ್ಪಿದ್ರು. ಆಯ್ತು ಫಸ್ಟ್ ಇದಕ್ಕೆ ಮಾಡೋಣ ಅಂತ ಹೇಳಿ ಅದನ್ನ ಆಮೇಲೆ ಮಾಡೋಣ ಅಂತ ಹೇಳಿ ಇಟ್ರು. ಈ ಗೋವರ್ಧನ ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಇಂದ್ರನಿಗೆ ಕೋಪ ಬಂತು, ಇಷ್ಟು ವರ್ಷ ನನಗೆ ಪೂಜೆ ಮಾಡ್ತಾ ಇದ್ರು, ನಿಲ್ಲಿಸಿದ್ರಲ್ಲ, ಇವ್ರನ್ನ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ಭೋ ಅಂತ ಹೇಳಿ ಮಳೆ. ಇವಾಗ ನಮ್ಮ ಹಲವಾರು ಕಡೆ, ಇವಾಗ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಳೆ ಬರ್ತಿದೆಯಲ್ಲ, ಉತ್ತರ ಭಾರತದಲ್ಲಿ ಬರ್ತಿದೆಯಲ್ಲ, ಅದಕ್ಕಿಂತಲೂ ಹೆಚ್ಚು ಬರ್ತಾನೇ ಇದೆ. ಒಂದು ದಿನ, 2 ದಿನ, 7 ದಿನ ಕಾಲ ಇಡೀ ಊರು ಊರೆ ಕೊಚ್ಕೊಂಡು ಹೋಗುವಂತಹ ಮಳೆ ಬರ್ದಾಗ ಶುರುವಾಯ್ತು. ಎಲ್ರು ಬಂದ್ರು, ಇಂದ್ರ ಕೋಪಿಸ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಹೀಗಾಗ್ತಾ ಇದೆ, ದಯವಿಟ್ಟು ಕೃಷ್ಣ ಏನಾರ ನಮ್ಮನ್ನು ಕಾಪಾಡು ಅಂತ. ಆಗ ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ ತನ್ನ ಕಿರು

ಬಂಗಾಳದಿಂದ ಗೋವರ್ಧನೋದ್ಧಾರ ಅಂತ ಹೇಳಿ ಗೋವರ್ಧನ ಪರ್ವತವನ್ನ ಹಿಡಿದು ಎತ್ತಿ ಅಲ್ಲೆಲ್ಲ ಇಡೀ ಹಳ್ಳಿಯವ್ರನ್ನ ನಿಲ್ಲಿಸ್ತಾರೆ. 7 ದಿನಗಳ ಕಾಲ ಆಗತ್ತೆ, 7 ದಿನ ಆದ್ರೂ ಕೂಡ ಏನೂ ವರ್ಕೌಟ್ ಆಗಿಲ್ಲ ಅಂತ ಹೇಳಿ ಆ ಇಂದ್ರನೇ ಬಂದು ಆ ಕೃಷ್ಣನಿಗೆ ಒಂದು ಪಾದಕ್ಕೆ ನಮಸ್ಕಾರ ಮಾಡಿ, ನನ್ನ ಅಹಂಕಾರವನ್ನ ವರ್ಧನ ಮಾಡಿದ್ದೀಯಾ, ಹಾಗಾಗಿ ನೀನೇ ಜಗದೋದ್ಧಾರಕ, ನಾನು ತಪ್ಪು ಮಾಡಿದೆ, ಕ್ಷಮಿಸು ಅಂತ ಕೇಳಿದ್ರು. ಈ ಒಂದು ಗೋವರ್ಧನೋದ್ಧಾರ ಆಗಿ ಗೋವರ್ಧನ ಪೂಜೆಯನ್ನ ಮಾಡಿದ ದಿನ ಈ ಒಂದು ಪಾಡ್ಯ. ಹಾಗಾಗಿ ಈ ಒಂದು ಕಥೆಯಲ್ಲೂ ಕೂಡ ಅರ್ಥ ಏನೋ, ಸೇಮ್ ಅರ್ಥ, ಬಲಿಯಲ್ಲೂ ಇದ್ದಂಥದ್ದು ಅಹಂಕಾರ, ಇಲ್ಲ ಇದ್ದಂಥದ್ದು ಅಹಂಕಾರ, ಆ ಅಹಂಕಾರದ ಮರ್ದನ ಈ ಬಲಿಪಾಡ್ಯಮ ದಿನ ಆಗುವಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಏನಾಗ್ಬೇಕು, ಎಲ್ಲವೂ ಆದ್ಮೇಲೆ ಖುಷಿ ಆಗ್ಬೇಕು, ನೆಮ್ಮದಿ ಆಗ್ಬೇಕು, ಆನಂದ ಇರ್ಬೇಕು, ಸುಖ ಇರ್ಬೇಕು. ಅದಕ್ಕೆ ಸೋದರ ಪಿದಿಗೆ ಎಲ್ಲ ಆಯ್ತು. ಕೃಷ್ಣ ಏನ್ ಮಾಡ್ದ, ಆ ಕಡೆ ನರಕಾಸುರ ಸಂಹಾರ ಮಾಡ್ದ. ಕೃಷ್ಣ ಏನ್ ಮಾಡ್ದ, ಇಲ್ಲಿ ಯಾವುದೇ ರೀತಿಯಲ್ಲಿ ತಗೊಂಡ್ರು ಕೂಡ ಎಲ್ಲವೂ ಆದ್ಮೇಲೆ ಏನು, ಈಗ ಒಳ್ಳೆ ಊಟ ಮಾಡಬೇಕು ಅಂತ ಅನ್ಸತ್ತೆ. ಹಾಗಾಗಿ ಅಣ್ಣ ತಂಗಿಯ ಮನೆಗೆ ಅಥವಾ ತಮ್ಮ ಅಕ್ಕನ ಮನೆಗೆ ಹೋಗುವಂಥದ್ದು, ಹೋದಾಗ ಅಲ್ಲಿ ಒಂದು ಭಕ್ಷ್ಯ ಭೋಜ್ಯಗಳನ್ನ ಊಟ ಮಾಡ್ತಾ ಅವರಲ್ಲಿ ಒಂದು ರೀತಿಯ ಬಾಂಡಿಂಗ್ ಸಂಬಂಧವನ್ನ ಗಾಢವಾಗಿ ಮಾಡ್ತಾ ಇರೋದು, ಅವರಿಗೆ ರಕ್ಷಣೆ ಕೊಡ್ತೀನಿ ಅನ್ನುವಂತಹ ವಿಶ್ವಾಸವನ್ನ ಅಣ್ಣ ಕೊಟ್ರೆ, ನಿನ್ನ ಒಂದು ಚೆನ್ನಾಗಿ ನಿನ್ನ ಒಂದು ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ತಂಗಿ ಅಥವಾ ಅಕ್ಕ ಹೇಳುವಂಥದ್ದು, ಈ ದೃಷ್ಟಿಯಲ್ಲಿ ಸೋದರ ಬಿದಿಗೆ ಅನ್ನೋದು ಇದು. ಕೃಷ್ಣ ನರಕಾಸುರ ಸಂಹಾರ ಆದಮೇಲೆ ಬಂದ್ಮೇಲೆ ಸುಭದ್ರೆ ಕೃಷ್ಣನಿಗೆ ಆರತಿಯನ್ನ ಮಾಡಿ ಒಳಗೆ ಕರ್ಕೊಂಡು ಒಂದು ಭಕ್ಷ್ಯ ಭೋಜ್ಯಗಳನ್ನ ಕೊಟ್ಟಂತಹದ್ದು ಇವತ್ತು ಕೂಡ ಅದು ನಡೀತಾ ಇದೆ, ಎಲ್ಲರ ಮನೆಯಲ್ಲೂ ಕೂಡ ನಡೆಯುತ್ತೆ. ಹಾಗೆ ಯಮ ತನ್ನ ಸಹೋದರಿಯ ಮನೆಗೆ ಹೋದಂತಹದ್ದು, ಅವನು ಕೂಡ ಹೇಳ್ತಾನೆ ಯಾರು ಈ ದಿನ ಅಕ್ಕ ತಂಗಿಯ ಮನೆಗೆ ಹೋಗ್ತಾರೋ ಅವರಿಗೆ ಶ್ರೇಯಸ್ಸು ಲಭಿಸುತ್ತೆ ಅಂತ. ಹಾಗಾಗಿ ಎಲ್ಲವೂ ಆಗಲಿ ಒಂದು ಹೊರಗಿನ ಸಮಾಜವನ್ನ ಇದ್ದಂತಹ ಕಂಟಕವನ್ನ ಹೋಗ್ಲಾಡ್ಸಾಯ್ತು, ನಮ್ಮ ಹೃದಯದಲ್ಲಿ ಇರುವಂತಹ ಕಂಟಕವನ್ನು ಹೋಗ್ಲಾಡ್ಸಾಯ್ತು, ಕುಟುಂಬವನ್ನ ಚೆನ್ನಾಗಿ ಮಾಡೋದಕ್ಕೋಸ್ಕರ ಈ ಒಂದು ಸೋದರ ಬಿದಿಗೆ. ಹೀಗಾಗಿ ಈ ಎಲ್ಲ ಕಥೆಗಳನ್ನ ನೋಡಿದಾಗ ಒಂದೊಂದು ಕಥೆಯಲ್ಲೂ ಕೂಡ ಒಂದೊಂದು ಅರ್ಥ ಇದೆ. ಮೊಟ್ಟ ಮೊದಲು ಧನ್ವಂತರಿ ಅಂತಂದಾಗ ಆರೋಗ್ಯವೇ ಭಾಗ್ಯ. ಹಾಗಾಗಿ ಮೊಟ್ಟ ಮೊದಲು ನಾವೇನ್ ಮಾಡಬೇಕು, ಆರೋಗ್ಯವನ್ನ ಗಳಿಸ್ಕೊಳ್ಬೇಕು. ಆರೋಗ್ಯ ಗಳಿಕೆಗಾಗಿ ನಾವು ಏನನ್ನು ಮಾಡಬೇಕು, ವ್ಯಾಯಾಮ, ಯೋಗ, ಧ್ಯಾನ ಇಂಥದ್ದನ್ನೆಲ್ಲ ಮಾಡೋದು, ಆಹಾರ ವಿಹಾರ ವಿಚಾರ ಮಾಡುವಂಥದ್ದು, ಭಾರತೀಯ ವೈದ್ಯಕೀಯ ಪದ್ಧತಿಯಾದಂತಹ ಆಯುರ್ವೇದವನ್ನ ನಾವು ಹೆಚ್ಚು ಉಪಯೋಗ ಪಡೆಯುವಂಥದ್ದು ಮಾಡಿರೋದು ಧನ್ತೇರಸ್ ದಿನದಿಂದ ಮಾಡುವಂಥದ್ದು. ನರಕ ಚತುರ್ದಶಿ, ನರಕ ಚತುರ್ದಶಿ ಅಂದ್ರೆ ಹೃದಯದಲ್ಲಿರುವಂತಹ ನರಕಾಸುರನನ್ನು ನಾಶ ಮಾಡುವಂಥದ್ದು, ನಮ್ಮಲ್ಲಿರುವಂತಹ ಅಜ್ಞಾನವನ್ನ ಹೋಗಲಾಡಿಸುವಂಥದ್ದು, ನಮ್ಮಲ್ಲಿರುವಂತಹ ಕೆಟ್ಟ ಭಾವನೆಗಳನ್ನ ಹೋಗಲಾಡಿಸುವಂಥದ್ದು, ಕೆಟ್ಟ ಚಿಂತನೆಗಳನ್ನ ಹೋಗಲಾಡಿಸುವಂಥದ್ದು. ಹಾಗೆ ಹೆಣ್ಣು ಮಕ್ಕಳಿರ್ಬೋದು, ಈ ಸಮಾಜದಲ್ಲಿ ಆಗ್ತಿರುವಂತಹ ಶೋಷಣೆಗಳನ್ನ ಹೋಗಲಾಡಿಸೋದಕ್ಕೆ ನನ್ನ ಪ್ರಯತ್ನವನ್ನ ಮಾಡುವಂಥದ್ದು, ಗಟ್ಟಿಯಾಗಿ ನಿಲ್ಲುವಂಥದ್ದು, ಇದು ನರಕ ಚತುರ್ದಶಿ. ಮೂರನೇದು ಮಹಾಲಕ್ಷ್ಮಿ ಪೂಜೆ, ಅಂದ್ರೆ ಹೊರಗಿನ ಶುದ್ಧತೆಯ ಜೊತೆಗೆ ಒಳಗಿನ ಶುದ್ಧತೆಯನ್ನ ಮಾಡುವಂಥದ್ದು, ಅದರ ಜೊತೆಗೆ ಆ ರಾಮ ಒಳಗೆ ಬರಬೇಕು ಅಯೋಧ್ಯೆಗೆ ಅಂದ್ರೆ ಹೇಗೆ ಎಲ್ಲರೂ ಕೂಡ ಬೆಳಕಿನಿಂದ ಕರೆದ್ರು ಹಾಗೆ ನನ್ನ ಹೃದಯದಲ್ಲಿ ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಆಗಬೇಕು ಅಂದಾಗ ಅಲ್ಲಿ ಬೆಳಕನ್ನ ತರುವಂಥದ್ದು. ನಾಲ್ಕನೇದು ಗೋವರ್ಧನ ಪೂಜೆ ಮತ್ತು ಬಲಿಪಾಡ್ಯಮಿ, ಎಲ್ಲವನ್ನ ಮಾಡಿದಾಗ ಒಂದು ರೀತಿಯ ಗರ್ವ, ನಾನು ಇಷ್ಟು ಮಾಡಿದ್ದೀನಿ, ನನಗೆ ಏನೀಗ, ಎಲ್ಲವೂ ಬಂತು, ನನಗೆ ಹಣ ಬಂದಿದೆ, ನನಗೆ ವಿದ್ಯೆ ಇದೆ, ನನಗಿದೆ ಅನ್ನುವಂತಹ ದರ್ಪ ಗರ್ವವನ್ನ ಬಿಟ್ಟು ಯಾವಾಗ ಒಬ್ಬ ವ್ಯಕ್ತಿ ವಿನಯದಿಂದ ಇರ್ತಾನೋ ಆಗ ವಿಷ್ಣುವೇ ಹೇಗೆ ಬಲಿಯ ಒಂದು ದ್ವಾರಪಾಲಕನಾಗಿ ನಿಂತೋ ಹಾಗೆ ನಮ್ಮ ಜೀವನದಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಪರಮಾತ್ಮ ನಮ್ಮ ಜೊತೆಯಲ್ಲಿರ್ತಾನೆ, ಎಲ್ಲದಕ್ಕೂ ಸಹಾಯ ಮಾಡ್ತಾನೆ, ಸಹಕಾರವನ್ನ ನೀಡ್ತಾನೆ. ಹಾಗಾಗಿ ಅದನ್ನ ಮಾಡುವಂಥದ್ದು. ಕೊನೆಯದು ಕುಟುಂಬವನ್ನ ಸುಭಿಕ್ಷವಾಗಿ ಸುರಕ್ಷಿತವಾಗಿ ಇಡುವಂತಹ ಸೋದರ ಪೀಳಿಗೆ. ಈ 5 ದಿನಗಳ ಕಥೆಗಳನ್ನ ತಿಳ್ಕೊಂಡು ನಾವೇನ್ ಮಾಡೋದು, ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗುವಂಥದ್ದು. ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗೋದು ಅಂತಂದಾಗ ಸಾಧಾರಣವಾಗಿ ನಾವು ಸಮಾಜದಲ್ಲಿ ನೋಡಿದಾಗ ಕತ್ತಲಿನಿಂದ ಬೆಳಕಿಗೆ ನಾವೇನು ಮಾಡಬೇಕಾಗಿಲ್ಲ. ಉದಾಹರಣೆಗೆ ಬೆಳಕಾಗಿದೆ, ಅತಿ ಚೆನ್ನಾಗಿ ಬೆಳಕಿದೆ, ಸಂಜೆ ಆಗ್ತಾ ಆಗ್ತಾ ಕತ್ಲಾಯ್ತು, ರಾತ್ರಿ ಆದಾಗ ಗಾಢಾಂಧಕಾರವಾಯ್ತು, ಏನ್ ಮಾಡ್ಬೇಕು, ನಾವು ಏನು ಮಾಡ್ಬೇಕಿಲ್ಲ, ಬೆಳಗಿನವರೆಗೂ ಕಾದ್ರೆ ಮತ್ತೆ ಸೂರ್ಯ ಬರ್ತಾನೆ, ಬೆಳಕ್ ಬಂದ್ಬಿಡುತ್ತೆ. ಇದು ಭೌತಿಕವಾಗಿ ಕಾಣುವಂಥದ್ದು, ಆದ್ರೆ ರಾತ್ರಿ ಕೆಲಸ ಮಾಡೋಕೆ ಸಣ್ಣ ಒಂದು ದೀಪವನ್ನ ನಾವು ಹಚ್ತೀವಿ, ಆದ್ರೆ ಇದು ಭೌತಿಕವಾಗಿ ನಾವು ಏನು ಮಾಡ್ಲಿಲ್ಲ ಅಂದ್ರೂ ಬೆಳಕಾಗತ್ತೆ. ಆದ್ರೆ ನಮ್ಮ ಜೀವನದಲ್ಲಿ ಬೆಳಕಬೇಕು ಅಂದ್ರೆ ನಾನು ಏನು ಮಾಡಲ್ಲ, ಅಲ್ಲಿ ತರ ನಾನು ಕೂತ್ಕೋತೀನಿ ಅಂದ್ರೆ ಯಾವ ಕಾರಣಕ್ಕೂ ಆಗದಿಲ್ಲ. ನನ್ನ ಹೃದಯದಲ್ಲಿರುವಂತಹ ಕತ್ತಲು ಅಂದ್ರೆ ಭಯ, ನನ್ನ ಹೃದಯದಲ್ಲಿರುವಂತಹ ಕತ್ತಲು ಅಂದರೆ ಒಂದು ರೀತಿಯ ನಿರಾಶಾ ಭಾವನೆ, ಒಂದು ಹೆಲ್ಪ್ಲೆಸ್ನೆಸ್ ಅಂತ ಹೇಳ್ತೀವಲ್ಲ, ಹೆಲ್ಪ್ಲೆಸ್ನೆಸ್ ಇರ್ಬೋದು, ಕ್ರೋಧ ಇರ್ಬೋದು, ಅಜ್ಞಾನ ಇರ್ಬೋದು, ಇದು ತನ್ನ ತಾನೇ ಹೋಗೋದಿಲ್ಲ, ನೈಸರ್ಗಿಕವಾಗಿ ಹೋಗೋದಿಲ್ಲ, ಅದಕ್ಕಾಗಿ ಪ್ರಯತ್ನ ಮಾಡುವಂಥದ್ದು. ಪ್ರಯತ್ನ ಯಾವುದು, ಆಗ್ಲೇ ಹೇಳಾಗೆ ಭೌತಿಕವಾಗಿ ಶಾರೀರಿಕವಾಗಿ ಬೆಳೆಯುವಂಥದ್ದು, ಮಾನಸಿಕವಾಗಿ ವಿಸ್ತಾರವಾಗುವಂಥದ್ದು, ಬೌದ್ಧಿಕವಾಗಿ ಶಾರ್ಪ್ ಆಗುವಂಥದ್ದು, ಸಾಮಾಜಿಕವಾಗಿ ಒಂದು ಕಳಕಳಿಯನ್ನು ಇಟ್ಕೊಳ್ಳುವಂಥದ್ದು, ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗುವಂಥದ್ದು, ವಿಕಾಸ ಹೊಂದುವಂಥದ್ದು. ಈ 5 ಮಾಡಿದಾಗ ಫಿಸಿಕಲ್, ಇಮೋಷನಲ್, ಇಂಟೆಲೆಕ್ಚುಯಲ್, ಸೋಷಿಯಲ್, ಸ್ಪಿರಿಚುಯಲ್, ಈ 5 ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಬೆಳೆದಾಗ

0: ಆಗ ನಿಜವಾಗ್ಲೂ ಕೂಡ ಕತ್ತಲಿನಿಂದ ಬೆಳಕಿಗೆ ಹೋಗ್ತಾನೆ. ಬೆಳಕಿಗೆ ಹೋಗುವುದಷ್ಟೇ ಅಲ್ಲದೆ ಆ ಬೆಳಕನ್ನ ಸುತ್ತಮುತ್ತಲು ಹರಡ್ತಾನೆ. ಹರಡುವ ಮೂಲಕ ತಾನು ಒಂದು ಜ್ಯೋತಿಯಾಗಿ ಬೇರೊಂದು ಹಣತೆಯನ್ನ ಬೆಳಗಿ ಸಮಾಜಕ್ಕೆ ಬೆಳಕನ್ನ ನೀಡಿ ಒಂದು ತಾರೆಯಾಗಿ ಹೋಗ್ತಾನೆ. ಆ ರೀತಿಯಲ್ಲಿ ನಾವು ಕೂಡ ಒಂದು ಅದ್ಭುತವಾದ ತಾರೆಯಾಗೋಣ. ಯಾರು ಯಾರಿಗೆ ಬೇಕೋ ಅಂತವರಿಗೆ ಒಂದು ಮಾರ್ಗದರ್ಶನವನ್ನು ನೀಡೋಣ. ಇದ್ದಾಗ ನಮ್ಮ ಪ್ರೆಸೆನ್ಸ್ನ ನೋಡಿ ವಾಹ್ ಅನ್ಬೇಕು, ನಾವು ಹೋದ ಮೇಲೆ ಇಂಥವ್ರು ಇದ್ರಲ್ಲಪ್ಪ ಅನ್ಬೇಕು. ಆ ರೀತಿಯ ಒಂದು ಅದ್ಭುತವಾದ ಬಾಳನ್ನ ಬಾಳೋಣ ಅಂತ ಹೇಳ್ತಾ ಧನ್ಯವಾದ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಕತ್ತಲಿನಿಂದ ಬೆಳಕಿನೆಡೆಗೆ ಎಂಬ ವಿಷಯದ ಕುರಿತು ದಿಶಾ ಭಾರತ್ ಸಂಸ್ಥಾಪಕರು ಲರ್ನ್ ವೇದಾಂತ ಸಂಯೋಜಕರಾಗಿರುವ ಶ್ರೀ ಪ್ರಮೋದ್ ನಟರಾಜ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅರೆ ತಲೆನೋವಿನ ಬಗ್ಗೆ ಅರಿವಿರಲಿ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅರೆ ತಲೆನೋವಿನ ಬಗ್ಗೆ ಅರಿವಿರಲಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಮೈಗ್ರೇನ್ ಅಥವಾ ಅರೆ ತಲೆನೋವು ಇದೊಂದು ಅಪರೂಪದ ಕಾಯಿಲೆಯಲ್ಲ, ಭಾರತೀಯರಲ್ಲಿ ಬೇರೆ ದೇಶಗಳಿಗಿಂತ ಹೆಚ್ಚಾಗಿ ಕಂಡುಬರುತ್ತದೆ. ಅಂದಾಜು 5-15 ಜನರಲ್ಲಿ ಒಬ್ಬರಿಗೆ ಈ ಸಮಸ್ಯೆ ಇದೆ ಎಂಬುದನ್ನು ಸಮೀಕ್ಷೆ ದೃಢಪಡಿಸಿದೆ. ದುರಾದೃಷ್ಟವಶ ರೋಗವನ್ನು ಸರಿಯಾಗಿ ಪತ್ತೆ ಹಚ್ಚಲಾಗದೆ, ಪತ್ತೆಯಾದರೂ ಸರಿಯಾಗಿ ಚಿಕಿತ್ಸೆಯಾಗದೆ ಬಹಳಷ್ಟು ಜನರು ಪರಿಹಾರದಿಂದ ವಂಚಿತರಾಗುತ್ತಿದ್ದಾರೆ. ಯುರೋಪ್ನಂತಹ ಮುಂದುವರೆದ ದೇಶಗಳಲ್ಲಿ ಕೇವಲ ಅಂದಾಜು 10 ಒಬ್ಬರಿಗೆ ಮಾತ್ರ ಸರಿಯಾದ ರೋಗ ಪತ್ತೆ ಹಾಗೂ ಚಿಕಿತ್ಸೆ ಸಾಧ್ಯವಾಗುತ್ತಿದೆ. ಆದ್ದರಿಂದ ಅರೆ ತಲೆನೋವಿನ ಬಗ್ಗೆ ಜನಮಾನಸದಲ್ಲಿ ಅರಿವು ಹೆಚ್ಚಾಗಬೇಕಾಗಿದೆ. ಅರೆ ತಲೆನೋವಿನ ಜೊತೆಗೆ ಇನ್ನಿತರ ಸಮಸ್ಯೆಗಳ ಸರಮಾಲೆಯೇ ಇರುತ್ತದೆ. ಬೆಳಕನ್ನು ನೋಡಲು ಕಷ್ಟವಾಗುವುದು, ಶಬ್ದಗಳನ್ನು ಸಹಿಸಲು ಸಾಧ್ಯವಾಗದಿರುವುದು, ವಾಕರಿಕೆ, ವಾಂತಿ ಇತ್ಯಾದಿ ಆಗಿರುತ್ತದೆ. ಅಷ್ಟೇ ಅಲ್ಲದೆ ಇನ್ನೇನು ತಲೆನೋವು ಪ್ರಾರಂಭವಾಗುವುದು ಎನ್ನುವ ಮುನ್ಸೂಚನೆಯಾಗಿ ಸುಸ್ತು, ಖಿನ್ನತೆ, ಆಕಳಿಕೆ ಇತ್ಯಾದಿ ಸಮಸ್ಯೆಗಳು ಮೊದಲಿಗೆ ಕಾಣಿಸಿಕೊಳ್ಳುತ್ತದೆ. ಅದನ್ನು ಅರೆ ತಲೆನೋವಿನ ಪ್ರೋಗ್ರಾಮ್ ಎನ್ನುತ್ತಾರೆ. ಇದು ಕೆಲವು ಗಂಟೆಗಳಿಂದ ಕೆಲವು ದಿನಗಳವರೆಗೆ ಇರುತ್ತದೆ. ಕೆಲವರಿಗೆ ಇದರ ಜೊತೆಗೆ ತಾತ್ಕಾಲಿಕವಾಗಿ ನರಸಂಬಂಧಿ ದೌರ್ಬಲ್ಯಗಳು ಉಂಟಾಗುತ್ತವೆ. ಉದಾಹರಣೆಗೆ ಕೈ ಮತ್ತು ಮುಖ ಚುಚ್ಚಿದ ಹಾಗೆ ಅಥವಾ ಜುಮ್ಮುಗಟ್ಟಿದ ಹಾಗೆ ಅನಿಸುತ್ತದೆ, ಕೆಲ ಕಾಲ ಕಣ್ಣು ಸರಿಯಾಗಿ ಕಾಣಿಸದೆ ಹಾಗೆ ಇರುವುದು ಇತ್ಯಾದಿಗಳಾಗುತ್ತವೆ. ಇದನ್ನು ಅರೆ ತಲೆನೋವಿನ ಆರ ಎನ್ನುತ್ತಾರೆ. ಇದು ಸಾಧಾರಣವಾಗಿ 5 ಒಂದು ಗಂಟೆಯವರೆಗೆ ಇರುತ್ತದೆ. ಒಮ್ಮೆ ತಲೆನೋವು ಪ್ರಾರಂಭವಾದರೆ ಔಷಧಿ ತೆಗೆದುಕೊಳ್ಳದಿದ್ದರೆ 4-3 ಸತತ ನೋವು ಅನುಭವಿಸುತ್ತಿರಬೇಕಾಗುತ್ತದೆ. ವಿಶ್ರಾಂತಿ ತೆಗೆದುಕೊಳ್ಳದಿದ್ದರೆ ಹೆಚ್ಚುತ್ತಾ ಉಕ್ಕುತ್ತದೆ. ತಲೆನೋವು ಕಡಿಮೆಯಾದ ಮೇಲೆಯೂ ಸುಸ್ತು, ಏಕಾಗ್ರತೆ ಕಡಿಮೆಯಾಗುವುದು, ಕುತ್ತಿಗೆ ಬಿಗಿತ ಇತ್ಯಾದಿ ಸಮಸ್ಯೆಗಳು 1-2 ಕಾಡಬಹುದು. ಇದನ್ನು ಪೋಸ್ಟ್ರೋಮ್ ಎಂದು ಕರೆಯುತ್ತಾರೆ. ಸಾಧಾರಣವಾಗಿ ಈ ರೀತಿ ತಲೆನೋವುಗಳು ತಿಂಗಳಿಗೆ 2-4 ಬರುತ್ತದೆ. ಕೆಲವರಿಗೆ ಅದಕ್ಕೂ ಹೆಚ್ಚು ಬಾರಿ ಬರಬಹುದು. ಇನ್ನು ಕೆಲವರಲ್ಲಿ ಮುಟ್ಟಿನ ಸಮಯದಲ್ಲಿ ಮಾತ್ರ ಈ ರೀತಿ ತಲೆನೋವು ಕಂಡುಬರುತ್ತದೆ. ಇದನ್ನ ಮುಟ್ಟಿನ ಅರೆ ತಲೆನೋವು ಎನ್ನುತ್ತಾರೆ. ನರಗಳು ಅನಗತ್ಯವಾಗಿ ಪ್ರಚೋದನೆಗೊಂಡು ನೋವಿನ ಸಂಕೇತಗಳನ್ನು ಕೊಡಲು ಪ್ರಾರಂಭಿಸುವುದರಿಂದ ಅರೆ ತಲೆನೋವು ಉಂಟಾಗುತ್ತದೆ. ಈ ಸಮಸ್ಯೆ ಹೆಚ್ಚಾಗಿ ಅನುವಂಶಿಕವಾಗಿ ಬರುತ್ತದೆ. ಹೆಸರೇ ಹೇಳುವಂತೆ ಅರೆ ತಲೆನೋವು ತಲೆಯ ಅರ್ಧ ಭಾಗದಲ್ಲಿ ಮಾತ್ರ ನೋವು ಉಂಟು ಮಾಡುವುದಾದರೂ ಕೆಲವರಲ್ಲಿ 2 ತಲೆನೋವನ್ನು ಉಂಟು ಮಾಡುತ್ತದೆ. ಸಾಧಾರಣವಾಗಿ 10 ಈ ಸಮಸ್ಯೆ ಪ್ರಾರಂಭವಾಗುತ್ತದೆ. ಆರಂಭದಲ್ಲಿ ಚಿಕಿತ್ಸೆ ಪಡೆಯುವುದು ಉತ್ತಮವಾಗಿದೆ. ನಿದ್ರೆ ಕಡಿಮೆಯಾದರೆ, ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದರೆ, ಇತರೆ ಕಾರಣಗಳಿಂದ ಅನಾರೋಗ್ಯಕ್ಕೆ ಈಡಾಗಿದರೆ ಅರೆ ತಲೆನೋವು ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಲ್ಲಿ ಈ ಸಮಸ್ಯೆ 3 ಹೆಚ್ಚು. ಋತುಚಕ್ರದ ಸಮಯದಲ್ಲಿ ಸಹಜವಾಗಿ ಆಗುವ ಹಾರ್ಮೋನುಗಳ ಏರಿಳಿತವೇ ಇದಕ್ಕೆ ಕಾರಣ. ಎಲ್ಲಾ ತಲೆನೋವುಗಳು ಅರೆ ತಲೆನೋವುಗಳು ಆಗಲ್ಲ. ಅದರಲ್ಲೂ ಜ್ವರದ ಜೊತೆ ಬರುವ ತಲೆನೋವು, ಜೊತೆಗೆ ಪೆಟ್ಟಾದ ನಂತರ ಬಂದ ತಲೆನೋವು, ನೆನಪಿನ ಶಕ್ತಿ ಕಡಿಮೆಯಾಗುವುದು, ಪಾರ್ಶ್ವ

ಸ್ಟ್ರೋಕ್ನ ಜೊತೆಗೆ ಉಂಟಾಗುವ ತಲೆನೋವು, ಕೆಲವೇ ನಿಮಿಷಕ್ಕೆ ಬಂದು ಹೋಗುವ ತೀವ್ರ ಮಟ್ಟದ ತಲೆನೋವು, ಇದರಲ್ಲಿ ಬೇರೆಯದೇ ಆದ ತೀವ್ರ ಮಟ್ಟದ ನರಸಂಬಂಧಿ ಸಮಸ್ಯೆ ಇರುವುದರ ಸಂಕೇತವಾಗಿದೆ. ಹಾಗೆಯೇ ತಲೆನೋವಿನ ಒಟ್ಟಿಗೆ ಕಣ್ಣು ನೋವು ಮಬ್ಬಾಗಿ ಕಾಣುವುದು ಇದ್ದರೆ ಕಣ್ಣಿನ ವೈದ್ಯರ ಬಳಿ ಪರೀಕ್ಷಿಸಿ ಸರಿಯಾದ ಕನ್ನಡಕವನ್ನು ಹಾಕಿಕೊಂಡಲ್ಲಿ ತಲೆನೋವು ಪರಿಹಾರವಾಗಬಹುದು. ಆಗಾಗ ಉಂಟಾಗುತ್ತಿರುವ ಎಲ್ಲ ತಲೆನೋವುಗಳು ಅರೆ ತಲೆನೋವುಗಳಲ್ಲ. ತಲೆಯ ಎರಡು ಕಡೆ ಒತ್ತಿದ ಹಾಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರೂ ಹೆಚ್ಚಾಗದ ಸಾಧಾರಣ ಪ್ರಮಾಣದ ತಲೆನೋವಾಗಿದ್ದರೆ ಒತ್ತಡದ ನೋವಿನಿಂದ ಸಂದೇಹಿಸಬೇಕು. ಅರೆ ತಲೆನೋವು ತಲೆಯ ಕಡೆ ಒಂದೇ ಮಿಡಿತದ ರೀತಿ ಸಾಧಾರಣದಿಂದ ತೀವ್ರ ಮಟ್ಟದಾಗಿದ್ದು ವಿಶ್ರಾಂತಿ ತೆಗೆದುಕೊಳ್ಳದಿದ್ದರೆ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗೆಯೇ ಒಂದು ಕಡೆ ತಲೆಗೆ ಬರುವ ಎಲ್ಲ ತಲೆನೋವುಗಳು ಮೈಗ್ರೇನ್ ಅಲ್ಲ. ಅಪರೂಪಕ್ಕೆ ಗುಂಪು ಗುಂಪಾಗಿ ಬರುವ ತೀವ್ರ ಪ್ರಮಾಣದ, ಆದರೆ ಕಾಲು ಗಂಟೆಯಿಂದ ಹೆಚ್ಚಾದರೆ 3 ಗಂಟೆಯವರೆಗೆ ಮಾತ್ರ ಇರುವ ಅರೆ ತಲೆನೋವನ್ನ ಗುಂಪು ತಲೆನೋವು ಅಥವಾ ಕ್ಲಸ್ಟರ್ ಹೆಡ್ಡೇಕ್ ಎನ್ನುತ್ತಾರೆ. ಇದರಲ್ಲಿ ತಲೆನೋವಿನ ಪ್ರಮಾಣ ಅತ್ಯಂತ ತೀವ್ರವಾಗಿದ್ದು ಮೂಗು ಕಟ್ಟಿ ಕಣ್ಣು ಕೆಂಪಾಗಿ ಕಣ್ಣೀರು ಬರುವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅರೆ ತಲೆನೋವನ್ನು ಪತ್ತೆ ಹಚ್ಚಲು ಯಾವುದೇ ರಕ್ತ ಪರೀಕ್ಷೆ ಅಥವಾ ಸ್ಕ್ಯಾನಿಂಗ್ನ ಅವಶ್ಯಕತೆ ಇಲ್ಲ. ಆದರೆ ಬೇರೆ ಯಾವುದಾದರೂ ತೀವ್ರ ರೂಪದ ನರಸಂಬಂಧಿ ಸಮಸ್ಯೆಗಳ ಸಂದೇಹವಿದ್ದಲ್ಲಿ ಸಿಟಿ ಅಥವಾ MRI ಸ್ಕ್ಯಾನಿಂಗ್ ಬೇಕಾಗುತ್ತದೆ. ಅರೆ ತಲೆನೋವಿಗೆ ಅತ್ಯುತ್ತಮವಾದ ಔಷಧಿಗಳು ಲಭ್ಯವಿದೆ. ಇವು ನೋವು ಇರುವ ಸಮಯದಲ್ಲಿ ನೋವು ನಿವಾರಕಗಳನ್ನು ತೆಗೆದುಕೊಳ್ಳಬೇಕು. ಆದರೆ ಆಗಾಗ ಅಂದರೆ ತಿಂಗಳಿಗೆ 2 ದಿನಕ್ಕೂ ಹೆಚ್ಚು ನೋವು ಉಂಟಾಗುತ್ತಿದ್ದರೆ ಅಥವಾ ನೋವು ಅತ್ಯಂತ ತೀವ್ರ ಮಟ್ಟವಾಗಿದ್ದರೆ ಪ್ರತಿದಿನ ಔಷಧವನ್ನು ತೆಗೆದುಕೊಂಡರೆ ಅರೆ ತಲೆನೋವು ಕಾಣಿಸಿಕೊಳ್ಳುವುದಿಲ್ಲ. ಸಾಧಾರಣ 6 ರಿಂದ 12 ತಿಂಗಳು ಈ ರೀತಿಯ ಔಷಧಿಯನ್ನು ತೆಗೆದುಕೊಂಡು ನಂತರ ನಿಲ್ಲಿಸಿ ನೋಡಬಹುದು. ಏನು ಮಾಡಿದರೆ ಅರೆ ತಲೆನೋವು ಪ್ರಾರಂಭವಾಗುತ್ತದೆ ಎಂಬುದನ್ನು ಗಮನಿಸಿ ಅದರಿಂದ ದೂರವಿರಬೇಕು. ಉದಾಹರಣೆಗೆ ಹೆಚ್ಚಾಗಿ ಮಾನಸಿಕ ಒತ್ತಡ ವಿಶ್ರಾಂತಿಯ ಕೊರತೆ ಅರೆ ತಲೆನೋವನ್ನು ಉಂಟು ಮಾಡುತ್ತದೆ ಎಂದರೆ ಒತ್ತಡ ನಿವಾರಕವಾದ ಯೋಗ, ಧ್ಯಾನ, ಪ್ರಾಣಾಯಾಮಗಳು ಅರೆ ತಲೆನೋವನ್ನು ನಿಯಂತ್ರಿಸುವಲ್ಲಿ ಸಹಕಾರಿಯಾಗುತ್ತದೆ. ಸಮಯಕ್ಕೆ ಸರಿಯಾಗಿ ನಿದ್ದೆ, ಹಿತವಾದ ಆಹಾರ ಹಾಗೂ ಜೀವನ ಶೈಲಿ ಅತ್ಯಂತ ಮುಖ್ಯವಾಗಿದೆ. ಅರೆ ತಲೆನೋವು ಅಪರೂಪದ ಕಾಯಿಲೆಯೇನಲ್ಲ, ಅದರ ಬಗೆಗಿನ ಸರಿಯಾದ ತಿಳುವಳಿಕೆ ಹಾಗೂ ಚಿಕಿತ್ಸೆಯಿಂದ ಅದನ್ನು ಸಮರ್ಥಕವಾಗಿ ನಿಭಾಯಿಸಬಹುದಾಗಿದೆ.

0: ಅರೆತಲೆ ನೋವಿನ ಬಗ್ಗೆ ಅರಿವಿರಲಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅರೆತಲೆನೋವಿನ ಬಗ್ಗೆ ಅರಿವಿರಲಿ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಋಣದ ನೆರಳು ತಪ್ಪದು ಹಾಗೂ ಛಲವೆಂದರೆ ದೃಢ ನಿಶ್ಚಯ ಎಂಬ ವಿಷಯದ ಕುರಿತು ಪ್ರಕಾಶ್ರವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಋಣದ ನೆರಳು ತಪ್ಪದು ಹಾಗೂ ಛಲವೆಂದರೆ ದೃಢ ನಿಶ್ಚಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಎರಡು ಪದಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಬದುಕಿನಲ್ಲೂ ಬಂದು ಹೋಗುವಂತಹದೇ. ಹಣವಿಲ್ಲದೆ ಏನೂ ಆಗದು ಎಂಬುದು ಎಷ್ಟು ಸತ್ಯವೋ, ಹಣವೇ ಸರ್ವಸ್ವ ಅಲ್ಲ ಎಂಬುದು ಅಷ್ಟೇ ಸತ್ಯ. ಇಲ್ಲಿ ಋಣ ಎಂಬುದು ಒಂದಲ್ಲ ಒಂದು ರೀತಿಯಲ್ಲಿ ಕಾಡುತ್ತಲೇ ಇರುತ್ತದೆ. ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಇತರರನ್ನು ಅವಲಂಬಿಸಿಯೇ ಇರಬೇಕಾಗುತ್ತದೆ. ತನಗೆ ಬೇಕಾದನ್ನೆಲ್ಲ ತಾನೇ ಪೂರೈಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ.

ಇಲ್ಲಿ ಬರುವುದು ಈ ಋಣಭಾರದ ಪ್ರಶ್ನೆ. ಇಲ್ಲಿ ಇನ್ನು ಒಂದು ವಿಶೇಷ ಎಂದರೆ ಈ ಋಣ ಎಂಬುದು ಸದಾ ಭಾರವೇ, ಏನೋ ಒಂದು ಗುರುತರವಾದ ಜವಾಬ್ದಾರಿಯ ಕುರುಹು. ಒಬ್ಬ ಬಡ ವಿದ್ಯಾರ್ಥಿ ತನ್ನ ಓದಿನ ಸಮಯ ಯಾರದ್ದೋ ಸಹಾಯ ಪಡೆದು ಉತ್ತಮ ಶಿಕ್ಷಣ ಹೊಂದಿ ಒಂದೊಂದು ದಿನ ತನ್ನ ಕಾಲ ಮೇಲೆ ತಾನು ನಿಲ್ಲುವಂತಾಗುತ್ತಾನೆ. ಆಗ ಅವನಲ್ಲಿ ಹೇಳುವ ವಿಚಾರವೆಂದರೆ, ನಾನು ಯಾರದ್ದೋ ಋಣದಲ್ಲಿ ಇದ್ದೇನೆ, ಅದನ್ನು ತೀರಿಸದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲ ಅಂದುಕೊಂಡು ಈ ಹಿಂದೆ ಸಹಾಯ ಮಾಡಿದವರನ್ನು ಹುಡುಕಿ ಅವರ ಋಣ ತೀರಿಸುತ್ತಾನೆ. ಆದರೆ ಇನ್ನು ಕೆಲವರಿರುತ್ತಾರೆ, ನದಿ ದಾಟಿದ ಮೇಲೆ ಅಂಬಿಗನ ಅಂಗೈಕೆ ಎನ್ನುವಂತೆ ಈ ಹಿಂದೆ ಸಹಾಯ ಮಾಡಿದವರನ್ನೇ ಮರೆತು ಬಿಡುತ್ತಾರೆ. ಅಂಥವರನ್ನು ಸಮಾಜ ಎಂದು ಗೌರವಿಸದು ಅವನಲ್ಲಿ ಕಿಂಚಿತ್ ಋಣ ಇಲ್ಲ ಅಂತ ಜನ ಮಾತನಾಡುತ್ತಾರೆ. ಇದು ಹಲವು ಸಂದರ್ಭಗಳಲ್ಲಿ ನಡೆಯುತ್ತದೆ. ಹೀಗಾಗಿ ಈ ಋಣಭಾರ ಅನ್ನುವುದು ನಿಜಕ್ಕೂ ಮಣಭಾರವೇ. ಎಲ್ಲಿಯ ತನಕ ಈ ಭಾರ ಹಿಡಿಯುವುದಿಲ್ಲವೋ ಅಲ್ಲಿಯವರೆಗೆ ನಾವು ನಾವಾಗಿ ಇರಲು ಬಿಡುವುದಿಲ್ಲ. ಹಣ ಎಂಬುದು ಋಣವನ್ನು ಮರೆಸಿ ಬಿಡುತ್ತದೆ. ಇನ್ನು ಒಂದು ವಿಶೇಷ ಅಂದರೆ, ಹಣ ಏನು ಬೇಕಾದರೂ ಯಾವ ಕೆಲಸವನ್ನು ಬೇಕಾದರೂ ಮಾಡಿತು, ಹೆಚ್ಚಿನ ಸಂದರ್ಭ ಒಳಿತಿಗಿಂತ ಕೆಡಕಾಗುವುದು. ಅದು ಆ ಹಣದ ಗುಣಧರ್ಮ. ಎಷ್ಟೇ ಕೆಟ್ಟವ ಅಂತ ಹಣೆಪಟ್ಟಿ ಒತ್ತಿದ್ದರೂ ಹಣವೊಂದಿದ್ದರೆ ಹಣೆಪಟ್ಟಿಯೇ ಬದಲಾಗಿ ಬಿಡುತ್ತದೆ. ಯಾವುದು ಹೊಳಿತು ಯಾವುದು ಕೆಡುಕು ಎಂಬುದರ ಪರಿಜ್ಞಾನವೇ ಆ ಹಣಕ್ಕೆ ಇರದು. ಎಷ್ಟೇ ಗುಣವಂತ ಅಂದುಕೊಂಡವರನ್ನು ಈ ಹಣ ಭ್ರಷ್ಟನಾಗಿಸಿ ಬಿಡಬಹುದು. ಅದೇ ಹಣದ ತಾಕತ್ತು, ಗಮ್ಮತ್ತು. ಅದೇ ಋಣ ಬರೀ ಒಳ್ಳೆಯ ಕೆಲಸವನ್ನಷ್ಟೇ ಮಾಡುವುದು. ಸರ್ವೇ ಜನಾಃ ಸುಖಿನ ಭವಂತು ಪಾಠ ಪಠಿಸುವುದು ಋಣ. ಅದರೊಂದು ಹಣದಿಂದ ಮುಕ್ತಿ ಪಡೆದರೂ ಋಣದಿಂದ ಮುಕ್ತಿ ಪಡೆಯುವುದು ಸಾಧ್ಯವಿಲ್ಲ. ಇದು ತೀರಿತು ಅನ್ನುವ ಹಾಗೆ ಇಲ್ಲ. ಒಂದು ಋಣ ತೀರಿತು ಎನ್ನುವಷ್ಟರಲ್ಲಿ ಮತ್ತೊಂದು ಅದೇ ಜಾಗ ಅಲಂಕರಿಸಿ ಬಿಡುತ್ತದೆ. ಮಾನವ ಜನ್ಮವೇ ಋಣದಿಂದ ಕೂಡಿದ್ದು, ಅದನ್ನು ತಪ್ಪಿಸಿಕೊಳ್ಳುವುದು ಕಷ್ಟ. ಒಂದೊಮ್ಮೆ ಯಾರಾದರೂ ತಾನು ಯಾರದ ಋಣದಲ್ಲಿ ಬದುಕುತ್ತಿಲ್ಲ ಅಂದರೆ ಅವನಷ್ಟು ಸುಖಿಷ್ಠರು ಇನ್ನೊಬ್ಬರಿಲ್ಲ. ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ, ಛಲವೆಂದರೆ ದೃಢ ನಿಶ್ಚಯ. ಹಲವರಿಗೆ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕು ಎಂಬ ಛಲ ಇರುವುದಿಲ್ಲ. ಅದು ಯಾಕೆಂದರೆ ಅವರು ನಿಶ್ಚಯ ಭರಿತರಲ್ಲ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸುಂದರವಾದ ಒಂದು ಸೂಕ್ತದ ಮೂಲಕ ಹೇಳುತ್ತಾನೆ. ತಸ್ಮದುದಿಷ್ಟ ಕೌತಯ ಯುದ್ಧಾಯ ಕೃತ ನಿಶ್ಚಯಂ. ಅರ್ಜುನನು ಯುದ್ಧ ಭೂಮಿಯಲ್ಲಿ ಭಯ, ಗೊಂದಲ ಮತ್ತು ನಿರಾಶೆಯಿಂದ ಕುಗ್ಗಿದಾಗ ಕೃಷ್ಣನು ಈ ಮಾತು ಹೇಳುತ್ತಾನೆ. ಎದ್ದು ನಿಲ್ಲು ಅರ್ಜುನ, ದೃಢ ನಿಶ್ಚಯದಿಂದ ನಿನ್ನ ಕರ್ತವ್ಯಕ್ಕಾಗಿ ಹೋರಾಡು ಎನ್ನುತ್ತಾನೆ. ಇದು ಜೀವನದ ಪ್ರತಿಯೊಂದು ಹೋರಾಟದ ಬಗ್ಗೆ ಅನ್ವಯವಾಗುವ ಮಾತು. ಕೆಲವೊಮ್ಮೆ ಜೀವನದಲ್ಲಿ ಸಮಸ್ಯೆಗಳು ದೊಡ್ಡದಾಗಿ ಕಾಣುತ್ತವೆ, ಮನಸ್ಸು ಸೋಲಲು ತಯಾರಾಗುತ್ತದೆ, ಇದು ನನ್ನಿಂದ ಆಗಲ್ಲ ಅನಿಸುತ್ತದೆ. ಆ ಸಮಯದಲ್ಲಿ ಗೀತೆಯ ಸಂದೇಶ, ಕುಳಿತು ದುಃಖ ಪಡುವುದಕ್ಕಿಂತ ಎದ್ದು ನಿಲ್ಲು, ದೃಢ ಸಂಕಲ್ಪದಿಂದ ಮುಂದೆ ಸಾಗು. ಛಲ ಎಂದರೆ ಭಯವೇ ಇಲ್ಲದಿರುವುದಲ್ಲ, ಭಯ ಇದ್ದರೂ ಮುಂದಕ್ಕೆ ನಡೆಯುವ ಧೈರ್ಯ, ಎದ್ದು ನಿಲ್ಲುವ ನಿರ್ಧಾರವೇ ಛಲದ ಮೊದಲ ಹೆಜ್ಜೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಋಣದ ನೆರಳು ತಪ್ಪದು ಹಾಗೂ ಛಲವೆಂದರೆ ದೃಢ ನಿಶ್ಚಯ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಋಣದ ನೆರಳು ತಪ್ಪದು ಹಾಗೂ ಛಲವೆಂದರೆ ದೃಢ ನಿಶ್ಚಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು.

0: ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: 2-factor ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82 ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಲ್ಲ, ಬದಲಿಗೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟ್ರಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047 ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನ್ನು ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ತಿಳಿಸಿದರು.
4: ದುನಿಯಾ ಭಾರತ ಯುವಾಓ ಔರ್ ಭಾರತ ಕಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ ಕಿ ವಿಕಾಸ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭಿ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹಿ ಹೈ ಕಿ ಭಾರತ ಕೆ ಯುವಾಓ ಕೋ ಅವಸರ ಮಿಲೇ ರೋಜ್.

0: रोजगार मिले, उनका सामर्थ्य खिल उठे। साथ साथ मैं चाहता हूं मेरे देश के नौजवानों को ग्लोबल एक्सपोजर भी मिले।
1: ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೊ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದರು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಬರಮಾಡಿಕೊಂಡರು. ಕೋಲ್ಕತ್ತಾಗೆ ಬಂದಿಳಿದ ನಂತರ ವಿದೇಶಾಂಗ ಕಾರ್ಯದರ್ಶಿಯವರು ನಗರದಲ್ಲಿರುವ ಸೆಂಟ್ ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಯಾದ ಮದರ್ ಹೌಸ್ ಮತ್ತು ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದರು. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ. ನವದೆಹಲಿಗೆ ತೆರಳಲಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೊ ರೂಬಿಯೊ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನ್ನಿ ವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟಗಿ ಭಾಗವಹಿಸಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವ 3ನೇ ದರ ಏರಿಕೆಯಾಗಿದೆ. ಈ ನೂತನ ಪರಿಷ್ಕರಣೆಯ ನಂತರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 87 ಪೈಸೆ ಹೆಚ್ಚಳವಾಗಿ ಪ್ರತಿ ಲೀಟರ್ಗೆ 99.51 ರೂಪಾಯಿ ತಲುಪಿದೆ. ಹಾಗೆಯೇ ಡೀಸೆಲ್ ದರವು ಪ್ರತಿ ಲೀಟರ್ಗೆ 92.49 ರೂಪಾಯಿಯಾಗಿದೆ. ಈ ನಡುವೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದೆ. ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿರುವ ತೈಲ ಮಾರುಕಟ್ಟೆ ಕಂಪನಿ, ಪ್ರಸ್ತುತ ಕೆಲವು ನಿರ್ದಿಷ್ಟ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಕಂಡುಬಂದಿರುವ ಪರಿಸ್ಥಿತಿಯು ಕೇವಲ ಸ್ಥಳೀಯ ಹಾಗೂ ಅತ್ಯಂತ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಎಂದು ತಿಳಿಸಿದೆ. ಕೆಲವು ಆಯ್ದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಬೇಡಿಕೆ ಮತ್ತು ಪೂರೈಕೆ ನಡುವೆ ಉಂಟಾಗಿರುವ ಅಸಮತೋಲನ ಹಾಗೂ ಮಾರಾಟದ ವಿನ್ಯಾಸದಲ್ಲಿನ ಮರು ಹಂಚಿಕೆಯಿಂದಾಗಿ ಇಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಹೊಂದಿರುವ ತನ್ನ 42,000 ಇಂಧನ ಮಾರಾಟ ಕೇಂದ್ರಗಳ ಬೃಹತ್ ಜಾಲದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಕೇಂದ್ರಗಳಲ್ಲಿ ಮಾತ್ರ ಇಂತಹ ಸಮಸ್ಯೆಯಾಗಿದೆ ಎಂದು ತೈಲ ಕಂಪನಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಉತ್ತರ ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿನ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಅನಿಲ ಸ್ಫೋಟ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 82ಕ್ಕೆ ಏರಿಕೆಯಾಗಿದ್ದು 9 ಕಾರ್ಮಿಕರು ಗಣಿಯೊಳಗೆ ಸಿಕ್ಕಿಕೊಂಡಿದ್ದಾರೆ. ನಿನ್ನೆ ಶಾಂಗ್ಸಿ ಪ್ರಾಂತ್ಯದ ಲಿಯುಶನ್ಯು ಕಲ್ಲಿದ್ದಲು ಗಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು ರಕ್ಷಣೆಗಾಗಿ ಚೀನಾ ಸರ್ಕಾರ 345 ಸಿಬ್ಬಂದಿಯನ್ನೊಳಗೊಂಡ 6 ರಾಷ್ಟೀಯ ಗಣಿ ತುರ್ತು ರಕ್ಷಣಾ ತಂಡಗಳನ್ನು ನಿಯೋಜಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗಣಿ ಕಂಪನಿಯು ಅಧಿಕಾರಿಯೊಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಗಣಿಯೊಳಗೆ ಸಿಲುಕಿರುವವರ ರಕ್ಷಣೆಗೆ ಮತ್ತು ಗಾಯಗೊಂಡಿರುವ 100ಕ್ಕೂ ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಹಾಗೂ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. May 3ರಂದು ನಡೆದು ಬಳಿಕ ರದ್ದಾಗಿದ್ದ ನೀಟ್ UG 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯುವುದಕ್ಕಾಗಿ ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಅಭ್ಯರ್ಥಿಗಳು ನೀಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಮಾಹಿತಿಯ ನಿಖರತೆಗಾಗಿ ರದ್ದುಪಡಿಸಿದ ಚೆಕ್ನ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಮ್ಮೆ ಸಲ್ಲಿಸಿದ ಬ್ಯಾಂಕ್ ವಿವರಗಳನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮತ್ತು ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ

0: ಅಭಿವೃದ್ಧಿ ಸಚಿವಾಲಯ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಎರಡನೇ ಪೂರ್ವ ಸಿದ್ಧತಾ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ವರ್ಚುವಲ್ ಮೂಲಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾಗವಹಿಸಿದ್ದ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಬಹುಪಕ್ಷೀಯ ಸಹಯೋಗವನ್ನು ಬಲಪಡಿಸುವ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಮುಖವಾಗಿ ಮಹಿಳೆಯರ ಡಿಜಿಟಲ್ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ಉದ್ಯಮಶೀಲತೆಗಾಗಿ ಸಾಮರ್ಥ್ಯ ವೃದ್ಧಿ ಚೌಕಟ್ಟು ಸೇರಿದಂತೆ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಮ್ಮತ ಮೂಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿಯು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಿಬಿಎಸ್ಇ ಅಧಿಕೃತ ಜಾಲತಾಣಕ್ಕೆ ತಾಂತ್ರಿಕ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೆದ ನಂತರ ವಿದ್ಯಾರ್ಥಿಗಳು ಅಂಕಗಳ ಮರುಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು 2 ದಿನಗಳ ಕಾಲಾವಕಾಶವಿರಲಿದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಬಿಹಾರದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಒಟ್ಟು 1 ಲಕ್ಷ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯೊಂದಿಗಿನ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕನಿಷ್ಠ 20,000 ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿಯೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಸೋಲಿನ ನಡುವೆಯೂ ಉತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ. ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ. 82ಕ್ಕೇರಿದ ಮೃತರ ಸಂಖ್ಯೆ. ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಇನ್ನು ಮುಂದೆ ಕೇಳಿ ಬರೋಣ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳನ್ನು.

ದಾರಿ ಚೆಲ್ಲುತ್ತ ಧುಮ್ಮಿಕ್ಕಿ ನದಿಯು.

ಕಣ್ಣ ತೆರೆದು ಬಾನು ಕೋಟಿ ಕಿರಣ.

0: ಇದುವರೆಗೂ ಹಾಡುವಸ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು

0: ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
2: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ಇನ್ನು ಮುಂದೆ ಕೇಳಿಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಅನುಭವ ಹಂಚಿಕೆ ಕುರಿತು ಮಂಗಳೂರು ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಸಾಯಿಬ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
6: ನಮಸ್ಕಾರ ಬಂಧುಗಳು, ನಾನು ಸಾಯಿಬ್ ನಮ್ಮ ಮಂದಿರದಲ್ಲಿ ಈ ಸಭೆಯಲ್ಲಿ ಬಂಧುಗಳ ಪಟ್ಟಂತಹ ಮನ ಭರವಸೆ ಮತ್ತು ಅವರ ಅನುಭವದ ಆಧಾರದಿಂದ ನಮಗಿವತ್ತು ಕುಡಿತದ ಅಗತ್ಯ ಇಲ್ಲ. ಖಂಡಿತವಾಗಿ ತುಂಬ ಸಂತೋಷದ ವಿಷಯ, ಯಾಕೆಂದರೆ ನಮ್ಮ ಮಾತನಾಡುವ ಕೇಳಿದ್ದು ನಮಗೆ ಸ್ವಲ್ಪ ಕುಡಿದು ನೀಡಿದಾಗಲಿಲ್ಲ. ಸ್ವಲ್ಪ ಕುಡಿದ ಮೇಲೆ ನನ್ನ ದೇಹದಲ್ಲಿ ಆಗುವಂಥ ಮತ್ತು ಮನಸ್ಸಿನಲ್ಲಿ ಆಗುವಂಥ ಬದಲಾವಣೆ, ವ್ಯಕ್ತಿತ್ವ ಬದಲಾವಣೆ ಖಂಡಿತವಾಗಿ ನಮ್ಮ ಜೀವನದ ಅದೇ ಆಗ್ತಿತ್ತು. ಸ್ವಲ್ಪ ಕುಡಿದು ನನಗೆ ನಿಲ್ಲಲು ಆಗ್ತಿರಲಿಲ್ಲ, ಯಾಕೆಂದರೆ ನಾನು ಕುಡಿತ ಮಾಡಿದ ಸಮಯದಲ್ಲಿ ನಾನು ಒಳ್ಳೆಯ ವಿಚಾರಗಳನ್ನೆಲ್ಲ ಆಲೋಚನೆ ಮಾಡ್ತಿದ್ದೆ, ನಾನು ಒಳ್ಳೆಯ ವಿಚಾರಗಳು. ಆದರೆ ಕುಡಿತ ದೇಹದೊಳಗೆ ಹೋದ್ಮೇಲೆ ಆ ಒಳ್ಳೆಯ ವಿಚಾರಗಳಲ್ಲಿ ಮಾಯವಾಗಿ ಅನಗತ್ಯ ವಿಷಯಗಳು ನನ್ನ ಆಲೋಚನೆಗಳಲ್ಲಿ ಬರುತ್ತಿದ್ದವು. ಏನೆಲ್ಲ ಮಾಡ್ತಿದ್ದು ನನಗೆ ಅರ್ಥ ಆಗ್ತಿರಲಿಲ್ಲ. ಇಲ್ಲಿ ಹೋಗಬಾರ್ದ ಜಾಗಗಳಿಗೆ ಹೋಗುದು, ಯಾರನ್ನು ನಾನು ಭೇಟಿಯಾಗಬಾರದು, ಯಾರ ಸಾಹಸ ಮಾಡಬಾರದು ಅಂಥವರ ಬಳಿ ಹೋಗುವುದು, ಅನಗತ್ಯ ವಿಷಯಗಳ ಕೈ ಹಾಕಿದ್ದೆ. ನಾನು ಕುಡಿತ ಮಾಡಿದ ಸಮಯದಲ್ಲಿ ನಾನು ನನ್ನ ಸಂಬಂಧಿಕರಿಗೆ ಯಾವ ಸಮಯದಲ್ಲಿ ಅಂತಿಲ್ಲ, ಅವರಿಗೆ ಫೋನ್ ಮಾಡಿ ಮಾತನಾಡುವುದು, ಉದ್ದೋದ ಮಾತಾಡುವುದು, ಹಗಲ ರಾತ್ರಿ ಗೊತ್ತಾಗ್ತಿರ್ಲಿಲ್ಲ. ಇತ್ತೀಚೆಯ ನನ್ನ ಕೊನೆಯದಾಗಿ ನನ್ನ ಹತ್ತಿರದ ಸಂಬಂಧಿ ಏನ, ನಾನು ಅವ್ರದ್ದು ಮಾತಾಡಿದಂಥ ವ್ಯಕ್ತಿ, ನಾನು ಅಷ್ಟು ಮಾತಾಡ್ತೇನೆ, ನಾನು ಅಪರೂಪವಾಗಿ ಮಾತಾಡ್ತೇನೆ. ಈ ಕುಡಿತ ಮಾಡುವ ಸಮಯದಲ್ಲಿ ಏನೋ ರಾತ್ರಿ 12 ಗಂಟೆ

ನಂತರ ಬೆಳಿಗ್ಗೆ 5 ಗಂಟೆಗೆ ಕಾಲ್ ಮಾಡಿ ಮಾತನಾಡಿದ್ರು. ನಾನು ಮಾತಾಡಿದ್ರೆ ನನ್ನ ಮನೆಯವರಿಗೆ ಮಾತಾಡಿಸಿಕೊಡ್ತು ಅವರಿಗೆ, ಅಲ್ಲಿಂದ ಸಮಸ್ಯೆಗಳಾಗ್ತಿತ್ತು. ಕೊನೆಯದಾಗಿ ಆದಂತ ಘಟನೆಗಳು, ಅದನಂತರ ಅವರು ನನ್ನ ಹತ್ರ ಮಾತನಾಡಿದ್ ಬಿಟ್ಟುಬಿಟ್ಟು, ಈ ವ್ಯಕ್ತಿ ಸರಿ ಇಲ್ಲ, ಕುಡಿದ ಮೇಲೆ ಏನೇನೇನು ಮಾತಾಡ್ತಾನೆ ಅಂದ್ರೆ. ನಾನು ಅನಾಹುತ ಮಾಡ್ತಿರ್ಲಿಲ್ಲ ಮನೆಯಲ್ಲೆಲ್ಲ, ಏನು ಉಳಿ ಮಾಡುದು ಅದು ಮಾಡುದು, ಆದ್ರೆ ನನ್ನ ಆಲೋಚನೆಗಳು ಬೇರೆ, ಕೆಟ್ಟದಾಗಿ ಹೋಗಿದ್ದು, ಕೋಪ ಮಾಡುದು, ಯಾರತ್ತ ಮಾತಾಡುದು, ಅವ್ರ ಕುಟ್ಟಿ ಕುಟ್ಟಿ ಮಾತನಾಡುದು, ಅದೆಲ್ಲ ಆಲೋಚನೆಗಳು. ಅಂತ ಸಮಯದಲ್ಲಿ ಖಂಡಿತವಾಗಿ ನನ್ನ ಆಲೋಚನೆಗಳು ಬದಲಾಗ್ತಿದ್ದವು. ಆಲೋಚನೆಗಳು ಬದಲಾಗ್ತ ಇಲ್ಲಿವರೆಗೆ ಅಂದರೆ ಒಂದೇ ನನ್ನ ಆಲೋಚನೆಗಳು ಕುಡಿತ ಮಾಡುವ ಸಮಯದಲ್ಲಿ ನಾನು ಎಷ್ಟೆಲ್ಲ ಹಣವನ್ನು ನಾನು ಕಳೆದುಕೊಂಡಿದ್ದೇನೆ, ಅದನ್ನು ಮರುಗಳಿಸುವ ಒಂದು ಆಲೋಚನೆ, ಅಧಿಕ ಹಣವನ್ನು ಕೊಡಿ, ತಲೆಬಿಸಿ ಆಯ್ತು, ಎಷ್ಟು ಹಣವನ್ನು ವ್ಯರ್ಥ ಮಾಡಿದೆ ನಾನು. ಸಂಬಂಧ, ನನ್ನದೇ ದೊಡ್ಡ ಕುಟುಂಬ ಇದೆ, ಅವರ ಸಂಬಂಧ ಕಳೆದುಕೊಂಡಿದ್ದೆ ನಾನು. ಅದರಲ್ಲಿ ಕೋಪ ಬರ್ತಿತ್ತು, ನಾನು ಅವ್ರಿಗೆ ಅಂಥದ್ದನ್ನು ಏನು ಮಾಡಿದೆ, ಅಷ್ಟೊಂದು ಅನಾಹುತ ಮಾಡಿದ್ದೆ, ಅಷ್ಟೊಂದು ಮಾನಸಿಕವಾಗಿ ನಾನು ಅವ್ರಿಗೆ ಚಿತ್ರಹಿಂಸೆ ಕೊಟ್ಟೆನ, ಅವರ ನಂತರ ಯಾಕೆ ಮಾತಾಡಲಿ ಕೇಳುದಿಲ್ಲ, ಅದರಲ್ಲೂ ಕೂಡ ಕೋಪ ಬರ್ತಿತ್ತು. ಒಂದು ಸಮಯದಲ್ಲಿ ಬಂದವಳೆ ನಾನು ಈ ಕುಡಿತಾದರೆ ಕೇವಲ ಸಂತೋಷಕ್ಕಾಗಿ ಮಾತ್ರ ಕುಡಿದಂತ ನನ್ನ ಭಾವನೆ ಆಗಿತ್ತು. ಸಂತೋಷದ ಹುಟ್ಟದ ಹಬ್ಬ ಇರ್ಬೋದು, ಮದುವೆ ಸಮಾರಂಭ ಇರ್ಬೋದು, ಕೆಲ ಅಪರೂಪವಾಗಿ ಪಿಕ್ನಿಕ್ ಹೋಗೋದು, ಅಂತ ಸಮಯದಲ್ಲಿ ಅಂತ ಎಣಿಸಿದ್ದೆ ನಾನು. ಅದೇ ಪ್ರಕಾರ ನಾನು ಅಂತ ಭಾಗವಹಿಸ್ತಿದ್ದೆ. ತದನಂತರ ನನ್ನ ಜೀವನದಲ್ಲಿ ಕುಡಿತದ ಪ್ರಮಾಣ ಏರಿ ಏರಿ ಏರಿ ಸಂತೋಷ ಬಿಟ್ಟು ದುಃಖದಲ್ಲಿ ಕುಡಿಯುವುದು, ಯಾರು ಮರಣ ಆಗಲಿ ಏನಾದರೂ ಏಕಾಂಗಿ ಆಗಿರುವಾಗ ಕುಡಿಯುವುದು, ಕೋಪ ಬರುವ ಕುಡಿಯುವುದು, ಕೆಲವು ಆಲೋಚನೆಗಳು ಇಲ್ಲಿ ಹೋಗ್ತಾ ಅಂತ ಸಮಯದಲ್ಲಿ ಕುಡಿಯುದು, ಒಟ್ಟಾರೆ ನನಗೆ ಕುಡಿತವನ್ನು ಮಾಡಬೇಕು. ಅಷ್ಟೊಂದು ಕುಡಿತದ ಜಟಕ್ಕೆ ನಾನು ಮನೆ ಆಗಿದ್ದೇನೆ, ಅದು ಹೇಳಿದಕ್ಕೆ ನಂಬಲಿಕ್ಕೆ. ನಾನು ಅಷ್ಟೊಂದು ಬೆಳಿಗ್ಗೆ ಹಾಸಿಗೆ ಎದ್ದು ನಾನು ಕುಡಿತಿದ್ದೆ. ನಾನು ಒಂದು ಮರ್ಯಾದೆ ಅಂದರೆ ಹಲ್ಲು ಉಚ್ಚಿದಾಗಲಿ ಸ್ನಾನ ಮಾಡಿದಾಗಲಿ ಏನು ತಲೆ ಇರಲಿಲ್ಲ, ಹಾಸಿಗೆ ಎದ್ದು ವಾಚ್ ನೋಡಿ, ವಾಚ್ ಸಹ ಕಣ್ಣಿಗೆ ಕಾಣುದಿಲ್ಲ, ಕತ್ತಲೆ ಕತ್ತಲೆ ಕತ್ತಲೆ, ಹಗಲ ರಾತ್ರಿ ಗೊತ್ತಾಗ್ತಿರಲಿಲ್ಲ. ಕೆಲವೊಮ್ಮೆ ಮನೆಯಲ್ಲಿ ಏನಾದರೂ ಶರಬ್ ಇಲ್ಲದ ಪರಿಸ್ಥಿತಿ ಬರುವಾಗ ಬೇರೆ ಬೆಳಿಗ್ಗೆ 3-4 ಗಂಟೆ ಎದ್ದುಕೊಂಡು ಕೈ ನಡುಕ ಸ್ಕೂಟರ್ ಇದೆ, ನನ್ನ ಬಳಿ ಸ್ಕೂಟರ್ ಕೊಂಡೋಗಲು ಹೆದರಿಗೆ ಕಟ್ತದೆ, ನಡೆದುಕೊಂಡು ಹೋಗ್ತಿದ್ದೆ ನಾನು ಅಂಥ ಪರಿಸ್ಥಿತಿಗೆ. ಕೆಲವೊಮ್ಮೆ ನಾನು ಈಗ ಕೂತ್ಕೊಂಡು ಎಣಿಸ್ತೇನೆ, ನಾನು ಬೆಳಿಗ್ಗೆ 3-5 ಗಂಟೆ ಕುಡಿಯುವ ಜಾಗ ನೋಡಿದರೆ ಖಂಡಿತವಾಗಿ ನನ್ನ ಮನೆಯವರು ನನ್ನ ಸೇರಿಸ್ತಿದ್ರು. ಆ ಭಿಕ್ಷುಕರು ಎಲ್ಲಿ ಬಂದು ಅಲ್ಲಿ ನಾಯಿ ಏನಾದರೂ ಇದು ಮಾಡ್ತಿದೆ, ಮಲಗ ಸ್ಥಳ, ಭಿಕ್ಷುಕ ಬಂದು ಕುಡಿತಿದ್ರು, ಆ ಜಾಗದಲ್ಲಿ ನಾನು ಹೋಗಿ ಕುಡಿತಿದ್ದೆ. ನಾನು ಯಾವುದು ಶರಬ್ ಕೊಟ್ಟರೆ ಕೂಡ ರೆಡಿ, ಅದು ನನಗೆ ಒಟ್ರಾಸ್ ನನ್ನ ದೇಹಕ್ಕೆ ಶರಬ್ ಹೋಗಲಿ, ಯಾವುದೇ ಇರಲಿ, ಆ ಕಂಟ್ರಿ ಇರಲಿ, ಮನೇಲಿ ಬೇಯಿಸಿದೆ ಇರಲಿ, ಯಾವುದು ಸರಿ, ಒಟ್ಟು ನನಗೆ ಸ್ವಲ್ಪ ನಶೆ ಒಳಗೆ ಹೋಗಬೇಕು. ಅಂಥ ಪರಿಸ್ಥಿತಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಕುಡಿಯುವ ಒಂದು ಚಟಕ ನಾನು ಒಲೆಯಾದೆ. ನಾನು ಅದು ನನ್ನ ಮನೆಯವ್ರಿಗೆ ಗೊತ್ತಿತ್ತು ಹಾಗಲಲ್ಲಿ ಕುಡಿತಾನಂತ, ಆದರೆ ಅಷ್ಟು ಬೆಳಿಗ್ಗೆ 3-4 ಗಂಟೆ ಇದ್ದುಕೊಂಡು ಕುಡಿತಿದ್ದಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಒಂದು. ಯಾಕೆಂದ್ರೆ ಬಂಧುಗಳೇ, ನನ್ನ ಸ್ನೇಹಿತರು ಕೂಡ ಇವತ್ತಿಗೆ ಕುಡಿತ ಮಾಡ್ತಿದ್ದಾರೆ, ನನ್ನದೇ ಪ್ರಾಯದವರು, ನನ್ನದೇ ಪರಿಸರದವರು. ಅವರು ನನಗೆ ಬುದ್ಧಿವಾದ ಹೇಳ್ತಿದ್ರು, ನನಗೆ ನನ್ನ ಸ್ನೇಹಿತ ಮನೆಯವ್ರದ್ದು ಬುದ್ಧಿವಾದ ಬಿಟ್ಟು ಬಿಡುವ, ಅವರ ನನ್ನ ಧರ್ಮ ಚರ್ಚಿನ ನಮ್ಮ ಕ್ರೈಸ್ತರ ಗುರುಗಳಲ್ಲಿ ಕೆಲವು ತುಂಬ ಬುದ್ಧಿ ಹೇಳ್ತೀವಿ, ಕುಡಿಬೇಡ ಕುಡಿಬೇಡ, ಆದರೆ ನನಗೆ ಕುಡಿಬೇಡ ಸಂಪೂರ್ಣ ಬಿಡು ಅಂತ ನನಗೆ ಇಷ್ಟ ಯಾರು ಹೇಳಿಲ್ಲ. ಅದರ ಬದಲಾಗಿ ನನಗೆ ಸ್ವಲ್ಪ ಮನೆಗೆ ತಂದು ಕುಡಿ, ಊಟ ಮಾಡು, ಮಲಗು, ಅದು ಕೆಲಸ ಮಾಡು, ಅಷ್ಟು ನನಗೆ ಬುದ್ಧಿವಾದ ಹೇಳ್ತಿದ್ರು, ಸಂಪೂರ್ಣ ಬಿಡು ನನಗೆ ಇಷ್ಟು ಯಾರು ಹೇಳ್ತಿದ್ರು. ಅದರಲ್ಲಿ ನನ್ನ ಸ್ನೇಹಿತರು ಕೂಡ ಯುತ್ತಿ ಕೂಡ ಕುಡಿತಾ ಇದ್ದಾರೆ, ಅವರು ಕೂಡ ಹೇಳ್ತಿದ್ರು ನೀನು ಏನು ಮಾಡ, ನೀನು ನಮ್ಮೊಟ್ಟಿಗೆ ಹುಟ್ಟಿ ಬೀಳುತ್ತೆ, ನಮ್ಮೊಟ್ಟಿಗೆ ಕುಡಿಯು, ಆದರೆ ನಿನ್ನ ಪರಿಸ್ಥಿತಿ ನಮಗಿಂತ ಡಬಲ್, ಅಷ್ಟು ಕುಡಿಗಳಲ್ಲಿ ಅವ್ರು ನನಗೆ ಕುಡಿದ ಮಾಡೋ ನನಗೆ ಬುದ್ಧಿ ಹೇಳುತ್ತೆ. ಅವ್ರು ಇವತ್ತು ಕೂಡ ಕುಡಿತಿದ್ದಾರೆ, ಯಾಕಂದ್ರೆ ಅವ್ರಿಗೆ ಕುಡಿದ ಮಾಡ್ತಾ ಅವರಿಗೆ ಸಮಸ್ಯೆ ಏನಾಗುದಿಲ್ಲ, ಅವರ ಮನದಲ್ಲಿ ಬೆದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ರೆ ಅವರು ಕೆಲಸಗಳಿಗೆ ಹೋಗ್ತಿದ್ದಾರೆ. ಅವರು ಬಂದು ರಾತ್ರಿ ಕೊಡ್ದು ಫುಲ್ ಟೈಟ್ ಆಗ್ತಾರೆ, ಒಂದು ಬಾಟ್ಲಿ ಗಾಲಿ ಮಾಡ್ತಾರೆ. ಆದರೆ ನಾನು ಕೆಲವೊಮ್ಮೆ ಕೂತ್ಕೊಂಡು ಎಣಿಸಿದ್ದೆ, ನಾನು ನನಗೆ ಯಾಕೆ ಹಾಗೆ ಆಗುದು, ನನ್ನ ಸ್ನೇಹಿತರಾಗಿ ಕೊಡೋದಕ್ಕೆ ನನಗೆ ಬೆಳಿಗ್ಗೆ ಎದ್ದ ಕೂಡ ನನಗೆ ಶರಬ್ ಯಾಕೆ ನನಗೆ ಬೇಕು. ಅದೇ ಕಾರಣ ನಾನು ನಿನ್ನೆ ಹೇಳಿದ್ದೆ, ನನಗೆ ಭಯ ಆಗ್ತಿತ್ತು. ನನಗೆ ಭಯ ಅಂದರೆ ಏನು ಆಗಲಿಲ್ಲ ಹಿಂದಿನ ರಾತ್ರಿ, ಆದರೆ ನನ್ನಲ್ಲಿ ಏನು ಆಲೋಚನೆಗಳು ಉಚ್ಚಾರಾಗ್ತಿತ್ತು, ಕುಡಿತಾಗೆ ಸಾಲ ಮಾಡಿದ್ದಾನ, ಜಗಳ ಮಾಡಿದ್ದಾನ, ಏನಾದರೂ ಏನಾದರೂ ಅನಾಹುತ ಮಾಡಿಕೊಂಡು ಬಂದಿದ್ದಾನ, ಹೇಗೆ ನಾನು ಮನೆಗೆ ಬಂದು ಮುಟ್ಟಿದ್ದೇನೆ, ಯಾರು ನನಗೆ ಮುಟ್ಟಿಸಿದ್ರ ಅಂತ ನನಗೆ ಆಲೋಚನೆ ಆಲೋಚನೆ ನನಗೆ ಬರ್ತಾ ಇರ್ತಿರ್ಲಿಲ್ಲ. ಅದಕ್ಕೆ ನಾನು ಕೂಡ 90 ಹಾಕಿಕೊಂಡು ಆಲೋಚನೆ ಮಾಡ್ತಾ ಇದ್ದೆ. ನಾನು ಒಂದೊಂದಾಗ ನೆನಪು ಬರ್ತಿತ್ತು, ಕುಡಿತಿದ್ರೆ ಯಾವ ನೆನಪು ನನಗೆ ಬರ್ತಿರ್ಲಿಲ್ಲ. ಅಂಥ ಪರಿಸ್ಥಿತಿ ಖಂಡಿತವಾಗಿ ಇದೊಂದು ನನಗೆ ಮಾನಸಿಕವಾಗಿ ಒಂದು ಚಿತ್ರಹಿಂಸೆ ಕೊಡುವ ಒಂದು ನನ್ನ ಜೀವನದ ಆಧ್ಯಾತ್ಮಿಕ ಘಟನೆಗಳು.
ಅದಕ್ಕೆಲ್ಲ ಎಣಿಸ್ತೇನೆ ನಾನು ಇಲ್ಲಿಂದ ಊರಿಗೆ ಬಂದರೆ ನನ್ನ ಆತ್ಮದ ಅರ್ಥವಾಗಿ ಹಲವಾರು ವೈಭವ

0: யாரும் கருதில்லை. அதுக்காக பக்தர்கள் தீர்த்தார்.
1: அதை நான் யோசித்து புத்துக்கொண்ட நினைப்பாட்டு நான் நானாகி ஒருத்தர் ஏக்கந்தான் நான் தலையை சரியதில்லை. அன்னைக்கு தலையை தும்ப வந்து ஆசை படுத்து ஒத்தடை வருத்தம் காரணங்களும் ஏற்றுல அது நானும் நான் ஈ ஒத்தடத்தில் நான் அவருக்கு பிடித்தேன். அதை வந்து கோட்டை கொடுத்துக்கொண்டு மனித ஆலோசனை பார்த்துருக்கீங்களா? அதை பதிலாகி அல்லையே கூத்துக்கொண்டு வந்து வெளியே வனிஷப்பள்ளியில் கூத்துக்கொண்டு கூத்துக்கொண்டு சாயங்காலம் ஆகுவாக எடுத்துக்கொண்டு மனைவி போகுது. ஏன்னா சிக்கி ஆச்சு சிக்கிட்டு தீர்ந்துக்கொண்டு மனைவி போகுது. ಆದರೆ ಮನೆಯಲ್ಲಿ ಯಾರಿದ್ದಾರೆ, ಮನೆಗೆ ಬರಬೇಕು, ಜವಾಬ್ದಾರಿ ಇದೆ ನನಗಿರಲಿಲ್ಲ. ತಿರುಗಾಟ ತಿರುಗಾಟ ತುಂಬ ಪರಿಸ್ಥಿತಿಗೆ ನಾನು ಕೆಲವು ಹಲವಾರು ಹಲವು ವಿಚಾರಗಳಲ್ಲಿ ನಾನು ಒಂದು ಮಾನಸಿಕವಾಗಿ ನಾನು ವೇತನೆ ಒಳಪಟ್ಟಿದ್ದೆ. ನಾನು ಅದು ಏನು ಏನು ಹೇಳಿದೆ ಬಂಧುಗಳೇ, ಖಂಡಿತವಾಗಿ ನನಗೀಗ ಅರ್ಥ ಆಗ್ತದೆ ಏನೆಲ್ಲ ಅನಾಹುತಗಳು. ಅದು ಆಕ್ಸಿಡೆಂಟ್ ನನ್ನ ಕೈ ಮುರಿತ ಅದೇ ನನ್ನ ಸೆರಪಿನ ಸರಪಿನ ಇದರಲ್ಲಿ ನನ್ನ ಜೀವನದ ಆದಂತ ಘಟನೆಗಳು. ಅದನ್ನ ದೇವರು ಸಣ್ಣ ಮಟ್ಟಿಗೆ ನನ್ನ ರಕ್ಷಿಸಿ ನನಗೆ ನಿಲ್ಲಿಸಿದ್ದಾರೆ. ಆ ಸ್ಥಳದಲ್ಲಿ ಹಲವಾರು ಮಂದಿ ಸತ್ತೋಗಿದ್ದಾರಂತೆ. ನಾನು ಏನ ಕಾರಣಕ್ಕಾಗಿ ಹೋಗಿದ್ದೇನೆ ತಪ್ಪಿ ನಾನು ಹಂಬಕ್ಕೆ ಬಿದ್ದಿದ್ದೆ. ನಾನು ಏನಾಗಲಿ ನೋಡುವಾಗ ಕೈಗೆ ಸ್ವಲ್ಪ ಬಿಟ್ಟಾಯಿತು ಅಷ್ಟೇ. ಆ ದಿನ ನನಗೆ ತುಂಬ ಪಶ್ಚಾತ್ತಾಪಾಯಿತು. ನಾನು ಒಂದು ಮನೆಯವರ ಒಂದು ಮಾತಿಗೆ ವಿರುದ್ಧವಾಗಿ ನಾನು ಹೋಗಿದ್ದೆ. ಅದ ಕಾರಣ ನನಗೆ ನನ್ನ ಕೈಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಅದೆಲ್ಲ ಆಗುವಾಗ ಎಣಿಸುವಾಗ ತುಂಬ ಬೇಸರ ಆಗ್ತಿದ್ದೆ. ನನಗೆ ಪಶ್ಚಾತ್ತಾಪ ನನಗೆ ಆಗ್ತಿದ್ದೆ. ನನಗೆ ಬೆಳಿಗ್ಗೆ ಎದ್ದ ಮೇಲೆ ನಾನು ಯಾವ ಕಾರಣಕ್ಕೆ ಈಗ ಮಾಡ್ತಿದ್ದೇನೆ ಅಂತ. ಆದರೆ ಬಂಧುಗಳು ಇವತ್ತಿನ ನೆನಪಿಗೆ ನಾನು ನೆನಪಿಸ್ತೇನೆ, ನನ್ನ ಶರಬಿಗೆ ಯಾವುದೇ ಕಾರಣಗಳಿಲ್ಲ. ಬರೀ ನೆಪಗಳು ಅಂದರೆ ನಾನು ಯಾವಾಗ ಶರಬನ್ನು ನಾನು ಪ್ರಾರಂಭ ಮಾಡ್ತಾ ಮಾಡ್ತಾ ಹೋಗುವ ನಾನು ಅಷ್ಟು ಸುಳ್ಳು ಹೇಳಲು ನಾನು ಕಲಿತೆ. ನಾನು ನೆಪ ಹೇಳುದು ಸುಳ್ಳು ಹೇಳುದು ಕೆಲಸದಲ್ಲಿ ಇರಲಿ ಮನೆಯಲ್ಲೇ ಇರಲಿ ಸುಳ್ಳು ಹೇಳಿಕೊಂಡು ನಾನು ಜೀವನ ನಾನು ಮಾಡ್ತಿದ್ದೆ. ನಾನು ಹಾಗಿರುವ ಬಂಧುಗಳೇ ದೇವರು ನನ್ನ ದಯ ಇಟ್ಟಿದ್ದಾರೆ ಖಂಡಿತವಾಗಿ. ಅವಕಾಶ ನನಗೆ ಹಲವಾರು ಕೊಟ್ಟಿದ್ದಾರೆ ನನಗೆ. ಅದೇನೋ ನನ್ನ ದೇವರು ನನ್ನ ಮನೆಯವರ ಒಂದು ಸಹಾಯದಿಂದ ಅವರ ಮುಖಾಂತರ ನನಗೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ನನಗೆ ಅದರೊಂದು ಪರಿಚಯ ಪರಿಚಯ ಆಗುವಾಗ ನನಗೆ ನಾನು ಏನೋ ನನ್ನ ಮನಸ್ಸಲ್ಲಿ ಮೊದಲ ಬಾರಿ ಮೀಟಿಂಗ್ಸ್ ಬರುವಾಗ ನನ್ನ ಮನೆಯವರು ಹೇಳಿದ್ರು ಇಂತಿಂಥ ಮೀಟಿಂಗ್ ನನ್ನ ಮನೆಯವರನ್ನು ಕರೆದುಕೊಂಡಿದ್ರು. ನನ್ನ ತಂಗಿ ನನಗೆ ನನ್ನನ್ನು ನಾನು ಅಂದರೆ ಒಬ್ಬನಿಗೆ ನನಗೆ ಬಂದು ನನಗೆ ಹೆದರಿಕೆ ನನ್ನ ತಂಗಿ ಮುಖಾಂತರ ಬಂದೆ. ನಾನು ಬರುವಾಗ ತಲೆಯಲ್ಲಿ ಒಂದೇ ಒಂದು ಆಲೋಚನೆ ಇತ್ತು, ಇದೊಂದು ಕುಡುಕರ ಮೀಟಿಂಗ್ಸ್ ಇರ್ಬೋದು ಕಾರ್ಯಕ್ರಮ ಇರ್ಬೋದು ಕುಡುಕರನವರು ಬರ್ತಿದ್ದಾರೆ. ಆದರೆ ನಾನು ಎಣಿಸಿದ್ದೆ ನಾನು ನೋಡುವ ಹೋಗುವ ಅಂತ. ಆದರೆ ಬಂಧುಗಳೇ ನಾನು ಯಾವಾಗ ಆ ಕಾರ್ಯಕ್ರಮ ಬಂದ ಮೇಲೆ ಒಂದೊಂದು ಬರ್ತಾ ಬರ್ತಾ ಹೋಗುವಾಗ ನನಗಿಷ್ಟ ಆಗ್ತಾ ಇದ್ದಿದ್ದು ಖಾಲಿ ಕೇವಲ ಕುಡುಕಾರ ಇಲ್ಲಿ ರಸ್ತೆಯಲ್ಲಿ ಬಿದ್ದಿರುವವರು ಅಲ್ಲಿ ಬಿದ್ದಿರುವವರು ಭಿಕ್ಷುಕರು ಅವರಂತ ಎಣಿಸಿದ್ದೇನೆ. ಆದರೆ ನಾನು ನೋಡುವಾಗ ನನಗೆ ಆಶ್ಚರ್ಯ. ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾವಂತರು ಶ್ರೀಮಂತರಿದ್ದಾರೆ, ಉದ್ಯಮಿಗಳಿದ್ದಾರೆ, ಕಲ್ತವರಿದ್ದಾರೆ. ಅದ ವಿಚಾರವನ್ನು ನಾನು ಸ್ಪಷ್ಟವಾಗಿ ನನಗೆ ಅರಿವಾಯ್ತೇನೆ ಅಂದರೆ ಈ ಶರಬ ಯಾವನ್ನು ಕೂಡ ಬಿಡುವುದಿಲ್ಲ. ಕೊನೆಗೆ ನಾನು ಎ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ನಾನು ಎಡಿಕ್ಷನ್ ಸೆಂಟ್ರಲ್ಲಿ ಇರುವಾಗ ನೋಡೋ ನಮ್ಮದೇ ಸಹಸ್ಥಾಪಕರು ಬಿಲ್ ಡಬ್ಲ್ಯೂ ಮತ್ತು ಡಾಕ್ಟರ್ ಬಾಬು ಎ ಸಹಸ್ಥಾಪಕರು ಸಾಹೇಬ್ ಅವರು 30ನೇ ಸ್ಥಾಪನೆ ಮಾಡಿದ್ರು. ಅವರು ಅವ್ರ ಬಗ್ಗೆ ನಾನು ನೋಡುವಾಗ ಅವರು ದಿಗ್ಗಜರು ಹೇಳ್ಬೋದು. ಒಬ್ಬ ಡಾಕ್ಟ್ರು ಮತ್ತೊಬ್ಬರು ಲಾಯರು ಉದ್ಯಮಿ ತುಂಬ ಅವ್ರು ಸಾರಬಹುದು. ಅವರಲ್ಲಿ ಎಣಿಸುವಾಗ ನಾನು ಎಣಿಸಿ ನಾವು ಯಾವ ಲೆಕ್ಕಕ್ಕೆ ಅವರು ಎದುರು. ಆದರೂ ಕೂಡ ಅವರು ಅವರ ಜೀವನ ನಮಗೋಸ್ಕರ ಅವರು ಮುಡಿಪಾಗಿಟ್ಟು ನಮಗೊಂದು ಕಾರ್ಯಕ್ರಮ ತೋರಿಸಿರುವಾಗ ಸ್ವಲ್ಪ ಮಟ್ಟಿಗೆ ನನಗೆ ಧೈರ್ಯ ಬಂತು. ಕೇವಲ ಕುಡುಗರಲ್ಲಿ ಆಚೀಚೆ ಅವರದ ಕಾರ್ಯಕ್ರಮ ಅಲ್ಲ, ಇಷ್ಟು ದೊಡ್ಡ ವ್ಯಕ್ತಿಗಳು ನಮಗೊಂದು ಕಾರ್ಯಕ್ರಮ ಅಂದರೆ ಅವರ ಜೀವನ ಚರಿತ್ರೆ ನಮಗೆ ಸಮರ್ಪಿಸುವಾಗ ನಾನು ತುಂಬ ಅರ್ಥ ಮಾಡಿಕೊಂಡೆ. ಆದರೆ ಬಂಧುಗಳ ಕಾರ್ಯಕ್ರಮಕ್ಕೆ ನನಗೆ ಸ್ವಲ್ಪ ಅರ್ಥವಾಯಿತು. ಆದರೆ ಸಂಪೂರ್ಣವಾಗಿ ಒಂದು ಕೈ ಮೇಲೆತ್ತಿ ಒಂದು ಸರೆಂಡರ್ ಅಥವಾ ಒಂದು ಸಂಪೂರ್ಣವಾಗಿ ಬಿಡುವ ಒಂದು ಇತ್ತು ಸ್ವಲ್ಪ ಇಲ್ಲ. ಅದರ ಬದಲಾಗಿ ಅಪರೂಪವಾಗಿ ಕುಡಿಯುವ ಸ್ವಲ್ಪ ಕುಡಿಯುವ ಏನಾದರೂ ಒಳ್ಳೆಯ ಸಮಾರಂಭ ಏನಾದರೂ ಒಂದು ಕಾರ್ಯಕ್ರಮ ಕುಡಿಯುವ ಅದೇ ಒಂದು ಕಲೆಯಲ್ಲಿ ಆಲೋಚನೆ. ಅದು ನನಗೆ ಇಷ್ಟು ಗೊತ್ತಿತ್ತು ಅಂದರೆ ಸ್ವಲ್ಪ ಕುಡಿದಂದ್ರೆ ಇಲ್ಲಿಗೆ ಆಗುದಿಲ್ಲ, ಈಗ ಚೆನ್ನಾಗಿ ಅರ್ಥ ಆಗ್ತದೆ. ನಾನು ಯಾವ ಸ್ವಲ್ಪ ಕುಡಿಲಿಕ್ಕೆ ಹೋದೆ ನಾನು ಖಂಡಿತವಾಗಿ ಅಡಿ ಮೇಲೆ ಆಗ್ತದೆ. ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅಂತ ಪ್ರಯತ್ನ ಹಲವಾರು ಮಾಡಿದ್ದೀನಿ. ನಾನು ಸ್ವಲ್ಪ ಕಲ್ಲು ಕುಡಿದಿರುವ ಬಿಯರ್ ಇರುವ ಕುಡಿಯುವ ವೈನ್ ಕುಡಿಯುವ ಅದು ಕುಡಿಯುವ ಇದು ಕುಡಿಯುವ ಮತ್ತು ನಾನು ಹೊರಗಿನ ಊರಲ್ಲಿ ಇರುವಾಗ ನನಗೆ ತುಂಬ ಮಂದಿ ಒಳ್ಳೆಯ ಒಂದು ಶರಾಬು ಕುಡಿಬೇಕಂತ ಒಳ್ಳೆಯ ಶರಾಬು ಕುಡಿದ ನಾನು ಕೂಡ ಪ್ರಯತ್ನ ಮಾಡಿದ್ದೇನೆ. ಆದರೆ ನನ್ನಂತ ಈ ಕುಡುಕರನಿಗೆ ಒಳ್ಳೆಯ ಶರಾಬು ಯಾವುದೋ ಒಂದು ಶರಾಬು ಕೊಟ್ಟರು ಸಹ ನನ್ನ ದೇಹದೊಳಗೆ ಒದ್ದು ಕೊಡಲೇ ಖಂಡಿತವಾಗಿ ಅದೊಂದು ಈ ಬ್ಲಾಟಿಂಗ್ ಪೇಪರ್ ಅಂತ ಹೇಳ್ಬೋದು. ಅದು ಹೇಗೆ ನಮ್ಮ ಪೆನ್ನಿನ ಇಂಕಲ್ಲಿ ಇರುತ್ತದೆ ಅದೇ ಕೂಡ ನನ್ನ ಬಾಡಿ ನನ್ನ ಶರೀರ

ಕೂಡ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹೆಚ್ಚು ಕುಡಿತದೆ ನಮಗೆ ಅರ್ಥ ಆಗುತ್ತೆ. ಮೊನ್ನೆ ಏನೇನು ಬಂದುಗಳೇ, ನಾನು ಕಾರ್ಯಕ್ರಮ ಬಂದೆ, ಕಾರ್ಯಕ್ರಮ ಒಳಗೆ ಹೊರಗೆ ಒಳಗೆ ಹೊರಗೆ ನಾನು ಒಂದು ಆಟ, ಒಂದು ತಲೆಗೊಂದು ಭಯಂಕರ ಒಂದು ಆಲೋಚನೆ ಹೋಯ್ತು ನನಗೆ. ನಾನೀಗ ಹಲವಾರು ತಿಂಗಳುಗಳನ್ನು ಕೂಡ ಮಾಡಲಿಲ್ಲ. ಇದು ಸುಮ್ಮನೆ ಕಾರ್ಯಕ್ರಮ ಯಾಕೆ ಹೋಗಬೇಕು? ಸ್ಕೂಟರ್ಗೆ ಪೆಟ್ರೋಲ್ ಹಾಕಬೇಕು, ಸಮಯ ವ್ಯರ್ಥ ಮಾಡಬೇಕು, ಕೆಲಸ ಅರ್ಧ ಬಿಟ್ಟು ಹೋಗ್ಬೇಕು. ಹಾಗಾಗಿ ಆಗಲೆಲ್ಲ ಆಲೋಚನೆ ಮಾಡ್ತಿದ್ದೆ, ಯಾಕೆ ನಾನು ಕುಡಿಯುವುದಿಲ್ಲ. ನನ್ನ ಮನೆಯವರು ಆಲೋಚಿಸ್ತಿತ್ತು ನಾನು ಐವನ್ನು ಕುಡಿಬಾರದು, ಕುಡಿತ ಒಂದು ಬಿಟ್ಟರೆ ಎಲ್ಲ ಸರಿಯಾಗಿ ಹೋಗ್ತದೆ. ಅವರ ಆಲೋಚನೆ ಹಾಗೂ ನನ್ನ ಆಲೋಚನೆ ಇತ್ತು. ಕುಡಿತ ಒಂದು ಬಿಟ್ಟು ಎಲ್ಲ ಆದರೂ ಕುಡಿತದಿಂದ, ಕುಡಿತದ ಕಾರಣದಿಂದ ಎಲ್ಲ ಕುಟುಂಬದಲ್ಲಿ ಮನೆಯಲ್ಲಿ ಇದು ಸಂಬಂಧಗಳು ಬೆರಕು ಮಾತಿಲ್ಲ. ಸರಿ ಸಮಯಕ್ಕೆ ಊಟಕ್ಕೆ ಊಟ ಸಹ ಸರಿಯಾಗಿ ಆಗ್ತಿರ್ಲಿಲ್ಲ. ಒಂದು ಗಂಟೆಗೆ ಊಟ ಸಮಯ ಆದರೆ ಮೂರು ಗಂಟೆ ನಾಲ್ಕು ಗಂಟೆ ಊಟ ಮಾಡಿದ್ರು, ರಾತ್ರಿ ಊಟ ಇದ್ರಾಯಿತು. ಊಟ ಮಾಡ್ತಾರೆ, ಆದರೆ ಯಾರು ಊಟ ಮಾಡಿದ್ರು, ಯಾರ ಜೊತೆ ಸೇರಿ ಊಟ ಮಾಡಿದ್ರು, ಅದೆಲ್ಲ ತುಂಬ ಒಂದು ಅಸ್ತವ್ಯಸ್ತವಾಗ್ತಿತ್ತು. ಆದರೆ ಬಂಧುಗಳೇ, ನಾನು ಅಂಥ ಒಂದು ಆಲೋಚನೆ ಅಂದರೆ ಈ ಕಾರ್ಯಕ್ರಮದಿಂದ ನನಗಿದು ಬೇಡ. ನಾನು ಹಲವಾರು ತಿಂಗಳುಗಳಿಂದ ನಾನು ಸರಬು ರಹಿತ ಜೀವನವನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಗೊತ್ತ, ನನ್ನ ಪರಿಚಯದವರಿಗೆ, ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ ಐವನ್ ಏನು ಕುಡಿತ ಮಾಡಿದ್ರಲ್ಲ, ಒಳ್ಳೆಯ ರೀತಿಯಲ್ಲಿ ಇದ್ದೇನೆ, ಸರಿಯಾಗಿ ಮನೆಗೆ ಬರ್ತೇನೆ, ಕೆಲಸ ಮಾಡ್ತೇನೆ, ಹೋಗ್ತೇನೆ. ಅದು ಯಾರಿಂದ ನಾನು ಈ ಕಾರ್ಯಕ್ರಮ ಬಿಟ್ಟದ್ದು, ಕಾರ್ಯಕ್ರಮ ದೂರ ನಿಂತದ್ದು ಯಾರಿಗೆ ಸಹ ವಿಷಯ ಗೊತ್ತಿಲ್ಲ. ನನ್ನದು ಸಹ ಅದೇ ಆಲೋಚನೆ ಇಲ್ಲ, ಇಂದು ಕಾರ್ಯಕ್ರಮ ಬೇಡ ಬೇಡ ಬೇಡ ಹೇಳಿ. ಆದರೆ ಬಂಧುಗಳೇ, ಏನೋ ನನಗೆ ಗೊತ್ತಿಲ್ಲ, ನಾನು ನನ್ನ ತಲೆಯಲ್ಲೊಂದು ಏನೋ ಒಂದು ಮೀಸಲಾಗ್ತದೆ. ಅಂದರೆ ಒಂದು ಕಾರ್ಯಕ್ರಮ ಇಟ್ಟಿದ್ದೆ ನಾನು, ಬರುವ ಒಂದು ಏಳೆಂಟು ತಿಂಗಳ ನಂತರ ನಮ್ಮೊಂದು ದೊಡ್ಡ ಹಬ್ಬ ಬರ್ತದೆ. ಏನಾಗಲಿ, ಯಾರಾದ್ರೂ ಸಿಕ್ಕಿದ್ರೆ ಆ ಹಬ್ಬ ಬರುವ ಒಂದು ಏಳೆಂಟು ತಿಂಗಳ ನಂತರ ಬರೋದು ಹಬ್ಬದ್ದು ಸ್ವಲ್ಪ ಕೊಡದೆ ಏನಾಗ್ತದೆ ಎಣಿಸ್ತದೆ ನಾನು. ಹಾಗೆ ನಾನು ಏಳೆಂಟು ತಿಂಗಳ ತನಕ ಅದೇ ತಲೆಯಲ್ಲಿ ಅದೇ ಆಲೋಚನೆ, ಏನು ಆಲೋಚನೆ, ಹಬ್ಬದ ಸಮಯ ಸ್ವಲ್ಪ ಕುಡಿಯುವ, ಒಳ್ಳೆಯ ಶರಬು ಕುಡಿದು ಅದೇ ಆಲೋಚನೆ ಇಟ್ಟುಕೊಂಡಿದ್ದೆ ನಾನು. ಆದರೆ ಆ ಸಮಯ ಬಂತು, ಆ ಸಮಯ ಕೊಟ್ಟಂತೆ ನಾನು ಅದೇ ಹಾಗೆ ಮಾಡಿದ್ದೆ ನಾನು. ನಾನು ಏನು ಏಳೆಂಟು ತಿಂಗಳುಗಳ ಮುಂಚೆ ಆಲೋಚನೆ ಮಾಡಿದ್ದೆ ಆ ಹಬ್ಬ ಸಮಯ ಕುಡಿಯುವಂತ, ಆ ಸಮಯ ಬರುವಾಗ ನಾನು ಅದೇ ರೀತಿ ಆಲೋಚನೆ ಮಾಡಿದ್ದೆ. ಇಬ್ಬರ ಸ್ನೇಹಿತರು ಇಟ್ಕೊಂಡು ಸ್ವಲ್ಪ ಕುಡಿದು ನಾನು ಲಾಸ್ಟಿಗೆ 15 ದಿನ ತನಕ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹೇಳಿ ಕಂಪ್ಲೀಟ್ ಏನೋ ನನಗೆ ಆಗ್ತಿಲ್ಲ. ಅಂತ ಒಂದು ಘಟನೆಗಳು ನನ್ನ ಜೀವನದಲ್ಲಿ ನಡೆದು ಲಿವರ್ನ ಸಮಸ್ಯೆ ಬಂತು. ಲಿವರ್ ನನಗೆ ಡಾಕ್ಟರ್ ಹೇಳಿದ್ದು ಈ ಲಿವರ್ ನಿನ್ನ 2ನೇ ಸ್ಟೇಜಿಗೆ ಬಂದಿದ್ದು ಅಂತ ಹೇಳಿದ್ರು. ನನಗೆ ಇನ್ನು 3ನೇ ಸ್ಟೇಜ್ ಸಾಯ್ತಿದ್ದೀನಿ, ಬದುಕುತ್ತದೆ ನೀವು, ಯಾಕೆಂದ್ರೆ ಲಿವರ್ ಸ್ವಲ್ಪ ಉಲ್ಬಣವಾಗ್ತಾ ಬರ್ತೀನಿ, ಉಲ್ಬಣವಾಗ್ತಾ ಬರ್ತಿದ್ದೆ. ನಾಳಿಂದ ಸ್ಕೋಪಿಗೆ ಇದು ಮಾಡಿದೆ ನಾನು, ಯಾವುದು ಎಂಡೋಸ್ಕೋಪಿ. ಆ ಡಾಕ್ಟರ್ಗೆ ಹೋಗಿ ನಾನು ಸ್ವಲ್ಪ ಹಣ ಖರ್ಚು ಮಾಡುವಾಗ ಸ್ವಲ್ಪ ಲಿವರ್ದೆಲ್ಲ ಅವ್ರು ಹೇಳಿದ್ರೆ ಸ್ವಲ್ಪ ಕಲರ್ ಎಲ್ಲ ಕಪ್ಪು ಕಪ್ಪು ಆಗ್ತಾ ಬಂದಿದೆ, ಇನ್ನು ಶರಬು ಕುಡಿಬೇಡ ಅಂತ ಹೇಳ್ತಿದ್ರು. ಸ್ವಲ್ಪ ಸಮಯ ಅಂದರೆ ಕುಡಿಬೇಡ ಅಂತ ಹೇಳ್ತಿದ್ರು ಅವರು. ಅದೇ ಸ್ಟೇಜ್ ಇನ್ನೊಂದುಂಟಲ್ಲ, 4ನೇ ಸ್ಟೇಜ್, ಅದೆಲ್ಲ ನನ್ನ ಆಲೋಚನೆ ನೋಡಿ ಎಂಥ ಒಂದು ಕಪಟಿ. ನನ್ನ ಒಂದು ಆಲೋಚನೆ ಅಂದರೆ ಸ್ಟೇಜ್ 4-5 ಇರ್ಬೋದು, ಆದರೆ ನನಗೆ ಡಾಕ್ಟರ್ ಹೇಳಿದರು ಖಂಡಿತವಾಗಿಲ್ಲ, ಅಂದರೆ ಇದು 2 ಸ್ಟೇಜ್ ನೀವು ಕಂಪೌಂಡ್ ಬಿಡಬೇಕು, ನಿಮಗೆ ನೀವು ಸಾಯ್ತು ಗ್ಯಾರಂಟಿ ಅಂತ ಹೇಳ್ತಿದ್ರು. ಆದರೆ ಸಹ ನನ್ನ ಮನಸ್ಸು ಕೇಳ್ತಿರಲಿಲ್ಲ. ಹಾಗೆ ಬಂಧುಗಳ ಎಣೆಯಲ್ಲಿ ನನ್ನ ಮನೆಯವರ ಒಂದು ಸಹಾಯದಿಂದ ದೇವರು ಅವರೊಬ್ಬ ನನಗೆ ಸಹಾಯ ಮಾಡಿದ್ದಾರೆ ಒಂದು ಕಾರ್ಯಕ್ರಮದಿಂದ. ಈಗ ಮರು ನಾನು ಕಾರ್ಯಕ್ರಮ ನಾನು ಹಾಜರಾಗ್ತಾ ಇದ್ದೇನೆ. ನಾನು 2 ಬಾರಿ ನಾನು ಮರು ಕುಡಿತಕ್ಕೆ ಹೋಗುತ್ತೆ ನಾನು. ಆದರೆ ನನಗೆ ಮರು ಕುಡಿತ ಮಾಡುವ ಸಮಯದಲ್ಲಿ ಏನೋ ಒಂದು ನನಗೆ ಸಮಾಧಾನ ಆಗ್ತಿರಲಿಲ್ಲ. ಕುಡಿತ ಮಾಡಿದಾಗ ನನಗೆ ಆಗ್ತಿರಲಿಲ್ಲ, ಪಶ್ಚಾತ್ತ ಭಾಷೆ. ನನಗೆ ಸಭೆಯಲ್ಲಿ ಕಾರ್ಯಕ್ರಮ ಬಿಟ್ಟು ನಾನು ಪುನಃ ನಾನು ಮರು ಕುಡಿತಿಲ್ಲ, ಜಾಗಿದ್ದೀನಲ್ಲ, ಕುಡಿತ ಮಾಡಿದಾಗ ನನಗೆ ಆಗ್ತಿರಲಿಲ್ಲ, ಕುಡಿತ ಮಾಡಿದಂತ ಪಶ್ಚಾತ್ತಾಪ, ಯಾಕೆ ನಾನು ಕುಡಿದೆ ನಾನು, ಅದೆಲ್ಲ ಆಲೋಚನೆ ಬರ್ತಿತ್ತು. ಯಾಕಂದರೆ ನನ್ನ ಮನಸ್ಸಿನ ಈ ಸಮತೋಲನ ಸ್ಥಿತಿ ಸರಿ ಇರ್ತಿರಲಿಲ್ಲ. ಹಾಗೆ ಬಂಧುಗಳೇ, ನಾನು ಈಗ ನನಗೆ ಸ್ಪಷ್ಟವಾಗಿ ಅರ್ಥವಾಗ್ತಿದ್ದೆ ನಾನು ಈ ಕಾರ್ಯಕ್ರಮ ಈಗ ನಾನು ದೂರ ಸರಿದೆ. ನಾನು ಅದು ನನಗೆ ಏನೆಲ್ಲ ಆಯಿತು, ನನಗೆ ಇಲ್ಲ, ನಾನೀಗ ಪಶ್ಚಾತ್ತಾಪದಿಂದ ನೊಂದಿದ್ದೇನೆ ನಾನು. ಈಗ ಏನಿದೆ, ನಾನೀಗ ಆದಷ್ಟು ನಾನು ಕಾರ್ಯಕ್ರಮ ಬರಲು ನಾನು ಇಚ್ಛಿಸ್ತೇನೆ. ಯಾಕೆಂದರೆ ಇದೇ ನಮ್ಮ ಮಾಡ್ಸಲ್ಲ ಹೇಳ್ತಿರ್ಬೋದು, ನಮಗೆ ಪರಿಹಾರ, ಅದೇ ನಮ್ಮ ಸಮಸ್ಯೆಗೆ ಪರಿಹಾರ. ನಮ್ಮ ಸಮಸ್ಯೆ ನನ್ನ ಮಾನಸಿಕ ಸ್ಥಿತಿಗೆ ಅಲ್ಲೋಲಾಗ್ತದೆ, ಒಂದಲ್ಲೊಮ್ಮೆ ಆಗುವಂಥ ಪರಿಸ್ಥಿತಿಗೆ ಈ ಸಭೆ ಬಂಧುಗಳು ಬರುವಂತ ಅನುಭವ, ಅದೇ ನನಗೆ ಮರ್ಯಾದ. ನಾನು ಗಟ್ಟಿ ಹಿಡಿದುಕೊಂಡಿದ್ದೇನೆ, ಯಾಕಂದರೆ ಹಿರಿಯ ಬಂಧುಗಳು ಅವರ ಹಲವಾರು ವ್ಯಕ್ತಿಗಳಿಂದ ಇರುವಂಥವ್ರಿಗೆ ಮೀಟಿಂಗ್ಗಳು ಬರ್ತಾ ಇದ್ದೆ ನಮ್ಮ ಮಂಗಳೂರಲ್ಲಿ. ನಾನು ಅವ್ರ ಪದವಾಗಿ ಹೇಳ್ತಿದ್ದೇನೆ, ನಿಮ್ಗೆ ಮನೆಗೆ ಕೂಡ ಕೂತ್ಕೊಂಡಿರಲಿ ನಿಮಗೆ ನಿಲ್ಲಿಗಾಗಲ್ಲ. ಅವ್ರು ನನಗೆ ಹೇಳ್ತಿದ್ದಾರೆ, ನನ್ನ ಬೆನ್ನಿನ ಹಿಂದೆ ಬಾಟ್ಲಿಕ್ಕೆ ಅಂತ ಹೇಳ್ತಿದ್ದಾರೆ ಅವರು. 30 ವರ್ಷದಿಂದ ಕುಡಿತ ಮಾಡದ ವ್ಯಕ್ತಿಗಳು ನನಗೆ ಹೇಳಿದ್ದಾರೆ ಬಂಧುಗಳು. ಅದು ನಾನು ಯಾವ ಲೆಕ್ಕಕ್ಕೆ ಅದೆಲ್ಲ ನಾನು ಆಲೋಚನೆ ಮಾಡುವಾಗ ತುಂಬ ಹೆದರಿಕೆ ಆಗ್ತದೆ. ಯಾಕಂದರೆ ಅವರು ಅಷ್ಟು ನನಗೆ ನಮಗೆ ಬುದ್ಧಿವಾದ ಹೇಳುವಾಗ 25 ದಿನದಲ್ಲಿ ಮೇಲೆ ಬಟ್ಟರು. ಅವ್ರ ಬುದ್ಧಿವಾದ ಹೇಳುವಾಗ ನನಗೆ ಖಂಡಿತವಾಗಿ ನಾನು ಅರ್ಥ ಮಾಡೋದು
ನಾವು ಹಿಡಿದುಕೊಳ್ಳುವಂಥ ವಿಷಯ, ಯಾಕಂದರೆ

0: ನಮ್ಮಾಡ್ಬಿಟ್ಟು ಬಿಡುದಲ್ಲ ಅವರಿಗೆ ಆದಷ್ಟು ವಾರದಲ್ಲಿ ಒಂದೆರಡು ನಾವು ಮೀಟಿಂಗ್ಸ್ ಹೋಗ್ತಿದ್ದೇನೋ ನಮಗೆ ಬಂಧುಗಳು ಒಂದು ಗುಂಪಲ್ಲಿರುವಾಗ ಕಾರ್ಯ ಗುಂಪಲ್ಲಿರುವಾಗ ನಮಗೆ ಅವರು ಸೇವೆ ಸಿಗ್ತ ಅಂತ ಹೇಳ್ತಿದ್ದರು ಅವರು. ಯಾಕಂದರೆ ನಮ್ಮ ಅವರು ಈ ಹೇಳ್ತಿದ್ದರು ಇದರಲ್ಲಿ ಕಾರ್ಯಕ್ರಮದ ಒಂದು ಪವಾಡ ನಡೀತಿದ್ದೆ ದೇವರೊಂದು ದೇವರ ಆತ್ಮದಲ್ಲಿ ಕೆಲಸ ಮಾಡ್ತಿದ್ದೆ ಅವರು ಹೇಳುವಾಗ ನಾನು ಸ್ವಲ್ಪ ಆಲೋಚನೆ ಮಾಡ್ತಿದ್ದೆ ನಿಜವಾಗಿ ಅದು ನನಗೆ ಅರ್ಥವಾಯಿತು. ದೇವರು ಬಂಧುಗಳ ಮುಖಾಂತರ ಬಲ ಭರವಸೆ ಅನುಭವ ಅವರ ಮುಖದಲ್ಲಿ ಪವಾಡ ಅವರು ಮಾಡ್ತಾ ಇದ್ದಾರೆ ಅಂತ ದೇವರು ಮಾಡ್ತಿದ್ದೆ ಹೇಳುವಾಗ ಸಂಪೂರ್ಣವಾಗಿ ನನಗೆ ಅರ್ಥ. ಯಾಕೆಂದರೆ ನನಗೆ ವಿಚಿತ್ರ ರೀತಿಯಲ್ಲಿ ದೇವರು ನನ್ನ ಮನೆಯವರ ಮುಖ ನನಗೆ ದಾರಿ ತೋರಿಸಿದ್ರು ಈ ಕಾರ್ಯಕ್ರಮ. ಈಗ ನಾನು ಮಾಸ್ತರ್ ನಮ್ಮ ಶ್ರಮ ಖಂಡಿತವಾಗಿ ನಾನು ಶ್ರಮ ಮಾಡಲೇಬೇಕು. ಯಾಕೆಂದರೆ ನಾನು ಶ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಶ್ರಮ ಮಾಡದಿದ್ದರೆ ನನಗೇನು ಫಲ ಲಭಿಸಿ ನನಗೆ ಅರ್ಥ ಆಯಿತು. ಕೂತ್ಕೊಂಡೆ ನಾನು ಮನೆಗೆ ಕೂತ್ಕೊಂಡು ನನಗೆ ಅರ್ಥ ಬರುತ್ತೆ. ಆಗ ನಾನು ದೇವರ ದಯದಿಂದ ಮೊದಲು ನಾನು ಒಂದು ಸಮಯದ ನನ್ನ ಮನೆಯವರಿಗೋಸ್ಕರ ಅವರಿಗೆ ನಾನು ಸಮಾಧಾನ ಪಡಿಸಲು ಅವರ ಮನಸ್ಸಿಗೆ ಒಳ್ಳೆ ಒಂದು ಸ್ವಲ್ಪ ಉಲ್ಲಾಸ ಬರಲಿ ಅಂತ ನಾನು ಕಾರ್ಯಕ್ರಮ ಬರ್ತೀನಿ. ಅವ್ರನ್ನ ಕಳಿಸ್ತೀರಿ ಹೋಗು ಮೀಟಿಂಗ್ಸ್ ಹೋಗು. ಆದರೆ ನಾನು ಇವತ್ತು ನಾನು ನನಗೋಸ್ಕರ ಬರ್ತಿದ್ದೆ ಹೋಗ್ತಿದ್ದೇನೆ ಮೀಟಿಂಗ್ಸ್ಗಳಿಗೆ. ನನ್ನ ಟೈಮ್ ಆಗಿತ್ತು, 6 ಗಂಟೆಗೆ ಹೊರಡ್ತೇನೆ, ಸೀದಾ ಮೀಟಿಂಗ್ ಕೂತ್ಕೊಳ್ತೇನೆ, ಬಂದು ಅನುಭವ ನಾನು ಕೇಳ್ತಾ ಇದ್ದೇನೆ. ಒಳ್ಳೆ ಉಲ್ಲಾಸ ಆಗ್ತದೆ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತದೆ, ಸಂತೋಷ ಆಗ್ತದೆ. ಈಗ ನನಗೆ ಮೊದಲಾಗಿ ಬೆಳಿಗ್ಗೆ ಏಳುವಾಗ ಹಲವಾರು ಚಿಂತೆಗಳು, ಒಂದು ಮೈ ಭಾರ ಬ್ಲ್ಯಾಕ್ಔಟ್ ಆಗುವುದು, ಏನಾದರೂ ಹ್ಯಾಂಗ್ ಓವರ್ ಆಗುವುದು, ಏನು ಸರ್ ನನಗೆ ದೇವರು ಎದ್ದುಕೊಂಡು ಒಂದು ಧನ್ಯವಾದ ಸಲ್ಲಿಸುವ ದಿನವನ್ನು ನಾನು ಪ್ರಾರಂಭ ಮಾಡ್ತೇನೆ. ಮತ್ತು ದಿನದ ಒಂದು ಚಟುವಟಿಕೆಗಳು ಒಳ್ಳೆ ಉಲ್ಲಾಸದಲ್ಲಿ ನೆಮ್ಮದಿ ನಿಂತೇನೆ. ನನ್ನಿಂದ ನನ್ನ ಮನೆಯ ಕೂಡಿ ಈಗ ನೆಮ್ಮದಿ ಸಿಕ್ಕಿದೆ. ಈಗ ಅವರು ನನಗೆ ಮೀಟಿಂಗ್ಸ್ ಹೋಗು, ಮೀಟಿಂಗ್ಸ್ ಹೋಗಿ ಬಂದ್ಯ ಏನು ಅದನ್ನು ಎಂತ ಸಿಕ್ಕಿಡ್ತಲ್ಲ. ಈಗ ಈಗ ನಾನು ಯಾರ್ದು ಜಾಸ್ತಿ ಮಾತಾಡೋದು ನನ್ನ ಮನೆಯೊಟ್ಟಿಗೆ, ನನಗೆ ಎಷ್ಟು ಕೆಲಸ ಇದೆ ನಾನು ನಾನೀಗ ಮಾಡ್ತಾ ಇದ್ದೇನೆ. ಮೀಟಿಂಗ್ಸ್ ಹೋಗುದು ದಿನನಿತ್ಯ ಕೆಲಸ, ಒಳ್ಳೆ ನೆಮ್ಮದಿ ಜೀವನ, ಯಾವುದನ್ನು ಆಸೆಯಾಸ ಬರೋದಿಲ್ಲ. ಕೆಲವೊಮ್ಮೆ ಕೆಲವೊಮ್ಮೆ ಫೋನ್ ಮುಖಾಂತರ ಬಂಧುಗಳು ಮಾತಾಡ್ತೇನೆ ನಾನು. ಮತ್ತು ಇನ್ನೊಂದು ಈ ವಿಚಾರ ಅಂದರೆ ಈಗ ನಾನು ಕುಡಿತ ಈಗ ನಾನು ದೂರ ನಿಂತಿದ್ದೇನೆ, ಕುಡಿತ ಆಸೆ ಪಡೋದಿಲ್ಲ. ಅದು ಏನೋ ನನಗೆ ಆಸೆ ಪಡ್ತಿದ್ದೆ ನನಗೆ, ಯಾಕಂದರೆ ನಾನು ಕುಡಿತ ಮಾಡಿದಂಥ ಒಂದು ಸಮಯದಲ್ಲಿ ಕೆಲವೆಲ್ಲ ಕಳೆದುಕೊಂಡಿದ್ದೇನೆ, ಮುಖ್ಯವಾಗಿ ಹಣ. ಈಗ ಹಣದ ಸಂಪಾದನೆ ಮಾಡುವ ಒಂದು ಕಾರ್ಯಕ್ರಮ ನನ್ನದು, ಅದರಲ್ಲ ಆಲೋಚನೆ ಕೊಡ್ತು ನನಗೆ. ಆದರೆ ಕಾರ್ಯಕ್ರಮದಲ್ಲಿ ಬಂದು ದೇವರು ಇವತ್ತಿಗೆ ನಿನಗೆ ಎಷ್ಟು ಮಾಡ್ತೀನಿ ನಾನು ಖಂಡಿತವಾಗಿ ನನಗೀಗ ಜಾಸ್ತಿ ಕಳೆದು ಹೋದಂಥ ನನ್ನ ಕೆಲವು ಏನಲ್ಲಿ ವಿಷಯಗಳು ಹಣೆಯಲ್ಲಿ ಸಂಬಂಧ ನಾನು ಯಾವುದಕ್ಕೆ ನಾನು ತಲೆಗೆ ಹೇಳ್ತೀನಿ. ಏನಾಗಿದೆ ದಿನದ ದುಡಿಮೆ ದೇವರಿಗೆ ಕಳೆದುಕೊಂಡಿದ್ದ ನಿಮಗೆ ಚಿಂತಿಸ್ತೇನೆ ನಾನು ಕೊಟ್ಟಿದ್ದೆ ನಾನು ಅದು ಕಳಿಸ್ತೀನಿ ಇದು ಕಳಿಸ್ತೀನಿ ಯಾವುದು ಆಲೋಚನೆ ಮುಗಿದಿಲ್ಲ. ಒಂದು ವೇಳೆ ನಾನು ಅದೆಲ್ಲ ಆಲೋಚನೆಗಳನ್ನು ನನ್ನ ತಲೆಗೆ ಇಟ್ಟುಕೊಂಡ್ರೆ ನಾನು ಕೂಡ ಮಾನಸಿಕವಾಗಿ ಬಿಡುತ್ತೆ ಅವ್ರನ್ನ ಕಂಡಿದ್ದ ಅಂತ ನನಗೆ ಸಭೆಯಲ್ಲಿ ಕೆಲವು ಬಂಧುಗಳು ತುಂಬ ಒಂದು ನನಗೆ ಕೆಲವೆಲ್ಲ ಹೇಳ್ತಿದ್ದರು. ಒಳ್ಳೆಯ ಉತ್ತಮವಾದ ಜೀವನ ಅದರಲ್ಲಿ ಅವರು ಹೇಳ್ತಿದ್ದಾರೆ ನಮ್ಮಂಥ ಅಮರ ರೋಗಿಗಳಿಗೆ ಕೊನೆಯ ಒಂದು ದಾರಿ ಏಯ ಕಾರ್ಯಕ್ರಮ. ಅದು ಬಿಟ್ಟರೆ ಪ್ರಪಂಚದಲ್ಲಿ ನಮಗೆ ಎಲ್ಲಿಯೂ ನಮಗೆ ದಾರಿ ಇಲ್ಲ. ಬದಲಾಗಿ ನಮಗೆ ಒಂದು ಕಟ್ಟಿಟ್ಟು ಕುತ್ತು ಒಂದು ಮೃತ್ಯು ಅಂತ ಹೇಳ್ಬೋದು ಅದನ್ನು ಬಂದು ಹೇಳಿದ್ದಾರೆ. ಹಾಗೆ ಬಂಧುಗಳು ನನಗೊಂದು ಒಳ್ಳೆಯ ಉತ್ತಮ ಜೀವನ ನಡೆಸಲಿಕ್ಕೆ ನನಗೆ ಒಂದು ಕಾರ್ಯಕ್ರಮ ದಾರಿ ಅದಲ್ಲದೆ ಬಂಧುಗಳ ಒಂದು ಸಹಕಾರದಿಂದ ನನಗೊಂದು ಉತ್ತಮ ಜೀವನ ಸಿಕ್ಕಿದೆ. ಹಾಗೆ ನಾನು ಇವತ್ತು ಒಂದು ಬಂಧುಗಳ ಹತ್ರಗಳನ್ನು ಮಾತಾಡಿಕೊಂಡು ಈ ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಒಳ್ಳೆಯ ಒಂದು ಉಲ್ಲಾಸ ಆಗ್ತದೆ. ಹಾಗೆ ನನಗೆ ಸಿಕ್ಕಿದ ಒಂದು ಒಳ್ಳೆಯ ಒಂದು ಜೀವನದ ದಾರಿ ನಿಮಗೆ ಕೂಡ ಒಂದು ಮದ್ಯಪಾನ ರಹಿತ ಜೀವನ ಜಯಪಾಲಿಸಿ ಹೇಳುತ್ತಾ ನನ್ನ ಒಂದು ಅನುಭವ ನಾನು ನಿಲ್ಲಿಸ್ತೇನೆ. ಧನ್ಯವಾದಗಳು.
1: ಇದುವರೆಗೂ ಮುಕ್ತವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಅನುಭವ ಹಂಚಿಕೆ ಕುರಿತು ಮಂಗಳೂರು ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಸಾಹಿಬ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯ

0: ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಯುಪಿಐ ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಯುಪಿಐ ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಯುಪಿಐ ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
1: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
0: ಕೆಳಗ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡನ್ನು ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
0: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ, ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
0: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂಥ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 19ನೇ ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದರು. ಬೆಂಗಳೂರಿನಲ್ಲಿ

0: ಅವರು ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. 2043 ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯೋಜನಾ ವರದಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ವರದಿಯಲ್ಲಿ ಯೋಜನೆಗೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇಂದು ಸಂಜೆ ಬೆಂಗಳೂರಿಗೆ ಬರಲಿರುವ ಅವರು ನಾಳೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಅವರು ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ದಿ ಡಿಕ್ಲೈನ್ ಆಫ್ ಹಿಂದೂ ಸಿವಿಲೈಸೇಷನ್ ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಎಂಬ ಪುಸ್ತಕದ ಕುರಿತು ಸಂವಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಹಾಗೂ ಪುಸ್ತಕದ ಲೇಖಕರಾದ ಶಶಿ ರಂಜನ್ ಕುಮಾರ್, ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಲ್ಲಿನ ಕೊಡುಗೆಗಳನ್ನು ಉಲ್ಲೇಖಿಸಿ ಭಾರತ ಶ್ರೀಮಂತ ಭೌತಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣದಲ್ಲಿ ವಿಮರ್ಶಾತ್ಮಕ ಪ್ರಜ್ಞೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು.
1: Universities are not merely degree-granting institutions. They are spaces where civilizations examine themselves. They are centers where societies negotiate ideas, challenge assumptions, preserve knowledge, and prepare future generations to think critically and responsibly. It's a very important thing all our higher education institutions should consider. If academic institutions stop encouraging dialogue, inquiry, dissent, and intellectual honesty, then societies gradually lose their ability to innovate, reform, and progress.
0: ಇದೇ ವೇಳೆ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಅವರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಬಿ ಕೆ ರವಿ, ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ ಬಿ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ ಒಟ್ಟು 414.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ನೇರ ಸಂಪರ್ಕ ಸುಧಾರಿಸುವ ಒಟ್ಟು 3.075 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿ ಯೋಜನೆ ಇದಾಗಿದ್ದು, ಈ ಪೈಕಿ 1.520 ಮೀಟರ್ ಉದ್ದದ ಅತ್ಯಾಧುನಿಕ 6 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಗೊಳ್ಳಲಿದೆ. ಈ ಬೃಹತ್ ಯೋಜನೆಯನ್ನು ಇಪಿಸಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇದರೊಂದಿಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಒಟ್ಟು 5.825 ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ನಿರ್ಮಿಸಲಾಗುವುದು. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಗತ್ಯವಿರುವ ಹೆಚ್ಚುವರಿ ಭೂಮಿ ಹಾಗೂ ಆರ್ಥಿಕ ಧನ ಸಹಾಯವನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ವಿವಿಧ ಪ್ರಗತಿ ಹಂತದ ಅಭಿವೃದ್ಧಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ಷೇತ್ರದ ಸಾರ್ವಜನಿಕರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸಬಾರದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ವೇಗ ಮತ್ತು ಗುಣಮಟ್ಟ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ.

0: ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ನಡೆದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಹೊಸದಾಗಿ ನೇಮಕವಾದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಹಮ್ಮಿಕೊಂಡಿದ್ದ ಬುನಾದಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಗಳ ಬುನಾದಿ ಬಾಲ್ಯಾವಸ್ಥೆಯಲ್ಲೇ ನಿರ್ಮಾಣವಾಗುತ್ತದೆ. ಹಾಗಾಗಿ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ನಾಳೆಯಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದಾಗಿದೆ. 50,000 ರೂಪಾಯಿಗಳ ನಗದು ಪುರಸ್ಕಾರ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲಾ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆ ಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧರೆ ಫೌಂಡೇಶನ್ ಸಹಯೋಗದೊಂದಿಗೆ 500,000 ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕೋಲಾರದಲ್ಲಿ ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬಂದಿದ್ದ ಕೃಷ್ಣಮೃಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕೃಷ್ಣಮೃಗವನ್ನು ವಶಕ್ಕೆ ಪಡೆದು ಅಂತ್ಯಕ್ರಿಯೆ ನೆರವೇರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 19 ರೋಜ್ಗಾರ್ ಮೇಳ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66 ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 7 ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಸಮಸ್ಯೆಗಳ ಕುರಿತು ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ವೀರೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡುತ್ತಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬ ವಿಷಯದ ಕುರಿತು ಮಾತನಾಡಲು, ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 7 ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ವೀರೇಶ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
5: ನಮಸ್ಕಾರ, ನಿಮಗೆ ಸ್ವಾಗತ. ಇದರೊಂದಿಗೆ

0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನಾನು ಸರ್ಗೂರ್ನ 7ನೇ ವಾರ್ಡಿನ ನಿವಾಸಿ. ನಾನು 7ನೇ ವಾರ್ಡಿಂದ ಎಲೆಕ್ಷನಲ್ಲಿ ಗೆದ್ದಿದ್ದೀನಿ, ಸದಸ್ಯನಾಗಿದ್ದೀನಿ, ಈಗ ಉಪಾಧ್ಯಕ್ಷ ಆಗಿದ್ದೀನಿ. ನಾನು ಸರ್ಗೂರು ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ ಆಗಿದ್ದೀನಿ, ವೀರೇಶ್ ಅಂತ.
0: ಸರ್, ಪ್ರಸ್ತುತವಾಗಿ ಸರ್ಗೂರಿನ ಒಂದು ವಾರ್ಡ್ಗಳ ಪರಿಸ್ಥಿತಿ ಹೇಗಿದೆ, ಅದರ ಒಂದು ಸ್ಥಿತಿಗತಿಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ?
1: ಏನಿದೆ ಸರ್ ಅಂದರೆ, ಇವಾಗ ನಾವು ಬಂದ ಮೇಲೆ ಸ್ವಲ್ಪ, ನಾವು ಗೆದ್ದ ಮೇಲೆ ಒಂದು 4 ವರ್ಷ ಆಯಿತು ನಾವು ಗೆದ್ದು. ಅವತ್ತಿಂದ ಸ್ವಲ್ಪ ನಮ್ಮ ಕೈಲಿ ಆದಷ್ಟು ನಾವು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಬಂದಿವಿ. ರೋಡ್ಗಳಾಗ್ಬೋದು, ಚರಂಡಿಗಳಾಗ್ಬೋದು, ನೀರಿಂದಾಗ್ಬೋದು, ಕುಡಿಯುವ ನೀರಿಂದಾಗ್ಬೋದು, ಇನ್ನು ನೈರ್ಮಲ್ಯ ತಡೆಯೋದಾಗಲಿ, ಅದೆಲ್ಲ ಮಾಡ್ಕೊಬಂದಿದ್ವಿ ಸರ್. ನಾವು ನಮಗೆ ತುಂಬ ಪೌರ ಕಾರ್ಮಿಕರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಲ್ಲದೇ ಹೋದರೆ ನಾವೇನು ಮಾಡೋಕ್ಕೆ ಆಗಲ್ಲ. ಅವರು ಸಪೋರ್ಟ್ ಮಾಡಿದರೆ ಅದೇ ಥರ ಎಲ್ಲ ಥರ ಮಾಡ್ಕೊ ಬರ್ತಾ ಇದ್ದೀವಿ ಸರ್. ರೋಡ್ಗಳು ಈಗ ನಮಗೆ ಅನುದಾನಗಳು ಕಡಿಮೆ, ನಮ್ಮ ಪಟ್ಟಣ ಪಂಚಾಯತಿಗೆ ಅನುದಾನಗಳು ಕಡಿಮೆ. ಸ್ವಲ್ಪ ಇರೋ ಅನುದಾನದಲ್ಲಿ ಏನು ಮಾಡಬೇಕು ಅದನ್ನು ವಾರ್ಡ್ಗಳಿಗೆ ನಾವು ಮಾಡ್ತೀವಿ. 12 ವಾರ್ಡ್ಗೆ ಈಗ ಒಂದು ಅಮೌಂಟನ್ನು ನಾವು 12 ಜನ ಡಿವೈಡ್ ಮಾಡ್ಕೋತೀವಿ. ಡಿವೈಡ್ ಮಾಡ್ಕೊಳ್ಳೋಂಥದ್ರಲ್ಲಿ ನಮಗೆ ಬಂದದ್ರಲ್ಲಿ ಏನು ಮಾಡಬೇಕು, ಏನು ಮಾಡ್ಬೋದು, ಅದನ್ನು ನೋಡಿ ನಾವು ಮಾಡ್ಕೊಬರ್ತೇವೆ ಸರ್. ಎಲ್ಲ
0: ಸರ್ಗೂರ್ನ ಎಲ್ಲ ವಾರ್ಡ್ಗಳು ಹಿಂದಿನ ಸಂದರ್ಭಗಳಲ್ಲಿ ಹೇಗಿತ್ತು, ಈ ಪ್ರಸ್ತುತ ಎಷ್ಟು ಸುಧಾರಣೆ ಆಗಿದೆ ಅನ್ನೋದ್ರ ಬಗ್ಗೆ?
1: ಅದೇ ರೋಡ್ಗಳೆಲ್ಲ ಪರವಾಗಿಲ್ಲ, ಈಗ ಮುಂಚೆ ಇದ್ದಂಥದ್ರಲ್ಲಿ ರೋಡ್ಗಳು ಸ್ವಲ್ಪ ಚೆನ್ನಾಗಿರಲಿಲ್ಲ ಯಾವುದು. ಈಗ ನಾವು ಗೆದ್ದು ಬಂದ ಮೇಲೆ ಎಲ್ಲ ಸ್ವಲ್ಪ ರೋಡ್ಗಳೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಒಂದು 15-20% ಕೆಲಸಗಳೈತೆ ರೋಡ್ಗಳದು, ಅವೆಲ್ಲ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅನುದಾನ ಬಂದರೆ ಮಾಡ್ತೀವಿ.
0: ಸರ್, ಪ್ರಸ್ತುತ ತಮ್ಮ ವಾರ್ಡಿನ ಸ್ಥಿತಿಗತಿ ಹೇಗಿದೆ, ಇನ್ನು ಏನೆಲ್ಲ ಸಮಸ್ಯೆಗಳು ಪ್ರಸ್ತುತ ದಿನಗಳಲ್ಲೂ ಸಹ ಕಾಡ್ತಾ ಇದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಮುಂಚೆಗಿಂತ ಚೆನ್ನಾಗಿದೆ ಸರ್. ನಮ್ಮ ವಾರ್ಡ್ ತುಂಬ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದೀವಿ. ನಾವು ಜನಗಳ ಜೊತೆ ತುಂಬ ಸಂಪರ್ಕ ಇಟ್ಕೊಂಡಿದ್ದೀವಿ. ಒಂದು ಕಸ ಹಾಕೋದಾಗಲಿ, ಸುಮಾರು ಎಲ್ಲ ಕಡೆ ಸುರಿದು ಬಿಡೋರು ಕಸಗಳು. ಅವಾಗ ನಾವು ಗೆದ್ದು ಬಂದಮೇಲೆ ಸ್ವಲ್ಪ ಎಲ್ಲರಿಗೂ ಹೇಳ್ಕೊಂಡು, ಈಗ ಆಟೋ ಬರುತ್ತೆ, ಆಟೋಗೆ ಹಾಕಿ, ಆಟೋ ಬರಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ನಾ ಆಟೋ ಕಳಿಸ್ಕೊಡ್ತೀನಿ. ಮುಂಚೆ ಅಂದ್ರೆ ಆ ಥರ ಯಾರು ಮೇಂಟೆನೆನ್ಸ್ ಮಾಡ್ತಿರ್ಲಿಲ್ಲ, ಯಾರು ಹೇಳೋರೇ ಇರಲಿಲ್ಲ, ಕೇಳೋರೇ ಇರಲಿಲ್ಲ. ಮಾಡ್ ನಾವು ಗೆದ್ದು ಬಂದ್ಮೇಲೆ ಎಲ್ಲರಿಗೂ ಜನಗಳ ಜೊತೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ವಿ. ಒಂದು ದಿವಸ ಆಟೋ ಬರಲಿಲ್ಲ ಅಂದ್ರೆ ಹೇಳಿ ನನಗೆ, ಒಬ್ರು ಬಂದು ಈಗ ಪೌರ ಕಾರ್ಮಿಕ ಕ್ಲೀನ್ ಮಾಡಕ್ ಬರಲಿಲ್ಲ ಅಂದ್ರೆ ನಮ್ಗೆ ಹೇಳಿ, ನಾವು ಕರೆಸ್ತೀವಿ. ಏನ್ ಮಾಡ್ಬೇಕು, ನನಗೆ ಫೋನ್ ಮಾಡಿ ಮಾತಾಡಿ, ನಿಮ್ಗೆ ಏನಾಗ್ಬೇಕು ಬಗ್ಗೆ ಅಲ್ಲೇನ ಸಬರ್ಸು, ಬಗೆಹರಿಸ್ಕೊಡ್ತೀನಿ ಸಮಸ್ಯೆನ ಅಂತ ಎಲ್ಲರ ಜನಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ವಿ ಸರ್. ಮುಖ್ಯವಾಗಿ ಬೇಕಾಗಿರೋದೇ ಅದು.
0: ಹೌದು,
1: ವಾರ್ಡ್ಗಳಲ್ಲಿ ಜನಗಳ ಜೊತೆ ನೇರ ಸಂಪರ್ಕ ಇರ್ಬೇಕು, ದಿನಾ ಸಂಪರ್ಕ ಅವ್ರ ಜೊತೆ ಇರ್ಬೇಕು. ನಾನು ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ನಮಗೆ ಫೋನ್ ಮಾಡ್ತಾರೆ. ಆ ಕ್ಷಣದಲ್ಲಿ ನಾವು ಏನಾಯ್ತು ಅಷ್ಟ್ರಲ್ಲಿ ಬಗೆಹರಿಸ್ಕೊಂಡು. ಒಂದು ಮೇನ್ ಆಗಿ ಕಸದೇ ಸರ್ ಬರ್ತಾ ಇರೋದು. ಇನ್ನೇನು ನಮ್ಮ ವಾರ್ಡಲ್ಲಿ ಸ್ವಲ್ಪ ರಸ್ತೆ ಗಿಸ್ತೆಗಳೆಲ್ಲ ಚೆನ್ನಾಗಿದ್ದವು, ಅಲ್ಲಿಂದ ಚೆನ್ನಾಗಿತ್ತು. ಈಗಲೂ ಹಂಗೆ ಮಡಿಕೊಂಡಿದ್ದೀವಿ ನಾವು. ಈಗೆಲ್ಲ ನಮ್ಮ ಕೇಂದ್ರ ಸರ್ಕಾರದಿಂದ ಜಲ್ ಜೀವನ್ ಮಿಷಿನ್ದು ರಸ್ತೆಗಳೆಲ್ಲ ಅಗೆದು ಬಿಟ್ಟಿದ್ರು, ಪೈಪ್ ಲೈನ್ ಇದು. ಈಗೆಲ್ಲ ಹೇಳ್ಕೊಂಡು ನಾವು ಅವ್ರಿಗೆಲ್ಲ ಅದೇ ರೀತಿ ಕೆಲಸ ಮಾಡಿಸಿದ್ದೀವಿ ಸರ್. ಮುಂಚೆ ಹೆಂಗಿತ್ತು ರಸ್ತೆ ಅದೇ ರೀತಿ ಕೆಲಸ ಮಾಡಿಸಿ. ಆ ಥರ ಅವ್ರಿಗೆಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಕನ್ವಿನ್ಸ್ ಮಾಡ್ಕೊಂಡು ರೋಡ್ಗಳೆಲ್ಲ ಮುಂಚೆ ಹೆಂಗಿತ್ತು ಅದೇ ರೀತಿ ಮಾಡಿಸಿದೀವಿ. ಆ ಥರ ಮುಂಚೆ ಅಂದ್ರೆ ಸ್ವಲ್ಪ ಕಸದೇ ಪ್ರಾಬ್ಲಮ್ ಇದ್ದದ್ದು ನಮ್ಮಲ್ಲಿ, ಬೇರೆ ಏನಿರಲಿಲ್ಲ, ನೀರಿಂದು ಪ್ರಾಬ್ಲಮ್ ಇರಲಿಲ್ಲ, ಚೆನ್ನಾಗಿತ್ತು ನೀರದೆಲ್ಲ. ಏನು ಈಗಲೂ ಹಂಗೆ ಐತೆ, ಅದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್.
0: ಸರ್, ವಾರ್ಡಿನ ಅಭಿವೃದ್ಧಿಗೆ ಇರುವಂತಹ ತೊಡಕುಗಳೇನು ಅಥವಾ ಏನೆಲ್ಲ ಅಡೆತಡೆಗಳು ಸಹ ಇಂದಿಗೂ ಕಾಡ್ತಾ ಇದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಏನಿಲ್ಲ ಸರ್, ನಮ್ಗೇನು ತೊಂದರೆ ಇಲ್ಲ, ನಾವು ಮಾಡ್ತಾ ಇದೀವಿ ಸರ್. ಅಡೆತಡೆ ಅಂತ ಏನಿಲ್ಲ, ಮಾಡ್ಬೇಕು ಅಂತ ಮನ್ಸು ಮಾಡಿದ್ಮೇಲೆ ಏನೇ ಅಡೆತಡೆ ಬಂದ್ರು ಮಾಡ್ತೀವಿ ಸರ್. ಬರಲ್ಲ ಆ ಥರ
0: ಅಂದ್ರೆ ಈಗ ಫಂಡ್ಸ್ ಇರಲ್ವಲ್ಲ,
1: ಫಂಡ್ಸ್ ಇಲ್ಲ, ಅದೊಂದು ಪ್ರಾಬ್ಲಮ್. ಈಗ ಸಣ್ಣ ಪುಟ್ಟ ರೋಡ್ಗಳು ಆಗ್ಬೇಕು, ಅದೇ ಹೇಳಿದ ಒಂದು 20% ರೋಡ್ ಆಗ್ಬೇಕು ನಮ್ಗೆ. ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಫಂಡ್ ಬಂದ್ರೆ ಅದು ರೋಡ್ ಕ್ಲಿಯರ್ ಮಾಡಿ. ಏನಾಗಿತ್ತು ಅಂದ್ರೆ ಅವಾಗ 15 ದಿವಸಕ್ಕೆ ಒಂದ್ಸರಿ ಕ್ಲೀನ್ ಮಾಡಕ್ ಬರ್ತಿದ್ರು. ಒಂದೊಂದು ವಾರ್ಡ್ ಅನ್ನ 15 ದಿವಸಕ್ಕೆ ಒಂದ್ಸರಿ ಕ್ಲೀನ್ ಮಾಡೋದು ಆತರ ಮಾಡ್ತಿದ್ರು.
0: ಒಂದು ವಾರ್ಡ್ ಅನ್ನ 15 ದಿನಕ್ಕೆ ಒಂದ್ಸಲ ಕ್ಲೀನ್
1: ಮಾಡ್ತಿದ್ರು, ಆತರ ಮಾಡ್ತಿದ್ರು. ಅವಾಗ 12 ವಾರ್ಡ್ ಇತ್ತು, ಮಧ್ಯದಲ್ಲಿ 2 ದಿವಸ ರಜಾ ಬರೋದು. ಹಂಗಾಗಿ 15 ದಿವಸಕ್ಕೆ ಒಂದು ವಾರ್ಡ್ಗೆ ಹೋಗ ಇದಿತ್ತು. ಅವಾಗ ನಾವೇನ್ ಮಾಡೋದು, ಗೆದ್ದು ಬಂದ್ಮೇಲೆ ನಾವು ಆತರ ಬೇಡ, ವಾರ್ಡ್ಗೆ ಒಬ್ಬೊಬ್ರು ಸಪ್ರೇಟ್ ಪೌರ ಕಾರ್ಮಿಕರನ್ನ ಹಾಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಟ್ಟು, ದಿನ ನೀಟಾಗಿರ್ಬೇಕು ವಾರ್ಡ್, ಅವ್ರೊಬ್ಬರು ಮೇಂಟೈನ್ ಮಾಡ್ತಾರೆ. ಆ ಥರನೇ ಮಾಡಿ ಎಲ್ಲ ವಾರ್ಡ್ಗಳಲ್ಲೂ ಹಂಗೆ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ನಮ್ಮ ಅವ್ರ ಪೂರಕ. ಆ ಕಸದ ವಿಷಯದಲ್ಲಿ ಯಾವುದೇ ಥರ ಕಂಪ್ಲೇಂಟ್ ಇಲ್ಲ.
0: ಸರ್, ವಾರ್ಡಿನ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ಬಗ್ಗೆ ತಾವು ಮೊದಲೇ ತಿಳಿಸಿದ್ರಿ, ಈಗ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
1: ಈಗ ತುಂಬ ಚೆನ್ನಾಗಿದೆ ಸರ್, ಮುಂಚೆಗಿಂತ ತುಂಬ ಚೆನ್ನಾಗಿದೆ. ನಮ್ದು ಇದಿದೆ ಅಲ್ಲಿ, ನಾವು ನಮ್ಮ ಇಲ್ಲಿಂದೇ ಒಬ್ರನ್ನ ಇದು ಮಾಡಿಕೊಟ್ಟಿದ್ರು ನಮಗೆ, ವೀರಭದ್ರ ಸ್ವಾಮಿ ಅಂದ್ಬಿಟ್ಟು ನಮ್ಮ ವಿವೇಕಾನಂದ ಹಾಸ್ಪಿಟ್ಲಿಂದಲೇ ಗುರ್ತು ಮಾಡಿಕೊಟ್ಟಿದ್ರು. ಕಸ ವಿಂಗಡಣೆ ಅಲ್ಲಿ ಹಸಿ ಕಸ ಅವ್ರು ಒಂದು ವರ್ಷ ಕಸ

0: ಮೇಂಟೈನ್ ಮಾಡೋದು ಗೆದ್ದು ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ. ಹಂಗಾಗಿ ಅಲ್ಲಲ್ಲೇ ಸಿಕ್ಕ ಸ್ವಲ್ಪ ಅಲ್ಪ ಸ್ವಲ್ಪ ಜನ ಅಲ್ಲೇ ವಿಂಗಡನೆ ಮಾಡ್ಕೊಡ್ತಾರೆ. ಎಂಥದ್ದು ಆಗಿಲ್ಲ ಅನ್ನೋದನ್ನ ಅಲ್ಲಿ ನಮ್ಮ ಶೆಡ್ ಅಲ್ಲಿ ತಗೊಂಡೋಗಿ ನಮ್ಮ ಪೌರ ಕಾರ್ಮಿಕರು ಮಾಡ್ತಾರೆ. ವಾರಕ್ಕೆ ಒಂದ್ಸತಿ ಎರಡು ದಿವಸ ಅವರು ಅದನ್ನ ವಿಂಗಡಣೆ ಮಾಡಿ ಗೊಬ್ಬರಕ್ಕೆ ಹೋಗೋದು, ಗೊಬ್ಬರಕ್ಕೆ ಪ್ಲಾಸ್ಟಿಕ್ ಕವರ್ಸೇ ಬೇರೆ ಆತರ ಮಾಡಿ, ಗ್ಲಾಸ್ ಪೀಸಸ್ಗಳೇ ಬೇರೆ ಆತರ ಮಾಡಿ ವಿಂಗಡಣೆ ಮಾಡಿ ನಿರ್ವಹಣೆ ಮಾಡ್ತಾ ಇದಾರೆ ಸರ್. ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ. ಇವಾಗ
1: ಇನ್ನು ನೈರ್ಮಲ್ಯ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ, ನೀವು ಚರಂಡಿಗಳಾಗಿರ್ಬೋದು, ಅಂದ್ರೆ ನಿಮ್ಮ ವಾರ್ಡ್ನಲ್ಲಿ ಸ್ವಚ್ಛತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿ.
0: ಇಲ್ಲ ಸರ್, ಎಲ್ಲ ಚೆನ್ನಾಗಿ ಮಡಿಗಣಿ, ತುಂಬ ಚೆನ್ನಾಗಿ ಮಡಿಗಣಿ. ನಾವೀಗ ಪೌರ ಕಾರ್ಮಿಕರು ನಾವೆಲ್ಲ ಅಟ್ಯಾಚ್ಮೆಂಟ್ ಚೆನ್ನಾಗಿರೋದ್ರಿಂದ ನಾವೇನೈತೆ ಏನೇ ಪ್ರಾಬ್ಲಮ್ ಇದ್ರು ಅವರು ಅಷ್ಟೇ ಪೌರ ಕಾರ್ಮಿಕರು ದಿನ ಒಂದ್ಸತಿ ವಿಸಿಟ್ ಮಾಡೇ ಮಾಡ್ತಾರೆ. ನಾನು ಮನೆ ಹತ್ರ ಬರ್ತಾರೆ, ಇಲ್ಲಿ ಹಿಂಗಾಗಿತ್ತು, ಇಲ್ಲಿ ಹಿಂಗಾಗಿತ್ತು, ಸರಿ ಮಾಡದೆ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಯಾವ್ದಾರ ಸಾರ್ವಜನಿಕರಿಂದ ಫೋನ್ ಬಂದಿದ್ರೆ ನನಗೆ, ನಾನು ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಇಂತ ಜಾಗದಲ್ಲಿ ಈ ತರ ಪ್ರಾಬ್ಲಮ್ ಇದೆ, ಹೋಗಿ ನೋಡಿ ನಾನು ಬರ್ತೀನಿ ಅಂತ ಹೇಳ್ತೀನಿ. ಆಗ ಹೋಗಿ ಅವ್ರು ಅಟೆಂಡ್ ಮಾಡಿರ್ತಾರೆ, ಅವ್ರ ಪಾಪ ನಮ್ಮ ಪೌರ ಕಾರ್ಮಿಕರು ಏನಿದ್ದಾರೆ ಹೋಗಿ ಅಟೆಂಡ್ ಮಾಡಿರ್ತಾರೆ. ಯಾರ ಇದೆ ಇವತ್ತವರೆಗೂ ನಮ್ಗೆ ಆ ಥರ ಏನು ನಾವು ಹೇಳಂದಲ್ಲೂ ಯಾವುದು ಮಿಸ್ ಮಾಡಿಲ್ಲ, ಹೋಗಿ ಅಟೆಂಡ್ ಮಾಡಿ ಕ್ಲಿಯರ್ ಮಾಡ್ಬಿಡ್ತಾರೆ ಅಲ್ಲೇ. ಪುನಃ ಜನರಿಗೆ ಅವ್ರ ಕೈಲೇ ಫೋನ್ ಮಾಡ್ತಾರೆ, ಯಾರು ಕಂಪ್ಲೇಂಟ್ ಹೇಳಿರ್ತಾರೆ ಅವ್ರ ಕೈಲಿ ಫೋನ್ ಮಾಡಿಸ್ತಾರೆ, ಅವ್ರಿಗೆ ಮಾಡಿದ್ದೀವಿ ಸರ್ ಮಾಡೋರು ಸರ್ ಲೆಕ್ಕಾಚಾರ ಕೇಳ್ತಾರೆ.
1: ಅಂದ್ರೆ ಏನ್ ಸಮಸ್ಯೆಗಳಿತ್ತು ಸಮಸ್ಯೆಗಳಿಗೆ ತಕ್ಷಣದಲ್ಲೇ ಒಂದು ಪರಿಹಾರವನ್ನ ಪೌರ ಕಾರ್ಮಿಕರು ಒದಗಿಸ್ತಾ ಇದ್ದಾರೆ.
0: ಸರ್ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದಾರೆ ನಮಗೆ. ಸರ್ಗೂರು ಪಟ್ಟಣಕ್ಕೆ ಹೇಳ್ಬೇಕು ಅಂದ್ರೆ ಅವರು
1: ಸರ್ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ತಮ್ಮ ವಾರ್ಡ್ನಲ್ಲಿ ನಿರ್ವಹಣೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
0: ಮೂಲಭೂತ ಸರ್ ನೀರು, ಈಗ ನೀರದ ಏನು ತೊಂದರೆ ಇಲ್ಲ ಸರ್, ನಮಗೆ ತುಂಬ ಚೆನ್ನಾಗಿದೆ. ಬಟ್ ಒಂದೊಂದ್ಸರಿ ಏನು ಮೋಟ್ರ್ ಪ್ರಾಬ್ಲಮ್ ಇಲ್ಲ ಕರೆಂಟ್ ಪ್ರಾಬ್ಲಮ್ ಟ್ರಾನ್ಸ್ಫರ್ ಎಲ್ಲ ಹನ್ನೆರಡು ವಾರ್ಡ್ಗೂ ಏನು ಸಮಯ ಇರ್ತದೆ ಆ ಥರ ಇರ್ತದೆ. ಆದರೂ ನಮ್ಗೆ ಏನು ತೊಂದರೆ ಇಲ್ಲ, ಒಂದು ಬೋರ್ ಇದೆ, ಅದರಿಂದ ಕುಡಿಯೋಕ್ಕಾಗದೆ ಹೋದ್ರು ಬೇರೆ ಕೆಲಸಗಳಿಗೆಲ್ಲ ಉಪಯೋಗ ಆಗೋಂಥ ನೀರು ಚೆನ್ನಾಗೈತೆ ಸರ್, ಮೇಂಟೈನ್ ಆಯ್ತೆ, ನಮಗೇನು ತೊಂದರೆ ಇಲ್ಲ.
1: ಇನ್ನು ರಸ್ತೆ,
0: ರಸ್ತೆ ಎಲ್ಲ ಆಲ್ಮೋಸ್ಟ್ ಆಗಿ ಚೆನ್ನಾಗಿದೆ ಸರ್. ಒಂದು ಅರ್ಧ ಕಿಲೋಮೀಟರ್ ಇಲ್ಲ, ಅದು ಒಂದು 500 meters ಇಲ್ಲ, ಒಂದು 300 meters ರೋಡ್ ಚೆನ್ನಾಗಿಲ್ಲ. ನೆಕ್ಸ್ಟ್ ಬಜೆಟ್ ಅಲ್ಲಿ ಏನಾದ್ರು ಒಂದು ಮಾಡಿ ಮಾಡಿಸ್ತೀನಿ ಸರ್. ಅದು
1: ಇನ್ನು ಶೌಚಾಲಯಗಳು,
0: ಶೌಚಾಲಯಗಳೆಲ್ಲ ಚೆನ್ನಾಗಿದೆ ಸರ್. ನಮ್ದು ಈಗ ನಾವು ಗೆದ್ಮೇಲೆ ಸ್ಟೇಟ್ ಬ್ಯಾಂಕ್ ಮುಂದೆ ಒಂದು ಶೌಚಾಲಯ ಮಾಡಿ ಸಾರ್ವಜನಿಕ ಹೋಗ್ಬೇಕು ಅನ್ನೋದಕ್ಕೆ ಒಂದು ಶೌಚಾಲಯ ನಾನು ಮಾಡಿಸ್ತೇನೆ. ನಮ್ಮ ಪಟ್ಟಣ ಪಂಚಾಯತಿ ಅನುದಾನ, ಒಂದು 9 lakh ಅನುದಾನ ಹಾಕಿ ಅದನ್ನ ಮಾಡಿಸಿದ್ದೀನಿ. ಅದನ್ನು ಓಪನ್ ಮಾಡಿಸ್ಬೇಕು, ಇನ್ನೂ ಆಗಿಲ್ಲ, ಓಪನ್ ಮಾಡಿಸ್ತೀವಿ. ಇನ್ನೊಂದು 2-3 ತಿಂಗಳಲ್ಲಿ ಅದೊಂದು ಚೂರು ಅಮೌಂಟ್ ಬಿಡುಗಡೆ ಆದ ತಕ್ಷಣ ಓಪನ್ ಮಾಡಿಸ್ಕೊಡ್ತೀವಿ ಸರ್. ಅದು
1: ಬೀದಿ ದೀಪಗಳು
0: ಎಲ್ಲ ಹಾಗೆಲ್ಲ ನಿರ್ವಹಣೆ ಮಾಡ್ತಾ ಇದ್ದೀವಿ ಸರ್. ನಮ್ಗೆ ತೊಂದರೆ ಇಲ್ಲ ಯಾವುದು ಬೀದಿ ದೀಪಗಳದು. ಹೋಗ್ತಾ ಒಂದು ಎರಡು ಹೋಗ್ತಾ ಇರ್ತದೆ, ತಿಂಗಳು ಒಂದ್ಸರಿ, ಒಂದ್ ತಿಂಗಳು ಒಂದ್ಸರಿ ಮೇಂಟೈನ್ ಮಾಡ್ತಾ ಇದ್ದೀವಿ. 15-20 ತಿಂಗಳಿಗೆ ಒಂದೊಂದು ಬಲ್ಪ್ ಎರಡು ಬಲ್ಪ್ ಹೋಗ್ತಾವೆ, ಅದನ್ನ ಮೇಂಟೈನ್ ಮಾಡ್ತಾ ಇದೀವಿ ಸರ್.
1: ಸರ್ ನಿಮ್ಮ ವಾರ್ಡ್ನಲ್ಲಿರುವ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಗೆ ನೀವು ನೀಡ್ತಾ ಇರುವಂತಹ ಒತ್ತು ಎಂಥದ್ದು ಎಂಬುದ್ರ ಬಗ್ಗೆ ತಿಳಿಸೋದಾದ್ರೆ.
0: ಈಗ ಸರ್ ಈಗ ಶಾಲೆಗಳಿಗೆ ಅಂದ್ರೆ ಕ್ಲೀನಿಂಗ್ ಕೇಳ್ತಾರೆ ಪಾಪ, ನೀನು ನಮ್ಮಲ್ಲಿ ನೀನು ಬೇರೆ ತರ ಅನುದಾನ ಕೊಡಕ್ ಬರಲ್ಲ. ಹಾಸ್ಪಿಟಲ್ಗಾದ್ರೂ ಅಷ್ಟೇ, ಶಾಲೆಗಳಿಗಾದ್ರು ಅಷ್ಟೇ, ಕ್ಲೀನಿಂಗ್ ಗಳು ಕೇಳ್ತಾರೆ ಸರ್. ವಾಟರ್ ಪ್ರೂಫ್ ಕೇಳ್ತಾರೆ, ಕ್ಲೀನಿಂಗ್ ಕೇಳ್ತಾರೆ, ಅವೆಲ್ಲ ಅವ್ರು ಕೇಳಿದಾಗ ನಾವು ಮಾಡಿಸ್ಕೊಡ್ತೀವಿ ಸರ್. ಸರ್ಕಾರಿ ಆಸ್ಪತ್ರೆ ಇದೆ, ಅವರು ಅಷ್ಟೇ, ಅವ್ರೇನು ಕೇಳೋದೆಲ್ಲ ಅವರೇ ಮಾಡ್ಕೋತಾರೆ. ಬಟ್ ಕೊರೋನಾ ಟೈಮಲ್ಲೆಲ್ಲ ತುಂಬ ನಾವು ಚೆನ್ನಾಗಿ ಮಾಡಿದೋ, ನಾವು ಕ್ಲೀನಿಂಗ್ ಮಾಡಿಸೋದು, ಸ್ಯಾನಿಟೈಸ್ ಮಾಡಿಸೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡೋ. ಕೊರೋನಾ ಟೈಮಲ್ಲಿ 2 ದಿವಸಕ್ಕೊಂದ್ಸರಿ ಸ್ಯಾನಿಟೈಸ್ ಮಾಡಿಸ್ತಿದ್ದೋ ನಾವು. ಅವಾಗ ಎಲ್ಲ ಪೇಷಂಟ್ಸ್ಗಳಲ್ಲೇ ಜಾಸ್ತಿ ಅಲ್ವ, ಅವರು ಸರ್ಕಾರಿ ಆಸ್ಪತ್ರೆಯಲ್ಲೇ ಜಾಸ್ತಿ. ಆ ಟೈಮಲ್ಲೆಲ್ಲ ಏನು ಮಾಡೋದು ನಾವು, ಸ್ಯಾನಿಟೈಸ್ ನಮ್ಮ ಆಫೀಸಿಂದ ಸ್ಯಾನಿಟೈಸ್ ಮಾಡಿಸ್ಕೊಡೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದೀವಿ ಸರ್. ಶಾಲೆ ಇಲ್ಲ ಸರ್, ತುಂಬ ಚೆನ್ನಾಗಿದೆ, ಶಾಲೆಗಳಲ್ಲಿ ತುಂಬ ಚೆನ್ನಾಗಿದೆ, ಹೋಯ್ತಾ ಇರ್ತೇವೆ. ಅವಾಗ ಏನಾದ್ರು ಒಂಚೂರು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೂ ಹೇಳ್ತಾರೆ, ಫೋನ್ ಮಾಡಿ ಹೇಳ್ತಾರೆ. ನಮ್ಮ ಅಡುಗೆ ಬರೋದ್ರಿಂದ ಸರ್ಕಾರಿ ಶಾಲೆಗಳು ಒಂದು 3 ಶಾಲೆ ನಮಗೆ ಬರುತ್ತೆ, ಆಸ್ಪತ್ರೆ ನಮಗೆ ಬರುತ್ತೆ. ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಆದರೆ ಫೋನ್ ಮಾಡ್ತಾರೆ ಅವರು. ನಮ್ಮ ಟೀಚರ್ಸ್ಗಳು ಏನಿದ್ದಾರೆ, ಪ್ರಿನ್ಸಿಪಲ್ಸ್ ಇವರು ಅವರೆಲ್ಲ ಮಾಡ್ತಾರೆ, ಬನ್ನಿ ಸರ್ ಹಿಂಗಾಗಿದೆ ಅಂತ. ನಾವು ಹೋಗ್ತೀವಿ ಅಲ್ಲೇ, ಏನೋ ಸಣ್ಣ ಪುಟ್ಟ ಇದ್ರೆ ಸಾಲ್ವ್ ಮಾಡ್ತೀವಿ, ಕ್ಲೀನಿಂಗ್ ಹೇಳ್ತಾರೆ ಕ್ಲೀನ್ ಮಾಡಿಸ್ಕೊಡ್ತಾ ಇರ್ತೀವಿ. ವಾಟ್ರು ಬರಲಿಲ್ಲ ಅಂದರೆ ವಾಟ್ರ್ ಹೇಳ್ತಾರೆ, ಸ್ವಲ್ಪ ನೀರಂತೂ ಬಿಡಿಸ್ಕೊಡ್ತಾ ಇರ್ತೀವಿ ಸರ್. ಈಗ ಅವಾಗಲಿಂದನೂ ಅದೇ ಥರ ಒಂದೊಂದು 80-90 ಜನ ಅಷ್ಟೇ, ಅದೇ ಹುಡುಗರುಗಳು ವಿದ್ಯಾರ್ಥಿಗಳು ಅಷ್ಟೇ ಮೇ ಬರ್ತಾ ಇರೋದು. ಅವಲಿಂದ ಒಂದು 20 ವರ್ಷದಿಂದನೂ ಅಷ್ಟೇ ಬರ್ತಾ ಇರೋದು ನಮ್ಮ ಶಾಲೆಗಳಲ್ಲಿ. ಅದೇ ಥರ ಹೋಗ್ತಾ ಇದೆ, ಅದೇ ಥರ ಮೇಡಮ್. ಏನು ಸರ್ಕಾರದಿಂದ ಏನು ಬರಬೇಕು ಅದೆಲ್ಲ ತಲುಪ್ತಾ ಐತೆ ಅವ್ರಿಗೆ, ಮಕ್ಕಳುಗಳಿಗೆ, ವಿದ್ಯಾರ್ಥಿಗಳಿಗೆ. ಕ್ಲೀನಿಂಗ್ ಆಗಲಿ, ಒಂದು ಊಟ, ಊಟದ ವ್ಯವಸ್ಥೆ ಇದೆಲ್ಲ ಮಧ್ಯಾಹ್ನದ, ಅದು ಎಲ್ಲ ಏನು ಅದ್ರಲ್ಲಿ ಏನು ತೊಂದರೆ ಇಲ್ಲ ಸರ್, ಎಲ್ಲ ನಡೀತಾ ಇದೆ. ಏನು ಅವತ್ತಿಂದ ಏನು 70-80 ಜನ ವಿದ್ಯಾರ್ಥಿಗಳೇನಾರು ಅಷ್ಟೇ ಅವರೇ ಸರ್, ಅದು ಅದರಲ್ಲೇನು ಇದಿಲ್ಲ. ನಮ್ಗಳಿಗೆ ಸರ್ ಅವಾಗ ಏನೂ ಇರಲಿಲ್ಲ, ನಮ್ಗೆ ಏನಂದ್ರೆ ಅವಾಗ ಒಂದು ಫುಡ್ ಅಂತ ಕೊಡೋರು ಅಷ್ಟೇ ಇಲ್ಲ ಹಾಸ್ಟೆಲ್ಲಿ. ಸ್ಕೂಲ್ ಬಿಟ್ಟಾಗ ಒಂದು ಫುಡ್ ಅಂತ ಕೊಡ್ತಿದ್ರು, ಅಷ್ಟು ಬಿಟ್ಟು ಏನು ಕೊಡ್ತಿರ್ಲಿಲ್ಲ. ನಾವೆಲ್ಲ ಪರ್ಚೇಸ್ ಮಾಡೇ ಮಾಡ್ತಿದ್ದೆ.

0: ಕೊಡ್ತಿದ್ದಾವಾಗೆಲ್ಲ. ಇವತ್ತು ಬಟ್ ಫ್ರೀ ಕೊಟ್ಟರು ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇಲ್ಲ, ಜನಗಳು ಕರ್ಕೊಂಡ್ ಮಕ್ಕಳನ್ನ ಸೇರಿಸ್ತಾ ಇಲ್ಲ ಸರ್.
1: ಹೌದು,
0: ಪ್ರತಿಯೊಂದು ಈಗ ನಮ್ಗೆ ಈಗ ಮಧ್ಯಾಹ್ನದ ಊಟ ಇದೆ, ಅವ್ರಿಗೆ ಬಟ್ಟೆ ಕೊಡ್ತಾರೆ, ಪೆನ್ ಕೊಡ್ತಾರೆ, ಶೂ ಕೊಡ್ತಾರೆ, ಆ ಥರ ಎಲ್ಲ ಕೊಟ್ಟರು ಮಕ್ಕಳುಗಳು ಬರ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣನೇ ಐತೆ ಇವತ್ತು, ನಮಗಿದ್ದ ಕಾಲಕ್ಕೂ ಇವತ್ತಿಗೂ ತುಂಬ ಚೆನ್ನಾಗೈತೆ ಸರ್. ಆದರೂ ಜನ ಅದಕ್ಕೆ ಬರ್ತಾ ಇಲ್ಲ ಅಷ್ಟೇ.
1: ಸರ್, ಜೆ ಜೆ ಎಂ ಬಗ್ಗೆ ತಾವು ಮುಂಚಿತವಾಗಿ ಮಾತಾಡ್ತಿದ್ರಿ, ಈಗ ಜೆ ಜೆ ಎಂ ತಮ್ಮ ಒಂದು ವಾರ್ಡ್ನಲ್ಲಿ ಯಾವ ಹಂತದಲ್ಲಿದೆ, ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ಈಗ ಸರ್ ಈಗ ಒಂದೂವರೆ ವರ್ಷ ಆಯಿತು ಜೆ ಜೆ ಎಂ ಕೆಲಸ ಸ್ಟಾರ್ಟ್ ಆಗಿ. ಇದು ಕೇಂದ್ರ ಸರ್ಕಾರದ ಶುದ್ಧ ಕುಡಿಯುವ ನೀರಿನ ಘಟಕ, ಇದು ಕೆಲಸ ನಡೀತಾ ಇದೆ ಸರ್. ಫಸ್ಟ್ ಎಲ್ಲ ಅಪೋಸಿಟೇ ಮಾಡಿದ್ರು, ಆದ್ರೂ ಬಟ್ ಅದನ್ನ ನಿಲ್ಸಕ್ಕಾಗಲ್ಲ, ಮಾಡಲೇಬೇಕು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ಅದು ಮಾಡಲೇಬೇಕು ಅಂತ ಮಾಡಿಸ್ತಾರೆ ಸರ್. ತುಂಬ ಚೆನ್ನಾಗಿ ಕೆಲಸಗಳಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಅಂದ್ರೆ ಒಂದು ಎರಡು ಮೂರು ತಿಂಗಳು ಲೇಟ್ ಆಯ್ತದೆ ಅಷ್ಟೇ ಅವ್ರು ಹೇಳೋದ್ರ ಲೆಕ್ಕಾಚಾರಕ್ಕೆ, ಅದು ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ, ನಿರ್ವಹಣೆ ನಡೀತಾ ಇದೆ. ಇನ್ನು ಅಲ್ಪ ಸ್ವಲ್ಪ ಪೈಪ್ ಲೈನ್ಗಳು ಆಗ್ಬೇಕು, ಎಲ್ಲ ಒಳಗೂ ಆಗ್ಬೇಕು, ಒಂದು 10-15-20 ಈ ತರ ಪೈಪ್ ಲೈನ್ಗಳು ಆಗ್ಬೇಕು. ಆಗುತ್ತೆ, ಅದು ಆಗುತ್ತೆ, ಹೇಳಿದೀವಿ, ಎಲ್ಲ ಹೇಳಿದೀವಿ. ಈಗೆಲ್ಲ ಹೊಸ ಮೋಟರ್ಗಳೆಲ್ಲ ಕುಣಿಸ್ತಾ ಇದಾರೆ ಅಲ್ಲಿ, ಜಾಕ್ ವೀಲಲ್ಲಿ ಟ್ರಾನ್ಸ್ಫಾರಮ್, ಹೊಸ ಟ್ರಾನ್ಸ್ಫಾರಮ್ ಮಾಡ್ತಾ ಇದಾರೆ. ಮತ್ತೆ ಬಂದ್ರೆ ತುಂಬಾ ಚೆನ್ನಾಗಿ ಸರ್ಗೂರ್ಗೆ ಶುದ್ಧ ಕುಡಿಯುವ ನೀರಿನ ಚೆನ್ನಾಗಿ ಕೊಡ್ಬೋದು ಜನಗಳಿಗೆ. ತುಂಬಾ ಒಂದು 12-14 ಗಂಟೆ ನೀರು ಇರಬೇಕು, ಬತ್ತಾ ಇರಬೇಕು, ಆ ತರ ನಡೀತಾ ಇದೆ ಸರ್, ಕಾಮಗಾರಿಗಳು ನಡೀತಾ ಇದೆ.
1: ಸರ್, ವಾರ್ಡಿನ ಅಭಿವೃದ್ಧಿಯಲ್ಲಿ ಇದುವರೆಗಿನ ತಮ್ಮ ಪಾತ್ರದ ಬಗ್ಗೆ ನಮ್ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ.
0: ಈಗ ಸ್ವಲ್ಪ ಸರ್ ಡ್ರೈನ್ಗಳು ಒಂದೆರಡು ಮೂರು ಕಡೆ ಡ್ರೈನ್ ಇರಲಿಲ್ಲ ಸರ್, ಡ್ರೈನ್ ಮಾಡಿಸಿದ್ದೀನಿ. ಡಾಂಬರ್ಗಳು ಇರಲಿಲ್ಲ, ಡಾಂಬರ್ಗಳು ಮಾಡಿಸ್ತಾ ಇದ್ದೀನಿ ಇವಾಗ. ಆಮೇಲೆ ನಾವು ಗೆದ್ದು ಬಂದಾಗ ಒಂದು ಸಾರ್ವಜನಿಕವಾಗಿ ಬರ್ನಿಂಗ್ ಆ್ಯಡ್ ಅಂತ ಸ್ಮಶಾನ ಇದರಲ್ಲಿ, ಅದೊಂದು ಮಾಡಿಸ್ತೋ ಸರ್. ನಾವು ಬಂದಾಗ ಒಂದು 5 ಲಕ್ಷ ಅದು ಫಂಡ್ ಮಾಡಿ ಸಾರ್ವಜನಿಕವಾಗಿ ಬರ್ನಿಂಗ್ ಇದು ಮಾಡಿಸ್ತೋ ಅಲ್ಲಿ, ಆ ಥರದ. ಆಮೇಲೆ ಬೋರ್ಗಳು, ಕೆಟ್ಟೋದ ಬೋರ್ಗಳೆಲ್ಲ ನಿರ್ವಹಣೆ ಮಾಡ್ತಾ ಇದ್ದೀವಿ ಅವತ್ತಿಂದ. ಆಮೇಲೆ ಅಲ್ಲಿ ಸೋಮೇಶ್ವರನ ದೇವಸ್ಥಾನದ ಹತ್ರ ಸರ್ ನಮ್ಮ ಇದರಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು, ಕೈ ಹ್ಯಾಂಡ್ ಬೋರ್, ಅಲ್ಲಿ ಹೋದ್ರೆ ಯಾರಿಗೂ ನೀರಿಗೆ ತೊಂದರೆ ಆಗೋದು, ಕೈ ಕಾಲು ತೊಳೆಯೋಕ್ಕಾಗಲಿ ಕುಡಿಯೋಕ್ಕಾಗಲಿ ನೀರು ಇರ್ತಿರ್ಲಿಲ್ಲ. ಆ ಥರದಲ್ಲಿ ನಮ್ಮ ಅನುದಾನದಲ್ಲಿ ಅದೊಂದು ಬೋರ್ ಹಾಕ್ಸಿ ಹ್ಯಾಂಡ್ ಬೋರ್ ನೀರು ಬರಬೇಕಿಪ್ಪ ನಂಗೆ ಆ ಥರ ಮಾಡಿದ್ವಿ. ನಮ್ಮ ಮಾಡಲ್ ಏನು ಕೆಲಸಗಳೇನಿಲ್ಲ ಸರ್, ಇರೋದ್ರಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಮಾಡಿದ್ದೀನಿ ಸರ್. ಇಲ್ಲಿ ಕಾಂಕ್ರೀಟ್ ರೋಡ್ಗಳಿರಲಿಲ್ಲ, ಅದೆಲ್ಲ ಒಳಗಡೆ ನಮ್ಮ ಒಂದು ಎಷ್ಟಿ ಸಮುದಾಯ ಇರೋಂಥ ಜಾಗ ಬರ್ತದೆ, ಅಲ್ಲೆಲ್ಲ ಕಾಂಕ್ರೀಟ್ಗಳು ಹಾಕ್ಸಿದ್ದೀನಿ, ಡ್ರೈನ್ಗಳು ಮಾಡಿಸ್ಕೊಂಡಿದ್ದೀನಿ ಸರ್. ಆಮೇಲೆ ಚರಂಡಿ ಮೇಲಲ್ಲಿ ಚಿಕ್ಕದು ಒಂದು ಗಲ್ಲಿ ಇತ್ತು ಓಡಾಡೋಕ್ಕಾಯ್ತಿರ್ಲಿಲ್ಲ, ಅದ್ರ ಮೇಲೆ ಸ್ಲ್ಯಾಬ್ ಹಾಕ್ಸ್ಕೊಟ್ಟಿದ್ದೀನಿ ಓಡಾಡೋಕ್ಕೆ. ಆ ಥರ ಎಲ್ಲ ಕೆಲಸ ಏನೇನು ಆಯ್ತದೆ ಅದೆಲ್ಲ ಮಾಡಿಸಿದ್ದೀನಿ ಸರ್ ಆಲ್ಮೋಸ್ಟ್ ಆಲ್.
1: ಸರ್, ನಿಮ್ಮ ಸದಸ್ಯತ್ವದಲ್ಲಿ ವಾರ್ಡಿನ ಅಭಿವೃದ್ಧಿಗೆ ಇನ್ನು ಏನೆಲ್ಲ ಮುಂದಿನ ಯೋಜನೆಗಳನ್ನ ಹಾಕೊಂಡಿದ್ದೀರಾ?
0: ನಮ್ಮದು ಸರ್ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು 80% ಕೆಲಸ ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ಅದನ್ನ ಸಾರ್ವಜನಿಕರು ಹೇಳ್ಬೇಕು, ಅವ್ರು ಹೇಳ್ಬೇಕು, ನಾವ್ ಹೇಳಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರು ಹೇಳಿ ಏನ್ ಕೆಲಸ ಮಾಡೋದೆ. ಅದೇನು ಸ್ವಲ್ಪ ದೂರ ರೋಡ್ ಇದೆ ಸರ್, 100 ಮೀಟರ್ ಅಷ್ಟು ರೋಡ್, 300 ಮೀಟರ್ ರೋಡ್ ಆಯ್ತು ಮಾಡ್ಬೇಕು. ಅದೊಂದು ಮಾಡ್ಬಿಟ್ರೆ ಒಂದು ಫುಲ್ಫಿಲ್ ಆಗುತ್ತೆ ಸರ್. ಒಂದೆರಡು ಕಡೆ ಸಣ್ಣದೊಂದು ಡಕ್ಕೊಳ್ ಮಾಡ್ಬೇಕು, ಒಂದೆರಡು ಕಡೆ ಡ್ರೈನ್ ಮಾಡ್ಬೇಕು ಸರ್, ಚಿಕ್ಕ ಚಿಕ್ಕ ಡ್ರೈನ್ಗಳು ಅವೆಲ್ಲ. ಅದೇ ಅಕ್ಕಪಕ್ಕ ಮನೆಯವ್ರದ್ದು ಸಮ್ಮತಿ ಬೇಕು, ಅದಕ್ಕೆ ಅವರು ಒಪ್ಕೋಬೇಕು ಮಾಡಿ ಅಂತ. ಆ ಥರ ಜಾಗಗಳಲ್ಲಿ ಮಾಡಬೇಕು, ಅದನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಒಪ್ಪಿಸಿ ಆ ಚರಂಡಿನ ಮಾಡಿಸಿ ಕೆಲಸ 100% ಫುಲ್ಫಿಲ್ ಆಗಂಗೆ ಮಾಡಬೇಕು ಅಂತ ಆಸೆ ಸರ್. ನಮ್ಗೆ ಇನ್ನೊಂದು 6 ತಿಂಗಳ ಅವಧಿ ಇದೆ, 6 ತಿಂಗಳಲ್ಲಿ ಅಷ್ಟು ಕಾಮಗಾರಿಗಳನ್ನ ಮಾಡಿ ಮುಗಿಸ್ಬೇಕು ಅಂತ ನಮ್ಮಲ್ಲಿ ಇದೆ ಸರ್, ಆಸೆ ಇದೆ ನಮಗೆ. ಬೇರೆ ರೋಡ್ಗಳಾಗಲಿ ಜೊತೆ ಚರಂಡಿಗಳಾಗಲಿ ಎಲ್ಲ ಕ್ಲಿಯರ್ ಆಗಿದೆ ಸರ್, ಆ ಥರದಲ್ಲಿ ಅದು ಪ್ರಾಬ್ಲಮ್ ಇಲ್ಲ. ಏನಂದ್ರೆ ಇನ್ನು ಮಾಡಿದ್ರೆ ನೆಕ್ಸ್ಟ್ ಸಮುದಾಯಗಳಿಗೆ ಏನಾರ ಮಾಡಬೇಕು, ಏನ ಅವ್ರಿಗೊಂದು ಈಗ ದೇವಸ್ಥಾನಗಳು ಕ್ಷೇತ್ರಗಳು ಆ ಥರ ಇರೋಕ್ಕೆ ಏನಾರ ಒಂದು ಸರ್ಕಾರದಿಂದ ಸಹಾಯ ಮಾಡಬೇಕು.
1: ಅಂದ್ರೆ ಈಗ ಸಮುದಾಯಕ್ಕೆ ನಿಮ್ಮ ಪ್ರಕಾರ ಈಗ ಒಂದೊಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಮುದಾಯ
0: ಅನುದಾನಗಳಿರ್ತವೆ, ಅದಕ್ಕೇನು ಸಣ್ಣ ಪುಟ್ಟ ಅಂತದ್ದು ಸರ್ಕಾರದಿಂದ ಏನಾರ ಬರೋಂಥ ಅನುದಾನಗಳನ್ನ ಕೊಡಿಸಿ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಸರ್. ನಮ್ಮ ಶಾಸಕರಿಗೊಂದು ಮಾತು ಹೇಳೋದೇ ಇಷ್ಟೇ, ನಮಗೆ ಗೆದ್ದಾಗಲಿಂದ ನಾವು ಕೇಳ್ತೇವೆ ಸರ್ಗೂರು ಈಗ ಅಲ್ಲಿ ಗ್ಯಾಸ್ ಸೌಜನ್ಯ ಗ್ಯಾಸ್ ಏಜೆನ್ಸಿಯಿಂದ ನಮಗೆ ಬಂದು ಕಲ್ಲುಂಡಿ ಚಾನಲ್ ತನಕ ನಾವು ಡಬಲ್ ರೋಡ್ ಮಾಡ್ಕೊಡಿ ಅಂತ ಕೇಳ್ತೇವೆ, ಅವತ್ತಿಂದ ಕೇಳ್ತೇವೆ, ಅವತ್ತಿಂದ ಆಶ್ವಾಸನೆ ಕೊಡ್ತಾರೆ ಮಾಡ್ತೀನಿ ಮಾಡ್ತೀನಿ ಅಂತ, ಇನ್ನೂ ಮಾಡಿಲ್ಲ. ಅದನ್ನು ಶಾಸಕರು ನಮ್ಮ ಸಂಸದರಿದ್ದಾರೆ MP

0: ಎಲ್ಲ ಸೇರಿ ಅದೊಂದು ಕೆಲಸನ ಮಾಡ್ಕೊಡಿ ಅಂತ ಕೇಳ್ಕತ್ತೀವಿ. ಇವತ್ತು ಮನೆ ಮಾಡ್ಕೋತೀವಿ,
1: ಎಲ್ಲ ಕಡೆ ಅವಶ್ಯಕತೆ ಇದೆ,
0: ತುಂಬಾ ಅವಶ್ಯಕತೆ ಇದೆ ಸರ್. ಎಲ್ಲ ಕಡೆ ಈಗ ಅಕ್ಕಪಕ್ಕ, ಈಗ ನಾವು ಎಡಿಯಾಲಕ್ಕೆ ಹೋದ್ರೆ ಎಡಿಯಾದಲ್ಲಿದೆ, ಕೋಟೆಗೆ ಹೋದ್ರೆ ಕೋಟೆಯಲ್ಲಿದೆ, ಮಧ್ಯ ಇರೋ ನಮ್ಮ ಸರಗೂರಲ್ಲೇ ಇಲ್ಲ, ಇಂಥ ತಾಲೂಕು ಕೇಂದ್ರವಾಗಿ ಇಲ್ಲೇ ಡಬಲ್ ರೋಡ್ ಇಲ್ಲ, ಬಸ್ ಏನ ಹತ್ರ ತುಂಬ ನಮಗೆ ಟ್ರಾಫಿಕ್ ಜಾಮ್ ಆಗೋದು, ಆಕ್ಸಿಡೆಂಟ್ಸ್ಗಳಾಗೋದು ಈ ಥರ ತುಂಬ ಆಗ್ತಾ ಇದೆ. ಅದಕ್ಕೆ ಶಾಸಕರಿಗೆ ಒಂದು ಮನವಿ ಮಾಡ್ತೀವಿ, ಅದನ್ನು ಒಂದು ಕಾಮಗಾರಿ ಮಾಡಿಕೊಡಿ ನಮಗೆ ಅಂತ ಕೇಳ್ಕೊಳ್ತೀವಿ. ಈ ನಿಮ್ಮ ಜನಧ್ವನಿ ಮುಖಾಂತರ ಅವ್ರು ನಾನು ಕೇಳ್ಕೊತೀವಿ. ಈಗ ನಮಗೆ ಸರ್ ಸರ್ಕಾರದಿಂದ ಮನೆಗಳು ಕೊಡ್ತಾ ಇಲ್ಲ, ಬರ್ತಾ ಇಲ್ಲ, ಹಣ ಬಿಡುಗಡೆ ಆಯ್ತಾ ಇಲ್ಲ. ಅವೇ ತುಂಬ ಮನೆಗಳಿವೆ ನಮಗೆ, ನಾವು ಕೊಳಚೆ ಪ್ರದಕ್ಕೆ ಸೇರಿಸ್ಬೇಕು ಅಂತಲೇ ಸ್ವಲ್ಪ ಓಡಾಡಿದೆ ನಾನು, ಬಟ್ ಅದು ಆಗಲಿಲ್ಲ. ಹಂಗಾಗಿ ಈಗ ಸರ್ಕಾರದಲ್ಲಿ ಏನಾರು ಮನೆಗಳು ಕೊಟ್ಟೆ ಸರ್, ಮನೆ ಬಿಡುಗಡೆ ಮಾಡಿಕೊಡ್ಬೇಕು ಸರ್ಕಾರ. ಸ್ವಲ್ಪ ಸ್ವಲ್ಪ ಮನೆಗಳಿದೆ, ಹಳೆ ಮನೆ ಅಂಚಿನ ಮನೆಗಳೇ ಇದೆ ಇನ್ನು, ಅಂತ ಮನೆಗಳಿಗೆ ಅನುದಾನಗಳು ಕೊಡ್ಬೇಕು ಸರ್.
1: ಸರ್, ಒಟ್ಟಾರೆಯಾಗಿ ವಾರ್ಡಿನ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ನಮಗೆ ಸರ್ ತುಂಬ ವಾರ್ಡಲ್ಲಿ ಯುವಕರು ಸಾರ್ವಜನಿಕರೇ, ನಮ್ಮ 7ನೇ ವಾರ್ಡ್ ಸಾರ್ವಜನಿಕರು ಯುವಕರುಗಳು, ಚಿಕ್ಕ ಹುಡುಗರಾದ್ರು ಅಷ್ಟೇ ಇವತ್ತು ನಮ್ಮ ಕಂಡ್ರೆ ಪ್ರೀತಿಯಾಗಿದ್ದಾರೆ. ನಾವು ಅವ್ರ ಜೊತೆಗೆ ಅಷ್ಟೇ ಅನ್ಯೋನ್ಯತೆಯಿದ್ದೀವಿ, ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮನ್ನ ಇನ್ವೈಟ್ ಮಾಡ್ತಾರೆ. ಹಂಗಾಗಿ ನಮ್ಮ ಕೈಲಾದದನ್ನು ನಾವು ಸಹಾಯ ಮಾಡ್ತೀವಿ. ಆಮೇಲೆ ಅವರು ನಮ್ಮನ್ನ ಅಷ್ಟೇ ಇಷ್ಟಪಟ್ಟು ಕರೀತಾರೆ ಎಲ್ಲ ಇದಕ್ಕೂ ಕಾರ್ಯಕ್ರಮಗಳು, ಎಲ್ಲ ಎಲ್ಲ ಸಮಾಜದಲ್ಲಿ 4-5 ಸಮಾಜ ಬರ್ತದೆ ನಮ್ಮಲ್ಲಿ, ಎಲ್ಲ ಸಮಾಜದಲ್ಲೂ ನಮ್ಮನ್ನ ಇಷ್ಟಪಟ್ಟು ಕರೀತಾರೆ. ನಾವು ಅಷ್ಟೇ ಗೌರವ ಅವ್ರು ಕರೆದೋದಕ್ಕೆ ಗೌರವ ಆಗೋಗಿ ಅವ್ರ ಪ್ರೀತಿ ಪಾತ್ರ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಹಂಗಾಗಿ ವಾರ್ಡಲ್ಲಿ ಏನು ಸಮಸ್ಯೆ ಇಲ್ಲ ನಮ್ಮಲ್ಲಿ ಅಂತ ನಾವು ತಿಳ್ಕೊಂಡಿದ್ದೀವಿ, ಬಟ್ ಅದನ್ನು ಅವರು ಸಾರ್ವಜನಿಕರು ಹೇಳಬೇಕು ಸರ್.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ, ಜೊತೆಗೆ ಸರಗೂರಿನ ತಾಲೂಕಿನ ಜನತೆಗೆ ಮತ್ತು ನಿಮ್ಮ ವಾರ್ಡ್ನ ಜನತೆಗೆ ಏನಾದರೂ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಈಗ ನಾವು ಏನೇ ಕಸ ನಿರ್ವಹಣೆ ಮಾಡ್ತೀವಿ ಅಂದ್ರೆ ಸರ್, ಮೊದಲನೇದಾಗಿ ಸಾರ್ವಜನಿಕರೇ ಮುಖ್ಯ, ಅದು ಅವರೇ ಮೇನ್. ಅವ್ರೇನು ಮಾಡ್ಬೇಕು, ಕಸನ ಇಲ್ಲಿ ರೋಡ ರಸ್ತೆಗಳ ಸುರಿಬೇಡಿ. ಏನು ನಿಮ್ಮ ಪ್ರತಿಯೊಂದು ಪಂಚಾಯತಿಗೆ ಒಂದೊಂದು ಗಾಡಿ ಕೊಟ್ಟವ್ರು, ಕಸ ತುಂಬ್ಕೊಳಕ್ಕೆ ಅವ್ರು ಬಂದೇ ಬರ್ತಾರೆ, ಮನೆ ಮುಂದಕ್ಕೆ ಬಂದೇ ಬರ್ತಾರೆ. ಆ ಕಸನೆಲ್ಲ ಅದಕ್ಕೆ ಹಾಕಿ ಎಲ್ಲ ಸಾರ್ವಜನಿಕ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಅದನ್ನೇ. ಎಲ್ಲ ನಾವು ಇಡೀ ನಾವು ಎಲ್ಲ ಸರಗೂರು ತಾಲೂಕು ಅನ್ನೋದೆಲ್ಲ ಇಡೀ ಎಲ್ಲ ದೇಶದ ಜನತೆನೇ ಕೇಳ್ಕೊಳ್ಳೋದು ಅದನ್ನು. ಫಸ್ಟ್ ಕಸನ ಗಾಡಿಗಳು ಬರ್ತವೆ ಗಾಡಿಗಳಿಗೆ ಹಾಕಿ ಅಲ್ಲಿ ಇಲ್ಲಿ ಸುರಿದು ನೈರ್ಮಲ್ಯ ಮಾಡಬೇಡಿ. ವಾರ್ಡಿಂದ ಏನು ತೊಂದರೆ ಇಲ್ಲ ನಮ್ಮ ಜನತೆಗೆ, ನಾವು ಸದಾ ಚಿರುಗುಡಿ ಆಗಿರ್ತೀವಿ ಸರ್ ನಮ್ಮ ವಾರ್ಡಿನ ಜನತೆಗೆ.
1: ಇಲ್ಲಿಯವರೆಗೂ ತಮ್ಮ ವಾರ್ಡಿನ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಮಸ್ತೆ, ಎಲ್ಲ ಜನತೆಗೂ ತುಂಬ ಹೃದಯದ ಧನ್ಯವಾದಗಳು.
1: ಇಂದು ನಾವು ಸರಗೂರು ಪಟ್ಟಣದ 7ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ವೀರೇಶ್ ಅವರಿಂದ 7ನೇ ವಾರ್ಡಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 7ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ವೀರೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ.

0: ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಯುಪಿಐ ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಯುಪಿಐ ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
1: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
0: ಕೆಳಗ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡ್ ಅನ್ನ ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗ.

0: ರಹಸ್ಯವಾಗಿರಲಿ ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ ವಾಟ್ಸಪ್ ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ. ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
1: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
0: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂಥ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ರಾಷ್ಟ್ರೀಯ ಗ್ರಾಹಕ ದಿನಾಚರಣೆ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವು ಮಹಿಳೆಯರಿಗೆ ಯಾವ್ಯಾವ ಹಕ್ಕುಗಳಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ Right to 0 FIR, ಅದಂದರೆ ಹೆಣ್ಮಕ್ಕಳು ಒಂದು ಪ್ರದೇಶದಿಂದ, ಅಂದರೆ ಆಕೆಯ ಸ್ಥಳೀಯ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆಗೆ ಏನಾದರೂ ತೊಂದರೆಗಳಾದರೆ, ತೊಂದರೆ ಅಂತ ಅಂದರೆ ಕಿರುಕುಳ ಅಥವಾ ಇನ್ನೊಬ್ಬರಿಂದ ದೌರ್ಜನ್ಯ ಅಥವಾ ಪುರುಷರಿಂದ ಏನಾದರೂ ಟಾರ್ಚರ್, ಈ ಥರ ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ತಕ್ಷಣ ಆಕೆ ಏನು ಮಾಡಬಹುದು? ಎಲ್ಲಿ ಆಕೆಗೆ ತೊಂದರೆ ಆಗ್ತದೆ, ಆ ಜಾಗದಲ್ಲಿರುವಂಥ, ಆ ಪ್ರದೇಶದಲ್ಲಿರುವಂಥ ಒಂದು ಪೊಲೀಸ್ ಠಾಣೆಗೆ ದೂರು ಕೊಡುವಂಥದ್ದು. ಆ ದೂರು ಕೊಟ್ಟ ನಂತರ ಆ ಪೊಲೀಸ್ ಠಾಣೆಯವರು 0 FIR ಅಂತ ಹೇಳಿ ಅದನ್ನು ಗಣನೆ ತಗೋತಾರೆ. ಆನಂತರ ಆ ಒಂದು ಹೆಣ್ಣು ಮಗಳ ಸ್ಥಳೀಯ ಪ್ರದೇಶದ ಪೊಲೀಸ್ ಠಾಣೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಸಹ ಒಂದು ಹಕ್ಕು. ಎರಡನೇದು Right to Equal Pay, ಸಮಾನ ವೇತನ, ಅಂದರೆ ಸಮಾನ ಕೆಲಸ ಮತ್ತು ಸಮಾನ ವೇತನ. ಇವತ್ತು ಪುರುಷರಿಗೆ ಒಂದು ರೀತಿಯ ಸಂಬಳ, ಮಹಿಳೆಗೆ ಒಂದು ರೀತಿಯ ಸಂಬಳ, ಈ ಥರ ತಾರತಮ್ಯ ನಡೀತಿರೋದೆಲ್ಲರಿಗೂ ಗೊತ್ತಿದೆ. ಸೊ ಇಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಹೆಂಗಸಿಗೆ ಅಥವಾ ಮಹಿಳೆಗೆ ಸಂಬಳದಲ್ಲಿ ಏನಾದರೂ ಭೇದ ಭಾವ ಇದ್ದರೆ, ಸಮಾನ ವೇತನ ಕೊಡದಂಥ ಪಕ್ಷದಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್, ಆ ಲೇಬರ್ ಕಮಿಷನರ್ ಏನಿರ್ತಾರೆ, ಆ ಡಿಪಾರ್ಟ್ಮೆಂಟಿಗೆ ನಾವು ದೂರು ಕೊಡ್ಬೋದು. ಸೊ ಸಮಾನ ವೇತನ ಸಮಾನ ಕೆಲಸ ಅಂತ ಹೇಳಿ ಒಂದು ಹಕ್ಕಿದೆ. ಇನ್ನೊಂದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು. ಈಗ ಒಬ್ಬ ಹೆಣ್ಣು ಮಗಳು ಆಕೆಯ ತವರು ಮನೆಯಿಂದ ಏನು ಆಸ್ತಿ ಇದೆ, ಪಿತ್ರಾರ್ಜಿತವಾದಂಥ ಆಸ್ತಿಯಲ್ಲಿ ಸಮಾನವಾದ ಹಕ್ಕನ್ನ ಹುಡ್ಕೋಬಹುದು. ನಂತರ ಪ್ರೀ ಟ್ರಾನ್ಸ್ಪೋರ್ಟ್ ಫಾರ್ ಪ್ರೆಗ್ನೆಂಟ್ ವುಮೆನ್, ಉಚಿತ ಆಂಬ್ಯುಲೆನ್ಸ್ ಗರ್ಭಿಣಿಯರಿಗೆ. ಸಾಮಾನ್ಯವಾಗಿ ತುಂಬ ಎಮರ್ಜೆನ್ಸಿ ಆದಾಗ ನಾವುಗಳು ಪ್ರೈವೇಟಾಗಿ ವೆಹಿಕಲ್ಗಳು ಮಾಡ್ತಾರೆ, ಕೆಲವರ ಹತ್ರ ಹಣ ಇರುತ್ತೆ.

ಇಲ್ವಲ್ವೋ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಉಚಿತವಾಗಿ ಆ ಗರ್ಭಿಣಿಯರಿಗೆ ಆಂಬ್ಯುಲೆನ್ಸ್ ಈ ಒಂದು ಕಡೆಯಿಂದ ತಾಲೂಕು ಲೆವೆಲ್ ಇದ್ದಂಥ ಒಂದು ಹಾಸ್ಪಿಟ್ಲ್ಗಳಲ್ಲಿ ಎಲ್ಲೋ ಒಂದು ಕಡೆ ಪ್ರೆಗ್ನೆನ್ಸಿ ಸ್ವಲ್ಪ ಕಷ್ಟ ಆಗ್ಬೋದು, ಸಂಬಂಧಪಟ್ಟಂಥ ಟೆಕ್ನಿ ಇರೋದಿಲ್ಲ ಅಂತಂದಾಗ ಅವರು ಡಿಸ್ಟ್ರಿಕ್ಟ್ ಲೆವೆಲ್ಗಿರುವಂಥ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಆಂಬ್ಯುಲೆನ್ಸನ್ನು ಉಚಿತವಾಗಿ ಕೊಡ್ತಾರೆ. ಅಲ್ಲಿ ಯಾವುದೇ ರೀತಿಯಂಥ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟು, ರೈಟ್ ಟು ಡಿಗ್ನಿಟಿ ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಅಂದರೆ ಕೆಲಸದ ಸ್ಥಳದಲ್ಲಿ ತೊಂದರೆ, ಅಲ್ಲಿ ಯಾವುದೇ ರೀತಿಯಂಥ ಸೆಕ್ಸುವಲ್ ಹರಾಸ್ಮೆಂಟ್ ಇದ್ದರೆ, ಮತ್ತು ನೋ ಅಫೆನ್ಸಿವ್ ಬಿಹೇವಿಯರ್ ನಡತೆ, ಮತ್ತು ಎದುರಿಸೋದು ಬೆದರಿಸೋದು ಈ ಥರ ಇದ್ದಂಥ ಸಂದರ್ಭದಲ್ಲಿ ಆಕೆಯ ಕೆಲಸ ಮಾಡುತ್ತಿದ್ದಂಥ ಸ್ಥಳದಲ್ಲಿ ಮೇಲಧಿಕಾರಿಯಿಂದಾಗಲಿ ಅಥವಾ ಕೆಳದರ್ಜೆಯ ಅಧಿಕಾರಿಯಿಂದಾಗಲಿ ಅಥವಾ ಅವ್ರ ಜೊತೆ ಕೆಲಸ ಮಾಡ್ತಿದ್ದಂಥ ಕೊಲೀಗ್ಗಳಿಂದಾಗಲಿ ಏನಾದರೂ ಲೈಂಗಿಕ ವಿಚಾರದಿಂದಾಗಿ ಅಥವಾ ಅವ್ರ ನಡತೆಯಿಂದಾಗಲಿ ಏನಾದ್ರು ತೊಂದರೆ ಆದರೆ ಮಾನಸಿಕವಾಗಿ ಹಿಂಸೆ ಆಗ್ತಾಯಿದ್ರೆ ಅವರು ಏನು ಮಾಡ್ಬೋದು, ಒಂದು ದೂರು ನೀಡ್ಬೋದು. ICC ಅಂತ ಇದೆ, ಇಂಟರ್ನ್ಯಾಷನಲ್ ಕಂಪ್ಲೈಂಟ್ಸ್ ಕಮಿಟಿ ಅಂತ ಹೇಳಿ, ಅದಕ್ಕೆ ದೂರು ಕೊಟ್ಟು ಅವರು ರಕ್ಷಣೆಯನ್ನು ಪಡ್ಕೋಬಹುದು. ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕಿರುಕುಳ ಕೊಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ರಕ್ಷಣೆಯ ಪಡೆಯುವಂಥ ಹಕ್ಕು. ಎನಿ ಟೈಪ್ ಆಫ್ ಹರಾಸ್ಮೆಂಟ್, ರಿಪೀಟೆಡ್ ಕಾಲ್ಸ್ ಆರ್ ಮೆಸೇಜ್, ಫಾಲೋವಿಂಗ್ ವುಮೆನ್, ಮೇಂಟೈನಿಂಗ್ ಎ ವುಮೆನ್ಸ್ ಮೂಮೆಂಟ್ಸ್ ವಿತೌಟ್ ಅವರ್ ಕನ್ಸೆಂಟ್ ಇಸ್ ಸ್ಟಿಕ್ಕಿಂಗ್. ಅಂದರೆ ಯಾವುದೇ ರೀತಿಯಂಥ ಹರಾಸ್ಮೆಂಟನ್ನು ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಬ್ಬ ವ್ಯಕ್ತಿ ನಮಗೆ ಪದೇ ಪದೇ ಕಾಲ್ ಮಾಡ್ತಾಯಿದ್ರೆ, ಮೆಸೇಜ್ ಮಾಡ್ತಾಯಿದ್ರೆ, ನಾವು ಎಲ್ಲೇ ಹೋದ್ರು ನಮ್ಮನ್ನು ಫಾಲೋ ಮಾಡ್ತಾಯಿದ್ರೆ, ನಾವು ಯಾವುದೇ ರೀತಿಯಂಥ ಕೆಲಸಕ್ಕೆ ಹೋಗಲಿ ಅಥವಾ ಒಂದು ಹೋಟೆಲ್ಲು ಅಥವಾ ಇನ್ನೆಲ್ಲ ನಾವು ನಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲಲ್ಲಿ ನಾವು ಹೋಗ್ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡ್ತಾಯಿದ್ರೆ, ನಮಗೆ ಡೌಟ್ ಬಂದು ಅನಿಸಿದ್ರೆ, ಮತ್ತು ನನ್ನ ಒಪ್ಪಿಗೆ ಇಲ್ದೇ ಅವರು ನನ್ನ ಹತ್ರ ಬಂದು ನನಗೆ ಇಷ್ಟ ಆಗದಿರೋ ಥರ ಏನಾದರೂ ಅವರು ಬಿಹೇವ್ ಮಾಡ್ತಾಯಿದ್ದಂಥ ಸಂದರ್ಭದಲ್ಲಿ ನಾವು ರಕ್ಷಣೆಯನ್ನು ಪಡ್ಕೋಬೋದು. ಸೊ ಇನ್ನೂ ಮೆಟರ್ನಿಟಿ ಲೀವ್ ರೈಟ್ಸ್ ಅಂತ ಒಂದಿದೆ, ಗರ್ಭಿಣಿಯರಿಗೆ ರಜೆ ಪಡೆಯುವಂಥ. ಅವರು ಕೆಲಸದ ಮಹಿಳೆ ಕೆಲಸ ಮಾಡ್ತಾಯಿದ್ದಾಳೆ ಅಂತ ಅಂದಮೇಲೆ ಬಿಫೋರ್ ಡೆಲಿವರಿ ಮತ್ತು ಆಫ್ಟರ್ ಚೈಲ್ಡ್ ಬರ್ತ್, ಬಿಫೋರ್ ಡೆಲಿವರಿ 8 ವಾರ ತನಕ ಅವರು ರಜೆನ ತೊಗೋಬೋದು, ಅದು ಅವರು. ಮತ್ತು ಪಾಪು ಹುಟ್ಟಿದ ನಂತರ 18 ವಾರಗಳ ಕಾಲ ತೊಗೋಬೋದು. ಒಟ್ಟು 26 ವಾರ ಪೇಯ್ಡ್ ಮೆಟರ್ನಿಟಿ ಲೀವ್ ಅಂತ ಹೇಳ್ತಾರೆ. ಅದಕ್ಕೆ ಸಂಬಳನ ಕೊಡಲೇಬೇಕಾಗತ್ತೆ. ಆ ಗರ್ಭಿಣಿಯ ವ್ಯವಸ್ಥೆಯಲ್ಲಿದ್ದಾಗ ಬಿಫೋರ್ ಆ್ಯಂಡ್ ಆಫ್ಟರ್ ಅವಳು ಸಂಬಳವನ್ನು ಪಡೆಯುವಂಥ ಹಕ್ಕನ್ನು ಸಹ ಹೊಂದಿರ್ತಾಳೆ. ಮತ್ತು ನೆಕ್ಸ್ಟ್ ಬಂದು ನೋ ಹರೆಸ್ಟ್ ಆಫ್ ವುಮೆನ್ ಹ್ಯಾಡ್ ನೈಟ್. ಅಂದರೆ ಒಬ್ಬ ಮಹಿಳೆಯನ್ನು ನೈಟ್ ಅಂದರೆ ಬೆಳಿಗ್ಗೆ 6 AM ವರೆಗೆ ಮತ್ತು ನೈಟ್ ಸಂಜೆ 6 ಗಂಟೆಯಿಂದ, ಅಂದರೆ ಸಂಜೆ 6 ಗಂಟೆಯಿಂದ ಮಾರ್ನಿಂಗ್ 6 ವರೆಗೆ, ಅಂದರೆ ನೈಟು ರಾತ್ರಿಯ ವೇಳೆಯಲ್ಲಿ ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡುವಾಗಿಲ್ಲ. ಒಂದು ವೇಳೆ ಅರೆಸ್ಟ್ ಮಾಡಲೇಬೇಕು, ಇಟ್ಸ್ ವೆರಿ ಡೇಂಜರ್. ನಮ್ಮ ದೇಶಕ್ಕೆ ಅವಳಿಂದ ತೊಂದರೆ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ಅವಳಿಗೆ ತೊಂದರೆ ಆಗ್ತಾ ಇದೆ, ಅವಳಿಂದ ಅಪಾಯಗಳಾಗುತ್ತೆ ಸಮಾಜಕ್ಕೆ ಅಂತಂದ್ರಾಗ ಮಾಡ್ಬೋದು. ಇಟ್ಟು ಪರ್ಮಿಷನ್ ಟು ಕೋರ್ಟ್, ನ್ಯಾಯಾಲಯದ ಪರ್ಮಿಷನ್ ತೆಗೆದುಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಆದರೆ ಆ ಮಹಿಳೆಯರನ್ನ ಅರೆಸ್ಟ್ ಮಾಡಬೇಕಾದ್ರೆ ಇನ್ನೊಬ್ಬರು ಲೇಡಿ ಪೊಲೀಸ್ ಇರಲೇಬೇಕಾಗುತ್ತೆ, ಅಧಿಕಾರಿಗಳು ಇರಲೇಬೇಕಾಗುತ್ತೆ. ಆ ಮೆಡಿಕಲ್ ಚೆಕಪ್ಪು ಅವಳು ಪ್ರೈವೇಟಾಗಿ ಏನಾದರೂ ತೊಗೋಬೇಕು ಅಥವಾ ಇನ್ನೊಂದು ಏನೋ ಮಾಡಬೇಕು ಅಂತಂದ್ರೆ ಅಲ್ಲೊಬ್ಬರು ಮಹಿಳೆ ಪೊಲೀಸ್ ಅಧಿಕಾರಿಗಳು ಖಂಡಿತವಾಗಿ ಬರಬೇಕಾಗುತ್ತೆ. ಒಂದು ವೇಳೆ ವೆರಿ ಇಂಪಾರ್ಟೆಂಟ್ ಅರೆಸ್ಟ್ ಮಾಡಲೇಬೇಕು ಅಂತ ಆದರೆ ಮಾತ್ರ ಅವ್ರನ್ನ ಮಾಡ್ಬೋದು. ಸಾಮಾನ್ಯ ಪ್ರಕರಣಗಳಲ್ಲಿ ಒಬ್ಬ ಮಹಿಳೆಯನ್ನು ರಾತ್ರಿ ಹೊತ್ತು ಸಂಜೆ 6 ಗಂಟೆಯ ಮೇಲೆ ಮತ್ತು ಬೆಳಿಗ್ಗೆ ಜಾವ 6 ಗಂಟೆ ಒಳಗೆ ಅರೆಸ್ಟ್ ಮಾಡೋಂಗಿಲ್ಲ. ನೆಕ್ಸ್ಟ್ ಬಂತು ಪುರುಷ ಅಧಿಕಾರಿ ಚೆಕಪ್ ಮಾಡುವಂತಿಲ್ಲ. ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಒಬ್ಬ ಪುರುಷ ಅಧಿಕಾರಿ ಆ ಒಂದು ಮಹಿಳೆಯನ್ನು ಚೆಕ್ ಮಾಡುವಂತಿಲ್ಲ. ಯಾಕಂದರೆ ಒಂದು ವೇಳೆ ತುಂಬ ಎಮರ್ಜೆನ್ಸಿ ಆಗಿದೆ, ಚೆಕ್ ಮಾಡಲೇಬೇಕು, ತುಂಬ ತುರ್ತು ಸಮಯ ಅಂತ ಅಂದಾಗ ಅಂಥ ಸಂದರ್ಭದಲ್ಲಿ ಒಬ್ಬರು ಮಹಿಳೆಯ ಆಫೀಸರ್ಸು ಖಂಡಿತ ಇರಬೇಕಾಗುತ್ತೆ. ಮತ್ತು ಏನಾದರೂ ಪ್ರೈವೇಟ್ ಸ್ಥಳದಲ್ಲಿ ಕರ್ಕೊಂಡೋಗಿ ಪರೀಕ್ಷೆ ಮಾಡಬೇಕು. ಸೊ ಏನೇ ಮಾಡೋದಿದ್ರೂ ಒಬ್ಬ ಮಹಿಳೆ ಖಂಡಿತವಾಗಿ ಇರಲೇಬೇಕು. ಸೊ ನೆಕ್ಸ್ಟು, ರೈಟ್ ಟು ಪ್ರೈವಸಿ ಫಾರ್ ಸೆಕ್ಸುವಲ್ ಕ್ರೈಮ್ಸ್. ಒಬ್ಬ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂದಾದರೆ ಆ ಎಲ್ಲ ಮಾಹಿತಿಗಳನ್ನು ಪೊಲೀಸ್ನವರಾಗಲಿ, ವೈದ್ಯಾಧಿಕಾರಿಗಳಾಗಲಿ ಅಥವಾ ವಿಡಿಯೋದವರಾಗಲಿ, ವಿಡಿಯೋದವರ ಕರ್ತವ್ಯವಾಗಿದೆ. ಅಂದರೆ ಆ ದೌರ್ಜನ್ಯ ಏನಾಗಿದೆ ಆ ಒಂದು ಗೌಪ್ಯತೆಯನ್ನು ಇರಿಸತಕ್ಕದ್ದು, ಆ ಗೌಪ್ಯತೆ ಇರಿಸ್ಕೋಬೇಕು. ಅಂದರೆ ಒಬ್ಬ ವ್ಯಕ್ತಿ ಏನೋ ಆಗಿದೆ ಅಂತಂದರೆ ಅದನ್ನು ಪಬ್ಲಿಷ್ ಮಾಡುವಂಗಿಲ್ಲ, ಅದು ವೈಯಕ್ತಿಕವಾದಂಥ ಮಾಹಿತಿಯಾಗಿರುತ್ತೆ. ಅವರ ಹೆಸರಾಗಲಿ ಅಥವಾ ಅವರ ವಿಳಾಸ ಆಗಲಿ ಅಥವಾ ಇತ್ಯಾದಿ ವಿಚಾರಗಳನ್ನ ಮಾಡೋಕ್ಕೆ ಬರೋದಿಲ್ಲ. ಒಂದು ವೇಳೆ ಏನು ದೌರ್ಜನ್ಯ ಅಥವಾ
ಆ ಒಂದು

ವೈಯಕ್ತಿಕ ಮಾಹಿತಿಗಳನ್ನು ಇಲ್ಲೂ ಸಹ ಅದನ್ನು ಇದು ಮಾಡೋಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟು ರೈಟ್ ಟು ಎಗೇನೆಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್, ಇದಕ್ಕೆ ರಿಯಲ್ ರೆಮಿಡೀಸ್ ನೋಡಿ. ಯಾವುದೇ ಒಬ್ಬ ಮಹಿಳೆ ಮೇಲೆ ಒಂದು ಶೋಷಣೆ ಆದಂಥ ಸಂದರ್ಭದಲ್ಲಿ ಪ್ರೊಟೆಕ್ಷನ್ ಆಫ್ ಆರ್ಡರ್, ಆಮೇಲೆ ಮನೆಯಲ್ಲಿರಲು ಮನೆಗೆ ಹೋಗಲು ಆರ್ಡರ್ ಪಡ್ಕೋಬೋದು, ಮತ್ತು ಪ್ರೀ ಲೀಗಲ್ ಏಟ್ ಅಂತ ನಿಮಗೆ ಅಂದರೆ ನಮಗೆ ಎಲ್ಲೋ ಒಂದು ಕಡೆ ಡೊಮೆಸ್ಟಿಕ್ ವೈಲೆನ್ಸ್ ನಡೀತಾ ಇದೆ ನಮ್ಮ ಮನೆಯವರಿಂದಾಗಿ ಅಂತ ಅಂದಾಗ ನಾವು ಹಿಂದೆ 498 ಸೆಕ್ಷನಿಂದ ಆಗ್ತಿದ್ವಿ, ಇವಾಗ ನಮಗೆ DNS ಆ್ಯಕ್ಟ್ ಪ್ರಕಾರ ನಾವು ಆಗ್ತೀವಿ. ಸೊ ಇಲ್ಲಿ ನಾವು ಏನು ಮಾಡ್ಬೋದು, ನಮ್ಮ ಮನೆಗೆ ನಾವು ಹೋಗೋದು ಹೋಗ್ತೀವಿ, ಶೋಷಣೆ ಆಗ್ತಾಯಿದೆ ಅಂತಂದರೆ ನಾವು ನ್ಯಾಯಾಲಯದಿಂದ ಅದನ್ನು ಪ್ರೊಟೆಕ್ಷನ್ಗೆ ರಕ್ಷಣೆಗೋಸ್ಕರ ಒಂದು ಆದೇಶನ ಪಡ್ಕೋಬೋದು ಕೋರ್ಟಲ್ಲಿ ಪ್ರಕರಣವನ್ನು ದಾಖಲೆ ಮಾಡಿ. ಆ ನಂತರ ಮನೇಲಿ ಇರೋಕ್ಕೆ ಮತ್ತು ಆ ಮನೆಗೆ ನಾವು ಹೋಗೋಕ್ಕೆ ಬರೋದಕ್ಕೆ ನಾನು ಇಂಡಿಪೆಂಡೆಂಟ್ ಆಗಿರೋದು ಏನೇನು ಬೇಕೋ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಆದೇಶನ ಪಡ್ಕೋಬೋದು. ಸೊ ಒಂದು ವೇಳೆ ನಾನು ಮಹಿಳೆ ಆಗಿದ್ದು ನನಗೆ ಒಬ್ಬ ಪ್ರೈವೇಟ್ ಅಡ್ವೊಕೇಟ್ ನೇಮಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ನನಗೆ ಅಷ್ಟೊಂದು ಇನ್ಕಮ್ ನನ್ನ ಹತ್ರ ಇಲ್ಲ ಅಂತ ಅಂದಾಗ ನಮ್ಮ ನ್ಯಾಯಾಲಯದಲ್ಲಿ ಒಂದು ಪ್ರೀ ಲೀಗಲ್ ಏಡ್ ಅಂತ ಪ್ರತಿಯೊಂದು ನ್ಯಾಯಾಲಯದಲ್ಲೂ ಇರುತ್ತೆ. ಅಲ್ಲಿ ನಮಗೆ ಏನವರು ದಾಖಲೆಗಳನ್ನ ಕೇಳ್ತಾರೆ ಆ ದಾಖಲೆಗಳನ್ನ ಕೊಟ್ಟು ಆ ನಂತರ ನಾವು ಆ ನ್ಯಾಯಾಲಯದ ಆ ಒಂದು ಲೀಗಲ್ ಏಡ್ ಏನು TLSC ಅಂತ ಹೇಳ್ತಾರೆ ಅಲ್ಲಿ ಅಧಿಕಾರಿಯ ಒಂದು ಪರ್ಮಿಷನ್ ತೆಗೆದುಕೊಂಡು ಆ ನಂತರ ನಾವು ಪ್ರೀ ಲೀಗಲ್ ಸರ್ವಿಸಲ್ಲಿ ಅಡಿಯಲ್ಲಿ ನಾವು ಕೇಸ್ ದಾಖಲೆ ಮಾಡಬಹುದು. ಅದೊಂದು ಸಹ ಒಂದು ಮತ್ತು ಅದೊಂದು ನ್ಯಾಯಾಲಯ ಒದಗಿಸ್ಕೊಟ್ಟಿರುವಂಥ ಒಂದು ಉಪಯೋಗ ಅಂದರೆ ತಪ್ಪಾಗಲಾರದು. ಇನ್ನೊಂದು ರೈಟು ಸ್ತ್ರೀಧನ, ತವರು ಮನೆಯಿಂದ ಆ ಮಹಿಳೆಗೆ ಗಿಫ್ಟ್ ಕೊಟ್ಟಿದ್ರೆ ಅಥವಾ ಹಣ ಕೊಟ್ಟಿದ್ರೆ ಅಥವಾ ಚಿನ್ನಗಳನ್ನ ಉಡುಗೆಗಳನ್ನ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಯಾವುದೇ ಆ ಒಂದು ಮದುವೆಯ ಸಮಯದಲ್ಲಿ ಆ ವ್ಯಕ್ತಿಗೆ ಯಾವುದೇ ರೀತಿಯಂಥ ಒಂದು ಉಡುಗೊರೆಗಳನ್ನು ಕೊಟ್ಟಿದ್ರೆ ಅವರ ಪೇರೆಂಟ್ಸ್ ಆಗಲಿ ಅಥವಾ ರಿಲೇಟಿವ್ಸ್ ಆಗಲಿ ಅದು ಆಕೆಯ ಸ್ವಯಾರ್ಜಿತವಾದ ಹಕ್ಕು ಅಂತ ಬರುತ್ತೆ. ಆಕೆಯ ಹೊರತುಪಡಿಸಿ ಬೇರೆ ಯಾರಿಗೂ ಅದು ಹಕ್ಕು ಬರೋದಿಲ್ಲ. ಆ ವ್ಯಕ್ತಿ ಏನಾದರೂ ಕೊಟ್ಟರೆ ಅದನ್ನು ಪಡ್ಕೋಬೋದು ಹೊರತು ಬಲವಂತವಾಗಿ ಅದು ನಮ್ಮ ಬರೋದಿಲ್ಲ, ಅದು ಆಕೆಯ ಸೊತ್ತಾಗಿರುತ್ತದೆ. ಇನ್ನು ನಾವು ಒಂದು ಹೇಳುವಂತಂದರೆ ಗರ್ಭಪಾತ ಮಾಡಿಸ್ಕೊಳ್ಳುವಂಥ ಒಂದು ಹಕ್ಕು ಇದೆ, ರೈಟ್ ಟು ಅಬಾರ್ಷನ್ ಫಾರ್ ವುಮೆನ್. 18 ವರ್ಷಕ್ಕಿಂತ ಮೇಲ್ಪಟ್ಟವರು, ಮದುವೆ ಆಗಿರುವಂಥ ಮಹಿಳೆ, ಮದುವೆ ಆಗದ ಮಹಿಳೆ ಸಹ ಮಾಡಿಸ್ಕೋಬೋದು. ಅಂದರೆ ಅವರು ಆಫ್ಟರ್ 18 ಇಯರ್ಸ್ ಆಗಿ ಒಂದು ವೇಳೆ ಏನಾದರೂ ಆ ಥರ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೂ ಒಂದು ಅವಕಾಶ ಇದೆ. ಮತ್ತು ವಿಧವೆಯರು ಡಿವೋರ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ಆಕೆಯ ಏನು ಮದುವೆ ಆಗಿದ ನಂತರ ಸಂಸಾರ ಕಂಟಿನ್ಯೂ ಆಗಿರುತ್ತೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದವ್ರು ಡಿವೋರ್ಸ್ ಪಡ್ಕೊಂಡಾಗ ಮುಂದೆ ನೆಕ್ಸ್ಟ್ ನನಗೆ ಫ್ಯೂಚರ್ ಪ್ಲಾನಲ್ಲಿ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ, ನನ್ನ ಲೈಫಲ್ಲಿ ಎಲ್ಲೋ ಡ್ಯಾಮೇಜ್ ಆಗುತ್ತೆ, ಡಿವೋರ್ಸ್ ಆಗ್ಬಿಟ್ಟಿದ್ದೆ ಅಂತ ಬಂದಾಗ ನೆಕ್ಸ್ಟ್ ಏನಂದರೆ ಮದುವೆ ಮಾಡ್ಕೋಬೇಕು, ನನ್ನ ಲೈಫ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದಾಗ ಅದು ಆಕೆ ಅದನ್ನು ಆಪರೇಷನ್ ಮಾಡಿಸ್ಕೋಬೋದು. ಮತ್ತು ಏನಾದರೂ ಒಂದು ವೇಳೆ ಏನಾದರೂ ರೇಪ್ ಆಗಿದ್ದಂಥ ಸಂದರ್ಭದಲ್ಲಿ ಪಾಪ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಫ್ಯೂಚರಲ್ಲಿ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಅದನ್ನು ಅವರು ಸಹ ಮಾಡಿಸ್ಕೋಬೋದು. ಸೊ ಎಮರ್ಜೆನ್ಸಿ ಸಮಯ ಮಹಿಳೆಗೆ ಅಥವಾ ಗರ್ಭಿಣಿ ವ್ಯವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ಆಕೆ ಏನೋ ಒಂದು ಕಡೆ ಒಂದೆಲ್ಲ ತೊಂದರೆ ಆಗುತ್ತೆ ಅಂತ ಅಂದಾಗ ಆ ಗರ್ಭಪಾತ ಮಾಡಿಕೊಡುವಂಥ ಹಕ್ಕು ಸಹ ಇದೆ. ಮತ್ತು ಮೈನರ್ ಅವರು ಏನಾದರೂ ಒಂದು ವೇಳೆ ಏನು ರೇಪು ಈ ಥರ ಏನಾದರೂ ಆಗಿದ್ದರೆ ಮೈನರ್ ಗಾರ್ಡಿಯನ್ ಆದಂಥ ಪೇರೆಂಟ್ಸ್ಗಳನ್ನ ಒಪ್ಪಿಗೆನ ತಗೊಂಡು ಅವ್ರಿಗೂ ಸಹ ಆ ಥರ ಮಾಡ್ಬೋದಾಗುತ್ತೆ. ನೆಕ್ಸ್ಟು ಈ ದತ್ತು ಪಡೆಯುವಂಥ ಹಕ್ಕು ಸಹ ಇದೆ, ಮಹಿಳೆಗೆ ಯಾರನ್ನು ಬೇಕಾದರೂ ಪಡಿಬೋದು. ಆದರೆ ಮದುವೆ ಆಗಿರುವಂಥ ಮಹಿಳೆ ಆಗಲಿ ಅಥವಾ ಮದುವೆ ಆಗದೇ ಇರುವಂಥ ಮಹಿಳೆ ಆಗಲಿ ದತ್ತು ಪಡಿಬೋದು. ಆದರೆ ಯಾವ ವ್ಯಕ್ತಿ ಅಂದರೆ ಯಾವ ಮಹಿಳೆ ಒಂದು ಮಗುವನ್ನು ಅದು ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗುವನ್ನು ದತ್ತು ಪುತ್ರನಾಗಿ ಪಡಿತಾ ಇದ್ದೀನಿ ಅಂತ ಅಂದರೆ ಆ ವ್ಯಕ್ತಿಗೂ ಆ ದತ್ತು ಪಡ್ಕೊಳ್ತಾ ಇರೋಂಥ ವ್ಯಕ್ತಿಗೂ 25 ವರ್ಷ ಅಂತರ ಇರಬೇಕು. ನೆಕ್ಸ್ಟು ಮದುವೆ ನಂತರ ಬಲವಂತದ ಧರ್ಮ ಮತಾಂತರದ ವಿರುದ್ಧ ರಕ್ಷಣೆ ಇರುತ್ತೆ, ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಫೋರ್ಸ್ಡ್ ಅಲಿಜೆನ್ಸ್ ಕನ್ವರ್ಷನ್ ಆಫ್ಟರ್ ದಿ ಮ್ಯಾರೇಜ್. ಕುಟುಂಬದಲ್ಲಾಗಲಿ ಅಥವಾ ಗಂಡನಲ್ಲಿ ಗಂಡು ಕಡೆಯವರಾಗಲಿ ಅಥವಾ ಯಾರೇ ಆಗಲಿ ಅಥವಾ ಸ್ನೇಹಿತರಾಗಲಿ ಏನಾದರೂ ಮದುವೆ ಆದ ನಂತರ ನನಗೆ ಇದೇ ಧರ್ಮ ಬೇಕು, ನೀನು ಅಲ್ಲಿಗೆ ಕನ್ವರ್ಟ್ ಆಗು ಮತಾಂತರ ಆಗು ಅಂತ ಹೇಳೋದಕ್ಕೆ ಬರೋದಿಲ್ಲ. ಆಕೆಯ ಸ್ವಯಂಪ್ರೇರಿತವಾಗಿ ಬೇಕಲಿ ಏನು ಬೇಕಾದ್ರೂ ಮಾಡ್ಬೋದು, ಬಲವಂತವಾಗಿ ನನಗೆ ಮಾಡೋಕ್ಕೆ ಬರೋದಿಲ್ಲ ಅಂತ ಇದೆ. ಸೊ ರೈಟ್ ಟು ಡಿವರ್ಸ್, ಸೊ ಅದು ಕಡಿಮೆ ಆಗಲಿ. ಯಾಕಂದರೆ ನನ್ನ ಒಪಿನಿಯನ್ ಯಾವುದೇ ವ್ಯಕ್ತಿ ಮದುವೆ ಆದ ನಂತರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಕಷ್ಟ ಸುಖ ಅನುಭವಿಸ್ಕೊಂಡು ಹೋಗೋದು ಧರ್ಮ ಅಂತ ಹೇಳ್ತೀನಿ. ಆದರೆ ಒಂದು ವೇಳೆ ತೀರಾ ಅದು ಇಲ್ಲ ಅದು ಅಂತ ಅದೊಂಥರ ತುಂಬ ದೊಡ್ಡದಾದರೆ ವಿಚಾರಗಳನ್ನ ಪಡ್ಕೋಬೋದು. ಆಕೆಗೆ ಗಂಡನಿಂದಾಗಿ ಗಂಡ ಮನೆಯವರಿಂದಾಗಿ ಮಾನಸಿಕ ಗೌರಿ ಆದರೆ ಹಿಂಸೆ ಆದರೆ ದೈಹಿಕವಾಗಿ ಹಿಂಸೆ ಆದರೆ ಇಂಥ ಸಂದರ್ಭದಲ್ಲಿ ವರ್ಮಾನ ಕೀರ್ಕೊಳ ಈ ಥರ ಎಲ್ಲ ಗೌರಿ ಅರೇಂಜ್ಮೆಂಟ್ ಎಲ್ಲ ಈ ಥರ ಇದರ ಕೇಸ್ ಪ್ರಕರಣಗಳೆಲ್ಲ ಬರ್ತಾ ಇದೆ ನ್ಯಾಯಕ್ಕೆ. ಇಂಥ ಸಂದರ್ಭದಲ್ಲಿ ಅವರು ವಿಚಾರಣೆ ಪಡೆಯುವಂಥ ಹಕ್ಕನ್ನು ಹೊಂದಿದ್ದಾರೆ. ಸೊ ನೆಕ್ಸ್ಟ್ ರೈಟ್ ಟು ಮೇಂಟೆನೆನ್ಸ್, ಜೀವನಾಂಶ ಪಡೆಯುವಂಥ ಒಬ್ಬ ಮಹಿಳೆ ತನ್ನ ಗಂಡನಿಂದ ಅಥವಾ ಮಕ್ಕಳಿಂದ ಗಾಡಿಯನ್ನಾಗಿ ಸಹ ತಿಂಗಳಿಗೆ ಜೀವನಾಂಶ ಪಡೆಯುವಂಥ ಹಕ್ಕಿದೆ, ಆ ಮಗುಗೂ ಸಹ ಗಾಡಿಯನ್ನಾಗಿ ಕೊಟ್ಟು. ಒಂದು ವೇಳೆ ನೀವು

ಸಂಪಾದಿಸುವ ಹಣ ನಿಮಗೆ ಸಾಕಾಗ್ತಿಲ್ಲ ಅಂತ ಅಂದಾಗ ಸಹ ನಾವು ನಿಮ್ಮನ್ನು ಪಡ್ಕೋಬಹುದು. ಕೊನೆಗೆ ಸೊ ನೆಕ್ಸ್ಟ್ ವರದಕ್ಷಿಣೆ ವಿರುದ್ಧ ನಿಲ್ಲುವಂತಹ ಹಕ್ಕು, ವರದಕ್ಷಿಣೆ ಕೇಳೋದಾಗ್ಲಿ ಕೊಡೋದಾಗ್ಲಿ ಅದರ ತಪ್ಪಿದೆ. ಅದರ ಕೊನೆ ಕೇಟೆ ಇಂದ ಐ ಪಿ ಎಸ್ ಅಲ್ಲಿ ಬರ್ತಿತ್ತು, ಈಗ ಬಿ ಎನ್ ಎಸ್ ಅಲ್ಲಿ ಬರುತ್ತೆ. ಸೊ ಅದು ಯಾವ ವ್ಯಕ್ತಿ ಬಂದು ನಮಗೆ ವರದಕ್ಷಿಣೆ ಬೇಕು ಅಂತಂದ್ರೆ ಅದರ ವಿರುದ್ಧ ನಿಲ್ಲುವಂಥ ಹಕ್ಕು ನಮಗಿದೆ. ಸೊ ರೈಟ್ ಟು ರಿಫ್ಯೂಸ್ ದ ಮೆಡಿಕಲ್ ಎಕ್ಸಾಮಿನೇಷನ್ ಬೈ ಮೇಲ್ ಡಾಕ್ಟರ್, ಒಬ್ಬ ಪುರುಷ ಡಾಕ್ಟರಿಂದ ಮೆಡಿಕಲ್ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನನಗೆ ಒಪ್ಪಿ ಅಂತ ಹೋದರೆ ಅದನ್ನು ತಿರಸ್ಕಾರ ಮಾಡ್ಬೋದು. ನನಗೆ ಒಬ್ಬ ಪುರುಷ ಡಾಕ್ಟರ್ ಹತ್ರ ಮೆಡಿಕಲ್ ಚೆಕಪ್ ಮಾಡಿಸೋದು ನನಗೆ ಕಷ್ಟ ಆಗುತ್ತೆ, ಒಂದು ಮಹಿಳೆಗೆ ಕಷ್ಟ ಆಗುತ್ತೆ ಅಂತಾಗ ನನಗೆ ಮಹಿಳೆ ಡಾಕ್ಟರ್ ಬೇಕು ಅಂತ ಪಡ್ಕೊಳ್ಳೋದು ಅವ್ರಿಗೆ ಆಗಿರುತ್ತೆ. ಒಂದು ವೇಳೆ ಏನಾದರೂ ಎಮರ್ಜೆನ್ಸಿ ಇದೆ, ಮಹಿಳೆ ಡಾಕ್ಟರ್ ಇದಕ್ಕೆ ಆಗೋದಿಲ್ಲ, ಪುರುಷ ಡಾಕ್ಟ್ರನ್ನ ಅದನ್ನು ಚೆಕ್ ಮಾಡೋದು ವೆರಿ ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿ ಆ ಕೇರಲ್ಲಿ ಒಂದು ಮಹಿಳೆಯ ಡಾಕ್ಟರ್ ಆ ಒಂದು ಪರೀಕ್ಷೆಯ ವೇಳೆಯಲ್ಲಿ ಇರಬೇಕಾಗುತ್ತೆ. ಮತ್ತು ಒಂದು ವೇಳೆ ಅದು ಲಭ್ಯವಿಲ್ಲ ಅಂತಂದ್ರೆ ಆ ಸ್ಟಾಫಲ್ಲಿ ಯಾರೇ ಒಬ್ಬರು ಮಹಿಳೆಯರಿದ್ದರೆ ಆ ಸ್ಟಾಫನ್ನ ಜೊತೆಗೆ ಇಟ್ಕೊಂಡು ಅದರ ಚಿಕಿತ್ಸೆ ಅಥವಾ ಪರೀಕ್ಷೆ ಮಾಡ್ಬೋದು. ಅಥವಾ ಅದಕ್ಕೂ ಲಭ್ಯವಿಲ್ಲ ಅಂತಂದಾಗ ಏನು ಮಹಿಳೆ ಬಂದಿರ್ತಾರೆ ಪರೀಕ್ಷೆ ಮಾಡಿಸೋದು ಮಹಿಳೆ ಸಂಬಂಧಿಕರಾಗಲಿ ಅಥವಾ ಸ್ನೇಹಿತರಾಗಲಿ ಆ ಲೇಡೀಸು ಅಲ್ಲಿರಲೇಬೇಕು ಅಂತ ಹೇಳುತ್ತೆ. ಫ್ರೀ ಲೀಗಲ್ ಏಡ್ ರೈಟ್ಸ್, ಉಚಿತ ಕಾನೂನು ಪಡೆಯುವಂಥ ಒಂದು ಹಕ್ಕಿದೆ. ಹೇಳಿದೆ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಪ್ರತಿಯೊಂದು ತಾಲೂಕು ಪಡೆಯಲಿದೆ. ಸೊ ಇಲ್ಲಿ ಒಬ್ಬ ಮಹಿಳೆ ಆದವರು ನನಗೆ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಆಕೆ ಪ್ರಕರಣ ನಡೆಸಲು ಸಲುವಾಗಿ ಅಥವಾ ಆಕೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಏನಾದರೂ ಸಲಹೆ ಕೇಳೋಕ್ಕೆ ಸಂದರ್ಭ ಸಂತಾಗಿ ಇಲ್ಲಿ ಹೋಗಿ ನಾವು ಕೇಳಬಹುದು. ಮತ್ತು ಈ ಒಂದು ಅರ್ಜಿನ ಕೊಟ್ಟು ಅವರು ಏನೋ ಕೆಲವೊಂದು ದಾಖಲೆ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡು, ಕ್ಯಾಮನ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟು ನಾವು ಅದನ್ನು ಪಡ್ಕೋಬಹುದು. ಆ ಥರ ಈ ಥರ ಒಂದು ಮಹಿಳೆಯರಿಗಿರುವಂಥ ಹಕ್ಕುಗಳು ಇದೆ, ಅದನ್ನು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನೋಡಿ, ಈ ದಿನ ನಾವು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯ ಬಗ್ಗೆ ಮಾತಾಡೋಣ. ಪ್ರತಿ ವರ್ಷ ಡಿಸೆಂಬರ್ 24ರಂದು ಭಾರತದಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ನೋಡಿ, ಈ ಗ್ರಾಹಕರ ದಿನಾಚರಣೆ ಅಂದರೆ ಗ್ರಾಹಕ ಅಂದರೆ ವಸ್ತುಗಳನ್ನು ಕೊಳ್ಳುವವರನ್ನು ಗ್ರಾಹಕ ಅಂತ ಕರಿತೀವಿ. ಈ ಸೇವೆಗಳನ್ನು ಒದಗಿಸುವವನು ನಾವು ಪೂರೈಕೆದಾರ ಅಂತ ಹೇಳಿ ಕರಿತೀವಿ. ಗ್ರಾಹಕ ಅಂದರೆ ಯಾರು, ಪೂರೈಕೆದಾರ ಅಂದರೆ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಪೂರೈಕೆದಾರರು ಗ್ರಾಹಕರಿಗೆ ಅನೇಕ ರೀತಿಯಲ್ಲಿ ಶೋಷಣೆ ಮಾಡುತ್ತಾರೆ, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಏನು ಗ್ರಾಹಕರು ಅಂತ ಹೇಳ್ತೀವಿ, ಬಳಕೆದಾರರು, ಇವರ ಶೋಷಣೆಗೆ ಕಾರಣಗಳೇನು? ನಾವು ಒಂದು ಹಂತದಲ್ಲಿ ಉತ್ಪಾದಕರ ಸೇವೆ ಮತ್ತು ಸರಕುಗಳನ್ನು ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತಿದ್ರು ಒಂದು ಹಂತದಲ್ಲಿ, ಈಗಲ್ಲ. ಉದಾಹರಣೆಗೆ ಈ ಹಾಲು, ಹಣ್ಣು, ತರಕಾರಿ ಈ ಥರ ಮುಂತಾದವುಗಳನ್ನು ನೇರವಾಗಿ ನಮಗೆ ಸಿಗ್ತಾ ಇತ್ತು. ಇಲ್ಲಿ ಯಾವುದೇ ರೀತಿಯಂತಹ ಮಧ್ಯವರ್ತಿಯ ಹಾವಳಿ ಇರಲಿಲ್ಲ. ಮಧ್ಯವರ್ತಿಗಳು ಅಂತ ಅಂದರೆ ದಲ್ಲಾಳಿಗಳು. ನೋಡಿ, ಈ ಬೇಸಾಯದ ಉದ್ಯಮ ಹಲವು ರೀತಿಯಲ್ಲಿ ಬೆಳೆದಂತೆ ಈ ಮಾರಾಟದ ವಿಧಾನವೂ ಸಹ ಕಾಲಘಟ್ಟದಂತೆ ಬದಲಾಯಿತು. ಗ್ರಾಹಕರಿಗೂ ಮತ್ತು ಪೂರೈಕೆದಾರರಿಗೂ ನಡುವಿನ ಅಂತರ ಹೆಚ್ಚಾಗಿ, ಇವರಿಬ್ಬರ ನಡುವೆ ನೇರ ವ್ಯವಹಾರ ಇಲ್ಲದಂತಾಯಿತು. ಹೀಗೆ ಈಗ ನಮ್ಮ ಒಬ್ಬ ಗ್ರಾಹಕ ಏನು ಬಳಕೆದಾರ ಇದ್ದಾರಲ್ಲ, ಇವರ ಹಕ್ಕುಗಳು ಏನು, ಈ ಆ್ಯಕ್ಟಲ್ಲಿ ಏನು ಹೇಳುತ್ತೆ? ಮಾಹಿತಿ ಪಡೆಯುವ ಹಕ್ಕು ಅಂದರೆ ಒಂದು ವಸ್ತುನ ನಾವು ಕೊಂಡ್ಕೊಳ್ಬೇಕಾದ್ರೆ ಆ ವಸ್ತು ಬಗ್ಗೆ ಏನು ಮಾಹಿತಿ ಇರುತ್ತೆ, ಇನ್ಫಾರ್ಮೇಷನ್ನ ನಾವು ಪಡ್ಕೋಬಹುದು. ಆ ವಸ್ತುಗಳ ಬಗ್ಗೆ ಅಲಿಸುವಂಥ ಹಕ್ಕು ಇದೆ, ಅವು ಏನು ಕೇಳಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೇಳಬೇಕು. ಮತ್ತು ನಾವು ಯಾವುದೇ ಒಂದು ವಸ್ತುನ ತಗೋಬೇಕಾದರೂ ಇಂಥ ವಸ್ತುಗಳನ್ನ ಆಯ್ಕೆ ಮಾಡುವಂಥ ಹಕ್ಕಿದೆ, ನಮ್ಗೆ ಇಂಥದ್ದೇ ಬೇಕು ಅಂತ ಹೇಳಿ ಆಯ್ಕೆ ಮಾಡುವಂಥ ಹಕ್ಕಿದೆ. ಮತ್ತು ಒಂದು ಶೋಷಣೆಯ ವಿರುದ್ಧ ಪರಿಹಾರ ಪಡೆಯುವಂಥ ಒಂದು ಹಕ್ಕು ನಮಗೆ. ಒಂದು ವೇಳೆ ಅಂದರೆ ಬಳಕೆದಾರರಿಗೆ ಏನಾದರೂ ಹನಿಯ ಆದರೆ, ಮೋಸ ಆದರೆ, ವಂಚನೆ ಆದರೆ, ಫಾರ್ ಎಕ್ಸಾಂಪಲ್ ಒಂದು ನಾವು ವಸ್ತುನ ತಗೊಂಡಾಗ ಆ ಎಕ್ಸ್ಪೈರಿ ಡೇಟನ್ನು ನಾವು ನೋಡಿರಲ್ಲ, ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರ್ ಡೇಟ್. ಉದಾಹರಣೆಗೆ ಒಂದು ವಸ್ತುಲಿ ಬಿಫೋರ್ 6 ಮಂತ್ ಯೂಸಿಂಗ್ ಅಂತ ಇರುತ್ತೆ. ಹಾಗೆ ನಾವು ಒಂದು ವಸ್ತುನ ತಗೋಬೇಕಾದ್ರೆ ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಯಿತು,

ಮತ್ತು ಅದು ಎಷ್ಟು ದಿನಗಳವರೆಗೆ ನಾವು ಅದನ್ನು ಉಪಯೋಗಿಸಬೇಕು ಅಂತ ಹೇಳಿ ಎಕ್ಸ್ಪೈರಿ ಡೇಟ್ಗಳನ್ನ ನಾವು ನೋಡಬೇಕಾಗತ್ತೆ. ಸೊ ಇದರಲ್ಲಿ ಏನಾದರೂ ಅನ್ಯಾಯ ಆದರೆ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಹಕ್ಕನ್ನು ಚಲಾಯಿಸಬೇಕು. ಗ್ರಾಹಕರಿಗೆ ತಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸೋಕ್ಕೆ ಈ ಒಂದು ಏನು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತಾರೆ. ನೋಡಿ, 1986 December 24 ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆದು ಈ ಕಾಯ್ದೆ ಜಾರಿಗೆ ಬಂತು. ಯಾವುದು? ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ. ನೋಡಿ, ಅದೇ 1967 ವಿಶ್ವ ಗ್ರಾಹಕರ ದಿನ March 15 ಆಚರಿಸ್ತಾರೆ. ಅಂದರೆ ವಿಶ್ವ ಗ್ರಾಹಕರ ದಿನಾಚರಣೆ March 15, 1962 ಅದು ಜಾರಿಗೆ ಬರುತ್ತೆ. ಆ ಕಾಯ್ದೆಯ ಉದ್ದೇಶ ಏನು? ಈ ಗ್ರಾಹಕರ ಕಾಯ್ದೆಯ ಉದ್ದೇಶ ಏನು? ಅನ್ಯಾಯದ ವ್ಯಾಪಾರ, ದೋಷಯುಕ್ತ ಸರಕುಗಳು, ಈ ರೀತಿಯ ಶೋಷಣೆಯ ವಿರುದ್ಧ ಗ್ರಾಹಕರುಗಳಿಗೆ ಸಂರಕ್ಷಣೆಯನ್ನು ಒದಗಿಸುವಂಥ ಗುರಿಯನ್ನು ಈ ಕಾಯ್ದೆಯು ಹೊಂದಿರುತ್ತದೆ. ಹಾಗೆ 2019 ಸಹ ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಅಂತ ಬಂತು. ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲು ಪ್ರತ್ಯೇಕ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರವು ಸಹ ರಚನೆ ಆಯಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆಯ ಒಂದು ದೆಹಲಿಯಲ್ಲಿ ದೂರು ನೀಡಬೇಕಾಗುತ್ತೆ. ಈ ಗ್ರಾಹಕರ ನ್ಯಾಯಾಲಯದಲ್ಲಿ ನಾವು ದೂರು ದಾಖಲಿಸಬಹುದು ಮತ್ತು ದೂರು ದಾಖಲಿಸಿ ಪರಿಹಾರ ಪಡೆಯಬಹುದು. ಈ ಗ್ರಾಹಕರ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಲಕ್ಷಾಂತರ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಗೆಹರಿಸಲಾಗಿದೆ. ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ ಏನು ವಿಧಿ ಅಂತ ಏನು ಹೇಳ್ತೀವಿ, 14-19 ವಿಧಿಯಲ್ಲಿ ಈ ಒಂದು ಹಕ್ಕುಗಳನ್ನು ಪ್ರತಿಪಾದಿಸಲಾದ ಹಕ್ಕುಗಳನ್ನು ಆಧರಿಸಿದೆ. ನೋಡಿ, ಈ ಆ್ಯಕ್ಟು, ಈ ಒಂದು ಗ್ರಾಹಕರ ದಿನಾಚರಣೆ ಉದ್ದೇಶ ಏನು, ಗ್ರಾಹಕರ ದಿನ ಒಂದು ಕಾಯ್ದೆ ಬರೋದಕ್ಕೆ ಉದ್ದೇಶ ಏನು ಅಂತಂದರೆ, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಈ ಗ್ರಾಹಕರ ಸಂರಕ್ಷಣೆ ಕಾಯ್ದೆಯ ಸುರಕ್ಷತೆ ಮತ್ತು ಗುಣಮಟ್ಟ ಮತ್ತು ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸಬಹುದು. ಅರ್ಥ ಆಯಿತು ಅಲ್ವಾ? ಮಾರುಕಟ್ಟೆಯಲ್ಲಿ ನಡೆಯಬಹುದಾದಂಥ ಅನುಚಿತ ವ್ಯವಹಾರದ ತಡೆಗಟ್ಟೋದು, ಅದರ ಗುಣಮಟ್ಟ, ಅದರ ಅಳತೆ, ಅದರ ತೂಕ, ಅದರ ಬೆಲೆ ಇತ್ಯಾದಿಗಳನ್ನು ಅದು ಒಳಗೊಂಡಿರುತ್ತೆ. ತೆಗೆದುಕೊಂಡಂಥ ವಸ್ತುಗಳು ತೊಂದರೆಗೆ ಒಳಗಾದಲ್ಲಿ ಅವರಿಗೆ ಸೂಕ್ತ ಪರಿಹಾರ. ಈಗ ನಾವು ಒಂದು ವೇಳೆ ಒಂದು ವಸ್ತುನ ತಗೊಂಡಾಗ ಆ ವಸ್ತುನ ತಗೊಂಡೋಗಿ ಮನೇಲಿ ಕೆಟ್ಟೋದ್ರೆ ಅಥವಾ ಅವರೇನು ಟೈಮ್ ಕೊಟ್ಟಿರುತ್ತೆ ಆ ಟೈಮೊಳಗೆ ಅದು ಹಾಳಾದರೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಸೂಕ್ತ ಪರಿಹಾರನ ಪಡ್ಕೋಬಹುದು. ಈ ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸೋದು ಇದರ ಉದ್ದೇಶ. ಈ ಗ್ರಾಹಕರ ಸಂರಕ್ಷಣೆಗೆ ಕೆಲವೊಂದು ಒಂದು 3 ವೇದಿಕೆಯನ್ನು ನಿರ್ಮಿಸಲಾಗಿದೆ. ಒಂದು ಜಿಲ್ಲಾ ಆಯೋಗ, ಇನ್ನೊಂದು ರಾಜ್ಯ ಆಯೋಗ, ಮೂರನೇದು ರಾಷ್ಟ್ರೀಯ ಆಯೋಗ. ನೋಡಿ, ಜಿಲ್ಲಾ ಆಯೋಗ ಅಂತಂದರೆ ಆ ಜಿಲ್ಲಾ ಆಯೋಗ ಆ ಜಿಲ್ಲಾ ನ್ಯಾಯಾಲಯದಲ್ಲಿ ಏನು ಗ್ರಾಹಕರ ಸಂರಕ್ಷಣೆ ಸಂಬಂಧಪಟ್ಟ ಹಾಗೆ 1 crore ಕೆಳಪಂಟಂಥ ಪ್ರಕರಣಗಳಿದ್ದರೆ ನಾವು ಆ ಒಂದು ಜಿಲ್ಲಾ ಆಯೋಗದಲ್ಲಿ ನಾವು ಅದನ್ನು ತರಬಹುದು. ಎರಡನೇದು ಬಂದು ರಾಜ್ಯ ಆಯೋಗ. ಇಲ್ಲಿ ಯಾವುದನ್ನು ನಾವು ತರ್ಬೋದು ಅಂದರೆ 10 crore ರಾಜ್ಯ ಆಯೋಗದಲ್ಲಿ ನಾವು ಪ್ರಕರಣ ತರ್ಬೋದು. ಈ ರಾಷ್ಟ್ರೀಯ ಆಯೋಗ ಅಂತ ಹೇಳ್ಬಿಡ್ದು ಅಲ್ಲಿ 10 crore ಮೇಲ್ಪಟ್ಟದ್ದು, 10 crore ಮೇಲ್ಪಟ್ಟಂಥ ಪ್ರಕರಣಗಳಿದ್ದರೆ ಅಲ್ಲಿ ರಾಷ್ಟ್ರೀಯ ಆಯೋಗದಲ್ಲಿ ತರ್ಬೋದು. ನಾವೇನು ಒಂದು ವಸ್ತುಗಳನ್ನ ತಗೋತೀವಿ ಆ ವಸ್ತುಗಳ ಬೆಲೆ ಎಷ್ಟು ಬೆಲೆ ಬಾಳುತ್ತೆ ಆ ಒಂದು ಹಂತದಕ್ಕೆ ಆ ಒಂದು ಆಯೋಗಕ್ಕೆ ನಾವು ದೂರನ್ನ ಪ್ರಕರಣವನ್ನು ದಾಖಲು ಮಾಡಬೇಕಾಗತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಆಯೋಗ ಇದ್ದೇ ಇರು. ಆ ಜಿಲ್ಲಾ ಆಯೋಗದ ನ್ಯಾಯಪೀಠಕ್ಕೆ ರಾಜ್ಯ ಸರ್ಕಾರದಿಂದ ನಾಮಿತಗೊಂಡಂತಹ ಜಿಲ್ಲಾ ನ್ಯಾಯಾಧೀಶರ ಅರ್ಹತೆಯುಳ್ಳ ವ್ಯಕ್ತಿಯು ಅಧ್ಯಕ್ಷರಾಗಿರುತ್ತಾರೆ. ಅದರಲ್ಲಿ 2 ಸದಸ್ಯರು ಇರ್ತಾರೆ, 3 ಮಹಿಳೆ ಸದಸ್ಯರು ಇರ್ತಾರೆ. ಇಲ್ಲ 1 crore. ಯಾವುದು? ಜಿಲ್ಲಾ ಆಯೋಗ. ಅದೇ ಥರ ರಾಜ್ಯ ಆಯೋಗ, ರಾಜ್ಯದ ಒಂದು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರುಗಳು ಅಥವಾ ಹಾಲಿ ನ್ಯಾಯಾಧೀಶರುಗಳು ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಬಂದು ರಾಜ್ಯ ಆಯೋಗದಲ್ಲಿ 10 crore ಕೆಳಪಟ್ಟಂಥ ಪ್ರಕರಣಗಳನ್ನು ನಾವು ದಾಖಲಿಸ್ಬೋದು. ಮತ್ತು ರಾಷ್ಟ್ರೀಯ ಆಯೋಗ, ಅಲ್ಲಿ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಸರ್ವೋಚ್ಚ ನ್ಯಾಯಾಲಯದ ಒಬ್ಬರು ನ್ಯಾಯಾಧೀಶರು ಮತ್ತು 4 ಸದಸ್ಯರು ಇರ್ತಾರೆ. ಅಬೌಟ್ 10 crore ಇರುತ್ತೆ ಇನ್ನು ರಾಷ್ಟ್ರೀಯ ಆಯೋಗ. ಹೀಗೆ ನೋಡಿ, ನಮ್ಮ ಈ ಗ್ರಾಹಕರ ನ್ಯಾಯಾಲಯಕ್ಕೆ

0: ಸಲ್ಲಿಸುವಂತ ದೂರಿನಲ್ಲಿ ಇರಬೇಕಾದ ಒಂದು ಮಾಹಿತಿ ಏನು ಅದನ್ನ ವೆರಿ ಇಂಪಾರ್ಟೆಂಟ್. ನಾವು ದೂರು ಸಲ್ಲಿಸಬೇಕಾದ್ರೆ ನಮ್ಗೆ ಎನ್ನೇ ಆಗಿದೆ, ನಾವು ಈ ತರ ಮೆಟೀರಿಯಲ್ಸ್ಗಳನ್ನ ತಗೊಂಡು ಇಂಥ ವಸ್ತುಗಳಿಂದ ಈ ತರ ಡ್ಯಾಮೇಜ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟಾಗಿ ನಾವು ದೂರು ಸಲ್ಲಿಸಬೇಕಾದ್ರೆ ನಾನು ಮಾಹಿತಿಗಳನ್ನು ಕೊಡೋದು ತುಂಬ ಮುಖ್ಯ ಆಗುತ್ತೆ. ಮೊದಲು ದೂರುಗಳು ನಾವು ಕೈ ಬರಹದಲ್ಲೂ ಸಹ ಇರಬಹುದು, ಅಥವಾ ನಾವು ಬೆಳಚಿನಿಂದ ಮಾದರಿಯಲ್ಲಿರ್ಬೋದು. ಅಂದರೆ ನಾವು ಕೈಯಲ್ಲೂ ಸಹ ಬರೆದು ನೀಟಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತಾರೆ, ನಾವು ದೂರನ್ನ ಸಲ್ಲಿಸ್ಬೋದು. ಅಥವಾ ಟೈಪಿಂಗು ಮಾಡಿಯೂ ಸಹ ನಾವು ಅದನ್ನು ಸಲ್ಲಿಸ್ಬೋದು. ಆ ಮಾಹಿತಿಯಲ್ಲಿ ಏನಿರಬೇಕು, ಏನು ಆ ಮಾಹಿತಿಯಲ್ಲಿ ಆ ದೂರು ಕೊಡುವವರ ಹೆಸರು ಇರಬೇಕು, ಸಂಪೂರ್ಣ ಹೆಸರು, ಅವರ ವಿಳಾಸ, ಅವರ ದೂರವಾಣಿ ಸಂಖ್ಯೆ ಕಂಪಲ್ಸರಿ ಬರೆದಿರಲೇಬೇಕು. ಮತ್ತು ಯಾವ ವ್ಯಾಪಾರಿ ಅಥವಾ ಪೂರೈಕೆದಾರನ ವಿರುದ್ಧ ದೂರು ಕೊಡಬೇಕು ಅಂದ್ಕೋತೀವಿ ಅವರ ಪೂರ್ಣ ವಿಳಾಸವನ್ನು ನಾವು ಅಲ್ಲಿ ನಮೂದು ಮಾಡಬೇಕು. ಯಾವ ವಸ್ತುವಿನಿಂದ ನಷ್ಟ ಆಗಿದೆ ಅಥವಾ ಯಾವ ವಸ್ತುವಿನಿಂದ ನಮಗೆ ಮೋಸ ಆಗಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ನಮೂದು ಮಾಡಬೇಕು. ಮತ್ತು ನಷ್ಟ ಆಗಿರುವಂಥ ಮೊತ್ತ ಎಷ್ಟು ಅದು ತುಂಬ ತುಂಬ ಮುಖ್ಯ, ಅದನ್ನು ನಾವು ಅಲ್ಲಿ ಮೆನ್ಷನ್ ಮಾಡಬೇಕು. ಮತ್ತು ಆ ನಷ್ಟದ ಸೂಕ್ತ ಪರಿಹಾರ ಮೊತ್ತ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ರಸೀದಿ ಅಥವಾ ಬಿಲ್ಲನ್ನು ನಾವು ಲಗತ್ತಿಸಬೇಕು, ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಅಂತ. ನಾವು ಯಾವ ವಸ್ತುನ ತಗೊಂಡು ಅವರೇನು ಆ ಟೈಮಲ್ಲಿ ರಸೀದಿ ತಗೊಂಡಿದ್ರು, ಬಿಲ್ಲು ಈ ಥರ ಏನು ಇತ್ತು ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಕೊಡಬೇಕು. ದೂರಿಗೆ ಯಾವುದೇ ಶುಲ್ಕ ಅಥವಾ ನೋಂದಣಿಗೆ ಶುಲ್ಕ ಇರೋದಿಲ್ಲ. ನಾವು ಆ ಪ್ರಕರಣವನ್ನು ಅಥವಾ ಒಂದು ದೂರನ್ನ ಕೊಡಬೇಕಾದ್ರೆ ಅದು ಯಾವುದೇ ರೀತಿಯಂಥ ಫೀಸ್ ಅಂತ ಏನು ಇರೋದಿಲ್ಲ. ಗ್ರಾಹಕರು ನೇರವಾಗಿ ತನ್ನ ದೂರನ್ನು ಅಧ್ಯಕ್ಷರ ಮುಂದೆ ವಾದಿಸಬಹುದು, ಅಥವಾ ಇಲ್ಲ ನಮಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ, ನುರಿತ ಒಬ್ಬರು ವಕೀಲರು ಅವಶ್ಯಕತೆ ಇರುತ್ತೆ ಅಂತಂದಾಗ ಅವರು ವಕೀಲರನ್ನ ನೇಮಿಸಿಕೊಂಡು ವಕೀಲರ ಮೂಲಕ ಬಂದವರು ಈ ಒಂದು ದೂರನ್ನ ಸಲ್ಲಿಸಬಹುದು. ಇಷ್ಟು ರಾಷ್ಟ್ರೀಯ ಗ್ರಾಹಕರ ಸಂಬಂಧಪಟ್ಟ ಹಾಗೆ ಈ ಒಂದು ಕಾಯ್ದೆಗಳು ಹೇಳ್ತವೆ. ನಮಸ್ಕಾರ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಹಿಳೆಯರ ಹಕ್ಕುಗಳು ಮತ್ತು ರಾಷ್ಟ್ರೀಯ ಗ್ರಾಹಕ ದಿನಾಚರಣೆ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
4: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
4: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಬೇಡ.

0: ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತೆಲ್ಲ. ನೋಡು ಕುಮಾರ, ಇವತ್ತೇ ಸಪ್ತಮ ಆಗ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲಾನು ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 21 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಈ ಕಷ್ಟವಾದರೂ ಕೂಡ ನಾವು ಬಿಡದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಅನ್ನೋದಾದರೆ ಅದನ್ನು ಮುಂದುವರಿಸ್ತಾ ಮತ್ತಷ್ಟು ಆ ವ್ಯತ್ಯಾಸಗಳ ಆ ವೈವಿಧ್ಯತೆಗಳ ವರ್ಣನೆ ಮುಂದಿನ ಒಂದು 2-3 ಮುಕ್ತಕಗಳಲ್ಲಿ ಡಿವಿಜಿಯವರು ಮಾಡ್ತಾರೆ. ಇದರದೇ ವಿವರವಾಗಿ ಹೇಳುವಂಥ ಭಾಗಗಳು 27 ಮುಕ್ತಕವನ್ನು ನಾವು ನೋಡೋಣ. ಧರೆಯ ಬದುಕೇನ್
3: ಅದರ ಗುರಿಯೇನು ಫಲವೇನು
2: ಬರಿ ಬಳಸು ಬಡಿದಾಟ ಬರಿ ಪರಿಭ್ರಮಣೆ ತಿರುತಿರುಗಿ ಹೊಟ್ಟೆ
3: ಹೊರಕೊಳ್ಳುವ ಮೃಗ ಖಗಕ್ಕಿಂತ
2: ನರನು ಸಾಧಿಪುದೇನು ಮಂಕುತಿಮ್ಮ. ಸೊ ಈಗ ಜಗತ್ತಿನ ಸೃಷ್ಟಿಯ ಹಿಂದೆ ಇರುವಂಥ ಉದ್ದೇಶ ಏನು ಅನ್ನೋದೊಂದು ಪ್ರಶ್ನೆ ಬಂತು. ನಮ್ಮ ಜೀವನದ ಉದ್ದೇಶ, ಜೀವನ ಗತಿಯ ಉದ್ದೇಶ ಏನು ಅನ್ನೋದು ಒಂದು ಪ್ರಶ್ನೆ ಬಂತು. ಸೊ ಅದನ್ನೇ ವಿವರಿಸ್ತಾ, ಈ ಭೂಮಿ ಮೇಲೆ ನಾವು ಜೀವನ ನಡೆಸ್ತಾ ಇದ್ದೀವಲ್ವಾ, ಆ ಜೀವನ ನಾವು ನಡೆಸೋದರ ಗುರಿ ಏನು? ನಾವು ಈ ರೀತಿಯ ಜೀವನ ನಡೆಸೋದ್ರಿಂದ ನಮಗೆ ಸಿಕ್ಕುವಂಥ ಫಲ ಏನು? ಅದು ಕೇವಲ ಒಂದು ದಿನ ಅಥವಾ 1 ಒಂದು ವರ್ಷ ಅಷ್ಟು ಮಾತ್ರದಲ್ಲಿ ನಾವು ಅನುಭವಿಸುವಂಥ ಸುಖ ಸಂತೋಷ ಕಷ್ಟಗಳ, ಅಥವಾ ಅದಕ್ಕಿಂತ ಜಾಸ್ತಿನ? ಈ ಜೀವನದಲ್ಲಿ ನಮಗೆ ಸಿಕ್ಕುವಂಥ ಸುಖವೇ ಮುಖ್ಯ ಅಂತ ಅಂದ್ಕೊಂಡ್ರೂ ಕೂಡ ಅದು ನಮಗೆ ಸುಲಭವಾಗಿ ಸಿಗ್ತಾ ಇದೆಯಾ ಅಂತಂದರೆ ಇಲ್ಲ. ಬರೀ ಬಳಸು ಬಡಿದಾಟ ಬರೀ ಪರಿಭ್ರಮಣೆ, ನಮಗೇನೋ ಬೇಕು ಅಂತ ನಾವು ಇಲ್ಲಿ ಹೋದಾಗ ನಮ್ಗೆ ಅದು ಸಿಕ್ಕದೇ ಇದ್ದಾಗ ನಾವೇನು ಮಾಡ್ತೀವಿ, ಇನ್ನೊಂದು ಕಡೆಗೆ ಅದೇ ಸಿಕ್ಕತ್ತಾ ಅಂತ ನಾವು ಅರಸ್ತಾ ಹೋಗ್ತೀವಿ. ಅಲ್ಲೂ ಸಿಕ್ಕಲಿಲ್ಲ ಅಂದರೆ ಮತ್ತೊಂದು ಕಡೆ ಈ ಕೆಲಸಕ್ಕೆ ನಾನು ಅಪ್ಲಿ

0: ಅಪ್ಲಿಕೇಶನ್ ಹಾಕಿದೆ, ನನಗೆ ಸಿಕ್ತಾ, ಸಿಕ್ಕಲಿಲ್ಲ, ಸಿಕ್ಕಲಿಲ್ಲ ಅಂದರೆ ಇನ್ನೊಂದು ಕಡೆ ಅಪ್ಲಿಕೇಶನ್ ಹಾಕು. ಸೊ ಹೀಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮಗೆ ಬರುವಂಥ ಯಾವುದೇ ಒಂದು ಆಕಾಂಕ್ಷೆ, ಯಾವುದೇ ಒಂದು ದೊಡ್ಡ ಗುರಿ ಅಥವಾ ಯಾವುದೇ ಒಂದು ಸಣ್ಣ ಅವಶ್ಯಕತೆ ಯಾವುದಿದ್ದರೂ ಕೂಡ ಅದರ ಪೂರೈಕೆಗೋಸ್ಕರ ನಾವು ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮತ್ತೆ ಮತ್ತೆ ತಿರುಗಿ ಮಾಡ್ತಾನೆ ಇರ್ತೀವಿ. ಆಚೆ ಈಚೆ ನಾವು ನೋಡಿದಾಗ ಎಲ್ಲ ಜೀವಿಗಳಲ್ಲೂ ಕೂಡ ಒಂದು ರೀತಿಯ ಸಾಮಾನ್ಯತೆ ಕಾಣಿಸುತ್ತೆ. ಎಲ್ಲ ಜೀವಿಗಳಿಗೂ ಹಸಿವಾಗುತ್ತೆ, ಎಲ್ಲ ಜೀವಿಗಳಿಗೂ ಬಾಯಾರಿಕೆ ಆಗುತ್ತೆ, ಸೊ ಊಟ ಬೇಕು, ನೀರು ಬೇಕು. ಎಲ್ಲ ಜೀವಿಗಳಲ್ಲೂ ಸಂತಾನೋತ್ಪತ್ತಿಯ ಒಂದು ಪ್ರೇರಣೆ ಅದು ಆಂತರಿಕವಾಗಿಯೇ ಇದ್ದೇ ಇರುತ್ತೆ. ಸೊ ಹಾಗೆ ಎಲ್ಲ ಜೀವಿಗಳಲ್ಲೂ ಸಾಮಾನ್ಯವಾಗಿ ಅದು ಇರುವಾಗ ಮನುಷ್ಯ ಏನು ಸ್ಪೆಷಲ್ಲು ಅಂತ ಒಂದು ಮಾತು ಬರುತ್ತೆ. ಒಂದು ಬಹಳ ಸುಂದರವಾದಂಥ ಸುಭಾಷಿತ ಇದೆ, ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ. ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಪಶುಗಳಿಗೆ ಸಾಮಾನ್ಯವಾಗದ ಅಂದರೆ ಎರಡಕ್ಕೂ ಕಾಮನ್, ಮನುಷ್ಯರಿಗೂ ಇದೆ ಪ್ರಾಣಿಗಳಿಗೂ ಇದೆ ಅನ್ನುವಂಥದ್ದು ನಾಲ್ಕು ಅಂಶಗಳಿದೆಯಂತೆ. ಒಂದು ಆಹಾರ, ಒಂದು ನಿದ್ರೆ, ಒಂದು ಭಯ, ಏನಾಗುತ್ತಪ್ಪ, ಯಾರಿಗೆ ಯಾರೇನು ಮಾಡಿಬಿಡ್ತಾರಪ್ಪ, ನಾಳೆ ಹೇಗಪ್ಪ ಅಂತ ಅನ್ನೋದಕ್ಕಿಂತ ಜೀವ ಭಯ, ಎಲ್ಲ ರೀತಿಯ ಭಯ ಅದು ಎಲ್ರಿಗೂ ಇರುತ್ತೆ. ಮೈಥುನ ಅಂದರೆ ಸಂತಾನೋತ್ಪತ್ತಿ. ಸೊ ಹೀಗೆ ಈ ನಾಲ್ಕು ಪ್ರಾಣಿಗೂ ಇದೆ ಮನುಷ್ಯನಿಗೂ ಇದೆ. ಸೊ ಮನುಷ್ಯನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಧರ್ಮೋಹಿ ತೇಷಾಂ ಅಧಿಕೋ ವಿಶೇಷ ಅಂತ ಆ ಸುಭಾಷಿತ ಹೇಳ್ತದೆ. ಸರಿಯಾದ ಮಾರ್ಗದಲ್ಲಿ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಪ್ರಕೃತಿಗೆ ಅನುಗುಣವಾಗಿ ನಡೆಯುವಂಥ ಶಕ್ತಿ ಅದು ಮನುಷ್ಯನಿಗೆ ಮಾತ್ರ ಇದೆ ಹಾಗೆ ಅಂತ ಆ ಸುಭಾಷಿತ ಹೇಳ್ತದೆ. ಅದೇ ಪ್ರಶ್ನೆಯನ್ನು ಇಲ್ಲಿ ಡಿ ವಿ ಜಿ ಅವರು ನಮ್ಮ ಮುಂದೆ ಬೇರೆ ರೀತಿಯಲ್ಲಿ ಇಡ್ತಾ ಇದ್ದಾರೆ. ಮೃಗ ಖಗಕ್ಕೆ ಎಲ್ಲ ಈ ಎಲ್ಲ ನಾಲ್ಕು ಕೂಡ ಇದೆ, ಆಹಾರ ನಿದ್ರಾ ಭಯ ಮೈಥುನ ಅಲ್ವಾ, ಮನುಷ್ಯನಿಗೂ ಇದೆ. ಸೊ ಮನುಷ್ಯ ಅದರಿಂದ ದಾಟಿ ಮೇಲಕ್ಕೆ ಹೋಗ್ಬೇಕಲ್ವಾ ಅಥವಾ ಅಲ್ಲೇ ಇರಬೇಕಾ, ಏನು ಸಾಧಿಸೋದಕ್ಕೆ ಸಾಧ್ಯ ಮನುಷ್ಯ ಸಾಧಿಸಬೇಕು ಅನ್ನೋದಾದರೆ ತನ್ನದಾಗಿಸಿಕೊಳ್ಳಬೇಕಾದಂಥ ಜೀವನ ಮೌಲ್ಯಗಳು ಎಂಥವು ಅನ್ನೋದ್ರ ಬಗ್ಗೆ ಅವನು ಯೋಚನೆ ಮಾಡಬೇಕಲ್ವಾ ಅಂತ ಟಿ ವಿ ಜಿ ಅವರು ನಮ್ಮನ್ನು ಪ್ರಚೋದಿಸ್ತಾ ಇದ್ದಾರೆ. ಸೊ ಹಾಗೆ ಇದಕ್ಕೆ ಹಿಂದಿನ ಮುಕ್ತಕದಲ್ಲಿ ಸೃಷ್ಟಿಯಲ್ಲಿ ಇರೋಂತಹ ದ್ವಂದ್ವವನ್ನು ಕುರಿತು ಮಾತಾಡಿದರು. ಕೆಲವು ಕಡೆ ದಿವ್ಯ ಗುಣಗಳಿರುತ್ತೆ, ಕೆಲವು ಕಡೆ ಘೋರವಾದಂಥ ಗುಣಗಳಿರುತ್ತೆ ಅಂತ. ಸೊ ನಾವು ಈ ತಿರುಗಿ ಪರಿಭ್ರಮಣೆ ಮಾಡ್ತಾ ಮಾಡ್ತಾ ನಮಗೆ ಈ ಎರಡೂ ಎಕ್ಸ್ಟ್ರೀಮ್ಸ್ ನಮಗೆ ಅನುಭವ ಆಗಿರುತ್ತೆ. ತುಂಬ ಒಳ್ಳೆಯವ್ರನ್ನು ನೋಡಿರ್ತೀವಿ, ಮೋಸಗಾರರನ್ನು ನೋಡಿರ್ತೀವಿ, ತುಂಬ ಪ್ರೀತಿಯಿಂದ ಮಾತಾಡಿಸೋರನ್ನು ನೋಡಿರ್ತೀವಿ, ಮಾತಿಗೂ ಸಿಡ್ಕೊಂಥವ್ರನ್ನು, ಹೀಗೆ ಎಲ್ಲ ರೀತಿಯ ಇದನ್ನು ನಾವು ನೋಡಿರ್ತೀವಿ. ಅದು ಮುಂದುವರಿಸ್ತಾ ಡಿ ವಿ ಜಿ ಅವರು 28ನೇ ಮುಕ್ತಕದಲ್ಲಿ ಈ ದ್ವಂದ್ವವನ್ನು ಮತ್ತಷ್ಟು ವಿವರವಾಗಿ ತಿಳಿಸ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 21 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಆಲಿಸಿದಿರಿ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ

0: ವಚನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಭಕ್ತಿ ಮಾರ್ಕಂಡೇಯ ಮತ್ತು ನಂಬಿಕೆಯ ಶಕ್ತಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಕ್ತ ಮಾರ್ಕಂಡೇಯ ಮತ್ತು ನಂಬಿಕೆಯ ಶಕ್ತಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ಪುರಾಣಗಳು ಕೇವಲ ದೇವದೇವತೆಗಳ ಕಥೆಗಳನ್ನಷ್ಟೇ ಹೇಳುವುದಿಲ್ಲ. ಬದಲಿಗೆ ಬದುಕಿಗೆ ಅಗತ್ಯವಾದ ಆತ್ಮವಿಶ್ವಾಸ, ಧೈರ್ಯ ಮತ್ತು ಅಚಲವಾದ ನಂಬಿಕೆಯ ಪಾಠಗಳನ್ನು ಕಲಿಸುತ್ತವೆ. ಅಂತಹದ್ದೇ ಒಂದು ಅದ್ಭುತ ಪುರಾಣದ ಕಥೆ ಭಕ್ತ ಮಾರ್ಕಂಡೇಯನದು. ಮುರ್ಕಂಡು ಮಹರ್ಷಿ ಮತ್ತು ಅವರ ಪತ್ನಿ ಮರುದ್ವತಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಅವರು ಶಿವನನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿದರು. ಅವರ ತಪಸ್ಸಿಗೆ ಹೊಲಿದ ಶಿವನು ಪ್ರತ್ಯಕ್ಷನಾಗಿ, ನಿಮಗೆ 100 ವರ್ಷ ಬಾಳುವ, ಆದರೆ ಬುದ್ಧಿಹೀನನಾದ ಮಗ ಬೇಕೆ? ಅಥವಾ ಕೇವಲ 16 ವರ್ಷ ಬದುಕುವ ಜ್ಞಾನಿಯಾದ ಸದ್ಗುಣ ಸಂಪನ್ನ ಮಗ ಬೇಕೆ ಎಂದು ಕೇಳಿದನು. ಮಹರ್ಷಿಗಳು ಜ್ಞಾನಿಯಾದ ಮಗನನ್ನೇ ಬೇಡಿದರು. ಹೀಗೆ ಜನಿಸಿದ ಬಾಲಕನೇ ಮಾರ್ಕಂಡೇಯ. ಅವನು ಚಿಕ್ಕ ವಯಸ್ಸಿನಲ್ಲೇ ಸಕಲ ಶಾಸ್ತ್ರಗಳನ್ನು ಕಲಿತು ಶಿವನ ಪರಮ ಭಕ್ತನಾದನು. ಆದರೆ ಹೆತ್ತವರಿಗೆ ಅವನ ಆಯಸ್ಸು ಮುಗಿಯುತ್ತಾ ಬಂದಿದೆ ಎಂಬ ಯೋಚನೆ ದಿನದಿಂದ ದಿನಕ್ಕೆ ಕಾಡತೊಡಗಿತು. ಕೊನೆಗೆ ತಂದೆ ತಾಯಿ ಮಗನಿಗೆ ವಿಧಿಯ ಲಿಖಿತವನ್ನು ತಿಳಿಸಿದರು. ಅದನ್ನು ಕೇಳಿ ಮಾರ್ಕಂಡೇಯ ಧೃತಿಗೆಡಲಿಲ್ಲ. ನನ್ನನ್ನು ಕಾಯಲು ಆ ಮಹಾದೇವನಿರುವಾಗ ನಾನೇಕೆ ಹೆದರಬೇಕು ಎಂದು ಶಿವಲಿಂಗದ ಮುಂದೆ ಕುಳಿತು ಘೋರ ತಪಸ್ಸನ್ನು ಆರಂಭಿಸಿದನು. ಅವನಿಗೆ 16 ವರ್ಷ ತುಂಬಿದ ಆ ದಿನ ಕಾಲ ಬಂದೇ ಬಿಟ್ಟಿತು. ಮಾರ್ಕಂಡೇಯನ ಪ್ರಾಣವನ್ನು ಕೊಂಡೊಯ್ಯಲು ಸ್ವತಃ ಯಮ ಧರ್ಮರಾಜನೇ ಪಾಶವನ್ನು ಹಿಡಿದು ಬಂದನು. ಯಮರಾಜನು ತನ್ನ ಸಾವು ಹತ್ತಿರ ಬಂದಿರುವುದನ್ನು ಕಂಡು ಮಾರ್ಕಂಡೇಯನು ಭಯಪಡದೆ ಅಲ್ಲೇ ಇದ್ದ ಶಿವಲಿಂಗವನ್ನು ಗಟ್ಟಿಯಾಗಿ 2 ಕೈಗಳಿಂದ ಅಪ್ಪಿಕೊಂಡನು. ಯಮನು ತನ್ನ ಕಾಲಪಾಶವನ್ನು ಮಾರ್ಕಂಡೇಯನ ಮೇಲೆ ಎಸೆದಾಗ ಆ ಪಾಶವು ಮಾರ್ಕಂಡೇಯನ ಜೊತೆಗೆ ಆ ಶಿವಲಿಂಗಕ್ಕೂ ಸುತ್ತಿಕೊಂಡಿತು. ತನ್ನ ಪರಮಭಕ್ತನನ್ನು ಯಮನು ಮುಟ್ಟಿದ್ದನ್ನು ಕಂಡು ಶಿವಲಿಂಗದಿಂದ ರೌದ್ರವತಾರದಲ್ಲಿ ಈಶ್ವರನು ಪ್ರತ್ಯಕ್ಷನಾದನು. ತನ್ನ ಭಕ್ತನನ್ನು ರಕ್ಷಿಸಲು ಶಿವನು ಯಮನ ಎದೆಗೆ ಒದ್ದು ಮಾರ್ಕಂಡೇಯನನ್ನು ಮೃತ್ಯುವಿನಿಂದ ಪಾರು ಮಾಡಿದನು. ಅಷ್ಟೇ ಅಲ್ಲದೆ ಮಾರ್ಕಂಡೇಯನಿಗೆ ಎಂದೆಂದಿಗೂ 16ರ ಹರಿಯದ ಚಿರಂಜೀವಿಯಾಗಿ ಬಾಳುವಂತೆ ವರವನ್ನು ನೀಡಿದನು.

ಅಂದಿನಿಂದ ಶಿವನಿಗೆ ಮೃತ್ಯುಂಜಯ ಎಂಬ ಹೆಸರು ಬಂದಿತು. ವಿಧಿ ಅಥವಾ ಪರಿಸ್ಥಿತಿ ನಮಗೆ ಎಷ್ಟೇ ಕಠಿಣ ಸವಾಲುಗಳನ್ನು ಒಡ್ಡಿದ್ದರೂ ನಮ್ಮಲ್ಲಿ ಅಚಲವಾದ ನಂಬಿಕೆ ಮತ್ತು ಧೈರ್ಯವಿದ್ದರೆ ಮೃತ್ಯುವನ್ನೇ ಗೆಲ್ಲಬಹುದು. ಸೋಲು ಅಥವಾ ಕಷ್ಟಗಳು ಎದುರಾದಾಗ ಮನಸ್ಸು ಧೈರ್ಯಗೆಡುವುದು ಸಹಜ. ಪ್ರಾಮಾಣಿಕ ಪ್ರಯತ್ನ ಮತ್ತು ಭಗವಂತನ ಮೇಲಿನ ನಂಬಿಕೆ ನಮ್ಮನ್ನು ಯಾವುದೇ ದೊಡ್ಡ ಸಂಕಟದಿಂದಲಾದರೂ ಪಾರು ಮಾಡುತ್ತದೆ. ಇಂತಹ ಅನೇಕ ಸನ್ನಿವೇಶಗಳು ನಮಗೆ ಬದುಕಿನಲ್ಲಿ ಎದುರಾಗುತ್ತಲೇ ಇರುತ್ತವೆ. ಆದರೆ ಧೃತಿಗೆಡದಿರುವುದೇ ಬದುಕಿನ ಅತಿದೊಡ್ಡ ಶಕ್ತಿ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಭಕ್ತ ಮಾರ್ಕಂಡೇಯ ಮತ್ತು ನಂಬಿಕೆಯ ಶಕ್ತಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಕ್ತಿ, ಮಾರ್ಕಂಡೇಯ ಮತ್ತು ನಂಬಿಕೆಯ ಶಕ್ತಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು.

0: ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
0: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
0: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ ಶಲ್ಯ ಸೇನಾಧಿಪತ್ಯ ಆವಾಸನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕರ್ಣನ ಅವಸಾನ ಆಯಿತು. ನಮಗೆ ಕರ್ಣನ ಪಾತ್ರವನ್ನು ಕುರಿತು ಸ್ವಲ್ಪ ಯೋಚಿಸೋದಕ್ಕೆ ಇದೊಂದು ಅವಕಾಶ. ಒಂದು ದೃಷ್ಟಿಯಿಂದ ಅವನು ಸನ್ನಿವೇಶದ ಬಲಿಪಶು. ಹುಟ್ಟಿದ ಕೂಡಲೇ ತಾಯಿಯಿಂದ ದೂರವಾದ ಸೂತಪುತ್ರ ಅಂತ ಬಹಳ ಜನ ಅವಮಾನ ಮಾಡೋರು ಅವನಿಗೆ. ಹಾಗೇನು ಎಲ್ಲ ಕಡೆ ಇಲ್ಲ, ಒಂದೆರಡು ಕಡೆ. ಆದರೆ ಅವನ ಸಾಕು ತಾಯಿ ತಂದೆಯರು ಅವನನ್ನು ತುಂಬ ಪ್ರೀತಿಯಿಂದ ಸಾಕಿದರು. ಅವನಿಗೆ ಬಾಲ್ಯದಲ್ಲಿ ಪ್ರೀತಿಯ ಕೊರತೆ, ಪೋಷಣೆಯ ಕೊರತೆ ಯಾವುದೂ ಆಗಿರಲಿಲ್ಲ. ಆಮೇಲೆ ದುರ್ಯೋಧನನ ಪ್ರೀತಿ ವಿಶ್ವಾಸ ಎಲ್ಲ ಸಿಕ್ತು. ಅವನಿಂದ ಅವನಿಗೆ ಸ್ಥಾನ ಮಾನ

ರಾಜ ಆದ ಅಂಗದೇಶಕ್ಕೆ ಇವೆಲ್ಲ ಸಿಕ್ತು. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ಒಂದು ಥರ ಕೊರತೆ ಉಳ್ಕೊಂಡೇ ಇತ್ತು ಅವನಿಗೆ. ಹಾಗಾಗಿ ಪಂಪನ ಕಾವ್ಯದಲ್ಲಿ ಅವನಿಗೆ ವಿಷಯ ಗೊತ್ತಾದಾಗ, ತಾನು ಕ್ಷತ್ರಿಯ ಅನ್ನೋ ವಿಷಯ ಗೊತ್ತಾದಾಗ ಅವನಿಗೆ ರೋಮಾಂಚನವಾಯಿತು ಅಂತ ಪಂಪ ವರ್ಣಿಸ್ತಾನೆ. ಇನ್ನು ದುರ್ಯೋಧನ ಕರ್ಣರ ವಿಷಯಕ್ಕೆ ಬಂದರೆ, ಪಾಂಡವರ ವಿರುದ್ಧವಾಗಿ ದುರ್ಯೋಧನನ ಮನಸ್ಸಿನಲ್ಲಿ ದ್ವೇಷ ಕಹಿನ ತುಂಬುತ್ತಾನೇ ಇದ್ದಿದ್ದು ಕರ್ಣ. ಅವರ ವಿರುದ್ಧವಾಗಿ ಎಲ್ಲ ರೀತಿಯ ಪ್ರಚೋದನೆಯನ್ನು ಮಾಡ್ತಿದ್ದವನು ಅವನೇನೆ. ದ್ರೌಪದಿಯನ್ನು ಸಭೆಗೆ ಕರೆಸೋದಕ್ಕೆ, ದಾಸಿಂತ್ ಕರೆಯೋ ಅವಳನ್ನು ಅನ್ನೋದು, ಧರ್ಮರಾಜನನ್ನ ಜೂಜಿಗೆ ಕರೆಸೋದು, ಪಾಂಡವರು ವನವಾಸದಲ್ಲಿದ್ದಾಗ ಅಲ್ಲಿ ಆಕಳು ಕರು ಇವನ್ನೆಲ್ಲ ನೋಡಿಕೊಂಡು ಘೋಷಯಾತ್ರೆಗೆ ಹೋಗೋಣ ಅಂತ ಪುಸಲಾಯಿಸೋದ್ರಲ್ಲಿ, ಎಲ್ಲದರಲ್ಲೂ ಕರ್ಣನ ಪಾತ್ರ ಮುಖ್ಯವಾಗಿದೆ. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಕುಂತಿ ಬೇಡದಾಗ ತಾಯಿಯನ್ನು ಮಮತೆಯಿಂದ ಅವಳಿಗೆ ಮಾತು ಕೊಟ್ಟ, ಇಂದ್ರ ಬಂದು ಕೇಳಿದಾಗ ಕವಚ ತೆಕ್ಕೊಟ್ಟ, ಕಿತ್ತು ಕೊಟ್ಟ, ಕೃಷ್ಣ ಕೇಳಿಕೊಂಡಾಗ ಕರ್ಣ ಕುಂಡಲವನ್ನು ಕೊಟ್ಟ. ಪಂಪನಲ್ಲಿ ಅಂದರೆ ಪಂಪನ ಕಾವ್ಯದಲ್ಲಿ ಅವನು ಯೋಚನೆ ಮಾಡ್ತಾನೆ, ದುರ್ಯೋಧನನಿಗೆ ಭಾಗ್ಯವಿಲ್ಲ, ಅದೃಷ್ಟವಿಲ್ಲ, ನಾನು ಎಂತಹ ನಿಷ್ಠೆ ಇಟ್ಕೊಂಡಿದ್ದೆ ಅವನ ವಿಷಯದಲ್ಲಿ, ಅವನಿಗೆ ಅತ್ಯಂತ ಒಳ್ಳೆಯದನ್ನು ಮಾಡಬೇಕು, ಯುದ್ಧ ಮಾಡಿ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಆಗಲಿಲ್ಲ. ಭೀಷ್ಮದ್ರೋಣರು ಅವನಿಗೆ ದ್ರೋಹ ಮಾಡಿದರು, ಪಾಂಡವರ ಪಕ್ಷಪಾತಿಗಳಾಗಿ ಯುದ್ಧ ಮಾಡಿದರು, ನನಗೆ ಈಗ ಅವರು ತಮ್ಮಂದರಾಗ್ಬಿಡ್ತಾರೆ, ನಾನೇನು ಮಾಡಬೇಕೀಗ? ಕಡೆಗೆ ಅಂದ್ಕೊಂಡಂತೆ ನಾನು ತೋರಿಕೆಯ ಯುದ್ಧವನ್ನು ಮಾಡಿ ಒಡೆಯನಗೋಸುವಾಗಿ ನನ್ನ ಪ್ರಾಣಾರ್ಪಣೆಯನ್ನು ಮಾಡ್ತೇನೆ ಅಂತ. ಅಲ್ಲಿಗೆ ಅವನೂ ಕೂಡ ದುರ್ಯೋಧನಿಗೆ ಅನ್ಯಾಯ ಮಾಡಿದ ಹಾಗೆ ಆಯಿತು. ಇರಲಿ, ತಾಯಿಗೆ ಕೊಟ್ಟ ಮಾತಿನ ಹಾಗೆ ತೊಟ್ಟ ಬಾಣವನ್ನು ತೊಡಲಿಲ್ಲ ಇನ್ನೊಂದು ಸಲ. ಪಂಪ ಹೇಳೋ ಹಾಗೆ ಅಸ್ತ್ರಗಳನ್ನು, ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಲ್ಲ ಅಂತ ಹೇಳಿದಂತೆ, ಹಾಗೆ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡಲಿಲ್ಲ. ಹೀಗೆ ಒಂದು ಕಡೆ ತಾಯಿಗೆ ನಿಷ್ಠೆ, ಇನ್ನೊಂದು ಕಡೆ ಸ್ನೇಹಿತನಿಗೆ ದ್ರೋಹ ಆಯಿತು. ಪಂಪ ಕರ್ಣನನ್ನು ತುಂಬ ಹೊಗಳುತ್ತಾನೆ ಕೊನೆಯಲ್ಲಿ. ನೆನೆಯದಿರಣ್ಣ ಭಾರತದೊಳಿಂ ಪೆರರಾರುಮನ್ ಒಂದೇ ಚಿತ್ತದಿಂ ನೆನೆ ಒಡೆ ಕರ್ಣನಂ ನೆನೆಯ ಕರ್ಣನೊಳಾರ್ ದೊರೆ ಕರ್ಣನೇರು ಕರ್ಣನ ನಡು ಕಡು ನನ್ನಿ ಕರ್ಣನ ಅಳವಂಕದ ಕರ್ಣದ ಚಾಗಮೆಂದು ಕರ್ಣನ ಪಡೆಮಾತಿನೊಳ್ ಕುದಿದು ಕರ್ಣ ರಸಾಯಮಲ್ತೆ ಭಾರತಂ. ಭಾರತದ ಕಥೆಯಲ್ಲಿ ಬೇರೆ ಯಾರನ್ನೂ ಜ್ಞಾಪಿಸ್ಕೋಬೇಡಪ್ಪ, ಜ್ಞಾಪಿಸ್ಕೊಳ್ಳೋದಾದರೆ ಒಂದೇ ಮನಸ್ಸಿನಿಂದ ಕರ್ಣನನ್ನು ಜ್ಞಾಪಿಸ್ಕೊ. ಕರ್ಣನಿಗೆ ಯಾರು ಸಮಾನ? ಅವನ ಪರಾಕ್ರಮ, ಅವನ ಆ ಸತ್ಯ, ಅವನ ಪೌರುಷ, ಅವನ ತ್ಯಾಗ, ಹೀಗೆ ಇಡೀ ಮಹಾಭಾರತವೇ ಕರ್ಣಮಯವಾಗಿಬಿಟ್ಟಿದೆ. ಕರ್ಣನಲ್ಲಿ ಹುದುಗಿ ಕರ್ಣ ಸೇರಿಕೊಂಡು ಅಂದ್ಬಿಟ್ಟು ಒಳ್ಳೆಯ ಶ್ಲೇಷೆ ಮಾಡ್ತಾನೆ ಪಂಪ. ಕರ್ಣ ರಸಾಯನ ಮಲ್ತೆ ಭಾರತಂ. ಕರ್ಣ ರಸಾಯನ ಮಲ್ತೆ ಅಂದರೆ ಕರ್ಣನ ರಸಾಯನ, ಇನ್ನೊಂದು ಕಿವಿಗೆ ರಸಾಯನ ಭಾರತ ಅಂತ ಪಂಪ ಹೇಳ್ತಾನೆ. ಹೀಗೆ ನಾವು ಕರ್ಣನ ಎರಡೂ ಮುಖಗಳನ್ನು ನಾವು ನೋಡಬೇಕಾಗತ್ತೆ. ಆಯಿತು, ಈ ಕಡೆ ಸಂಜಯ ಧೃತರಾಷ್ಟ್ರನಿಗೆ ವಿಷಯವನ್ನು ಹೇಳ್ತಾ ಇದ್ದಾನೆ, ಕರ್ಣನ ಮರಣದ ಆ ದುರ್ವಾರ್ತೆಯನ್ನು ಹೇಳ್ತಾನೆ. ಆಮೇಲೆ ಹೇಳ್ತಾನೆ ಅವನು, ಈ ಧೃತರಾಷ್ಟ್ರ ಅಲ್ಲಪ್ಪ, ಗಾಳಿಯ ಹೊಡೆತಕ್ಕೆ ಕುಲಗಿರಿಗಳೇ ಅಲ್ಲಾಡಿದಾಗ ಸಣ್ಣ ಪುಟ್ಟ ಬೆಟ್ಟುಗಳು ಉಳಿತಾವೇನೋ ಸಂಜಯ. ಕರ್ಣನ ಸೈನ್ಯದ ಪ್ರತಿಷ್ಠೆ ಮುಗೀತು, ಆ ಕರ್ಣಂದಿದು ಆಯಿತು, ಆ ಅಧ್ಯಾಯ ಮುಗೀತು, ಈಗ ದುರ್ಯೋಧನನ ಪಾಡ ಏನಾಯಿತು ಹೇಳು, ಅದನ್ನು ಕೇಳ್ತಾ ಇದ್ದಾನೆ. ಎಷ್ಟೇ ಆಗಲಿ ಕರ್ಣ ಹೋಗಿರ್ಬೋದು, ಏನೇ ಆಗಿರ್ಬೋದು, ಆದರೆ ಅವನಿಗೆ ತನ್ನ ಮಗನ ವಿಷಯನೇ ಯೋಚನೆ. ಬಹಳ ದುಃಖಪಟ್ಟು ಹೇಳ್ತಾನೆ, ಕರ್ಣ ದುರ್ಯೋಧನ ಇಂಥವರೆಲ್ಲ ಸತ್ತ ಮೇಲೂ ನಾನು ಬದುಕಿದ್ದೀನಲ್ಲ ಸಂಜಯ, ನನ್ನಂತಹ ಪುತ್ರ ದ್ರೋಹಿ ಯಾರಿದ್ದಾರೆ? ಒಂದೇ ಸಲಕ್ಕೆ ಜ್ಞಾನ ತಪ್ಪು ನೆಲಕ್ಕೆ ಬಿದ್ದು ಬಿಡ್ತಾನೆ. ಸಂಜಯ ಅವನಿಗೆ ಎಲ್ಲ ಸಮಾಧಾನ ಎಲ್ಲ ಮಾಡ್ತಾನೆ. ಅದಾದ ಮೇಲೆ ಈ ಕಡೆ ರಣಭೂಮಿಯಲ್ಲಿ ದುರ್ಯೋಧನಿಗೆ ಕರ್ಣನ ಮರಣದ ವಿಷಯ ಗೊತ್ತಾದ ತಕ್ಷಣ ಅವನು ಓಂತ ರಥದಿಂದ ಬಿದ್ದುಬಿಟ್ನಂತೆ. ಅವನ ಜೊತೆ ಅವನ ಚಾಮರದವರು, ಹಡಪದವರು, ಅವನಿಗೆ ತಾಂಬೂಲ ಕೊಡೋಕ್ಕೆ ಎಲ್ಲ ಜನ ಇರ್ತಾರೆ, ಎಲ್ಲರೂ ಬಿದ್ದರು. ಇವನ ಈ ಪರಿಸ್ಥಿತಿಯನ್ನು ನೋಡಿ ಸಾರಥಿ ರಥವನ್ನು ಶಿಬಿರಕ್ಕೆ ತಿರುಗಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ಅಶ್ವತ್ಥಾಮ
ಅವನಿಗೆ ಒಂಚೂರು ವ್ಯಂಗ್ಯ

ಮಾಡ್ಬಿಡ್ತಾನೆ ಅನಿಸುತ್ತೆ ಇಂಥ ಸಂದರ್ಭದಲ್ಲಿ ಮಾಡಬಾರ್ದು ಅಂತ. ಆದರೆ ಎಷ್ಟೋ ಸಲ ಅವನು ಕರ್ಣನ ಪಕ್ಷ ವಹಿಸಿ ಅಶ್ವತ್ಥಾಮನಿಗೆ ಅವಮಾನ ಮಾಡಿದ್ದು ಎಲ್ಲ ಇರುತ್ತೆ. ಹಾಗಾಗಿ ಹೇಳ್ತಾನೆ, ಆಯಿತು ದುರ್ಯೋಧನ, ಭೀಮಾ ತನ್ನ ಪ್ರತಿಜ್ಞೆ ಮುಗಿಸ್ದ, ಕರ್ಣನನ್ನು ಕೊಂದು ಅರ್ಜುನ ತನ್ನ ಪ್ರತಿಜ್ಞೆಯನ್ನು ಮುಗಿಸ್ಕೊಂಡ, ಈಗ ಒಂದು ಕೆಲಸ ಮಾಡು, ಅರ್ಜುನನ ಹೊಟ್ಟೆಯಿಂದ ಕರ್ಣನನ್ನು ಹೊರಗೆ ತೆಗೆದುಬಿಡು ಅಂತ. ದುರ್ಯೋಧನ ಏನೇ ಆಗಲಿ ಕ್ಷಾತ್ರ ಬುದ್ಧಿಯವನು, ಕ್ಷತ್ರಿಯ ರಾಜ, ಒಂದು ಕ್ಷಣ ದುಃಖಿಸ್ತಾನೆ, ಒಂದು ಇಷ್ಟು ಪದ್ಯಗಳಲ್ಲಿ ತುಂಬ ದುಃಖ ಪಡ್ತಾನೆ ಕರ್ಣ ಹೋಗ್ಬಿಟ್ಟ ಅಂತ. ಭಾರಿ ಸ್ನೇಹಿತ ಅವನಿಗೆ ಮಾಡಿದವನು. ಆಮೇಲೆ ಮರುದಿನದ ಯುದ್ಧದ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ. ಇದು ನಿಜವಾದ ಕ್ಷಾತ್ರ ಬುದ್ಧಿ. ನಾಳಿನ ಯುದ್ಧ ಹೇಗೆ, ಅದರ ಏರ್ಪಾಟೇನು, ಈಗ ಬೇರೆಯವ್ರು ಬೇಕಲ್ಲ, ಅವರು ಸೇನಾಧಿಪತಿ ಹೋಗಾಯ್ತಲ್ಲ. ಕೃಪಾಚಾರ್ಯರನ್ನ ಅಶ್ವತ್ಥಾಮರನ್ನ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೆದರಬೇಡ, ಯುದ್ಧದಲ್ಲಿ ಹೋರಾಡು, ಜನರನ್ನ ಮೆಚ್ಚಿಸು. ಭೀಷ್ಮ ದ್ರೋಣರ ಆದ ಹೋದ್ಮೇಲೆ, ಅವರಿಬ್ಬರು ಹೋದ್ಮೇಲೆ ನಿನಗೆ ಈ ಭೂಮಿ ಅಸ್ವಾಮ್ಯ, ನಿನ್ನ ಒಡೆತನಕ್ಕಿರೋಲ್ಲ ಅದು, ಅಲ್ಲಿಗೆ ನಿನಗೆ ಆ ಜವಾಬ್ದಾರಿ ಇಲ್ಲ. ಅಂದರೆ ಇನ್ನೇನು ಗೆಲ್ಲೋದು ಕಷ್ಟ ಅನ್ನುವಂತಹ ಧ್ವನಿ ಅಷ್ಟೇನೆ. ಹಾಗೆ ಹೇಳಿಬಿಟ್ಟು ಅದಕ್ಕೆ ದುರ್ಯೋಧನ ಹೇಳ್ತಾನೆ ಅಶ್ವತ್ಥಾಮನಿಗೆ, ನೀನು ಸೇನಾಧಿಪತ್ಯವನ್ನು ವಹಿಸ್ಬಿಡು, ಆಮೇಲೆ ನೋಡೋಣ. ಕರ್ಣ ಸತ್ತದ್ದು ನೋಡಿದ ಮೇಲೂ ನಾನು ಯುದ್ಧವನ್ನು ಮಧ್ಯೆ ಬಿಡೋದಿಲ್ಲ, ಇದು ಆ ಮಾತು ಇಲ್ಲಿ ಇಲ್ಲ, ಆದರೆ ಪಂಪ ರನ್ನರಲ್ಲಿ ಇದೆ, ಇಂದಾದ್ರೂ ಶಾಂತಿ ಮಾಡ್ಕೊಂಬಿಡು, ಸಂಧಿ ಮಾಡ್ಕೊಂಬಿಡು ಅಂತ. ಅವನು ಹೇಳ್ತಾನೆ, ದುಶ್ಯಾಸನ ಕರ್ಣನನ್ನೇ ಕಳ್ಕೊಂಡ ಮೇಲೆ ನಾನು ಯಾತಕ್ಕೆ ಈ ಮತ್ತೆ ಸಂಧಿ ಮಾಡ್ಕೊಳಕ್ಕೆ ಹೋಗಲಿ ಅಂತ. ಆ ರೀತಿಯಾಗಿ ಅವನು ಹೇಳ್ತಾನೆ, ಹಾಗಾಗಿ ನಾನು ಯುದ್ಧವನ್ನಂತೂ ಬಿಡೋದಿಲ್ಲ, ಮುಗಿಸೇ ಮುಗಿಸ್ತೀನಿ. ಅಶ್ವತ್ಥಾಮನತ್ತ ನೀವು ಒಪ್ಕೊಂಬಿಡಿ ಸಾಕು, ನಾಳೆ ನಮ್ಮ ಪೌರುಷ ಹೇಗಿದೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಅಂದರೆ ಇನ್ನೂ ಧೈರ್ಯ ಕೆಟ್ಟಿಲ್ಲ ಅವನು, ಅದು ದೊಡ್ಡತನ. ಅದಕ್ಕೆ ಅಶ್ವತ್ಥಾಮ ಉತ್ತರ ಹೇಳ್ತಾನೆ, ನೋಡು ನನ್ನ ಮಾತು ಕೇಳು, ನನಗೆ ಬೇಡ, ಮದ್ರ ರಾಜನಾದ ಶಲ್ಯನಿಗೆ ಸೇನಾಧಿಪತ್ಯ ವಹಿಸು, ಅವನು ಕರ್ಣ ಭೀಷ್ಮ ದ್ರೋಣ ಇವರಿಗೆ ಸಮ ಆದವನು ಅಂಥವು. ಅದಕ್ಕೆ ಶಲ್ಯ ಒಪ್ಪಲಿಲ್ಲ, ಇದೊಂಥರ ತಿರ್ಗಾ ಮುರುಗ. ಆವಾಗ ಸಾರಥ್ಯ ಒಪ್ಪಲಿಲ್ಲ, ಈಗ ಸೇನಾಧಿಪತ್ಯ ಒಪ್ಪೋದಿಲ್ಲ. ಅವನು ಹೇಳ್ತಾನೆ, ಅಲ್ಲ ಅಶ್ವತ್ಥಾಮ, ದ್ರೋಣಾಚಾರ್ಯನ ಮಗ ನೀನು, ನಿನ್ನಲ್ಲಿ ಬ್ರಹ್ಮ ತೇಜಸ್ಸು ಇದೆ, ಕ್ಷತ್ರ ತೇಜಸ್ಸು ಇದೆ, ಅಂದರೆ ಕ್ಷತ್ರಿಯನ ಪರಾಕ್ರಮವೂ ಇದೆ, ಮತ್ತು ಈ ಋಷಿ ವೇದ ಇವುಗಳ ತೇಜಸ್ಸೂ ಇದೆ. ಹಾಗಿರೋದ್ರಿಂದ ನೀನಿರಬೇಕಾದ್ರೆ ನಾನಲ್ಲ, ನಿಂದಾದ ಮೇಲೆ ನಂದು ನೋಡೋಣ ಅಂತ. ಆವಾಗ ದುರ್ಯೋಧನ ಕೃಪಾಚಾರ್ಯನ ಕೇಳ್ತಾನೆ, ಏನು ಮಾಡೋಣ ಅಂತ. ಅವನು ಹೇಳ್ತಾನೆ, ಇಲ್ಲಪ್ಪ ಶಲ್ಯ ಮಹಾವೀರ, ಅವನನ್ನೇ ಮಾಡು ಅಂತ. ಉಳಿದಿರೋದೇ ಇಷ್ಟು, ಒಂಚೂರು ಸೈನ್ಯ, ಅಲ್ಲೇನು ಬಹಳ ದೊಡ್ಡದೇನೂ ಇಲ್ಲ, ಇರಲಿ. ಆದ್ರೂ ಅವರು ಒಂದು ಸೂಚನೆ ಕೊಡ್ತಾರೆ, ಇನ್ನು ಹೆಚ್ಚು ಅವಕಾಶ ಇಲ್ಲಪ್ಪ ಯುದ್ಧದಲ್ಲಿ, ನಿನಗೆ ಜಯ ಆಗೋದಾದ್ರೆ ಆಗಲಿ ಅಂತ. ಅಂದರೆ ನೀನು ಗೆಲ್ಲೋ ಅವಕಾಶ ಕಡಿಮೆ ಎನ್ನುವ ಸೂಚನೆಯನ್ನು ಅವರು ಹೇಳ್ತಾರೆ. ತಕ್ಷಣ ಮಂಗಳ ದ್ರವ್ಯಗಳನ್ನು ಅಲ್ಲಿಯೇ ತರಿಸಿ ದುರ್ಯೋಧನ ಅವನಿಗೆ ಅಭಿಷೇಕ ಮಾಡ್ತಾನೆ ಸೇನಾಧಿಪತಿ ಅಂತ. ಸಂಭ್ರಮದ ವಾತಾವರಣ ಶುರು ಆಗೋಯಿತು, ಕರ್ಣನ ಸಾವಿನ ದುಃಖ ಮರೆತೇ ಹೋಯಿತು. ಅಲ್ಲಿ ಬಾಲ ಕಳ್ಕೊಂಡ್ರೆ ಸ್ವಲ್ಪ ದಿವಸದಲ್ಲಿ ಇನ್ನೊಂದು ಬಾಲವನ್ನು ಬೆಳೆಸ್ಕೊಳ್ಳುತ್ತಂತೆ, ಆ ರೀತಿ ಇದು. ಅದು ಹೋದ ಕರ್ಣ ಸರಿ, ಒಂದು ಕ್ಷಣ ಹತ್ತಿದ್ದಾಯಿತು, ಮುಗೀತು ಮುಂದಿಂದು. ಹಾಗೆ ಯುದ್ಧ ಅಂದರೆ ಹಾಗೆ, ಯುದ್ಧದ ಕ್ರಮವೇ ಹಾಗೆ. ವೀರಾಧಿವೀರರು ಬಂದ್ರಂತೆ, ಇದು ಶಿಷ್ಟಾಚಾರ. ಹೊಸ ಸೇನಾಧಿಪತಿ ಬಂದ ತಕ್ಷಣ ಅವನಿಗೆ ಬಂದು ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟು, ತಮ್ಮ ತಮ್ಮ ಪರಿಚಯ ಗೊತ್ತಿರುತ್ತೆ, ಆದರೆ ಅದೊಂದು ಕ್ರಮ, ಪರಿಚಯ ಹೇಳ್ಕೊಳ್ಳೋದು ಇದೆಲ್ಲ ನಾವೆಲ್ಲ ನೋಡ್ತೀವಿ. ಎಲ್ಲ ದೊಡ್ಡವ್ರು ಬಂದಾಗ, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ದೊಡ್ಡವ್ರನ್ನ ಅವರಿಗೆ ಪರಿಚಯ ಮಾಡಿಕೊಡ್ತಾರೆ, ಇದೊಂದು ಕ್ರಮ. ಹಾಗೆ ಇಲ್ಲಿ ಅವರೆಲ್ಲ ನಮಸ್ಕಾರ ಮಾಡಿ ಎಲ್ಲ ಹೇಳ್ಕೊಂಡ್ರು ಆಯಿತು. ಆದರೆ ಅವರಲ್ಲಿ ಎಂಥವ್ರು ಇದ್ದಾರೆ ಅಂತ ಕವಿ ಹೇಳ್ತಾನೆ, ವಯಸ್ಸಾದವರು. ಜಯ ಸಿಗುತ್ತೆ ನಮಗೆ, ನಾವು ಗೆದ್ದುಬಿಡ್ತೀವಿ ಅನ್ನೋ ಉತ್ಸಾಹನೇ ಕಳ್ಕೊಂಡವರು, ಆವೇಶ ಹೊರಟೋದವರು ಇಂಥವರೇ ಇರೋದು. ಇಂಥವ್ರನ್ನ ಕಟ್ಕೊಂಡು ಏನು ಯುದ್ಧವನ್ನು ಮಾಡೋಕ್ಕೆ ಸಾಧ್ಯ? ಅದು ನಿಜ, ಅದು ಸಂದರ್ಭ ಆಗಿದೆ. ಆದರೆ ಶಲ್ಯನಿಗೆ ಸಂತೋಷ ಆಯಿತು, ಏನಾಗಲಿ ದೊಡ್ಡ ಸ್ಥಾನ ಕೊಟ್ಟಿದ್ದಾನೆ ಅದಕ್ಕೇನೆ. ಅದಕ್ಕೆ ಅವನು ಹೇಳ್ತಾನೆ, ನೋಡು ನಾನು ಗೆದ್ದು ಕೊಡ್ತೀನಿ, ಗೆಲುವನ್ನು ಸಾಧಿಸಿಕೊಡ್ತೀನಿ ಅನ್ನೋ ನಂಬಿಕೆಯಿಂದ ನೀನು ದೊಡ್ಡ ಗೌರವವನ್ನು ಕೊಟ್ಟಿದೀಯಪ್ಪ, ನಾನು ನಿರ್ವಂಚನೆಯಿಂದ ಯುದ್ಧ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ.

ಅಂದರೆ ಗೆದ್ದು ಕೊಡ್ತೀನಿ ಅಂತ ಶಲ್ಯ ಹೇಳೋಲ್ಲ, ಯಾಕೆಂದ್ರೆ ಗೆಲುವು ಈಗ ತನ್ನನ್ನು ಮೀರಿದೆ ಅನ್ನೋದು ಅವನಿಗೂ ಗೊತ್ತು. ಆದರೆ ಯುದ್ಧವನ್ನು ನಿರ್ವಂಚನೆಯಿಂದ ಮಾಡ್ತೇನೆ, ನನ್ನ ಕೈಲಾದಷ್ಟು ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಧೃತರಾಷ್ಟ್ರಕ್ಕೆ ಸಂಜಯ್ ಇದೆಲ್ಲ ಹೇಳ್ತಿದ್ದಾನೆ. ಹೇಳ್ಬಿಟ್ಟು ಹೇಳ್ತಾನೆ, ಈ ಮಾತು ಕೇಳಿ ದುರ್ಯೋಧನ ಉಬ್ಬಿ ಹೋಗ್ಬಿಟ್ಟಂತೆ. ದುರ್ಯೋಧನಗೆ ಅದೊಂದು ದೌರ್ಬಲ್ಯ ಇದೆ ಅಥವಾ ಒಂದು ಸ್ವಭಾವ ಇದೆ. ಭೀಷ್ಮ ಅಜ ಗೆದ್ಕೊಡ್ಬೇಕು, ಆಯ್ತು ಕಣೋ ನಾನು ಮಾಡ್ತೀನಿ, ಎಷ್ಟಾಯ್ತು ಅಷ್ಟು ಮಾಡ್ತೀನಿ ಅಂತ ಭಾರಿ ಸಂತೋಷ. ನೀನು ಮಾಡಲಿ, ದ್ರೋಣರಿಗೆ ಹಾಗೇನೆ, ಕರ್ಣನಿಗೆ ಹಾಗೇನೆ, ಈಗ ಶಲ್ಯನಿಗೂ ಹಾಗೇನೆ, ಎಲ್ಲಿ ಯಾ ಇವನು ಯುದ್ಧ ಮಾಡಿ ಗೆಲ್ಸೋದರ ಗೆಲ್ಸಲಿ ಅಂತ ಅವನು ಭಾರಿ ಸಂತೋಷ ಪಟ್ಬಿಟ್ಟ. ಈ ವಿಷಯ ಇದ್ದೇ ಇರ್ತಾರಲ್ಲ ಗೂಢಚಾರರು ಧರ್ಮರಾಜನ ಕಡೆಯವರು, ಓಡೋ ಹೇಳಿದ್ರು ಸ್ವಾಮಿ ಶಲ್ಯನಿಗೆ ಸೇನಾಧಿಪತ್ಯ ಮಾಡಿಬಿಟ್ಟಿದ್ದಾರೆ, ಭಾರಿ ಸಂತೋಷದಿಂದ ಇದ್ದಾರೆ ಎಲ್ಲರೂ ಅಂದ್ಕೊಂಡು. ತಕ್ಷಣ ಧರ್ಮರಾಜನಿಗೆ ಗಾಬರಿ. ಧರ್ಮರಾಜನಿಗೆ ಸ್ವಲ್ಪ ಯುದ್ಧವನ್ನು ನಡೆಸೋದು ಈ ಅದರ ಜಾಣ್ಮೆ ಇದೆಲ್ಲ ಕಡಿಮೆ ಆಗಿಬಿಟ್ಟಿದೆ, ಒಂಥರ ಮಂಕ್ ಕೌದಿದೆ, ಅದಕ್ಕೆ ಗಾಬರಿ ಆಗೋಯ್ತು. ಗಾಬರಿ ಆಗೋ ಅಗತ್ಯ ಏನೂ ಇಲ್ಲ, ಆಯಿತು ಗಾಬರಿಯಾಗಿ ಮಧ್ಯರಾತ್ರಿಯಲ್ಲಿ ಹೋಗಿ ಕೃಷ್ಣನ ಎಬ್ಬಿಸ್ತಾನೆ. ಕೃಷ್ಣ ಈಗಂತೆ ಏನು ಮಾಡೋಣ, ಈಗ ಶಲ್ಯನಂತೆ ಅವನ ಎದುರಿಗೆ ಯಾರು ಯುದ್ಧ ಮಾಡಬೇಕು ಈ ಥರ ಅಂತ ಗಡಿಬಿಡಿ ಏನು ಅಗತ್ಯವಿಲ್ಲ, ಆದರೂ ಮಾಡ್ದ. ಅಲ್ಲಿ ನೋಡಿದ್ರು ಒಬ್ರಿಗಿಂತ ಒಬ್ರಿಗೆ ಉತ್ಸಾಹ, ಕರ್ಣನ ಎದುರಿಗೆ ಹೋಗಬೇಕು ದುಶ್ಯಾಸನ ಎದುರು ಅಥವಾ ದುರ್ಯೋಧನ ಎದುರು ಭೀಷ್ಮ ದ್ರೋಣರ ಎದುರು ಹೋಗೋದು ಅಂದ್ರೆ ಭಯ, ಶಲ್ಯ ಅಂದ ತಕ್ಷಣ ಒಂದು ಸ್ವಲ್ಪ ಅವನನ್ನು ಎದುರಿಸ್ಬಹುದು ಅಂತ ಧೈರ್ಯ ಎಲ್ಲರಿಗೂ. ಅದಕ್ಕೇನೆ ಒಬ್ರಕ್ಕಿಂತ ಒಬ್ರು ಬಂದ್ಬಿಟ್ಟು ಹೇಳಿದಂತೆ, ಭೀಮ ಹೇಳ್ದ ನಾನು ಹೋಗ್ತೀನಿ ಬಿಡು, ಅರ್ಜುನ ಹೇಳ್ದ, ನಕುಲ ಹೇಳ್ದ, ಸಹದೇವ ಹೇಳ್ದ, ಎಲ್ಲರೂ ಹೇಳೋಕ್ಷ ಮಾಡ್ಬಿಟ್ರು. ಆವಾಗ ಕೃಷ್ಣ ಹೇಳಿದಂತೆ, ಇಲ್ಲಪ್ಪ ಇದು ಶಲ್ಯನನ್ನ ಮುಗಿಸೋ ಕೆಲಸ ಬೇರೆ ಯಾರಿಗೂ ಆಗೋಲ್ಲ, ಧರ್ಮರಾಜನಿಗೆ ಸಾಧ್ಯ ಇದು, ಅದೇನೋ ಒಂದು ಸೂಕ್ಷ್ಮ ಅವನು ತಿಳ್ಕೊಂಡಿದ್ದಾನೆ, ಧರ್ಮರಾಜ ಮಾಡಲಿ ಇದನ್ನ ಅಂತ ಹೇಳ್ದ. ಈ ಕಡೆ ಸಂಜಯ ಹೇಳ್ತಿದ್ದಾನೆ, ಮಧ್ಯ ಸಂಜಯ ಧೃತರಾಷ್ಟ್ರನಿಗೆ ಮನಸ್ಸಿಗೆ ಬೇಜಾರಾಗೋಕೆ ಏನು ಬೇಕೋ ಅದನ್ನ ಹೇಳೋದುಂಟು. ಅವನು ಹೇಳ್ದ, ನೋಡು ಯುದ್ಧ ಶುರುವಾಗಿ 17 ದಿನ ಮುಗೀತು, ನಾಳೆನೇ 18 ದಿನ, ಕಡೆಯ ದಿನ ಅದೇನೆ, ಅರ್ಧ ದಿನ ಶಲ್ಯ, ಇನ್ನು ಅರ್ಧ ದಿನ ದುರ್ಯೋಧನ ಅಂತ. ಈಗಿನ ಸ್ಥಿತಿ ಹೇಗಿದೆ ಹೇಳ್ತೀನಿ ನೋಡು, ಏನು ಮಾಡ್ತೀಯ ಧೃತರಾಷ್ಟ್ರ, ಅವ್ರ ಕಡೆ ಕೃಷ್ಣ ಇದ್ದಾನೆ, ಅವನು ಎಲ್ಲಾನು ಮಾಡಿಸ್ತಾನೆ ಅವರಿಗೆ, ಏನು ಮಾಡ್ತೀಯ ಧೃತರಾಷ್ಟ್ರ? ಆ ಶಿಖಂಡಿಯ ತೋರಿ ಸರಳಿನ ಹಾಸಿಕೆಯಲ್ಲಿ ಒಬ್ಬನನು, ಅಂದರೆ ಒಬ್ಬನನ್ನ ಮಲಗಿಸ್ಬಿಟ್ನಂತೆ ಆ ಶಿಖಂಡಿನ ತೋರಿಸ್ಬಿಟ್ಟ ಮುಂದುಗಡೆ. ಭೀಷ್ಮ ಗೊತ್ತು ನಿಮಗೆ, ಬಿಲ್ಲೆಲ್ಲ ಬಿಟ್ಟ, ಅವನನ್ನು ಸರಳಿನ ಶರಪಂಜರ ಬಾಣದ ಹಾಸಿಗೆಯಲ್ಲಿ ಮಲಗಿಸ್ದ. ಮಾತಿನ ವಾಸಿಯಿಂದೊಬ್ಬನನು, ಒಬ್ಬನನ್ನ ಸುಳ್ಳು ಹೇಳಿಸ್ಬಿಟ್ಟು ದ್ರೋಣರನ್ನ ಮಗ ಸತ್ತ ಅಂತ ಹೇಳಿ ಅವನು ಮುಗಿಸ್ದ. ಮುಂದಿನ ಕುಲವನ್ನು ಎಚ್ಚರಿಸಿ ಘಾಸಿ ಮಾಡಿದನು ಒಬ್ಬನನು, ಅವನ ಹಿಂದಿನ ಕುಲ ಅಂದರೆ ನಿಜವಾದ ಕುಲವನ್ನು ಅವನ ಬಾಲ್ಯ ಹುಟ್ಟನ್ನು ಹೇಳಿಬಿಟ್ಟು ಕರ್ಣನಿಗೆ ಅವನಿಗೆ ಏಟು ಕೊಟ್ಟ, ಅವನು ಮುಗಿತು. ಹೀಗೆ ಬೇರೆ ಬೇರೆ ಚೇಷ್ಟೆಯನ್ನು ಮಾಡಿ ಒಬ್ಬೊಬ್ಬರನ್ನು ಒಬ್ಬೊಬ್ಬ ಒಂದೊಂದು ಥರ ಅವನು ಮುಗಿಸ್ಬಿಟ್ಟ. ಯಾರವನು ಏನು ಅಂದರೆ, ಕೃಪೆ ಏಸು ಘನವೋ ವೀರನಾರಾಯಣಗೆ ಭಕ್ತರಲ್ಲಿ, ತನ್ನ ಭಕ್ತರ ವಿಷಯದಲ್ಲಿ ಅವನು ಮಹಾಕರುಣಾಶಾಲಿ ಆ ವೀರನಾರಾಯಣ ಕೃಷ್ಣ. ಹಾಗೆ ಮಾಡಿಬಿಟ್ಟಪ್ಪ, ಅವನು ಈ ಥರ ಮಾಡ್ತಿರ್ಬೇಕಾದ್ರೆ ಯಾರು ತಾನೇ ಅವನಿಗೆ ಎದುರಿಗೆ ಇರೋಕ್ಕಾಗುತ್ತೆ ಧೃತರಾಷ್ಟ್ರ ಅಂತಂದ್ಬಿಟ್ಟು, ನಿನ್ನ ಮಗನ ಪರಿಸ್ಥಿತಿ ಹೇಳ್ತೀನಿ ಕೇಳು ಅಂತ ಬಹಳ ಸ್ವಾರಸ್ಯವಾದ ವಿವರಣೆಯನ್ನು ಮಾಡ್ತಾನೆ. ವ್ಯಾಸರು ವರ ಕೊಟ್ಟಿದ್ದಾರೆ, ಅವನು ಸಮಸ್ತೂ ಗೊತ್ತಾಗುತ್ತೆ, ಅಲ್ಲಿ ಏನು ನಡೀತಿದೆ ಒಳಗೆ ಹೊರಗೆ ಎಲ್ಲವೂ ಗೊತ್ತಾಗುತ್ತೆ, ಆದಷ್ಟು ನಿನಗೆ ಹೇಳ್ತಾನೆ ಅಂತ ಹೇಳ್ಬಿಟ್ಟಿದ್ದಾರೆ, ಆ ದಿವ್ಯ ದೃಷ್ಟಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಹೇಳ್ತಾನು, ನೋಡು ಅವನ ಮನಸ್ಸಲ್ಲಿ ಹೇಗಿದೆ, ಹೊರಗಡೆ ತೋರಿಸ್ಕೋತಾ ಇಲ್ಲ, ಒಳಗಡೆ ಕಾವು, ಒಳಗೆ ಕಾವು ಅಂದರೆ ಒಳಗೆ ಧಗ್, ಅವನು ಹೇಳ್ತಾನೆ ಒಳಗೆ ಢಗೆ ನಗೆ ಹೊರಗೆ ಅಂತ, ಒಳಗಡೆ ಏನಾಗುತ್ತೋ ಅದು ಇದು ಅಂತ ಆ ಮನಸ್ಸಿನ ಆತಂಕದ ಕಾವು ಬಿಸಿ ಏರ್ಬಿಟ್ಟಿದೆಯಂತೆ ಮನಸ್ಸು ಒಳಗಡೆ, ಹೊರಗಡೆ ಮಾತ್ರ ನಗೆ ಹೊರಗೆ, ಹೊರಗಡೆ ನಗು ತೋರಿಸ್ತಾ ಇದ್ದಾನೆ ಅವನು. ಹಾಕ್ತಾನೆ ಇರಬೇಕು, ಅವನೇ ಹೆದರ್ಕೊಂಡು ಕೂತ್ಬಿಟ್ರೆ ಏನಾಗುತ್ತೆ, ಒಳಗೆ ಕಳವಳ, ಒಳಗಡೆ ಕಳವಳುವಂತೆ, ಹೊರಗೆ ಟಿವಿ ನೋಡಿದ್ರೆ ಆ ರಾಜನ ಟಿವಿಯನ್ನ ಶೈಲಿಯನ್ನ ಆ ವೈಭವವನ್ನ ತನ್ನ ನಡಿಗೆಯ ರೀತಿಯನ್ನ ಬಿಡೋದಿಲ್ಲ. ಒಳಗೆ ದುರ್ಬಲತೆ, ಒಳಗಡೆ ಪಾಪ ದುರ್ಬಲನಾಗ್ಬಿಟ್ಟಿದ್ದಾನೆ, ಹೊರಗೆ ಗಾಢವಾದ ಮದ, ಅದ್ರ ಹೊರಗಡೆ ಮಾತ್ರ ಮದ ತೋರಿಸ್ತಾ ಇದ್ದಾನು, ಏನು ಕಡಿಮೆ ಇಲ್ಲ ಅನ್ನೋ ಹಂಗೆ. ಒಳಗೆ ತಾಳಮಳ, ಒಳಗಡೆ ಆತಂಕ ತಳಮಳ, ಹೊರಗೆ ಗಟ್ಟಿತನ, ಒಳಗಡೆ ಒಂಥರ ಅಲುಗಾಡು ಹೋಗ್ತಾ ಇದ್ದಾನು, ಆದ್ರೆ ಹೊರಗಡೆ ಮಾತ್ರ ಗಟ್ಟಿ ಅನ್ನೋ ತೋರಿಸ್ಕೋತಾನೆ. ನಿಜವಾದ ನಾಯಕ ಹಾಗೆ ಇರಬೇಕು, ತಾನೇ ಸೋತ ಹಂಗೆ ತೋರಿಸ್ಬಿಟ್ರೆ, ಕಂಗೆಟ್ಟಂಗೆ ತೋರಿಸಿದ್ರೆ ಇನ್ನು ಹಿಂಬಾಲಕರು ಏನು ಮಾಡ್ತಾರೆ.

ನಾಶವೇ ಆಗೋಗ್ತಾರೆ. ಹೀಗೆ ಒಳಗೆ ಸೋಲಿನಿಂದ ಕಂಗೆಟ್ಟ ಸ್ಥಿತಿಯ ಒಂದು, ಆದರೆ ಹೊರಗಡೆ ಪರಾಕ್ರಮದ ಮೆರುಗು. ಹೀಗಿದಾನಪ್ಪ ನಿನ್ನ ಮಗ, ಇದು ಅವನ ಸ್ಥಿತಿ ಅಂತ ಹೇಳ್ತಾನೆ. ಹೀಗೆ ಒಂದು ದುರಂತದ ಸ್ಥಿತಿಗೆ ಬಂದವರೆಲ್ಲ ಹಾಗೇನೆ ಇರ್ತಾರೆ. ನಾವು ಶೇಕ್ಸ್ಪಿಯರ್ನ ನಾಟಕಗಳನ್ನು ನೋಡಿದ್ರು ಅದು ನೋಡ್ತೀವಿ. ಮ್ಯಾಕ್ಬೆತ್ ಅಂತವರು ಒಳಗಡೆ ಎಲ್ಲ ಸೋತ್ ಹೋಗಿರ್ತಾನೆ, ಆದ್ರೆ ಯುದ್ಧದ ವಿಷಯದಲ್ಲಿ ಮಾತ್ರ ಬಿಡೋದಿಲ್ಲ, ನಾನು ಇವತ್ತಿಗೂ ಪರಮ ವೀರನಾದ ಸೈನಿಕನೇ ನಾನು ಅಂತಲೇ ಹೇಳೋದವನು. ಹಾಗೆ ಆಯಿತು. ಸೈನ್ಯ, ಈಗ ಸೈನ್ಯದ ಸ್ಥಿತಿ ಹೇಳ್ತಿದ್ದಾನೆ, ಏನಾಗಿದೆ ಅಂತ ಅವನು ಹೇಳ್ತಾನೆ. ಅದಕ್ಕಿಂತ ಮುಂಚೆ ಯುದ್ಧದ ಪರಿಣಾಮ ಏನಾಗ್ಬಿಟ್ಟಿದೆ ಅಂತಂದರೆ, ಬೆಳಗ್ಗೆ ಆಯಿತು ಅನ್ನೋದು ಹೇಳ್ತಾನೆ. ಹೇಗಾಯಿತು ಬೆಳಿಗ್ಗೆ ಅಂತಂದರೆ, ಸೂರ್ಯೋದಯ ಆಗ್ತಾ ಇದೆ. ಭೀಷ್ಮ ನುಗ್ಗಿಕೊಂಡು ಹೋದ, ನುಗ್ಗು ನುರಿಯಾಗಿ ಹೋದ ಭೀಷ್ಮ. ದ್ರೋಣ, ಯಾಕಂದರೆ ಭೀಷ್ಮ ಇನ್ನೂ ಸತ್ತಿಲ್ಲ, ಶರ್ಪಂಜರಲ್ಲೇ ಇದ್ದಾನೆ, ನುಗ್ಗು ನುರಿಯಾಗಿದ್ದಾನೆ. ದ್ರೋಣ ದೇವತೆಗಳ ಜೊತೆ ಹೊರಟೋಗಾಯಿತು ಅಂದರೆ ಮೇಲಕ್ಕೆ ಹೋಗಾಯಿತು ಅವನು. ಕರ್ಣ ನನ್ನ ಜೊತೆ, ನನ್ನ ಬಿಂಬದೊಂದಿಗೆ ಸೂರ್ಯ ಹೇಳ್ಕೊತಾನೆ, ನನ್ನ ಜೊತೆ ಸೇರೆ ಹೋದ. ಹಾಗಾದ್ರೆ ಇನ್ಯಾರು ಉಳಿದ್ರು? ಶಲ್ಯ. ಇನ್ನು ಶಲ್ಯನನ್ನು ಸೇನಾಧಿಪತಿಯಾಗಿ ಮಾಡಿ ಅವರ ನಾಶವನ್ನು ಕೌರವ ಮಾಡ್ತಾ ಇದ್ದಾನೆ. ಇನ್ನು ಈ ದಡ್ಡತನ ಇದೆಯಲ್ಲ, ಅಂದರೆ ಈ ಸಂದರ್ಭದಲ್ಲೂ ಈ ಸ್ಥಿತಿಯಲ್ಲೂ ಯುದ್ಧ ಬಿಡದೆ ಯುದ್ಧವನ್ನೇ ಮಾಡ್ತಾ ಇದ್ದಾನಲ್ಲ, ಅವನ ಮೂರ್ಖತನ, ಆ ದುರ್ಯೋಧನ ಮೂರ್ಖತನವನ್ನು ನೋಡ್ತೀನಿ ನಾನು ಈಗ ಅನ್ನೋ ಹಾಗೆ ಸೂರ್ಯ ಬೆಳಗ್ಗೆ ಉದಯಿಸಿದಂತೆ. ಈಗ ಶಲ್ಯ ಸೈನ್ಯವನ್ನು ತಗೊಂಡು ಹೊರಟಿದ್ದಾನೆ. ಏನು ಸೈನ್ಯ ಒಂದು? ಅದಕ್ಕೆ ಸಂಜಯ ಹೇಳ್ತಾನೆ, ಅವತ್ತು ಸೈನಿಕರು ನಿಂತ್ಕೊಳ್ಳೋಕ್ಕೆ ದಿಕ್ಕುಗಳೇ ಸಾಕಾಗ್ತಿಲ್ಲ, ಅಂದರೆ ಎಲ್ಲಿಂದ ಶುರುವಾಗಿ ಎಲ್ಲಿಂದ ಮುಗೀತು ಕಣ್ಣಿಗೆ ಕಾಣೋಲ್ಲ ಅಂಥ ಸೈನ್ಯ. ಇವತ್ತು ತಮ್ಮ ಬಾಳಿಯದ ಕಡೆ ಬಿಡಾರುಗಳು ಮಾಡಿಕೊಂಡಿರೋ ಸೈನಿಕರದ್ದು ಬಿಡಾರುಗಳೆಲ್ಲ ಇರುತ್ತಲ್ಲ, ಆ ಬಿಡಾರುಗಳನ್ನು ಅಷ್ಟೇ ಬಿಡುಗಡೆ ಸಾಲಾಗಿ ಬಿಡಾರುಗಳನ್ನು ಮಾಡಿರ್ತಾರೆ, ಅವುಗಳನ್ನು ಮುಟ್ಟೋ ಅಷ್ಟು ಸೈನ್ಯವಿಲ್ಲ, ಅಷ್ಟು ಉದ್ದಾನು ಸೈನ್ಯ ಇವತ್ತಿಲ್ಲ, ಕರಗು ಹೋಗ್ಬಿಟ್ಟಿದೆ. ಹೇಗಿದೆ ಹಾಗಾದರೆ? ಗಾಯಗೊಂಡಂತಹ ದೊಡ್ಡ ಕುದುರೆಗಳು, ಸಣ್ಣ ಕುದುರೆಗಳು ಸತ್ಯ ಹೋಗಿವೆ, ದೊಡ್ಡ ಕುದುರೆಗಳಿಗೆ ಪೆಟ್ಟಾಗಿದೆ. ಆನೆ ತೂತು ಬಿದ್ದಂತಹ, ಅಂದರೆ ಪೆಟ್ಟಾಗಿರುವಂತಹ ಆನೆಗಳು, ರಥ ಅಚ್ಚು ಮುರಿದಂತಹ ಚಕ್ರ ಇರುವಂತಹ ರಥಗಳು, ಒಂದೊಂದು ಚಕ್ರ ಇರುತ್ತೆ ಹೆಂಗೆಂಗೋ ಹೋಗುತ್ತೆ. ಇನ್ನು ಪದಾತಿಗಳು ಅಂದರೆ ಸೈನಿಕರು, ಕಾಲು ಕತ್ತರಿಸಿರುವ ಕಾಲಾಳುಗಳು. ಇಂತಹ ಇದು ಪರಿಸ್ಥಿತಿ, ಏನು ಮಾಡೋಣ? ಇದು ದುರ್ಯೋಧನಿಗೆ ಈ ವಿಷಯವನ್ನು ಹೇಳಿದ್ದು. ಸ್ವಾಮಿ ಈ ಥರ ಇದೆ, ಯಾವ ಕುದುರೆ ತಗೊಂಡು ಹೇಳಿದಂತೆ. ಆಯಿತು, ಇನ್ನೇನು ಮಾಡೋದು, ಇರೋದ್ರಲ್ಲಿ ಒಳ್ಳೆಯದು ಚೆನ್ನಾಗಿರೋದನ್ನ ಆಯ್ಕೆ ಮಾಡ್ಕೊಂಡು ತೊಗೊಂಡು ಉಂಟು, ಉಳಿದ್ರಿಂದ ಒಣಗೋಕ್ಕಾಗಲ್ಲ ಅಂತ ಹಾಗೆ ಮಾಡ್ಕೊಂಡಿರುತ್ತೆ. ಇರೋದ್ರಲ್ಲಿ ಸುಮಾರು ಓಡೋ ಕುದುರೆ, ಚೂರು ಹೆಂಗೋಸು ಹೋಗುವಂಥ ರಥ, ಹೀಗೆ ಆಯ್ಕೆ. ಒಟ್ಟು ಅವನ ಹತ್ರ 10,760 ಆನೆ, ಅಂದರೆ 10,000 ಅಂತ ಇಟ್ಕೊಳ್ಳಿ, 10-11,000, ಒಂದು 11,000 ರಥ, 2,00,000 ಕುದುರೆ, 3 ಕೋಟಿ ಕಾಲಾಳುಗಳು. ಹೇಗಿತ್ತಂತೆ ಅಂತ ಅವ್ರು ಹೇಳ್ತಾನೆ, ಸಮುದ್ರ ಬತ್ತು ಬಿಟ್ಟು ಹೋಗ್ಬಿಟ್ರೆ ಅಲ್ಲಲ್ಲಿ ಚೂರು ತಗ್ಗಿನಲ್ಲಿ ನೀರು ನಿಂತಿರುತ್ತಲ್ಲ, ನದಿಲೂ ಹಾಗೆ ಆಗುತ್ತೆ, ಆ ರೀತಿ ಸೈನ್ಯ ಕಾಣಿಸ್ತಿತ್ತಂತೆ. ಪಾಂಡವರ ಕಡೆ ಮೊದಲೇ ಅವ್ರದ್ದು ಕಡಿಮೆ ಇತ್ತು, ಈಗಂತೂ 6,000 ರಥ, 3,000 ಆನೆ, 10,000 ಕುದುರೆ, 1 ಕೋಟಿ ಸೈನಿಕರು, ಇಷ್ಟು ಎಲ್ಲ ಸೇರಿ 18 ಅಕ್ಷೋಹಿಣಿ ಸೈನ್ಯರು ಉಳಿದಿದ್ದು ಇಷ್ಟೇನೆ ಅಂತ. ಏನು ಮಾಡೋದು? ಆಯಿತು, ಎಲ್ಲರೂ ಬಂದು ಸೇರಿದರು, ಸೈನ್ಯ ಎಲ್ಲ ಬಂದು ಸೇರ್ತು. ಅಲ್ಲಿ ನೋಡಿದ್ರೆ ಅಪಶಕುನಗಳು, ಏನು ಮಾಡೋಕ್ಕಲ್ಲ. ಆ ಕಡೆ ಧರ್ಮರಾಜ ಬಂದ, ಅವನ ಜೊತೆ ನಕುಲ, ಸಹದೇವ ಎಲ್ಲ ಅವನ ಜೊತೆ. ಶಲ್ಯ ತಾನೇ ಸೇನಾಧಿಪತಿ, ಅವನು ಬೆರಳು ತೋರಿಸ್ದ ಅಂದರೆ ಕೈ ಸನ್ನೆ ಮಾಡೋದು, ಮಾಡಿದ ತಕ್ಷಣ ಯುದ್ಧ ಆರಂಭ ಆಯಿತು. ಇಷ್ಟೆಲ್ಲ ಕೆಳಗಡೆ ಸ್ಥಿತಿ ಕ್ಷೀಣ ಸ್ಥಿತಿಗೆ ಬಂದಿದ್ರೂ ಎಲ್ರಿಗೂ ಒಂದು ಮಟ್ಟದ ಇದಿದೆ, ಏನು ಅಹಂಕಾರ ಅಂತೂ ಇದ್ದೇ ಇದೆ. ಬೈದಾಡ್ಕೊಂಡ್ರನ್ನ ಒಬ್ರನ್ನೊಬ್ರು ಪರಸ್ಪರ ಹೇಳಿದ್ರಂತೆ, ನೋಡಿ ತಪ್ಪಿಸ್ಕೋಬೇಕು ಅಂತ ಸತ್ಬಿಟ್ರೇನೋ ಭಯಕ್ಕೆ ಬಾಯಲ್ಲಿ ಬೆರಳಿಡೋದು, ಬಾಯಲ್ಲಿ ಬೆರಳಿಟ್ಕೊಂಡ್ರೆ ಶರಣು ಅಂತ ಲೆಕ್ಕ, ಹ್ಯಾಂಡ್ಸ್ ಅಪ್ ಅಂತೀವಿ ಈ ಕಾಲದಲ್ಲಿ. ಹಾಗೆ ಅಂದರೆ ಅವನು ಸಾಯಿಸೋಹಂಗಿಲ್ಲ. ಮುಕ್ತಕೇಶಿಯಿಂದ ಕೂದಲುಗಳನ್ನ ಹಿಂಗೆ ಬಿಟ್ಕೊಂಡ್ಬಿಡೋದು, ಕೂದಲಿನ ತಲೆಯ ಟೋಪಿನೋ ಕಿರೀಟನೋ ತೆಗೆದುಬಿಟ್ಟು ಕೂದಲು ಬಿಟ್ಟರೆ ಅವನ್ನ ಹೊಡೆಯೋ ಹಾಗಿಲ್ಲ ಅಂತ ಒಂದು ನಿಯಮ. ಎಡ ಬಲ ನೋಡೋದು ಅಂದರೆ ಹಂಗೆ ಹಿಂಗೆ ಈ ಕಡೆ ಆ ಕಡೆ ನೋಡ್ತಿದ್ರೆ ಅವನನ್ನು ಸಾಯಿಸೋ ಹಂಗೆ ಅಂದರೆ ಹೆದರಿದಾನೆ ಅಂತ, ಈ ಥರದ್ದು ಇದೆ. ಅದಕ್ಕೆ ಹೇಳ್ಕೊಂಡಿರ್ದೇ ಆ ಥರ ಎಲ್ಲ ಮಾಡಿಬಿಡ್ಬೇಡಿ, ಬನ್ನಿ ಯುದ್ಧಕ್ಕೆ, ಹಿಡಿತನ ತೋರಿಸಿದ್ರೆ ಬಿಡೋಕ್ಕಾಗಲ್ಲ ಅಂತ. ಆದರೆ ಯುದ್ಧ ಅಬ್ಬರದ ಯುದ್ಧ, ಕರ್ಣನ ಮಕ್ಕಳು ಅವ್ರ ಕೋಪ ಇದೆ ಬಂದರು, ಶಲ್ಯನ ರಕ್ಷಣೆ ಮಾಡ್ತಾ ಅವರು ಯುದ್ಧ ಮಾಡಿದ್ರಂತೆ. ಈ ಸಲಕ್ಕೆ ಒಂದು ಸಲ ಧರ್ಮರಾಜ ಶಲ್ಯನ ಎದುರು ಬರ್ತಾನೆ, ಆದರೆ ಅವನು ಪ್ರತಾಪ ತುಂಬ ಚೆನ್ನಾಗಿತ್ತಂತೆ ಇವತ್ತು, ಒಳ್ಳೆ ಪ್ರತಾಪ ಶಲ್ಯನ ಪ್ರತಾಪ ಅವನಿಗೆ ವಿರುದ್ಧವಾಗಿ, ಧರ್ಮರಾಜನ ಪ್ರತಾಪ ಶಲ್ಯನ ಪ್ರತಾಪ ಧರ್ಮರಾಜನಿಗೆ ಆರತಿ ಬೆಳಗದಂಗೆ ಇತ್ತಂತೆ. ಹೀಗೆ ಅವ್ರು ಮಾತಾಡಿಕೊಂಡು ಯುದ್ಧ

ಆದರೆ ಶಲ್ಯ ನಿಜವಾಗಿಯೂ ಉತ್ಸಾಹದಲ್ಲಿ ಯುದ್ಧ ಮಾಡ್ತಾನೆ. ಎಷ್ಟು ಜೋರಾಗಿ ಯುದ್ಧ ಮಾಡ್ತಾನೆ ಅಂದರೆ ಆ ಯುದ್ಧದಿಂದ ಪಾಂಡವರ ಸೈನ್ಯ ಚೆಲ್ಲಾ ಪಿಲ್ಲಿ ಆಗೋಯ್ತು. ನಕುಲ ಸಹದೇವರು ಬಂದರು ಸ್ವಂತ ತಂಗಿ ಮಕ್ಕಳು ಅವನಿಗೆ. ಅವನಿಗೆ ಹೇಳ್ತಾನೆ, ಯೋಹೋ ನೀವು ಮಕ್ಕಳು ಕಂಡ್ರೋ, ನಿಮಗೆಲ್ಲ ಯುದ್ಧ ಎಲ್ಲ ಬೇಡ, ಏನಾದ್ರು ಬೇರೆ ಆಟ ಆಡ್ಕೊಳ್ಳಿ ಅಂತ ಹಾಸ್ಯ ಮಾಡಿದಂತೆ. ಎಲ್ರಿಗೂ ಪೆಟ್ಟಾಗ್ತಾ ಇದೆ, ನಡೀತಾ ಇದೆ. ಕೌರವನ ಸೈನ್ಯಕ್ಕೆ ಉತ್ಸಾಹ ಬಂದ್ಬಿಡ್ತು. ಏನಾಗಲಿ, ಸೇನಾಧಿಪತಿ ಚೆನ್ನಾಗಿ ಯುದ್ಧ ಮಾಡ್ತೀರ ಅಂದರೆ ಇವ್ರಿಗೆ ಉತ್ಸಾಹ ಬರುತ್ತೆ. ಅವರೆಲ್ಲ ಶಲ್ಯನ ಹಿಂದೆ ನಿಂತರು. ಅವನು ಶಲ್ಯ ತನ್ನ ಮೇಲೆ ಬಂದ ಸೈನ್ಯವನ್ನು ಬಿದ್ದುಬಿಡ್ತು. ಅವ್ರಿಗೆಲ್ಲ ಸೈನ್ಯ ಬಂದು ಎರಗಿದರೆ ಅವರನ್ನೆಲ್ಲ ಕಡಿದು ಬೀಸಾಕ್ಬಿಟ್ಟಂತೆ. ಈ ದುಸ್ಥಿತಿ ನೋಡಿದ ಕೃಷ್ಣ, ಓ ಈ ಶಲ್ಯ ಇವತ್ತು ಭಾರಿ ಜೋರಿದ್ದಾನೆ ಇವನು, ಇವತ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅರ್ಜುನನ ರಥವನ್ನು ಶಲ್ಯನ ಹತ್ರ ಓಡಿಸಿದಂತೆ. ನೋಡಬೇಕಲ್ಲ ಅದನ್ನು. ಸಂಜಯನು ನೋಡ್ತಾ ಇದ್ದಾನೆ ಅಲ್ಲಿಂದ. ಶಲ್ಯನ ಮನ ಪ್ರಯೋಗ ಕಂಡು ಅವನಿಗೂ ಆಶ್ಚರ್ಯ ಆಯ್ತಂತೆ. ಅಲ್ಲ, ಎಲ್ಲಿಟ್ಟು ಇಂಥ ಯುದ್ಧ ಈ ಒಂದು ಶಕ್ತಿ ಅಂತ. ಶಲ್ಯ ಅರ್ಜುನರ ಯುದ್ಧ ಭೀಕರವಾಗಿ ನಡೀತಿದೆ. ಅವನು ಹೇಳಿದಂತೆ, ಅರ್ಜುನ ತಮಾಷೆ ಮಾಡಿದಂತೆ, ಏನು ಮಾಡೋದು, ಸುರಿಟು ಮುರಿಟು ಉಳಿದಂಥ ಒಂದು ನಾಲ್ಕು ವೀರರೇ ಮಹಾವೀರರು ತಾವು ಅಂದುಕೋತಾರೆ, ಮಾಡಿಕೊಳ್ಳಿ ಅಂತ. ಅಂದರೆ ಶಲ್ಯನೇ ವೀರ ಅಂತ ಈಗ ಉಳಿದವನು ಅಂತ ಅಸ್ತ್ರ ಪ್ರಯೋಗ ಮಾಡ್ದ. ಅರ್ಜುನ ಮೇಲೆ ಸೈನ್ಯ ನುಗ್ಗಿ ಬರುತ್ತೆ. ಇಷ್ಟಾದ ಮೇಲೆ ಶಲ್ಯ ಧರ್ಮರಾಜನ ಮೇಲೆ ನುಗ್ಗಿಕೊಂಡು ಬರ್ತಾನೆ. ಧರ್ಮರಾಜ ಅವನ ಬಾಣಗಳನ್ನು ಕಡಿದು ಬಿಸಾಕ್ತಾನೆ. ನಿಜವಾಗಿ ಒಳ್ಳೆ ಯುದ್ಧ ಇಬ್ಬರಿಗೂ ನಡೆಯುತ್ತೀಗ. ಇಂಥ ಭಯಂಕರ ಯುದ್ಧ, ಹೇಗೆ ಯುದ್ಧ ಮಾಡಿದ್ರು ಅಂದರೆ ಇಡೀ ಯುದ್ಧದಲ್ಲಿ ಉಳಿದವರೇ ಧರ್ಮರಾಜ ಮತ್ತು ಶಲ್ಯ ಅನ್ನೋ ಹಾಗೆ ಕಾಣಿಸ್ತಂತೆ. ಎಲ್ಲ ಕಡೆ ಅವರೇ ಯುದ್ಧ ಮಾಡೋ ಹಾಗೆ, ಭಯಾನಕ ಯುದ್ಧ. ಆ ಕಡೆ ಅಶ್ವತ್ಥಾಮ ಅರ್ಜುನರಿಗೆ ಯುದ್ಧ, ಈ ಕಡೆ ಭೀಮ ದುರ್ಯೋಧನರಿಗೆ ಯುದ್ಧ, ಕೃಪಾಚಾರ್ಯ ಕೃತವರ್ಮರಿಗೆ ಯುದ್ಧ. ಹೀಗೆ ದುರ್ಯೋಧನ ಹಿಂದೆ ಬಿಟ್ಟು ಭೀಮನ ಮೇಲೆ ಅವರೆಲ್ಲ ಎರಗಿದ್ರಂತೆ. ದುರ್ಯೋಧನ ಬಿಟ್ಕೊಡ್ಲಿಲ್ಲ ಭೀಮನ ಎದುರಲ್ಲಿ. ಈ ಕಡೆ ಅಶ್ವತ್ಥಾಮ ಅರ್ಜುನರ ಯುದ್ಧ ನಡೀತಾ ಇದೆ. ಅವನನ್ನು ಆಮೇಲೆ ಅಶ್ವತ್ಥಾಮ ಭೀಮನ ಮೇಲೆ ಯುದ್ಧಕ್ಕೆ ಹೋದ, ಎಲ್ಲ ನಡೀತಾ ಇದೆ. ಈಗ ಶಲ್ಯ ತನ್ನ ಸೈನ್ಯವನ್ನು ನೋಡಿ ದುರ್ಯೋಧನ ಹೇಳಿದಂತೆ, ನಾರಿಂದ ಬೇಕಾದ ಸೈನ್ಯ ಏನು ಬೇಕಾಗಿಲ್ಲ, ನೀವು ಸುಮ್ಮನೆ ನಿಂತ್ಕೊಂಡು ನೋಡಿ ಸಾಕು, ನಾನು ಯುದ್ಧ ಮಾಡ್ತೀನಿ ಸಾಕು. ನೀವು ಒಳ್ಳೆಯ ಚಿನ್ನದ ರಥ ತರಿಸಿ ಎಲ್ಲವನ್ನು ಸಿದ್ಧ ಮಾಡಿ, ಏ ಕರೀರ ಧರ್ಮರಾಜನ್ನ, ನಾನು ಒಂದು ಕೈ ನೋಡ್ಕೋತೀನಿ ಅಂತ ಉತ್ಸಾಹದಿಂದ ಶುರು ಮಾಡಿ. ಆಯ್ತು, ಧರ್ಮರಾಜ ಅಲ್ದೇ ಅರ್ಜುನ ಇದ್ದಾನೇನೋ, ಭೀಮ ಇದ್ದಾನೇನೋ, ಕರೀರ ಅಥವಾ ಮೂರು ಜನ ಬರಲಿ ಕಣ. ನನ್ನ ಮದ ಹಿರಿಬಿಟ್ಟಿದೆ ಅವನಿಗೆ. ಆ ಉತ್ಸಾಹ ಬಂದಾಗ ಆ ಧೈರ್ಯ ಹಿಡಿತನ ಹೊರಟೆ ಹೋಗುತ್ತೆ. ಅವನ ಆ ಉತ್ಸಾಹ ನೋಡಿ, ಶಲ್ಯನ ಉತ್ಸಾಹ ನೋಡಿ ಎಲ್ಲರೂ ಮೆಚ್ಚಿದ್ರಂತೆ. ನಮ್ಮ ಕ್ರಿಕೆಟ್ನಲ್ಲೆಲ್ಲ ಹಾಗಾಗತ್ತೆ, ತುಂಬ ಚೆನ್ನಾಗಿ ಆಡೋರು ಮೊದಲು ಬರ್ತಾರೆ, ಮೊದಲು ಬಂದು ಆಡ್ತಾರೆ. ಅವ್ರು ಒಂದೊಂದ್ಸಲ ಸ್ವಲ್ಪ ಹೊಡೆದೋ ಹೊಡಿದೇನೋ, ಒಂದಿಷ್ಟು ರನ್ ಹೊಡೆದೋ ಔಟ್ ಆಗಿಬಿಟ್ರೆ, ಆವಾಗ ಮುಂದೆ ಬರ್ತಾರಲ್ಲ ಅವರು ಸುಮಾರಾದ ಆಟದವರು, ಅವರುಗಳು ನಾಲ್ಕು ಆರು ಸಿಕ್ಸರು ಫೋರು ಅಂತೆಲ್ಲ ಹೊಡೆದಾಗ ಎಷ್ಟು ಸಂತೋಷ ಪಡ್ತಾರೆ, ಖುಷಿ ಪಡ್ತಾರೆ ನೋಡೋರು. ಅವ್ರು ಹೊಡೆದಿದ್ರೆ ಬೇಡ, ಇವರಾದ್ರು ಹೊಡಿತಿದಾರಲ್ಲ. ಹಾಗೆ ಶಲ್ಯ ಆಮೇಲೆ ಬಂದವನು ಎಲ್ಲಾರದು ಮುಗಿದ ಮೇಲೆ, ಆದರೆ ತುಂಬ ಚೆನ್ನಾಗಿ ಯುದ್ಧ ಮಾಡ್ತಿದ್ದಾನೆ, ಮೆಚ್ಕೋತಾ ಇದ್ದಾರೆ. ಎಲ್ರಿ ಧರ್ಮರಾಜ ಎಲ್ಲಿದ್ದಾನೆ, ಧರ್ಮರಾಜ ಕರ್ಕೊಂಬಂದ್ರಿ ಅಂತ ಧರ್ಮರಾಜನನ್ನ ಅವನ ಸೈನ್ಯದವರು ಹುರಿದುಂಬಿಸಿದ್ರಂತೆ. ಮಹಾರಾಜ ಮಾಡು ಯುದ್ಧವನ್ನ ಈಗ, ಅವತ್ತು ಜೂಜಿನಲ್ಲಿ ಸೋತೆ, ಇವತ್ತು ಯುದ್ಧದಲ್ಲಿ ದುರ್ಯೋಧನ ಸೋಲಲಿ. ನೀನು ಜೂಜಿನಲ್ಲಿ ಸೋತವನು, ಇವನು ಯುದ್ಧದಲ್ಲಿ ಸೋಲೋವನು, ಮಾಡು ಯುದ್ಧವನ್ನ ಅಂತ. ನಿಜವಾದ ಯುದ್ಧವನ್ನ ಈಗ ಧರ್ಮರಾಜ ಶುರು ಮಾಡ್ತಾನೆ. ಅವನ ಅಂಥ ಯುದ್ಧ ಮಾಡಿದವನೇ ಅಲ್ಲ, ಇವತ್ತು ಒಂದಿನ ಮಾಡ್ತಾನೆ. ಕೃಷ್ಣನಿಗೆ ಗುರುಗಳಾದ ದ್ರೋಣಾಚಾರ್ಯರಿಗೆ ಮನಸ್ಸಿನಲ್ಲಿ ನಮಸ್ಕರಿಸಿ, ಬಿಲ್ಲನ್ನು ಝೇಂಕರಿಸಿ, ರಥವನ್ನು ಚಾಲನೆ ಮಾಡಿ ಶಲ್ಯನಿಗೆ ಎದುರಾದ. ಆದರೂ ನೋಡಿ ಅವನು ಬುದ್ಧಿ ಬಿಡೋದಿಲ್ಲ. ಧರ್ಮರಾಜ, ಮಾವ ದಯವಿಟ್ಟು ನೀವು ನನ್ನನ್ನು ಸಹನೆಯಿಂದ ನೋಡಬೇಕು, ಕ್ಷತ್ರಿಯರ ಜೀವನ ಕಷ್ಟ, ಸುಮ್ಮನೆ ಏನು ಮಾಡೋಕ್ಕಾಗಲ್ಲ, ಎದುರುಗಡೆ ಬರೋರು ಸ್ವಂತದವರೇ ಆದರೂ ಯುದ್ಧ ಮಾಡಬೇಕು, ಏನು ಮಾಡ್ತೀರಾ? ತಕ್ಷಣ ಶಲ್ಯ ಅಂದರೆ, ಏ ನಾನು ಮಾವ ನಿನಗೆ ಅವೆಲ್ಲ ಬಿಟ್ಬಿಡೋ, ಬಿಡೋ ಅದೆಲ್ಲ ಬಿಡೋ, ಕೋಪ ಇಟ್ಕೊಂಡು ಯುದ್ಧ ಮಾಡೋ, ಯುದ್ಧವನ್ನು ಮಮಕಾರದಿಂದ ಮಾಡೋಕ್ಕಾಗಲ್ಲ, ಅರ್ಜುನ ಅಮ್ಮ ಹೇಳಿದ್ನಲ್ಲ ಅಜ್ಜನನ್ನ ಗುರುಗಳನ್ನ ಅಣ್ಣ ತಮ್ಮಂದನ್ನು ಹೆಂಗೆ ಸಾಯಿಸ್ಲಿ ಅಂತ. ಹಾಗೆ ಅವೆಲ್ಲ ಆಗಲ್ಲ, ಕೋಪದಿಂದ ಯುದ್ಧ ಮಾಡು, ಆವೇಶ ರೋಷದಿಂದ ಮಾಡು. ಯುದ್ಧ ಭೂಮಿಯಲ್ಲಿ ನಾನು ನಿನಗೆ ಸಂಬಂಧಿಯಲ್ಲ, ದಂಡನಲ್ಲಿ ಸೋದರ ಮಾವನೇ ಅಂತ ಗಾದೆ ಇದೆ ನೋಡಿ, ಅದೇ ಇದ್ರದ್ದೇ ಗಾದೆ ಅದು. ನಾವು ನಿನಗೆ ಸಂಬಂಧ ಗಿಂಬಂಧ ಮರ್ತು ಬಿಡೋ, ಯುದ್ಧ ಮಾಡು ಅಷ್ಟೇನೆ. ಹಿಂದಿನವರು ದೊಡ್ಡ ದೊಡ್ಡ ವೀರರು ಭೀಷ್ಮದ್ರೋಣರು ಕರ್ಣ ಮಾಡಿದ ಯುದ್ಧವನ್ನು ನೆನಪಿಸೋ ಹಾಗೆ ಅವರು ಯುದ್ಧ ನಡೀತಂತೆ. ಅಷ್ಟು ಚೆನ್ನಾಗಿ ಯುದ್ಧ ಮಾಡಿದ್ರಂತ ಅವರಿಬ್ಬರೂ ಪರಸ್ಪರ ಬಾಣ ಪ್ರಯೋಗ ಮಾಡ್ತಾರೆ. ಅವರು ಒಬ್ಬ ಬಾಣ ಬಿಡೋದು, ಇನ್ನೊಬ್ಬರು ಅದನ್ನು ಕತ್ತರಿಸೋದು.

ಹೀಗೆ ಒಂದು ಸಲ ಧರ್ಮರಾಜ ಎಷ್ಟು ಜೋರಾಗಿ ಹೊಡೆದ್ಬಿಟ್ಟ ಅಂದರೆ ಕವಚ, ಬಟ್ಟೆ, ಇನ್ನೊಂದು ಕಿರೀಟ, ಬಿಲ್ಲು ಎಲ್ಲ ಕತ್ತರಿಸಿ ಹಾಕ್ಬಿಟ್ಟ. ಮೂರ್ಛೆ ಹೋಗ್ಬಿಟ್ಟನಂತೆ ಶಲ್ಯ. ಸ್ವಲ್ಪ ಹೊತ್ತಿನಲ್ಲಿ ಎದ್ದು ಆ ಗಾಯಗಳನ್ನು ತೊಳ್ಕೊಂಡು ಔಷಧವನ್ನು ಹಚ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ತಾಂಬೂಲ ಎಲೆ ಅಡಿಕೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಯುದ್ಧ ಮಾಡೋಕ್ಕೆ ಶುರು ಮಾಡಿದ. ಹಂಗೆ ಉತ್ಸಾಹ, ಬಾಣಪ್ರಯೋಗ, ಅದ್ಭುತ ಬಾಣಪ್ರಯೋಗ ಒಂದು ಅಂಥ ವೈಖರಿ. ಧರ್ಮರಾಜನಿಗೂ ಏಟಾಯಿತು, ಅವನೂ ಬಿದ್ದ. ಆಹಾ, ಈ ಕಡೆ ಇವ್ರಿಗೆ ಸಂಭ್ರಮ, ಬಿದ್ದ ಧರ್ಮರಾಜ ಅಂತ. ಇವ್ರ ಕಡೆ ಪಾಂಡವರ ಕಡೆ ಆತಂಕ. ಆದರೆ ಎದ್ದ ಮತ್ತೆ, ಅದೇ ಮತ್ತೆ ಪುನರಾವರ್ತನೆ. ಗಾಯಕ ಔಷಧ, ತಾಂಬೂಲ ತಿನ್ನೋದು, ಹೊಸ ಬಟ್ಟೆ, ಧರ್ಮರಾಜನ ಸಾರಥಿ ಸತ್ತ, ರಥ ಪುಡುಪುಡಿ, ಬಿಲ್ ತುಂಡಾಗೋಯ್ತು, ಹೆದರಲಿಲ್ಲ ಧರ್ಮರಾಜ, ನಗತ ನಗತ ಬೇರೆ ರಥ ಏರ್ಬಿಟ್ಟ, ಬಿಲ್ಲನ್ ತಗೊಂಡ, ಮತ್ತೆದ್ದ ಶಲ್ಯನ ರಥವನ್ನ, ಅವನ ಕುದುರೆಗಳನ್ನ, ಸಾರಥಿ ಎಲ್ಲರನ್ನೂ ನಾಶ ಮಾಡಿದ. ಹೀಗೆ ಯುದ್ಧ ಮುಂದುವರಿತಾ ಹೋಯ್ತಂತೆ. ಕೊನೆಗೆ ಧರ್ಮರಾಜ ಒಂದು ಭಯಂಕರ ಶಕ್ತಿಯಾಯುಧವನ್ನು ತಗೊಂಡ. ಅದು ಅವನ ಹತ್ರ ಇತ್ತು ವಿಶೇಷವಾದ, ಅದು ಶಲ್ಯನನ್ನ ಸಾಯಿಸೋಕ್ ಸಾಧ್ಯ. ಅದಕ್ಕೆ ಕೃಷ್ಣ ಅವನಿಗೆ ಕೊಟ್ಟ ಕೆಲಸವನ್ನ. ಅದು ಶಲ್ಯನ ಆಯುಷ್ಯವನ್ನೇ ನುಂಗ್ಬಿಡ್ತೀನೋ ಅನ್ನೋಂಗೆ ಭಯಂಕರವಾಗಿ ಬಂತಂತೆ. ಕಣ್ಣು ಕುಕ್ಕುವಂತೆ ಹೊಳೆಯುವಂತ ಆಯುಧ, ಅದನ್ನ ಅವನು ಪ್ರಯೋಗಿಸ್ಬಿಡ್ತಾನೆ. ನೋಡ್ಬಿಟ್ಟ ಶಲ್ಯ ತನ್ನ ಮೇಲೆ ಬರ್ತಾ ಇದೆ ಅನ್ನೋದನ್ನ, ಅದ್ರ ಮೇಲೆ ಬಾಣಗಳನ್ನು ಬಿಡ್ತಾನೆ ಜೋರಾಗಿ. ಅದಕ್ಕೆ ಯಾವುದು ಲೆಕ್ಕವೇ ಇಲ್ಲ ಆ ಶಕ್ತಿಯಾಯುಧಕ್ಕೆ. ಅವನು ಬಿಟ್ಟ ಬಾಣಗಳನ್ನೆಲ್ಲ ನುಂಗ್ಕೊಂಡು ಬಂದುಬಿಡ್ತು. ಏನು ಮಾಡಕ್ಕೆ ಆಗ್ಲಿಲ್ಲ. ಅವನು ಬಂದು ಶಲ್ಯನ ಎದೆಗೆ ಹೊಡೆದು ಬಿಡ್ತು. ಹೊಡೆದು ಎದೆಯನ್ನು ಪ್ರವೇಶಿಸಿ ಬೆನ್ನಿನಿಂದ ತೂರ್ಕೊಂಡು ಹೊರಗಡೆ ಹಾಕಿ ಹಾರಿ ನೆಲದಲ್ಲಿ ಒಂದಿಷ್ಟು ಅಂಗುಲದಷ್ಟು ಒಳಗಡೆ ಹೂತ್ ಹೋಯ್ತಂತೆ. ಇಲ್ಲಿ ಪಾಪ ಶಲ್ಯ ರಕ್ತ ಕಾರ್ತ ಬಿದ್ದ. ಒಂದೇ ನಿಮಿಷ ಮುಗಿದು ಹೋಯ್ತು, ಅವನಿಗೆ ಮರಣ ಆಗೋಯ್ತು. ಕೌರವ ಸೈನ್ಯ ಯೋತ್ ಕೂಗಿದ್ರಂತೆ. ಶಲ್ಯನ ತಮ್ಮ ಮತ್ತೆ ಅವನ ಸೈನ್ಯದವರು ಮತ್ತೆ ಮುಗ್ಗು ಬಂದರು. ತಮ್ಮನ್ನು ನೋಡಿ ಧರ್ಮರಾಜ, ಅವನ ಶಲ್ಯನ ತಮ್ಮನ್ನು ನೋಡಿ ಬಾಡಬಾಗ್ನಿ ಸಮುದ್ರದ ಬೆಂಕಿ ಥರ ಆಗ್ಬಿಟ್ಟನಂತೆ. ಭಾರಿ ಜೋರಾಗಿ ಅವನು ಅವನ ಸಾರಥಿ ರಥನೆಲ್ಲ ತುಂಡು ಮಾಡಿ ಕತ್ತರಿಸಿ ಹಾಕಿ ಶುರು ಮಾಡಿದ. ಇದು ನೋಡಿ ದುರ್ಯೋಧನ ಎರಗಿ ಬಿಡ್ತಾನೋ ಅಂದಮೇಲೆ ಅವನು ಭೀಮಾದಿಗಳಿಗೆ ಭಯ ಆಗುವಂಗೆ ಯುದ್ಧ ಮಾಡ್ತಾನೆ. ಕೃಷ್ಣ ಎಷ್ಟು ಚೆನ್ನಾಗಿ ಕೃಷ್ಣನ ಮನಸ್ಸು ಕೆಲಸ ಮಾಡುತ್ತೆ ಅಂದರೆ ನೋಡ್ದ. ಅರ್ಜುನ್ಗೆ ಹೇಳಿದಂತೆ, ಧರ್ಮರಾಜನ ಶಕ್ತಿ ಮುಗೀತಪ್ಪ ಇಲ್ಲಿಗೆ, ಶಲ್ಯನ ಸಾಯಿಸೋ ಹೊತ್ತಿಗೆ ಇನ್ನು ಮುಂದೆ ತಡ್ಕೊಳಕ್ಕಾಗಲ್ಲ ಅವನಿಗೆ, ಅವನ ಶಕ್ತಿ ಕುಗ್ತಾ ಇದೆ. ನೀನು ಹೋಗು ಮಧ್ಯೆ, ದುರ್ಯೋಧನ ಮೇಲೆ ದಿವ್ಯಾಸ್ತ್ರ ಪ್ರಯೋಗ ಮಾಡು, ಇಲ್ಲದೆ ಅದ್ರೆ ಮುಗಿದು ಬಿಡುತ್ತಾನೆ ಧರ್ಮರಾಜನ, ಮುಗಿಸ್ಬಿಡ್ತಾನೆ ಅವನು, ಅವನು ಮುಗಿತ ಅವನ ಅಷ್ಟು ಅವನ ಮಿತಿ ಅದು ಅಂತ ಹೇಳಿ ಅರ್ಜುನನನ್ನ ಆ ಕಡೆ ಕರ್ಕೊಂಡು ಹೋದನಂತೆ ಶ್ರೀಕೃಷ್ಣ ಪರಮಾತ್ಮ.

ಕೇಳುಗರೆ, ಇದುವರೆಗೂ ಶಲ್ಯ ಸೇನಾಧಿಪತ್ಯ ಆವಾಸನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಟ್ಟ ಮಹಾಭಾರತ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಸೂರ್ಯಮಂಡಲದ ಅತಿಥಿ ಧೂಮಕೇತು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರ್ಯಮಂಡಲದ ಅತಿಥಿ ಧೂಮಕೇತು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಸೂರ್ಯಮಂಡಲಕ್ಕೆ ಆಗಾಗ ಭೇಟಿ ಕೊಟ್ಟು ಹೋಗುವ ಧೂಮಕೇತುಗಳು ಧೂಳು, ಮಂಜುಗಡ್ಡೆ ಮತ್ತು ಅನಿಲಗಳಿಂದ ಕೂಡಿದ ಚಿಕ್ಕ ಆಕಾಶ ಕಾಯಗಳಾಗಿವೆ. ಇವು ಸಾಮಾನ್ಯವಾಗಿ ಸೌರಮಂಡಲದ ಇತರೆ ಆಕಾಶ ಕಾಯಗಳಾದ ಸೌರ ಗ್ರಹಗಳು. ಇವುಗಳ ಸ್ವಾಭಾವಿಕ ಉಪಗ್ರಹಗಳು ಮುಂತಾದವುಗಳಂತೆ ದುಂಡಾಕಾರದಲ್ಲಿ ಸೂರ್ಯನನ್ನು ಸುತ್ತುತ್ತವೆ. ಆದರೆ ನಿರಂತರವಾಗಿ

ಈ ಸೂರ್ಯಮಂಡಲದಲ್ಲಿ ಕಾಣದೇ ತೀವ್ರ ಅಂಡಾಕಾರದ ಪಥದಲ್ಲಿ ಸೌರಮಂಡಲದಿಂದ ಪ್ರಯಾಣ ಮಾಡುತ್ತವೆ. ಇವು ಸೂರ್ಯನಿಗೆ ಅತಿ ಸಮೀಪ ಬಂದಾಗ ಅದರ ಶಾಖಕ್ಕೆ ತಮ್ಮಲ್ಲಿರುವ ಧೂಳು, ನೀರು, ಅನಿಲವನ್ನ ವಿಸ್ತರಿಸುತ್ತಾ ಹೊರಚಾಚುತ್ತವೆ. ಕೆಲವು ಧೂಮಕೇತುಗಳು ಸೂರ್ಯನ ಶಾಖಕ್ಕೆ ತಮ್ಮಲ್ಲಿರುವ ಧೂಳು, ಅನಿಲ, ಮಂಜುಗಡ್ಡೆಗಳಿಂದ ವಿಸ್ತಾರಗೊಂಡು ನೋಡಲು ಸೂರ್ಯನಷ್ಟೇ ದುಂಡಾಗಿ ರೂಪುಗೊಂಡು ಮುಂಜಾನೆ ಅಥವಾ ಸಂಜೆ ಬರಿಗಣ್ಣಿಗೆ ಗೋಚರಿಸುತ್ತವೆ. ಉದಾಹರಣೆಗೆ 20ನೇ ಶತಮಾನದಲ್ಲಿ ವ್ಯಾಪಕವಾಗಿ ವೀಕ್ಷಿಸಿ ಪ್ರಕಾಶಮಾನವಾಗಿ ಬೆಳಗಿದ ಧೂಮಕೇತುವೆಂದರೆ ಹ್ಯಾಲಿಬಾಬ್. ಇದು ಸೂರ್ಯನ ಸಮೀಪ ಒಂದು ಕಾಣಿಸಿಕೊಳ್ಳುವ ಮುನ್ನವೇ 1995ರಲ್ಲಿ ಹೆಲೆನ್ ಹಾಲೆ ಮತ್ತು ಥಾಮಸ್ ಬಾಬ್ಸ್ ಎಂಬ ಖಗೋಳ ವಿಜ್ಞಾನಿಗಳು ಪ್ರತ್ಯಕ್ಷವಾಗಿ ಕಂಡುಹಿಡಿದರು. ಇದರ ಮಧ್ಯಭಾಗದ ನ್ಯೂಕ್ಲಿಯಸ್ ಬಹುದಟ್ಟವಾದದ್ದರಿಂದ 1997ರಲ್ಲಿ ತನ್ನ ಪಥದಲ್ಲಿ ಸೂರ್ಯನ ಸಮೀಪ ಬಂದಾಗ 18 ತಿಂಗಳ ಕಾಲ ಬರಿಗಣ್ಣಿಗೆ ಗೋಚರಿಸಿತು. ಹಾಗಾದರೆ ಧೂಮಕೇತುಗಳ ಆಕಾರವನ್ನು ನೋಡುವುದಾದರೆ ಅನೇಕ ಧೂಮಕೇತುಗಳು ಸೂರ್ಯ ಮಂಡಲದಾಚೆ ಇರುವ ಓಟ್ ಮೇಘ. ಧೂಮಕೇತುಗಳು ನಿಯತಕಾಲಿಕವಾಗಿ 3 ವರ್ಷಗಳಿಂದ ಹಿಡಿದು ಸಾವಿರಾರು ವರ್ಷಗಳವರೆಗೆ ಒಂದು ಬಾರಿಯಂತೆ ಅಂಡಾಕಾರದ ಪಥದಲ್ಲಿ ಸುತ್ತುತ್ತಾ ಪುನಃ ಸೂರ್ಯನ ಸಮೀಪ ಪ್ರವೇಶಿಸುತ್ತವೆ. ಆದರೆ ಕೆಲವು ಪ್ಯಾರೋಬೋಲಾ ಮತ್ತು ಹೈಪರ್ಬೋಲಾ ಪಥದಲ್ಲಿ ಸುತ್ತುವ ಧೂಮಕೇತುಗಳು ಒಂದು ಬಾರಿ ಮಾತ್ರ ಸೂರ್ಯಮಂಡಲಕ್ಕೆ ಬರಲು ಸಾಧ್ಯ. ಧೂಮಕೇತುಗಳು ನ್ಯೂಕ್ಲಿಯಸ್, ಕೋಮಾ ಮತ್ತು ಬಾಲಗಳನ್ನು ಹೊಂದಿದ್ದು ಧೂಳು, ಅನಿಲ, ನೀರಿನೊಡನೆ ಮಿಶ್ರವಾಗಿ ಆವಿಯಾಗುವ ಜೀವರಾಸಾಯನಿಕ ಸಂಯುಕ್ತ ವಸ್ತುಗಳು ಮತ್ತು ಮಂಜುಗಡ್ಡೆಗಳಿಂದ ಕೂಡಿವೆ. ಅದಕ್ಕಾಗಿ ಧೂಮಕೇತುಗಳನ್ನು ಡಟಿ ಸ್ನೋಬಾಲ್ಸ್ ಎಂದು ಕರೆಯುತ್ತಾರೆ. ಅನೇಕ ಧೂಮಕೇತುಗಳು ಸುಮಾರು 30 ಕಿಲೋಮೀಟರ್ ವ್ಯಾಸವಿರುವ ಧೂಮಕೇತುವಿನ ನ್ಯೂಕ್ಲಿಯಸ್ ಅನ್ನು ಹೊಂದಿದ್ದು ಸೂರ್ಯನ ಅತಿ ಸಮೀಪ ಬಂದಾಗ ಅದರಲ್ಲಿನ ಅನಿಲ ಮತ್ತು ಧೂಳು ಸೂರ್ಯನ ಶಾಖದಿಂದ ವಿಸ್ತಾರಗೊಂಡು ಪ್ರಕಾಶಮಾನವಾಗಿ ಸೂರ್ಯನಿಗಿಂತ ದೊಡ್ಡದಾಗಿ ಕಾಣುತ್ತಾ ನ್ಯೂಕ್ಲಿಯಸ್ನ ಸುತ್ತಲೂ ಕೋಮಾ ಸೃಷ್ಟಿಯಾಗುತ್ತದೆ. ಅದಕ್ಕೆ ಹೊಂದಿಕೊಂಡಂತೆ ಕಸ ಪೂರೈಕೆಯಾಕಾರದಲ್ಲಿ ಅಯಾನೀಕೃತ ಅನಿಲ ಮತ್ತು ಧೂಳಿನಿಂದ ತುಂಬಿದ ಲಕ್ಷಾಂತರ ಕಿಲೋಮೀಟರ್ ಉದ್ದದ 2 ಬಾಲವಿರುತ್ತದೆ. ಈ ಬಾಲಗಳು ಯಾವಾಗಲೂ ಸೂರ್ಯನಿಂದ ಹೊರಭಾಗಕ್ಕೆ ಚಾಚಿಕೊಂಡಿರುತ್ತವೆ. ಕೆಲವು ಕಡಿಮೆ ಕಕ್ಷೀಯ ವರ್ತನ ಕಾಲಮಾನವುಳ್ಳ ಧೂಮಕೇತುಗಳು ಸೂರ್ಯಮಂಡಲದಿಂದ ಆಚೆ ಪ್ರಯಾಣ ಮಾಡದಿ ಗುರುಗ್ರಹದ ತನಕ ಮಾತ್ರ ತನ್ನ ಕಕ್ಷೆಯನ್ನು ಸೀಮಿತಗೊಳಿಸುತ್ತವೆ. ಕೆಲವು ತೀವ್ರ ಅಂಡಾಕಾರದ ಕಕ್ಷೆಯಲ್ಲಿ ಸುತ್ತುತ್ತಿದ್ದು ಅವುಗಳು ಕಕ್ಷೆಯ ಆವರ್ತನ ಕಾಲಮಾನವು ಸಾವಿರಾರು ವರ್ಷಗಳವರೆಗೆ ಇರುತ್ತವೆ. ಮತ್ತೆ ಕೆಲವು ಅಂತರ ತಾರಾವಲಯದ ತನಕವು ಸಂಚರಿಸಿ 16 ಲಕ್ಷ ವರ್ಷಗಳವರೆಗೂ ಕಕ್ಷೆಯ ಆವರ್ತನ ಕಾಲಮಾನವನ್ನು ಹೊಂದಿರುತ್ತವೆ. ಸುಮಾರು 4.6 ಕೋಟಿ ಶತಕೋಟಿ ವರ್ಷಗಳ ಹಿಂದೆ ಸೂರ್ಯಮಂಡಲವು ರಚನೆಯಾದ ಸಮಯದಲ್ಲಿ ಉಳಿದ ಶೇಷ ಭಾಗವಾದ ಧೂಳು, ಅನಿಲ, ಮಂಜುಗಡ್ಡೆ ಮತ್ತು ಜೈವಿಕ ರಾಸಾಯನಿಕ ಅನಿಲಗಳಿಂದ ಧೂಮಕೇತುಗಳು ರಚನೆಯಾಗಿರಬಹುದು ಎಂದು ಸಂಶೋಧನೆ ತಿಳಿಸಿದೆ. ಇದರಿಂದಾಗಿ ಸೂರ್ಯಮಂಡಲ ಮತ್ತು ಭೂಮಿಯ ಜೀವಿಗಳ ಉಗಮವನ್ನು ತಿಳಿಯಲು ವಿಜ್ಞಾನಿಗಳ ಪಾಲಿಗೆ ಧೂಮಕೇತುಗಳ ಸಂಶೋಧನೆ ಮುಖ್ಯ ಪಾತ್ರ ವಹಿಸುತ್ತವೆ. ಇವು ಸೂರ್ಯನಿಂದ ಸುಮಾರು 30 ರಿಂದ 50 ಅಸ್ಟ್ರಾನಮಿಕಲ್ ಯೂನಿಟ್ ಅಂದರೆ 150 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಕ್ಯೂಪಿಯರ್ ಬೆಲ್ಟ್ ಮತ್ತು ಸೂರ್ಯಮಂಡಲದ ಆಚೆ 2000 ಅಸ್ಟ್ರಾನಮಿಕಲ್ ಯೂನಿಟ್ ದೂರದಲ್ಲಿ ಓರ್ಟ್ ಮೇಘಾ ಕ್ಯೂಪಿಯರ್ ಬೆಲ್ಟ್ ಸೂರ್ಯಮಂಡಲದಲ್ಲಿ ಅತಿ ದೊಡ್ಡ ರಚನೆಯಾಗಿದೆ. ಇದು ನೆಫ್ಚೂನ್ ಗ್ರಹದಿಂದ ಆಚೆ ಬರುವ ಪಟ್ಟೆಯಾಗಿದ್ದು ಸೂರ್ಯಮಂಡಲ ರಚನೆಯಾದ ಸಮಯದಲ್ಲಿ ಹೊರಬಿದ ಚಿಕ್ಕ ಆಕಾಶಕಾಯಗಳನ್ನು ಹೊಂದಿದೆ. ಫ್ಲೂಟೋ ಕೂಡ ಈ ಕ್ಯೂಪಿಯರ್ ಬೆಲ್ಟ್ನಲ್ಲಿ ಇದೆ. 20 ವರ್ಷ ಮತ್ತು ಅದಕ್ಕಿಂತ ಕಡಿಮೆ ಆವರ್ತನ ಕಾಲದ ಅನೇಕ ನಿಯತಕಾಲಿಕೆ ಧೂಮಕೇತುಗಳು ಕ್ಯೂಪಿಯರ್ ಬೆಲ್ಟ್ನಿಂದ ಹುಟ್ಟಿವೆ ಮತ್ತು ಅವುಗಳ ವಾಸಸ್ಥಾನವೂ ಆಗಿದೆ. ಓರ್ಟ್ ಮೇಘವು ಸೂರ್ಯಮಂಡಲಕ್ಕೆ ಟೊಳ್ಳು ಗೋಳಾಕಾರದ ಕವಚದಂತೆ ಆವರಿಸಿದೆ. ಇದು ಸೂರ್ಯಮಂಡಲದ ರಚನೆಯ ನಂತರ ಹೊರದೂಡಿದ ಪರ್ವತಾಕಾರಕ್ಕೂ ದೊಡ್ಡ ದೊಡ್ಡ ಮಂಜುಗಡ್ಡೆಗಳು ಮತ್ತು ಬಾಹ್ಯಾಕಾಶ ಅವಶೇಷಗಳಿಂದ ಕೂಡಿದೆ. ಅನೇಕ ಧೂಮಕೇತುಗಳ ಮೂಲವಾಗಿರುವ ಇದನ್ನು ಖಗೋಳ ವಿಜ್ಞಾನಿಗಳು ಧೂಮಕೇತುಗಳ ಮನೆ ಎಂದೇ ಹೇಳುತ್ತಾರೆ. ಬಹುಶಃ 200,000 ವರ್ಷ ಅದಕ್ಕಿಂತ ಹೆಚ್ಚು ಆವರ್ತನ ಕಾಲವನ್ನು ಹೊಂದಿರುವ ಧೂಮಕೇತುಗಳು ಓರ್ಟ್ ಮೇಘದಿಂದ ಬಂದಿರಬಹುದು ಎಂದು ಖಗೋಳ ವಿಜ್ಞಾನಿಗಳು ಸಹಮತ ವ್ಯಕ್ತಪಡಿಸಿದ್ದಾರೆ. ಸುಮಾರು 1 ಕೋಟಿ ಧೂಮಕೇತುಗಳು ಸಂಚಾರ ಮಾಡುತ್ತಿದ್ದರೂ 2021ರ ಗಣತಿಯಂತೆ ಗೊತ್ತಿರುವುದು ಕೇವಲ 4,584 ಧೂಮಕೇತುಗಳು ಮಾತ್ರ. ಉತ್ತರ ಧ್ರುವದ ಕಡೆಯಿಂದ ವೀಕ್ಷಿಸಿದ ಎಲ್ಲ ಧೂಮಕೇತುಗಳು ಅಪ್ರದಕ್ಷಿಣ ದಿಕ್ಕಿನಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಸೂರ್ಯನ ಸುತ್ತುತ್ತವೆ.

0: ಎಂದು ತಿಳಿದು ಬಂದಿದೆ. ಸೌರವ್ಯೂಹವು ರೂಪುಗೊಂಡು ಈ ರೀತಿಯಲ್ಲಿ ಗ್ರಹಗಳಾದ ಶುಕ್ರ ಮತ್ತು ಯುರೇನಸ್ ಪ್ರದಕ್ಷಿಣ ಆಕಾರವಾಗಿಯೂ ಉಳಿದು ಗ್ರಹಗಳು ಅಪ್ರದಕ್ಷಿಣಾಕಾರವಾಗಿಯೂ ಸುತ್ತುತ್ತಿವೆ. ಧೂಮಕೇತುಗಳ ಕಕ್ಷೆಯು ಅವುಗಳ ವಿಮೋಚನಾ ವೇಗ ಮತ್ತು ವಿಕೇಂದ್ರತೆಯನ್ನು ಅವಲಂಬಿಸಿರುತ್ತವೆ. ನಿಯತಕಾಲಿಕ ಧೂಮಕೇತುಗಳು ಸೂರ್ಯಮಂಡಲದಿಂದ ಆಚೆ ಹೋಗಲು ಗರಿಷ್ಠ ಮಿತಿ ವಿಮೋಚನಾ ವೇಗ ಅದು ಸುಮಾರು 40 ಕಿಲೋಮೀಟರ್ ಅಥವಾ ಸೆಕೆಂಡ್ ಆಗಿರುತ್ತದೆ. ಆದ್ದರಿಂದ ನಿಯತಕಾಲಿಕ ಧೂಮಕೇತುಗಳಾಗಿ ಅಂಡಾಕಾರದಲ್ಲಿ ಸೂರ್ಯನ ಸುತ್ತುವ ಧೂಮಕೇತುಗಳ ವೇಗವು ವಿಮೋಚನಾ ವೇಗಕ್ಕಿಂತ ಕಡಿಮೆ ಇರುತ್ತವೆ. ವಿಕೇಂದ್ರತೆಯು ಧೂಮಕೇತುಗಳ ಕಕ್ಷೆಯ ವೃತ್ತಾಕಾರದ ಪಥದಿಂದ ಎಷ್ಟು ವಿಪತವಾಗಿವೆ ಎಂದು ತಿಳಿಸತೊಡಗುತ್ತದೆ. ನಿಯತಕಾಲಿಕವಲ್ಲದ ಧೂಮಕೇತುಗಳು ಪ್ಯಾರಾಬೋಲಾ ಮತ್ತು ಹೈಪರ್ಬೋಲಾ ಕಕ್ಷೆಯನ್ನು ಅನುಸರಿಸುತ್ತವೆ. ಇವುಗಳು ಸೂರ್ಯಮಂಡಲದ ಬಂಧನಕ್ಕೆ ಒಳಗಾಗದೆ ಒಂದು ಬಾರಿ ಸೂರ್ಯನ ಸಮೀಪ ಬಂದು ಸೂರ್ಯಮಂಡಲದಿಂದ ಆಚೆ ಹೋದರೆ ಪುನಃ ಹಿಂದಿರಬಹುದಿಲ್ಲ. ನಿಯತಕಾಲಿಕ ಧೂಮಕೇತುಗಳು ಅಂಡಾಕಾರದ ಪಥದಲ್ಲಿ ಸೂರ್ಯನನ್ನು ಸುತ್ತುತ್ತವೆ. ಈ ಧೂಮಕೇತುಗಳು ಸೂರ್ಯಮಂಡಲಕ್ಕೆ ಬರುತ್ತಿದ್ದರೆ ಅಥವಾ ಸೂರ್ಯಮಂಡಲದಿಂದ ದೂರ ಸರಿಯುತ್ತಿದ್ದರೆ ಅವುಗಳ ವೇಗವು ವಿಮೋಚನಾ ವೇಗಕ್ಕಿಂತ ಕಡಿಮೆ ಇರುತ್ತದೆ ಮತ್ತು ವಿಕೇಂದ್ರತೆಯು 0.1 ಆಗಿರುತ್ತದೆ. ಉದಾಹರಣೆಗೆ ಹಾಲೆ ಧೂಮಕೇತುವಿನ ವಿಕೇಂದ್ರಿಕತೆಯು 0.8484. ಕೆಲವು ಧೂಮಕೇತುಗಳು ಸೂರ್ಯಮಂಡಲಕ್ಕೆ ಬಂದಾಗ ವಿಮೋಚನಾ ವೇಗದಲ್ಲಿ ಚಲಿಸುತ್ತದೆ. ಅವು ಸೂರ್ಯನ ಪ್ಯಾರಾಬೋಲಾ ಕಕ್ಷೆಯಲ್ಲಿ ಸುತ್ತದ ಸೂರ್ಯಮಂಡಲದಿಂದ ಆಚೆ ಹೋಗುತ್ತವೆ. ಈ ಧೂಮಕೇತುಗಳು ಸೂರ್ಯಮಂಡಲಕ್ಕೆ ಕೇವಲ ಒಂದು ಬಾರಿ ಮಾತ್ರ ಭೇಟಿ ಕೊಡುವುದಷ್ಟೇ. ಕೇಳುಗರ ಕೇಳಿದ್ರಲ್ಲ, ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರ್ಯಮಂಡಲದ ಅತಿಥಿ ಧೂಮಕೇತು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರ್ಯಮಂಡಲದ ಅತಿಥಿ ಧೂಮಕೇತು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.

0: ಬಳಸಿ. ವಾಲ್ಯೂಮ್ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
0: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತುತಪಡಿಸುವ ಕರುನಾಳುಬ್ಬ ಬೆಳಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಗಾಂಧೀಜಿ ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸೋದಕ್ಕೆ ಇಂಗ್ಲೆಂಡಿಗೆ ಹೋಗ್ತಾ ಇದ್ರು. ಅವರು ಪ್ರಯಾಣ ಮಾಡ್ತಿದ್ದಂತ ಹಡಗಿನ ಹೆಸರು MS ರಜಪೂತಾನಾ ಅಂತ. ರಜಪೂತಾನಾ ಅಂತ ಹಡಗಲ್ಲಿ ಹೋಗ್ತಾ ಇದ್ರು. ಅದರಲ್ಲೆಲ್ಲ ಬಿಳಿಯರೇ ಜಾಸ್ತಿ, ಜನಕ್ಕೆ ದುಡ್ಡು ಇರಲಿಲ್ಲ, ಅವಾಗ ಹೋಗೋದು ಬಹಳ ಕಮ್ಮಿ. ಬಿಳಿಯರೆಲ್ಲ ಸಂಭ್ರಮದಿಂದ ಹೋಗ್ತಾ ಇದ್ರು, ಗಾಂಧೀಜಿ ಒಬ್ರು ಹೋಗ್ತಾ ಇದ್ರು. ಆ ಬಿಳಿಯರೆಲ್ಲ ಸೇರಿ ಒಂದು ಕ್ಲಬ್ ಮಾಡ್ಕೊಂಡಿದ್ರು, ಬಿಲ್ಲಿ ಗೋಟ್ಸ್ ಅಂತ ಕಂಪನಿ ಹೆಸರದು. ಹೆಸರು ಹೆಂಗಿದೆ ನೋಡಿ, ಬಿಲ್ಲಿ ಗೋಟ್ಸ್ ಅಂತ ಆ ಬಿಳಿಯರದೊಂದು ಕ್ಲಬ್. ಅದರೊಳಗೆ ಒಂದು ಪೇಪರ್ ತರ್ತಿದ್ರಂತೆ, ಯಾಕಂದ್ರೆ ಇದು ಹಡಗು ಹೋಗೋದು ಮೂರು ತಿಂಗಳು ಹೋಗ್ಬೇಕಲ್ಲ. ಒಂದು ನ್ಯೂಸ್ ಪೇಪರ್ ತರ್ತಿದ್ರು ಅವರು, ಅದ್ರ ಹೆಸರು ಹೆಂಗಿದೆ ನೋಡಿ, ಸ್ಕ್ಯಾಂಡಲ್ ಟೈಮ್ಸ್ ಅಂತ. ಅಂದ್ರೆ ಏನಾದರೂ ಅನಾಹುತಗಳು ಸರಣಿ ತೋರಿಸುವಂತ ಟೈಮ್ಸ್ ಮ್ಯಾಗಝೀನ್ ಅದು. ಅದು ಒಳ್ಳೆ ತೋರಿಸೋದಲ್ಲ, ಸ್ಕ್ಯಾಂಡಲ್ಸ್ ಟೈಮ್ ಅಂತ ಹೆಸರು ಅದಕ್ಕೆ. ಏನೇನೋ ರೋಚಕವಾದ ಸುದ್ದಿಗಳನ್ನು ಬರಿತಿದ್ರು, ಸತ್ಯ ಇರಬೇಕು ಅಂತಲ್ಲ, ರೋಚಕವಾಗಿ ಬರಿತಿದ್ರು. ಅದು ಅಲ್ಲದೆ ಬಿಳಿಯರ ಶ್ರೇಷ್ಠತೆಯನ್ನು ಹೇಳಿ ಈ ಕಪ್ಪು ಜನರು ಎಷ್ಟು ನೀಚರು ಅನ್ನೋದನ್ನು ಬರೀತಾ ಇದ್ರು ಬರೀ ಜಾಸ್ತಿ. ಒಂದು ಪತ್ರಿಕೆಯಲ್ಲಿ ಗಾಂಧೀಜಿ ಇದ್ರಲ್ಲಿ ಹಡಗಿನ ಮೇಲೆ ನೋಡಿದ್ರು, ಒಂದು ಪತ್ರಿಕೆಯಲ್ಲಿ ಗಾಂಧೀಜಿ ಬಗ್ಗೆನೇ ಒಂದು ಲೇಖನ ಬರೆದ್ರು. ಎಷ್ಟು ಕೀಳುಮಟ್ಟದಲ್ಲಿ ಗಾಂಧೀಜಿ ಬಗ್ಗೆ ಬರೆದಿದ್ರು ಅಂದ್ರೆ ಈತ ನಾಲಾಯಕು ಏನೂ ಪ್ರಯೋಜನ ಇಲ್ಲ ಅಂತೆಲ್ಲ ಬರೆದಿದ್ರು. ವಿಶೇಷ ಪುರವಣಿ ಬೇರೆ ಅದು ಗಾಂಧೀಜಿ ಮೇಲೆ. ಅವತ್ತು ಒಬ್ಬ ಮನುಷ್ಯ ಬಿಳಿಯ ಇವ್ರ ಕಡೆ ಬಂದ, ಗಾಂಧಿ ಈ ಪೇಪರ್ ನೋಡಿದ್ದೀರೋ ಅಂತ ಕೇಳ್ದ. ಇಲ್ಲ ನೋಡಿಲ್ಲ ಅಂದ್ರು ಗಾಂಧಿ. ಇದು ಬಹಳ ಅಮೂಲ್ಯವಾದಂಥ ಪತ್ರಿಕೆ, ಇದು ಬಹಳ ಉಪಯುಕ್ತವಾದಂಥ ಪತ್ರಿಕೆ ಇದು. ಇದರೊಳಗೆ ನಮ್ಮ ಕ್ಲಬ್ಬಿನ ಸದಸ್ಯರೆಲ್ಲ ಸೇರಿ ನಿಮಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ ಅಂತ. ನನಗ್ಯಾಕೆ ಶ್ರದ್ಧಾಂಜಲಿ ಅಂತ ಕೇಳಿದರು. ನೀವೆಂಥ ಮಹಾತ್ಮರು ದೊಡ್ಡವರು ಅಂತ ಹೇಳಿ ಇದರಲ್ಲಿ ಚೆನ್ನಾಗಿ ಬರೆದಿದ್ದಾರೆ ನೋಡಿ ಅಂತ ಹೇಳಿ ಅವರ ಟೀಕೆ ಟಿಪ್ಪಣಿ ಮಾಡಿದಂಥದ್ದು, ಕೆಟ್ಟ ಭಾಷೆಯಲ್ಲಿ ಬರೆದಂಥದ್ದು ಅದನ್ನು ಅವರು ಕೊಟ್ಟರು. ಆತ ಚೆನ್ನಾಗಿ ಕುಡಿದು ಬಿಟ್ಟಿದ್ದಾನೆ. ಹೇಳ್ತಾನೆ, ಗಾಂಧಿ ನೀವು ಪರ್ಮಿಷನ್ ಕೊಟ್ಟರೆ ನಿಮ್ಮ ಕ್ಯಾಬಿನಲ್ಲೇ ಕೂತ್ಕೊಂಡು ವಿಸ್ಕಿ ಕುಡಿಬೇಕು ಅಂತ ಬಂದಿದ್ದೇನೆ. ನೀವು ಒಪ್ಪಿದ್ರೆ ಬೇಕಾದ್ರೆ ನನ್ನ ಜೊತೆ ನೀವು ಸೇರ್ಕೋಬಹುದು ಅಂದ. ಗಾಂಧಿ ಸುಮ್ಮನೆ ನಕ್ಕರವ್ರು ನೋಡಿ, ಪೇಪರ್ ಕೊಟ್ಟ ಇವ್ರಿಗೆ, ಇಡೀ ವರ್ತಮಾನ ಪತ್ರಿಕೆ ಕೊಟ್ಟು ಇದನ್ನು ನೋಡಿ ಉಪಯುಕ್ತವಾದದ್ದೇನಿದೆ ಇಟ್ಕೊಳ್ಳಿ ಇದರೊಳಗೆ, ನಿಮ್ಗೆ ಬೇಕಾಗತ್ತೆ ಅಂದರು. ಗಾಂಧೀಜಿ ಮಾಡಿದಂಥ ಕೆಲಸ ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆ ಪತ್ರಿಕೆಯನ್ನು ಒಮ್ಮೆ ನೋಡಿದರು, ಎಲ್ಲ ಪೇಜ್ ತಿರುವು ಹಾಕಿದರು. ನಂತರ 5-6 ಪುಟ ಇತ್ತಲ್ಲ ವಿಶೇಷ ಪುರವಣಿ, ಅದು ಅದಕ್ಕೊಂದು ಗುಂಡು ಪಿನ್ ಚುಚ್ಚಿರ್ತಾರೆ, ಪಿನ್ ಚುಚ್ಚಿರ್ತಾರೆ ಮೂಲೆಗೆ, ನಿಧಾನಕ್ಕೆ ಪಿನ್ ಬಿಡಿಸ್ಕೊಂಡ್ರಂತೆ. ಪಿನ್ ಬಿಡಿಸ್ಕೊಂಡು ಅವನು ಹೇಳಿದಂತೆ ಬಿಳಿಯನಿಗೆ, ನೋಡಪ್ಪ ಈ ಪತ್ರಿಕೆಯಲ್ಲಿ ಅತ್ಯಂತ ಉಪಯುಕ್ತ ಆದದ್ದು ಇದೊಂದೇ ಪಿನ್ನು, ಅದು ನಾನು ಇಟ್ಕೊಂಡಿದ್ದೀನಿ, ಈ ಹಾಳೆ ನೀನು ಇಟ್ಕೋ ಅಂತ ವಾಪಸ್ ಕೊಟ್ರಂತೆ. ಅಂದರೆ ಇಡೀ ನಿಮ್ಮ ಪತ್ರಿಕೆಯಲ್ಲಿ ಉಪಯೋಗ ಆಗುವಂತಹದ್ದು ಪ್ರಯೋಜನಕಾರಿ ಆಗಿರೋದು ಪಿನ್ ಒಂದೇ, ಉಳಿದದ್ದೇನು ಅಲ್ಲ ಅಂತ ಕೊಟ್ರು. ಸಿಟ್ಟು ಮಾಡ್ಕೊಳ್ಳಿಲ್ಲ ಆ ಬಿಳಿಯನಿಗೆ, ಆಶ್ಚರ್ಯ ಆಯಿತು, ಏನು ಶಾಂತ ಚಿತ್ತತೆ ಇದು, ಕೋಪ ಮಾಡ್ಕೊಳ್ಳಿಲ್ಲ ಅಂತ. ಗಾಂಧಿ ನಿನ್ನ ಮೇಲೆ ಹಾಕಪ್ಪ ಕೋಪ ನನಗೆ, ನೀ

ಕೂತ್ಕೊಂಡಿದ್ಯಾ. ಹಾವು ವಿಷ ಕಕ್ಕಿದಾಗ ಹಗುರಾಗತ್ತೆ, ಹೋಗ್ಬೇಕು ವಿಷ ಅದು, ಆಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಆದ್ದರಿಂದ ನೀವು ಹಾಗೆ ಕಕ್ಕಿದ್ದೀರಿ, ಕಳ್ಕೊಂಡಿದ್ದೀರಿ, ಹೋಗಿ. ನನಗೆ ಇಡೀ ಪತ್ರಿಕೆಯಲ್ಲಿ ಉಪಯುಕ್ತವಾದದ್ದು ಅಂದರೆ ಗುಂಡು ಪೆನ್ ಮಾತ್ರ ಅಂತ ಹೇಳಿ ವಾಪಸ್ ಕೊಟ್ರಂತೆ. ಇದು ನೋಡಿ ಹಾಗಿದೆ. ಮತ್ತೊಬ್ಬರು ನನ್ನ ಬಗ್ಗೆ ಏನಾದರೂ ಕೆಟ್ಟ ಮಾತಾಡಿದರೆ ಕೋಪ ಬರ್ತದೆ, ಸಿಟ್ಟು ಬರ್ತದೆ, ತಾಪ ಆಗ್ತದೆ. ಅದು ನಗನಗ್ತಾ ಪಿನ್ ಮಾತ್ರ ಇಟ್ಕೊಂಡು ನಿಮ್ಮ ಪತ್ರಿಕೆ ಬೆಲೆನೇ ಎಷ್ಟು ಅನ್ನೋ ಹಾಗೆ ಅತ್ಯಂತ ಉಪಯುಕ್ತವಾದದ್ದು ಪಿನ್ ಮಾತ್ರ ಅಂಥೇಳಿ ಬಾಕಿದನ್ನು ವಾಪಸ್ ಕಳಿಸಿದ್ರಂತೆ. ಆಮೇಲೆ ಅವ್ರ ಬಗ್ಗೆ ಯಾವ ಆರ್ಟಿಕಲ್ಲೂ ಬರೀಲಿಲ್ಲ ಅನ್ನೋದನ್ನು ಹೇಳ್ತಾರೆ.

0: ಕೇಳುಗರ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತುತಪಡಿಸಿದ ಕರುಣಾಳುವ ಬೆಳಿಗ್ಗೆ ಕಾರ್ಯಕ್ರಮವನ್ನು ಕೇಳಿದಿರಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹೊಸ. ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ಮೀನಾಕ್ಷಿರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ, ಬನ್ನಿ ಆಲಿಸಿ ಬರೋಣ.

ಕನಸು ಚೆಲ್ಲಾವೆ ಗೆಳೆಯ, ಮನದಂಗಳದ ತುಂಬ ಇಳಿತು ಬಣ್ಣಿಸಲಿ ಅವ ಬರೀ ಮಾತಿನಲ್ಲಿ, ಇಳಿತು ಬಣ್ಣಿಸಲಿ.

ಮನಸ್ಸಿನಂದರವ ದಾಟಿ ಹಲವು ನಾದಗಳ ಮೀಟಿ ಓ ಮನಸ್ಸಿನಂದರ

0: ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ಮೀನಾಕ್ಷಿರವರು ಹಾಡಿರುವ ಹಾಡುಗಳನ್ನು ಕೇಳಿದರೆ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
2: ಹಲೋ, ಯಾರು?
3: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
2: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
1: ಕೆಳಗ್ರೆ, ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡನ್ನು ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
4: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
2: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
4: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
1: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
4: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ

0: 9930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
1: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. ಓಟಿಪಿಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊತ್ತ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಕೇಳುಗರೆ, ಇದುವರೆಗೂ ಸಮುದ್ರ ಭಾವಸಿಂಚನ ಕಾರ್ಯಕ್ರಮವನ್ನು ಆಲಿಸಿದಿರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
4: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
5: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
6: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
5: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
6: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
5: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
6: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
7: ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ನಿ ಕಣ್ರು,
8: ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
5: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
8: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
5: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
8: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
6: ಹೂಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
8: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಂಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಂಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
5: ಇದು ನಮ್ಮ ಸಿದ್ದಣ್ಣ

0: ನಮ್ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ.
2: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಆತ್ಮೀಯರಿ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ ಸರಕೂರಿನ ಶ್ರೀ ಚೌಡೇಶ್ವರಿ ದೇವಾಲಯದ ಇತಿಹಾಸ ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ತೊಗಟವೀರ ಸಮಾಜದ ಶ್ರೀಯುತ ಶ್ರೀಕಾಂತ್ ಎಸ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಸರ್, ಪ್ರತಿನಿತ್ಯ ದೇವಿಗೆ ಆಗುವಂತಹ ಒಂದು ವಿಶೇಷ ಪೂಜೆ ಮತ್ತು ಅಭಿಷೇಕಗಳ ಬಗ್ಗೆ ತಿಳಿಸೋದಾದ್ರೆ,
1: ಪ್ರತಿನಿತ್ಯ ದೇವಸ್ಥಾನದಲ್ಲಿ ಬೆಳಿಗ್ಗೆ 7-10 ತನಕ ಪುರೋಹಿತರು ಇರ್ತಾರೆ ಪ್ರತಿನಿತ್ಯ. ಅವರು ಒಂದು ಆಸುಪಾಸು ಯಾವ್ದಾದ್ರು ಕಾರ್ಯಕ್ರಮಗಳು ಒಪ್ಪಿದ್ರೆ ಒಂದು 1/2 ಗಂಟೆ ವ್ಯತ್ಯಾಸ ಆಗ್ಬೋದು, 10 ತನಕ ಇರ್ತಾರೆ. ಅದಾದ ನಂತರ ದೇವಸ್ಥಾನ ಬಾಗಿಲನ್ನ ಹಾಕ್ತಾರೆ. ಸಂಜೆ ಇನ್ನು 6-8 ತನಕ ಇರ್ತಾರೆ. ಇದು ಪ್ರತಿನಿತ್ಯ ಕಾರ್ಯಕ್ರಮ. ಅದರಲ್ಲಿ ಮಂಗಳವಾರ ದಿನ ವಿಶೇಷ, ದೇವಿಗೆ ಶಕ್ತಿ ದೇವತೆಗೆ ವಿಶೇಷವಾಗಿರೋದ್ರಿಂದ ಬೆಳಿಗ್ಗೆನೆ ಬಂದು ಅವರೊಂದು 6 ಆಗ್ಬೋದು, ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಅಭಿಷೇಕ ಇರುತ್ತದೆ. ಅದರಲ್ಲಿ ಭಕ್ತಾದಿಗಳು ನಮ್ಮ ಸಮಾಜದವರು ಸಹ ಎಳ್ನೀರು ಪ್ರತಿ ವಾರ ಕೊಡ್ತಾರೆ. ಕೊಡೋಂಥವ್ರು ಎಳ್ನೀರಾಗ್ಬೋದು, ಮೊಸರಾಗ್ಬೋದು, ಹಾಲಾಗ್ಬೋದು, ಸಕ್ಕರೆ ಆಗ್ಬೋದು, ಅಭಿಷೇಕಕ್ಕೆ ಏನ್ ಬೇಕು ಅದು ಒಬ್ಬೊಬ್ರು ನಮ್ ಕೈಲಿ ಆದದ ಅಂತದನ್ನ ಸಹಾಯ ಮಾಡ್ತಾರೆ. ಅದನ್ನ ಪುರೋಹಿತರು ಯಾರ್ಯಾರು ಕೊಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವರಿಂದ ಅವ್ರು ಕಲೆಕ್ಟ್ ಮಾಡಿ ಅವತ್ತಿನ ಕಾರ್ಯನ ಮುಗಿಸ್ತಾರೆ. ಅವತ್ತು ಮಾಮೂಲಿ ಸಾಧಾರಣ ಪೂಜೆ ಮಾಮೂಲಿ ದಿನಗಳಲ್ಲಿ. ಅದಾದ ಮೇಲೆ ಇನ್ನು ಶುಕ್ರವಾರನೂ ಸಹ ಯಥಾವತ್ತು ಅಭಿಷೇಕ ಆಗ್ತದೆ. ಅವತ್ತಿಗೂ ಸಹ ಹಾಲು, ಮೊಸರು, ಎಳೆನೀರು, ಸಕ್ಕರೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಕೊಡೋ ಅಂತ ಭಕ್ತಾದಿಗಳು ಕೊಟ್ಟೆ ಕೊಡ್ತಾರೆ. ಅದು ಹಿಂದಿನಂತೆ ಈ ದೇವಿಗೆ ಶುಕ್ರವಾರ ಆಗ್ಬೋದು, ಮಂಗಳವಾರ ಆಗ್ಬೋದು, ವಿಶೇಷ ಶಕ್ತಿ ದೇವತೆ ಆಗಿರೋದ್ರಿಂದ ಇದು ಪ್ರತಿ ವಾರದಲ್ಲಿ ನಡೀತಕ್ಕಂಥ ಕಾರ್ಯಗಳು. ಅಮಾವಾಸ್ಯೆ ಪೌರ್ಣಮಿಗಳಿಗೆ ವಿಶೇಷವಾಗಿ ಅಭಿಷೇಕ ಮಾಡಿಸೋಂತ ಭಕ್ತಾದಿಗಳು ಬಂದು ಅಭಿಷೇಕ ಮಾಡಿಸಿ ಮಹಾಮಂಗಳಾರತಿ ಮಾಡ್ತಾರೆ. ಅದು ಇನ್ನು ಹೇಳಬೇಕು ಅಂತಂದ್ರೆ, ಇನ್ನು ಈ ನವರಾತ್ರಿಯಿಂದ ಶುರುವಾದ್ರೆ ನಮ್ಮ ದೇವಸ್ಥಾನದಲ್ಲಿ 9 ಕಾಲ ಅಮ್ಮನವರ ನವರಾತ್ರಿ ಉಯ್ಯಾಲೆ ಸೇವೆ ಇರುತ್ತದೆ.
0: ಉಯ್ಯಾಲೆ ಸೇವೆ
1: ಅದು ಅಷ್ಟೇನೆ, ಈ 9 ಪೂಜಾ ಕೈಕರ್ಯ ಏನಿರ್ತದೆ ಅದು ಆಯಾ ಕುಟುಂಬಗಳಿಗೆ ಸೀಮಿತ. ಅದು ಅಂದ್ರೆ ನಮ್ಮ ಸಮಾಜದವ್ರೆ, ಆಯಾ ಕುಟುಂಬದವರೇ ಅವತ್ತನ್ನ 9 ನವರಾತ್ರಿ ಪೂಜೆ ಮಾಡಿಸ್ತಕ್ಕಂಥದ್ದು, ಬೇರೆಯವ್ರಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಅವರು ತಾತ ಮುತ್ತಾತನ ಕಾಲದಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ, ಅವ್ರನ್ನ ಬಿಟ್ಟು ಬದಲಾವಣೆ ಇಲ್ಲ. ಅದು ಇನ್ನು ನವರಾತ್ರಿ 9 ನೆಕ್ಸ್ಟ್ ಇನ್ನು ಕಾರ್ತಿಕ ಮಾಸ ಬರುತ್ತೆ. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪಾವಳಿ ಹಬ್ಬದ ನರಕ ಚತುರ್ದರ್ಶಿಯಿಂದ ಶುರು ಆದ್ರೆ ಇನ್ನು ವಿಷ್ಣು ಪೂಜೆ ಅನ್ಬಿಟ್ಟು ಬರುತ್ತೆ ನಮ್ಮಲ್ಲಿ. ಯಾಕಂದ್ರೆ ನಾವು ವೈಷ್ಣವ ಆರಾಧಕ, ವಿಷ್ಣುವಿನ ಆರಾಧಕರು ನಾವು. ಅಂದ್ರೆ ನಮ್ಮ ಮನೆ ದೇವರುಗಳೆಲ್ಲ ಸರಗೂರ್ಲಿ ಇರ್ತಕ್ಕಂತ ತೊಗಟುವೀರ ಸಮಾಜದಲ್ಲಿ ಇರೋರ್ಗೆಲ್ಲ ರಾಮ ಕೃಷ್ಣ ಗೋವಿಂದ ಇವ್ರಗಳೇ, ಶಿವನ ಒಕ್ಕಲು ಯಾರು ಇಲ್ಲ. ಅಂದ್ರೆ ಲಾಸ್ಟ್ ಅಲ್ಲಿ ಬೆಳುತ್ತೆ ಅಂದ್ರೆ ವಿಷ್ಣು ದೀಪೋತ್ಸವ ಅನ್ಬಿಟ್ಟು ಬೆಳುತ್ತೆ. ಅದು ಆಲ್ಮೋಸ್ಟ್ ಆಲ್ ಇಲ್ಲಿ ಮಾಡ್ತಾರೆ, ಶ್ರೀರಂಗಪಟ್ಟಣದಲ್ಲಿ ಮಾಡ್ತಾರೆ, ಚುಂಚನಗಟ್ಟಲ್ಲಿ ಮಾಡ್ತಾರೆ. ಅಂದ್ರೆ ನಮ್ಗೆ ನಿಯರಿಷ್ಟು ಇರೋದು. ಅದು ಬಿಟ್ಟರೆ ಹುಲ್ಲಿಕೊರ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಅವತ್ತಿಗೂ ಸಹ ವಿಶೇಷ ಇರುತ್ತೆ. ಅದನ್ನು ಸಹ ನಮ್ಮ ಸಮಾಜದವರೇ ಹೋಗಿ ಮಾಡೋದು, ಬೇರೆ ಇತರೆ ಸಮಾಜದವ್ರು ಯಾರು ಇಲ್ಲ. ಅವತ್ತಿಗೂ ಸಹ ಕಾರ್ತಿಕ ಮಾಸದ ಕೊನೆಯ ದಿನ ಅನ್ನದಾಸೋಹ ಇರುತ್ತೆ ಹುಲ್ಲಿಕೊರದಲ್ಲಿ. ಅದು ವೇಣುಗೋಪಾಲ ಸಮಿತಿಯವರು ಮಾಡ್ತಾರೆ.

0: ರೀತಿ ಆಗ್ತದೆ. ಅದು ಕಮ್ಮಿ ಅಂದ್ರೆ ಒಂದೂವರೆ ತಿಂಗಳಾಗ್ಬೋದು, ಇಲ್ಲ ಒಂದು 30 ದಿನ ಆಗ್ಬೋದು. ಯಾವ ರೀತಿ ಕಾರ್ತಿಕ ಮಾಸದಲ್ಲಿ ವಿಷ್ಣು ದೀಪೋತ್ಸವ ಯಾವತ್ತು ಕೊನೆ ಆಗುತ್ತೆ ಅವತ್ತಿಗೆ ಕಾರ್ತಿಕ ಮಾಸ ಮುಗಿಯುತ್ತೆ ಪೂಜೆ, ಅದು ವಿಶೇಷ ಪೂಜೆ ಮುಗಿಯುತ್ತೆ. ಇನ್ನು ಅದಾದ ನಂತರ ಇನ್ನು ಧನುರ್ಮಾಸ ಶುರುವಾಗುತ್ತೆ. ಧನುರ್ಮಾಸದಲ್ಲಿ ಶುರುವಾದ್ರೆ ಇನ್ನು ಮಕರ ಸಂಕ್ರಮಣ ಬಂದು, ಮಕರ ಸಂಕ್ರಮಣ ಆದ್ಮೇಲೆ ಅಲ್ಲಿಗೆ ಧನುರ್ಮಾಸದ ಪೂಜೆನೂ ಅಷ್ಟೇ. ಅದು ಒಂದು ತಿಂಗಳ ಸತತ ನಮ್ಮ ತೊಗಟವೀರ ಸಮಾಜದ ಬೀದಿಗಳೇನಿದೆ ಅಲ್ಲಿ ಪ್ರತಿನಿತ್ಯ ನಮ್ಮ ಶಾಲಾ ಮಕ್ಕಳು, ಆಮೇಲೆ ತೊಗಟವೀರ ಸಮಾಜದ ಭಜನಾ ಮಂಡಳಿ ಅವರು ಇದ್ದಾರೆ. ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಗೆ ಇದ್ದು ದೇವರನ್ನ ಉತ್ಸವ ರೆಡಿ ಮಾಡ್ಕೊಂಡು ಮಕ್ಕಳು ಕಟ್ಕೊಂಡು ಅವರು ಪ್ರತಿನಿತ್ಯ ಒಂದು ಏನ್ ಧನುರ್ಮಾಸ ಶುರುವಾಗಿ ಮಕರ ಸಂಕ್ರಮಣದ ತನಕನು ಅವರು ಉತ್ಸವ ಮಾಡ್ತಾರೆ. ಅವರು ಅದು ಅವರು ಇದು ಅಂದ್ರೆ ಸೇವಾರ್ಥದಾರರು ಇರ್ತಾರೆ. ಆಯಾ ದಿನಕ್ಕೆ ಆಯಾ ಇವರು ಇಂತಿಷ್ಟು ಹೂವು ಪ್ರಸಾದ ವ್ಯವಸ್ಥೆ ಎಲ್ಲಾನು ಅವ್ರು ಮಾಡಿರ್ತಾರೆ. ಅಂದ್ರೆ ಉತ್ಸವ ಮಾಡ್ಕೊಡೋ ಜವಾಬ್ದಾರಿ ಈ ಭಜನಾ ಮಂಡಳಿ ಅವರು. ಇನ್ನೆಲ್ಲಾ ರೀತಿಯಲ್ಲೂ ಸಮಾಜದವ್ರು ಸಹಕರಿಸ್ತಾರೆ. ಅವತ್ತಿಗೂ ಸಹ ಬಹಳ ಚೆನ್ನಾಗಿ ನಡೆಯುತ್ತೆ. ಪ್ರತಿನಿತ್ಯ 7 ಗಂಟೆ 7:30 ಮಹಾಮಂಗಳಾರತಿ ಆಗುತ್ತೆ ಧನುರ್ಮಾಸದಲ್ಲಿ. ಆ ರೀತಿನೇ ಆಗಿ ಮಕರ ಸಂಕ್ರಮಣದ ತನಕ ನಡೆಯುತ್ತೆ. ಇನ್ನು ಮಾಮೂಲಿ ಇನ್ನು ಶಿವರಾತ್ರಿ ದಿನ ಮಾಮೂಲಿ ಪೂಜೆ ನಡೆಯುತ್ತೆ. ಯುಗಾದಿ ಹಬ್ಬದ ದಿನ ದೇವರಿಗೆ ಬಹಳ ವಿಶೇಷವಾಗಿ ಪೂಜೆ ಮಾಡಿ ಎಲ್ಲಾನು ಮಾಡ್ತಾರೆ. ಯುಗಾದಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಇನ್ನು ನಮ್ಮ ಹಬ್ಬ ಬರುತ್ತೆ ಚೌಡೇಶ್ವರಿ ಹಬ್ಬ. ಚೌಡೇಶ್ವರಿ ಹಬ್ಬ ಆದ್ಮೇಲೆ ಈ ಆಷಾಢ ಮಾಸದಲ್ಲಿ ಅಮಾವಾಸ್ಯೆ ಬರುತ್ತೆ. ಈ ಅಮಾವಾಸ್ಯೆ ದಿನ ಏನಪ್ಪಾ ಅಂದ್ರೆ ಶ್ರೀ ಚೌಡೇಶ್ವರಿ ಅಮ್ಮನವರು ಹುಟ್ಟುಹಬ್ಬ ಆಚರಿಸ್ತಾರೆ.
1: ಹುಟ್ಟುಹಬ್ಬ
0: ಆಚರಿಸ್ತಾರೆ. ಅವತ್ತಿಗೂ ಸಹ ಊಟದ ವ್ಯವಸ್ಥೆ ದಾಸೋಹ ವ್ಯವಸ್ಥೆಯೂ ಇರುತ್ತೆ. ಎಲ್ಲ ನಮ್ಮ ಸಮಾಜದವರೇ ನಿಂತ್ಕೊಂಡು ಮಾಡೋದು. ಇಂಥವ್ರು ಅಂತ ಏನಿಲ್ಲ, ಅವತ್ತಿನ ದಾಸೋಹಕ್ಕೆ ತಮ್ಮ ಕೈಲಾದಂತ ಅಳಿಲು ಸೇವೆ, ಯಾರೋ ತಮ್ಮ ಕೈಲಿ ಏನಾಗುತ್ತೆ ಅದನ್ನು ತಲುಪಿಸ್ತಾರೆ. ಅದಕ್ಕೆ ಒಂದು ದಾಸೋಹ ಸಮಿತಿ ಅಂತಿದೆ. ಆಯಾ ಏಜ್ಡ್ ಪರ್ಸನ್ಗಳು ಅವರ ಜೊತೆಗಾರರು ಸೇರಿ ಮಾಡ್ಕೊಂಡಿದ್ದಾರೆ. ಆ ರೀತಿ ಆಗುತ್ತೆ. ಹೇಳ್ಬೇಕು ಅಂದ್ರೆ ಸರಗೂರಲ್ಲಿ ನಮ್ಮ ದೇವಸ್ಥಾನದಲ್ಲಿ ನಡೀತಕ್ಕಂತ ಪೂಜಾ ವಿಧಿ ವಿಧಾನ ಇಲ್ಲೆಲ್ಲೂ ಇಲ್ಲ, ಯಾರು ಸಹ ಮಾಡ್ತಾ ಇಲ್ಲ ಸರಗೂರಲ್ಲಿ. ಹೇಳ್ಬೇಕು ಅಂದ್ರೆ
1: ಪ್ರತಿನಿತ್ಯ ಪೂಜೆ, ಪ್ರತಿನಿತ್ಯ ವಿಶೇಷ ಪೂಜೆಗಳಾಗಿರ್ಬೋದು, ಅಮಾವಾಸ್ಯ ಪೂಜೆಗಳಾಗಿರ್ಬೋದು, ಜಾತ್ರೆ ಸಮಯದಲ್ಲಿ ನಡೆಯುವಂತ ಪೂಜೆಗಳು ಆಗಿರ್ಬೋದು.
0: ಹೌದು, ಈ ಆಷಾಢ ಮಾಸದಲ್ಲಿ ಎಷ್ಟು ಆಷಾಢ ಶುಕ್ರವಾರ ಬರುತ್ತೆ ಆಗ ನಮ್ ಸರಗೂರಲ್ಲಿ ಇರ್ತಕ್ಕಂತ ಸುತ್ತಮುತ್ತಲಿನವರು ಎಲ್ಲಾ ಶುಕ್ರವಾರ ದಿನ ಬಂದು ದೇವರಿಗೆ ಮಡಿಲು ಸೇವೆ ಆಗ್ಬೋದು, ಅವ್ರ ಕೈಲಿ ಏನಾಯ್ತದೆ ಅದನ್ನು ಕೊಟ್ಟು ಹೋಗ್ತಾರೆ, ಯಾರು ಮಿಸ್ ಮಾಡಲ್ಲ.
1: ಸರ್, ಈ ಒಂದು ಚೌಡೇಶ್ವರಿ ದೇವಿ ಶಕ್ತಿ ದೇವತೆ ಆಗಿರೋದ್ರಿಂದ ಜನಜನಿತವಾಗಿರುವಂತಹ ಯಾವ್ದಾದ್ರು ಪವಾಡಗಳು ಅಥವಾ ಪ್ರತೀತಿಗಳು ಏನಾದ್ರೂ ಇದ್ರೆ ಅದ್ರ ಬಗ್ಗೆ ತಿಳಿಸೋದಾದ್ರೆ,
0: ಅದ್ರ ಬಗ್ಗೆ ತಿಳಿಸ್ಬೇಕಾದ್ರೆ ನಾವು ಈ ಕಲಿಯುಗ ಪ್ರಾರಂಭ ಯಾವಾಗಾಯ್ತು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಇದು ಚೌಡೇಶ್ವರಿ ಯಾವ ರೀತಿ ಇವಳು ಬಂದು ಇಲ್ಲಿ ನಮ್ಮ ಈ ದಕ್ಷಿಣ ಭಾಗದಲ್ಲಿ ನೆಲೆಸಿದ್ಲು ಅನ್ನೋದಕ್ಕೆ ಇವಳು ಹೇಳ್ಬೇಕು ಅಂದ್ರೆ ಕಾಶಿ ವಾರಣಾಸಿಯಲ್ಲಿ ಗಂಗಾ ತೀರ ತಟದಲ್ಲಿ ಇರ್ತಕ್ಕಂಥ ದೇವಿ ಇವಳು. ಏನಾಗುತ್ತೆ, ನಮ್ಮ ಆಂಧ್ರ ಪ್ರದೇಶದಲ್ಲಿ ನಂದವರಂ ಅನ್ಬಿಟ್ಟು ಒಂದು ಗ್ರಾಮ ಇದೆ. ಅದು ಒಂದು ಕಾಲಕ್ಕೆ ಅದು ಒಬ್ಬ ರಾಜನ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ಆ ಒಳಪಟ್ಟಿದ್ದಾಗ ಏನಾಗುತ್ತೆ, ಅವ್ರಿಗೆ ಬಹಳ ಶಕ್ತಿ ಇರುತ್ತೆ. ಅಂದ್ರೆ ನಾನು ಇಂಥ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಒಂಥರ ಒಂದ್ ರೀತಿ ಪುಷ್ಪಕ ವಿಮಾನದ ರೀತಿ ಅಂತ ಇಟ್ಕೊಳ್ಳಿ, ಆ ರೀತಿ ಶಕ್ತಿ ಇರುತ್ತೆ. ಆ ಜಾಗಕ್ಕೆ ಹೋಗಿ ಪೂಜೆ ಸಲ್ಲಿಸ್ಬಿಟ್ಟು ತಿರ್ಗಾ ಸೂರ್ಯೋದಯ ಆಗೋದಕ್ಕೆ ಮುಂಚೆ ಅವರು ಆಸ್ಥಾನದಲ್ಲಿ ಇರ್ತಾರೆ. ಆ ರೀತಿ ಶಕ್ತಿ ಇರುತ್ತೆ. ಅವ್ರಿಗೆ ಕಾಲಾನಂತರ ಮದುವೆ ಆಗುತ್ತೆ ಆ ನಂದ ಮಹಾರಾಜನಿಗೆ. ಮದುವೆ ಆದಾಗ ಏನಾಗುತ್ತೆ, ಪ್ರತಿನಿತ್ಯವನು ಕಾಶಿಗೆ ಹೋಗಿ ದೇವಿಗೆ, ಕಾಶಿ ವಿಶಾಲಾಕ್ಷಿನೇ ಚೌಡೇಶ್ವರಿ, ಚೌಡೇಶ್ವರಿನೇ ವಿಶಾಲಾಕ್ಷಿ, ಅದರಲ್ಲಿ ಇನ್ನೊಂದು ಮಾತಿಲ್ಲ. ಏನಾಗುತ್ತೆ, ಪ್ರತಿನಿತ್ಯ ಹೋಗಿ ಪೂಜೆ ಮಾಡ್ಕೊ ಬರ್ತಾ ಇರ್ತಾರೆ. ಅವರು ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಈ ಹೆಂಡತಿಗೆ ಅನುಮಾನ ಬಂದ್ಬಿಡುತ್ತೆ. ರಾತ್ರಿ ನನ್ನ ಜೊತೆಲಿ ಇದ್ದವರು ಇವಾಗಿಲ್ಲ, ಎಲ್ಲೂ ಹೋಗ್ಬೋದು ಇವರು ಅಂತ ಅನ್ಬಿಟ್ಟು ಗಂಡ ಹೆಂಡತಿಗೆ ಅವನು ಯಾರ ಜೊತೆಗೂ ವಿಷಯನ ಪ್ರಸ್ತಾಪನೆ ಮಾಡಂಗಿಲ್ಲ. ಯಾಕಂದ್ರೆ ಅದು ಅವನಿಗೆ ಒಂದು ತಪಸ್ಸಿನಿಂದ ಬಂದಿರತಕ್ಕಂತ ಶಕ್ತಿ ಆಗಿರ್ತದೆ. ಆಗ ಏನಾಗುತ್ತೆ, ಇವಳು ಹಿಂಸೆನೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಕಾಟ ತಡೀಲಾರ್ದೆ ಅವನು ಬಾಯ್ ಬಿಟ್ಬಿಡ್ತಾನೆ, ನಾನು ಹಿಂಗೆ ಈ ರೀತಿ ಶಕ್ತಿ ಇದೆ ಅಂತ ಹೇಳಿ ಅವಳು ನಂಬೋದಿಲ್ಲ, ಮಹಾರಾಣಿ ನೀ ಸುಳ್ಳು ಹೇಳ್ತಾ ಇದೀಯ ನೀನು ಅಂತ. ಆಗ ಇವನು ಇನ್ನು ಜಾಸ್ತಿ ವಿತಂಡವಾದ ಮಾಡೋದು ಬೇಡ, ಕರ್ಕೊಂಡು ಹೋಗೋಣ ಇವಳ್ನಿವೆ ಅಂತ ಅನ್ಬಿಟ್ಟು ಕಾಶಿಗೆ ರಾಣಿ ಸಮೇತನಾಗಿ ನಂದ ಮಹಾರಾಜ ಕರ್ಕೊಂಡು ಹೋಗ್ತಾನೆ ಅದೇ ಪುಷ್ಪಕ ವಿಮಾನದ ಮೇಲೆ. ಏನಾಗುತ್ತೆ, ಅಲ್ಲಿ ಪೂಜೆನೂ ಸಹ ಆಗುತ್ತೆ ಕಾಶಿಲಿ. ಆಗ ಅವಳು ಬರ್ಬೇಕಾದ್ರೆ ಋತುಮತಿ ಆಗ್ಬಿಡ್ತಾಳೆ, ಅಂದ್ರೆ ಮುಟ್ಟಾಗ್ಬಿಡ್ತಾಳೆ. ಆಗ ಏನಾಗುತ್ತೆ, ಮಹಾರಾಜನಿಗಿರ್ತಕ್ಕಂಥ ಶಕ್ತಿ ಹೊರಟೋಗ್ಬಿಡುತ್ತೆ. ಅವನು ಸೂರ್ಯೋದಯ ಆಗೋದಕ್ಕೆ ಮುಂಚೆ ಆ ಸ್ಥಾನದಲ್ಲಿ ಇರ್ಬೇಕು, ಇಲ್ಲದೆ ಹೋದ್ರೆ ಅಲ್ಲಿ ಬಹಳ ತೊಂದರೆಗಳಾಗ್ತದೆ. ಅಂದ್ರೆ ನಮ್ಮ ರಾಜ ಇಲ್ಲ, ಎಲ್ಲ ಏನೋ ಒಂದು ವ್ಯತ್ಯಾಸ ಆಗತ್ತೆ ಅನ್ನೋದು ಅವ್ರ ಭಾವನೆ ಆಗಿರ್ತದೆ. ಆಗ ಕಾಶಿ ನದಿಯ ತಟದಲ್ಲಿ ಬ್ರಾಹ್ಮಣರು ಈ ದೇವಿಯ ಉಪಾಸಕರಿರ್ತಾರೆ, ಅವ್ರಿಗೆ ಬಹಳ ಶಕ್ತಿವಂತ ಬ್ರಾಹ್ಮಣರು. ಅವಾಗ ಏನ್ ಮಾಡ್ತಾನೆ ಈ

ರಾಜ ಏನ್ ಮಾಡೋದು, ಹೋಗ್ಬೇಕಲ್ಲ ನಾನು, ಈ ರೀತಿ ಆಗ್ಬಿಡ್ತಲ್ಲ ಅಂತನ್ಬಿಟ್ಟು ಹೆಂಡತಿಗೆ ಒಂದ್ ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾ ಇರ್ತಾನೆ. ಆಗ ಅಲ್ಲಿ ಯಾರೋ ಒಬ್ರು ಪಂಚಬ್ರಾಹ್ಮಣರೋ ಇಲ್ಲ ನವಬ್ರಾಹ್ಮಣರೋ ಗೊತ್ತಿಲ್ಲ, ಅವ್ರು ಇರ್ತಾರೆ, ಅವರು ಪೂಜೆ ಮಾಡ್ತಿರ್ಬೇಕಾದ್ರೆ ಅವ್ರ ಹತ್ರ ಹೋಗಿ ಒಂದು ಸಲಹೆ ಕೇಳ್ತಾರೆ, ಮಹಾಸ್ವಾಮಿ ಈ ರೀತಿ ನಾನು ನಂದ ಮಹಾರಾಜ ನಂದಾವರಂ ರಾಜ್ಯದಿಂದ ಬಂದಿರೋದು, ನಾನು ಈ ರೀತಿ ತಾಯಿ ಪೂಜೆಗೆ ನಾನು ಪ್ರತಿನಿತ್ಯ ಬರ್ತಾ ಇದ್ದೆ, ನನ್ನ ಹೆಂಡತಿ ಬಂದು ಈ ರೀತಿ ಮುಟ್ಟಾಗ್ಬಿಟ್ಟಿದ್ದಾಳೆ, ಅದರಿಂದ ಶಕ್ತಿ ಹೊರಟೋಗ್ಬಿಟ್ಟಿದೆ,

0: ಅವರು ಬ್ರಾಹ್ಮಣರು ಆಯ್ತು ನಿನಗೆ ನಾವು ಸಹಾಯ ಮಾಡ್ತೀವಿ, ನೀನು ನಮಗೆ ಪ್ರತಿ ಉಪಕಾರ ಏನು ಮಾಡ್ತೀಯ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ನಿಮಗೆ ಬ್ರಾಹ್ಮಣರಿಗೆ ಒಂದು ಅಗ್ರಹಾರ, ಅಂದ್ರೆ ನಿಮಗೆ ಎಷ್ಟು ವಾಸಕ್ಕೆ ಯೋಗ್ಯವಾಗಿ ಭೂಮಿ ಬೇಕೋ ಅದನ್ನ ನಾನು ಕೊಡ್ತೀನಿ ಅಂತ. ಆಗ ಏನ್ ಮಾಡ್ತಾರೆ ಅವರು, ತಿರ್ಗಾ ಅವ್ರನ್ನ ಶುದ್ಧಿ ಮಾಡಿ ಅವರ ಮಂತ್ರಶಕ್ತಿಯಿಂದ ಇವ್ರಿಗೆ ಮಂತ್ರಶಕ್ತಿ ಕೊಟ್ಟು ಅವ್ರಿಗೆ ಒಂದು ಇದು ರೀತಿ ಹೇಳ್ಬೇಕು ಅಂದ್ರೆ ಈ ಶಾಪ ವಿಮೋಚನೆ ಮಾಡಿ ಕಳಿಸ್ಕೊಡ್ತಾರೆ ಅಲ್ಲಿ. ಅದರಿಂದ ಆಚೆಗೆ ಇವನು ಇನ್ನು ಕಾಶಿಗೆ ಹೋಗೋದಿಲ್ಲ ಇನ್ನು ನಂದ ಮಹಾರಾಜ, ಯಾಕಂದ್ರೆ ಪೂರ್ಣ ಪ್ರಮಾಣದ ಶಕ್ತಿ ಹೊರಟೋಯ್ತಲ್ವಾ, ಇನ್ನು ಹೋಗೋದಿಲ್ಲ. ಅವನ ರಾಜ್ಯದಲ್ಲೇ ದೇವಿ ಉಪಾಸನೆ ಮಾಡ್ಕೊಂಡು ಇರ್ತಾನೆ. ಇರ್ಬೇಕಾದ್ರೆ ಏನಾಗುತ್ತೆ, ಕಾಶಿಯ ಬ್ರಾಹ್ಮಣರಿಗೆ ಒಂದು ಮಾತು ಕೊಟ್ಟಿದ್ರಲ್ಲ, ಅಲ್ಲಿ ಕಲಿಯುಗ ಬರ್ತಾ ಇರ್ಬೇಕಾದ್ರೆ ಬರ ಬಂದ್ಬಿಡುತ್ತೆ, ಈ ಬರಗಾಲ ಅಂತ ಹೇಳ್ತಾರಲ್ಲ ಆ ರೀತಿ ಬಂದ್ಬಿಡುತ್ತೆ. ಅವ್ರಿಗಲ್ಲಿ ವಾಸ ಮಾಡೋದಕ್ಕೆ ಒಂದ್ ಸ್ವಲ್ಪ ಕಷ್ಟಕರವಾದಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಗ ಅವ್ರಿಗೆ ಈ ರಾಜ ಮಾತು ಕೊಟ್ಟಿರೋದು ಜ್ಞಾಪಕ ಇರುತ್ತದೆ, ಈ ನಂದವರಂ ರಾಜ್ಯಕ್ಕೆ ಹೋಗಿ ನಂದ ಮಹಾರಾಜನ ಕಾಣ್ಬೇಕು, ಅವನಿಂದ ನಾವು ಸಹಾಯ ಅಪೇಕ್ಷೆ ಮಾಡ್ಬೇಕು ಅನ್ಬಿಟ್ಟು ನಾವು ಕೊಟ್ಟಿರೋ ಮಾತಿನಂತೆ ನಡ್ಕೋಬೇಕು ಅನ್ನುವಂತ ಅನ್ಬಿಟ್ಟು. ಆಗ ಅಲ್ಲಿಂದ ಬರ್ತಾರೆ ಬ್ರಾಹ್ಮಣರು, ಅರಮನೆ ಹತ್ರ ಬರ್ತಾರೆ, ಸೇವಕರು ಬಿಡೋದಿಲ್ಲ ಅವ್ರನ್ನ. ಬಡ ಬ್ರಾಹ್ಮಣರು ನಿಮಗೇನು ಮಹಾರಾಜರ ತಲೆ ಮಾತು ಅಂತ ಅನ್ಬಿಟ್ಟು, ಯಾಕಂದ್ರೆ ಈಗ ಇವತ್ತಿನ ದಿನದಲ್ಲಿ ಒಬ್ಬ ಮಂತ್ರಿ ನೋಡ್ಬೇಕು ಅಂದ್ರೆ ಪಿಎ ಪರ್ಸನಲ್ ಅಪಾಯಿಂಟ್ಮೆಂಟ್ ಪಡೆದಿರ್ಬೇಕು, ಅವತ್ತಿನ ದಿನದಲ್ಲಿ ಯಾವ ರೀತಿ ಇರ್ಬೋದು ಅಲ್ವಾ, ಆ ರೀತಿ ಬಿಡೋದಿಲ್ಲ. ಬಿಡದೆ ಇದಾಗ ಏನಾಗುತ್ತೆ, ಅವರು ಪ್ರತಿನಿತ್ಯ ಅವರು ಮಂತ್ರಶಕ್ತಿಯಿಂದ ಅಕ್ಷತೆ ತರ್ತಾ ಇರ್ತಾರೆ. ಈ ಅರಮನೆ ಮುಂದೆ ಒಂದು ಬನ್ನಿ ವೃಕ್ಷ ಇರ್ತದೆ, ಆ ಬನ್ನಿ ವೃಕ್ಷ ಒಣಗಿ ಅದು ಶಿಥಲಾವಸ್ಥೆಗೆ ಬಂದ್ಬಿಟ್ಟಿರುತ್ತೆ. ಇವ್ರೇನ್ ಮಾಡೋದು, ಪ್ರತಿನಿತ್ಯ ಬರೋದು, ಈ ಸೇವಕರು ಬಿಡೋದಿಲ್ಲ, ಆ ಅಕ್ಷತೆಯನ್ನ ಬನ್ನಿ ವೃಕ್ಷದ ಮೇಲೆ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಈಗ ಸುಮಾರು ದಿನಗಳು ನಡೆಯುತ್ತೆ. ಆಗ ಒಂದಿನ ಏನಾಗುತ್ತೆ, ಮಹಾರಾಜ ತನ್ನ ಅರಮನೆಯ ಮೇಲ್ಛಾವಣಿಯಿಂದ ನಿಂತು ಏನೋ ಒಂದು ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಆ ಮರನ ಅವನು ವೀಕ್ಷಣೆ ಮಾಡ್ತಾನೆ. ಈ ಮರ ಪೂರ್ತಿ ಒಣಗೋಗಿತ್ತು, ಯಾರೋ ಪುಣ್ಯಾತ್ಮರ ಕೈ ಸ್ಪರ್ಶದಿಂದ ಇದು ತಿರ್ಗಾ ಮತ್ತೆ ಚಿಗರಿದೆ ಅಂತ ಅನ್ಬಿಟ್ಟು ಆಗ ಸೈನಿಕರನ್ನ ಕರೆಸಿ ಕೇಳ್ತಾರೆ, ಆ ಮರ ಯಾವ ರೀತಿ ಚಿಗರಿತು ಅಂತ. ಸ್ವಾಮಿ, ಪ್ರತಿನಿತ್ಯ ಒಬ್ಬ ಬ್ರಾಹ್ಮಣರು ಬಂದು ಹೋಗ್ತಾ ಇದ್ದಾರೆ, ಬ್ರಾಹ್ಮಣರ ಗುಂಪಂದು ಅವರು ತಂದಿರ್ತಕ್ಕಂಥ ಅಕ್ಷತೆಯನ್ನ ಈ ರೀತಿ ಮರದ ಮೇಲೆ ಎಸ್ಬಿಟ್ಟು ಹೋಗ್ತಾ ಇದಾರೆ, ನಾವು ಒಳಗಡೆ ಬಿಡ್ತಾ ಇರ್ಲಿಲ್ಲ. ಸರಿ ಆಯ್ತು, ಅವ್ರನ್ನ ಇವತ್ತು ಅವ್ರನ್ನ ಆಸ್ಥಾನಕ್ಕೆ ಪ್ರವೇಶ ಕೊಡಿ, ಅವ್ರನ್ನ ಅವ್ರ ಕಳಿಸ್ಕೊಡಿ ಅವ್ರನ್ನ ಅಂತ ಹೇಳ್ತಾರೆ. ಹಾಗೆ ಈ ಸೈನಿಕರು ಅವ್ರನ್ನ ಖುದ್ದಾಗಿ ಕರೆಸಿ ಹುಡುಕ್ಸಿ ಕರ್ಕೊಂಡ್ ಬರ್ತಾರೆ. ಕರ್ಕೊಂಬಂದು ಹಾಗೆ ಹೇಳ್ತಾರೆ, ನೀವು ಯಾವ ರಾಜ್ಯದವರು, ಎಲ್ಲಿಯವರು, ನನ್ನಿಂದ ಏನು ಸಹಾಯ ಅಪೇಕ್ಷೆ ಮಾಡ್ತಾ ಇದ್ದೀರಾ ಅಂತ. ಯಾಕಂದ್ರೆ ಮಹಾರಾಜ ಮರ್ತು ಬಿಟ್ಟಿರ್ತಾನೆ ಆ ಮಾತನ್ನ,
1: ಕೊಟ್ಟಿನ
0: ಮಾತನ್ನ ಮರ್ತು ಬಿಟ್ಟಿರ್ತಾನೆ. ಯಾಕಂದ್ರೆ ಈಗ ಮಾಮೂಲಿ ಜನಸಾಮಾನ್ಯರು ನಾವೇ ಮರ್ತು ಬಿಟ್ಟಿರ್ತೀವಿ ಕೆಲವೊಂದು ವಿಚಾರಗಳನ್ನ, ಬೇರೆ ಯಾರೋ ಒಬ್ರು ಹೇಳಿದಾಗ ನಮಗೆ ಗೊತ್ತಾಗ್ತದೆ. ಆಗ ಅವರು ಹೇಳ್ತಾರೆ, ಈ ರೀತಿ ನೀವು ಕಾಶಿಗೆ ಬಂದಿದ್ರೆ ಅಲ್ಲಿ ಈ ರೀತಿ ನೀವು ಶಕ್ತಿ ಎಲ್ಲ ಕಳ್ಕೊಂಡಿದ್ರೆ ನಾವು ನಿಮಗೆ ತಿರ್ಗಾ ಶಕ್ತಿಯನ್ನು ತುಂಬಿ ನಿಮ್ಮನ್ನ ನಿಮ್ಮ ರಾಜ್ಯಕ್ಕೆ ಕಳಿಸ್ಕೊಟ್ಟು ಆಗ ನೀವು ನಮಗೆ ನಿಮ್ಮ ರಾಜ್ಯದಲ್ಲಿ ವಾಸ ಮಾಡೋದಕ್ಕೆ ಅನುಕೂಲ ಆಗತಕ್ಕಂತ ರೀತಿಯಲ್ಲಿ ಭೂಮಿಯನ್ನು ಕೊಡ್ತೀನಿ ಅಂತ ಹೇಳಿದ್ರಿ ಅಂತಂದಾಗ ಈ ರಾಜ ಹೇಳ್ತಾನೆ, ನಾನು ಆ ರೀತಿ ಮಾತು ಕೊಟ್ಟಿದ್ನ, ಅದಕ್ಕೆ ಸಾಕ್ಷಿ ಯಾರು ಅಂತ ಕೇಳ್ತಾರೆ
1: ಮರ್ತಿರೋದ್ರಿಂದ.
0: ಹಾಗೆ ಈ ಬ್ರಾಹ್ಮಣರು ಒಂದೇ ಮಾತಲ್ಲಿ ಹೇಳ್ತಾರೆ, ಕಾಶಿ ವಿಶಾಲಾಕ್ಷರಿ ಚೌಡೇಶ್ವರಿಯೇ ಸಾಕ್ಷಿ ಅಂತ.
1: ಮಾತು ಕೊಟ್ಟಿರೋದಕ್ಕೆ ಕಾಶಿ ವಿಶಾಲಾಕ್ಷಿ
0: ಚೌಡೇಶ್ವರನೇ ಸಾಕ್ಷಿ, ಹೋಗಿ ಅವಳನ್ನ ಕರ್ಕೊಂಬನ್ನಿ, ಆ ದೇವಿನೇ ಕರ್ಕೊಂಬನ್ನಿ ನೀವು ಅಂತ. ಯಾಕಂದ್ರೆ ಅವ್ನು ಗೊತ್ತಿರುತ್ತೆ ಇವರು ಆ ದೇವಿನ ಕರ್ಕೊಂಡು ಬಂದೇ ಬರ್ತಾರೆ ನಮ್ಮ ರಾಜ್ಯಕ್ಕೆ ಅಂತ. ಆಗ ದೇವಿಯ ಕಾಶಿಗೆ ಇವರು ತಿರ್ಗಾ ಬ್ರಾಹ್ಮಣರು ಹೋಗಿ ಆಯ್ತು ಕರ್ಕೊಂಡು ಬಂದೇ ಬರ್ತೀವಿ ನಾವು ಅಂತ ಅನ್ಬಿಟ್ಟು ಅಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಕಾಶಿಯಲ್ಲಿ ಚೌಡೇಶ್ವರಿನ ಪ್ರತ್ಯಕ್ಷಳರನ್ನಾಗಿ ಮಾಡಿ ಆಗ ಅವಳ ಹತ್ರ ಹೇಳ್ತಾರೆ, ನಾ ತಾಯಿ ಕೇಳ್ತಾಳೆ, ನೀವು ನನ್ನ ಈಗ ಪ್ರತ್ಯಕ್ಷಳನಾಗಿ ಮಾಡ್ಕೊಂಡ್ರದ್ ಏನಕ್ಕೆ, ಏನು ಕಾರ್ಯಕ್ಕಾಗಿ ಅಂತ. ತಾಯಿ, ಈ ರೀತಿ ಕಾಶಿಯಲ್ಲಿ ಬರ ಬಂದಿದೆ, ಬರಗಾಲ ಕ್ಷಾಮ, ನಮಗೆ ವಾಸ ಮಾಡೋದಕ್ಕೆ ಯೋಗ್ಯವಾಗಿಲ್ಲ ತಾಯಿ, ಈ ರೀತಿ ನಂದ ಮಹಾರಾಜ ಮಾತು ಕೊಟ್ಟಿದ್ದ, ನಿನ್ನ ರಾಜ್ಯದಲ್ಲಿ ನಿಮಗೆ ಯೋಗ್ಯವಾದಂತ ಸ್ಥಳ ಅವಕಾಶ ಮಾಡಿಕೊಡ್ತೀನಿ ವಾಸಕ್ಕೆ ಯೋಗ್ಯವಾಗಿ ಅಂತ ಹೇಳಿದ್ದ. ಈಗ ಅವನು ಸಾಕ್ಷಿ ಯಾರು ಅಂತ ಕೇಳ್ತಾ ಇದ್ದಾನೆ, ನಾವು ನಿನ್ನ ಹೆಸರು ಹೇಳಿದೀವಿ ತಾಯಿ, ಶ್ರೀ ಚೌಡೇಶ್ವರಿ ಕಾಶಿ ವಿಶಾಲಾಕ್ಷಿಯೇ ಸಾಕ್ಷಿ ಅಂತ ಅನ್ಬಿಟ್ಟು, ಆದ್ರಿಂದ ಈಗ ನೀನು ಬಂದು ನಮಗೆ ಸಾಕ್ಷಿ ಹೇಳ್ಬೇಕು, ನೀನು ನಮ್ಮನ್ನ ಕೈ ಬಿಟ್ರೆ ಇನ್ಯಾರು ಸಹ ನಮಗೆ ಗತಿ ಇಲ್ಲ ಅಂತ ಅನ್ಬಿಟ್ಟು ಹೇಳ್ತಾರೆ. ಹೇಳ್ದಾಗ ಏನಾಗತ್ತೆ, ತಾಯಿ ಆಯ್ತು ನಾನು ಬರ್ತೀನಿ, ನಾನು ಬರ್ಬೇಕಾದ್ರೆ ಒಂದು ಷರತ್ ಹಾಕ್ತಾಳೆ ತಾಯಿ, ನಾನು ಬರ್ಬೇಕಾದ್ರೆ ಗೆಜ್ಜೆ ಸದ್ದ ಜ್ಯೋತಿ ಸ್ವರೂಪಳಾಗಿ ನಾನು ನಿಮ್ಮ ಹಿಂದೆ ಬರ್ತಾ ಇರ್ತೀನಿ, ನೀವು ಯಾವುದೇ ಕಾರಣಕ್ಕೂ ಸಹ ನೀವು ಹಿಂದೆ ತಿರುಗಿ ನೋಡಬಾರ್ದು,
1: ತಿರುಗಿ ನೋಡಬಾರ್ದು
0: ನೀವು ಅಕಸ್ಮಾತ್ ನೀವು ಯಾರಾದ್ರೂ ಒಬ್ರು ತಿರುಗಿ ನೋಡಿದ್ರೆ ನಾನು ಅಲ್ಲಿ ಶಿಲೆ ಆಗೋಗ್ತೀನಿ ಅಂತ ಅನ್ಬಿಟ್ಟು ಹೇಳ್ತಾರೆ. ತಾಯಿ ಕಾಶಿಯಿಂದ ಬರ್ತಾ ಇರ್ತಾಳೆ, ಮುಂದೆ ಹೋಯ್ತಾ ಇರ್ತಕ್ಕಂಥ ಬ್ರಾಹ್ಮಣರಿಗೆ ಗೆಜ್ಜೆ ಶಬ್ದ ಕೇಳ್ತಾ ಇರುತ್ತೆ ತಾಯಿ ನಡ್ಕ ಬರ್ಬೇಕಾದ್ರೆ, ಆ ಶಬ್ದ ಕೇಳ್ತಾ ಇರ್ಬೇಕಾದ್ರೆ ಬರ್ತಾ ಇರ್ತಾರೆ. ಈ ಮರಳುಗಾಡಲ್ಲಿ ಬಂದು ಗೆಜ್ಜೆ ಶಬ್ದ ಬರೋದಿಲ್ಲ,

ಆಗ ಏನಾಗತ್ತೆ, ಈ ಬ್ರಾಹ್ಮಣರಿಗೆ ಭಯ ಬಂದ್ಬಿಡುತ್ತೆ, ತಾಯಿಯು ಸಹ ನಮ್ಮನ್ನು ಕೈ ಬಿಟ್ಬಿಟ್ಲು ಅಂತ ಅನ್ಬಿಟ್ಟು ಯಾರೋ ಒಬ್ಬ ಅಲ್ಲಿರ್ತಕ್ಕಂತ ಬ್ರಾಹ್ಮಣರಲ್ಲಿ ಅವನು ತಿರುಗಿ ನೋಡ್ಬಿಡ್ತಾನೆ. ಆಗ ತಾಯಿ, ನಂದವರಂ ಊರೇನಿದೆ ಅಲ್ಲಿ ಕೆರೆ ಇರುತ್ತೆ, ಕೆರೆಯಲ್ಲಿ ಅವಳು ಶಿಲೆಯಾಗಿ ನಿಂತು ಬಿಡ್ತಾಳೆ ಅವಳು. ಆಗ ತಾಯಿನ ತಿರ್ಗ ಪೂಜೆ ಪುನಸ್ಕಾರಗಳನ್ನು ಮಾಡಿ ತಾಯಿ ಕೈಯಲ್ಲಿ ಅಶರೀರವಾಣಿ ಬರುತ್ತೆ, ಈಗ ನೀನು ಹೋಗಿ ಮಹಾರಾಜನ್ನ ಕರ್ಕೊಂಬ, ನೀನು ನಂದರಾಜನ್ನ, ನಾನು ಅವನಿಗೆ ಸಾಕ್ಷಿ ಹೇಳ್ತೀನಿ ನಾನು ಅಂತ. ಆ ರಾಜ ಅಲ್ಲಿಂದ ಒಂದು ರೀತಿ ಹೇಳ್ಬೇಕು ಅಂದ್ರೆ ತಾಯಿ ಬಂದಿದ್ದಾಳೆ ಅನ್ಬಿಟ್ಟು, ತಾಯಿ ನೋಡ ತಕ್ಷಣ ಮಕ್ಕಳು ಯಾವ ರೀತಿ ಓಡ್ ಬರ್ತಾರೆ ಆ ರೀತಿ ಓಡ್ ಬರ್ತಾನೆ ಅವನು. ಯಾಕಂದ್ರೆ ತಾಯಿ ಅವನು ಪೂಜೆ ಮಾಡ್ತಾ ಇರ್ತಕ್ಕಂಥ ಸಾಕ್ಷಾತ್ ತಾಯಿ ವಿಶಾಲಾಕ್ಷಿ ತಾಯಿ ಚೌಡೇಶ್ವರಿ ಬಂದಿದ್ದಾಳೆ ಅನ್ಬಿಟ್ಟು ಅವನ ರಾಣಿ ಸಮೇತಳಾಗಿ ಬರ್ತಾನೆ. ಬಂದಾಗ ಏನಾಗುತ್ತೆ, ತಾಯಿ ಅಲ್ಲಿ ಹೇಳ್ತಾಳೆ, ಇವ್ರಿಗೆ ನೀನು ಮಾತು ಕೊಟ್ಟಿದ್ದು ನಿಜ, ಅವ್ರಿಗೆ ಮಾತಿನಂತೆ ನಡ್ಕೊ ನೀನು ಅಂತ. ತಾಯಿ, ಅದು ನನಗೆ ಜ್ಞಾನೋದಯ ಆಯ್ತು ತಾಯಿ, ಅವ್ರು ಬಂದು ಹೋದ್ಮೇಲೆ ನಾನು ಇದಕ್ಕೆ ಒಂದು ಉಸಿ ಆಡದೆ ನನ್ನ ತಪ್ಪಾಯ್ತು, ನಾನು ಪ್ರತಿನಿತ್ಯ ಕಾಸಿಗೆ ಬಂದು ನಿನ್ನ ಪೂಜೆ ಮಾಡೋದಿಕ್ಕೆ ಆಗೋದಿಲ್ಲ, ನೀನು ಬಂದು ನನ್ನ ರಾಜ್ಯದಲ್ಲಿ ನೆಲೆ ಆಗಲಿ ಅಂತ ಅನ್ಬಿಟ್ಟು ನಾನು ಈ ರೀತಿ ಉಸಿ ಆಡದೆ ಅಂತ ಅನ್ಬಿಟ್ಟು ನಾಟಕ ಆಡದೆ ಅಂತ ಮಾತನ್ನ ಹೇಳ್ತಾನೆ. ಆಗ ಹೇಳ್ದಾಗ ಏನಾಗುತ್ತೆ, ಅಲ್ಲಿ ಬ್ರಾಹ್ಮಣರಿಗೆ ಒಂದು ಅಗ್ರಹಾರನ್ನು ಮಾಡಿಕೊಡ್ತಾರೆ, ಅವ್ರಿಗೆ ಎಷ್ಟು ವಾಸಕ್ಕೆ ಯೋಗ್ಯವಾಗಿ ಭೂಮಿ ಬೇಕು ಎಲ್ಲಾನು ಕೊಡ್ತಾರೆ ಆ ರಾಜ. ಕಾಲಾನಂತರದಲ್ಲಿ ಏನಾಗಿರುತ್ತೆ, ರಾಜನಿಗೆ ಮಕ್ಕಳಿರೋದಿಲ್ಲ. ಆಗ ದೇವಿ ಉಪಾಸನೆ ಮಾಡಿ ದೇವಿ ದೇವಸ್ಥಾನ ದೇವಾಲಯ ಮಾಡಿ ಎಲ್ಲಾನು ಮಾಡಿ ಪೂಜೆ ನಡೆಸ್ತಾ ಇರ್ತಾನೆ. ಇವನು ದೇವಿ ಆರಾಧಕ, ದೇವಿಯ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ದೇವಿಗೆ ಕೇಳ್ತಾನೆ, ನನಗೆ ಯಾಕೆ ಇನ್ನು ನೀನು ಸಂತಾನ ಫಲ ಕೊಟ್ಟಿಲ್ಲ ನೀನು ಅಂತ. ಆಗ ತಾಯಿ ಹೇಳ್ತಾಳೆ, ನಿನಗೆ ಹೇಳಬೇಕು ಅಂದ್ರೆ ಒಂದು ರೀತಿ ದಿವ್ಯ ತೇಜಸ್ಸುಳ್ಳ ಮಗನನ್ನು ನಾನು ನಿನಗೆ ಪ್ರಸಾದಿಸ್ತೀನಿ, ಆದ್ರೆ ಅವನು ಲೋಕ ಕಾರ್ಯವಾಗಿ ಅವನು ಇರಬೇಕು ಅಂತ ಅನ್ಬಿಟ್ಟು ಹೇಳಿರ್ತಾಳೆ. ಆಗ ತಾಯಿ ಏನ್ ಮಾಡ್ತಾಳೆ, ಒಂದು ಕಳಸದ ರೂಪದಲ್ಲಿ ಅಮೃತ ಕಳಶ ಅಂತ, ಈ ಇದನ್ನ ಈ ನೀರನ್ನ ನಿನ್ನ ಹೆಂಡತಿಗೆ ಕೊಡು ಅಂತ ಅನ್ಬಿಟ್ಟು ಹೇಳಿರ್ತಾಳೆ, ಹೇಳಿರ್ತಾನೆ ತಾಯಿ ರಾಜನ್ಗೆ. ಅವ ಅದೇ ರೀತಿ ರಾಜನು ಸಹ ತಗೊಂಬಂದು ಅರಮನೆಗೆ ಮಡಗಿರ್ತಾನೆ, ದೇವ್ರ ಮನೆ ಕೋಣೆಯಲ್ಲಿ ಮಡಗಿರ್ತಾನೆ. ತಾಯಿಗೆ ಸ್ನಾನ ಮಾಡ್ಕೊಂಬಂದು ನಮಸ್ಕಾರ ಮಾಡ್ಬಿಟ್ಟು ಆ ಪ್ರಸಾದವನ್ನು ಸ್ವೀಕರಿಸು ಅಂತ ಅನ್ಬಿಟ್ಟು ಮಹಾರಾಣಿಗೆ ಹೇಳಿರ್ತಾಳೆ. ಏನಾಗೋಗುತ್ತೆ, ಅವಳು ಮಹಾರಾಣಿ ಸ್ನಾನ ಮಾಡ್ಕೊಂಬಂದು ದೇವಿಯ ಮುಂದೆ ಇಟ್ಟಿರ್ತಕ್ಕಂತ ಇದಿರುತ್ತೆ ಏನಿರುತ್ತೆ ಅಮೃತ ಕಳಶ, ಅಚಾನಕ್ಕಾಗಿ ಕೈ ತಗಲಿ ಅದು ದೇವರ ಮನೆ ಎದುರುಗಡೆ ಇರ್ತಕ್ಕಂಥ ಕೊಳ, ಕೊಳದೊಳಗಡೆ ಇರ್ತಕ್ಕಂಥ ತಾವರೆ ಮೇಲೆ ಅದು ಬಿದ್ದು ಬಿಡುತ್ತೆ. ಅದು ಆ ತಾವರೆ ಒಳಗಿಂದ ಒಂದು ಜನನವಾಗುತ್ತೆ, ಅವರೇ ಪುಷ್ಪಾಂಡ ಜಮುನಿಗಳು, ನಮ್ಮ ತೊಗಟವೀರ ಸಮಾಜದ ಮೂಲ ಪುರುಷರು, ಅವರು ಉದ್ಭವ ಆಗ್ತಾರೆ. ಅಂದ್ರೆ ಅದು ಉದ್ಭವ ಆಗಕ್ ಮುಂಚೆ ರಾಜ ಈ ರೀತಿ ಆಗೋಯ್ತಲ್ಲ, ನೀನು ಕೊಟ್ಟದ್ದು ನನಗೆ ಏನು ಫಲಿಸ್ತಿಲ್ವಲ್ಲ ಅನ್ಬಿಟ್ಟು ರೋಧಿಸ್ತಾನೆ, ತುಂಬಾ ದುಃಖಿತನಾಗ್ತಾನೆ. ಆಗ ತಾಯಿ ಶರೀರವಾಣಿ ತಿರ್ಗಾ ಅವನು ಕೇಳಿಸುತ್ತೆ, ಆಗಿರೋದೆಲ್ಲ ಒಳ್ಳೇದಕ್ಕೆ, ಈಗ ನೋಡು ಆ ಪುಷ್ಪದ ಒಳಗಡೆಯಿಂದ ಒಂದು ಮಗು ಜನನವಾಗುತ್ತದೆ, ಅದೇ ನಿನ್ನ ವಂಶೋದ್ಧಾರಕ ಅಂತ ಅನ್ಬಿಟ್ಟು ಹೇಳಿರುತ್ತೆ. ಆಗ ಆಯ್ತು ಅನ್ಬಿಟ್ಟು ಆ ಪುಷ್ಪದಿಂದ ಒಂದು ಮಗು ಹುಟ್ಟುತ್ತೆ, ಅದೇ ಪುಷ್ಪಾಂಡ ಮುನಿ ಮಹರ್ಷಿಗಳು. ಅವರು ಏನ್ ಮಾಡ್ತಾರೆ, ಅವರು ಋಷಿ ಮುನಿಗಳಾಗ್ತಾರೆ, ಅವರು ರಾಜನ ಮಗನಾಗಿದ್ರು ಸಹ ಋಷಿಗಳ ರೀತಿ ಅವರು ತಾಯಿ ಆರಾಧಕರಾಗ್ತಾರೆ. ಆರಾಧಕರಾಗಿ ತಾಯಿ ಚಂಡಮುಂಡರನ್ನು ಸಂಹಾರ ಮಾಡ್ಬೇಕಾದ್ರೆ ಅವಳಿಗೆ ಶಕ್ತಿ ಬೇಕಾಗಿರ್ತದೆ ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾದ್ರೆ. ಆಗ ಇವರು ದೇವಿ ಉಪಾಸಕರು, ತಾಯಿ ಹೇಳ್ತಾಳೆ ನನಗೆ ಶಕ್ತಿ ಸಾಲ್ತಾ ಇಲ್ಲ, ನನಗೆ ಕ್ಷತ್ರಿಯ ಕುಲದ ಮಕ್ಕಳು ಬೇಕು, ನನ್ನ ಜೊತೆಗೆ ಹೋರಾಡ್ತಕ್ಕಂಥ ಸೈನಿಕರು ಬೇಕು ಅಂತ. ಆಗ ಏನ್ ಮಾಡ್ತಾರೆ ಇವರು, ಯಜ್ಞ ಯಾಗಾದಿಗಳನ್ನು ಮಾಡಿ ಪುಷ್ಪಾಂಡ ಜಮುನಿ ಮಹರ್ಷಿಗಳು ಯಜ್ಞ ಯಾಗಾದಿಗಳ ಜೊತೆಗೆ ತಾಯಿಗೆ ಅವಿಸು ಅಂದ್ರೆ ಶಕ್ತಿ ತುಂಬುತ್ತಾರೆ. ಅವಳು ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ಏನ್ ಶಕ್ತಿ ಬೇಕು ತುಂಬತಾರೆ, ತುಂಬೇಕಾದ್ರೆ ಅವಳ ಜೊತೆಗೆ ಹೋರಾಡೋದಕ್ಕೆ ಸೈನಿಕರು ಬೇಕಲ್ಲ. ಆಗ ತಾಯಿ ಅಕ್ಷತೆ ಕೊಡ್ತಾಳೆ, ಇದನ್ನ ಯಜ್ಞ ಕುಂಡದಲ್ಲಿ ನೀನು ಬಿಡ್ತಾ ಇದ್ರೆ ಈ ಕಡೆಯಿಂದ ವೀರರು ಎದ್ದು ಬರ್ತಾ ಇರ್ತಾರೆ ಅಂತ. ಅದಕ್ಕೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಹೇಳ್ತಾರೆ, 360 ಇಂಟಿಕಿ ವೀರಲು ನೀ ಮೀಟಿನ ವಾರು ನೆಗಡಿ ರಾಮಮ್ಮ ನೆಗಡಿ ಕಟಾಕ್ಷಮಲು ಚೇತ, ನೀಕೆಂತ ಕೋಪಮು ನೀ ಬಿಡ್ಡ ಮೀದ. ಅಂದ್ರೆ 360 ಜನ ವೀರರು ನಿನ್ನ ಮಕ್ಕಳೇ ನಾವು, ನಿನ್ನ ಮಕ್ಕಳ ಮೇಲೆ ನಿನಗೆಂತ ಕೋಪ, ನೀನು ಹುಟ್ಟಿಸಿರ್ತಕ್ಕಂತ ಮಕ್ಕಳು ನಾವು ಅಂತ. ಆ ಸೈನಿಕರೇ ತೊಗಟವೀರ ಸಮಾಜದ ಮೂಲ ಪುರುಷರು, ಪುಷ್ಪಾಂಡಜ ಮುನಿ ನಂತರ ಅವರೇ ಚೌಡೇಶ್ವರಿ ಆರಾಧಕರಾಗ್ತಾರೆ, ಕ್ಷತ್ರಿಯ ಕುಲದಲ್ಲಿ ಹುಟ್ಟದ ರೀತಿ ಆಗುತ್ತದೆ. ಅದಾದ ನಂತರ ಏನಾಗ್ತದೆ, ಈ ಕಾಲಾನಂತರ ಬ್ರಾಹ್ಮಣರು ಚೌಡೇಶ್ವರಿಯನ್ನ ಈ ನಂದವರ ರಾಜ್ಯದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಕಲಿಯುಗ ಹತ್ರ ಬರ್ತಾ ಬರ್ತಾ ಬರ್ತಾ ಏನಾಗುತ್ತೆ,

0: ಎಲ್ಲ ಅಧರ್ಮಗಳು ಸೃಷ್ಟಿ ಆಗ್ತಾ ಇರುತ್ತೆ. ಆಗ ತಾಯಿ ಹೇಳ್ತಾಳೆ ಪ್ರತ್ಯಕ್ಷಳಾಗಿ ಬ್ರಾಹ್ಮಣರಿಗೆ, ಇಂದಿಗೆ ನೀವು ನನಗೆ ಪೂಜೆ ಮಾಡಿದ್ದು ಸಾಕು, ಇನ್ನು ನೀವು ನನಗೆ ಪೂಜೆ ಮಾಡೋದು ಬೇಕಾಗಿಲ್ಲ. ನನ್ನದೇ ಸಮಾಜದವರಾದ, ನನ್ನ ಕುಲಸ್ಥರಾದಂತಹ ದೇವಾಂಗ ಸಮಾಜ, ತೊಗಟವೀರ ಸಮಾಜ, ಕುರುವನ ಶೆಟ್ಟಿ, ಪಟ್ಟಮಶಾಲೆ, ಪದ್ಮಶಾಲೆ, ಈ ಪಂಚ ಇವ್ರ ಸಮಾಜದವರು ನನ್ನ ಪೂಜೆ ಮಾಡ್ತಾರೆ, ನೀವು ಎಷ್ಟು ದಿನ ಪೂಜೆ ಮಾಡಿದ್ರೆ ಸಾಕು ಅಂತ ಹೇಳಿ ಅವ್ರನಿಂದ ಪೂಜೆನ ಬಿಡಿಸ್ಬಿಡ್ತಾಳೆ. ಅನಂತರ ನಮ್ಮ ಕುಲದವರೇ ಈ ಐದು ಜನಾಂಗದವರು ಸೇರಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಕಲಿಯುಗ ಬಂದಂಗೆ ಎಲ್ಲ ಹೊಸಸಿ ಧರ್ಮ ಎಲ್ಲ ನಶಿಸಿ ಹೋಗಿ ಅಧರ್ಮನೆ ತಾಂಡವಾಡೋದಕ್ಕೆ ಶುರುವಾಗುತ್ತೆ. ಅಲ್ಲಿಗೆ ನಂದರಾಜನೂ ಸಹ ಅವನು ಯುಗನೂ ಮುಗಿಯುತ್ತೆ, ಪುಷ್ಪಾಂಡಜ ಮುನಿಗಳು ಸಹ ಇದಾಗ್ತಾರೆ, ಅವ್ರದ್ದು ಇದು ಮುಗಿಯುತ್ತೆ. ಅದಾದ ನಂತರ ಇನ್ನು ಅಲ್ಲಿರ್ತಕ್ಕಂಥವರೆಲ್ಲ ಅಲ್ಲೇ ನಂದರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿ ಇವತ್ತಿಗೂ ಸಹ ದೇವಸ್ಥಾನ ಇದೆ. ಅಂದರೆ ಅಲ್ಲಿ ಏನಪ್ಪ ಇದೆ ಅಂತಂದರೆ, ಮೇಲ್ಗಡೆ ಒಂದು ದೇವರಿದೆ ಹತ್ತಿ ಮರದಲ್ಲಿ ಮಾಡಿರ್ತಕ್ಕಂಥ ಚೌಡೇಶ್ವರಿ, ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ಕಾಶಿಯಿಂದ ಬಂದಂಥ ಚೌಡೇಶ್ವರಿ ಇರೋದು. ಅಂದರೆ ಅಲ್ಲಿಗೆ ಯಾವ ಮೊದಲು ನಮ್ಮ ಪೂರ್ವಿಕರೆಲ್ಲ ನೋಡಿದಾರಂತೆ. ಅಂದ್ರೆ ನಮ್ಗೆ ಅಂತ ಪುಣ್ಯ ಇಲ್ಲ. ಅವರು ಯಾವ ರೀತಿ ಇದ್ದಾಳೆ ಅಂದ್ರೆ, ಅವಳು ಉಗ್ರ ಸ್ವರೂಪಳಾಗಿದ್ದಾಳಂತೆ. ಅಲ್ಲಿಗೆ ಬಿಡ್ಬೇಕಾದ್ರೆ ಅವರು ನಮ್ಮಲ್ಲಿ ಅಲುಗು ಸೇವೆ ಅಂತ ಏನ್ ಮಾಡ್ತೀವಿ, ಆ ಗುರ್ತಿರೋರು ಮಾತ್ರ ದೇವಾಲಯದ ಒಳಗಡೆ ಬಿಡ್ತಾ ಇದ್ರಂತೆ ದೇವ್ರು ನೋಡೋದಕ್ಕೆ. ಅದು ಘೋರ ರೂಪ ಇರೋದನ್ನ ನೋಡಿ ನಮ್ಮ ನರಮಾನವರು ತಡ್ಕಳ ಕಾಯ್ತಿರ್ಲಿಲ್ಲ ಅಂತ. ಅಂದ್ರೆ ಆ ರೀತಿ ಅಷ್ಟು ಪವರ್ಫುಲ್. ಅದನ್ನ ಏನ್ ಮಾಡ್ತಾರೆ ಅವರು, ಆಗ ಅವರು ಸಹ ಇವ್ರಗಳನ್ನ ವಿದ್ವಾಂಸರನ್ನ ಕೇಳಿ ಮಾಡಿ ಮಾಡಿದಾಗ ಈ ರೀತಿ ಮಾಡಿ ದೇವಸ್ಥಾನದ ಬಾಕ್ಲನ್ನ ಬಂದ್ ಮಾಡ್ಬಿಡಿ, ಮೇಲ್ಗಡೆ ಇರ್ತಕ್ಕಂಥ ದೇವಿಗೆ ನೀವು ಪೂಜೆ ಮಾಡ್ಕೊಂಡು ಇರಿ, ವರ್ಷಕ್ಕೆ ಒಂದು ದಿನ, ಅದು ಯುಗಾದಿ ಹಬ್ಬ ಅದು ಮೂರು ದಿನಕ್ಕೆ ಬೀಳುತ್ತೆ ಅಲ್ಲಿ. ಅಲ್ಲಿ ಆ ಜಾತ್ರೆ ಸಂದರ್ಭದಲ್ಲಿ ಏನಿದೆ ಬಾಕ್ಲು ಏನ್ ಮುಚ್ಚಿದಾರೆ, ಅದಕ್ಕೆ ಅರಿಶಿನದ ಮುಖಾಂತರ ಮುಚ್ಚಿರ್ತಾರೆ, ಅದನ್ನ ಕೆರೆದು ಅಲ್ಲಿಂದಾನೆ ಪೂಜೆ ಸಲ್ಲಿಸ್ಬಿಟ್ಟು, ಅಲ್ಲೂ ಸಹ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ನಂದವರಂಲಿ ಜಾತ್ರೆ. ಅದು ರಾತ್ರಿ ಟೈಮ್ ನಡೆಯೋದು, ಅದು ಒಂದು ಸಾವಿರಾರು ಜ್ಯೋತಿಗಳು ಬರುತ್ತೆ. ಇಲ್ಲಿ ನಾವು ಒಂದು ಎರಡು ಮಾಡ್ತೀವಿ ಸರ್ಗೂರಲ್ಲಿ, ಅಲ್ಲಿ ಸಾವಿರಾರು ಜ್ಯೋತಿ ಬರ್ತದೆ. ಅದು ಇಂಥವ್ರ ಹರಕೆ ಇರ್ತದೆ, ನನಗೆ ಇಂಥ ಕಾರ್ಯ ಆದ್ರೆ ನಾನು ಜ್ಯೋತಿ ಬೆಳಗಿಸ್ತೀನಿ ಅಂತ ಅನ್ಬಿಟ್ಟು. ಯಾಕಂದ್ರೆ ಈ ಚೌಡೇಶ್ವರಿಗೆ, ಈ ತೊಗಟವೀರರಿಗೆ ಚೌಡೇಶ್ವರಿ ಎಷ್ಟು ಮುಖ್ಯನೋ ಅಷ್ಟೇ ಜ್ಯೋತಿನೂ ಅಷ್ಟೇ ಪ್ರಮುಖ ಮುಖ್ಯ. ನಾವು ಏನ್ ಮಾಡ್ತೀವೋ ಬಿಡ್ತೀವೋ ಆ ಜ್ಯೋತಿನೇ ನಮಗ್ ದೇವ್ರು. ಅವಳು ಕಾಶಿಯಿಂದ ಬಂದಿರೋದು ಜ್ಯೋತಿ ಸ್ವರೂಪಳಾಗಿ, ಅವಳಿಗೆ ನಾವು ಆ ಜ್ಯೋತಿಗೆ ನಾವು ಪ್ರಾಮುಖ್ಯತೆ ಕೊಡ್ಬೇಕು ಅನ್ಬಿಟ್ಟು ಆ ಜ್ಯೋತಿಯನ್ನ ಇವತ್ತಿಗೂ ಸಹ ನಮ್ ಸರಗೂರಲ್ಲೂ ಮಾಡ್ತಾರೆ. ನಮ್ಮ ಕುಲದವರು ಎಲ್ಲೆಲ್ಲಿದ್ದಾರೆ ಭಾರತ ದೇಶದಲ್ಲಿ ಎಲ್ಲಾ ಕಡೆನೂ ಮಾಡ್ತಾರೆ. ಭಾರತ ದೇಶ ಅನ್ನೋದಕ್ಕಿಂತ ಹೇಳ್ಬೇಕು ಅಂದ್ರೆ ನೇಪಾಳದಲ್ಲೂ ಸಹ ಮಾಡ್ತಾರೆ,
1: ನೇಪಾಳದಲ್ಲೂ
0: ಇದಾರೆ, ತಮಿಳ್ನಾಡಲ್ಲಿದ್ದಾರೆ, ಕೇರಳದಲ್ಲಿ ಇರೋದು ನಮಗ್ ಗೊತ್ತಿಲ್ಲ, ಆಂಧ್ರದಲ್ಲಂತೂ ಹಳ್ಳಿ ಹಳ್ಳಿಗೂ ಸಹ ನಮ್ಮ ಸಮಾಜದವ್ರು ಇದ್ದಾರೆ. ಅಲ್ಲಿ ಒಂದು ದೇವಾಲಯ ಇದೇ ಇರುತ್ತೆ, ತೊಗಟವೀರರು ಇರೋ ಕಡೆ ಚೌಡೇಶ್ವರಿ ಇದೇ ಇರ್ತಾಳೆ.
1: ಅದೇ ಒಂದು ಕುಲ ದೇವತೆ ಆಗಿರೋ ಎಲ್ಲಿ ವಾಸ ಮಾಡ್ತಾರೆ ಚೌಡೇಶ್ವರಿ ಇದೇ ಇರುತ್ತೆ.
0: ಈ ಏನಾದ್ರೂ ಪೂಜೆ ಪುನಸ್ಕಾರಗಳು ಮಾಡ್ಬೇಕಾದ್ರೆ ನಮ್ಮಲ್ಲಿ ಒಂದು ಮದುವೆ ಮಾಡ್ಬೇಕಾದ್ರೂ ಅಷ್ಟೇ, ಒಂದು ಇದು ಮಾಡ್ಬೇಕಾದ್ರು ಗೋತ್ರಗಳು ಕೇಳ್ತಾರೆ. ಒಂದೇ ಗೋತ್ರದವ್ರಿಗೆ ಹೆಣ್ಣು ಕೊಡೋದಿಲ್ಲ,
1: ಒಂದೇ ಗೋತ್ರ ಇದ್ರೆ
0: ಕೊಡೋದಿಲ್ಲ. ಹೇಳ್ಬೇಕು ಅಂದ್ರೆ ನಂದು ಶೆಟ್ಟವಳ್ಳ ಆಗಿದ್ರೆ ನಿಂದು ಪುಲಿವಳ್ಳ ಆಗಿರ್ಬೇಕು. ಶೆಟ್ಟವಳ್ಳು ಶೆಟ್ಟವಳ್ಳು ಕೊಡೋದಿಲ್ಲ, ಪುಲಿವಳ್ಳು ಪುಲಿವಳ್ಳು ಕೊಡೋದಿಲ್ಲ.
1: ಒಂದೇ ಗೋತ್ರ ಆದ್ರೆ,
0: ಒಂದೇ ಗೋತ್ರ ಆದ್ರೂ ಕೊಡೋದಿಲ್ಲ,
1: ವಿರುದ್ಧ ಗೋತ್ರಗಳ
0: ವಿರುದ್ಧ ಗೋತ್ರಗಳಾಗಿರ್ಬೇಕು. ಯಾಕಂದ್ರೆ ಒಂದೇ ಗೋತ್ರಗಳಾದ್ರೆ ಅವರು ಪೂರ್ವಜರು ಒಂದೇ ಅಣ್ಣ ತಮ್ಮಂದಿರಾಗಿರ್ತಾರೆ, ಅದರಿಂದ ನಮ್ಮಲ್ಲಿ ಆ ರೀತಿ ಮಾಡೋದಿಲ್ಲ.
1: ನಿಮ್ಮ ಪೂರ್ವಜರ ಒಂದು ದೃಷ್ಟಿಕೋನದಿಂದ ಒಂದೇ ಮನೆತನ ಅಥವಾ ಅಕ್ಕ ತಮ್ಮ ಈ ರೀತಿ ಒಂದು ಸಂಬಂಧಗಳು ಬರುತ್ತೆ ಅನ್ನೋ ಒಂದು ಕಾರಣದಿಂದ ಒಂದೇ ಮನೆತನ ಅಥವಾ ಒಂದೇ ಗೋತ್ರ ಇರುವಂತವ್ರನ್ನ ಮದುವೆ ಮಾಡ್ಕೊಡೋದಿಲ್ಲ, ವಿವಿಧ ರೀತಿಯ ಗೋತ್ರಗಳಿರುವಂತವ್ರನ್ನ ನೋಡಿ ಮದುವೆ
0: ಮಾಡ್ಕೊಡ್ತಾರೆ. ಹೊರಗಡೆ ಈಗ ನಮ್ಮ ಸರಗೂರಲ್ಲೂ ಅಷ್ಟೇನೆ, ನಮ್ಮವರು ನಮ್ಮ ಮೈಸೂರು ಜಿಲ್ಲೆ ಬಿಟ್ರೆ ಸರಗೂರಲ್ಲಿ ಇನ್ನು ಮೈಸೂರು ಜಿಲ್ಲೆಯಲ್ಲಿ ಸರಗೂರಿಂದ ಹೋಗಿರೋರು ಒಂದು 15 ಮನೆತನ ಮೈಸೂರಲ್ಲಿ ವಾಸ ಇದ್ದಾರೆ. ಅದು ಬಿಟ್ರೆ ನಮ್ಮವರು ಮೈಸೂರು ಜಿಲ್ಲೆಯಲ್ಲಿ ಇನ್ನಿಲ್ಲ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿದ್ದಾರೆ, ಇನ್ನು ಅದು ಬಿಟ್ರೆ ಕುಣಿಗಲ್ಲಿದ್ದಾರೆ, ತುಮಕೂರಲ್ಲಿದ್ದಾರೆ, ಇನ್ನು ಆಚೆಗೆಲ್ಲ ಇದ್ದಾರೆ. ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ ನಾವು ಇಲ್ಲೇ ಇರೋದು
1: ಸರಗೂರಲ್ಲಿ ಮಾತ್ರನೇ.
0: ಹೌದು
1: ಸರ್, ದೇವಾಲಯದ ಒಂದು ಆಡಳಿತ ಮಂಡಳಿ ಅಥವಾ ಸಮಿತಿಯು ದೇವಾಲಯದ ಅಭಿವೃದ್ಧಿಗಾಗಿ ಮತ್ತು ಭಕ್ತರ ಅನುಕೂಲಕ್ಕಾಗಿ ಕೈಗೊಂಡಿರುವಂತಹ ಹೊಸ ಯೋಜನೆಗಳೇನಾದರೂ ಇದ್ರೆ ಅದ್ರ ಬಗ್ಗೆ ತಿಳಿಸೋದಾದ್ರೆ.
0: ಸರ್, ನಮ್ಮ ದೇವಸ್ಥಾನಕ್ಕೆ ಅಂದ್ರೆ ನಮ್ಮ ತೊಗಟವೀರ ಸಮಾಜಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನ ಸಮಿತಿ ಇದೆ, ಅದರಲ್ಲಿ ಮೂರು ಜನ ಯಜಮಾನರಿದ್ದಾರೆ, ಒಬ್ಬರು ಕಾರ್ಯದರ್ಶಿ ಇದ್ದಾರೆ. ಅವರು ತೀರ್ಮಾನದ ಅನುಸಾರವಾಗಿ ನಮ್ಮಲ್ಲಿ ಯಾವುದೇ ವಿಧವಾದ ಕಾರ್ಯಕ್ರಮ ಆಗ್ಬೋದು, ಮದುವೆಗಳಾಗ್ಬೋದು, ಮುಂಜಿಗಳಾಗ್ಬೋದು, ಅವ್ರಿಗೆ ತಿಳಿಸ್ತೆ ಯಾರು ಏನು ಮಾಡಂಗಿಲ್ಲ. ಈಗ ನಮ್ಮ ಸಮಾಜದ ಮುಖಂಡರು ಅವರು ಪ್ರತಿಯೊಂದು ವಿಚಾರನೂ ಸಹ ತಿಳಿದಿರ್ಬೇಕು.

0: ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಹೋಗುತ್ತೆ, ಒಂದು ಮದುವೆ ಆಗ್ಬೋದು, ಒಂದು ಮುಂಜೆ ಆಗ್ಬೋದು, ಒಂದು ತಿಥಿ ಆಗ್ಬೋದು, ಏನೇ ಇದ್ರು ಸಹ ಅವರು ಅವರು ಅವರು ವಿಷಯ ತಲುಪಿಸ್ಬಿಟ್ಟೆ ಮುಂದೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಹಾಗೆ ಈಗ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಚೌಡೇಶ್ವರಿ ಸಮುದಾಯ ಭವನ ಇದೆ, ಅದು ನಮ್ಮ ಸಮಾಜದವರಿಗೆ ಇರ್ತಕ್ಕಂತ ಏಕೈಕ ಆಸ್ತಿ. ಅದು ಬಿಟ್ಟರೆ ಇನ್ನು ಜಮೀನಿದೆ, ಒಂದ್ ಎಕರೆ ಏನೋ ಜಮೀನಿದೆ, ಯಾರೋ ದಾನಿಗಳು ಕೊಟ್ಟಿರ್ತಕ್ಕಂಥದ್ದು ಅದು ಅದಿದೆ. ಅದು ಬಿಟ್ರೆ ಇನ್ನೇನಿಲ್ಲ. ಬರ್ತಾ ದೇವಾಲಯಕ್ಕೆ ಭಕ್ತಾದಿಗಳು ಏನ್ ಕೊಡ್ತಾರೆ ಆ ಕಾಣಿಕೆಯಿಂದ, ನಮ್ಮ ಸಮಾಜದವರ ಒಂದು ಕಾಣಿಕೆಯಿಂದ ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇದೆ. ಏನ್ ತೊಂದರೆ ಇಲ್ಲ. ಬಂದವರು ಯಾರೋ ಹೊರಗಡೆಯಿಂದ ಬಂದವರು ಉಳ್ಕೊಳ್ಳೋದಕ್ಕೆ ನಮ್ಮ ಸಮುದಾಯ ಭವನದಲ್ಲಿ ರೂಮ್ಗಳಿದೆ, ಕೊಡ್ತಾರೆ ಕೇಳಿದ್ರೆ. ನಾವ್ ಇಂಥ ಕಡೆಯಿಂದ ಬಂದಿದೀವಿ, ದೇವಸ್ಥಾನ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಉಳ್ಕೊಳ್ಳೋದಕ್ಕೆ ಮಾಡ್ಕೊಡ್ತಾರೆ. ಯಾಕಂದ್ರೆ ಈ ನಮ್ಮ ದೇವಸ್ಥಾನಕ್ಕೆ ಈ ಬೆಂಗಳೂರು ಕಡೆಯಿಂದ ಸುಮಾರು ಜನ ಬರ್ತಾರೆ. ಅಲ್ಲಿಂದ ಬಂದು ಅವರು ನಮ್ಮ ಸಮಾಜದವ್ರೆ ಬಂದು ಅಲ್ಲಿ ಉಳ್ಕೊಂಡು ಒಂದಿನ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ.
1: ಸರ್, ದೇವಾಲಯವು ಸ್ಥಳೀಯ ಸಮುದಾಯದೊಂದಿಗೆ ಹೇಗೆ ಬೆಸ್ತ್ಕೊಂಡಿದೆ? ಶೈಕ್ಷಣಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ದೇವಾಲಯದ ಪಾತ್ರ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಈ ಸರಗುರ್ಲಿ ಎಷ್ಟು ಕೋಮುಗಳಿವೆ, ಎಲ್ಲಾ ಸಮುದಾಯದವ್ರ ಎಲ್ಲಾ ಕೋಮಿನವ್ರ ಜೊತೆಗೂ ಸಹ ನಮ್ಮ ಸಮಾಜದವರು ಬಹಳ ಚೆನ್ನಾಗಿದ್ದಾರೆ. ಯಾವುದೇ ವಿಧವಾದ ಭಿನ್ನಾಭಿಪ್ರಾಯಗಳಿಗೆ ಅವರು ಎಡೆ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಸರಗೂರಲ್ಲಿ ಹೇಳಬೇಕು ಅಂದ್ರೆ ದೊಡ್ಡ ಸಮಾಜ ನಮ್ಮ ತೋಟವೀರ ಸಮಾಜ. ಇನ್ನು ಅನಂತರ ಬೇರೆ ಸಮಾಜಗಳು ಬರ್ಬೋದು. ನಾವೇ ಸರಗೂರಲ್ಲಿ ಟೌನ್ ಅಲ್ಲಿ ಹೇಳಬೇಕು ಅಂದ್ರೆ ನಾವೇ ತೋಟವೀರರೇ ಜಾಸ್ತಿ ಇರೋದು. ಅದರಿಂದ ಹೇಳಬೇಕು ಅಂದ್ರೆ ಮೊದಲೆಲ್ಲ ಯಜಮಾನಿಕೆನ ನಮ್ಮವರೇ ಮಾಡ್ತಾ ಇದ್ರು, ಪಟೇಲ್ತನನು ಸಹ ನಮ್ಮವರೇ ಮಾಡ್ತಾ ಇದ್ರು. ಇಚ್ಚಿತ್ತಿಗೆ ಕಾಲಾನಂತರ ಎಲ್ಲ ಬದಲಾವಣೆ ಆಗಿದೆ. ಅಂದ್ರೆ ಈ ನಾಡು ದೇಶದಲ್ಲಿ ನಮ್ಮವರು ಸಹ ಒಬ್ರಿದ್ದಾರೆ, ಎಲ್ಲರೂ ಸಹ ಸೇರಿ ಅಭಿನವ ಭಾವದಿಂದ ನಡ್ಕೊಂಡು ಹೋಗ್ತಾರೆ. ಯಾವುದೇ ಸಮಾಜದಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಸಮಾಜಕ್ಕೂ ಸಹ ಆಹ್ವಾನ ಕೊಡ್ತಾರೆ, ಹೋಗಿ ನಮ್ಮ ಸಮಾಜದ ಮುಖಂಡರಾಗ್ಬೋದು, ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ
1: ಅಷ್ಟೇ. ಸರ್, ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರು ಓಲೆಗರಿ ಗ್ರಂಥಗಳಾಗಿರ್ಬೋದು, ಶಿಲಾಶಾಸನಗಳಾಗಿರ್ಬೋದು ಅಥವಾ ಇತರ ಐತಿಹಾಸಿಕ ದಾಖಲೆಗಳು ಏನಾದರೂ ಲಭ್ಯ ಇದ್ರೆ ಅವುಗಳ ಒಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ?
0: ಅಂದ್ರೆ ನಮ್ಮ ಸರಗೂರಲ್ಲಿಲ್ಲ ಓಲೆಗರಿಗಳು, ಹೇಳದ್ನಲ್ಲ ಆಂಧ್ರ ಪ್ರದೇಶದ ನಂದಾವರಂಲ್ಲಿದೆ ಓಲೆಗರಿಗಳು. ಏನು ಇವಾಗ ಸ್ವಲ್ಪ ಹೊತ್ತು ಮುಂಚೆ ನಾ ಏನ್ ಹೇಳಿದೆ ಅದು ಪೂರ್ಣ ಪ್ರಮಾಣದ ಒಂದು ಓಲೆಗರಿ ಇದೆ. ನಮ್ಮಲ್ಲಿ ಕೆಲವು ಮುಖಂಡರ ಹಳೆಯೊಬ್ಬರ ಹತ್ರನೇ ಈ ನಮ್ಮ ಚೌಡೇಶ್ವರಿ ಮಹಾತ್ಮೆ ಅನ್ಬಿಟ್ಟು ಒಂದು ಬುಕ್ ಇದೆ, ಆ ಬುಕ್ ಇದೆ. ಅದು ನಮ್ಗೆ ಇಲ್ಲಿ ತನಕ ಸಿಕ್ಕಿಲ್ಲ, ಅದು ಕೈಯಿಂದ ಕೈಗೆ ಬದಲಾವಣೆ ಆಗಿ ಬೇರೆ ಬೇರೆ ಕಡೆ ಹೊರಟೋಗಿದೆ. ಅಂದ್ರೆ ಓಲೆಗರಿ ಇರೋದಂತೂ ಸತ್ಯ. ಅಂದ್ರೆ ಅದು ನಮ್ಮ ಹತ್ರ ಇಲ್ಲ ಇವಾಗ.
1: ಸರ್, ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಭಕ್ತರು ಸಾಮಾನ್ಯವಾಗಿ ಯಾವೆಲ್ಲ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ, ಇಲ್ಲಿ ಪ್ರಾರ್ಥಿಸಿದ್ರೆ ಇಂತಹ ಫಲಗಳು ಸಿಗ್ತವೆ ಅಂತ ನಂಬಿಕೆಗಳು ಇಂದಿಗೂ ಸಹ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ದೇವಿಗೆ ಇಲ್ಲಿ ಹೇಳಬೇಕು ಅಂದ್ರೆ ತುಂಬಾ ಬೇಡಿಕೆಗಳು ಇರ್ತಕ್ಕಂಥದ್ದು, ಸಂತಾನ ಫಲ ಮತ್ತೆ ಕಷ್ಟ ರೋಗ ರುಜಿನಿಗಳು, ಆಮೇಲೆ ಮಕ್ಕಳು ವಿದ್ಯಾಭ್ಯಾಸ. ಇಲ್ಲಿ ನಮ್ಮ ಸರಗೂರಲ್ಲಿ ಇರ್ತಕ್ಕಂತ ದೇವಿ ವಿದ್ಯಾ ಚೌಡೇಶ್ವರಿ ಅಂತ, ಈ ಸರಸ್ವತಿ ಸ್ವರೂಪಗಳು, ಬೇರೆ ಕಡೆ ಎಲ್ಲ ಕಾಳಿ ಸ್ವರೂಪಗಳು. ಅಂದ್ರೆ ಇಲ್ಲೂ ಸಹ ರುಂಡಮಾಲೆ ಸಹಿತವಾಗೇ ನಿಂತಿರೋದು. ಅಂದ್ರೆ ಇವಳು ವಿದ್ಯಾ ಚೌಡೇಶ್ವರಿ, ಸೌಮ್ಯ ರೂಪ, ಘೋರ ರೂಪ ಇಲ್ಲ. ಅಂದ್ರೆ ಇವಳು ವಿದ್ಯೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿದ್ದಾರೆ. ಇಲ್ಲಿ ನೀವು ಶೃಂಗೇರಿಗೆ ಹೋಗಿ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ, ಈ ದೇವಸ್ಥಾನದಲ್ಲಿ ಮಾಡಿಸಿದ್ರು ಸಹ ಅದು ಸರಸ್ವತಿಗೆ ಸೇರುತ್ತೆ ಅಂತ ನಮ್ಮ ಪುರೋಹಿತರು ಹೇಳಿದ್ದಾರೆ. ಅವ್ರಿಗೂ ಹಳಪಟ್ಟವರು ಸಹ ಹೇಳಿದ್ದಾರೆ, ಅವರ ತಂದೆ ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ಅವರು ಸಹ ಇವಳು ವಿದ್ಯಾ ಚೌಡೇಶ್ವರಿ. ಹೇಳಬೇಕು ಅಂದ್ರೆ ನಮ್ಮ ಸರಗೂರಿನಲ್ಲಿ ನಮ್ಮ ಸಮಾಜದಲ್ಲಿ ವಿದ್ಯಾವಂತರು ಜಾಸ್ತಿ ಇದ್ದದ್ದು ಒಂದಾನೊಂದು ಕಾಲದಲ್ಲಿ. ಗೌರ್ಮೆಂಟ್ ಅಫಿಷಿಯಲ್ಸ್ ಏನಂತ ಹೇಳ್ತಾರೆ, ಎಲ್ಲ ಮಾಸ್ಟರ್ಗಳು, ಆಮೇಲೆ ತಹಸೀಲ್ದಾರ್ಗಳು, ಇವರುಗಳಾಗಿದ್ದವರೆಲ್ಲ ನಮ್ಮವರೇ. ಅವತ್ತಿನ ದಿನದಲ್ಲೇ ಶಿಕ್ಷಣದಲ್ಲಿ ಪ್ರಗತಿಯಲ್ಲಿದ್ದವರು. ಇವತ್ತಿನ ದಿನ ಕಾಲಾನುಸಾರ ಯಾವ ರೀತಿ ಆಗಿದೆ ಅಂತ ನಿಮ್ಗೆ ಗೊತ್ತು, ಆ ರೀತಿ ಆಗಿದೆ, ಅದರಲ್ಲಿ ಏನಿಲ್ಲ. ಅಂದ್ರೆ ಈಗಲೂ ಸಹ ಶಿಕ್ಷಣವಂತರು ನಮ್ಮಲ್ಲಿದ್ದಾರೆ, ವಿದ್ಯೆಗೆ ಕೊರತೆ ಏನಿಲ್ಲ. ವಿದ್ಯೆಗೆ ತಾಯಿ ಚೌಡೇಶ್ವರಿ ಎಲ್ಲಾ ರೀತಿಯಲ್ಲೂ ಪ್ರಸನ್ನಳಾಗಿದ್ದಾರೆ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಒಂದು ಅನಿಸಿಕೆ ಅಥವಾ ಒಂದು ಸಂದೇಶವನ್ನ ನೀಡೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಯಾರೇ ಆಗಿರ್ಬೋದು ದೇವಸ್ಥಾನ ಕಾರ್ಯಗಳಲ್ಲಿ ತಮ್ಮ ಕೈಯಲ್ಲಾದಷ್ಟು ಕಾರ್ಯಗಳನ್ನು ಮಾಡಿ. ಯಾರೂ ಸಹ ಈಗ ಒಬ್ಬ ನಮ್ಮ ಜೊತೆಗಿರ್ತಾನೆ ಅವನು ನಮ್ಮ ಕಷ್ಟಕ್ಕೆ ಸ್ಪಂದಿಸೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಅವನ್ನ ಬೈಬಾರ್ದು. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ತನ್ನದೇ ಆದ ಜವಾಬ್ದಾರಿಗಳಿರ್ತವೆ, ಅವನದೇ ಆದ ಕಷ್ಟಗಳಿರ್ತವೆ.
1: ಹೌದು,
0: ಅದೇ ರೀತಿನೇ ದೇವರು ಏಕಕಾಲದಲ್ಲಿ ಎಲ್ಲರನ್ನೂ ಸಹ ನೋಡೋದಿಕ್ಕಾಗೋದಿಲ್ಲ, ಆಯಾ ಸಮಯ ನಿಗದಿಯಾಗಬೇಕು. ಯಾವುದೇ ದೇವಾಲಯಗಳಾಗಿರಲಿ, ಅಲ್ಲಿ ನಡೀತಕ್ಕಂಥ ಪೂಜಾ ಕೈಕರ್ಯದಲ್ಲಿ ತಮ್ಮ ಕೈಲಾದಷ್ಟು

0: ಬನಾನದಿಂದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.
1: ಸರ್, ಇಲ್ಲಿಯವರೆಗೂ ಒಂದು ಚೌಡೇಶ್ವರಿ ದೇವರ ಒಂದು ಇತಿಹಾಸ ಆಗಿರ್ಬೋದು, ಹಬ್ಬದ ಆಚರಣೆಗಳಾಗಿರ್ಬೋದು, ವಿಶೇಷ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಜೊತೆಗೆ ಜಾತ್ರಾ ಸಂದರ್ಭಗಳಲ್ಲಿ ಯಾವ ರೀತಿ ಒಂದು ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇಷ್ಟೊಂದು ಮಾಹಿತಿಗಳನ್ನು ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಜನಧ್ವನಿ ಕೇಳೋದರ ಪರವಾಗಿ, ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ತಮಗೂ ಸಹ ನನ್ನ ಕರೆಸಿ ವಿಚಾರವನ್ನು ನಾಲ್ಕು ಜನರಿಗೆ ತಿಳಿಸಿ ಅಂತ ಹೇಳಿದ್ದಕ್ಕೆ ನಿಮಗೂ ಸಹ ನಾನು ಕೃತಜ್ಞನಾಗಿರ್ತೇನೆ. ಯಾಕೆಂದರೆ ಈ ವಿಚಾರ ಇದು ನನಗೆ ಬೇರೆ ಯಾರೂ ಹೇಳ್ಕೊಟ್ಟದ್ದಲ್ಲ. ನಮ್ಮ ಪೂರ್ವಿಕರು ಅಂದರೆ ನಮ್ಮ ಅಜ್ಜಿ ತಾತ, ಆಮೇಲೆ ನಮ್ಮ ಸಮಾಜದ ಕೆಲವರು ಹಳೆಯ ಪೂರ್ವಿಕರು ಹೇಳಿ ತಕ್ಕಂಥ ವಿಚಾರಗಳು ನನಗೆ ಗೊತ್ತಿರತಕ್ಕಂಥದ್ದು ಹೇಳಿದ್ದೀನಿ. ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ಸಲಹೆ ಅಂತ ಹೇಳ್ತೀನಿ ಅಷ್ಟೆ.
1: ಪ್ರಿಯ ಕೇಳುವರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ, ಹಬ್ಬಗಳ ಆಚರಣೆ ಮತ್ತು ಜಾತ್ರಾ ಹಿನ್ನೆಲೆಯನ್ನು ಕುರಿತು ಸರಗೂರಿನ ನಿವಾಸಿಗರಾದ ಶ್ರೀಯುತ ಶ್ರೀಕಾಂತ್ ಹೆಸರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀ ಚೌಡೇಶ್ವರಿ ದೇವಾಲಯದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆ ಕುರಿತು ಸರಗೂರಿನ ತೊಗಟವೀರ ಸಮಾಜದ ಶ್ರೀಯುತ ಶ್ರೀಕಾಂತ್ ಎಸ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ಕೇಳಿದಿರಿ. ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವಂಥ ಅಕ್ಷರ ಪರಬ್ರಹ್ಮ ಯೋಗದ 1ನೆಯ ಮತ್ತು 2ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕಗಳು ಇಂತಿವೆ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತ.

ಇಂದಿನಿಂದ ನಾವು 8ನೆಯ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಆ ಅಧ್ಯಾಯದ ಹೆಸರೇ ಅಕ್ಷರ ಪರಬ್ರಹ್ಮ ಯೋಗ ಅಥವಾ ಅಕ್ಷರ ಬ್ರಹ್ಮ ಯೋಗ ಅಂತ ಹೇಳಿ ಕರೀತಾರೆ. ನಾವು ಸಾಮಾನ್ಯವಾಗಿ ಅಕ್ಷರ ಅಂತಂದ್ರೆ ಬರೆಯುವಂತಹ ವರ್ಣಮಾಲೆಗೆ ನಾವು ಹೋಲಿಸ್ಕೊಳ್ತೇವೆ. ಆದರೆ ನಿಜವಾಗಿಯೂ ಅಕ್ಷರ ಅಂತಂದ್ರೆ ಕ್ಷರದ ವಿರುದ್ಧ ಪದ ಅಕ್ಷರ. ಅಂದ್ರೆ ಕ್ಷರ ಅಂದ್ರೆ ಯಾವುದು ನಾಶವಾಗುತ್ತದೋ ಅದು ಕ್ಷರ, ಯಾವುದು ನಾಶವಾಗುವುದೇ ಇಲ್ಲವೋ ಅದು ಅಕ್ಷರ ಅಂತ ಹೇಳಿ. ಹಾಗಾಗಿ ಈ ಒಂದು ಪ್ರಪಂಚದಲ್ಲಿ ಯಾವುದು ನಾಶವೇ ಆಗುವುದಿಲ್ಲವೋ ಅಂಥದರ ಒಂದು ದಿವ್ಯ ಜ್ಞಾನವನ್ನು ಅಕ್ಷರ ಪರಬ್ರಹ್ಮ

0: ಯೋಗವನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ತೀವಿ ಅನ್ನುವಂಥದ್ದು ಈ ಒಂದು ಅಧ್ಯಾಯದ ಒಂದು ಸೂತ್ರ. ಸಮ್ಯಜ್ಞಾನ ಅಥವಾ ಈ ಪರಮಾತ್ಮನ ಪರ ಮತ್ತು ಅಪರ ಪ್ರಕೃತಿಗಳನ್ನು ಸರಿಯಾಗಿ ತಿಳಿದುಕೊಂಡು ಹೊರಗಿನ ಪ್ರಪಂಚದಲ್ಲಿ ಬದುಕುವವನೇ ಜ್ಞಾನಿ. ಅವನಿಗೆ ಈ ಜ್ಞಾನಿಯು ಪರಮಾತ್ಮನನ್ನು ತಿಳಿದುಕೊಳ್ಳುವಂಥದ್ದು ಮಾತ್ರವಲ್ಲ, ಅವನು ಪ್ರಪಂಚದ ಬಗ್ಗೆಯೂ ತಿಳಿದುಕೊಳ್ತಾನೆ, ಪ್ರಪಂಚದಲ್ಲಿ ಜೀವಿಸುವ ವಿಧಾನದ ಬಗ್ಗೆಯೂ ಕೂಡ ತಿಳಿದಿರ್ತಾನೆ. ಅವನು ಎಲ್ಲೇ ಇರಲಿ, ಯಾವ ಸಂದರ್ಭದಲ್ಲೇ ಇರಲಿ, ಜೀವನದ ಎಲ್ಲ ಏರುಪೇರುಗಳನ್ನು ಯಶಸ್ವಿಯಾಗಿ ಎದುರಿಸಿ ದೇವ ಮಾನವನಾಗಿ ಬಾಳ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮನನ್ನು ಪೂರ್ಣ ರೀತಿಯಲ್ಲಿ ತಿಳಿದುಕೊಂಡವನು ಎಲ್ಲವನ್ನು ತಿಳಿದುಕೊಂಡಂತೆ ಅಂಥೇಳಿ ಹೇಳಲಾಗ್ತಿತ್ತು. ಆದರೆ ಅದು ಹೇಗೆ ಅಂತ ಹೇಳಿ ವಿವರಿಸಿರಲಿಲ್ಲ. ಹಿಂದಿನ ಅಧ್ಯಾಯ ಮುಕ್ತಾಯ ಆಗಿದ್ದೇ ಜ್ಞಾನಿಯನ್ನು ಸ್ತುತಿಸುವ ಮೂಲಕ. ಪರಮಾತ್ಮನನ್ನು ತಿಳಿಯುವುದು ಅಂತಂದರೆ ಪ್ರಪಂಚವನ್ನೇ ತಿಳಿದ ಹಾಗೆ, ಇಂದ್ರಿಯ ಸಮೂಹಗಳನ್ನೂ ತಿಳಿದುಕೊಂಡ ಹಾಗೆ ಮತ್ತು ಮನಸ್ಸು ಬುದ್ಧಿಗಳನ್ನೂ ಕೂಡ ತಿಳಿದುಕೊಂಡ ಹಾಗೆ ಅಂಥೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದೆಲ್ಲ ಮಂದಟ್ಟಾಗಬೇಕು ಅಂತಂದರೆ ಈ ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ಅರ್ಜುನನಿಗೆ ಇನ್ನೂ ಒಂದಷ್ಟು ಪ್ರಶ್ನೆಗಳು ಹುಟ್ಟಾಕಿದೆ. ಆ ಪ್ರಶ್ನೆಯ ಮೂಲಕವೇ ಈ 8ನೇ ಅಧ್ಯಾಯ ಆರಂಭ ಆಗ್ತಾ ಇದೆ. ಅರ್ಜುನ ಉವಾಚ, ಅರ್ಜುನ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣನನ್ನ, ಹೇ ಪುರುಷೋತ್ತಮ, ಈ ಪರಬ್ರಹ್ಮದ ಸ್ವರೂಪ ಎಂತಹುದು, ಅಧ್ಯಾತ್ಮ ಎಂದರೇನು, ಕರ್ಮ ಅಂತಂದ್ರೆ ಏನು, ಅಧಿಭೂತ ಯಾವುದು, ಅಧಿದೈವ ಯಾವುದು, ಮಧುಸೂದನ ಈ ದೇಹದಲ್ಲಿ ಅಧಿಯಜ್ಞ ಎಂದರೇನು, ಅದು ಹೇಗಿದೆ, ಮರಣ ಸಮಯದಲ್ಲಿ ಯೋಗಿಗಳು ನಿನ್ನನ್ನು ಹೇಗೆ ಅರಿತುಕೊಳ್ಳುತ್ತಾರೆ ಎಂಬೆಲ್ಲ ಪ್ರಶ್ನೆಗಳನ್ನು, ಪ್ರಶ್ನೆಗಳ ಮಾಲೆಯನ್ನೇ, ಪ್ರಶ್ನೆಗಳ ಸುರಿಮಳೆಯನ್ನೇ ಇದೀಗ ಅರ್ಜುನ ಕೃಷ್ಣನ ಮೇಲೆ ಎರಿತಾ ಇದ್ದಾನೆ ಅಥವಾ ಸುರಿತಾ ಇದ್ದಾನೆ. ಈ ಒಂದು ಅಧ್ಯಾಯದಲ್ಲಿ ಈಶ್ವರನ ತತ್ವವನ್ನು ವಿವರಿಸ್ತಾನೆ ಶ್ರೀಕೃಷ್ಣ. ಅರ್ಜುನ ಶ್ರೀಕೃಷ್ಣನಿಗೆ ಹಲವು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾನೆ. ಅವೆಲ್ಲ ಪ್ರಶ್ನೆಗಳು ನಮ್ಮ ಪರವಾಗಿಯೇ ಅರ್ಜುನ ಕೃಷ್ಣನಿಗೆ ಕೇಳಿರುವ ಹಾಗಿದೆ. ಯಾಕಂದರೆ ಅರ್ಜುನ ಒಂದು ದೃಷ್ಟಿಯಿಂದ ನೋಡಬೇಕು ಅಂತಂದರೆ ಅವನು ಮಾನವ ಕೋಟಿಯ ಪ್ರತಿನಿಧಿ. ಅವನು ಹಾಕುವ ಪ್ರಶ್ನೆಗಳಿಂದ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ನಮಗೆ ಹೆಚ್ಚು ಅರ್ಥವಾಗ್ತಾ ಹೋಗುತ್ತೆ. ಗುರುಗಳು ಪ್ರಶ್ನೆ ಕೇಳದೇ ಇದ್ದರೆ ಸಾಮಾನ್ಯವಾಗಿ ಹೇಳ್ತಾನೆ, ಆದರೆ ನಮಗೆ ಯಾವುದು ಬೇಕೋ ಅದನ್ನು ಹೇಳಬೇಕಾದ್ರೆ ನಾವು ಆ ಪ್ರಶ್ನೆಯನ್ನು ಕೇಳಬೇಕು. ಆಗ ಮಾತ್ರ ನಮ್ಮ ಮನಸ್ಸಿನ ಸಮಸ್ಯೆಗಳು ಅವನಿಗೆ ಅರ್ಥವಾಗಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾನೆ. ಇಲ್ಲಿ ಬರುವ ತತ್ವಬೋಧನೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದ್ದು. ಯಾವುದೋ ಒಂದು ಸಿದ್ಧಾಂತವನ್ನು ಮೆಟ್ಟಿಲು ಮೆಟ್ಟಿಲಾಗಿ ವಿವರಿಸಿಕೊಂಡು ಹೋಗುವಂಥ ಪ್ರಾಧ್ಯಾಪಕನಂತೆ ಶ್ರೀಕೃಷ್ಣ ಇಲ್ಲಿ ವಿವರಿಸೋದಿಲ್ಲ. ಬದಲಿಗೆ ತನಗೆ ಗೊತ್ತಿರೋದನ್ನೆಲ್ಲ ಹೇಳೋಕ್ಕೂ ಹೋಗಲ್ಲ. ಬದಲಿಗೆ ಅರ್ಜುನನಿಗೆ ಏನು ಬೇಕು, ಅರ್ಜುನನಿಗೆ ಎಷ್ಟು ಬೇಕು, ಅದನ್ನು ಹೇಗೆ ಹೇಳಿದರೆ ಅರ್ಜುನನ ಮನಸ್ಸಿಗೆ ನಾಟುತ್ತದೆ ಎಂಬುದನ್ನು ತಿಳಿದುಕೊಂಡು ಅದೇ ಭಾಷೆಯಲ್ಲಿ ಹೇಳ್ತಾನೆ ಕೃಷ್ಣ. ಮೊದಲನೆಯದಾಗಿ ಆ ಪರಬ್ರಹ್ಮನ ಸ್ವರೂಪ ಎಂತಹದ್ದು ಅಂಥೇಳಿ ಕೇಳ್ತಾ ಇದ್ದಾನೆ. ಈ ಬ್ರಹ್ಮವಾದರೂ ಅನಂತ ಅಖಂಡ ಸಚ್ಚಿದಾನಂದ ಸ್ವರೂಪ. ಈ ಪ್ರಪಂಚ ಮತ್ತು ಜೀವರಾಶಿಗಳೆಲ್ಲ ಅದರಲ್ಲಿ ಹಾಸುಹೊಕ್ಕಾಗಿದೆ. ಇದರ ವಿಷಯವನ್ನು ಇನ್ನೂ ಹೆಚ್ಚು ಕೇಳಬಯಸುವವನು ಈ ಅರ್ಜುನ. ಅಧ್ಯಾತ್ಮ ಎಂದರೆ ಈ ಜೀವಿಯ ಸ್ವರೂಪ ಎಂಥದ್ದು, ಅವನು ಇಲ್ಲಿ ಹೆಂಗಿದ್ದಾನೆ, ಈ ದೇಶ ಕಾಲ ನಿಮಿತ್ತದ ಪ್ರಪಂಚದಲ್ಲಿ ಹಲವು ದೇಹಗಳನ್ನು ಧರಿಸಿರುವ ಜೀವಿ ಯಾವ ರೀತಿಯಲ್ಲಿದ್ದಾನೆ. ಕರ್ಮ ಅದು ನಮ್ಮನ್ನು ಕಟ್ಟಿಹಾಕುವುದು, ಬಿಡಿಸುವುದು, ಈ ಸ್ವಭಾವಗಳೆಲ್ಲ ಇದೆಯಲ್ಲ, ಇದನ್ನು ಸಾಂಗವಾಗಿ ಅರಿಯ ಬಯಸ್ತಾ ಇದ್ದಾನೆ. ಅಧಿಭೂತ, ಈ ಪಂಚಭೂತಗಳಿಂದ ಆದ ಪ್ರಪಂಚ, ಇದರ ಸ್ವರೂಪ ಎಂಥದ್ದು. ಅಧಿದೈವ ಅಂದರೆ ಹಲವಾರು ದೇಹಗಳಲ್ಲೂ ಜೀವಧಾರಿ ಯಾವ ರೀತಿ ಇದ್ದಾನೆ, ಇವನ್ನೆಲ್ಲ ಅರಿಯಲು ಇಚ್ಛಿಸುವವನು. ಇಲ್ಲಿ ಅಧಿಯಜ್ಞನಂತೆ ಇರುವವನು ಯಾರು, ಪ್ರತಿ ಜೀವರಾಶಿಗಳ ಅಂತರಾಳದಲ್ಲಿಯೂ ನಾವು ಮಾಡುವ ಪ್ರತಿಯೊಂದು ಯಜ್ಞವನ್ನು ಸ್ವೀಕರಿಸುತ್ತಿರುವವನೇ ಆ ಪರಮೇಶ್ವರ. ಅವನು ಈ ಪ್ರಪಂಚದಲ್ಲಿ ಹೇಗಿದ್ದಾನೆ, ಅಂತ್ಯ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ 60% ಏರಿಕೆ ಮಾಡಿ ಸರ್ಕಾರ

0: ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
1: The coal, how much coal we have as of now, whatever today we require, if that is mined, we have coal enough for 350 years. So, hamara naam bhi yaad nahi rahega. Tab 350 years, so, itna generation chale jayega. Hamare paas itna koila hai, lekin Modi ji aane se pehle electrification nahi hua tha, bahut jyada, bahut badi praman mein, in a very big way, diesel was being used. Today, that is being replaced by almost 99%, I believe, that is being converted into electrification.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿತ್ರದುರ್ಗ, ತುಮಕೂರು, ದಾವಣಗೆರೆಯ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು, ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾರತೀಯ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಇದೇ 26ರಂದು ತನ್ನ 30ನೇ ವಾರ್ಷಿಕೋತ್ಸವ ಆಚರಿಸಲಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಖ್ಯಾತಿ ಹೊಂದಿರುವ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಬಾನಂಗಳದಲ್ಲಿ ಚಮತ್ಕಾರ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್ ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60ರಷ್ಟು ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಮೀರಿ ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಮೈಸೂರು ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಶ್ರೋತಾ ಚೇತನ್ ಕುಮಾರ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿ ಗೆಳೆಯ ನಿಂಗರಾಜು. ಕೆಳಗರು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದ ಶ್ರೀ ಚೇತನ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಎಲ್ರಿಗೂ ನಮಸ್ಕಾರ. ಜನಧ್ವನಿ ರೇಡಿಯೋ ಮೂಲಕ ತಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಕೇಳುಗರಿಗೆಲ್ಲ ಮೇ ದಿನಾಚರಣೆಯ ಶುಭಾಶಯಗಳು. ಲಿಂಗರಾಜ್ ಅವರು ತಮಗೂ ಸಹ ನಮಸ್ಕಾರ.
2: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸರ್, ಮೊದಲನೇದಾಗಿ ಈ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಈ ಒಂದು ಕಾರ್ಮಿಕ ಇಲಾಖೆಯ ಒಂದು ಮುಖ್ಯ ಉದ್ದೇಶಗಳು ಮತ್ತು ಜವಾಬ್ದಾರಿಗಳೇನು ಸರ್?
3: ನೋಡಿ, ನಮ್ಮ ಭಾರತ ಡೆವಲಪ್ಮೆಂಟ್ ಆಗ್ತಾ ಇದೆ, ನಮ್ಮ ರಾಜ್ಯ ಸಹ ಉತ್ತಮವಾಗಿ ಈಗ ಕೆಲಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಬೆಳವಣಿಗೆ, ನಮ್ಮ ಅಭಿವೃದ್ಧಿ ಕಾರ್ಮಿಕರ ಬೆಳವಣಿಗೆ ಮೇಲೆ ಅವಲಂಬಿತವಾಗಿದೆ. ಎಲ್ಲಿ ಕಾರ್ಮಿಕ ಸಂತೋಷವಾಗಿರ್ತಾನೆ ಆ ರಾಜ್ಯ ಆಗ್ಲಿ, ಆ ಜಿಲ್ಲೆ ಆಗ್ಲಿ, ಆ ದೇಶ ಆಗ್ಲಿ ಸಂತೋಷವಾಗಿ ಅಭಿವೃದ್ಧಿ ಆಗುತ್ತೆ. ಆದ್ರಿಂದ ಎಲ್ಲ ಕಾರ್ಮಿಕ ಇಲಾಖೆಯಿಂದ ನಾವು ಅಧಿಕಾರಿಗಳಾಗಿ ಮತ್ತು ಕಾರ್ಮಿಕ ಸರ್ಕಾರದ ನೌಕರರಾಗಿ ನಮ್ಮ ಹಡಿಲಿ ಏನ್ ಕಾರ್ಮಿಕರು ಬರ್ತಾರೆ ಅವ್ರನ್ನ, ಅವ್ರ ಸೌಲಭ್ಯಗಳನ್ನ ನೋಡೋದು, ಅವರ ಬೆಳವಣಿಗೆಗೆ ನಾವು ನಮ್ಮ ಕರ್ತವ್ಯನ ನಿಟ್ ಮಾಡೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ.
2: ಓಕೆ ಸರ್, ಅದ್ರ ಬಗ್ಗೆ ನಾವು ಮುಂದುವರ್ಷ ಒಂದು ಕರೆ ಇದೆ. ಹಲೋ ಹಲೋ
4: ಹಲೋ.
2: ಹಾ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
4: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು, ಹೂವಿನ ಕೊಡದಿಂದ.
2: ಮಹೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ
4: ಸರ್?
3: ಮಹೇಶ್ ಅವ್ರು ಹೇಳಿ, ನಾನು ಚೇತನ್ ಹೇಳಿ ಕೇಳುತ್ತೆ. ಹೇಳಿ.
4: ಅವರು ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಕಾರ್ಮಿಕರಾಗಿದ್ದಾರೆ, ಅವ್ರ ಯಾವುದೇ ರೀತಿಯ ಕಾರ್ಮಿಕ ಕಾರ್ಡ್ ತಲುಪ್ತೇ ಇಲ್ಲ.
3: ಓಕೆ,
4: ಕಾರ್ಮಿಕರು ಅಲ್ಲದ ವ್ಯಕ್ತಿಗಳಿಗೆಲ್ಲ ಕಾರ್ಡ್.
3: ಓಕೆ, ಯಾವ ಕಾರ್ಡ್ ಕೇಳ್ತಾ ಇದ್ದೀರಾ ಮಹೇಶ್ ಅವರು? ತಾವು ಕಟ್ಟಡ ಕಾರ್ಮಿಕ ಕೇಳ್ತಾ ಇದ್ದೀರಾ? ಅಸಂಘಟಿತ ಕಟ್ಟಡ ಕಾರ್ಮಿಕರು. ಓಕೆ ಓಕೆ, ಕಟ್ಟಡ ಕಾರ್ಮಿಕರು ಅಂದ್ರೆ ಅವರು ಕೆಲಸ ಮಾಡ್ತಾ ಇದಾರೆ, ಕನ್ಸ್ಟ್ರಕ್ಷನ್ ಕೆಲಸ ಕಟ್ಟಡ ಕಾರ್ಮಿಕರಾಗಿದ್ದಾರೆ ಅಂತನಾ? ಅವ್ರು ಯಾವ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದಾರೆ? ಸರ್ಗೂರ್ನಲ್ಲಿ ಕೆಲಸ ಮಾಡ್ತಾ ಇದಾರಾ?
4: ಕೋಟೆಲ್ಲೂ ಮಾಡ್ತಿರ್ತಾರೆ.
3: ಓಕೆ, ಮತ್ತೆ
4: ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದೀವಿ ಸರ್, ರಿಜೆಕ್ಟ್ ಮಾಡೋದು. ನಿಮ್ ಮಾಸ್ಟಿಂದ ಬರ್ತಾರೆ, ಅಮೌಂಟ್ ಕೊಟ್ಟವ್ ಮಾತ್ರ ಪಾಸ್ ಆಯ್ತವೆ, ಅಮೌಂಟ್ ಕೊಡದೆಲ್ಲ ಫೇಲ್ ಆಯ್ತವೆ. ಹಂಗಾದ್ರೆ ಏನ್ ಸರ್ ಸಮಸ್ಯೆ? ಒಬ್ಬ ವ್ಯಕ್ತಿ ಎಷ್ಟ್ ದಿನ ಕೆಲಸ ಮಾಡ್ಬೋದು? 365 ದಿನದಲ್ಲಿ 90 ದಿನ ಮಾಡ್ಬೋದು.
3: ಅಲ್ಲ, ನಮ್ ನಿಯಮ ಇರೋದೇ ಹಂಗೆ, ಯಾರು ಒಂದ್ ವರ್ಷದಲ್ಲಿ 90 ದಿನ ಕೆಲಸ ಮಾಡ್ತಾರೆ ಅವ್ರಿಗೆ ಕನ್ಸ್ಟ್ರಕ್ಷನ್ ಕಾರ್ಡ್ ಕೊಡ್ಬೇಕು ಅಂತಾನೆ ಇರೋದು. ಇನ್ ಕೇಸ್
4: ಅಲ್ಲ, 90 ದಿನ ಮಾಡ್ಬೇಕಾ ಸರ್?
3: ಇಲ್ಲ, 90 ವರ್ಷದಲ್ಲಿ 90 ದಿನ ಅವನು ಕಟ್ಟಡ ಕಾರ್ಮಿಕನಾಗಿದ್ರೆ ಮಾತ್ರ ಅವನು ಕಟ್ಟಡ ಕಾರ್ಮಿಕ ಅನ್ನಿಸ್ಕೊಳ್ತಾನೆ, ಅದಕ್ಕೆ ನಾವು ಕಾರ್ಡ್ ಕೊಡ್ತೀವಿ. ಇನ್ ಕೇಸ್ ಅಕಸ್ಮಾತ್ ನಿಮ್ಗೆ ಈ ಹಂತದಲ್ಲಿ ಏನಾದರೂ ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನೀವು ನೇರವಾಗಿ ಲೇಬರ್ ಇನ್ಸ್ಪೆಕ್ಟರ್ನ ಕಾಂಡ್ ಮಾಡೋದು, ಇಲ್ಲ ಅಂತಂದ್ರೆ ಇಲ್ಲಿ ಲೇಬರ್ ಆಫೀಸರ್ದು ಇರುತ್ತೆ, ನಮ್ಮ ಸಹಾಯವಾಣಿ ಇರುತ್ತೆ, ಅಲ್ಲಿಗಾದ್ರೂ ಒಂದು ಕಂಪ್ಲೇಂಟ್ ಆದರೂ ರೈಸ್ ಮಾಡ್ಬೋದಲ್ವಾ? ಮಾಡಿ.

0: ನೀವು ಬಂದ್ ಮಾಡಿ ಕೇಳ್ತೀರಿ. ಇವತ್ತು ಒಂದೇ ದಿನ ಅಷ್ಟೇ ಸಮಸ್ಯೆ. ಸಮಸ್ಯೆ ಅನ್ನೋದು ನಿರಂತರವಾಗಿರ್ತದ, ನಿಮ್ ಕೆಳಮಟ್ಟದಲ್ಲಿಂದೇ ಸಮಸ್ಯೆ ಇರೋದ್ರಿಂದ ಹೆಂಗ್ ಬಗೆಹರಿಸಕ್ಕಾಗ ಸರ್?
1: ಇಲ್ಲ, ನಮ್ಮ 155214 ಅನ್ನ ಸಹಾಯವಾಣಿ ವರ್ಷ ಪೂರ್ತಿ ಇರುತ್ತೆ ನಿಮ್ಗೆ, ಅದನ್ನ ಇಟ್ಕೊಳ್ಳಿ. ಮತ್ತೆ ಕಾರ್ಮಿಕ ತಾವು ಇಷ್ಟು ಮಾತಾಡ್ತಿದ್ದೀರಾ ಅಂತಂದ್ರೆ ನಿಜವಾಗ್ಲು ನಿಮ್ಗೆ ಅಭಿನಂದನೆಗಳು. ನಮ್ಮ ಕಾರ್ಮಿಕ ಇಲಾಖೆ ಬಗ್ಗೆ ತಾವು ತುಂಬಾ ತಿಳ್ಕೊಂಡಿದ್ದೀರಾ. ಏನಾದ್ರು ತೊಂದ್ರೆ ಆದ್ರೆ ದಯವಿಟ್ಟು ನನ್ನೇ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನನ್ನ ನಂಬರ್ ಗಳಿರುತ್ತೆ, ಲೇಬರ್ ಇನ್ಸ್ಪೆಕ್ಟರ್ ನಂಬರ್ ಇರುತ್ತೆ ನಮ್ಮ ಹತ್ರ. ನಮ್ಮ ಉದ್ದೇಶ ಈಗ ಮಾತಾಡಿದ್ರಲ್ಲ ಅದೇನಾ? ನಾನು ಆಯ್ತು, ಹೌದು, ನೀವು ಕಚೇರಿಲ್ಲೇ ಮಾತಾಡಿದಾಗ ನಾನು ಕಚೇರಿಲ್ಲೇ ಹೇಳಿದ್ದೀನಿ. ಸೊ ನಿಮ್ಗೆ ಏನ್ ಕಷ್ಟ ಆಗ್ತದೆ ಆ ಕಷ್ಟನ ನಮ್ಮ ನಾನೇ ನಿಮ್ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಕೊಂಡು ಬಂದಿರೋದನ್ನ ತಿರುಗಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀರಾ. ಇದರಿಂದ ನನಗೂ ಒಂಥರ ನನಗೂ ಒಂದ್ ಸಂತೋಷ ಏನಂತಂದ್ರೆ, ನಿಮ್ಮ ತರ ಯಾರಿಗೆ ತೊಂದರೆ ಆಗಿದೆ ಆ ತೊಂದರೆ ಬೇರೆ ಯಾರಿಗೆ ಆಗ್ಬಾರ್ದು. ಆದ್ರಿಂದ ನೀವು ಏನ್ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾನು ನನ್ನ ನಂಬರ್ ಕೊಟ್ಟಿರ್ತೀನಿ, ನಮ್ಮ ಇನ್ಸ್ಪೆಕ್ಟರ್ ನಂಬರ್ ಕೊಟ್ಟಿರ್ತಾರೆ. ಸೊ ಯಾರು ಥರ್ಡ್ ಪರ್ಸನ್ ನೀವು ಭೇಟಿ ಮಾಡಬೇಡಿ, ನಮ್ಮ ಆಫೀಸು ಡೈರೆಕ್ಟ್ ಆಗಿ ಬನ್ನಿ. ಇವತ್ತು ನನ್ನ ಸುದಿನ ನೀವು ಬಂದು ನನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡಿದ್ರಿ, ನನಗೂ ಸಂತೋಷ ಆಯಿತು ನಿಮ್ ಜೊತೆ ಮಾತಾಡಿ. ಏನೇ ತೊಂದರೆ ಆದ್ರೂ ನನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡಿ, ಇನ್ಸ್ಪೆಕ್ಟರ್ ಭೇಟಿ ಮಾಡಿ. ಆಯ್ತು, ನಾವ್ ಏನಂತಂದ್ರೆ ಎಲ್ಲ ನಿಮ್ ಬಂದಾಗ್ಲೂ ನಿಮ್ಮನ್ನು ಯಾಕೆ ನಾವ್ ಚೆಕ್ ಮಾಡಿದ್ವಿ ಅಂತಂದ್ರೆ, ನೀವು ವರ್ಕರ್ ಅಲ್ವ ಅನ್ನೋದನ್ನ ನಾವ್ ತಿಳ್ಕೊಳ್ಬೇಕು ಅಂತಾನೆ ನಮ್ಮ ಉದ್ದೇಶನು. ಹೌದು, ಅದೇ ನಾನು ಹೇಳ್ತಾ ಇರೋದು ಮಹೇಶ್ ಅವರೇ, ಯಾರು ಕಟ್ಟಡ ಕಾರ್ಮಿಕರಾಗಿದ್ದಾರೆ ಅವ್ರಿಗೆ ಮಾತ್ರ ನಮ್ ಕಾರ್ಡ್ ಹೋಗ್ಬೇಕು. ಯಾಕಂದ್ರೆ ಬೆನಿಫಿಟ್ ನಮ್ಮ ಸೆಸ್ ಕಲೆಕ್ಷನ್ ಆಗ್ತಾ ಇರೋದು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಅಂತ. ಸೊ ಆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಏನಾಗುತ್ತೆ, ಆ ವರ್ಕರ್ಸ್ ಕಟ್ಟಡ ಕಾರ್ಮಿಕರಿಗೆ ಅದು ತಲುಪಬೇಕು. ಆ ಹಂತದಲ್ಲಿ ನಾವೇನ್ ಮಾಡ್ತೀವಿ, ರಿಜೆಕ್ಟು ಮಾಡ್ತಾ ಇರ್ತೀವಿ. ಮತ್ತೆ ರಿಯಲ್ ವರ್ಕರ್ ಆದ್ರೆ ನಾವೇನೆ ಅವ್ರಿಗೆ ಉತ್ತೇಜನ ಕೊಟ್ಟು ಕಿಟ್ಗಳನ್ನ ಕೊಟ್ಟು ಕಾರ್ಡ್ಗಳನ್ನ ಮಾಡಿಕೊಟ್ಟಿದ್ರೆ ಸುಮಾರು ಸನ್ನಿವೇಶಗಳಿದೆ, ನಿಮಗೂ ಗೊತ್ತಿದೆ ಅದು. ಆಯ್ತು, ಸಂತೋಷ, ಮುಂದುವರ್ಸೋಣ. ನಮ್ ಕೆಲ್ಸ ಏನಿದೆ ಅದನ್ನ ನಿಜವಾಗ್ಲು ನಮ್ಮ ಬೈಕೇನು ಅಷ್ಟೇನೆ, ಪ್ರಾಮಾಣಿಕವಾಗಿ ಯಾರು ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರಿಗೆ ಆ ಕಾರ್ಡ್ ಬರಬೇಕು. ಅಕಸ್ಮಾತ್ ಅವ್ರ ಏನಾದ್ರು ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲ ಆದ್ರೂ ಸಹ ನಾವು ಬೇರೆ ವೃತ್ತಿಗಳನ್ನಲ್ಲೂ ಅಸಂಘಟಿತ ಕಾರ್ಮಿಕರು ಅಂತ ನಾವು ನೋಂದಣಿ ಮಾಡ್ಕೊಳ್ತಾ ಇದೀವಲ್ವಾ, ಅದ್ರಲ್ಲೂ ಸಹ ನಾವು ನೋಂದಣಿ ಮಾಡ್ಕೊಡ್ತೀವಿ ಅವ್ರಿಗೆ.
0: ಸರ್, ಇನ್ನೊಂದೇನಂದ್ರ, ನಿಮ್ಮ ಆಫೀಸ್ ಅಲ್ಲಿ ಹೋದಂತ ನೀವು ರೆಸ್ಪಾನ್ಸ್ ಮಾಡ್ತಿದ್ರಿ, ನಿಮ್ ಮೇಲಧಿಕಾರಿ ಆದವರು ರೆಸ್ಪಾನ್ಸ್ ಮಾಡ್ತಿದ್ರಿ, ನಿಮ್ಮ ಅಲ್ಲಿ ಹೋದವ್ರು ರೆಸ್ಪಾನ್ಸೇ ಮಾಡಲ್ಲ, ಹೋಗಿ ಬನ್ನಿ ಒಂಥರ ಏನೋ ಒಂಥರ ಮಾತು ಪಾಪ ಕಾರ್ಮಿಕರಿಗೆ ಬೇಜಾರಾಗಲ್ಲ ಸರ್?
1: ಇಲ್ಲ, ನಮ್ಮಲ್ಲೂ ತರಬೇತಿ ಹೊಂದಿರೋ ಇನ್ಸ್ಪೆಕ್ಟರ್ ಇರ್ತಾರೆ, ಡಿಒಗಳು ಇರ್ತಾರೆ. ಮೇ ಬಿ ನೀವ್ ಯಾವಾಗ್ಲೂ ಟೈಮ್ ಅಲ್ಲಿ ಹೋಗಿರ್ಬೇಕಾದ್ರೆ ಅವ್ರ ಒತ್ತಡದಲ್ಲಿ ನೀವು ಮಾತಾಡಿದ್ದಾರೆ, ಆ ಇದ್ರಲ್ಲಿ ಸ್ವಲ್ಪ ತಿಳ್ಕೊಂಡಿರ್ಬೋದು. ಆಯ್ತು, ಇನ್ನು ನಾನು ನಮ್ಮ ಇವ್ರಿಗೂ ಸಿಬ್ಬಂದಿಗಳಿಗೂ ಹೇಳ್ತೀನಿ, ಸ್ವಲ್ಪ ಸಾವಧಾನದಿಂದ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಮಹೇಶ್
2: ಅವರು, ಧನ್ಯವಾದಗಳು ಮಹೇಶ್ ಕರೆ ಮಾಡಿದ್ದಕ್ಕೆ. ಸರಿ, ತಾವು ಮಾತನಾಡ್ತಾ ಇದ್ರಿ ತಮ್ಮ ಇಲಾಖೆ ಸಂಬಂಧಪಟ್ಟಂತೆ ಏನೇನು ಜವಾಬ್ದಾರಿಗಳಿರುತ್ತೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ.
1: ಅದೇ ತಾವು ಈಗಲೂ ಫೋನ್ ಬಂದಿತ್ತಲ್ಲ, ಸೊ ನಮ್ಮಲ್ಲಿ ಏನಂತಂತಂದ್ರೆ ಸಂಘಟಿತ ಕಾರ್ಮಿಕರು ಮತ್ತೆ ಅಸಂಘಟಿತ ಕಾರ್ಮಿಕರು ಅಂತ ಎರಡು ನಾವು ಬಗೆ ಮಾಡ್ಕೊಳ್ತೀವಿ. ಸಂಘಟಿತ ಕಾರ್ಮಿಕರು ಅಂತಂದ್ರೆ ಎಲ್ಲಿ ಯಾವ ಫ್ಯಾಕ್ಟ್ರಿಗಳಲ್ಲಿ ಎಲ್ಲಿ ESI ಇರುತ್ತೆ, ಎಲ್ಲಿ PF ಇರುತ್ತೆ, ಅವ್ರದ್ದು ಒಂದು ಸೆಗ್ಮೆಂಟ್ ಇರುತ್ತೆ. ಆ ಸೆಗ್ಮೆಂಟ್ ನಲ್ಲಿ ಏನಂತಂದ್ರೆ ಒಂದು ಸಂಸ್ಥೆ ಇರುತ್ತೆ, ಸಂಸ್ಥೆನವರೇನೆ ಕಾನೂನಿನ ಪ್ರಕಾರ ಆ ವರ್ಕರ್ಗಳಿಗೆ ಏನು ತಲುಪಿಸ್ಬೇಕು ತಲುಪಿಸ್ತಿರ್ತಾರೆ. ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ 83% ಅಸಂಘಟಿತ ಕಾರ್ಮಿಕರಿದ್ದಾರೆ. ಸೊ ಈ ಅಸಂಘಟಿತ ಕಾರ್ಮಿಕರಿಗೆ ನಾವು ವಿವಿಧ ಯೋಜನೆಗಳನ್ನ ಮಾಡ್ಕೊಂಡಿದೀವಿ. ಅದರಲ್ಲಿ ಈಗ ಫೋನ್ ಬಂದಂಗೆ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತಂದ್ರೆ ನಮ್ಮಲ್ಲಿ ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ, ನಮಗೊಂದು ನಿಧಿ ಇದೆ. ಯಾವುದೇ ಒಂದು ಬಿಲ್ಡಿಂಗ್ ಕಟ್ತಾರೆ ಅಂತಂದ್ರೆ ಅದಕ್ಕೆ 1% ನಾವು ಕಟ್ಟಡ ಸೆಸ್ ಅಂತ ಕಲೆಕ್ಟ್ ಮಾಡ್ತೀವಿ. ಆ ಸೆಸ್ ಕಲೆಕ್ಷನ್ ಆಗೋದು 1.5 crore ವಾರ್ಷಿಕವಾಗಿ ಸಂದಾಯ ಆಗುತ್ತೆ ನಮ್ಗೆ. ಇದರಿಂದ ನಮ್ಮ ಮಾನ್ಯ ಸರ್ಕಾರ ಮತ್ತು ಈಗ ನಮ್ಮ ಮಾನ್ಯ ಮಂತ್ರಿಗಳ ಕಾರ್ಮಿಕ ಮಂತ್ರಿಗಳಾದ ಸಂತೋಷ್ ಲಾಡ್ ಸಾಹೇಬ್ರು, ಸೊ ಈ ಸವಲತ್ತುಗಳು ಕಟ್ಟಡ ಕಾರ್ಮಿಕರಿಗೆ ತಲುಪಬೇಕು. ಮತ್ತೆ ಈ ಸೌಲಭ್ಯಗಳು ಕಟ್ಟಡ ಕಾರ್ಮಿಕರು ಅಲ್ಲದೆ ಇರೋರು ಸಹ ನಮ್ಮಲ್ಲಿ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರೆ. ಆ ಈ ನಿಟ್ಟಿನಲ್ಲಿ ನಾವು ಅದನ್ನ ರಿಜೆಕ್ಷನ್ಸ್ ಅಂತ ಬೇರೆ ಮಾಡ್ತೀವಿ. ಸೊ ಅಂತ ಟೈಮಲ್ಲಿ ರಿಯಲ್ ಕಟ್ಟಡ ಕಾರ್ಮಿಕರನ್ನು

0: ನಾವು ಪರಿಶೀಲನೆಗೆ ಒಳಪಡಿಸ್ತೀವಿ. ಅಂತ ಟೈಮಲ್ಲಿ ಏನಾಗುತ್ತೆ, ಕಾಲಮಿತಿ ಒಂದೊಂದು ಸ್ವಲ್ಪ ಲೇಟ್ ಆಗಿದ್ರೂ ಆಗಬಹುದು, ಅಂಥದ್ರಲ್ಲಿ ಈ ಥರ ಕಂಪ್ಲೇಂಟ್ಗಳು ಬರುತ್ತೆ. ನಮ್ಮ ಉದ್ದೇಶ ಏನಂತಂದರೆ, ಯಾರಿಗೆ ಕಟ್ಟಡ ಕಾರ್ಮಿಕರಿಗೆ ಯಾರಿಗೆ ಸವಲತ್ತು ತಲುಪಬೇಕು ಅವ್ರಿಗೆ ನಿಗದಿತವಾಗಿ ತಲುಪಬೇಕು ಮತ್ತು ನೇರವಾಗಿ ತಲುಪಬೇಕು. ಸೊ ಈ ಹಂತದಲ್ಲಿ ಯಾವುದೇ ಕಾರ್ಮಿಕ ಆಗಲಿ ತೊಂದರೆ ಅನುಭವಿಸಬಾರ್ದು. ಆದ್ದರಿಂದ ನಾವು ಆ ಕಡೆ ಕೆಲಸ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ
1: ಹಲೋ,
2: ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್, ನಾನು ಎಚ್ ಡಿ ಕೋಟೆ ತರವಳ್ಳಿಯಿಂದ ರಮೇಶ್ ಅಂತ ಹೇಳಿ.
1: ಹಾಂ ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್, ನಾನು ರಿನಿವಲ್ ಕೊಟ್ಟು ಸುಮಾರು 6-7 ತಿಂಗಳಾಯ್ತು. ರಿನಿವಲ್ ಗೆ ಮೂರ್ ಸಲ ರಿಜೆಕ್ಟ್ ಮಾಡಿದ್ರು, ಮೂರ್ ಸಲ ಅಪ್ಲಿಕೇಶನ್ ಹಾಕು ಅಂತಂದ್ರು, ಮತ್ತೆ ಅಪ್ಲಿಕೇಶನ್ ಹಾಕಿದ್ರು. ಏನಾಗಿದೆ, ಏನಕ್ಕೋಸ್ಕರ ರಿಜೆಕ್ಟ್ ಮಾಡ್ತಾ ಇದೀರ ಅಂದ್ರು, ಹೇಳೋದು ಇಲ್ಲ. ನಾನು ಮೈಸೂರಿಗೆ ಬಂದು ಅಲ್ಲಿ ಸುಮಾರು ಅಲ್ಲಿನೂ ಕೇಳಿದೆ, ಅಲ್ಲೂ ಹೇಳಿಲ್ಲ ಸರ್ ಏನಕ್ಕೆ ರಿಜೆಕ್ಟ್ ಮಾಡ್ತಾ ಇದಾರೆ ಅಂತಂದ್ರು ಕೇಳೋದಿಲ್ಲ. ಇಲ್ಲ ಕಾರ್ಮಿಕರು ಅಲ್ಲ ಅನ್ನೋದಾದ್ರೂ ಸರಿ, ಈಗ 20 ವರ್ಷದಿಂದ ನಾವು ಕಾರ್ಮಿಕ ಕೆಲಸ ಮಾಡ್ಕೊಂಡೆ, 2019 ಇಸ್ವಿಯಿಂದನೇ ನಾವು ಮಡಿದ ಕಾರ್ಡ್ ಮಾಡಿಸಿದೀವಿ.
0: ರಮೇಶ್ ಅವರೇ, ತಾವೀಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ?
2: ನಾವು ಇಲ್ಲೇ ಸರ್, ಎಚ್ ಡಿ ಕೋಟೆ ಸರ್, ಊರ ಅಕ್ಕಪಕ್ಕ.
0: ಎಚ್ ಡಿ ಕೋಟೆ, ನೀವು ನಮ್ಮ ಅಪ್ಲಿಕೇಶನ್ ಹಾಕಿದ್ದೀರಾ?
2: ರಿನಿವಲ್ ಗೆ ಮೂರ್ ಸಲ ಇದು ಮಾಡಿದೀನಿ, ಮೂರ್ ಸಲ ಅಪ್ಲೈ ಮಾಡಿದೀನಿ ಸರ್.
0: ಅಲ್ಲ, ಅಪ್ಲಿಕೇಶನ್ ಹಾಕಿದಾಗ ನೀವು ನಮ್ಮ ಇದನ್ನ ಎಂಪ್ಲಾಯ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದಕ್ಕೆಲ್ಲ ಸೈನ್ ಮಾಡಿಸಿ ಹಾಕಿದ್ದೀರಾ? ನಿಮ್ಮ ಮೇಸ್ತ್ರಿ ಹತ್ರ, ನಿಮ್ಮ ಯಾರು ಬಿಲ್ಡಿಂಗ್ ಕಟ್ತಾ ಇದ್ದೀರಾ ಓನರ್ ಹತ್ರ ಡೀಟೇಲ್ಸ್ ತಗೊಂಡು ಅಪ್ಲಿಕೇಶನ್? ಹೌದು, ಸಂಘದಿಂದ. ಅಲ್ಲ, ಸಂಘದಿಂದ ನೀವು ಅಪ್ಲಿಕೇಶನ್ ಹಾಕಿದಾಗ ಏನಾಗುತ್ತೆ, ನಾವು ನೀವೇನು ನಂಬರ್ ಗಳು ಕೊಟ್ಟಿರ್ತೀರ, ಎಲ್ಲಿ ಯಾವ ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡಿದ್ವಿ ಅಂತ ನೀವು ನಂಬರ್ ಕೊಟ್ಟಿರ್ತೀರಲ್ಲ,
2: ಆ
0: ನಂಬರ್ ಗೆ ಫೋನ್ ಮಾಡಿರ್ತಾರೆ. ಇಲ್ಲ ಅಂತಂದ್ರೆ ನೀವೇನ್ ಕೆಲಸ ಮಾಡಿರ್ತಾರೆ ಆ ಜಾಗದಲ್ಲಿ ಬಂದು ಒಂದ್ಸಲಿ ನೋಡಿರ್ತಾರೆ ನಮ್ಮ ಇನ್ಸ್ಪೆಕ್ಟರ್. ನಿಮ್ಮ ಇದ್ರಲ್ಲಿ ಯಾರು ಒಪ್ಪಿರಲ್ಲ, ಇವ್ರು ನಮ್ಮಲ್ಲಿ ಗುರುತಿಸಿರಲ್ಲ ನಿಮ್ಮನ್ನ, ಆ ಹಂತದಲ್ಲಿ ಏನೋ ನಿಮ್ದು ರಿಜೆಕ್ಷನ್ ಆಗಿದೆ. ಇನ್ ಕೇಸ್ ನೀವು ರಿಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕರೇ ಅಂತಂದ್ರೆ, ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಒಂದ್ಸಲಿ ಡೈರೆಕ್ಟ್ ಆಗಿ ಭೇಟಿ ಮಾಡಿ ಅಪ್ಲಿಕೇಶನ್ ಹಾಕಿ, ನಮಗೂ ನನಗೂ ಸಹ ನಿಮ್ಮ ಏನ್ ಅಪ್ಲಿಕೇಶನ್ ಹಾಕ್ತೀರಾ ಅದನ್ನ ವಾಟ್ಸಪ್ ನಲ್ಲಿ ಕಳಿಸಿ, ಇಲ್ಲಾಂದ್ರೆ ನಮ್ಮ ಇದೆಯಲ್ಲ ಹೆಲ್ಪ್ ಲೈನ್ ಇದೆಯಲ್ಲ ಅಲ್ಲಿಗೂ ಒಂದು ಫೋನ್ ಮಾಡಿ, 100% ನಾನು ನಿಮ್ ಕಾರ್ಡ್ ಮಾಡ್ಕೊಡ್ತೀವಿ. ನಿಮ್ ರಿಯಲ್ ವರ್ಕರ್ ಅಂತಂದ್ರೆ,
2: ಎರಡು ದಿನ ಕೆಲಸ ಕೆಟ್ಟು ಮೈಸೂರಿಗೆ ಬಂದಿದೆ ಸರ್, ಏನಕ್ಕೆ ರಿಜೆಕ್ಟ್ ಮಾಡಿದ್ದೀರಾ, ಏನ್ ಮಾಡ್ಬೇಕು ಅಂತ ಕೇಳಿದೆ ನಾನು, ಅವ್ರಿಗೆ ಹೇಳಲಿಲ್ಲ ಸರ್ ಅವರು.
0: ನೀವು ಮೈಸೂರಿಗೆ ಬರೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಇದೆ, ನಿಮ್ಗೆ ಗೊತ್ತಿರುತ್ತೆ, ತಾವು ಅಲ್ಲೇ ಇನ್ಸ್ಪೆಕ್ಟರ್ ಭೇಟಿ ಮಾಡಿ 100% ನಿಮ್ ಕಾರ್ಡ್ ಆಗುತ್ತೆ. ನಿಮ್ ನಂಬರ್ ಹೇಳಿ ಹಂಗೇನೆ. ಕೋಟೆನಲ್ಲೇನೆ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ನಿಮ್ಮ ಹೆಸರು ನೀವ್ ಹಂಗಂದ್ರೆ ಮೈಸೂರಿನಲ್ಲಿ ಕಾರ್ಡ್ ಮಾಡ್ಕೊಂಡಿರ್ತೀರಾ ಅಂತಂದ್ರೆ ಅಲ್ಲಿ ಯಾವ್ದೋ ಅಡ್ರೆಸ್ ಕೊಟ್ಟಿರ್ತೀರಾ, ಆದ್ರಿಂದ ಮೈಸೂರಿನಲ್ಲಿ ನಿಮ್ಮ ಮನೆಗೆ ಹೋಗಿರ್ತಾರೆ, ಅಲ್ಲಿ ನೀವು ಇರಲಿಲ್ಲ ಅಂತ ಅದನ್ನ ರಿಜೆಕ್ಟ್ ಆಗಿರುತ್ತೆ.
2: ಸೊ ನೀವು ಫೋನ್ ಮಾಡಿ ಮತ್ತೆ ಫೋಟೋನು ಕಳ್ಸಿಸ್ಕೊಂಡ್ರು ಸರ್, ನಾನು
0: ನೀವು ಈಗ ಕಳ್ಸ್ಕೊಂಡ್ರು ಸರಿ, ಈಗ ಎಲ್ಲಿ ಹಾಲಿ ವಾಸ ಎಲ್ಲಿ ನಿಮ್ದು? ಹಂಗಾದ್ರೆ ನೀವೊಂದ್ ಕೆಲಸ ಮಾಡಿ, ಸರ್ಗೂರ್ನ ಲೇಬರ್ ಇನ್ಸ್ಪೆಕ್ಟರ್ ಭೇಟಿ ಮಾಡಿ, ಅವ್ರು ನಿಮ್ಗೆ ಇಲ್ಲೇ ಕಾರ್ಡ್ ಮಾಡ್ಕೊಡ್ತಾರೆ. ನೀವು ರಿಯಲ್ ವರ್ಕರ್ ಆದ್ರೆ ಅವ್ರು ಏನು ನಿಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅದನ್ನೆಲ್ಲ ಮಾಡ್ಕೊಡ್ತಾರೆ. ಭೇಟಿ ಮಾಡಿ, ಹರ್ಷಿತಾ ಅಂತ ಲೇಬರ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ.
2: ಅವರು ಇಲ್ಲಿ ಕೋಟೆನಲ್ಲಿ ಅವರನ್ನು ಭೇಟಿ ಮಾಡಿದೆ ಸರ್.
0: ಆಯ್ತು, ನೀವು ಅದೇ ಅಪ್ಲಿಕೇಶನ್ ಹಾಕ್ಬೇಕಾ, ನಿಮ್ಗೆ ತೊಂದರೆ ಆಗಿದೆ ಮೋಸ್ಟ್ಲಿ. ನಿಮ್ಮಲ್ಲಿ ಯಾರು ನೀವು ಓನರ್ ಅಂತ ಹೇಳಿರ್ತೀರಾ, ಆ ಓನರ್ ನಿಮ್ಮನ್ನ ರೆಸ್ಪಾಂಡ್ ಮಾಡಿರಲ್ಲ, ಅವ್ರು ನಿಮ್ಮನ್ನ ಪರಿಚಯ ಕೊಟ್ಟಿರಲ್ಲ ನಮ್ಗೆ, ಅದಕ್ಕೆ ರಿಜೆಕ್ಷನ್ ಆಗಿರುತ್ತೆ. ಆಯ್ತು, ಇನ್ನೊಂದ್ಸಲಿ ಅಪ್ಲಿಕೇಶನ್ ಹಾಕಿ ನಾವು ನಿಜವಾಗ್ಲೂ ನಿಮ್ಗೆ ಕಾರ್ಡ್ ಮಾಡ್ಕೊಡ್ತೀವಿ. ರಿಯಲ್ ವರ್ಕರ್ ಅಂತಂದ್ರೆ ನಿಮಗೆ ನಮ್ಮ ಏನು ಸೌಲಭ್ಯ ಬರಬೇಕು ಅದೆಲ್ಲ ಬಂದೇ ಬರುತ್ತೆ. ದಯವಿಟ್ಟು ಇನ್ನೊಂದ್ಸಲಿ ಅಪ್ಲಿಕೇಶನ್ ಹಾಕಿ. ಆಯ್ತು, ಈಗ ನೀವು ಲೋಕಲ್ ಲೇಬರ್ ಇನ್ಸ್ಪೆಕ್ಟರ್ ಭೇಟಿ ಮಾಡಿ ನಿಮ್ಗೆ ಎಲ್ಲ ಕೆಲಸ ಮಾಡ್ಕೊಡ್ತಾರೆ ಅವ್ರು, ಹೇಳಿರ್ತೀನಿ.
1: ಓಕೆ, ಧನ್ಯವಾದಗಳು ರಮೇಶ್ ಕರೆ ಮಾಡಿದ್ದಕ್ಕೆ. ಸರಿ, ತಾವು ಮಾತನಾಡ್ತಾ ಇದ್ರಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ರೆ, ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಒಂದು ಕಾರ್ಮಿಕರ ಕಲ್ಯಾಣಕ್ಕಾಗಿ ಇಲಾಖೆ ಪ್ರಮುಖವಾಗಿ ಯಾವ್ಯಾವ ಯೋಜನೆಗಳನ್ನ ಜಾರಿಗೆ ತಂದಿದೆ ಸರ್?
0: ತುಂಬಾ ಪ್ರಶ್ನೆ ಇದು. ಏನಂತಂದ್ರೆ, ನಮ್ಮಲ್ಲಿ ನಾನೇ ಈಗಾಗಲೇ ಹೇಳ್ದಂಗೆ, ಸಂಘಟಿತ ಕಾರ್ಮಿಕರಿಗೆ ಸರ್ಕಾರನೇ ಕಾಯ್ದೆ ಮೂಲಕ ESI ಇರುತ್ತೆ, PF ಇರುತ್ತೆ, ಗ್ರಾಜ್ಯುಟಿ ಇರುತ್ತೆ, ಬೋನಸ್ ಎಲ್ಲ ಇರುತ್ತೆ, ಅವ್ರಿಗೆ ಕಾಯ್ದೆನೇ ಅವ್ರನ್ನ ಕಾಪಾಡ್ಕೊಂಡು ಹೋಗುತ್ತೆ. ಈ ಅಸಂಘಟಿತ ಕಾರ್ಮಿಕರು ಸಹ ನಾವು ನೇರವಾಗಿ ಅವ್ರನ್ನೆಲ್ಲೂ ಕಾಯ್ದೆ ಮೂಲಕ ನೋಡೋಕ್ಕಾಗ್ತಾ ಇರಲಿಲ್ಲ. ಆ ಇದರಿಂದ ನಾವು ಈಗ ಈ ಸೌಲಭ್ಯಗಳು

0: ಅಂಬೇಡ್ಕರ್ ಸೇವಾ ಕಾರ್ಡ್ಗಳು ಕೊಡ್ತಾ ಇದೀವಿ. ಆ ಇದರಿಂದ ಅವ್ರನ್ನೂ ಸಹ ನಾವು ಒಂದು ಸಂಖ್ಯಾ ಬಲ ನಾವು ಹೆಚ್ಚಿಸ್ಕೊಳ್ತಾ ಇದೀವಿ. ಯಾವಾಗ ಬೇಕು ನಮ್ಗೆ, ಯಾವ ಸೌಲಭ್ಯ ಬರುತ್ತೆ ಅವ್ರನ್ನ ನಾವು ಮುಂಚೆ ಡೈರೆಕ್ಟ್ ಆಗಿ ಭೇಟಿ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ, ನಮ್ಮಲ್ಲಿ ಇದೇ ಇರ್ಲಿಲ್ಲ. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಇಸ್ಟ್ರಮ್ ಕಾರ್ಡ್ಸ್ ಕೊಡ್ತಾ ಇದೀವಿ, ಮತ್ತೆ ಅಂಬೇಡ್ಕರ್ ಸೇವಾ ಕೇಂದ್ರ ಸೇವಾ ಕಾರ್ಡ್ ಕೊಡ್ತಾ ಇದೀವಿ. ಆ ಇದರಿಂದ ನಮ್ಗೆ ಸೊ ನಮ್ಮದೇ ಆದ ಒಂದು ಸಂಖ್ಯೆ ಇದೆ, ನಮ್ಮದೇ ಆದ ಒಂದು ವರ್ಕರ್ಸ್ ಪೋರ್ಟಲ್ ಇದೆ. ಆ ಇದರಿಂದ ನಮ್ಮಲ್ಲಿ ಏನೇನು ಸೌಲಭ್ಯಗಳು ಬರುತ್ತೆ ಆ ಸೌಲಭ್ಯಗಳನ್ನ ನಾವು ನೇರವಾಗಿ ಕಾರ್ಮಿಕರಿಗೆ ತಲುಪಿಸ್ತಾ ಇದ್ದೀವಿ. ನಮ್ಮ ಎಚ್ ಡಿ ಕೋಟೆಗೆ ಸಂಬಂಧಪಟ್ಟಂಗೆ 8,430 ಜನ ಕನ್ಸ್ಟ್ರಕ್ಷನ್ ಕಾರ್ಡ್ಸ್ನ ಆವಾಗಲೇ ಮಾಡಿಕೊಂಡಿದ್ದಾರೆ. ಹಾಗೆ ನಮ್ಮಲ್ಲಿ ಅಸಂಘಟಿತ ಕಾರ್ಮಿಕರು ಅಂತ ಬೇರೆ ಇದ್ದಾರೆ, ಅವರೊಂದು 240 ಜನ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಸೊ ಅವರು ಇನ್ನ ಈ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲದೆ ಇರೋರು ಅವ್ರಿಗೂ ಸಹ ನಾವು ಈಗ ಫಾರ್ ಎಕ್ಸಾಂಪಲ್ 102 ವರ್ಗಗಳನ್ನ ನಾವು ಗುರುತಿಸಿದೀವಿ. ಈಗ ಮೀನುಗಾರಿಕೆ ಮಾಡೋರು, ಕ್ಷೌರಿಕರು, ಮನೆ ಕೆಲಸದವರು, ಜೇನು ಸಾಕಾಣಿಕೆ ಮಾಡೋರು, ಬೀದಿ ಬದಿ ವ್ಯಾಪಾರಿಗಳು, ಈ ತರ 102 ಜನ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರನ್ನ ಗುರುತಿಸಿದೀವಿ. ಅವ್ರಿಗೂ ಸಹ ನಮ್ಮ ಇದರಿಂದ ಅಸಂಘಟಿತ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಸವಲತ್ತುಗಳು ಏನ್ ಬರುತ್ತೆ ಅದನ್ನೆಲ್ಲ ತಲುಪಿಸ್ತಾ ಇದೀವಿ.
1: ಹಲೋ ಸರ್, ಈಗ ತಾವು ಹೇಳಿದ್ರಿ ಈಗ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಅಂತ ಹೇಳಿದ್ರಿ, ಏನು ಸರ್ ಈ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಯಾರು ಸರ್?
0: ಅಂದ್ರೆ ನಾನು ಹೇಳಿದ್ನಲ್ಲ, ಸಂಘಟಿತ ಕಾರ್ಮಿಕರು ಅಂದ್ರೆ ಯಾರಿಗೆ ಕಾಯ್ದೆ BSI ಇದೆ, PF ಇದೆ, ಬೋನಸ್ ಇದೆ, ಗ್ರಾಚ್ಯುಟಿ ಇದೆ, 10 ಎಲ್ಲಿ ಜಾಸ್ತಿ ಕೆಲಸ ಮಾಡ್ತಾರೆ ಆ ಮಾಲೀಕರೆಲ್ಲ ಈ ಕಾಯ್ದೆ ಮಿತಿಗೆ ಬರ್ತಾರೆ. ಸೊ ಕಾರ್ಮಿಕರು ಸಹ ಇವ್ರಿಗೆ ಎಲ್ಲ ಸವಲತ್ತುಗಳು ಈ ಕಾಯ್ದೆಗಳಡಿನೇ ಸಿಗುತ್ತೆ. ಸೊ ಇವನ್ ಅವರ ನಿರುದ್ಯೋಗ ಭತ್ತೆ ಇದಾಗ್ಲಿ, ಪೆನ್ಷನ್ಸ್ ಆಗ್ಲಿ, ಬೋನಸ್ ಆಗ್ಲಿ, ಮತ್ತೆ ಮಿನಿಮಮ್ ವೇಜಸ್ ಆಗ್ಲಿ, ಸೊ ಈಕ್ವಲ್ ರೆಮ್ಯುನರೇಷನ್ ಆಗ್ಲಿ, ಸೊ ಅದೆಲ್ಲ ನಮ್ಮ ಕಾಯ್ದೆನ ಮೂಲಕನೇ ಇರೋದ್ರಿಂದ ಇವ್ರನ್ನ ನಾವು ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ, ಸಾರಿ ಸಂಘಟಿತ ಕಾರ್ಮಿಕರು ಅಂತ ಹೇಳ್ತೀವಿ. ಈ ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ಒಂದು ಕಾಯ್ದೆಯ ಬಲ ಇರಲ್ಲ, ಅವರು ಕೆಲಸದಲ್ಲೂ ಸಹ ಚದುರೋಗಿರ್ತಾರೆ. ಇವತ್ತು ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ನಾಳೆ ಬೇರೆ ಎಲ್ಲೋ ಕೆಲಸ ಮಾಡ್ತಾರೆ. ಈ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇರೋರು ತಾವು ತಿಳಿದಂಗೆ ಮೈಸೂರಿನಲ್ಲಿ ಕಾರ್ಡ್ ಮಾಡಿಸಿರ್ತಾರೆ, ಮೈಸೂರಿನವರು ಗುಲ್ಬರ್ಗಾದಲ್ಲಿ ಕಾರ್ಡ್ ಮಾಡಿಸಿರ್ತಾರೆ. ಇದೆಲ್ಲ ಒಂದು ಮುಂಚೆ ಮ್ಯಾನ್ಯಲ್ ಆಗಿದ್ದರಿಂದ ಈ ತೊಂದರೆಗಳಾಗ್ತಾ ಇತ್ತು. ಈಗೆಲ್ಲ ಕಂಪ್ಯೂಟರೈಸ್ಡ್ ಆಗಿದೆ, ಎಲ್ಲ ಸಾಫ್ಟ್ವೇರ್ಗಳಿದೆ. ಸೊ ಇಮಿಡಿಯೇಟ್ ಆಗಿ ನಾವು ಅವ್ರನ್ನ ಆ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಏನು ವಾಸ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲೇ ಸಹ ಅವ್ರ ಸವಲತ್ತು ತಗೊಳಂಗೆ ನಾವೇನು ಅನುಕೂಲ ಮಾಡಿಕೊಡ್ಬೇಕು ಅದನ್ನ ನಾವು ಮಾಡ್ಕೊಡ್ತಾ
1: ಇದ್ವಿ. ಸರ್ ಮತ್ತೆ ಕರೆ ಇದೆ. ಹಲೋ
2: ಹಲೋ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ನನ್ನ ಹೆಸರು ದರ್ಶಿದ್ ನಾಯ್ಕಿಟ್ನ, ಸಮಾಜ ಸೇವಕ ಸರ್ಗುರಂಡೆ.
1: ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಇವತ್ತು ಕಾರ್ಮಿಕ ಇಲಾಖೆ ಸಂಬಂಧಪಟ್ಟಂತೆ ಮಾಡ್ತಾ ಇದಾರೆ.
2: ನೋಡಿ ಸರ್, ಪ್ರಸ್ತುತ ಪ್ರಪಂಚದಲ್ಲಿ ನಮ್ಮ ತಾಲೂಕಿನಲ್ಲ ಕಾರ್ಮಿಕರೇ ಈ ಒಂದು ದೇಶದ ಪ್ರಗತಿಗೆ ಮೂಲ ಬುನಾದಿ ಎನ್ನುವುದು ಒಂದು ಸಂದೇಶ. ಕಾರ್ಮಿಕ ಇಲಾಖೆ ಅದಕ್ಕಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅವ್ರಿಗೆ ಕಾರ್ಮಿಕ ನಿಧಿಗಳು ಐಡೆಂಟಿಫೈ ಮಾಡಿ ಅವ್ರಿಗೆ ಐಡೆಂಟಿ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಸಹಜ. ಆ ಕಾರ್ಮಿಕ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ವಿದ್ಯಾಭ್ಯಾಸ ಮಾಡುವಾಗ ಕೆಲವು ವಿದ್ಯಾಭ್ಯಾಸದ ಅನುದಾನ, ಮತ್ತೆ ಮದುವೆ ಮುಂದಿ ಮಾಡುವಾಗ ಅವರಿಗೆ ಮದುವೆಗೆ ಕೊಡ್ತಕ್ಕಂಥ ಅನುದಾನ, ಆ ಒಂದು ಟ್ಯಾಪ್ ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇಲ್ಲ. ಇದು ಇದೆಯಾ ಇಲ್ವ ಅನ್ನೋದು ನನ್ನ ಪ್ರಶ್ನೆ ಸರ್.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ದೊಡ್ಡ ಸಿದ್ನಾಯ್ಕ
0: ನಮಸ್ತೆ. ದೊಡ್ಡ ಸಿದ್ನಾಯ್ಕ ಅವ್ರಿಗೆ
2: ನಮಸ್ತೆ.
0: ಏನಂತಂದ್ರೆ ನೀವು ಕೇಳ್ತಾ ಇರೋದು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಮದುವೆದಾಗ್ಲಿ ಸ್ಕಾಲರ್ಶಿಪ್ ಆಗ್ಲಿ ಸಿಗ್ತಾ ಇಲ್ಲ ಅಂತ ನಾವು ತೊಂದರೆ. ಸೊ ಏನಂತಂದ್ರೆ ಮದುವೆ ಅಂತಂದ್ರೆ 60,000 ರೂಪಾಯಿ ನಾವು ನಿಮ್ಗೆ ಗೊತ್ತಿದೆ, ನಾವು ಮದುವೆ ಸಹಾಯಧನ ಅಂತ ಕೊಡ್ತಾ ಇದೀವಿ. ಸೊ ಇದ್ರಲ್ಲಿ ಮದುವೆ ಸಹಾಯಧನ ನಾವು ಕೊಡಬೇಕು ಅಂತಂದ್ರೆ ಆ ಕಟ್ಟಡ ಕಾರ್ಮಿಕ ಕಾರ್ಡ್ ಮಾಡಿಸಿರ್ಬೇಕು, ಮತ್ತೆ ಅವ್ನ ಕಾರ್ಡ್ ಸಹ 1 ಹಳೇದಾಗಿರ್ಬೇಕು. ಸೊ ಯಾವಾಗ ವರ್ಕರು ಬರೀ ಕಾರ್ಡ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಮದುವೆಗೆ ಅಪ್ಲಿಕೇಶನ್ ಹಾಕೊಳ್ತಾನೆ ಅವನ್ಗೆ ಅವನ್ಗೆ ಆ ಮದುವೆ ಸಹಾಯಧನ ಸಿಗಲ್ಲ. ಸೊ ಮತ್ತೆ ನಮ್ಮಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳು ಜಾಸ್ತಿ, ನಾವು ಬೇರೆ ವರ್ಕರು ಅವ್ರು ರೈತರಾದ್ರು ಸಹ ಬೇರೆ ಉದ್ದಿಮೆಯಲ್ಲಿದ್ರು ಮನೆ ಕೆಲಸ

ಮಾಡೋರಾಗ್ಲಿ, ರೈತರಾಗ್ಲಿ, ಟೈಲರ್ಗಳಾಗ್ಲಿ, ಕುರಿ ಸಾಕಣೆ ಮಾಡೋರಾಗ್ಲಿ, ಅಕ್ಕ ಸಾಲಿಗರಾಗ್ಲಿ, ಎಲ್ಲರೂ ಅವರ ಅಸಂಘಟಿತ ಕಾರ್ಮಿಕರು ಕಾರ್ಡ್ ಬಿಟ್ಟು ನಮ್ಮ ಕನ್ಸ್ಟ್ರಕ್ಷನ್ ಕಾರ್ಡ್ ಮಾತ್ರ ಬೇಕು ಅಂತ ಹೇಳ್ತಾರೆ. ಸೊ ಅದ್ರಲ್ಲಿ ಏನಾಗುತ್ತೆ, ಆನ್ಲೈನ್ ನಲ್ಲಿ ಪೋರ್ಟಲ್ ಇರುತ್ತೆ, ನಾವು ಅಪ್ಲಿಕೇಶನ್ ಹಾಕಿರ್ತಾರೆ, ಕಾರ್ಡ್ಗಳು ತಗೊಂಡ್ಬಿಟ್ಟಿರ್ತಾರೆ. ಸೊ ಯಾವಾಗ ಈ ತರ ಅಪ್ಲಿಕೇಶನ್ ಹಾಕ್ತಾರೆ ಮದುವೆದವು ಮತ್ತೆ ಸ್ಕಾಲರ್ಶಿಪ್ದು, ನಮ್ಮ ಸ್ಥಳೀಯವಾಗಿ ಲೇಬರ್ ಇನ್ಸ್ಪೆಕ್ಟರ್ ಅದನ್ನ ವೆರಿಫೈ ಮಾಡ್ತಾರೆ.

0: ಕಟ್ಟಡ ಕಾರ್ಮಿಕ ಆಗಿದ್ರೆ 100% ಅವ್ರಿಗೆ ಮದುವೆ ಸಹಾಯಧನ ಎಲ್ಲ ಸಿಗುತ್ತೆ. ಅಕಸ್ಮಾತ್ ಅವನು ಅಂತ ಆ ಹಂತದಲ್ಲಿ ಬೇರೆ ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ರೆ ಈ ಟೈಮಲ್ಲಿ ಅವಾಗ ಅವನಿಗೆ ಮದುವೆ ಸಹಾಯಧನ ನಾವು ರಿಜೆಕ್ಟ್ ಮಾಡಿರ್ತೀವಿ. ಆದಾಗ್ಯೂ ಅವನೇನಾದ್ರೂ ಕನ್ಸ್ಟ್ರಕ್ಷನ್ ವರ್ಕರೇನೆ ನಾನು ಅಂತ ಏನಾದ್ರು ಅವನು ತೋರಿಸಿದ್ರೆ ನಮ್ಗೆ, ಅವಾಗ ನಾವು ಅದನ್ನ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ನೋಡಿ ಅವನು ರಿಯಲ್ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಒಂದ್ ಸ್ವಲ್ಪ ತಡ ಆಗುತ್ತೆ. ಆದ್ರೂ ಅವನಿಗೆ 60,000 ಏನ್ ತಲುಪಬೇಕು, ಅವನಿಗಾಗ್ಲಿ ಅವನ ಅವಲಂಬಿತ ಮಕ್ಕಳಾಗ್ಲಿ ಇಬ್ರು ಮಕ್ಕಳಿಗಾಗ್ಲಿ ಮದುವೆ ಸಹಾಯಧನ ಬರಬೇಕು, ಅದ್ ತಲುಪುತ್ತೆ.
1: ಅದೇ ಸರ್, ಈಗ ಅದು ಮದುವೆ ಸಹಾಯಧನ ಬಗ್ಗೆ ನನ್ಗೆ ಡೀಟೇಲ್ಸ್ ಗೊತ್ತು. ಆದ್ರೆ ಕೆಲವ್ರಿಗೆ ಅದು ನಡುವೆ ಜ್ಞಾನಾಭಿವೃದ್ಧಿ ಕೆಲವು ವ್ಯವಹಾರಗಳನ್ನು ಗೊತ್ತಿಲ್ಲ.
0: ಅಲ್ಲ, ನಾವೇನಂತಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ನಿಮ್ಮ ಯಾವ್ದೇ ಒಂದು ಹಳ್ಳಿಗಳಲ್ಲಾದ್ರೂ ತಾಲೂಕ್ ಪಂಚಾಯತಿ ಇದು ಮತ್ತೆ ಹೋಬಳಿ ಮಟ್ಟದಲ್ಲಿ ಎಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ ಜಾಸ್ತಿ ಇರ್ತಾರ ಆ ಊರುಗಳಲ್ಲಿ ಬೀದಿ ನಾಟಕ ಮಾಡಿಸಿರ್ತೀವಿ, ಮತ್ತೆ ಆಟೋಗಳ ಪ್ರಚಾರಗಳಾಗಿರುತ್ತೆ, ಬ್ರೋಷರ್ಗಳು ಹಂಚಿರ್ತೀವಿ, ಮತ್ತೆ ಪೋಸ್ಟರ್ಗಳು ಹಂಚಿರ್ತೀವಿ. ನಮ್ಗೆ ನಮ್ಮ ಇಲಾಖೆಯಿಂದ ನಮ್ಮ ಮಂಡಳಿಯಿಂದ ಎಷ್ಟು ವರ್ಕರ್ಗೆ ನಾವು ರೀಚ್ ಆಗ್ಬೋದು ತಲುಪಬಹುದು ಅಷ್ಟು ಪ್ರಯತ್ನ ಪಟ್ಟು ನಾವು ಅವ್ರಿಗೆ ತಲುಪಿಸಿದೀವಿ. ಮತ್ತೆ ನೀವು ಎಲ್ಲೇ ಒಂದೊಂದು ಹಳ್ಳಿಲೂ ನಿಮ್ಗೆ ಗೊತ್ತಿದೆ ಲೇಬರ್ ಕಾರ್ಡ್ ಅಂದ್ರೆ, ಮುಂಚೆ ಲೇಬರ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಒಂದ್ ಹಳ್ಳಿಲಿ. ಸೊ ಈಗ ಲೇಬರ್ ಡಿಪಾರ್ಟ್ಮೆಂಟ್ ಅಂದ್ರೆ ಗೊತ್ತಿದೆ ಅವ್ರಿಗೆ, ಲೇಬರ್ ಕಾರ್ಡ್ ಅಂದಿದ ತಕ್ಷಣ ಎಲ್ರು ಎಸ್ ನಾವು ಕಾರ್ಡ್ ಮಾಡಿಸಿದೀವಿ ಅನ್ನೋ ಒಂದು ಹಂತಕ್ಕೆ ಬಂದಿದೆ. ಸೊ ನಮ್ ಇದೆಲ್ಲ ಏನಂತಂದ್ರೆ ತಮ್ಮ ಸಹಕಾರ, ನೀವು ಒಂದ್ 10 ಜನ ಕೇಳಿರ್ತೀರಾ, ನೀವು ಒಂದು ನಿಮ್ಮ ಅವರು ಒಂದ್ 10 ಜನ ಕೇಳಿರ್ತಾರ, ಈ ತರ ನಮ್ಮಲ್ಲಿ ಏನ್ ಸೌಲಭ್ಯಗಳಿದೆ ಅದು ತಲುಪ್ತಾ ಇರೋದಕ್ಕೆ ಜನ ನಮ್ಮ ಹತ್ರ ಕಾರ್ಡ್ಗಳು ಜಾಸ್ತಿ ಮಾಡ್ಕೊಳ್ತಾ ಇರೋದು.
1: ನೀವು ಮದುವೆ ಹಣನ ಬಿಡಿ, ಅದು ಬೇಕಾದವ್ರು ತಕತಾರ, ಎಲ್ಲಾರು ಮದುವೆ ಆಗೋದ ಸನ್ನಿವೇಶನೇ ಇರಲ್ಲ. ಆದ್ರೆ ಶಿಕ್ಷಣ ಮಾಧ್ಯಕ್ಕೆ ಆ ಮನೆಯಲ್ಲಿ ಒಂದು ಮಗುವಿನ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಮಂತ್ಲಿ ಇಯರ್ಲಿ ಫೀಸ್ ಏನಾದ್ರು ಕಟ್ಟಕ್ಕೆ ಅವಕಾಶ ಇದೆಯಲ್ಲ ಅಂತ ಅದನ್ನ ಕೊಡ್ಬೋದಲ್ಲ ಅಂತ ನನ್ನ.
0: ನಮ್ಮಲ್ಲಿ ಏನಂತಂದ್ರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಈ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದೀವಲ್ವಾ, ಸೊ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಕ್ಳಿಗೆ ಮಾತ್ರ ನಾವು ಆ ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. ಬೇರೆ ಬೇರೆ ಮಕ್ಳುಗಳಿಗೆ ಎಲ್ಲ ಬೇರೆ ಬೇರೆ ಇಲಾಖೆಗಳು ಏನ್ ಸ್ಕಾಲರ್ಶಿಪ್ ಕೊಡ್ತಾ ಇದಾರೆ
1: ಆ ಸ್ಕಾಲರ್ಶಿಪ್. ಅಲ್ಲ, ಬೇರೆ ಇಲಾಖೆ ಬಿಟ್ಟಾಕಿ ಹೇಳುದು, ಈಗ ಕಟ್ಟಡ ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾವಲ್ಲ ಸರ್, ಆ ಮಕ್ಕಳು ಏನಾದ್ರು ಎಜುಕೇಶನ್ ಫೀಲ್ಡ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಎಜುಕೇಶನ್ ಹೋಗ್ಬೇಕು ಅಂತಂದಾಗ ನಿಮ್ಮ ಸಹಾಯಧನ ಏನಾದ್ರೂ ಉಂಟೆ?
0: ಹೌದು, ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ ನಾವು. ಮತ್ ನಿಮ್ಗೊಂದು ಇನ್ನೊಂದು ಹೊಸ ಸುದ್ದಿ ಏನಂತಂದ್ರೆ, ನಿಮ್ಮ ತಾಲೂಕಿನಲ್ಲೇನೆ ಒಂದು ಕಟ್ಟಡ ಕಾರ್ಮಿಕರ ಮಕ್ಕಳಿಗೋಸ್ಕರನೇ ಒಂದು 5 ಎಕರೆನಲ್ಲಿ ನಾವು ವಿಶೇಷ ವಸತಿ ಶಾಲೆ ಮಾಡ್ತಾ ಇದೀವಿ. ಸೊ ಅದು ನಿಮ್ಮ ಜಿಲ್ಲೆಲ್ಲೇ ಬರ್ತಾ ಇದೆ, ಸೊ ಹಂಪಾಪುರ ಹುಬ್ಳಿ. ಸೊ ನಿಮ್ಗೆ ಹಳ್ಳದ ಮನುಗನಹಳ್ಳಿ ಅಂತ ಒಂದು ಜಾಗದಲ್ಲಿ ನಮ್ಗೆ ಅಲ್ಲೇ 5 ಎಕರೆ ಜಮೀನಲ್ಲಿ ನಮ್ಗೆ ಸ್ಯಾಂಕ್ಷನ್ ಆಗಿದೆ. ಇನ್ನೇನ್ ಕಟ್ಟಡ ಸ್ಟಾರ್ಟ್ ಆಗುತ್ತೆ, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಿಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಟ್ಟಡ ಕಾರ್ಮಿಕರಿಗೋಸ್ಕರ ಒಂದು ವಸತಿ ಶಾಲೆನೆ ನಾವು ಓಪನ್ ಮಾಡ್ಕೊಡ್ತೀವಿ ನಿಮ್ಗೋಸ್ಕರ, ನಿಮ್ಮ ಮಕ್ಕಳಿಗೆ. ಮತ್ತೆ
1: ಅದೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರೆ ನಾನು ನಿಮ್ಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ.
0: ಥ್ಯಾಂಕ್ ಯು ದೊಡ್ಡ ಸಿದ್ದಯ್ಯ ನಾಯ್ಕ ಅವರೇ, ನಮ್ಗೆ ಫೋನ್ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ನಮ್ಮನ್ನು ನಮ್ಮ ಕಚೇರಿನ ಅವಾಗವಾಗ ಭೇಟಿ ಮಾಡ್ತಾ ಇರಿ, ನಿಮ್ಮ ಸಹಕಾರ ಮತ್ತೆ ನಮ್ಮ ಸೇವೆ ನಿಮ್ಗೆ ಯಾವಾಗ್ಲೂ ಇರುತ್ತೆ.
1: ಕೃತಜ್ಞತೆಗಳು ಸಾಹೇಬ್.
2: ಧನ್ಯವಾದಗಳು ದೊಡ್ಡ ಸಿದ್ದಯ್ಯ ಕರೆ ಮಾಡಿದ್ದಕ್ಕೆ. ಸರಿ, ತಾವು ಮಾತನಾಡ್ತಾ ಇದ್ರಿ ಈಗ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರ ಬಗ್ಗೆ, ಯಾರನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ಈಗ ಅಸಂಘಟಿತ ಕಾರ್ಮಿಕರು ಈ ಒಂದು ಇಲಾಖೆಯಲ್ಲಿ ಹೇಗೆ ನೋಂದಣಿಯನ್ನ ಮಾಡ್ಕೊಳ್ಬಹುದು? ಸರಿಯಾ
0: ನೋಡಿ, ಅಸಂಘಟಿತ ಕಾರ್ಮಿಕರು ಅಂದ್ರೆ ಇದರಲ್ಲಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಫಸ್ಟ್ ಬರ್ತಾರೆ. ಈಗ ನಮ್ಗೆ ಪದೇ ಪದೇ ಫೋನ್ ಬರ್ತಾ ಇರೋದನ್ನೇ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಕಡೆಯಿಂದ. ಸೊ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನಲ್ಲಿ ಒಂದು ಏನ್ ಅಂಶಗಳಿರುತ್ತೆ ಅಂತಂದ್ರೆ, ಒಬ್ಬ ಕನ್ಸ್ಟ್ರಕ್ಷನ್ ವರ್ಕರ್ ಅಂದ್ರೆ 18 ವರ್ಷ ಆಗಿರ್ಬೇಕು, ಮತ್ತೆ ಅವನು ವರ್ಷದಲ್ಲಿ 90 ದಿನ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡಬೇಕು. ಸೊ 90 ದಿನ ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡಬೇಕು, ಮತ್ತೆ ಅವನ ಆಧಾರ್ ಕಾರ್ಡ್ ಮತ್ತೆ ಅವನ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ತಗೊಳ್ತೀವಿ. ಸೊ ಯಾಕೆಂದ್ರೆ ನಮ್ದು ಎಲ್ಲಾ ಸವಲತ್ತು ಸಹ DBT ಮೂಲಕ ಡೈರೆಕ್ಟ್ ಆಗಿ ಅವ್ರ ಬ್ಯಾಂಕ್ಗೆ ಖಾತೆ, ಉಳಿತಾಯ ಖಾತೆಗೆನೆ ಅವ್ರದ್ದು ನಮ್ಮ ಸವಲತ್ತುಗಳೆಲ್ಲ, ಹಣಕಾಸಿನ ಸವಲತ್ತೆಲ್ಲ ಹೋಗುತ್ತೆ. ಆ ಇದ್ರಿಂದ ನಮ್ಗೆ ಅವ್ರದ್ದು ಫ್ರಂಟ್ ಪೇಜ್ ಆಫ್ ಬ್ಯಾಂಕ್ ಪಾಸ್ಬುಕ್.

0: ತಗೊಳ್ತೀವಿ. ಮತ್ತೆ ಅವ್ರಿಗೆ ಒಂದು ಅವ್ರದ್ದೇನು ಫೋನ್ ನಂಬರ್ ಇರುತ್ತೆ ಅದು ಲಿಂಕ್ ಆಗಿರ್ಬೇಕು. ಸೊ ಇಷ್ಟು ಮಾನದಂಡದಿಂದ ನಾವು ಅವ್ರಿಗೆ ಕನ್ಸ್ಟ್ರಕ್ಷನ್ ಕಾರ್ಡ್ ಕೊಡ್ತೀವಿ. ಒಂದ್ಸಲಿ ಕನ್ಸ್ಟ್ರಕ್ಷನ್ ಕಾರ್ಡ್ ತಗೊಂಡಿದ ತಕ್ಷಣ ಅವನಿಗೆ ವೈದ್ಯಕೀಯ ಸಹಾಯ, ಮದುವೆ ಸಹಾಯ, ಸ್ಕಾಲರ್ಶಿಪ್, ಅವನೇನ್ ವೃತ್ತಿ ಮಾಡ್ತಾನೆ ಆ ಸಂಬಂಧ ಅವನಿಗೊಂದು ಟೂಲ್ ಕಿಟ್ ಕೊಡ್ತೀವಿ. ಮತ್ತೆ ಅವನೇನ್ ಕೆಲಸ ಮಾಡ್ತಾನೆ ಅದನ್ನು ಸಹ ನಾವು ಆರ್ ಪಿ ಎಲ್ ಟ್ರೈನಿಂಗ್ ಅಂತ ಕೊಡ್ತೀವಿ. ಸೊ ಆ ಟ್ರೈನಿಂಗ್ ಪ್ರಕಾರ ಅವನೇನಾದ್ರು ವೃತ್ತಿ ಏನ್ ಕೆಲಸ ಮಾಡ್ತಾನೆ ಆ ವೃತ್ತಿನ ನಾವು ವೈಜ್ಞಾನಿಕವಾಗಿ ಏನ್ ಮಾಡ್ಬೋದು ಅನ್ನೋದು ಸಹ ಆ ಟ್ರೈನಿಂಗ್ ನಲ್ಲಿ ನಾವು ಹೇಳ್ಕೊಡ್ತೀವಿ. ಮತ್ತೆ ಯಾವ ಕನ್ಸ್ಟ್ರಕ್ಷನ್ ವರ್ಕರು ಕೆಲಸ ಮಾಡ್ಬೇಕಾದ್ರೆ ಅವ ಅಪಘಾತದಿಂದ ಏನಾದ್ರು ಮೃತ ಆದ್ರೆ ಅವನಿಗೆ 8.5 ಲಕ್ಷ ರೂಪಾಯಿವರೆಗೂ ನಾವು ಮರಣ ನಿಧಿನ ಅವರ ಫ್ಯಾಮಿಲಿ ಕೊಡ್ತೀವಿ. ಸ್ವಾಭಾವಿಕ ಮರಣ ಆದ್ರೆ ಮನೆಯಲ್ಲೇ ಏನಾದ್ರೂ ಸತ್ರೆ ಮರಣ ಹೊಂದಿದ್ರೆ ಅವ್ರಿಗೆ 1.5 ಲಕ್ಷದವರೆಗೂ ನಾವು ಮದುವೆ ಮರಣ ಸಹಾಯಧನ ಅವ್ರಿಗೆ ಅವರ ಫ್ಯಾಮಿಲಿಗೆ ಅವ್ರಿಗೆ ಕೊಡ್ತೀವಿ ನಾವು. ಏನಂದ್ರೆ ಇದ್ರ ಅಂಶ ಏನಂತಂದ್ರೆ ಈವನ್ ನಮ್ಮ ಕಟ್ಟಡ ಕಾರ್ಮಿಕ ಬದುಕಿದ್ದಾಗ ಎಲ್ರಿಗೂ ಅನುಕೂಲ ಆಗಿರ್ತಾನೆ, ಆ ತರ ಸತ್ತಾಗ ಅವನು ಅವರ ಫ್ಯಾಮಿಲಿನೂ ತೊಂದರೆ ಅನುಭವಿಸ್ಬಾರ್ದು, ಅವನು ಸಹ ಅವನ ಅಂತ್ಯಕ್ರಿಯೆಯನ್ನು ಸಹ ನಾವು ನಮ್ಮ ಅವನ ದುಡ್ಡಿಂದನೇ ಮುಗಿಬೇಕು. ಯಾಕಂದ್ರೆ ನಾವೇನ್ ದುಡ್ಡು ಕೊಡ್ತಾ ಇದೀವಿ ಸರ್ಕಾರದ ಸೆಸ್ ಅಮೌಂಟ್ ಆಗಿದ್ರು ಸಹ ಇದು ಅವನ್ ಆ ವರ್ಕರ್ಗೆ ತಲುಪಬೇಕಾಗಿರ್ಬೇಕು. ಆ ಇದರಿಂದ ನಾವು ಇದನ್ ಮಾಡಿರ್ತೀವಿ. ಈಗ ನಾವು ಏನಂದ್ರೆ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಏನಿದೆ ಈ ಸ್ಕೀಮ್ಗಳಿದೆಯಲ್ಲ, ಈ ಸ್ಕೀಮ್ಗಳು ಬೇರೆ ಅಸಂಘಟಿತ ಕಾರ್ಮಿಕರಿಗೆ ಇವಾಗ ನಾವು ಈ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ನಾವು ಕಾರ್ಡ್ಗಳು ಕೊಡ್ತಾ ಇದೀವಿ. ಇದ್ರಲ್ಲಿ ಏನಿದೆ, ಮರಣ ಹೊಂದಿದ್ರೆ 1 ಲಕ್ಷ ನಾವು ಅವ್ರಿಗೆ ಫ್ಯಾಮಿಲಿ ಕೊಡ್ತೀವಿ. ಆಕ್ಸಿಡೆಂಟ್ ಆದ್ರೂ ಸಹ 1 ಲಕ್ಷದವರೆಗೂ ಅವನಿಗೆ ಅಂಗವಿಕಲತೆ ಆದ್ರೆ ಕೊಡ್ತೀವಿ. ಒಂದು 50,000 ಅವ್ರಿಗೆ ಮೆಡಿಕಲ್ ಬೆನಿಫಿಟ್ಸ್ ಅಂತ ಕೊಡ್ತೀವಿ. ಇದೇನಂತಂದ್ರೆ ಕಂಪೇರ್ ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನಾಗುತ್ತೆ ಕಟ್ಟಡ ಕಾರ್ಮಿಕರ ಇದು ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಇದೆ. ಬಟ್ ಇದೇನಂತಂದ್ರೆ ಪ್ರಾರಂಭದ ಇದು ಈವನ್ ಕಟ್ಟಡ ಕಾರ್ಮಿಕರ ಕಾರ್ಡ್ ಸ್ಟಾರ್ಟ್ ಆದಾಗ್ಲೂ ಸಹ ನಾವು ಕಡಿಮೆ ಯೋಜನೆಗಳಿಂದನೇ ಶುರು ಮಾಡಿದ್ದು. ಯಾವಾಗ ನಮ್ಗೆ ಸೆಸ್ ಜಾಸ್ತಿ ಆಯ್ತು ಆ ಇದರಿಂದ ಯೋಜನೆಗಳನ್ನ ಕಟ್ಟಡ ಕಾರ್ಮಿಕರು ಇದು ಮಾಡ್ತೀವಿ. ಅಸಂಘಟಿತ ಕಾರ್ಮಿಕರಿಗೂ ಸಹ ಅವ್ರಿಗೂ ಏನೇನು ನಮ್ಗೆ ಸವಲತ್ತು ಕೊಡ್ತಾ ಇದೀವಿ ಬೇರೆಯವ್ರಿಗೆ ಆ ಸವಲತ್ತು ಅವ್ರಿಗೂ ಸಹ ತಲುಪುತ್ತೆ, ಅಸಂಘಟಿತ ಕಾರ್ಮಿಕರಿಗೂ ತಲುಪುತ್ತೆ. ಬಟ್ ಏನಂತಂದ್ರೆ ಸ್ವಲ್ಪ ಟೈಮ್ ಫ್ಯಾಕ್ಟರ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೂ ನಾವು ಯಾವ ತರ ಧನ ವಿನಿಯೋಗ ಮಾಡ್ಬೇಕು ಅನ್ನೋದನ್ನ ಮಾನ್ಯ ಮಂತ್ರಿಗಳು ಮತ್ತೆ ಸರ್ಕಾರ ಮಾಡ್ತಾ ಇದೆ. ಸೊ ಅವ್ರಿಗೂ ಯಾವಾಗ ಹಣ ಬರುತ್ತೆ 100% ಅದು ಸಹ ಎಲ್ರಿಗೂ ಸಮಾನವಾಗಿ ಸಿಗುತ್ತೆ. ಅವಾಗ ಈ ತರ ನಾನು ಕನ್ಸ್ಟ್ರಕ್ಷನ್ ವರ್ಕರೇ ಅನ್ನೋದನ್ನ ಅವರು ಒತ್ತಾಯ ಮಾಡೋದಿರಲ್ಲ, ಎಲ್ರು ಸಹ ಅಸಂಘಟಿತ ಕಾರ್ಮಿಕರು ಅನ್ನೋದೊಂದು ಭಾವನೆ ಬರುತ್ತೆ. ಇದರಲ್ಲಿ ಈವನ್ ಸರ್ಕಾರ ಸಹ ಪ್ರಯತ್ನ ಪಡ್ತಾ ಇದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ಸರ್, ನನ್ನ ಹೆಸರು ರಮೇಶ್ ಅಂತ ಹೇಳಿ, ಸರ್ಗೂರು.
1: ಹಾ ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
0: ನಮಸ್ತೆ ಹೇಳಿ ರಮೇಶ್.
2: ಸರ್, ನಾನು ರಮೇಶ್ ಅಂತ ಹೇಳಿ, ಸೋನಿಸ್ಪುರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಯದ ಪ್ರಧಾನ ಕಾರ್ಯದರ್ಶಿ.
0: ಹೇಳಿ ರಮೇಶ್.
2: ಸರ್, ಈ ನಮ್ಮ ಸರ್ಗೂರಿನಲ್ಲಿ ಕಾರ್ಯಕ್ರಮ ಬಂದಿರುತ್ತೆ, ತಮಗೆ ತುಂಬಾ ಧನ್ಯವಾದಗಳು.
0: ನಾನು ನಿಮ್ಮನ್ನ ನೋಡ್ತೀನಿ ಅನ್ಕೊಂಡೆ, ನೀವು ನಮ್ಗೆ ಕಾಣಿಸ್ಲಿಲ್ಲ, ಅದಕ್ಕೆ ತಮಗೂ ಅಭಿನಂದನೆಗಳು. ಅಟ್ಲೀಸ್ಟ್ ನಾವು ರೇಡಿಯೋ ಮೂಲಕನಾದ್ರೂ ಭೇಟಿ ಮಾಡ್ತಾ ಇದೀವಿ.
2: ಇಲ್ಲ ಇಲ್ಲ ಸರ್, ನಾನು ಲಾಸ್ಟ್ ವೀಕ್ ಮೇ ಫಸ್ಟ್ಗೆ ತಮ್ಮನ್ನು ಇನ್ವೈಟ್ ಮಾಡಿದ್ದೆ ಸರ್. ಸರ್, ನಮ್ಮ ನಾನು ಏನ್ ಮಾತಾಡ್ಬೇಕು ಅಂತಿದ್ದೀನಿ ಅಂದ್ರೆ,
0: ಹೇಳಿ
2: ಸರ್. ನೀವು ಮಾಮೂಲಿ ಸರ್ ಈಗ ಕಟ್ಟಡ ಕಾರ್ಮಿಕರನ್ನ ಒಂದು ಸಂಘಟನೆ ಮಾಡ್ತಾ ಇದೀವಿ. ಸರ್ಗೂರಿನಲ್ಲಿ ಒಂದು 3 ಸಂಘಗಳು ಮತ್ತೆ ನಮ್ಮ ಸುತ್ತಮುತ್ತ ಸಂಘಗಳು ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಏನಂತಂದ್ರೆ, ಏನು ಕಾರ್ಮಿಕರುಗಳಿಗೆ ಇದಾಗ್ತದೆ, ಹೆಮ್ಮೆ ಆಗ್ತಾ ಇದೆ, ಅದನ್ನ ತಮ್ಮ ಮುಂದೆ ಇಟ್ಟು ನ್ಯಾಯ ದೊರಕಿಸಬಂದು ಒಂದು ವಿಚಾರ ಸರ್.
0: ಹೌದೌದು ಹೇಳಿ.
2: ಇಲ್ಲಿ ನಮ್ಮ ಭಾಗದಲ್ಲಿ ಏನಾಗಿದೆ ಅಂದ್ರೆ ಸರ್, ಮಹಿಳಾ ಕಾರ್ಮಿಕರು ಕೆಲಸ ಮಾಡದಿರಲು ತುಂಬಾ ಜನ ಕಾದ್ ಮಾಡ್ಕೊಂಡಿದ್ದಾರೆ. ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಇದ್ರ ಬಗ್ಗೆ ತಮ್ಮ ಗಮನಕ್ಕೂ ತಂದು ತಾವು ಈಗಾಗಲೇ ಒಂದು ಅಂಬೇಡ್ಕರ್ ಸೇವಾ ಕೇಂದ್ರದಿಂದ ಸುಮಾರು ವೆರಿಫಿಕೇಶನ್ ಮಾಡಿ ಅದನ್ನ ಒಂದು ಅಂತಕ್ಕೆ ತಂದಿದ್ದೀರಾ.
0: ಹೌದು.
2: ಮುಂದುವರೆದು ಮಾತಾಡೋದು ಏನಂದ್ರೆ ಸರ್, ತಮ್ಗೆ ತಾವು ಲಾಸ್ಟ್ ಟೈಮ್ ತಮ್ಮನ್ನ ಭೇಟಿ ಮಾಡಿ ಹೇಳಿದೆ, ಅನರ್ಹ ಕಾರ್ಮಿಕರು ಕೂಡ ತುಂಬಾ ಸೌಲಭ್ಯ ಪಡ್ಕೊತಿದ್ದಾರೆ, ಇದ್ರ ಬಗ್ಗೆ ಯಾವ್ದಕ್ಕೆ ಕ್ರಮ ಕೈಗೊಂಡಿದ್ರು ಸರ್? ತಾವು
0: ರಮೇಶ್ ಅವರೇ, ತಮ್ಗೆ ಗೊತ್ತು ನಮ್ಮಲ್ಲಿ HD Kote ಅಲ್ಲಿ ಇರೋ ಸಂಘ ಸಂಸ್ಥೆಗಳು ಎಷ್ಟಿದೆ. ಅದು ಬೇರೆ ಎಲ್ಲಾ ಜಿಲ್ಲೆ ಕಂಪೇರ್ ಮಾಡ ತಾಲೂಕುಗಳ ಕಂಪೇರ್ ಮಾಡಿದ್ರೆ ನಮ್ಮ ಇದು ಸರ್ಗೂರು ಮತ್ತು HD Kote ಅಲ್ಲಿ ಜಾಸ್ತಿ ಇದೆ. ಸೊ ನಿಮ್ಮ ಒಂದು ಉದ್ದೇಶ ಏನಾಗಿರ್ಬೇಕಂತಂದ್ರೆ, ಕಟ್ಟಡ ಕಾರ್ಮಿಕ

0: ಕಾರ್ಮಿಕರು ಆದ್ರೆ ಮಾತ್ರ ನೀವು ಕಾರ್ಡ್ ನ ಅಪ್ಲೋಡ್ ಮಾಡಬೇಕು. ಬಟ್ ನಮ್ಮಲ್ಲಿ ಏನಾಗ್ತಾ ಇದೆ, ಸಂಘ ಸಂಸ್ಥೆಗಳು ಅದನ್ನ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮಲ್ಲಿ ಮೆಂಬರ್ಗಳು ಜಾಸ್ತಿ ಆಗಲಿ ಅಂತ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲದೆ ಇರೋರ್ಗು ಮಾಡಿದ್ದಾರೆ. ನಿಮ್ಗೆ ಗೊತ್ತು ನಮ್ಮಲ್ಲಿ ಎಷ್ಟೊಂದು ಜನ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲದೆ ಇರೋರ್ನ ನಾವು ರಿಜೆಕ್ಟ್ ಮಾಡಿದೀವಿ. ರಿಜೆಕ್ಟ್ ಮಾಡಾದ್ಮೇಲೆ ಸುಮಾರು ಜನ ನಮಗೆ ದೂರನು ಹೇಳಿದ್ದಾರೆ, ಏನಂತಂದ್ರೆ ನಾವು ಕನ್ಸ್ಟ್ರಕ್ಷನ್ ವರ್ಕರು ಆದ್ರೂ ರಿಜೆಕ್ಟ್ ಮಾಡಿದ್ದಾರೆ, ಆದ್ರೂ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಅಂದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ಯಾರಿಗೆ ಸವಲತ್ತು ತಲುಪಬೇಕು ಅವ್ರಿಗೆ ತಲುಪಬೇಕು. ನಾವೇನು ಅವ್ರನ್ನ ಒಬ್ಬ ವರ್ಕರ್ನ ಮೈಸೂರಿನಲ್ಲಿ ಕೂತ್ಕೊಂಡಾಗ್ಲಿ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಎಚ್ ಡಿ ಕೋಟೆಯಿಂದ ಆಗಲಿ ಅವ್ರನ್ನ ನೇರವಾಗಿ ನೋಡಿರಲ್ಲ. ಅವ್ರು ಯಾವಾಗ ಸವಲತ್ತುಗಳಿಗೆ ಅಪ್ಲಿಕೇಶನ್ ಹಾಕ್ತಾರೆ ಅವಾಗ ನಾವು ಅವ್ರನ್ನ ಹುಡ್ಕಕ್ಕೆ ಟ್ರೈ ಮಾಡ್ತೀವಿ, ಅವ್ರೇನು ಕೆಲಸ ಮಾಡ್ತಿದ್ದಾರೆ ಚೆಕ್ ಮಾಡ್ತೀವಿ. ಯಾವಾಗ ಅವನು ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ಲ ಅಂದಾಗ ನಾವು ಖಡಾಖಂಡಿತವಾಗಿ ಅದನ್ನ ರಿಜೆಕ್ಟ್ ಮಾಡಿದೀವಿ. ಇದ್ರ ಉದ್ದೇಶ ನಿಮ್ಗೆ ಗೊತ್ತು, ಇದ್ರ ಉದ್ದೇಶ ಏನ್ ಮಂಡಳಿಲಿ ದುಡ್ಡಿದೆ, ಏನು ಸವಲತ್ತುಗಳು ಹೋಗ್ಬೇಕು ಅದು ನೇರವಾಗಿ ತಲುಪಬೇಕಾದ ವ್ಯಕ್ತಿಗಷ್ಟೇ ತಲುಪಬೇಕು. ಸೊ ಆ ಇದ್ರಿಂದ ನಮ್ಮ ಒಂದೊಂದು ನಡೆ ಒಂದೊಂದ್ಸಲಿ ಒಬ್ಬ ವರ್ಕರ್ಗೆ ಅಸಂಘಟಿತರಿಗೋ ಯಾರಿಗೋ ಒಬ್ರಿಗೆ ನೋವಾಗಿರುತ್ತೆ. ಇದ್ರ ಉದ್ದೇಶ ಏನಂತಂದ್ರೆ ಅವ್ರಿಗೆ ನೋವು ಮಾಡೋದಲ್ಲ, ರಿಯಲ್ ವರ್ಕರ್ಗಳಿಗೆ ಯಾರು ನೇರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಟ್ಟಡ ಕಾರ್ಮಿಕರಾಗಿರ್ತಾರೆ ಅವ್ರಿಗೆ ತಲುಪಿಸೋದು. ಇಲ್ಲಾಂದ್ರೆ ಅವ್ರಿಗೆ ಬೇರೆ ಕಾರ್ಡ್ಗಳಿದೆ, ಬೇರೆ ಅಸಂಘಟಿತ ಕಾರ್ಮಿಕ ಅಂಬೇಡ್ಕರ್ ಸೇವಾ ಸಹಾಯ ಹಸ್ತದಲ್ಲಿ ಕಾರ್ಡ್ಗಳಿದೆಯಲ್ಲ ಅದನ್ನ ನಾವು ಕೊಡ್ತಾ ಇದೀವಿ ಅವ್ರಿಗೆ.
1: ಖಂಡಿತ ಖಂಡಿತ. ಇವಾಗ ಏನಾಗಿದೆ, ಟೋಟಲ್ ಕೆಲಸ ಮಾಡುವಂತ ಮಾಮೂಲಿ ಅಲೆಯಸ್ ಅಂತವ್ರು, ಟೈಲರ್ಗಳು, ಆಟೋ ಡ್ರೈವರ್ಗಳಿಗೆ ಅವ್ರಿಗೆ ಪ್ರತ್ಯೇಕ ಕಾರ್ಡ್ಗಳಿದೆ.
0: ಹೌದು,
1: ಅದು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಅಂದ್ರೆ ಸರ್, ನಾನು ಕೇಳ್ತಿರೋ ಸಡಗೂರ್ನಲ್ಲಿ ದಯಮಾಡಿ ಯಾವ್ದೇ ಒಂದು ಕಂಪ್ಯೂಟರ್ ಸೆಂಟರ್ಗೆ ನಾವು ಹೋದ ಸಿ ಎಸ್ ಎಸ್ ಕಾಮನ್ ಸೆಂಟರ್ ಹೋಯ್ತು ಅಂತಂದ್ರೆ 300 ರಿಂದ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮ್ಗೆ ಇದ್ರ ಬಗ್ಗೆ ನಾವು ಲಿಖಿತವಾಗಿ ತುಂಬಾ ಸಾರಿ ನಿಮ್ಮನ್ನ ನಾವು ರಿಕ್ವೆಸ್ಟ್ ಮಾಡಿದ್ದೆವು. ಕಲಬುರ್ಗಿನಲ್ಲಿ ಒಂದು ಅಂಬೇಡ್ಕರ್ ಸೇವಾ ಕೇಂದ್ರ ರೀತಿ ತುಂಬಾ ಕಡಿಮೆ ದರದಲ್ಲಿ, ಯಾಕಂದ್ರೆ ಎಲ್ಲ ಕಾರ್ಮಿಕರೇ ಅವತ್ತು ದುಡಿಬೇಕು ಅವತ್ತು ತಿನ್ಬೇಕು ಅವರು ಅಂತವ್ರಿಗೆ 300-400 ಕೊಟ್ಟು ಒಂದೊಂದ್ಸರಿ ಏನಾಗುತ್ತೆ, ಒಂದ್ ಸ್ವಲ್ಪ ತಪ್ಪಾದ್ರು ರಿಜೆಕ್ಟ್ ಆಗುತ್ತೆ, ಹಾಗೆ 300 ರೂಪಾಯಿ ಹೋಗುತ್ತೆ ಮತ್ತೆ 2 ತಿಂಗಳು ವೇಸ್ಟ್ ಆಗುತ್ತೆ. ದಯಮಾಡಿ ಇದ್ರ ಬಗ್ಗೆ ತಾವು ಸ್ಟೆಪ್ ತಗೋಬೇಕು.
0: ಹೌದಾ, ಅದಕ್ಕೆ ನಿಮ್ಗೆ ಗೊತ್ತಿದೆ ರಮೇಶ್ ಅವ್ರ, ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ನಾವು ಎಲ್ಲಾ ತಾಲೂಕುಗಳ ಕೇಂದ್ರದಲ್ಲೂ ಮಾಡ್ತಾ ಇದೀವಿ. ಇದ್ರ ಉದ್ದೇಶ ನಿಮ್ಗೆ ಗೊತ್ತು, 50 ರೂಪಾಯಿ ತಗೊಂಡು ನಾವು ಸ್ಮಾರ್ಟ್ ಕಾರ್ಡ್ ಕನ್ಸ್ಟ್ರಕ್ಷನ್ ಕಾರ್ಡ್ ಕೊಡ್ತಾ ಇದೀವಿ. ಸೊ ಹೌದು, ಸರ್ಗೂರ್ನಲ್ಲೂ ಮಾಡ್ತೀವಿ, ಎಚ್ ಡಿ ಕೋಟೆಲ್ಲೂ ಮಾಡ್ತಾ ಇದೀವಿ. ಆ ಇದ್ರಿಂದ ಯಾರು 300 ರೂಪಾಯಿ ಕೊಟ್ಟು, ನೀವು 300-500 ರೂಪಾಯಿ ಹೇಳ್ತಿದ್ದೀರಾ, ನಮ್ಮಲ್ಲಿ ಒಂದೊಂದು ದೂರು ಬರುತ್ತೆ 2000 ರೂಪಾಯಿ ವರ್ಗೂ ಕೊಟ್ಟಿದ್ದಾರೆ ಕಾರ್ಡ್ಗಳಿಗೆ. ನಾವು ಉಚಿತವಾಗಿ ನಾವು ಕಾರ್ಡ್ ಕೊಟ್ಟಿದ್ದೀವಿ, ನಿಮ್ಗೆ ಗೊತ್ತಿದೆ ನಮ್ಮ ಕಚೇರಿಯಿಂದ ನಿಮ್ಗೆ ಉಚಿತವಾಗಿ ಸೇವೆ ಸಿಗುತ್ತೆ, ಅದನ್ನ ಬೇರೆಯವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದನ್ನ ಆನ್ಲೈನ್ ಸೇವೆ ಏನಕ್ಕೆ ಮಾಡಿದ್ವಿ ಅಂದ್ರೆ ಜನಕ್ಕೆ ಹತ್ರ ಆಗ್ಲಿ, ಸೇವಾ ಕೇಂದ್ರಗಳು ಹತ್ರ ಆಗ್ಲಿ, ಅವ್ರ ಅಲ್ಲಿಂದ ಅಪ್ಲಿಕೇಶನ್ ಹಾಕ್ಲಿ ಅಂತ. ಸೊ ಇದು ಒಂದು ಈ ಹಂತದಲ್ಲಿ ಒಂದೊಂದ್ಸಲಿ ತಪ್ಪಾಗಿದೆ ನಮ್ಮ ಇದು ಸಾರ್ವಜನಿಕರಿಂದ, ಸಂಘ ಸಂಸ್ಥೆಗಳಿಂದ, ಈ ಸೇವಾ ಕೇಂದ್ರಗಳಿಂದ. ಅದನ್ನು ಸಹ ನಾವು ಕಡಿಮೆ ಮಾಡಿದೀವಿ, ಮತ್ತೆ ಅದನ್ನ ಏನು ನಿವಾರಿಸಬೇಕು ಅದನ್ನು ಸಹ ನಿವಾರಿಸೋಣ ರಮೇಶ್ ಅವರು.
1: ಮತ್ತೆ ಸರ್, ಮತ್ತೆ ನಿಮ್ಮ ಕಾರ್ಮಿಕ ಮಂಡಳಿ ನಿಯಮದ ಪ್ರಕಾರ 1 ವರ್ಷ 365 ದಿನದಲ್ಲಿ ಯಾರು 90 ದಿನ ವರ್ಕ್ ಮಾಡಿದ್ರೆ ಅವ್ರೆಲ್ಲ ಕನ್ಸ್ಟ್ರಕ್ಷನ್ ಲೇಬರ್ ಅಂತ ಕೆಲಸ ಮಾಡಕ್ಕೆ ಪ್ರಾವಿಷನ್ ಇದೆ.
0: ಹೌದು,
1: ನೀವು ಹೇಳದ ಪ್ರಕಾರ ಸರ್ ಏನ್ ಮಾಡ್ತಾರೆ, ಕೆಲವರು ಜಮೀನು, ಅವರ ಜಮೀನು ಇರುತ್ತೆ, ಜಮೀನು ಕೆಲಸ ಮಾಡ್ತಾರೆ. ಮಾಮೂಲಿ ಈ ತರ ಒಂದು ವ್ಯವಸಾಯ ವೇಳೆಯಲ್ಲಿ, ಇನ್ನು ಕೆಲವು ವೇಳೆಯಲ್ಲಿ ಪೇಂಟಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಪ್ಲಂಬಿಂಗ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಆ ವರ್ಕ್ ಮಾಡ್ತಾರೆ. ಇದ್ರ ಬಗ್ಗೆ ತಮ್ಮ ಡಿಕ್ಲರೇಷನ್
0: ರಮೇಶ್ ಅವರೇ ನಿಮ್ಗೆ ಸಂಘ ಸಂಸ್ಥೆಗಳನ್ನ ನಾವು ನಿಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟಾಗ್ಲೆ ನಿಮ್ಮ ನಿಬಂಧನೆಗಳಾಗ್ಲಿ, ನಿಮ್ಮ ಬೈಲಾಗಳಾಗ್ಲಿ ಗೊತ್ತಿರುತ್ತೆ. ಸೊ ನೀವೇನಂತಂದ್ರೆ ನೀವು ನಮ್ಗೆ ಆ ಬೈಲಾನಲ್ಲೇ ಬರೆದು ಕೊಟ್ಟಿರ್ತೀರಾ, ನಾವು ಈ ಕಟ್ಟಡ ಕಾರ್ಮಿಕರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ. ಸೊ ಇದರಲ್ಲಿ ನಿಮ್ಗಳ ಜವಾಬ್ದಾರಿ, ನಾವು ಮೈಸೂರಿನಲ್ಲಿ ಕೂತ್ಕೊಂಡಾಗ್ಲಿ ನಮ್ಮ ಇನ್ಸ್ಪೆಕ್ಟರ್ಗಳಾಗ್ಲಿ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನೀವು ಸ್ಥಳೀಯವಾಗಿ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅಂತ ಟೈಮಲ್ಲಿ ಏನಾದ್ರೂ ಈ ತರ ಅಪ್ಲಿಕೇಶನ್ ಹಾಕಿ ಏನಾದ್ರು ಅಪ್ಲಿಕೇಶನ್ ಇದಾಗ್ತಾ ಇದೆ, ಮುಂದುವರಿತಿದೆ ಅಂದ್ರೆ ದಯವಿಟ್ಟು ನಮ್ ಗಮನಕ್ಕೆ ತನ್ನಿ. ಸೊ ನಾವು ಅದನ್ನ ಇಮಿಡಿಯೇಟ್ ಆಗಿ ನಿಲ್ಲಿಸಿ ಏನು ಕಾನೂನಿನ ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅದನ್ನ ತಗೊಂಡು ತಗೊಳ್ಳೋಣ ರಮೇಶ್ ಅವರೇ.
1: ಮತ್ತೆ ಸರ್, ನಾವು ಏನು ಡಿಒಗಳನ್ನ ನೇಮಕ ಮಾಡಿದೀರಾ, ಅವರು ಅಂಡರ್ ಗವರ್ನಮೆಂಟ್ ಬರ್ತಾರೆ ಅಥವಾ ಪ್ರೈವೇಟ್ ಏಜೆನ್ಸಿ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಅವರು?
0: ಇಲ್ಲ, ಅವ್ರು ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಕೆಲಸ ಮಾಡ್ತಾರೆ, ಬಟ್ ಅವರ ಎಲ್ಲ ಚಲನವಲನ ಆಗ್ಲಿ, ಅವ್ರ ಪೇಮೆಂಟ್ ಆಗ್ಲಿ ನಮ್ಮ ಮೂಲಕನೇ ಆಗ್ತಾ ಇರುತ್ತೆ. ನಮ್ಮ ನಿರೀಕ್ಷಕರಾಗ್ಲಿ, ಕಾರ್ಮಿಕ ಅಧಿಕಾರಿಗಳಾಗ್ಲಿ ಅವ್ರನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿಸ್ತಾ ಇರ್ತೀವಿ.
1: ಯಾಕಂದ್ರೆ ಇದನ್ನ ನಾನು ಫೋನ್ ನಲ್ಲಿ ನೇರವಾಗಿ ಇದನ್ನ ಲೈವ್ ನಡೀತಾ ಇದೆ, ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಮತ್ತೆ ದಯವಿಟ್ಟು ಸರ್ ಕೊನೆಯದಾಗಿ ಸಿಎಸ್ಐ ಪಿಎಫ್ ಬಗ್ಗೆ ಸ್ವಲ್ಪ ವಿಚಾರಗಳು ತಿಳಿಸ್ಬಿಡುತ್ತೆ, ಯಾವ ರೀತಿ ಪಿ ಎಫ್ ಯಾವ ರೀತಿ ಕವರ್ ಆಗುತ್ತೆ ಹೇಳಿದ್ರೆ.

0: ಅಲ್ಲ, ಇ ಎಸ್ ಐ ಮತ್ತೆ ಪಿ ಎಫ್ ಏನಂತಂದ್ರೆ ಈ ಸಂಘಟಿತ ಕಾರ್ಮಿಕರಿಗೆ ಬರುತ್ತೆ. ಎಲ್ಲಿ ಕಾರ್ಮಿಕ 10ಕ್ಕಿಂತ ಜಾಸ್ತಿ ಇರೋ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾನೆ ಅವನು, ಈ ಆ ಮಾಲೀಕ ಇ ಎಸ್ ಐ ತಗೊಂಡಿರ್ತಾರೆ. ಸೊ ಅವಾಗ ಅವ್ರಿಗೆ ಇ ಎಸ್ ಐ ಬರುತ್ತೆ. ಯಾವ ಸಂಸ್ಥೆಗಳಲ್ಲಿ 20ಕ್ಕಿಂತ ಜಾಸ್ತಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಆ ಕಾರ್ಮಿಕರಿಗೆ ಪಿ ಎಫ್ ಸೌಲಭ್ಯ ಸಿಗುತ್ತೆ. ಅವರು ಮಾಲೀಕರು ಪಿ ಎಫ್ ನ ಅವರ ಸಂಬಳದಲ್ಲಿ 12% ಕಲೆಕ್ಟ್ ಕಟ್ ಮಾಡಬೇಕಾಗುತ್ತೆ. ಅವರು ಸಹ ತಮ್ಮ ವಂತಿಕೆ ಸಹ 12% ನ ಅವರ ಲೆಕ್ಕಕ್ಕೆ ಕೊಡಬೇಕಾಗುತ್ತೆ. ಅದು ಪಿ ಎಫ್ ಮತ್ತೆ ಇ ಎಸ್ ಐ ಅದು ಹೌದು, ಅವರ ಇದಕ್ಕೆ ಪಿ ಎಫ್ ಖಾತೆಗೆ ಜಮಾ ಆಗಿರುತ್ತೆ. ಅವ್ರ ಕೆಲಸ ಬಿಟ್ಟಾಗ ಪಿ ಎಫ್ ಅಮೌಂಟ್ ಆ ವರ್ಕರ್ಗೆ ತಲುಪುತ್ತೆ. ಇ ಎಸ್ ಐ ಅನ್ನೋದು ಒಂದು ಮೆಡಿಕಲ್ ಸ್ಕೀಮ್ ಅದು. ಅದು ಸಹ 10 ಜನ ಎಲ್ಲಿ ಕೆಲಸ ಮಾಡ್ತಾರೆ ಅದಕ್ಕಿಂತ ಹೆಚ್ಚು ಕೆಲವು ಮಾಡೋರ್ಗೆ ಸಿಗುತ್ತೆ ಅದು. ಥ್ಯಾಂಕ್ ಯು ರಮೇಶ್ ಅವರೇ,
1: ಧನ್ಯವಾದ ಸರ್. ಈ ಒಂದು ಕಾರ್ಯಕ್ರಮ ಬಂದಿದ್ದೆ ಕರಗೂರು ಮತ್ತು ಹೆಚ್ಚಿನಕೋಟೆ ತಾಲೂಕಿನ ಜನಕಪರ ನಮಗೆ ತುಂಬಾ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು. ನೀವು ಜಾಸ್ತಿ ಕ್ವಶನ್ ಕೇಳಿ ಎಲ್ರಿಗೂ ಅನುಭವ ಮಾಡಿಕೊಟ್ರಿ, ಎಲ್ರಿಗೂ ಕೇಳಿಸ್ತಾ ಇರೋ ಎಲ್ರಿಗೂ ಸಹ ನಮ್ಮ ಇಲಾಖೆ ಬಗ್ಗೆ ಜಾಗೃತಿ ಮೂಡಿತು, ಅದಕ್ಕೆ ಸಹ ನಿಮಗೆ ಧನ್ಯವಾದಗಳು ರಮೇಶ್ ಅವರೇ.
2: ಓಕೆ, ಧನ್ಯವಾದಗಳು. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಈಗ ಏನೇನು ಹೇಗ್ ನೋಂದಣಿ ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಈಗ ಅದೇ ರೀತಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಪ್ರಮುಖವಾಗಿ ಏನೇನು ಸೌಲಭ್ಯಗಳು ದೊರೆತದೆ ಸರ್? ಈಗ ತಾವು ಹೇಳಿದ್ರೆ ಹಲವಾರು ಪಿಂಚಣಿ ಇರ್ಬೋದು, ವೈದ್ಯಕೀಯ ಇರ್ಬೋದು, ಶಿಕ್ಷಣ ಇರ್ಬೋದು, ಅದಲ್ಲದೆ ಬೇರೆ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ಸರ್ ಅವ್ರಿಗೆ?
0: ಅದೇ ಈಗ ಏನಂತಂದ್ರೆ ಮತ್ತೆ ನಮ್ಮ ಕನ್ಸ್ಟ್ರಕ್ಷನ್ ಕಾರ್ಡ್ ಮಾಡಿಸ್ಕೊಂಡಿದ ತಕ್ಷಣ ಅವ್ರಿಗೆ ವೈದ್ಯಕೀಯ ಸಹಾಯ ಧನ ಅಂತ ಬರ್ತದೆ. ಅವ್ರೇನಾದ್ರೂ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿ ಏನಾದ್ರು ಇದಾದ್ರೆ ಆ ಅಮೌಂಟ್ ನಾವು ರಿಎಂಬರ್ಸ್ಮೆಂಟ್ ಕೊಡ್ತೀವಿ. ಸೆಕೆಂಡ್, ಅವ್ರಿಗೆ ಶೈಕ್ಷಣಿಕ ಸಹಾಯಧನ. ಶೈಕ್ಷಣಿಕ ಸಹಾಯಧನ ಅಂದ್ರೆ ಆ ಇಬ್ರು ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇರ್ತೀವಿ. ಆ ಸ್ಕಾಲರ್ಶಿಪ್ ಆ ಮಕ್ಕಳು ಯಾವ್ಯಾವ ಹಂತದಲ್ಲಿ ಯಾವ ಕ್ಲಾಸ್ ಓದ್ತಾ ಇದ್ದಾರೆ, 1ನೇ ಕ್ಲಾಸಿಂದನು ಅವ್ರು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಸ್ಕಾಲರ್ಶಿಪ್ ಕೊಡ್ತೀವಿ. ಮತ್ತೆ ಅಪಘಾತ ಪರಿಹಾರ ಅಂತ, ಅಪಘಾತ ಪರಿಹಾರ ಅಂತಂದ್ರೆ ಅವ್ರೇನಾದ್ರೂ ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದ್ರೆ ಅಂತ ಹೇಳದಂಗೆ 8.5 ಲಕ್ಷ ರೂಪಾಯಿ ಅವರ ನಾಮಿನಿಗೆ ಅವ್ರ ಮನೆಯವ್ರಿಗೆ ತಲುಪಿಸ್ತೀವಿ. ಸಹಜವಾದ ಮರಣ ಹೊಂದಿದ್ರೆ 1.5 ಲಕ್ಷ ರೂಪಾಯಿನ ಕೊಡ್ತೀವಿ. ಈ ಅಪಘಾತ ಮರಣ ಹೊಂದದಲ್ಲಿ ಏನಾದ್ರೂ ಒಂದು ಅಂಗವೈಕಲ್ಯ ಆಗ್ತಾನೆ ಅಂತಂದ್ರೆ ಅದು ಸಹ ಅವಾಗ್ಲೂ ಅವನ್ಗೆ ನಮ್ಮ ವೈದ್ಯಕೀಯ ಸಹಾಯಧನ ಜೊತೆಗೆ ಅವನಿನ್ ಕೆಲಸ ಮಾಡಕ್ಕೆ ಆಗಲ್ಲ ಅಂತಂದ್ರೆ ಅವನಿಗೂ ಸಹ ಪಿಂಚಣಿ ಸೌಲಭ್ಯ ಸಿಗುತ್ತೆ. ಮತ್ತೆ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಅಂತಂದ್ರೆ ಕಿಡ್ನಿ ಹೋಗಿರುತ್ತೆ, ಹಾರ್ಟ್ ಪ್ರಾಬ್ಲಮ್ಗಳಿರುತ್ತೆ, ಹಾರ್ಟ್ ಇರುತ್ತೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಹೃದಯ ಶಸ್ತ್ರಚಿಕಿತ್ಸೆ ಅಂತದಕ್ಕೆಲ್ಲ ನಾವು ಪ್ರಮುಖ ವೈದ್ಯಕೀಯ ಸಹಾಯಧನ ಕೊಡ್ತೀವಿ. ಮತ್ತೆ ಮದುವೆ ಧನ ಸಹಾಯಧನ. ಸೊ ಈಗ ಫೋನ್ ಬರ್ತಾ ಇರೋದೆಲ್ಲ ಅದೇ ಇದರಿಂದ ನಾವು ರಿಜೆಕ್ಟ್ ಮಾಡ್ಬಿಟ್ಟಿದ್ವಿ 60,000 ಅಂತ. ಸೊ ಯಾವ ಕನ್ಸ್ಟ್ರಕ್ಷನ್ ರಿಯಲ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವನೇ ಮದುವೆ ಆದ್ರೂ ಸಹ 60,000 ಕೊಡ್ತೀವಿ. ಇಲ್ಲ ಅಂದ್ರೆ ಅವನ ಅವಲಂಬಿತ 2 ಮಕ್ಕಳುಗಳಿಗೆ ಮದುವೆ ಆದಾಗ ಈ ಮದುವೆ ಸಹಾಯಧನ 60,000 ಅಂತ ಕೊಡ್ತೀವಿ ನಾವು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಸರ್.
2: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಜಯರಾಮ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
0: ಜಯರಾಮ್ ಅವರೇ ನಮಸ್ತೆ. ಸೊ ನೋಡಿ, ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಕಟ್ಟಡ ಕಾರ್ಮಿಕರು ಜೊತೆಗೆ ಇನ್ನ 101 ವಲಯದ ಅಸಂಘಟಿತ ಕಾರ್ಮಿಕರಿಗೆ ಈ ಕಾರ್ಡ್ ನ ಕೊಡ್ತೀವಿ. ಹಂಗಂದ್ರೆ ಕೃಷಿ ಕಾರ್ಮಿಕರಾಗಿರ್ಬೋದು, ಮೀನುಗಾರಿಕೆ ಮಾಡ್ಬೋದು, ಕ್ಷೌರಿಕರಾಗಿರ್ಬೋದು, ಮನೆ ಕೆಲಸ ಮಾಡೋರು, ಜೇನ್ ಸಾಕಾಣಿಕೆ ಮಾಡೋರು, ಟೈಲರ್ಗಳು, ಬೀದಿ ವ್ಯಾಪಾರಿಗಳು, ಹೋಟೆಲ್ ಕಾರ್ಮಿಕರು, ಸೊ ಬಣ್ಣ ಹೊಡೆಯೋ ನೆಟ್ಟಿಂಗ್ ಕೆಲಸ ಮಾಡೋರು, ಅಕ್ಕಸಾಲಿಗರು, ಹೂ ಕಟ್ಟವರು, ಸೊ ಈ ತರ 102 ಜನಕ್ಕೆ ನೀವು ಯಾವ ಇದು ಹೇಳ್ತೀರಾ? ಆಲ್ಮೋಸ್ಟ್ ಎಲ್ಲರೂ ನಾವು ಅಸಂಘಟಿತ ಕಾರ್ಮಿಕರು ಅಂತ ನಾವು ಅವ್ರನ್ನ ಇದ್ ಮಾಡ್ಕೊಂಡಿದೀವಿ, ನೋಂದಾಯಿಸ್ಕೊಡ್ತೀವಿ. ಅವ್ರಿಗೂ ಸಹ ನಾವು ನಮ್ಮ ಇಲಾಖೆಯಿಂದ ಏನು ಸಹಾಯಧನ ಬರಬೇಕು, ಏನೇನ್ ಸವಲತ್ತು ಬರಬೇಕು ಅದನ್ನ ತಲುಪಿಸ್ತೀವಿ.
3: ಈಗ ಉದಾಹರಣೆಗೆ ಕೃಷಿ ಕಾರ್ಮಿಕರು ಅಂತ ನಾವು ಮಾಡ್ತಿದೀವಿ ಸರ್, ಕೃಷಿ ಸಂಬಂಧಪಟ್ಟದಕ್ಕೆ. ರೈತನ ಜಮೀನುಗಳಲ್ಲಿ ಕೆಲ್ಸಕ್ಕೆ ಹೋಗಿರ್ತೀವಿ, ಅಲ್ಲಿ ಶಿಳ್ಳೆ ಮಿಂಚು ಗುಡವಾಗಿ ಆತ್ಮಹತ್ಯೆ ಆಗ್ಬೋದು.
0: ಅದೇ ನಾವು ಏನಂದ್ರೆ ಅವ್ರಿಗೆ ಅಂಬೇಡ್ಕರ್ ಸೇವಾ ಸಹಾಯ ಹಸ್ತ ಅಂತ ಒಂದು ಕಾರ್ಡ್ ಕೊಡ್ತೀವಿ. ಆ ಕಾರ್ಡ್ ನಲ್ಲಿ ಈಗ ಏನಾಗಿದೆ ಅಂದ್ರೆ, ನಾವು ಸುಮ್ನೆ ಒಂದು ಕಾರ್ಡ್ ಮಾಡಿಸೋದ್ರಿಂದ, ಸುಮ್ನೆ ಒಂದು ನೋಂದಣಿ ಮಾಡ್ಕೊಂಡ್ರಿಂದ ಯಾರಿಗೂ ಉತ್ತೇಜನ ಆಗಲ್ಲ ಅಂತ ಅವ್ರಿಗೆ ಏನಂದ್ರೆ ಒಂದು ಆಕ್ಸಿಡೆಂಟ್ ಬೆನಿಫಿಟ್ಸ್.

0: ಅಂತ ಏನಾದ್ರು ಡೆತ್ ಆಯ್ತು ಅಂತಂದ್ರೆ 1 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ. ಮತ್ತೆ ಅವ್ರೇನಾದ್ರು ಹಾಸ್ಪಿಟಲೇಷನ್ ಆದ್ರೆ ವೈದ್ಯಕೀಯವಾಗಿ ಏನಾದ್ರು ಆಸ್ಪತ್ರೆಗೆ ಒಳರೋಗಿಯಾಗಿ ಏನಾದ್ರು ಅವರು ನೋಂದಣಿ ಆಗಿರ್ತಾರೆ ಅಂತಂದ್ರೆ ಅದನ್ನ ನೋಡಿ 50,000 ವರೆಗೂ ಅವ್ರಿಗೆ ನಾವು ರಿಎಂಬರ್ಸ್ಮೆಂಟ್ ಕೊಡ್ತೀವಿ, ಅವ್ರಿಗೆ ವಾಪಸ್ ದುಡ್ಡು ಕೊಡ್ತೀವಿ. ಇಲ್ಲ, ಈ ಅಸಂಘಟಿತ ಕಾರ್ಮಿಕರಿಗೆ ಏನು ಈ ವರ್ಷ ಅಂತ ಏನಿಲ್ಲ, ಬರೀ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ನಾವು 1 ವರ್ಷಕ್ಕೆ 1 ಸಲ ಅಂತ. ಯಾಕೆಂತಂದ್ರೆ ಅವರು ವರ್ಷ ಕೆಲಸ ಮಾಡ್ತಾ ಇದಾರೋ ಇಲ್ವೋ ಅಂತ ಒಂದ್ ಸ್ವಲ್ಪ ಜಾಸ್ತಿ ಡೂಪ್ಲಿಕೇಟ್ ಕಾರ್ಡ್ಗಳು ಬಂದಿರೋದ್ರಿಂದ ಇದನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ವಾರ್ಷಿಕವಾಗಿ ನಾವು ಅವ್ರನ್ನ ಲಿಮಿಟ್ ಮಾಡಿದ್ದೀವಿ ಅಷ್ಟೇ. ಹೌದು, ಅದನ್ನ ನೀವು ಬನ್ನಿ, ನಿಮ್ಗೆ ವೃತ್ತಿಗೆ ಏನು ನಿಮ್ಮ ವೃತ್ತಿಗೆ ಅನುಗುಣವಾಗಿ ನಾವು ನಿಮ್ಗೆ ಯಾವ ಕಾರ್ಡ್ ಬರಬೇಕು ಆ ಕಾರ್ಡ್ ನಾವು ಮಾಡ್ಕೊಡ್ತೀವಿ.
1: ನಮಸ್ತೆ.
0: ನಿಮ್ಮ ಸರಗೂರ್ ಆದ್ರೆ ಸರಗೂರು ಲೇಬರ್ ಇನ್ಸ್ಪೆಕ್ಟರ್ ನೇ ಭೇಟಿ ಮಾಡಿ, ಎಚ್ ಡಿ ಕೋಟೆ ಆದ್ರೆ ಅವರೇ ಲೇಬರ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಅವರ ಕಚೇರಿನೇ ಭೇಟಿ ಮಾಡಿ.
2: ಇಲ್ಲ, ಕೋಟೆಗೆ ಬಂದ್ವಿ ಎರಡನ್ನು ಮೇಡಮ್, ಕೋಟೆಲೆ ನೋಡ್ತಾ ಇದ್ರಿ, ಸರಗೂರ್ಗ್ ಸಪರೇಟ್ ಆಗಿ ಇನ್ನೂ ಆಫೀಸ್ ಆಗಿಲ್ಲ.
0: ಆಗಿದೆ ಆಗಿದೆ, ಆಫೀಸ್ ಆಗಿದೆ,
2: ಬಟ್ ಮೇಡಮ್ ನೋಡ್ತಾ ಇದಾರೆ, ಮೇಡಮ್ ಈಗ ಕೋಟೆನಲ್ಲಿ ಇರ್ತಾರೆ.
0: ನಮಸ್ತೆ ಜಯರಾಮ್.
2: ಸರಿ, ತಾವು ಮಾತನಾಡ್ತಾ ಇದ್ದೀವಿ ಕಟ್ಟಡ ಮತ್ತೆ ಇತರೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಏನೇನ್ ಸೌಲಭ್ಯಗಳು ದೊರೀತಾ ಇದೆ.
0: ಮದುವೆ ಸಹಾಯ ಹಸ್ತ ಅಂತ ಹೇಳಿದ್ರೆ, ಮತ್ತೆ ಈ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ, ಹೆಣ್ಣು ಮಕ್ಕಳು ಕಟ್ಟಡ ಕಾರ್ಮಿಕರಾಗಿ ಅವರು ಸಹ ಅರೌಂಡ್ 20% ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಇದೆ. ಸೊ ಅವ್ರಿಗೆ ಹೆರಿಗೆ ಸೌಲಭ್ಯ ಅಂತ ಕೊಡ್ತೀವಿ. ಹೆರಿಗೆ ಸೌಲಭ್ಯ ಅಂದ್ರೆ ಒಂದು ಮಗು ಜನ್ಮ ಆದಾಗ ಅವ್ರಿಗೆ ಒಂದು 50,000 ರೂಪಾಯಿ ಸಹಾಯಧನ ಅಂತ ಕೊಡ್ತೀವಿ. ಮತ್ತೆ ತಾಯಿ ಮಗು ಸಹಾಯ ಹಸ್ತ ಅಂತ 6,000 ರೂಪಾಯಿ 6 ತಿಂಗಳವರೆಗೆ ನಾವು ಅವ್ರಿಗೆ ಅವರ ಖಾತೆಗೆ ಜಮೆ ಮಾಡ್ತೀವಿ. ಈ ಹಣ ಎಲ್ಲ ಏನಂತಂದ್ರೆ, ಸೊ ಅವರ ಖಾತೆಗಳಿಗೆ ನೇರವಾಗಿ ಹೋಗುತ್ತೆ. ಅವ್ರ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಅವರ ಇದಕ್ಕೆ ಬರುತ್ತೆ. ಅವ್ರು ನಮ್ಮ ಕಚೇರಿಗೆ ಬರೋದಾಗ್ಲಿ, ಮಧ್ಯವರ್ತಿಗಳ ಜೊತೆ ಆಗ್ಲಿ, ಸೊ ಬರೋ ಅವಶ್ಯಕತೆನೇ ಇಲ್ಲ. ಅವ್ರ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದ್ರೆ ಅವ್ರಿಗೆ ಆ ಅಮೌಂಟ್ ಅವರ ಅಕೌಂಟ್ ಕ್ರೆಡಿಟ್ ಆಗುತ್ತೆ.
2: ಸರ್, ಮತ್ತೆ ಕರೆಯಲ್ಲಿ ಹಲೋ
1: ಹಲೋ
2: ಹಾ ನಮಸ್ತೆ, ನಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದೀರಾ?
1: ಸರ್ ನಮಸ್ತೆ, ಸರ್ಗೂರಿಂದಾನೇ ಮಾತಾಡ್ತಿರೋದು, ಮಣಿ ಅಂತ.
2: ಮಣಿ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
1: ನಮ್ ಪ್ರಶ್ನೆ ಏನು ಅಂತನಾ?
2: ಹಾ ಹೇಳಿ ತಮ್ಮ ಪ್ರಶ್ನೆ ಏನಂತ?
1: ನಮ್ ಪ್ರಶ್ನೆ ಒಂದು ಈಗ ಏನಂದ್ರೆ, ಈಗ ಕಾರ್ಮಿಕರು ಡೆತ್ ಆದ್ರೆ ಒಂದ್ ವರ್ಷದ ಒಳಗೆ ಅಮೌಂಟ್ ಅದ ಸವ ಸಂಸ್ಕಾರಕ್ಕೆ ಅನ್ಬಿಟ್ಟು 1.5 ಲಕ್ಷ ರೂಪಾಯಿ ನಿಗದಿಪಡಿಸಿದಾರೆ. ಈಗ ಅದನ್ನ ಇನ್ ಸ್ವಲ್ಪ ಬೇಗ ಕೊಡೋ ರೀತಿ ಸ್ವಲ್ಪ ಮಾತಾಡ್ಬಿಟ್ಟು.
0: ಇಲ್ಲ, ನಿಮ್ಗೆ ಒಂದ್ ವರ್ಷ ಮಿತಿ ಅಂತ ಏನಿಲ್ಲ. ಅವ್ರ ಡೆತ್ ಆಗಿ ಸಾವು ಸಂಭವಿಸಿದ 6 ತಿಂಗಳ ಒಳಗಡೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾವು ಯಾವ ಆದ್ಯತೆ ಮೇರೆಗೆ ಇಮಿಡಿಯೇಟ್ ಆಗಿ ಅವ್ರಿಗೆ 1 ತಿಂಗಳೊಳಗಡೆನೆ ಎಷ್ಟೋ ಪ್ರಸಂಗಗಳಿದೆ, 15 ದಿನ 20 ದಿನದಲ್ಲೇನೆ ಅವ್ರಿಗೆ ದುಡ್ಡು ಬಂದಿದೆ. ನೀವೇನ್ ಮಾಡ್ತೀರಾ, ಸತ್ತಾದ್ಮೇಲೆ ಡೆತ್ ಸರ್ಟಿಫಿಕೇಟ್ ತಗೊಂಡು ನಮ್ಗೆ ಅಪ್ಲಿಕೇಶನ್ ಹಾಕೋದು, ಮತ್ತೆ ಅಪ್ಲಿಕೇಶನ್ ಅಲ್ಲಿ ನಾಮಿನಿ ಹೆಸರಿಲ್ಲ, ನಾಮಿನಿ ಬ್ಯಾಂಕ್ ಇರಲ್ಲ ಸರಿಯಾಗಿ, ಈ ತರದಲ್ಲಿ ಅರ್ಜಿಗಳು ಹಾಕ್ಬಿಟ್ಟಿರ್ತಾರೆ. ಅಂತ ಟೈಮಲ್ಲಿ ಮಾತ್ರ ಲೇಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಡೆತ್ ಫಂಡ್ ಅಂತೂ ನಾವು ಇಮಿಡಿಯೇಟ್ ಆಗಿ ಪಾಪ ಅವ್ರ ಫ್ಯಾಮಿಲಿಗೆ ತಲುಪ ಇದಕ್ಕೆ ಏನ್ ನಾವು ಪ್ರಯತ್ನ ಪಡಬೇಕು, ಅದನ್ನ ಆನೆಸ್ಟ್ ಆಗಿ ನಾವು ಪ್ರಯತ್ನ ಪಡ್ತಾ ಇದೀವಿ. ಅದನ್ನ
1: ಈಗಾಗ್ಲೇ ಆಲ್ರೆಡಿ ಸರ್ ಒಂದು ಡೆತ್ ಆಗಿ 5 ಇಂದ 6 ಮಂತ್ ಆಗಿದೆ ಸರ್, ಈಗ ಸರ್ಗೂರಲ್ಲೇ.
0: ಹೌದು,
1: ಅದು ಸೆಂಕ್ಷನ್ ಆಗಿದೆ ಸರ್ ಅದು, ಆದ್ರೆ ಇನ್ನೂ ಅವ್ರಿಗೆ ಬಂದಿಲ್ಲ ಪಾಪ. ಅವ್ರ ತಾಯಿ ಒಬ್ಬೇ ಇರೋದು, ಈಗ ಅವ್ರದ್ದು ಮನೆ ಸ್ವಲ್ಪ ನಿರ್ವಹಣೆ ತುಂಬಾ ಕಷ್ಟ ಇದೆ, ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರೋದವ್ರು.
0: ಹೌದು ಮಣಿ ಅವ್ರಿಗೆ ಅದು ಸ್ಯಾಂಕ್ಷನ್ ಆಗಿದೆ ಅಂತಲ್ವಾ ನೀವ್ ಹೇಳ್ತಿರೋದು?
1: ಹೌದು ಸರ್, ಆಗಿದೆ ಸರ್.
0: ಅದು ಅಮೌಂಟ್ ಅವರು ಸ್ಯಾಂಕ್ಷನ್ ಆಗಿ ಅವರು ಸ್ಯಾಂಕ್ಷನ್ ಆಗಿ ನಾವು ಇದಾದ್ಮೇಲೆ ನಮ್ಮ ಮಂಡಳಿಗೆ ನಾವು ಕಳಿಸಿರ್ತೀವಿ. ಅವರು ಅಲ್ಲಿಂದ ಒಂದೇ ಸಲ ಅದನ್ನ ಪುಷ್ ಮಾಡ್ತಾರೆ, ಬ್ಯಾಂಕ್ ಕಳಿಸ್ತಾರೆ. ಈ ಕಳಿಸಿರೋದ್ರಲ್ಲಿ ಅಕಸ್ಮಾತ್ ಅವ್ರ ಅಕೌಂಟ್ ನಾಗ್ ದುಡ್ಡು ಬಂದಿಲ್ಲ ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಲೇಬರ್ ಇನ್ಸ್ಪೆಕ್ಟರ್ ಲೋಕಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಬಂದಿಲ್ಲ ಅಂತ ಗೊತ್ತಾಗಿರುತ್ತೆ. ಒಂದೊಂದ್ಸಲಿ ಅವ್ರದ್ದು ಲಿಂಕ್ ಆಗಿರುತ್ತೆ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ವಿಬಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾಕ್ಟರ್ ಎಲ್ ಮುರುಗನ್. ಐಪಿಎಲ್ T20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ.

0: ವಿವರ. ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟ್ರಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: 2047 ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ICF ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ, ಡಿಜಿಟಲೀಕರಣ, ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿ ಅವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12 ಲಕ್ಷ ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ್ರ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ಧಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟ್ರಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕದಿನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾಕ್ಟರ್ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05.

0: ಇದು ಮನೆ ಸೌಲಭ್ಯ ಅನ್ನೋದು. ಯಾಕೆಂದ್ರೆ ಪ್ರಪಂಚಕ್ಕೆ ಕಟ್ಟಡ ಕಾರ್ಮಿಕ ಪ್ರಪಂಚಕ್ಕೆ ಮನೆ ಕಟ್ಕೊಡ್ತಾನೆ, ಅವನಿಗೆ ಮನೆ ಇರಲ್ಲ.
1: ಸೊ
0: ಅದನ್ನ ನಮ್ಮ ಮಂತ್ರಿ ಮಾನ್ಯ ಮಂತ್ರಿಗಳು ಸಹ ಗಮನಕ್ಕೆ ತಗೊಂಡಿದ್ದಾರೆ. ಇಷ್ಟಲ್ಲೇ ಯಾವ್ದಾರು ಒಂದು ಸೌಲಭ್ಯ ಮೂಲಕ ಅದನ್ನ ಮಾಡಿಕೊಡ್ತಾರೆ. ನಮಸ್ತೆ ಮಣಿಯವರೇ.
2: ಓಕೆ, ಧನ್ಯವಾದಗಳು ಮಣಿಯವರೇ ಕರೆ ಮಾಡಿದ್ದಕ್ಕೆ.
0: ಹಾಗೆ ಈಗ ಮಣಿಯವ್ರು ಹೇಳಿದ್ರಲ್ಲ ಈ ಡೆತ್ ಆಗಿದೆ ದುಡ್ಡು ಬಂದಿಲ್ಲ ಅಂತ, ಅಂದ್ರೆ ಅದು ಅಂತ್ಯಕ್ರಿಯೆ ವೆಚ್ಚ ಅಂತ ನಾವು ಕೊಡ್ತೀವಿ. ಸೊ ಈ ಹಂತದಲ್ಲಿ ಏನಂತಾರೆ, ಕಟ್ಟಡ ಕಾರ್ಮಿಕ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಅವನಿಗೆ 8.5 ಲಕ್ಷ ರೂಪಾಯಿ ಕೊಡ್ತೀವಿ. ಸೊ ಇದಕ್ಕೇನಂತಂದ್ರೆ ಅವನ ಅಪ್ಲಿಕೇಶನ್ ಅಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡಬೇಕು. ಡೆತ್ ಸರ್ಟಿಫಿಕೇಟ್ ಕೊಟ್ಟಾಗ ಒಂದೊಂದ್ಸಲಿ ಲೇಟ್ ಆಗಿ ಕೊಡ್ತಾರೆ, ಆ ಇದನ್ನ ಅವ್ರ ಅಪ್ಲಿಕೇಶನ್ ಹಾಕದೆ ಲೇಟ್ ಮಾಡಿರ್ತಾರೆ. ಮತ್ತೆ ಯಾರು ಅವಲಂಬಿತರಾಗಿರ್ತಾರೆ ಅವರು ಸಹ ನಮ್ಗೆ ಅವ್ರದ್ದು ದಾಖಲಾತಿಗಳೆಲ್ಲ ಕೊಡ್ಬೇಕು. ನಮ್ದು ಅವ್ರದ್ದು ರೇಷನ್ ಕಾರ್ಡ್ ಆಗ್ಲಿ, ಬ್ಯಾಂಕ್ ಪಾಸ್ ಬುಕ್ ಆಗ್ಲಿ, ಮತ್ತೆ ಅವಲಂಬಿತರ ಸ್ವಯಂ ದೃಢೀಕರಣ ಮತ್ತೆ ಆಧಾರ್ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಒಂದು ಮದುವೆ ಆದಾಗ ಅವನು ಹೆಂಡತಿಗೆ ಇದಾಗ್ತಾರೆ. ಸೊ ತಂದೆ ತಾಯಿಗಳಿರ್ತಾರೆ, ಮದುವೆ ಆಗಿಲ್ಲ ಅಂದ್ರೆ ಎಷ್ಟೊಂದು ಜನ ಕಾರ್ಡ್ಗಳನ್ನ ಏನ್ ಮಾಡಿರ್ತಾರೆ, ಮದುವೆ ಆಗಿಂತ ಮುಂಚೆ ತಗೊಂಡಿರ್ತಾರೆ. ಮದುವೆ ಆದ್ಮೇಲೆ ಏನಾದ್ರು ಸಾವು ಸಂಭವಿಸಿದ್ರೆ ಅದನ್ನ ನಾವು ಹೆಂಡತಿಗೆ ಕೊಡ್ಬೇಕಾಗುತ್ತೆ, ಆ ಇದ್ರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದ್ರಲ್ಲೆಲ್ಲ ನಾವು ಅವ್ರೇನು ಮತ್ತೆ ಸಾವಾದಾಗ ಅವ್ನ ಗುರುತಿನ ಚೀಟಿನೇ ಸಿಕ್ಕಿರಲ್ಲ. ಈಗ ನಾವು ಸ್ಮಾರ್ಟ್ ಕಾರ್ಡ್ಗಳು ಕೊಡ್ತಾ ಇದೀವಿ, ಎಲ್ಲ ಒಂದ್ ಕಡೆ ಇಟ್ಟಿರ್ತಾರೆ. ಸೊ ನಮ್ಮಲ್ಲಿ ಏನಂದ್ರೆ ಕಾರ್ಡ್ಗಳು ತಗೊಂಡಿದ ತಕ್ಷಣ ಅದ್ರ ಮನೆಗೋಗಿ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿರ್ತಾರೆ. ಅವ್ಗೆ ಯಾವಾಗ ನಮ್ಮ ಸವಲತ್ತು ಅವ್ರಿಗೆ ತಲುಪ್ತಾ ಇಲ್ಲ ಅವಾಗ ಮಾತ್ರ ಈಗ ಈ ಕಾರ್ಡ್ ಬಗ್ಗೆ ಜ್ಞಾಪಕ ಬರುತ್ತೆ. ಆ ಇದರಿಂದ ನಮ್ಗೆ ಏನಂತಂದ್ರೆ ಈ ಒಂದ್ ವರ್ಷಕ್ಕೆ ಏನ್ ಮಾಡಿದೀವಿ ಅದು ಒಂಥರದಲ್ಲಿ ಒಳ್ಳೆ ಬೆಳವಣಿಗೆ. ಒಂದೊಂದ್ ವರ್ಷನೂ ನಮ್ಮನ್ನ ಜ್ಞಾಪಿಸ್ಕೊಳ್ತಾನೆ, ಒಂದೊಂದ್ ವರ್ಷನೂ ನಮ್ ಕಚೇರಿಗೆ ಬರ್ತಿರ್ತಾನೆ. ಅವನಿಗೂ ಅನ್ನಿಸ್ತಿರ್ತೇನೆ ನಾನು ಕಟ್ಟಡ ಕಾರ್ಮಿಕ, ನಾನೊಂದು ಕಾರ್ಡ್ ಮಾಡಿಸ್ಬೇಕು, ಕಾರ್ಡ್ ರಿನಿವಲ್ ಇದೆ. ಹನ್ನೊಂದು ತಿಂಗಳಾಗಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ ನಾನೊಂದು ರಿನಿವಲ್ ಮಾಡಿಸ್ಬೇಕು, ರಿನಿವಲ್ ಮಾಡಿಸ್ಬೇಕು. ಡಿ ಎಲ್ ರಿನಿವ್ ಮಾಡಿಸ್ದಂಗೆ ನಮ್ ಕಾರ್ಡ್ ಬಂದು ರಿನಿವ್ ಮಾಡಿಸ್ತಾ ಇದಾರೆ. ಇದು ಉತ್ತಮ ಬೆಳವಣಿಗೆನೆ. ಒಂದ್ ಸ್ವಲ್ಪದಲ್ಲಿ ಕಷ್ಟ ಆಗ್ಬೋದು, ಬಟ್ ಒಂದ್ ತರದಲ್ಲಿ ನಮ್ಮ ನನ್ನ ಅನುಭವ ಏನಂತಂದ್ರೆ ಒಳ್ಳೆ ಬೆಳವಣಿಗೆನೆ. ನಮ್ಮ ಮತ್ತೆ ಅವರ ಸಂಬಂಧ ಬೇರೆ ಬೆಳೆಯುತ್ತೆ. ಅವನ್ ಕನ್ಸ್ಟ್ರಕ್ಷನ್ ವರ್ಕರ್ ಅಲ್ವೋ ಅನ್ನೋದಾದ್ರು ನಮ್ಗೆ ವರ್ಷ ವರ್ಷ ಗೊತ್ತಾಗ್ತಾ ಇರುತ್ತೆ. ಸೊ ಅವನ್ನ ನಾವು ತಿರಸ್ಕರಿಸೋದಾಗ್ಲಿ, ಅವನ್ನ ಕಾರ್ಡ್ ನ ರಿಜೆಕ್ಟ್ ಮಾಡಿದ್ವಿ ಅನ್ನೋದಾಗ್ಲಿ, ಒಂದ್ ವರ್ಷ ಎರಡ್ ವರ್ಷ ನಮ್ಗೆ ತೊಂದರೆ ಆಗ್ಬಾರ್ದು. ಮೂರನೇ ವರ್ಷದಿಂದ ಅವನ್ ಮುಖ ನಮ್ಗೆ ಗೊತ್ತಾಗ್ಬಿಡುತ್ತೆ, ಅವನೇನ್ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗೋದ್ರಿಂದ ಇದು ಒಳ್ಳೆ ಬೆಳವಣಿಗೆನೆ. ಅದಾದ್ಮೇಲೆ ಈ ಟೂಲ್ ಕಿಟ್ ಸೌಲಭ್ಯ ಅಂತ ಕೊಡ್ತೀವಿ. ಟೂಲ್ ಕಿಟ್ ಸೌಲಭ್ಯ ಅಂತಂದ್ರೆ ಈಗ ಯಾರು ಮೇಸನ್ ಕೆ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಷಿಯನ್ ಇರ್ತಾರೆ, ಪ್ಲಂಬರ್ ಇರ್ತಾರೆ, ಈ ತರದಲ್ಲಿ ಯಾವ್ಯಾವ ಉದ್ಯೋಗ ಅವ್ರು ಕೆಲಸ ಮಾಡ್ತಿರ್ತಾರೆ ಆ ಉದ್ಯೋಗಕ್ಕೆ ಏನ್ ಬೇಕು ಆ ಸಂಬಂಧ ನಾವು ಟೂಲ್ ಕಿಟ್ ಗಳನ್ನ ಕೊಡ್ತಾ ಇದೀವಿ. ಮೇಸನ್ ಮಾಡಿದವ್ರಿಗೆ ಮೇಸನ್ ಕಿಟ್ಟು, ಎಲೆಕ್ಟ್ರಿಷಿಯನ್ ಅವ್ರಿಗೆ ಎಲೆಕ್ಟ್ರಿಷಿಯನ್ ಕಿಟ್ಟು ಆ ತರ ಕೊಡ್ತೀವಿ. ಮತ್ತೆ ನೆಕ್ಸ್ಟ್ ಬಂದು ಪಿಂಚಣಿ ಸೌಲಭ್ಯ. ಯಾವ ಕಟ್ಟಡ ಕಾರ್ಮಿಕ ಕೆಲಸ ಮಾಡಿ ಅವ್ನಿಗೆ 60 ವರ್ಷ ತುಂಬುತ್ತೆ ಅವನಿಗೆ ನಾವು ಪಿಂಚಣಿ ಅಂತ ಪೆನ್ಷನ್ ಅಂತ ಕೊಡ್ತೀವಿ. 3,000 ರೂಪಾಯಿ ಪೆನ್ಷನ್ ಬರ್ತಾ ಇದೆ. ಅವನ ಜೀವಿತಾವಧಿವರೆಗೂ ಪೆನ್ಷನ್ ನ ಅವನಿಗೆ ಬರ್ತಾ ಇರುತ್ತೆ. ಇದು ಸಹ ಅವನಿಗೆ ಅವನೇನು ನಮ್ಮ ಬ್ಯಾಂಕ್ಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅವನಿಗೆ ಅರಿವಿಲ್ದೇ ನಮ್ದು ಮಂತ್ಲಿ ಮಂತ್ಲಿ ಅವನ ಅಮೌಂಟ್ಗೆ ಕ್ರೆಡಿಟ್ ಆಗ್ತಾ ಇರುತ್ತೆ ಪಿಂಚಣಿ. ಸೊ ಈ ಪಿಂಚಣಿ ಸೌಲಭ್ಯ ತಗೊಳ್ಳೋದಕ್ಕೂ ಏನಂತಂದ್ರೆ ಅವನು 5 ವರ್ಷ ಕೆಲಸ ಮಾಡಿರ್ಬೇಕು. ಈಗ ಮುಂದಿನ 59 ವರ್ಷ ಆಗಿದೆ, 58 ವರ್ಷ ಆಗಿದೆ, ನಾನು ಕಾರ್ಡ್ ಮಾಡಿಸಿದ ತಕ್ಷಣ ಪೆನ್ಷನ್ ಬರುತ್ತೆ ಅನ್ನಕ್ ಬರಲ್ಲ. ಅವನು ನಮ್ಮಲ್ಲಿ ಪ್ರಿಯರಾಗಿ ಹಿಂದೆ 5 ವರ್ಷ ಕೆಲಸ ಮಾಡಿರ್ಬೇಕು. ಮತ್ತೆ ಏನಾದ್ರು ಕಟ್ಟಡ ಕಾರ್ಮಿಕನ ಕೆಲಸ ಮಾಡಿ ಏನಾದ್ರು ಈ ತರ ಸಾವೇನಾದ್ರು ಆದ್ರೂ ಸಹ ಅವನಿಗೆ ಕುಟುಂಬ ಪೆನ್ಷನ್ ಅಂತ ಬೇರೆ ಕೊಡ್ತೀವಿ. ಸೊ ಇದನ್ನೆಲ್ಲ ನಾವು ಸೌಲಭ್ಯವಾಗಿ ನಾವು ಎಲ್ಲಾ ಕಟ್ಟಡ ಕಾರ್ಮಿಕರಿಗೂ ಕೊಡ್ತಾ ಇದೀವಿ. ಸೊ ಈ ಇದರಿಂದ ನಮ್ಮ ಕಾರ್ಮಿಕ ಇಲಾಖೆ ಏನಂತಂದ್ರೆ ಒಂದೊಂದು ಹಳ್ಳಿಗಳಲ್ಲೂ ಕಾರ್ಮಿಕ ಇಲಾಖೆ ಅಂತಂದ್ರೆ ಗೊತ್ತಾಗಿದೆ ಎಲ್ರಿಗೂ, ಕಾರ್ಮಿಕ ಇಲಾಖೆ ಅಂತಂದ್ರೆ ಗೊತ್ತಾಗಿದೆ, ಮತ್ತೆ ಕಾರ್ಮಿಕ ನಿರೀಕ್ಷಕರು ಅಂದ್ರೆ ಯಾರು ಗೊತ್ತಾಗಿದೆ. ಅವ್ರ ಜೊತೆ ನಮ್ಮ ಒಡನಾಟ ಜಾಸ್ತಿ ಆಗ್ತಾ ಇದೆ. ಈ ರೀತಿ ನಗುವುದು ಜಗಳ ಇವೆಲ್ಲ ಪ್ರಕ್ರಿಯೆಗಳು. ಯಾವಾಗ ಒಂದು ಸಿಸ್ಟಮ್ ನಡೀತಾ ಇದೆ ಅಂದಾಗ ಒಂದು ಅವ್ರಿಗೆ ಅಸಮಾಧಾನ ಆಗೋದು, ಸಮಾಧಾನ ಆಗೋದು ಅದೆಲ್ಲ ಆಗ್ಲೇಬೇಕು. ಅದನ್ನೇ ನಾವು ಒಂದು ಆಫೀಸ್ ಅಂತ ಹೇಳೋದು. ಇಲ್ಲ, ಅವ್ರು ಬಂದಿದ ತಕ್ಷಣ ಅವ್ರ ಕಾರ್ಡ್ ನಾವು ಕೊಟ್ಟು ಅವ್ರಿಗೆಲ್ಲ ಏನೇನು ಸವಲತ್ತು ಕೊಟ್ಬಿಟ್ಟು ಕಳಿಸ್ಬಿಟ್ರೆ ನಾವು ಒಂದೇ ವರ್ಷದಲ್ಲಿ ನಮ್ಮಲ್ಲಿರೋ ನಿಧಿಯೆಲ್ಲ ಖಾಲಿ ಆಗ್ಬಿಡುತ್ತೆ. ಅವಾಗ ನಾಳೆ ಮುಂದಿನ ವರ್ಷ ಯಾವುದು ಬೋರ್ಡೇ ಕಾಣಿಸಲ್ಲ ಅವ್ರಿಗೆ. ನಾವೇನಂದ್ರೆ ಸರ್ಕಾರಿ ಅಧಿಕಾರಿಗಳಾಗಿ ಇನ್ಸ್ಪೆಕ್ಟರ್ಗಳಾಗಿ ನಮ್ಗೆ ಬದ್ಧತೆ ಇರುತ್ತೆ. ಏನಂತಂದ್ರೆ

0: ಯಾರಿಗೆ ದುಡ್ಡು ಹೋಗ್ಬೇಕು ಮತ್ತೆ ಆ ಹಣ ಎಲ್ಲಿಗೆ ತಲುಪಬೇಕು ಅನ್ನೋದನ್ನ ಸಹ ನಾವು ನೋಡ್ಬೇಕಾಗುತ್ತೆ. ಆ ಹಂತದಲ್ಲಿ ಈಗ ಒಂದಷ್ಟು ಕಂಪ್ಲೇಂಟ್ಸ್ ಬಂದಿದ್ದು ಏನಂತಂದ್ರೆ, ಈ ಹಂತದಲ್ಲಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ತೀವಿ. ಯಾರೋ ಒಬ್ರು ಹೇಳಿದ್ರು ಅಂತಂದ್ರೆ ನಾವು ಮಾಡಲ್ಲ. ಮತ್ತೆ ಈ ಜಿಲ್ಲೆ ಈ ತಾಲೂಕಿನಲ್ಲೂ ಸಹ ತುಂಬಾ ಕಾರ್ಯಕಾರಿ ನಮ್ಮ ಇವರು ಶಾಸಕರು ಇರೋದು, ಅವರು ಸಹ ನಮ್ಮನ್ನ ನಮಗ್ ಗೊತ್ತಿಲ್ದೇನೆ ನಮ್ಮನ್ನ ನೋಡ್ತಾ ಇರ್ತಾರ. ಯಾಕಂದ್ರೆ ಎಲ್ಲಾ ಜನಗಳು ಅವ್ರನ್ನು ಭೇಟಿ ಮಾಡ್ತಿರ್ತಾರೆ, ಯಾವ್ಯಾವ ಇಲಾಖೆ ಏನೇನ್ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಿರುತ್ತೆ. ತಾಲೂಕು ತಹಸೀಲ್ದಾರ್ಗಳು ಇರ್ತಾರೆ, ಜಿಲ್ಲಾಧಿಕಾರಿಗಳು ಇರ್ತಾರೆ, ನಾವುಗಳು ಲೇಬರ್ ಆಫೀಸರ್ ಇರ್ತಾರೆ, ಅಸಿಸ್ಟೆಂಟ್ ಲೇಬರ್ ಕಮಿಷನರ್ಸ್ ಇರ್ತಾರೆ, ಮತ್ತೆ ನಮ್ಮ ಕಮಿಷನ್ ಇರ್ತಾರೆ, ಬೋರ್ಡ್ ಆಫೀಸರ್ಸ್ ಇರ್ತಾರೆ. ಸೊ ಎಲ್ಲರೂ ಸಹ ನೋಡಿ ಡೈರೆಕ್ಟ್ ಆಗಿ ನೋಡ್ಲಿಲ್ಲ ಅಂತಂದ್ರು ನಮ್ಮ ಕಾರ್ಯವ್ಯಾಪ್ತಿ ಎಲ್ಲ ಪೂರ್ತಿ ನಮ್ಮ ಕಂಪ್ಯೂಟರ್ ಆನ್ಲೈನ್ ನಲ್ಲೇ ಗೊತ್ತಾಗ್ತಾ ಇರುತ್ತೆ ನಾವೇನೇನ್ ಮಾಡ್ತಿದೀವಿ ಅಂತ. ಇದರಿಂದ ಈ ತರ ನೀವು ಸಹ ನಮ್ಮನ್ನ ಈ ದಿನ ಕರೆದಿದ್ದೀರಾ, ನಮ್ಗೆ ಇದೊಂದ್ಸಲ ಸಹ ಸದಾವಕಾಶ ಈ ಜನಧ್ವನಿ ಮೂಲಕ ನಮ್ಮ ಕೇಳುಗರನ್ನ ನಾವು ಡೈರೆಕ್ಟ್ ಆಗಿ ಭೇಟಿ ಮಾಡ್ತಾ ಇದೀವಿ. ಒಂದು ಒಬ್ಬೊಬ್ಬರನ್ನು ನಾವು ರೀಚ್ ಆಗಕ್ಕಾಗಲ್ಲ, ಇದು ಒಂದು ನಮ್ಗೆ ಮೀಡಿಯಾ ಆಯ್ತು ನಮ್ಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ, ಅವ್ರ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು.
1: ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್, ಇನ್ನು ಕೂಡ ಸಾಕಷ್ಟು ಮಾಹಿತಿಗಳನ್ನ ಮಾತನಾಡಬೇಕು. ಸೊ ಮತ್ತೆ ಮುಂದೊಂದು ದಿನ ಕೂಡ ಮತ್ತಷ್ಟು ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡೋಣ ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಯಲ್ಲಿ ಏನೇನು ಸೌಲಭ್ಯಗಳಿದೆ, ಅದನ್ನ ಹೇಗೆ ಪಡೆದುಕೊಳ್ಬೇಕು, ಯಾರು ನಿಜವಾದ ಒಂದು ಕಾರ್ಮಿಕರಿರ್ತಾರೆ, ಅವರು ನಿಜವಾದ ಒಂದು ಫಲಾನುಭವಿಗಳಾಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸಿದ ಹಾಗೆ ಸಾಕಷ್ಟು ಕರೆಗಳಿಗೂ ಕೂಡ ತಾವು ಸ್ಪಂದಿಸಿದ್ರೆ. ಇಷ್ಟೊತ್ತು ನಮ್ಮ ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ನಿಂಗರಾಜ್ ಅವರೇ. ನಮ್ಗೂ ಗೊತ್ತಿರ್ಲಿಲ್ಲ ಒಂದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರ್ನಲ್ಲಿದೆ, ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ, ಎಷ್ಟು ಜನ ಕೇಳಿದ್ರಿದ್ದಾರೆ ಅಂತ. ಸೊ ಎಲ್ರಿಗೂ ಮೇ ದಿನಾಚರಣೆಯ ಶುಭಾಶಯಗಳು. ನಮ್ಮ ಕಾರ್ಮಿಕ ಇಲಾಖೆಯಿಂದ ಬರುವ ಸವಲತ್ತಾಗ್ಲಿ, ನಮ್ಮ ಕರ್ತವ್ಯಗಳಾಗ್ಲಿ, ನೀವು ಪದೇ ಪದೇ ನಮ್ಮನ್ನ ಈ ತರ ಕರೆದು ನಮ್ಮನ್ನ ಜ್ಞಾಪಿಸಿ ನಾವು ಸಹ ಎಚ್ಚರಿಕೆಯಿಂದ ಇರ್ತೀವಿ. ನಮ್ಮ ಸಿಬ್ಬಂದಿಗಳಿದ್ದಾರೆ, ನಮ್ಮಲ್ಲೂ ನುರಿತ ಸಿಬ್ಬಂದಿ ಇದ್ದಾರೆ, ಅವ್ರಿಗೂ ನಮಗೂ ಏನಂತಂದ್ರೆ ಒಬ್ಬ ಕಡೆಯ ಕಾರ್ಮಿಕನ್ಗೆ ನಾವು ಇದಕ್ಕೆ ಮೇಲ್ದರ್ಜೆಗೆ ತರಬೇಕು, ತರನೇ ಅವ್ರನ್ನೂ ಸಹ ಸಮಾಜದಲ್ಲಿ ಉತ್ತಮವಾಗಿ ನಾಗರಿಕನಾಗಬೇಕು ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇರ್ತೀವಿ. ಈ ಹಂತದಲ್ಲಿ ನಮ್ಮ ಹತ್ರ ನೀವು ತಿಳಿದಂಗೆ ಜಗಳಗಳಾಗಿರುತ್ತೆ, ಮನಸ್ತಾಪಗಳಾಗಿರುತ್ತೆ, ಸುಮಾರು ದಿನ ನಾವು ನಗ್ತಾ ಹೋಗಿರ್ತೀವಿ, ಸುಮಾರು ದಿನ ಜಗಳದಲ್ಲೇ ಎಂಡ್ ಮಾಡ್ಕೊಂಡು ಹೋಗಿರ್ತೀವಿ. ಇದ್ರ ಉದ್ದೇಶ ಏನಂತಂದ್ರೆ ಒಂದು ಕಲ್ಯಾಣ ರಾಜ್ಯ ಒಂದು ಸೃಷ್ಟಿ ಆಗ್ಬೇಕು ಅಂತ. ನಮ್ಮನ್ನ ಸರ್ಕಾರ ನೌಕರನಾಗಿ ನಾವು ನೇಮಿಸಿದೆ, ಇದನ್ನ ನಾವು ನಮ್ಮ ಬದ್ಧತೆ ಅಂತ ತಿಳ್ಕೋಬೇಕಾಗುತ್ತೆ. ಆದ್ರಿಂದ ಈ ದಿನ ನನ್ಗೆ ಮೇ ದಿನಾಚರಣೆ ಸ್ವಲ್ಪ ಈ ತಿಂಗಳಲ್ಲಿ ನಮ್ಮನ್ನ ನೀವು ಕರೆದಿದ್ದೀರಾ, ನಿಮಗೂ ಸಹ ಶುಭಾಶಯಗಳು. ನಮ್ಮ ನಿಮ್ಮ ಭೇಟಿ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳಾದ ಶ್ರೀ ಚೇತನ್ ಕುಮಾರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯ ಸೇವೆಗಳು ಮತ್ತು ಕಾರ್ಯಗಳ ಕುರಿತು ಮೈಸೂರು ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಶ್ರೀ ಚೇತನ್ ಕುಮಾರ್ ಅವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನ ಕೇಳಿದಿರಿ. ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮಗ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಚಲನಚಿತ್ರ ಗೀತೆಗಳನ್ನ ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ. ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ ಎಸ್ಎಂಎಸ್ ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.